ಪ್ರೀತಿಯ ಜನಧ್ವನಿ ಕೇಳುಗರಿಗೆಲ್ಲ ಬೆಳಗಿನ ಶುಭೋದಯಗಳು. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಆತ್ಮೀಯರೇ, ಇಂದು 2026ನೇ ಇಸವಿಯ ಮೇ ತಿಂಗಳ 4ನೇ ತಾರೀಕಿನ ಸೋಮವಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ಬನ್ನಿ, ಈ ದಿನ ನಮ್ಮ ಬಾನುಲಿ ಕೇಂದ್ರದಿಂದ ಏನೆಲ್ಲ ಕಾರ್ಯಕ್ರಮಗಳು ಪ್ರಸಾರವಾಗುತ್ತಿವೆ ಎಂಬುದರ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ. ಇಂದು ಬೆಳಿಗ್ಗೆ 6:54 ಕರುಣಾಳು ಬಾಬೆಳಕೆ ಕಾರ್ಯಕ್ರಮ, 7:05 ಪ್ರದೇಶ ಸಮಾಚಾರ, 7:15 ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮ, 7:25 ಜ್ಞಾನಸುಧ, 7:35 ವಾರ್ತೆಗಳು, 7:45 ಮನೋಚಿಂತನ ಕಾರ್ಯಕ್ರಮ, 8:15 ಶುಭಾಶಯ ಕಾರ್ಯಕ್ರಮ, 8:21 ಆಸ್ಪತ್ರೆಯ ವೈದ್ಯರ ಪ್ರಕಟಣೆ, 8:23 ಬೆಳೆ ಬೆಲೆ, 8:25 ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ, 8:35 ಗೀತಾ ಸುನಾದ, 8:45 ರೈತ ಧ್ವನಿ, 9:20 ಶ್ರೀ ಬಸವಣ್ಣನವರ ಸರಣಿ ಕಾರ್ಯಕ್ರಮ, 9:50 ಮುಸ್ಸಂಜೆ, 10:20 ಗಾನಗಂಧರ್ವ, 11:00 ಭಾವಸಿಂಚನ ಕಾರ್ಯಕ್ರಮ, 11:30 ಹಾಡು ಹಸೆ, 11:40 ಈ ದಿನದ ವಿಶೇಷ ಕಾರ್ಯಕ್ರಮ, 11:55 ಪತ್ರಿಕಾ ಮಾಹಿತಿ ಕಾರ್ಯಕ್ರಮ ಪ್ರಸಾರವಾಗಲಿವೆ. ಆತ್ಮೀಯರೇ, ಈ ಎಲ್ಲ ಕಾರ್ಯಕ್ರಮಗಳು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿವೆ.

ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಡಾಕ್ಟರ್ ಗುರುರಾಜ ಕರ್ಜಗೀರವರು ಪ್ರಸ್ತುತಪಡಿಸುವಂತಹ ಕರುನಾಡು ಬಾಬೆಳಕೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾ.

ಪಾರ್ಥಸಾರಥಿ ಅನ್ನುವಂಥವರೊಬ್ಬರು ನಾನು ಕಂಡಂತಹ ಬಹುದೊಡ್ಡ ವ್ಯಕ್ತಿಗಳಲ್ಲಿ ನಾನು ಮೇಷ್ಟ್ರಾಗಿ ಸೇರಿದಾಗ ನಮ್ಮ ಸಂಸ್ಥೆಗೆ ಉಪಾಧ್ಯಕ್ಷರಾಗಿದ್ದವರು. ಆಜಾನುಬಾಹು ವೃತ್ತಿಯಿಂದ ಇಂಜಿನಿಯರ್ ಆಗಿದ್ದವರು, ವಿಶ್ವೇಶ್ವರನ ಜೊತೆಗೆ ಕೆಲಸ ಮಾಡಿದವರು, ಸುಭಾಷ್ ಚಂದ್ರರ ಕರೆಗೆ ಮಾರ್ಧನಿಯಾಗಿ ಹೋಗಿ ಮಲೇಷ್ಯಾದ ಕಾಡು ಮೇಡುಗಳಲ್ಲಿ ಅಲ್ಲಾಡಿದವರು, ಪರ್ಲ್ ಹಾರ್ಬರ್ ಮೇಲೆ ಏಕಾಏಕಿ ಜಪಾನ್ನವರು ದಾಳಿ ಮಾಡಿದಾಗ ಬಾಂಬಿಂಗ್ ಆದಾಗ ಅಲ್ಲೇ ಇದ್ದಂಥವ್ರು, ಭಗವಂತನ ದಯೆಯಿಂದ ಉಳಿದು ಬಂದವರು, ಖ್ಯಾತ ಸಿವಿಲ್ ಇಂಜಿನಿಯರ್, ಭಾರತದ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಮೊಟ್ಟ ಮೊದಲನೇ ಚೀಫ್ ಇಂಜಿನಿಯರ್ ಆದಂಥವರು. ದಾಮೋದರ್ ವ್ಯಾಲಿ ಪ್ರಾಜೆಕ್ಟ್ ಅಂತಾದಾಗ ಪ್ರಧಾನಮಂತ್ರಿ ನೆಹರೂರವರೇ ಅವ್ರನ್ನ ಕರೆದು ನೀವು ಚೀಫ್ ಇಂಜಿನಿಯರ್ ಆಗಬೇಕು ಅಂತ ಜವಾಬ್ದಾರಿ ಕೊಟ್ಟರಂತೆ. ಇವರು ಅಷ್ಟೇ ಪ್ರಾಮಾಣಿಕವಾಗಿ ಅದನ್ನು ಸಮಯದೊಳಗೆ ಆ ಡ್ಯಾಮ್ ಕಟ್ಟಿ ಮುಗಿಸಿದರು. ಚೀಫ್ ಇಂಜಿನಿಯರ್ ಆಗಿದ್ದರಲ್ಲ, ಎಲ್ಲ ಮುಗಿಸಿದರು, ಉದ್ಘಾಟನೆ ಆಗಬೇಕಲ್ಲ. ಆಗ ಪಾರ್ಸಾರ್ಥಿ ನೆಹರೂರವ್ರನ್ನ ಭೇಟಿಯಾಗಿ ಇಂಥ ದಿವಸ ಏನು ಉದ್ಘಾಟನೆ ಮಾಡಬೇಕು ಅಂದಾಗ ಅವರು ಎಲ್ಲ ಒಪ್ಕೊಂಡು ಒಂದು ದಿವಸ ಫಿಕ್ಸ್ ಆಯಿತು, ಇಂಥ ದಿವಸ ಉದ್ಘಾಟನೆ ಆಗಬೇಕು ಅಂತ ತೀರ್ಮಾನ ಆಯಿತು. ಅಲ್ಲಿವರೆಗೂ ಎಲ್ಲ ಚೆನ್ನಾಗಿತ್ತು. ಇನ್ವಿಟೇಷನ್ ಪತ್ರ ಕಳಿಸ್ಬೇಕಲ್ವಾ ಪ್ರೈಮ್ ಮಿನಿಸ್ಟರ್, ಕಳಿಸ್ಬೇಕಲ್ಲ, ಅದನ್ನು ಕಳಿಸಿದ್ರು. ಅದ್ರ ಜೊತೆಗೆ ಒಂದು ಪತ್ರ ಇಟ್ಟಿದ್ದಾರೆ, ಇದು ನಾನು ಹೇಳಬೇಕಂದ್ರೆ ತಮಗೆ, ಯಾರಿಗಾದರೂ ಧೈರ್ಯ ಇತ್ತ ಆ ಕಾಲಕ್ಕೆ ನೆಹರೂರವರಿಗೆ ಜಂಕಿಸಿ ಮಾತಾಡುವಂಥದ್ದು ಕಲ್ಪನೆ ಕೂಡ ಮಾಡೋಕ್ಕೆ ಸಾಧ್ಯ ಇಲ್ಲ. ಇವ್ರ ಪತ್ರ ಹೇಗಿತ್ತು ಅಂದರೆ, ತಾವು ಮೊದಲೇ ಒಪ್ಪಿದ ಹಾಗೆ ಇಂಥ ದಿವಸ ಇಂಥ ಸಮಯಕ್ಕೆ ಉದ್ಘಾಟನೆ ಮಾಡೋದು ಗೊತ್ತಾಗಿದೆ, ಇದು ಭಾರತದ ಮೊಟ್ಟ ಮೊದಲನೇ ಅಣೆಕಟ್ಟಾದ್ದರಿಂದ ತಾವೇ ಮಾಡಬೇಕು ನಿಮ್ಮ ಅಪೇಕ್ಷೆಯನ್ನು ತಾವು ಪೂರೈಸಿದ್ದೀರಿ, ಇಲ್ಲಿವರೆಗೂ ಚಂದ ಪತ್ರ. ಆಮೇಲೆ ಮುಂದೆ, ಆದರೆ ಪಂಡಿತ್ ಜಿ, ನೀವು ಸಾಮಾನ್ಯವಾಗಿ ಕಾರ್ಯಕ್ರಮಕ್ಕೆ ಸಮಯಕ್ಕೆ ಸರಿಯಾಗಿ ಬರೋರಲ್ಲ, ಆದರೆ ನಾವು ಮಾತ್ರ ಅದೇ ಸಮಯಕ್ಕೆ ಉದ್ಘಾಟನೆ ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಅಕಸ್ಮಾತ್ತಾಗಿ ಒಂದು ವೇಳೆ ತಮಗೆ ಆ ಸಮಯಕ್ಕೆ ಬರೋಕೆ ಆಗದೆ ಹೋದರೆ ನಾನು ಬೇರೆ ಯಾರಿಂದಲಾದರೂ ಉದ್ಘಾಟನೆ ಮಾಡಿಸ್ಬಿಡ್ತೇನೆ ಅಂತ ಬರೆದಿದ್ರು. ಇದು ಉದ್ದಟತನ ಅಲ್ವಾ? ಪ್ರಧಾನಮಂತ್ರಿ ಹೇಳಿ ನೀವು ಸಮಯಕ್ಕೆ ಬರೋರಲ್ಲ, ಬರದೆ ಹೋದರೆ ಬೇರೆಯವ್ರ ಕಡೆ ಮಾಡಿಸ್ಬಿಡ್ತೀನಿ ಅಂತ ಹೇಳುವಂಥದ್ದು. ಉತ್ತರ ಬಂತು ಪ್ರಧಾನಮಂತ್ರಿಗಳಿಂದ, ಸಾರಥಿ ನನಗೆ ಗೊತ್ತು ನೀವು ಸಮಯ ಪಾಲನೆಗೆ ಎಷ್ಟು ಬದ್ಧರಾಗಿದ್ದೀರಿ ಅಂತ ನನಗೆ ಗೊತ್ತಿದೆ, ನಾನು ಅರ್ಧ ತಾಸು ಮೊದಲೇ ಬರ್ತೇನೆ ಅಂತ ನೆಹರು ಬರೆದ್ರು. ಆ ದಿವಸ ಬಂತು, ಹೇಳದಂತೆ ನೆಹರು ಅರ್ಧ ತಾಸು ಮೊದಲೇ ಬಂದರು. ಎಲ್ಲರೂ ಉದ್ಘಾಟನೆ ಮಾಡೋ ಸ್ಥಳಕ್ಕೆ ಹೋದರು. ಆ ಫಲಕ ಇರ್ತದಲ್ಲ ಉದ್ಘಾಟನೆ ಮಾಡಬೇಕಾದ್ರೆ, ಅದ್ರ ಪಕ್ಕದಲ್ಲಿ ನಿಂತ್ಕೊಂಡು ಇನ್ನೇನು ಪರದೆ ಎಳೀಬೇಕು, ಆ ತಕ್ಷಣ ನೆಹರುಗೆ ನೆನಪಾಯ್ತು, ಪಾರ್ಸಾರ್ಥಿ ನಾನು ಸರಿಯಾಗಿ ಸಮಯಕ್ಕೆ ಬರದೆ ಹೋದರೆ ಇನ್ನು ಯಾರ ಕಡೆಯಿಂದನೂ ಉದ್ಘಾಟನೆ ಮಾಡಿಸ್ಬಿಡ್ತೀನಿ ಅಂತ ಹೆದರಿಸಿದ್ರಲ್ಲ ನನ್ನ, ಆ ವ್ಯಕ್ತಿ ಯಾರು, ನಿಮ್ಮ ಮನಸ್ಸಲ್ಲಿ ಯಾರಿತ್ತು ವ್ಯಕ್ತಿ ಅಂತ ಕೇಳಿದ್ರಂತೆ. ಆ ಪಾರ್ಸಾರ್ಥಿ, ಹೋಗಲಿ ಬಿಡಿ ಸರ್, ನೀವು ಬಂದಿದ್ದೀರಲ್ಲ, ಈಗ್ಯಾಕೆ ಅದ್ರ ಮಾತು? ಇಲ್ಲ ಇಲ್ಲ, ನನ್ನ ಕುತೂಹಲ ಇದೆ, ನಾನು ಬರದೆ ಹೋದರೆ ಯಾರ ಕಡೆಯಿಂದ ಉದ್ಘಾಟನೆ ಮಾಡಿಸೋರಿದ್ದೀರಿ ನೀವು ಅಂತ ಕೇಳಿದ್ರಂತೆ. ಸರ್, ಒಂದು ವಿಷಯ ಹೇಳಬೇಕು, ಇಲ್ಲೊಬ್ಬ ಆದಿವಾಸಿ ಹೆಣ್ಮಗಳಿದ್ದಾಳೆ, ನಾವು ಈ ಅಣೆಕಟ್ಟು ಕಟ್ಟುವಾಗ ಮೊಟ್ಟ ಮೊದಲನೇ ಕಲ್ಲಿಟ್ಟಂತ ಹೆಣ್ಮಗಳಾಕೆ, ಇಷ್ಟು ವರ್ಷ ಇಲ್ಲೇ ಇದ್ದು ಇದು ಕಟ್ಟಡ ಮುಗಿಯೋವರೆಗೂ ಆಕೆ ಇದ್ದಾಳೆ, ಆದಿವಾಸಿ ಹೆಣ್ಮಗಳು, ಆಕೆ ಕಡೆಯಿಂದ ಉದ್ಘಾಟನೆ ಮಾಡಿಸ್ಬೇಕು ಅನ್ಕೊಂಡಿದ್ದೆ ನಾನು ನೀವು ಬರದೇ ಹೋದ್ರೆ ಅಂತ. ತಕ್ಷಣ ನೆಹರು ಬ್ರಾಡ್ ಮೈಂಡೆಡ್ ಮ್ಯಾನ್, ಹಾಗಾದ್ರೆ ಕರೆಸಿ ತಕ್ಷಣ ಆಕೆನ ಅಂದರು. ಪಾಪ ಆಕೆಯನ್ನು ಕರೆಸಿದ್ರು. ನೆಹರು ಹೇಳಿದ್ರಂತ ನಾವು ಇಬ್ಬರೂ ಸೇರಿ ಉದ್ಘಾಟನೆ ಮಾಡ್ತೀವಿ, ಇದು ನಮ್ಮ ಭಾರತ ಇತಿಹಾಸದ ಒಂದು ಕ್ಷಣ ಸ್ವಾಮಿ, ನಮ್ಮ ಮೊಟ್ಟ ಮೊದಲೇ ದಾಮೋದರ ವ್ಯಾಲಿ ಪ್ರಾಜೆಕ್ಟನ್ನು ಉದ್ಘಾಟನೆ ಮಾಡಿದ್ದು ಬರೀ ಪ್ರಧಾನಮಂತ್ರಿಗಳಲ್ಲ, ಪ್ರಧಾನಮಂತ್ರಿಗಳು ಮತ್ತು ಆದಿವಾಸಿ ಹೆಣ್ಮಗಳು ಇಬ್ಬರೂ ಸೇರಿ ಪರದೆ ಓಪನ್ ಮಾಡಿದ್ರಂತ ತೆಗೆದ್ರು. ಆಮೇಲೆ ನೆಹರೂರವರಿಗೆ ಗುಲಾಬಿ ಹೂಗಳ ಪ್ರೀತಿ ಅಲ್ಲ ಜಾಸ್ತಿ, ಅದಕ್ಕೆ ಪಾರಸಾರಥಿಯವರು ಗುಲಾಬಿ ಒಂದು ದೊಡ್ಡ ಹಾರ ತರಿಸಿದ್ರು, ನೆಹರೂಗೆ ಹಾಕಿದರು. ನೆಹರು ತಕ್ಷಣ ನನಗಲ್ಲ ನನಗಲ್ಲ ಈ ಹಾರ ನನಗಲ್ಲ ಅಂತ ಕೊರಳಲ್ಲಿ ಹಾಕ್ಕೊಂಡು ಹಾರ ತೆಗೆದು ಆದಿವಾಸಿ ಹೆಣ್ಮಗಳು ಕೊರಳಿಗೆ ಹಾಕ್ಬಿಟ್ರು, ಎಲ್ಲರೂ ಚಪ್ಪಾಳೆ ತಟ್ಟಿದ್ರು ಹೋಗ್ಬಿಟ್ರು. ಮರುದಿನ ಒಂದು ತೊಂದರೆ ಕಾದಿತ್ತು ಪಾರಸಾರಥಿಯವರಿಗೆ. ಪಾರಸಾರಥಿಯವ್ರ ಮನೆ ಮುಂದೆ ಆದಿವಾಸಿ ಹೆಣ್ಮಗಳು ಬಂದು ಹೋ ಅಂತ ಅಳತಾ ಇದ್ರು. ಯಾಕೆ ಅಂದರೆ ಆದಿವಾಸಿಗಳ ಪದ್ಧತಿಯ ಪ್ರಕಾರ ಯಾವುದೋ ಒಬ್ಬ ಮದುವೆಯಾದ ಮಹಿಳೆಗೆ

ಇನ್ನೊಬ್ಬ ಬೇರೆದವನು ಹಾರ ಹಾಕಿದ್ರೆ ಮೊದಲಿನ ಮದುವೆ ರದ್ದಾದಂತೆ ಎರಡನೇದವನೇ ಗಂಡ ಅಂತೆ. ಹೇಳೋಕ್ಕಾಗತ್ತಾ ನೆಹರು ಮದುವೆ ಆಗು ಅಂತ ಹೇಳೋಕ್ಕಾಗತ್ತಾ? ಆ ಪರಿಸ್ಥಿತಿ ಹೇಗೆ ಬಂತು? ಮೊದಲೇ ಗಂಡ ಬಿಟ್ಬಿಟ್ಟು ಆಕೆನ. ಪಾರ್ಸಾರ್ಥಿಗೆ ಬಹಳ ದುಃಖ ಆಯ್ತು. ಅವ್ರು ಏನ್ ಮಾಡಿದ್ರು ಗೊತ್ತಾ? ಆಕೆ ಜೀವನಕ್ಕೆ ತೊಂದರೆ ಆಗ್ಲಾರದ ಹಾಗೆ ಆಕೆಗೆ ಅಲ್ಲಿ ಒಂದು ಮನೆ ಕಟ್ಟಿಸ್ಕೊಟ್ಟು ಆಕೆ ಬದುಕಿರೋವರೆಗೂ ಪಿಂಚಣಿ ಬರೋ ಹಾಗೆ ನೋಡಿಕೊಂಡು ಆಕೆ ಕಾಪಾಡ್ಕೊಂಡ್ರಂತೆ. ಪಾರ್ಸಾರ್ಥಿ ನನಗೆ ಯಾವಾಗಲೂ ಹೇಳೋರು, ನಾವು ಒಳ್ಳೆ ಮನಸ್ಸಿಂದ ಮಾಡಿದ ಕೆಲಸ ಕೂಡ ಮತ್ತೊಬ್ಬರಿಗೆ ತೊಂದರೆ ಮಾಡಬಹುದು. ಯಾವುದೇ ಕೆಲಸ ನಮಗೆ ಸರಿ ಅನ್ನಿಸಿದಾಗ ಮೊದಲು ಇದರಿಂದ ಯಾರಿಗೂ ತೊಂದರೆ ಆಗೋದಿಲ್ವಾ ಅಂತ ವಿಚಾರ ಮಾಡಿ ಮಾಡೋದು ಒಳ್ಳೆಯದು. ನಾನೇನು ಉತ್ಸಾಹದಿಂದ ಒಳ್ಳೆ ಕೆಲಸ ಅಂತ ಮಾಡಿಬಿಡ್ತೇನೆ, ಅದರಿಂದ ಯಾರಿಗೆ ಎಲ್ಲಿ ತೊಂದರೆ ಆಗ್ತದೆ ಅನ್ನೋದನ್ನು ಗಮನದಲ್ಲಿಟ್ಟರೆ ಇನ್ನೂ ಒಳ್ಳೆಯದು ಅಂತ ಅನಿಸುತ್ತೆ. ಪಾರ್ಸಾರ್ಥಿಯವರು ಹೇಳಿದಂಥ ಮಾತು ನಾನು ಎಂದೂ ಮರೆಯೋಕ್ಕೆ ಸಾಧ್ಯ ಇಲ್ಲ. ಉತ್ಸಾಹದ ಕೆಲಸದ ಭರದಲ್ಲಿ ಇನ್ನೊಬ್ಬರಿಗೆ ತೊಂದರೆ ಆಗದ ಹಾಗೆ ನೋಡ್ಕೊಳ್ಬೇಕಾದದ್ದು ನಮ್ಮೆಲ್ಲರ ಜವಾಬ್ದಾರಿ.

0: ಪ್ರಿಯ ಕೇಳುಗರೆ, ಇದುವರೆಗೂ ಡಾಕ್ಟರ್ ಗುರುರಾಜ ಕರ್ಜಗೀರವರು ಪ್ರಸ್ತುತಪಡಿಸಿದಂತಹ ಕರುಣಾಳು ಬಾಬಿಳಕೆ ಕಾರ್ಯಕ್ರಮ ಬಿತ್ತರಗೊಂಡಿತು. ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 4/5/2026 ಸೋಮವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರ ವಿವರ ಹೀಗಿದೆ. ಡಾಕ್ಟರ್ ನಾಗೇಶ್ ಡಿಎಂ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಶರತ್ಚಂದ್ರ ಎಸ್ ರವರು ಸಾಮಾನ್ಯ ಶಸ್ತ್ರಚಿಕಿತ್ಸಾ ತಜ್ಞರು, ಡಾಕ್ಟರ್ ಶಂಕರ್ ರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ಇನ್ ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ವೈಷ್ಣವಿ ಆರ್ ರವರು ಆಯುರ್ವೇದ ತಜ್ಞರು, ಡಾಕ್ಟರ್ ಸುಷ್ಮಾ ರವರು ಮಕ್ಕಳ ತಜ್ಞರು, ಡಾಕ್ಟರ್
1: ನೂರು ಹಾಸಿಗೆಗಳ ಇಎಸ್ಐಸಿ ಆಸ್ಪತ್ರೆಗೆ ವರ್ಚುವಲ್ ವೇದಿಕೆ ಮೂಲಕ ಶಂಕುಸ್ಥಾಪನೆ ನೆರವೇರಿಸಿ ಅವರು ಮಾತನಾಡಿದರು. ದೇಶದ ಶ್ರಮಿಕ ವರ್ಗ, ರಾಷ್ಟ್ರ ನಿರ್ಮಾಣದ ನೈಜ ಶಿಲ್ಪಿಗಳು ಮತ್ತು ನಮ್ಮ ಪಾಲಿನ ವಿಶ್ವಕರ್ಮರು, ಅವರ ಕಲ್ಯಾಣ ಮತ್ತು ಸಾಮಾಜಿಕ ಭದ್ರತೆ ಸರ್ಕಾರದ ಆದ್ಯತೆ ಎಂದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಆಸ್ಪತ್ರೆಗಳಲ್ಲಿ ಬೆಂಕಿಯ ಅವಘಡ ತಡೆಗಟ್ಟುವ ನಿಟ್ಟಿನಲ್ಲಿ ಜನಜಾಗೃತಿ ಮೂಡಿಸಲು ಇಂದಿನಿಂದ ಅಗ್ನಿ ಸುರಕ್ಷತಾ ಸಪ್ತಾಹವನ್ನು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ದೇಶಾದ್ಯಂತ ಆಯೋಜಿಸಿದೆ. ಕೇಂದ್ರ ಆರೋಗ್ಯ ಸಚಿವಾಲಯದ ಕಾರ್ಯದರ್ಶಿ ಪುಣ್ಯ ಸಲೀಲಾ ಶ್ರೀವಾಸ್ತವ ಹೊಸದಿಲ್ಲಿಯ ಕರ್ತವ್ಯ ಭವನದಲ್ಲಿ ಇಂದು ಬೆಳಗ್ಗೆ ಚಾಲನೆ ನೀಡಿ ಆರೋಗ್ಯ ಸೌಲಭ್ಯಗಳಲ್ಲಿ ಅಗ್ನಿ ಸುರಕ್ಷತೆಯ ಪ್ರತಿಜ್ಞಾವಿಧಿ ಬೋಧಿಸಲಿದ್ದಾರೆ. ಇತರರನ್ನು ರಕ್ಷಿಸಲು ತಮ್ಮ ಪ್ರಾಣವನ್ನೇ ಪಣಕ್ಕಿಡುವ ಅಗ್ನಿಶಾಮಕ ದಳದ ಸಿಬ್ಬಂದಿಯ ಶೌರ್ಯ, ಬದ್ಧತೆ ಮತ್ತು ತ್ಯಾಗಗಳನ್ನು ಗೌರವಿಸುವ ದಿನವೆಂದು ಕರ್ತವ್ಯ ನಿರ್ವಹಣೆ ಸಂದರ್ಭದಲ್ಲಿ ಪರಮೋಚ್ಚ ತ್ಯಾಗಗೈದ ಅಗ್ನಿಶಾಮಕ ದಳದ ಹುತಾತ್ಮರನ್ನು ಸ್ಮರಿಸಿ ಗೌರವಾರ್ಪಿಸುವ ದಿನ. ಅಗ್ನಿ ಅವಘಡ, ದುರ್ಘಟನೆ, ತುರ್ತು ಸಂದರ್ಭ, ವನ್ಯಪ್ರಾಣಿಗಳು ಜನವಸತಿ ಪ್ರದೇಶಕ್ಕೆ ನುಗ್ಗಿದಾಗ ಹಗಲಿರುಳು ಎನ್ನದೇ ರಕ್ಷಿಸುತ್ತಿರುವ ಅಗ್ನಿಶಾಮಕ ದಳಕ್ಕೆ ಸಾರ್ವಜನಿಕರು ಬೆಂಬಲ ಮತ್ತು ಮೆಚ್ಚುಗೆಯನ್ನು ಸೂಚಿಸಲು ಮೀಸಲಾದ ದಿನ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಧ್ಯಕ್ಷತೆಯ ಕೇಂದ್ರ ನೀತಿ ಆಯೋಗದ ಪೂರ್ಣಾವಧಿ ಸದಸ್ಯರಾಗಿ ಮೈಸೂರಿನ ಹೆಗ್ಗಡದೇವನಕೋಟೆ ಬಳಿಯ ಸರಗೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ಸಂಸ್ಥಾಪಕ ಕನ್ನಡಿಗ ಡಾ ಆರ್ ಬಾಲಸುಬ್ರಹ್ಮಣ್ಯಂ ಹಾಗೂ ಹಿಂದಿ ಸಾಹಿತಿ, ನೀಶಿ ಸಂಸ್ಕೃತಿಯ ಹಾಗೂ ಸಮುದಾಯದ ಪ್ರತಿನಿಧಿ ಅರುಣಾಚಲ ಪ್ರದೇಶದ ಡಾ ಜೋರಾಮ್ ಅನಿ

0: ತಾನ ನೇಮಕಗೊಂಡಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೆಲಮೂಲ ಅನುಭವದ ತಜ್ಞತೆಯುಳ್ಳ ಉಭಯರನ್ನು ಎಕ್ಸ್ ಮಾಧ್ಯಮದಲ್ಲಿ ಅಭಿನಂದಿಸಿ ಶುಭ ಕೋರಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ಡಾಕ್ಟರ್ ಆರ್ ಬಾಲಸುಬ್ರಹ್ಮಣ್ಯಂ ಹೊಸದಿಲ್ಲಿಯಿಂದ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ನೀತಿ ಆಯೋಗಕ್ಕೆ ಸದಸ್ಯರಾಗಿ ಆಯ್ಕೆ ಆಗಿರೋದು ಬಹಳ ಸಂತೋಷ ತಂದಿದೆ, ಹೆಮ್ಮೆಯ ವಿಚಾರ. ಪ್ರಧಾನಮಂತ್ರಿಗಳು ಸ್ವಯಂ ಸೇವಾ ಕ್ಷೇತ್ರದಿಂದ ಹಾಗೂ ಬುಡಕಟ್ಟು ಪ್ರದೇಶದಲ್ಲಿ ಕೆಲಸ ಮಾಡಿರುವ ನನ್ನ ಹಿನ್ನೆಲೆಯನ್ನ ಮನಸ್ಸಲ್ಲಿ ಇಟ್ಟುಕೊಂಡು ಈಸ್ ಆಫ್ ಲಿವಿಂಗ್ ಅನ್ನ ಹೇಗೆ ವಿಕಸಿತ ಭಾರತದಲ್ಲಿ ನಮ್ಮ ನಾಗರಿಕರಿಗೆ ತರಬಹುದು ಅನ್ನೋ ಸದಾ ಯೋಚನೆ ಇರುವಂತಹ ಸಂದರ್ಭದಲ್ಲಿ ಸಾಕಷ್ಟು ಇದರ ಕಡೆಗೆ ಗ್ರಾಸ್ ರೂಟ್ ಧ್ವನಿಯನ್ನ ಗುಣಮಟ್ಟದ ಧ್ವನಿಯನ್ನ ರಾಷ್ಟ್ರ ಹಂತದಲ್ಲೂ ರಾಷ್ಟ್ರೀಯ ನೀತಿಗಳಲ್ಲೂ ತರುವಂತ ಒಂದು ಅವಕಾಶ ಸಿಕ್ಕಿರೋದು ನನ್ನ ಸೌಭಾಗ್ಯವಾಗಿ ಭಾವಿಸ್ತೇನೆ.
0: ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯ ಮತ ಎಣಿಕೆ ಕಾರ್ಯ ಇಂದು ಬೆಳಗ್ಗೆ 8 ಗಂಟೆಗೆ ಆರಂಭವಾಗಲಿದ್ದು, ಮೊದಲು ಅಂಚೆ ಮತಗಳ ಎಣಿಕೆ, ಬಳಿಕ 8:30ಕ್ಕೆ ಇಲೆಕ್ಟ್ರಾನಿಕ್ ವೋಟಿಂಗ್ ಮಷೀನ್ ಮತಗಳ ಎಣಿಕೆ ನಡೆಯಲಿದೆ. ಇಂದು ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ಉಪಚುನಾವಣೆ ಫಲಿತಾಂಶ ಲಭ್ಯವಾಗುವ ನಿರೀಕ್ಷೆ ಇದೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ಗದಗ್ ತೋಂಟದಾರ್ಯ ಮಠದ ಜಾತ್ರೆಯಲ್ಲಿ ಡ್ಯಾನ್ಸಿಂಗ್ ಪ್ಲೇಯರ್ನ 2 ಬೋಗಿಗಳು ನಿನ್ನೆ ರಾತ್ರಿ ಕಳಚಿ ಬಿದ್ದ ಪರಿಣಾಮ 18 ಜನ ಗಾಯಗೊಂಡು 4 ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಗಾಯಗೊಂಡವರನ್ನು ಗದಗ್ ಜಿಲ್ಲಾ ಆಸ್ಪತ್ರೆ ಹಾಗೂ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರೋಹನ್ ಜಗದೀಶ್ ತಿಳಿಸಿದ್ದಾರೆ. ವಿಜಯನಗರದ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಹೆಲಿಪ್ಯಾಡ್ನಲ್ಲಿ ಜಲಸಂಪನ್ಮೂಲ ಖಾತೆ ಸಚಿವ ಡಿಕೆ ಶಿವಕುಮಾರ್ ಅವರಿಗೆ ಮನವಿ ಸಲ್ಲಿಸಿದ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶ ರೈತ ಸಂಘದ ಅಧ್ಯಕ್ಷ ಡಾ ಪುರುಷೋತ್ತಮ ಗೌಡ, ಜಲಾಶಯದಲ್ಲಿ ಸಂಗ್ರಹವಾಗಿರುವ 33 ಟಿಎಂಸಿ ಅಡಿ ಹೂಳನ್ನು ತೆಗೆಸಲು ಆದ್ಯತೆ ನೀಡುವಂತೆ ಒತ್ತಾಯಿಸಿದರು. ಬಾಲ್ಯ ವಿವಾಹ ನಿಷೇಧ ಕಾಯ್ದೆ 2008 ಅರಿವು ಕಾರ್ಯಾಗಾರ. ಬಳ್ಳಾರಿ ಮತ್ತು ಕೊಪ್ಪಳ ಜಿಲ್ಲೆಗಳ ಸಾಮೂಹಿಕ ವಿವಾಹ ಆಯೋಜಕರು, ಆಮಂತ್ರಣ ಮುದ್ರಕರು, ದೇವಸ್ಥಾನಗಳ ಸಮಿತಿ ವಿಶ್ವಸ್ಥರು ಹಾಗೂ ಮೌಲ್ವಿಗಳಿಗೆ ಬಳ್ಳಾರಿಯಲ್ಲಿ ಜರುಗಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಲಬುರಗಿ ಜೋಳ ಹಾಗೂ ಸಿರಿಧಾನ್ಯ ರೊಟ್ಟಿ ಅಮೆರಿಕ ಹಾಗೂ ಆಸ್ಟ್ರೇಲಿಯಾಕ್ಕೆ ರಫ್ತು. ರಾಜ್ಯದ 8 ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇಸ್ಕಾನ್ ವತಿಯಿಂದ ರಿಯಾಯಿತಿ ದರದಲ್ಲಿ ಪೌಷ್ಟಿಕ ಪಥ್ಯಾಹಾರ. 40 ವರ್ಷ ಮೇಲ್ಪಟ್ಟ ಕಾರ್ಮಿಕರಿಗೆ 7ನೇ ತಾರೀಖಿನಿಂದ ಉಚಿತ ಆರೋಗ್ಯ ತಪಾಸಣೆ ಅಭಿಯಾನ. ಇಂದು ಅಗ್ನಿಶಾಮಕ ದಳದ ಸಿಬ್ಬಂದಿಯ ಕೊಡುಗೆ ಗೌರವಿಸುವ ದಿನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.
2: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ SVYM ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾಗಿರುವ ಡಾಕ್ಟರ್ MR ಸೀತಾರಾಮ್ರವರು ನಡೆಸಿಕೊಡುವ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 4 ಕುರಿತ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.
3: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
4: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
3: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
4: DVJ ಅವರ ಮಂಕುತಿಮ್ಮನ ಕಗ್ಗ.
3: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
4: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
3: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15ಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
5: ಈಗ 4ನೆಯ ಪದ್ಯವನ್ನ ನೋಡೋಣ. ಏನು ಜೀವನದರ್ಥ,
6: ಏನು ಜೀವನದರ್ಥ,
5: ಏನು ಪ್ರಪಂಚಾರ್ಥ,
6: ಏನು ಪ್ರಪಂಚಾರ್ಥ,
5: ಏನು ಜೀವ ಪ್ರಪಂಚಗಳ ಸಂಬಂಧ,
6: ಏನು ಜೀವ ಪ್ರಪಂಚಗಳ ಸಂಬಂಧ,
5: ಕಾಣದಿಲ್ಲಿರ್ಪುದು,
6: ಕಾಣದಿಲ್ಲಿರ್ಪುದು,
5: ಏನಾನು ಮುಂಟೆ ಅದೇನು,
6: ಏನಾನು ಮುಂಟೆ ಅದೇನು,
5: ಜ್ಞಾನ ಪ್ರಮಾಣವೇಂ ಮಂಕುತಿಮ್ಮ,
6: ಜ್ಞಾನ ಪ್ರಮಾಣವೇಂ ಮಂಕುತಿಮ್ಮ.
5: ಈ ಪದ್ಯದಲ್ಲಿ ಬಹಳ ಗಂಭೀರವಾದಂತಹ ಆಳವಾದಂತಹ ಪ್ರಶ್ನೆಗಳನ್ನು DVJ ಅವರು ನಮ್ಮ ಮುಂದೆ ಇಡ್ತಾರೆ. ಈ ಪ್ರಶ್ನೆಗಳು ನಮ್ಮೆಲ್ಲರನ್ನೂ ಒಂದಲ್ಲ ಒಂದು ಸಂದರ್ಭದಲ್ಲಿ ಕಾಡಿಯೇ ಇರುತ್ತೆ. ನಾವು ನೋಡುವಂಥ ಜೀವನ, ಹುಟ್ಟು, ಬದುಕಿನ ಜಂಜಾಟಗಳು, ನಾವು ಬೆಳಿತೀವಿ,

ಕಷ್ಟಗಳನ್ನು ಎದುರಿಸ್ತೀವಿ, ಏನೋ ಒಂದು ಸಂಪಾದನೆ ಮಾಡ್ತೀವಿ, ಮನೆ ಕಟ್ತೀವಿ, ಮಕ್ಕಳ ಮರಿ ಎಲ್ಲ ಬೆಳೆಯುತ್ತೆ, ಎಲ್ಲ ಬೆಳೀತಾರೆ, ಆಮೇಲೆ ಒಂದಲ್ಲ ಒಂದಿನ ನಾವು ಸಾಯ್ತೀವಿ. ಸೊ ಇಷ್ಟೆಲ್ಲ ಕಷ್ಟಪಡಬೇಕು ಅನ್ನೋದರ ಉದ್ದೇಶ ಏನು? ಯಾಕಿರಬೇಕು ಈ ಜೀವನ? ಇದು ನಮ್ಮಲ್ಲಿ ಅನೇಕರಿಗೆ ಅನೇಕ ಸಂದರ್ಭಗಳಲ್ಲಿ ಕಾಡುವಂಥ ಒಂದು ಪ್ರಶ್ನೆ. ಕಷ್ಟಪಡೋದಕ್ಕೆ ಅಂತಲೇ ನಾವು ಹುಟ್ಟಿದ್ದೀವಿ ಅಂತ ಅನ್ನೋದಾದರೆ ಯಾಕಪ್ಪ ಹುಟ್ಟಬೇಕಾಗಿತ್ತು, ಯಾಕೆ ಬೇಕಿದು? ಈ ಪ್ರಶ್ನೆಗಳು ನಮ್ಮನ್ನು ಕಾಡ್ತವೆ. ಸುತ್ತಮುತ್ತ ನೋಡುವಂಥ ಪ್ರಪಂಚ, ನಮಗೆ ಕಾಣಿಸುವಂಥ ಪ್ರಪಂಚ ಕೂಡ ಅದೇ ರೀತಿಯೇ. ಅಲ್ಲೆಲ್ಲೋ ಒಂದು ಚೆನ್ನಾಗಾಗ್ತಾ ಇದೆ ಅಂತಂದರೆ ಇನ್ನೆಲ್ಲೋ ವಿಧ್ವಂಸಕಾರಕವಾದಂಥ ಒಂದು ಕೆಲಸ ನಡೀತಾ ಇರುತ್ತೆ. ಯಾರೋ ಒಬ್ಬರು ಎಲ್ರಿಗೂ ಒಳ್ಳೇದಾಗಲಿ ಅಂತ ಮಾಡ್ತಾ ಇದ್ದರೆ ಇನ್ಯಾರೋ ಎಲ್ರಿಗೂ ಕೆಟ್ಟದಾಗಲಿ ಅಂತ ಬಯಸ್ತಾ ಇರ್ತಾರಲ್ಲ, ಇದು ಯಾಕೆ ಹೀಗೆ? ಒಬ್ರಿಗೆ ಒಳ್ಳೇದಾಯಿತು ಅಂತಂದರೆ ಅದರಿಂದನೇ ಇನ್ನೊಬ್ರಿಗೂ ಕೆಟ್ಟದಾಗುತ್ತೆ ಅನ್ನೋ ವಿಷಯ ಕೂಡ ನಾವು ನೋಡ್ತೀವಿ. ಒನ್ ಮ್ಯಾನ್ಸ್ ಫುಡ್ ಅನದರ್ ಮ್ಯಾನ್ಸ್ ಪಾಯ್ಸನ್ ಅಂತ ನಾವು ಇಂಗ್ಲೀಷ್ನಲ್ಲಿ ಒಂದು ನುಡಿ ಇದೆ. ಸೊ ಹಾಗೆ ಆ ಜೀವ ಪ್ರಪಂಚಗಳ ಸಂಬಂಧ ಏನು? ಈ ಪ್ರಪಂಚದಲ್ಲಿ ನಾವು ನೋಡುವಂಥ ಮರ, ನದಿ, ಬೆಟ್ಟ, ಗುಡ್ಡಗಳು, ಭೂಮಿ, ಆಕಾಶ, ಮೋಡ, ಸೊ ಇವೆಲ್ಲವೂ ಒಂದು ಕಡೆ ಆದರೆ ಅದರಲ್ಲಿ ನಾವು ಜೀವನ ನಡೆಸಬೇಕು ಅನ್ನೋಂಥ ಅನಿವಾರ್ಯತೆ ನಮಗೆ ಬಂದಾಗ ಅವೆಲ್ಲವನ್ನೂ ನಾವು ಸರಿಯಾಗಿ ಹೊಂದಿಸ್ಕೊಂಡು ಜೀವನ ಮಾಡಬೇಕು ಅನ್ನೋದಾದರೆ ಆ ಸಂಬಂಧ ಚೆನ್ನಾಗಿರಬೇಕು, ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಸೊ ಅದಕ್ಕೇನು ಆ ಸಂಬಂಧ ಏನು? ಮನುಷ್ಯ ಎಲ್ಲವನ್ನೂ ಬಿಟ್ಟು ಎಲ್ಲವನ್ನೂ ನಾಶ ಮಾಡಿದರೂ ಕೂಡ ತಾನೊಬ್ಬನೇ ಈ ಭೂಮಿ ಮೇಲೆ ನಿಲ್ಲಬಲ್ಲನ? ದುರದೃಷ್ಟವಶಾತ್ ಇವತ್ತಿನ ಅನೇಕ ಸಮಸ್ಯೆಗಳಿಗೆ ಕಾರಣ ಅಂತಂದರೆ ಇದೇ ಇದ್ದರೂ ಇರಬಹುದು. ತಾನೇ ಎಲ್ಲ ಜೀವಿಗಳಲ್ಲಿ ಅತ್ಯಂತ ಮುಖ್ಯವಾದಂಥ ಜೀವಿ ಅನ್ನೋಂಥ ಭ್ರಮೆ ಮನುಷ್ಯನಿಗೆ ಈಗ ಬಂದುಬಿಟ್ಟಿದೆ. ನಾನೊಬ್ಬ ಚೆನ್ನಾಗಿದ್ದರೆ ಸಾಕು, ಯಾವ್ದು ಬೇಕಾದರೂ ಏನು ಬೇಕಾದರೂ ಹಾಳಾಗೋಗ್ಲಿ ಅಂತ. ಇದನ್ನು ಆ್ಯಂಥ್ರೋಪೋಸೆಂಟ್ರಿಕ್ ವ್ಯೂ ಅಂತ ಹೇಳ್ತೀವಿ. ಮಾನವ ಪ್ರಧಾನವಾದಂಥ ದೃಷ್ಟಿಕೋನ, ನನಗೆ ಚೆನ್ನಾಗಿರಬೇಕು, ಅದನ್ನಲ್ಲಿ ನಾನು ಬೆಳೆ ಬೆಳಿಬೇಕು ಅಂದರೆ ಕಾಡನ್ನು ಬೇಕಾದ್ರೂ ಧ್ವಂಸ ಮಾಡ್ತೀನಿ, ಬೆಟ್ಟನ ಬೇಕಾದರೂ ಕಡ್ದು ಹಾಕ್ಬಿಡ್ತೀನಿ, ಯಾಕೆ ನನಗೆ ಅಷ್ಟು ಭೂಮಿ ನನಗೆ ಬೇಕು, ನನಗೆ ಯಾಕೆ ಬೇಕು, ನಾನು ದುಡ್ಡು ಸಂಪಾದನೆ ಮಾಡಬೇಕು. ಸೊ ಹೀಗೆ ಮಾನವ ಕೇಂದ್ರಿತವಾದಂತಹ ಅನೇಕ ಅಭಿವೃದ್ಧಿ ವಿಚಾರಗಳು ಈಗ ನಮ್ಮನ್ನು ಕಾಡ್ತಾ ಇವೆ. ಸೊ ಹಾಗಾದರೆ ನಮಗೆ ಕಣ್ಣಿಗೆ ಕಾಣುವಂಥದ್ದು ಈ ರೀತಿ ಇದಾದರೆ ಕಣ್ಣಿಗೆ ಕಾಣದೇ ಇರುವಂಥದ್ದು ಏನಾದರೂ ಇರುತ್ತಾ? ಹಾಗಿದ್ರೆ ಅದೇನು? ಅದನ್ನು ನಾವು ತಿಳ್ಕೊಳ್ಳೋದು ಹೇಗೆ? ಇದು ಡಿ ವಿ ಜಿ ಅವರು ಇಲ್ಲಿ ನಮ್ಮ ಮುಂದೆ ಇಡುವಂಥ ಪ್ರಶ್ನೆ. ಈ ಕಡೆಯ ಸಾಲಿದೆಯಲ್ಲ, ಜ್ಞಾನ ಪ್ರಮಾಣವೇಂ ಮಂಕುತಿಮ್ಮ, ಅದು ಬಹಳ ಮುಖ್ಯವಾದಂಥದ್ದು. ಇಲ್ಲಿ ಪ್ರಮಾಣ ಅಂತಂದರೆ, ಪ್ರಮಾಣ ಅಂತಂದಾಗ ನಾವು ತಿಳ್ಕೊಂಡಿರೋ ಹಾಗೆ ಅದು ಒಂದು ಅಕ್ಕಿ. ಅಕ್ಕಿ ನಾವು ತೊಗೊಂಡ್ರೆ ಎಷ್ಟು ಪ್ರಮಾಣದ ಅಕ್ಕಿ ತೊಗೊಂಡ್ವಿ, ಎಷ್ಟು ಕೆ ಜಿ ಅಕ್ಕಿ ತೊಗೊಂಡ್ವಿ ಅಂತ ಒಂದು ಕಡೆ ನಾವು ಅಂದ್ಕೊಳ್ತೀವಿ. ಅಂದರೆ ಪ್ರಮಾಣ ಅಂತಂದರೆ ಅದರ ಪ್ರೂಫ್ ಅಂತ, ಇದು ನಿಜವಾಗ್ಲೂ ಇದೆ ಅಂತ ನನಗೆ ಹೇಗೆ ಗೊತ್ತಾಗುತ್ತೆ, ಅದನ್ನು ನಾನು ಅರ್ಥ ಮಾಡ್ಕೊಳ್ಬೇಕು. ನಿಜವಾದ ಜ್ಞಾನಕ್ಕೆ ಇವಾಗ ಯಾವುದೋ ಒಂದು ವಸ್ತು, ಆ ವಸ್ತು ಅಲ್ಲಿ ಇದೆ ಅಂತ ನನಗೆ ಗೊತ್ತಾಗಬೇಕಾದ್ರೆ ನಾನು ಅದನ್ನು ನೋಡಬೇಕು. ಸೊ ನೋಡೋದು ಅಂತಂದರೆ ಏನು? ಜ್ಞಾನೇಂದ್ರಿಯವಾದಂತಹ ಕಣ್ಣು, ಆ ಕಣ್ಣಿಗೆ ಅದು ಬೀಳಬೇಕು, ಕಣ್ಣಿನ ನನ್ನ ದೃಷ್ಟಿ ಅದರ ಮೇಲೆ ಬೀಳಬೇಕು. ಆ ವಸ್ತುವಿನ ಮೇಲೆ ಬೆಳಕಿದ್ರೆ ಮಾತ್ರ ನನ್ನ ಕಣ್ಣಿಗೆ ಅದು ಗೋಚರ ಆಗುತ್ತೆ. ಕತ್ಲೆ ಇತ್ತು ಅಂತಂದರೆ ಆ ವಸ್ತು ಇದ್ದರೂ ಕೂಡ ನನ್ನ ಕಣ್ಣಿಗೆ ಅದು ಗೋಚರ ಆಗಲ್ಲ. ಇವಾಗ ರಾತ್ರಿ ನಾವೇನೋ ಒಂದು ವಸ್ತುವನ್ನು ಹುಡುಕಬೇಕು, ದಿನ ನಾವು ರಾತ್ರಿ ಟೈಮಲ್ಲಿ ಹುಡುಕಬಹುದಾದಂಥ ವಸ್ತುಗಳೇನೋ, ಒಂದು ಬೀಗದ ಕೈ ಬಿದ್ದೋಯ್ತು ಅಂದ್ಕೊಳ್ಳೋಣ, ಅದನ್ನು ಹುಡುಕಬೇಕು. ಬೀಗದ ಕೈ ಅಲ್ಲೆಲ್ಲೋ ಬಿದ್ದಿದೆ, ಆದರೆ ನನ್ನ ಕಣ್ಣಿಗೆ ಯಾಕೆ ಕಾಣಿಸ್ತಾ ಇಲ್ಲ? ಕತ್ತಲೆ ಇದೆ. ಬೆಳಕು ಬಂದರೆ ಬಹುಶಃ ಅದು ಎಲ್ಲಿ ಅಂತ ನನಗೆ ಸುಲಭವಾಗಿ ಕಾಣಿಸ್ಬಹುದು. ಅಕಸ್ಮಾತ್ ನನ್ನ ಕಣ್ಣಲ್ಲಿ ದೃಷ್ಟಿದೋಷ ಇತ್ತಪ್ಪ, ನನ್ನ ಕನ್ನಡಕ ಎಲ್ಲೋ ಇಟ್ಬಿಟ್ಟಿದ್ದೆ. ಹಾಗೇನು, ಬೆಳಕೂ ಇದೆ, ಬೀಗದ ಕೈಯೂ ಇದೆ, ನನ್ನ ಕನ್ನಡಕ ಇದ್ದರೆ ಮಾತ್ರ ನನಗದು ಕಾಣಿಸುತ್ತೆ. ಸೊ ಹೀಗೆ ಅಲ್ಲಿ ಪ್ರತ್ಯಕ್ಷವಾಗಿ ಇರುವಂಥ ವಸ್ತು ಕೂಡ ನನಗೆ ಅದು ಗೋಚರವಾಗಬೇಕು ಅಂತಂದರೆ ಅನೇಕ ಆಯಾಮಗಳು ಅಲ್ಲಿ ಇರ್ತವೆ ಅನ್ನೋದು ನಾವು ತಿಳ್ಕೊಳ್ಬೇಕು. ಸೊ ಹಾಗೆ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಜೊತೆ ಸ್ಪಂದಿಸುವಾಗ ಕೂಡ, ಇವಾಗ ನನ್ನ ಎದುರಿಗೆ ನನ್ನ ಸ್ನೇಹಿತನಾದಂಥ ಯಾರೋ ರಾಮಯ್ಯನೋ ಸೋಮಣ್ಣನೋ ಯಾರೋ ಬಂದ ಅಂತ ಅಂದ್ಕೊಳ್ಳೋಣ. ನನ್ನ ಕಣ್ಣಿಗೆ ಗೋಚರವಾಗ್ತಾ ಇರುವಂಥದ್ದು ರಾಮಣ್ಣ ಬಂದ ಅಂಥೇಳಿ. ಸೊ ನಾನು ಎದುರಿಗೆ ಕಂಡು ಬರುವಂಥ ರಾಮಣ್ಣ, ಆ ಸ್ಥೂಲಕಾಯ, ಆ ಸ್ಥೂಲವಾಗಿ ಅವನ ಶರೀರ, ಅವನ ಮುಖ ಹೀಗೆ ಅನ್ನೋದನ್ನು ನಾನು ಗುರುತು ಹಿಡಿದು ಅವನು ರಾಮಣ್ಣ ಅಂತೀನಿ. ಆದರೆ ನನ್ನ ಮನಸ್ಸಿನಲ್ಲಿ ಕೆಲವು ಪೂರ್ವಾಗ್ರಹಗಳಿರುತ್ತೆ. ಓ, ಇವನು ಹೋದ್ವಾರ ನನ್ನನ್ನು ಬೈದ್ಬಿಟ್ಟಿದ್ನಲ್ಲ ಅಂಥೇಳಿ.

0: ನನ್ನ ಮನಸ್ಸಿನಲ್ಲಿ ಅವನ ಬಗ್ಗೆ ಒಂದು ಕೋಪ ಇದೆ, ಅದು ಕಣ್ಣಿಗೆ ಕಾಣಿಸ್ತಾ ಇಲ್ಲ. ನನ್ನ ಮನಸ್ಸಿನಲ್ಲಿ ಅವನ ಬಗ್ಗೆ ಆ ನಕಾರಾತ್ಮಕವಾದಂಥ ಭಾವನೆ ಇದೆ. ಸೊ ರಾಮಣ್ಣ ಬಂದು ನನ್ನನ್ನು ಪ್ರೀತಿಯಿಂದ ಮಾತಾಡಿಸಿದ್ರು ಕೂಡ ನಾನು ಅವನಿಗೆ ಸ್ಪಂದಿಸುವಂಥ ರೀತಿ ಏನು ನನ್ನ ಮನಸ್ಸಿನಲ್ಲಿರುವಂಥ ಅವನ ಬಗೆಗಿನ ಭಾವನೆಯ ಬುನಾದಿಯ ಮೇಲೆ, ಅದು ಕಣ್ಣಿಗೆ ಕಾಣಿಸಲ್ಲ. ಹಾಗೆ ಯಾರಿಗೆ ಗೊತ್ತು ರಾಮಣ್ಣ ನನ್ನ ಬಗ್ಗೆನೂ ಏನೋ ಒಂದು ಭಾವನೆ ಇಟ್ಕೊಂಡು ಬಂದಿರ್ತಾನೆ. ಸೊ ಹೀಗೆ ಸಂಬಂಧಗಳನ್ನು ನಾವು ಅರಸ್ತಾ ಬಿಡಿಸ್ತಾ ಹೋದಾಗ ಅದರಲ್ಲಿ ಅನೇಕ ಜಾಡುಗಳಿರುತ್ತವೆ, ಅನೇಕ ಪದರಗಳಿರುತ್ತವೆ. ಸೊ ಇದನ್ನು ಅರ್ಥ ಮಾಡಿಕೊಳ್ಳುವಂಥದ್ದು ನಿತ್ಯ ಜೀವನಕ್ಕೆ ಬಹಳ ಮುಖ್ಯ, ಪಾರಮಾರ್ಥಿಕವಾಗಿಯೂ ಕೂಡ ಇದು ಬಹಳ ಮುಖ್ಯ. ಸೊ ಹಾಗೆ ಈ ಜೀವನದ ಅರ್ಥ, ಬದುಕು ಅನ್ನೋದರ ಅರ್ಥ ಏನು, ಅದರಲ್ಲಿ ಬರುವಂಥ ಕಷ್ಟ ಕೋಟಲೆಗಳಿಗೆ ಏನಾದರೂ ಒಂದು ಅರ್ಥ ಇದೆಯಾ, ಒಂದು ಪ್ರಯೋಜನ ಇದೆಯಾ? ನಾವು ಕಷ್ಟ ಬಂದಾಗ ದೂಷಣೆ ಮಾಡೋದುಂಟು, ಯಾರೋ ಬೇರೆಯವರು ನನಗೊಂದು ಕಷ್ಟ ಕೊಟ್ಟರು ಅಥವಾ ದೇವ್ರು ಹಿಂಗೆ ಮಾಡಿಬಿಟ್ರು, ಅಯ್ಯೋ ನನ್ನ ಕರ್ಮ. ಸೊ ಈ ಥರ ನಕಾರಾತ್ಮಕವಾಗಿ ನಾವು ಯೋಚನೆ ಮಾಡ್ತೀವಿ, ನಿಜ ಆ ಸಂದರ್ಭದಲ್ಲಿ ನಮಗೆ ಅನಿಸುತ್ತೆ. ಆದರೆ ಒಂದು ಅಂಶ ನಾವು ನೆನ್ಪಿಟ್ಕೊಳ್ಬೇಕಾದ್ದೇನೆಂದರೆ, ಇಡೀ ಪ್ರಕೃತಿಯಲ್ಲಿ ನಾವು ನೋಡಿದಾಗ ಕಷ್ಟ ಪಡದೇ ಹೋದರೆ ಯಾವ ಬೆಳವಣಿಗೆನೂ ಕೂಡ ಆಗಕ್ಕೆ ಸಾಧ್ಯ ಇಲ್ಲ. ಒಂದು ಬೀಜ ಮೊಳಕೆ ಒಡೆದು ಮರವಾಗಿ ಬೆಳಿಬೇಕು ಅಂತಂದರೆ ಅದರಲ್ಲಿ ಅನೇಕ ಕಷ್ಟಕರ ಅನ್ನಿಸ್ಬಹುದಾದಂಥ ಸಂದರ್ಭಗಳಿರುತ್ತೆ. ಚಿಗುರು ಒಡಿತಾ ಇರುವಾಗ ಆ ಬೀಜದ ಒಂದು ಕವರ್ ಏನಿರುತ್ತೆ ಅದನ್ನು ಛೇದಿಸ್ಕೊಂಡು ಆಚೆ ಬರಬೇಕು. ಒಂದು ಕಂಬಳಿ ಹುಳ ಚಿಟ್ಟೆಯಾಗಬೇಕಾದ್ರೆ ಬಹಳ ಕಷ್ಟಕರವಾದಂಥ ಒಂದು ಪ್ರಕ್ರಿಯೆಯನ್ನು ದಾಟಿದಾಗ ಮಾತ್ರ ಆ ರೆಕ್ಕೆಗಳು ಮೂಡೋದಕ್ಕೆ ಸಾಧ್ಯ. ಸೊ ಹಾಗೆ ನಮ್ಮ ಜೀವನದಲ್ಲೂ ಕೂಡ ನಮಗೆ ಬರುವಂಥ ಕಷ್ಟಗಳು ಅನೇಕ ಸರ್ತಿ ನಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸುವಂಥ ರೀತಿಯಲ್ಲಿ ನಮಗೆ ಸಹಕಾರಿ ಕೂಡ ಆಗಬಹುದು. ಸೊ ಹಾಗೆ ಕಣ್ಣಿಗೆ ಕಾಣುವ ಕಷ್ಟಕರ ಸನ್ನಿವೇಶಗಳು ಕಣ್ಣಿಗೆ ಕಾಣದೇ ಇರುವಂಥ ರೀತಿಯಲ್ಲಿ ಪ್ರಯೋಜನಕಾರಿ ಕೂಡ ಆಗಬಹುದು. ಸೊ ಹಾಗೆ ನಮ್ಮ ಜೀವನದಲ್ಲಿ ಒಂದು ಅರ್ಥವನ್ನು ಕಂಡುಕೊಳ್ತಾ, ಜೀವ ಪ್ರಪಂಚಗಳ ಸಂಬಂಧವನ್ನು ಅರ್ಥ ಮಾಡಿಕೊಳ್ತಾ, ಪರಸ್ಪರರಲ್ಲಿ ಸಂಬಂಧವನ್ನು ಕಲ್ಪಿಸ್ಕೊಳ್ತಾ, ನಮ್ಮ ಜ್ಞಾನವನ್ನು ಸರಿಯಾದ ಪ್ರಮಾಣ, ಸರಿಯಾದ ಪ್ರೂಫ್ ಇಟ್ಕೊಂಡು ನಾವು ಜೀವನವನ್ನು ನಡೆಸಬೇಕು ಅನ್ನೋಂಥದ್ದು ನಮಗೆಲ್ಲ ಗೊತ್ತು. ಆದರೆ ಅದಷ್ಟು ಸುಲಭ ಗೊತ್ತಾಗಲ್ಲ. ಜ್ಞಾನ ಪ್ರಮಾಣ ಪ್ರೂಫ್ ಖಂಡಿತ ಇದು ಹೀಗೆ ಅಂತ ಅನಿಸೋದು ಅಷ್ಟು ಸುಲಭ ಅಲ್ಲ, ಅಂತ ತಿಳ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಸೊ ಮುಂದೆ ನಿಧಾನಕ್ಕೆ ನಾವು ಆ ಜ್ಞಾನದ ಪ್ರಮಾಣಗಳು ಯಾವ ರೀತಿಯಲ್ಲಿ ಗೋಚರವಾಗುತ್ತೆ ಅನ್ನೋದನ್ನು ನೋಡ್ತಾ ಹೋಗ.
1: ಪ್ರಿಯ ಕೇಳುಗರೆ, ಇದುವರೆಗೂ ಎಸ್ ವಿ ವೈ ಎಂನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾಗಿರುವ ಡಾಕ್ಟರ್ ಎಂ ಆರ್ ಸೀತಾರಾಮ್ರವರು ನಡೆಸಿಕೊಟ್ಟ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 4 ಕುರಿತ ಕಾರ್ಯಕ್ರಮ ಬಿತ್ತರಗೊಂಡಿತು. ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಮ್ಮೊಳಗಿನ ಮಗುವನ್ನು ಎಚ್ಚರಿಸೋಣ ಎಂಬ ವಿಷಯದ ಕುರಿತು ಶ್ರೀಯುತ ಪ್ರಕಾಶ್ರವರು ನಡೆಸಿಕೊಡುವ ಜ್ಞಾನಸುಧಾ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ನಮ್ಮೊಳಗಿನ ಮಗುವನ್ನು ಎಚ್ಚರಿಸೋಣ ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ. ಆರಂಭಿಕ ಮನಸ್ಸಿನಲ್ಲಿ ಅನೇಕ ಸಾಧ್ಯತೆಗಳಿವೆ. ತಜ್ಞರ ಮನಸ್ಸಿನಲ್ಲಿ ಕೆಲವೇ ಕೆಲವು ಎನ್ನುತ್ತದೆ ಪ್ರಸಿದ್ಧ ಜಂಗಾದೆ. ಕವಿಯೊಬ್ಬರು ಕೂಡ ಇದನ್ನು ಧ್ವನಿಸುತ್ತಾ, ಮಗುವಾಗು ಮಗುವಾಗು ಮನಸ್ಸೇ ಎಂದು ಮುದಿಹಿಲ್ಲದ ಹಸಿರ ಹುಲ್ಲಾಗು ಎಂದು ಹಾರೈಸುತ್ತಾ, ದೊಡ್ಡವರೆಲ್ಲರ ಹೃದಯದಿ ನಿದ್ರಿಸುತ್ತೀಹ ಕಿಶೋರತೆ ಮಕ್ಕಳ ಸಂಗುದಳೆಚ್ಚರಗೊಂಡು ಹಾಡಲಿ ಕುಣಿಯಲಿ ಹಾರಲಿ ಆ ಆನಂದದ ದಿವ್ಯ ಶಿಶು ಎನ್ನುತ್ತಾರೆ. ಬದುಕಿನ ಜಂಜಾಟದಲ್ಲಿ ಬಳಲಿ ಬೆಂಡಾದಾಗಲೆಲ್ಲ ಮಗುವಾಗಿದ್ದರೆ ಎಷ್ಟು ಚಂದ ಎಂಬ ಆಲೋಚನೆ ಬರುವುದು ಸಹಜ. ಆವಾಗ ಮತ್ತೆ ದೂಳಾಟವಾಡುವುದರ ಕಲಿ

ಮನೆಗೆ ಕಂದ ಬಳಲಿ ಬಂದಿಹೇ ಜಗದ ಮರಳು ರಣದಿಂದ ಕೋಲ ಕುದುರೆಯ ಮಾಡಿ ಓಡಿಸುವದ ಕಲಿಸು ಕೋಗಿಲೆಯನಣಿಕಿಸುವ ಕಂಠವನ್ನು ಕಲಿಸು ಎನ್ನುವ ಸಾಲುಗಳನ್ನು ಮೆಲುಕು ಹಾಕುತ್ತಾ ನಾವು ದೊಡ್ಡವರಾದೆವೆಂದು ಮಗುತನ ಕಳೆದುಕೊಂಡಿವೆ ಎಂದು ಅಳಲಿಸುತ್ತೇವೆ. ಜಗದ ಹಾಗೆ ಹೊಗೆಯನ್ನು ದೂರವಾಗಿಸಿ ನಗುವ ಮಗುವಿನ ಬಾಳ ಬಗೆಯನ್ನು ಮಿಗೆಯನಿಗೆ ಕರುಣಿಸು ಎಂದು ಗೋಗರಿಯುತ್ತೇವೆ. ಜೀವನವು ಒಂದು ಸುಂದರ ಪಯಣ. ಬಾಲ್ಯ ಯೌವನ ವೃದ್ಧಾಪ್ಯದಂಥ ವಿವಿಧ ಹಂತಗಳನ್ನು ದಾಟುತ್ತಾ ಕಾಲಚಕ್ರ ಹುರುಳುತ್ತಲೇ ಇರುತ್ತದೆ. ಆದರೆ ಈ ಪಯಣದಲ್ಲಿ ಮಗುವಿನ ಮುಗ್ಧತೆ ನಿಷ್ಕಲ್ಮಶ ಪ್ರೀತಿ ಮತ್ತು ಕುತೂಹಲವನ್ನು ಉಳಿಸಿಕೊಳ್ಳುವುದು ಒಂದು ಸವಾಲೇ ಸರಿ. ಬದುಕಿನ ಓಟದಲ್ಲಿ ಎದುರಾಗುವ ಕಠಿಣ ವಾಸ್ತವತೆಗಳು ಒತ್ತಡ ತಂತ್ರ ದ್ವೇಷ ಹಾಗೂ ಸ್ವಾರ್ಥದಂಥ ಗುಣಗಳು ನಮ್ಮನ್ನು ನಮಗೆ ಅರಿಯದಂತೆ ಪರಿವರ್ತಿಸುತ್ತವೆ. ಈ ಬಾಹ್ಯ ಪ್ರಭಾವಗಳಿಂದ ನಮ್ಮ ಮನಸ್ಸು ಕಲ್ಮಶಗೊಂಡು ನಮ್ಮೊಳಗಿನ ಸಹಜ ಗುಣಗಳಾದ ಪ್ರೀತಿ ಕರುಣೆ ಮತ್ತು ಸಹಾನುಭೂತಿಗಳು ಮಾಯವಾಗತೊಡಗುತ್ತವೆ. ಇಂದು ಜಗತ್ತಿನಲ್ಲಿ ಹೆಚ್ಚುತ್ತಿರುವ ಹಿಂಸೆ ಮತ್ತು ಅಸೂಹೆಗೆ ಮನುಷ್ಯ ತನ್ನೊಳಗಿನ ಮಗುವನ್ನು ತಾನೇ ಕೊಂದುಕೊಂಡಿರುವುದೇ ಮುಖ್ಯ ಕಾರಣವಾಗಿದೆ. ಮುಕ್ತತೆಯು ಜೀವನದ ಗುಟ್ಟು. ಮುಕ್ತತೆ ಕೇವಲ ಮಕ್ಕಳಿಗೆ ಸೀಮಿತವಾದುದಲ್ಲ. ಪಾರದರ್ಶಕ ಬದುಕು ಮತ್ತು ಸಾಮಾಜಿಕ ಸಜ್ಜನಿಕೆಗಳು ಮಾಯವಾಗುತ್ತಿರುವ ಈ ಕಾಲಘಟ್ಟದಲ್ಲಿ ನಾವೆಲ್ಲರೂ ಮತ್ತೆ ನಮ್ಮೊಳಗಿನ ಮಗುವನ್ನು ಎಚ್ಚರಿಸಬೇಕಿದೆ. ಮಗುವು ಹೂವಿನ ಅರಳುವಿಕೆ, ಬೀಳುವ ಎಲೆ, ಮಳೆಬಿಲ್ಲು, ಹರಿವ ನೀರು, ಚಲಿಸುವ ಮೋಡ, ಹಾರುವ ಚಿಟ್ಟೆ, ಹಕ್ಕಿಯ ಹಾರಾಟ ಎಲ್ಲವನ್ನು ಅಚ್ಚರಿಯ ಕಣ್ಣುಗಳಲ್ಲಿ ನೋಡುತ್ತದೆ. ಮುಕ್ತತೆಯ ಕನ್ನಡಕದ ಮೂಲಕ ಜಗತ್ತನ್ನು ಅರ್ಥ ಮಾಡಿಕೊಳ್ಳುವುದರಿಂದ ನಮಗೆ ವಿಭಿನ್ನ ದೃಷ್ಟಿಕೋನಗಳು ಮತ್ತು ಹೊಸ ಅನುಭವಗಳು ಲಭಿಸುತ್ತವೆ. ಮತ್ತೊಂದು ಮುಖ್ಯ ಅಂಶವೆಂದರೆ ಮಕ್ಕಳಿಗೆ ಇತರರನ್ನು ಟೀಕಿಸುವ, ಅವರ ಕುರಿತು ತೀರ್ಪು ನೀಡುವ ಅಭ್ಯಾಸವಿರುವುದಿಲ್ಲ. ಅವರು ಎಲ್ಲರನ್ನು ಸಮಾನವಾಗಿ ಪ್ರೀತಿಸುತ್ತಾರೆ. ನಾವು ಅಪ್ರಸ್ತುತ ವಿಷಯಗಳ ಬಗ್ಗೆ ಆತಂಕ ಪಡುತ್ತಾ ಅಸೂಯೆಯಿಂದ ಇತರರನ್ನು ಟೀಕಿಸುತ್ತಾ ನಮ್ಮ ಅಮೂಲ್ಯ ಸಮಯ ಹಾಗೂ ಶಾಂತಿಯನ್ನು ಹಾಳು ಮಾಡಿಕೊಳ್ಳುತ್ತೇವೆ. ಇದರ ಬದಲು ಮಗುವಿನಂತೆ ಪ್ರೀತಿ ಮತ್ತು ನಂಬಿಕೆಯಿಂದ ಪ್ರಪಂಚವನ್ನು ನೋಡಿದರೆ ಹಿಂಸೆ ಮತ್ತು ತಾರತಮ್ಯವಿಲ್ಲದ ಸಮಾಜ ನಿರ್ಮಾಣವಾಗಬಲ್ಲದು. ನಾವೆಲ್ಲರೂ ಮತ್ತೆ ಮಗುವಾಗಲು ಸಾಧ್ಯವೇ ಎಂಬ ಪ್ರಶ್ನೆ ಕಾಡಬಹುದು. ಖಂಡಿತ ಸಾಧ್ಯ. ಪ್ರತಿ ಕ್ಷಣದಲ್ಲೂ ಹೊಸತನ್ನು ಕಂಡುಹಿಡಿಯುವ ಉತ್ಸಾಹ, ಸಹಜ ನಗು, ನಿರಾಳತೆ ಮತ್ತು ಷರತ್ತುಗಳಿಲ್ಲದ ಪ್ರೀತಿಯನ್ನು ಜೀವನದ ಭಾಗವಾಗಿಸಿಕೊಂಡರೆ ನಾವು ಮಗುವಾಗಬಹುದು. ಮುಕ್ತತೆಯನ್ನು ಅಳವಡಿಸಿಕೊಳ್ಳುವುದು ಎಂದರೆ ಅಜ್ಞಾನವಲ್ಲ, ಅದು ಪ್ರಜ್ಞಾಪೂರ್ವಕ ಆಯ್ಕೆ. ಹೊರ ಜಗತ್ತಿನ ಕತ್ತಲೆಯಲ್ಲಿಯೂ ಒಳಗಿನ ಬೆಳಕನ್ನು ರಕ್ಷಿಸಿಕೊಳ್ಳುವ ಜಾಣ್ಮೆ ಅದು. ಪ್ರತಿಯೊಬ್ಬ ವ್ಯಕ್ತಿಯ ಹೃದಯದಲ್ಲಿ ಒಂದು ಮಗುವಿರುತ್ತದೆ. ನಮ್ಮ ಕನಸು ಉತ್ಸಾಹ ಮತ್ತು ನಿಷ್ಕಲ್ಮಶ ಪ್ರೀತಿಯಲ್ಲಿ ಅದು ಪ್ರತಿಫಲಿಸುತ್ತಿರುತ್ತದೆ. ಸಮಾಜದ ಒತ್ತಡಗಳು ಆ ನಿಷ್ಕಲ್ಮಶತೆಯನ್ನು ಅಳಿಸಲು ಪ್ರಯತ್ನಿಸಿದರೂ ಅದನ್ನು ಜಾಗೃತವಾಗಿಸಿಕೊಂಡರೆ ಬದುಕು ಇನ್ನಷ್ಟು ಸುಂದರವಾಗುತ್ತದೆ. ನಮ್ಮ ಮನಸ್ಸು ಶುದ್ಧವಾಗಿದ್ದಷ್ಟು ಜೀವನವು ಆನಂದಮಯವಾಗಿರುತ್ತದೆ. ಮಾನವ ನಿರ್ಮಿತ ಈ ಕಾಲಯಂತ್ರದ ಓಟದಲ್ಲಿ ಒಂದಿಷ್ಟು ಕಾಲವಾದರೂ ಮಗುವಾಗಿ ಸಂಭ್ರಮಿಸುವ ಬಿಡುವು ಎಲ್ಲರಿಗೂ ಸಿಗಲಿ. ಎಲ್ಲರ ಮನದಲ್ಲೂ ಆ ಮುಗ್ಧತೆಯ ಮಗು ಮರುಜನ್ಮ ತಾಳಲಿ. ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ನಮ್ಮೊಳಗಿನ ಮಗುವನ್ನು ಎಚ್ಚರಿಸೋಣ ಎಂಬ ವಿಷಯದ ಕುರಿತ ಜ್ಞಾನಸುಧ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.

ಪ್ರಿಯ ಕೇಳುಗರೇ, ಇದುವರೆಗೂ ನಮ್ಮೊಳಗಿನ ಮಗುವನ್ನು ಎಚ್ಚರಿಸೋಣ ಎಂಬ ವಿಷಯದ ಕುರಿತು ಶ್ರೀಯುತ ಪ್ರಕಾಶ್ ರವರು ನಡೆಸಿಕೊಟ್ಟ ಜ್ಞಾನಸುಧಾ ಕಾರ್ಯಕ್ರಮ ಬಿತ್ತರಗೊಂಡಿತು.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶ್ರೀಲಕ್ಷ್ಮಿ. ಮುಖ್ಯಾಂಶಗಳು. ನಾಲ್ಕು ರಾಜ್ಯ ಹಾಗೂ ಒಂದು ಕೇಂದ್ರಾಡಳಿತ ಪ್ರದೇಶದ ವಿಧಾನಸಭಾ ಚುನಾವಣೆಯ ಮತ ಎಣಿಕೆಗೆ ಕ್ಷಣಗಣನೆ. ಕರ್ನಾಟಕ ಸೇರಿದಂತೆ ಆರು ರಾಜ್ಯಗಳ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಇಂದು ಉಪಚುನಾವಣೆಯ ಮತ ಎಣಿಕೆ. ಪ್ರಯಾಗ್ರಾಜ್ನಲ್ಲಿ ಉತ್ತರ ತಂತ್ರಜ್ಞಾನ ವಿಚಾರ ಸಂಕೀರ್ಣ ಉದ್ಘಾಟಿಸಲಿರುವ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಹೋರ್ಮೋಸ್ ಜಲಸಂಧಿಯಲ್ಲಿ ಸಿಲುಕಿರುವ ವಾಣಿಜ್ಯ ಹಡಗುಗಳನ್ನು ಸುರಕ್ಷಿತವಾಗಿ ಹೊರತರಲು ಅಮೆರಿಕದಿಂದ ಪ್ರಾಜೆಕ್ಟ್ ಫ್ರೀಡಂ ಕಾರ್ಯಾಚರಣೆ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಪಂಜಾಬ್ ಕಿಂಗ್ಸ್ ವಿರುದ್ದ ಗುಜರಾತ್ ಟೈಟನ್ಸ್ಗೆ ಆರು ವಿಕೆಟ್ಗಳ ಜಯ. ವಾರ್ತೆಗಳ ವಿವರ. ಅಸ್ಸಾಂ, ಪಶ್ಚಿಮ ಬಂಗಾಳ, ಕೇರಳಂ, ತಮಿಳುನಾಡು ಮತ್ತು ಕೇಂದ್ರಾಡಳಿತ ಪ್ರದೇಶವಾದ ಪುದುಚೇರಿಯ ವಿಧಾನಸಭಾ ಚುನಾವಣೆಗಳ ಹಾಗೂ ಆರು ರಾಜ್ಯಗಳ ಎಂಟು ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯ ಮತ ಎಣಿಕೆ ಇಂದು ನಡೆಯಲಿದೆ. ಬೆಳಗ್ಗೆ 8 ಗಂಟೆಯಿಂದ ಮತ ಎಣಿಕೆ ಪ್ರಕ್ರಿಯೆ ಆರಂಭವಾಗಲಿದ್ದು, ಮೊದಲು ಅಂಚೆ ಮತಪತ್ರಗಳನ್ನು ಎಣಿಕೆ ಮಾಡಲಾಗುತ್ತದೆ. ಬೆಳಗ್ಗೆ 8:30ಕ್ಕೆ ವಿದ್ಯುನ್ಮಾನ ಮತಯಂತ್ರ ಇವಿಎಂಗಳ ಎಣಿಕೆ ಆರಂಭವಾಗಲಿದ್ದು, ಮಧ್ಯಾಹ್ನದ ವೇಳೆಗೆ ಆರಂಭಿಕ ಚಿತ್ರಣ ಲಭ್ಯವಾಗುವ ನಿರೀಕ್ಷೆ ಇದೆ. ಸುಗಮ ಮತ ಎಣಿಕೆಗಾಗಿ ಚುನಾವಣಾ ಆಯೋಗವು ಎಲ್ಲ ರಾಜ್ಯಗಳಲ್ಲಿ ಬಿಗಿ ಭದ್ರತಾ ವ್ಯವಸ್ಥೆಯನ್ನು ಮಾಡಿದೆ. ಅಸ್ಸಾಂನ 126, ಕೇರಳಂನ 140, ತಮಿಳುನಾಡಿನ 234 ಮತ್ತು ಪುದುಚೇರಿಯ 30 ಸ್ಥಾನಗಳಿಗೆ ಮತ ಎಣಿಕೆ ನಡೆಯಲಿದೆ. ಪಶ್ಚಿಮ ಬಂಗಾಳದಲ್ಲಿ ಇಂದು 293 ಸ್ಥಾನಗಳ ಎಣಿಕೆ ನಡೆಯಲಿದ್ದು, ಫಾಲ್ಟಾ ವಿಧಾನಸಭಾ ಕ್ಷೇತ್ರದ ಮರು ಮತದಾನವು ಇದೇ 21ರಂದು ನಡೆದು, ಇದೇ 24ರಂದು ಅದರ ಫಲಿತಾಂಶ ಪ್ರಕಟವಾಗಲಿದೆ. ಪಶ್ಚಿಮ ಬಂಗಾಳದಲ್ಲಿ ಈ ಬಾರಿ ದಾಖಲೆಯ 92.93% ಮತದಾನ ಪ್ರಮಾಣ ದಾಖಲಾಗಿದೆ. ಸ್ಥಾಪಿಸಲಾಗಿರುವ 77 ಕೇಂದ್ರಗಳಲ್ಲಿ ಮತ ಎಣಿಕೆ ನಡೆಯಲಿದೆ. ತಮಿಳುನಾಡಿನಲ್ಲಿ ಈ ಬಾರಿ 85.1%

0: 0.50% ದಾಖಲೆಯ ಮತದಾನವಾಗಿದ್ದು, ಚುನಾವಣಾ ಆಯೋಗವು ರಾಜ್ಯದ ಶಾಂತಿಯುತ ಮತದಾನ ಪ್ರಕ್ರಿಯೆಯನ್ನು ಶ್ಲಾಘಿಸಿದೆ. ಪುದುಚೇರಿಯಲ್ಲಿ ಮತ ಎಣಿಕೆಗೆ ಸಿದ್ಧತೆಗಳು ನಡೆದಿದ್ದು, ಇಂದು ವಿವಿಧ ರಾಜಕೀಯ ಪಕ್ಷಗಳು 294 ಅಭ್ಯರ್ಥಿಗಳ ರಾಜಕೀಯ ಭವಿಷ್ಯ ನಿರ್ಧಾರವಾಗಲಿದೆ. ಕಳೆದ ತಿಂಗಳ 9 ಮತದಾನ ನಡೆದ ಕರ್ನಾಟಕದ ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯ ಮತ ಎಣಿಕೆ ಕಾರ್ಯ ಇಂದು ನಡೆಯಲಿದೆ. ದಾವಣಗೆರೆ ದಕ್ಷಿಣ ಮತಕ್ಷೇತ್ರದ ಶಾಸಕರಾಗಿದ್ದ ಶಾಮನೂರು ಶಿವಶಂಕರಪ್ಪ ಹಾಗೂ ಬಾಗಲಕೋಟೆ ಮತಕ್ಷೇತ್ರದ ಶಾಸಕರಾಗಿದ್ದ ಎಚ್ವೈ ಮೇಟಿ ಅವರ ನಿಧನದಿಂದಾಗಿ ತೆರವಾದ ಸ್ಥಾನಗಳಿಗಾಗಿ ಉಪಚುನಾವಣೆ ನಡೆದಿದೆ. ಭೂತಾನ್, ಈಜಿಪ್ಟ್, ಶ್ರೀಲಂಕಾ ಸೇರಿದಂತೆ ಸುಮಾರು 20 ದೇಶಗಳ ಪ್ರತಿನಿಧಿಗಳು ಈ ಪ್ರಜಾಪ್ರಭುತ್ವದ ಹಬ್ಬಕ್ಕೆ ಸಾಕ್ಷಿಯಾಗಿದ್ದು ಭಾರತದ ಚುನಾವಣಾ ವ್ಯವಸ್ಥೆಯನ್ನು ಪ್ರಶಂಸಿಸಿದ್ದಾರೆ. ಪಶ್ಚಿಮ ಬಂಗಾಳದ 293 ವಿಧಾನಸಭಾ ಕ್ಷೇತ್ರಗಳ ಮತ ಎಣಿಕೆ ಪ್ರಕ್ರಿಯೆಯ ಮೇಲೆ ನಿಗಾ ಇಡಲು ಚುನಾವಣಾ ಆಯೋಗವು ಒಟ್ಟು 432 ಮತ ಎಣಿಕೆ ವೀಕ್ಷಕರನ್ನು ನೇಮಕ ಮಾಡಿದೆ. ಉತ್ತರ 24 ಪರಗಣ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಅಂದರೆ 49 ವೀಕ್ಷಕರು ಮತ್ತು ದಕ್ಷಿಣ 24 ಪರಗಣ ಜಿಲ್ಲೆಯಲ್ಲಿ 45 ವೀಕ್ಷಕರನ್ನು ನಿಯೋಜಿಸಲಾಗಿದೆ. ಅಲಿಪುರ್ದುವಾರ್ ಜಿಲ್ಲೆಯಲ್ಲಿ ಅತ್ಯಂತ ಕಡಿಮೆ ಎಂದರೆ 6 ವೀಕ್ಷಕರು ಕಾರ್ಯನಿರ್ವಹಿಸಲಿದ್ದಾರೆ. ಶಾಂತಿಯುತ ಮತ ಎಣಿಕೆಗಾಗಿ 77 ಪೊಲೀಸ್ ವೀಕ್ಷಕರನ್ನು ಸಹ ನೇಮಿಸಲಾಗಿದ್ದು, ಇವರು ಮತ ಎಣಿಕೆ ಕೇಂದ್ರಗಳಲ್ಲಿ ಹೊರಭಾಗದಲ್ಲಿ ಕಾನೂನು ಸುವ್ಯವಸ್ಥೆಯ ಉಸ್ತುವಾರಿ ವಹಿಸಲಿದ್ದಾರೆ. ಕೇವಲ ಕ್ಯೂಆರ್ ಕೋಡ್ ಹೊಂದಿರುವ ಗುರುತಿನ ಚೀಟಿ ಇರುವವರಿಗೆ ಮಾತ್ರ ಕೇಂದ್ರದೊಳಗೆ ಪ್ರವೇಶ ನೀಡಲಾಗಿದ್ದು, ಮೊಬೈಲ್ ಫೋನ್ ಬಳಕೆಯನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ಸಿಆರ್ಪಿಎಫ್ ಮಹಾನಿರ್ದೇಶಕ ಜಿಪಿ ಸಿಂಗ್ ಈಗಾಗಲೇ ಭದ್ರತಾ ವ್ಯವಸ್ಥೆಯನ್ನು ಪರಿಶೀಲಿಸಿದ್ದು, ಕೇಂದ್ರ ಪಡೆಗಳು ಮತ್ತು ರಾಜ್ಯ ಪೊಲೀಸರ ನಡುವೆ ಸಮನ್ವಯ ಸಾಧಿಸುವ ಮೂಲಕ ಪಾರದರ್ಶಕ ಎಣಿಕೆಗೆ ಕ್ರಮ ಕೈಗೊಳ್ಳಲಾಗಿದೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಇಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಉತ್ತರ ತಂತ್ರಜ್ಞಾನ ವಿಚಾರ ಸಂಕಿರಣವನ್ನು ಉದ್ಘಾಟಿಸಲಿದ್ದಾರೆ. ರಕ್ಷಾ ತ್ರಿವೇಣಿ ಸಂಗಮ, ತಂತ್ರಜ್ಞಾನ ಉದ್ಯಮ ಮತ್ತು ಸೇನಾ ಸಂಗಮ ಎಂಬ ವಿಷಯದ ಅಡಿಯಲ್ಲಿ ಈ ಕಾರ್ಯಕ್ರಮ ನಡೆಯಲಿದೆ. ಕಾರ್ಯಾಚರಣೆಯ ಸವಾಲುಗಳನ್ನು ಎದುರಿಸಲು ಅತ್ಯಾಧುನಿಕ ಸ್ವದೇಶಿ ತಂತ್ರಜ್ಞಾನಗಳನ್ನು ಪ್ರದರ್ಶಿಸಲು ಮತ್ತು ಸಂಯೋಜಿಸಲು ಈ ವಿಚಾರಗೋಷ್ಠಿಯು ಒಂದು ವೇದಿಕೆಯಾಗಿ ಕಾರ್ಯನಿರ್ವಹಿಸಲಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಈ ಪ್ರದರ್ಶನದಲ್ಲಿ ಎಂಎಸ್ಎಂಇಗಳು, ಖಾಸಗಿ ರಕ್ಷಣಾ ತಂತ್ರಜ್ಞಾನ ಸಂಸ್ಥೆಗಳು, ಸ್ಟಾರ್ಟ್ಅಪ್ಗಳು ಮತ್ತು ದೇಶಾದ್ಯಂತದ ನಾವೀನ್ಯಕಾರರು ಸೇರಿದಂತೆ ಅನೇಕರು ಭಾಗವಹಿಸಲಿದ್ದಾರೆ. ಸುಮಾರು 280 ಹೆಚ್ಚು ಕಂಪನಿಗಳು ತಮ್ಮ ಇತ್ತೀಚಿನ ಆವಿಷ್ಕಾರಗಳು ಮತ್ತು ತಂತ್ರಜ್ಞಾನಗಳನ್ನು ಪ್ರದರ್ಶಿಸಲು ಮಳಿಗೆಗಳನ್ನು ಸ್ಥಾಪಿಸಲಿವೆ. ಭಾರತೀಯ ಸೇನೆಯ ಉತ್ತರ ಮತ್ತು ಮಧ್ಯ ಕಮಾಂಡ್ ಹಾಗೂ ಭಾರತೀಯ ರಕ್ಷಣಾ ತಯಾರಕರ ಸಂಘ ಜಂಟಿಯಾಗಿ ಈ 3 ದಿನಗಳ ಕಾರ್ಯಕ್ರಮವನ್ನು ಆಯೋಜಿಸಿವೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮಧ್ಯಪ್ರಾಚ್ಯದ ಸಂಘರ್ಷದ ಹಿನ್ನೆಲೆಯಲ್ಲಿ ಹಾರ್ಮೂಸ್ ಜಲಸಂಧಿಯಲ್ಲಿ ಸಿಲುಕಿರುವ ವಾಣಿಜ್ಯ ಹಡಗುಗಳನ್ನು ಸುರಕ್ಷಿತವಾಗಿ ಹೊರತರಲು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪ್ರಾಜೆಕ್ಟ್ ಫ್ರೀಡಂ ಎಂಬ ಮಿಲಿಟರಿ ಕಾರ್ಯಾಚರಣೆ ಘೋಷಿಸಿದ್ದಾರೆ. ಹಲವು ರಾಷ್ಟ್ರಗಳ ಮನವಿಯ ಮೇರೆಗೆ ಈ ಮಾನವೀಯ ಕ್ರಮ ಕೈಗೊಳ್ಳಲಾಗಿದ್ದು, ಹಡಗುಗಳಲ್ಲಿನ ಸಿಬ್ಬಂದಿಗೆ ಅಗತ್ಯ ಸಾಮಗ್ರಿಗಳ ಪೂರೈಕೆ ಮತ್ತು ಮುಕ್ತ ಸಂಚಾರವನ್ನು ಖಚಿತಪಡಿಸುವುದು ಇದರ ಉದ್ದೇಶವಾಗಿದೆ. ಅಮೆರಿಕದ ಸೆಂಟ್ರಲ್ ಕಮಾಂಡ್ ಈ ಕಾರ್ಯಾಚರಣೆಗಾಗಿ 15,000 ಸೈನಿಕರು, 100 ಹೆಚ್ಚು ಯುದ್ಧ ವಿಮಾನಗಳು ಮತ್ತು ಕ್ಷಿಪಣಿ ಧ್ವಂಸಕ ನೌಕೆಗಳನ್ನು ನಿಯೋಜಿಸಿದೆ. ಇರಾನ್ ಜೊತೆ ರಾಜತಾಂತ್ರಿಕ ಮಾತುಕತೆಗಳು ನಡೆಯುತ್ತಿದ್ದರೂ ಈ ಪ್ರಕ್ರಿಯೆಗೆ ಅಡ್ಡಿಪಡಿಸಿದರೆ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಅಧ್ಯಕ್ಷ ಟ್ರಂಪ್ ಎಚ್ಚರಿಸಿದ್ದಾರೆ. ಜಾಗತಿಕ ತೈಲ ವ್ಯಾಪಾರದ ದೃಷ್ಟಿಯಿಂದ ಅತ್ಯಂತ ಪ್ರಮುಖವಾಗಿರುವ ಈ ಜಲಸಂಧಿಯಲ್ಲಿ ಭದ್ರತೆ ಕಾಯ್ದುಕೊಳ್ಳುವುದು ಈ ಕಾರ್ಯಾಚರಣೆಯ ಪ್ರಮುಖ ಗುರಿಯಾಗಿದೆ. ಪಶ್ಚಿಮ ಏಷ್ಯಾದಲ್ಲಿ ಯುದ್ಧವನ್ನು ಕೊನೆಗಾಣಿಸುವ ನಿಟ್ಟಿನಲ್ಲಿ ಇರಾನ್ ಸಲ್ಲಿಸಿದ 14 ಅಂಶಗಳ ಮಾರ್ಗಸೂಚಿಯನ್ನು ಅಮೆರಿಕ ತಿರಸ್ಕರಿಸಿದ್ದು, ಉಭಯ ದೇಶಗಳ ನಡುವಿನ ಬಿಕ್ಕಟ್ಟು ಮುಂದುವರಿಯುವ

0: ಲಕ್ಷಣಗಳು ಕಾಣುತ್ತಿವೆ. ಸಂಘರ್ಷ ಅಂತ್ಯಗೊಳಿಸಲು ಇರಾನ್ ನೀಡಿದ್ದ ಪ್ರಸ್ತಾವನೆಗೆ ಅಮೆರಿಕ ಪ್ರತಿಕ್ರಿಯೆ ನೀಡಿದ್ದು ಅದನ್ನು ಪ್ರಸ್ತುತ ಪರಿಶೀಲಿಸಲಾಗುತ್ತಿದೆ ಎಂದು ಇರಾನ್ ಸರ್ಕಾರದ ವಕ್ತಾರ ಇಸ್ಮಾಯಿಲ್ ಬಗಾಹಿ ತಿಳಿಸಿದ್ದಾರೆ. ಇಸ್ರೇಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ಇರಾನ್ ನೀಡಿರುವ ಪ್ರಸ್ತಾವನೆಯನ್ನು ತಾವು ಪರಿಶೀಲಿಸಿದ್ದು ಇದು ಸ್ವೀಕಾರಾರ್ಹವಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಇರಾನ್ ಈವರೆಗೆ ತನ್ನ ಕೃತ್ಯಗಳಿಗೆ ದೊಡ್ಡ ಮಟ್ಟದ ಬೆಲೆ ತೆತ್ತಿಲ್ಲ ಎಂದು ಹೇಳುವ ಮೂಲಕ ಅಧ್ಯಕ್ಷ ಟ್ರಂಪ್ ಅಮೆರಿಕದ ಕಠಿಣ ನಿಲುವನ್ನು ಪುನರುಚ್ಚರಿಸಿದ್ದಾರೆ. ಪ್ರಸ್ತುತ ಉಭಯ ದೇಶಗಳ ನಡುವಿನ ಮಾತುಕತೆಗಳು ಮಧ್ಯಸ್ಥಿಕೆದಾರರ ಮೂಲಕ ಪರೋಕ್ಷವಾಗಿ ನಡೆಯುತ್ತಿದ್ದು ಕದನ ವಿರಾಮದ ಪ್ರಯತ್ನಗಳು ಇನ್ನೂ ಅನಿಶ್ಚಿತತೆಯಲ್ಲೇ ಮುಂದುವರೆದಿದೆ. ಅರ್ಜೆಂಟೀನಾದಿಂದ ಕೇಪ್ ವಾರ್ಡ್ಗೆ ಪ್ರಯಾಣಿಸುತ್ತಿದ್ದ ಎಂವಿ ಹೊಂಡಿಯಾಸ್ ಪ್ರವಾಸಿ ಹಡಗಿನಲ್ಲಿ ಹಂತ ವೈರಸ್ ಸೋಂಕು ಹರಡಿರುವ ಶಂಕೆ ಇದ್ದು ಮೂವರು ಸಾವನ್ನಪ್ಪಿದ್ದಾರೆ ಮತ್ತು ಮೂವರು ಅಸ್ವಸ್ಥರಾಗಿದ್ದಾರೆ ಎಂದು ವಿಶ್ವ ಆರೋಗ್ಯ ಸಂಸ್ಥೆ ತಿಳಿಸಿದೆ. ಮೃತಪಟ್ಟವರಲ್ಲಿ ಇಬ್ಬರು ಡಚ್ ಪ್ರಜೆಗಳಾಗಿದ್ದಾರೆ. ಹಂತ ವೈರಸ್ ಪ್ರಮುಖವಾಗಿ ಇಲಿಗಳಂತಹ ಪ್ರಾಣಿಗಳಿಂದ ಹರಡುವ ಸೋಂಕಾಗಿದ್ದು ಇದು ಮಾರಣಾಂತಿಕ ಉಸಿರಾಟದ ಸಮಸ್ಯೆಯನ್ನು ಉಂಟುಮಾಡುತ್ತದೆ. ಸುಮಾರು 150 ಪ್ರಯಾಣಿಕರಿದ್ದ ಈ ಹಡಗು ಪ್ರಸ್ತುತ ಆಫ್ರಿಕಾದ ಕೇಪ್ ವಾರ್ಡ್ ದ್ವೀಪದ ಸಮೀಪವಿದ್ದು ವೈದ್ಯಕೀಯ ತುರ್ತು ಪರಿಸ್ಥಿತಿಯನ್ನು ಎದುರಿಸುತ್ತಿದೆ. ಆರಂಭಿಕ ಲಕ್ಷಣಗಳಲ್ಲಿ ಜ್ವರ ಮತ್ತು ಸ್ನಾಯು ನೋವು ಕಂಡುಬರುತ್ತದೆಯಾದರೂ ಇದು ಶ್ವಾಸಕೋಶದ ಮೇಲೆ ತೀವ್ರ ಪರಿಣಾಮ ಬೀರುವ ಸಾಧ್ಯತೆ ಇರುತ್ತದೆ. ಕೇಂದ್ರ ಕಾನೂನು ಸಚಿವ ಅರ್ಜುನ್ ರಾಮ್ ಮೇಘವಾಲ್ ನಿನ್ನೆ ರಾಂಚಿಯಲ್ಲಿ ನಡೆದ ಉಚ್ಚ ನ್ಯಾಯಾಲಯದ ವಕೀಲರ ಸಮ್ಮೇಳನದಲ್ಲಿ ಭಾಗವಹಿಸಿದ್ದರು. ಅಲ್ಲಿನ ನ್ಯಾಯಾಂಗ ವ್ಯವಸ್ಥೆಯಲ್ಲಿನ ಸವಾಲುಗಳು, ಸುಧಾರಣೆಗಳು ಮತ್ತು ವಕೀಲರ ಪಾತ್ರದ ಕುರಿತು ಚರ್ಚೆಗಳು ನಡೆದವು. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಕಳೆದ ರಾತ್ರಿ ನಡೆದ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ವಿರುದ್ದ ಗುಜರಾತ್ ಟೈಟನ್ಸ್ ತಂಡ 4 ವಿಕೆಟ್ಗಳ ರೋಚಕ ಜಯ ದಾಖಲಿಸಿದೆ. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಪಂಜಾಬ್ ತಂಡ ನಿಗದಿತ 20 ಓವರ್ಗಳಲ್ಲಿ 9 ವಿಕೆಟ್ ನಷ್ಟಕ್ಕೆ 163 ರನ್ ಗಳಿಸಿತ್ತು. ಪ್ರತಿಯಾಗಿ ಗುಜರಾತ್ ತಂಡ 19.5 ಓವರ್ಗಳಲ್ಲಿ 6 ವಿಕೆಟ್ ನಷ್ಟಕ್ಕೆ 167 ರನ್ ಗಳಿಸಿ ಗೆಲುವು ತನ್ನದಾಗಿಸಿಕೊಂಡಿತ್ತು. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ನಾಲ್ಕು ರಾಜ್ಯ ಹಾಗೂ 1 ಕೇಂದ್ರಾಡಳಿತ ಪ್ರದೇಶದ ವಿಧಾನಸಭಾ ಚುನಾವಣೆಯ ಮತ ಎಣಿಕೆಗೆ ಕ್ಷಣಗಣನೆ. ಕರ್ನಾಟಕ ಸೇರಿದಂತೆ 6 ರಾಜ್ಯಗಳ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಇಂದು ಉಪಚುನಾವಣೆಯ ಮತ ಎಣಿಕೆ. ಪ್ರಯಾಗ್ರಾಜ್ನಲ್ಲಿ ಉತ್ತರ ತಂತ್ರಜ್ಞಾನ ವಿಚಾರ ಸಂಕಿರಣ ಉದ್ಘಾಟಿಸಲಿರುವ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಹೋರ್ಮೋಸ್ ಜಲಸಂಧಿಯಲ್ಲಿ ಸಿಲುಕಿರುವ ವಾಣಿಜ್ಯ ಹಡಗುಗಳನ್ನು ಸುರಕ್ಷಿತವಾಗಿ ಹೊರತರಲು ಅಮೆರಿಕದಿಂದ ಪ್ರಾಜೆಕ್ಟ್ ಫ್ರೀಡಂ ಕಾರ್ಯಾಚರಣೆ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಪಂಜಾಬ್ ಕಿಂಗ್ಸ್ ವಿರುದ್ದ ಗುಜರಾತ್ ಟೈಟನ್ಸ್ಗೆ 4 ವಿಕೆಟ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಮನೋಚಿಂತನ. ಪ್ರಾಥಮಿಕ ಆರೈಕೆಯಲ್ಲಿ ಮಾನಸಿಕ ಚಿಕಿತ್ಸೆ ಕುರಿತು ಚಿಕ್ಕಬಳ್ಳಾಪುರದ ಡಾಕ್ಟರ್ ಡಿಎನ್ ಕಿಶೋರ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.
2: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ಮನೋಚಿಂತನ ಮನಸ್ಸಿನ ಮಂಥನ.

0: ಸ್ನೇಹಿತರ ಇಂದಿನ ಮನೋಚಿಂತನ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನಮ್ಮೊಂದಿಗೆ ಇದ್ದಾರೆ ಡಾಕ್ಟರ್ ಡಿಎನ್ ಕಿಶೋರ್, ಮನೋವೈದ್ಯರು, ಜಿಲ್ಲಾ ಆಸ್ಪತ್ರೆ ಚಿಕ್ಕಬಳ್ಳಾಪುರ. ಡಾಕ್ಟ್ರೇ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ.
0: ನಮಸ್ಕಾರ. ನೇರವಾಗಿ ಪ್ರಶ್ನೆಗಳಿಗೆ ಬಂದ್ಬಿಡೋಣ. ಡಾಕ್ಟರ್, ಪ್ರಾಥಮಿಕ ಆರೈಕೆಯಲ್ಲಿ ಮಾನಸಿಕ ಚಿಕಿತ್ಸೆ ಅಂದ್ರೇನು?
1: ಸೇಮ್ ಎಲ್ಲ ಚಿಕಿತ್ಸೆಗಳ ರೀತಿಯೇ ಮಾನಸಿಕ ಚಿಕಿತ್ಸೆ ಕೂಡ ಪ್ರಾಥಮಿಕ ಹಂತದಲ್ಲಿ ಮಾಡ್ಬೋದು. ಯಾಕೆ ಪ್ರಾಥಮಿಕ ಹಂತದಲ್ಲಿ ಮಾಡಬೇಕು ಅಂತಂದ್ರೆ, ಮುಖ್ಯವಾಗಿ ಮೊದಲನೇದಾಗಿ ಸೈಕಾಟ್ರಿಸ್ಟ್ ಅಥವಾ ಮನೋವೈದ್ಯರ ಕೊರತೆ ಬಹಳ ಇದೆ. ಸೊ ಎರಡನೇ ವಿಚಾರ ಅಂತಂದ್ರೆ, ಆ ಮನೋವೈದ್ಯರ ಕೊರತೆ ಜೊತೆಗೆ ಏನಾಗತ್ತಂದ್ರೆ, ಈಗ ಚಿಕಿತ್ಸೆಯನ್ನ ಬೆಂಗಳೂರು ಅಥವಾ ಜಿಲ್ಲೆಗಳಲ್ಲಿ ಅಥವಾ ಇಲ್ಲಾಂದ್ರೆ ಸಿಟೀಸ್ ಅಲ್ಲಿ ಬಂದು ಚಿಕಿತ್ಸೆ ತಗೋಬೇಕಾಗತ್ತೆ. ಅದರಿಂದ ಆರ್ಥಿಕವಾಗಿ ಅವರಿಗೆ ಬಹಳ ಕಷ್ಟ ಆಗ್ತದೆ. ಅದರಿಂದ

0: ನಮ್ಮ ಪ್ರಾಥಮಿಕ ಹಂತದಲ್ಲಿ ಅಂದ್ರೆ ಪಿ ಎಸ್ ಸಿ ಅಥವಾ ಕಮ್ಯುನಿಟಿ ಹೆಲ್ತ್ ಸೆಂಟರ್ಸ್ ಅಂತ ಇರುತ್ತಲ್ಲ, ಅದರಲ್ಲೇ ನಾವು ಟ್ರೀಟ್ಮೆಂಟ್ ತಗೊಂಡಾಗ ಏನಾಗುತ್ತೆ ಅವ್ರಿಗೆ ಏನಾಗುತ್ತೆ, ಇದು ವರ್ಕ್ ಕೆಲಸ ಮಾಡ್ಕೊಂಡು ಅವರು ಚಿಕಿತ್ಸೆ ಫ್ರೀಯಾಗಿ ತಗೋಬಹುದು. ಎರಡನೇ ವಿಚಾರ ಅಂತಂದ್ರೆ ಆರ್ಥಿಕವಾಗಿ ಕೂಡ ಅವ್ರಿಗೆ ಇಂಪ್ರೂವ್ಮೆಂಟ್ ಆಗ್ಬಹುದು. ಮೂರನೇ ವಿಚಾರ ಅಂದ್ರೆ ಮನೆ ಬಾಗಿಲಿಗೆ ಚಿಕಿತ್ಸೆ ಬರೋದ್ರಿಂದ ಅವರಿಗೆ ಬೇಗ ವಾಸಿಯಾಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದನ್ನ ಪ್ರಾಥಮಿಕ ಹಂತದಲ್ಲಿ ಹೀಗೆ ಮಾಡ್ಕೋಬಹುದು. ಈಗ ನಮ್ಮಲ್ಲಿ ಬೇಕಾದಷ್ಟು ಮೆಡಿಸಿನ್ಸ್ ಇದಾವೆ, ಸೊ ಬೇಗ ಗುಣಮುಖ ಆಗುವಂತ ಚಾನ್ಸಸ್ ಜಾಸ್ತಿ ಇದೆ. ಅಂದ್ರೆ ಬೇಗ ಅಲ್ಲಿ ಟ್ರೀಟ್ಮೆಂಟ್, ಅಲ್ಲಿ ಡಯಾಗ್ನೋಸಿಸ್ ಮಾಡಿದಾಗ ಟ್ರೀಟ್ಮೆಂಟ್ ಬೇಗ ಕೊಟ್ಟಾಗ ಇಮಿಡಿಯೇಟ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ.
1: ಸ್ನೇಹಿತರೆ, ಮನೋಚಿಂತನ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಇಂದಿನ ವಿಷಯ ಪ್ರಾಥಮಿಕ ಆರೈಕೆಯಲ್ಲಿ ಮಾನಸಿಕ ಆರೋಗ್ಯ. ಇನ್ನು ಡಾಕ್ಟರ್, ಪ್ರಾಥಮಿಕ ಆರೈಕೆಯಲ್ಲಿ ಮಾನಸಿಕ ಚಿಕಿತ್ಸೆ ಏಕೆ ಬೇಕು?
0: ಅದೇ ಹೇಳ್ದಲ್ಲ, ಈಗ ಅರ್ಲಿ ಟ್ರೀಟ್ಮೆಂಟ್ ಮಾಡೋದ್ರಿಂದ ಬೇಗ ವಾಸಿಯಾಗುತ್ತೆ. ಸೊ ಮೊದಲು ಕಾಲ ಆಯ್ತು ಕಾಯಿಲೆ ಬರೋದು ಅನಿಷ್ಟದಿಂದ ಅಥವಾ ಒಂದು ಮೂಢನಂಬಿಕೆಗಳು ಜಾಸ್ತಿ ಇದ್ವು. ಇಟ್ಸ್ ಆಲ್ ಬಿಕಾಸ್ ಈಗ ಏನಾಗಿದೆ ಅಂದ್ರೆ ಈಗ ಇಟ್ ಹಸ್ ಕಮ್ ಟು ಅಡ್ವಾಂಟೇಜ್ ಎಷ್ಟು ಬಂದಿದೆ ಅಂದ್ರೆ ಇಟ್ ಇಸ್ ಬಿಕಾಸ್ ಬ್ರೈನ್ ಕೆಮಿಕಲ್ ಇಂಬ್ಯಾಲೆನ್ಸ್ ಆಗೋದ್ರಿಂದ ಅಥವಾ ರಾಸಾಯನಿಕ ವಲಯದಲ್ಲಿ ಏರ್ಪೇರ್ ಆಗೋದ್ರಿಂದ ಇದು ಆಗುವಂತದ್ದು. ಸೊ ಅದಕ್ಕೆ ಮೆಡಿಸಿನ್ಸ್ ತಗೊಳ್ಳೋದ್ರಿಂದ ಇಂಪ್ರೂವ್ಮೆಂಟ್ ಆಗುತ್ತೆ. ನಮ್ಮಲ್ಲಿ ಏನಂತಂದ್ರೆ ಈಗ ಎರಡು ತರದ ಮಾನಸಿಕ ಕಾಯಿಲೆಗಳಿದಾವೆ. ತೀವ್ರ ತರದ ಮಾನಸಿಕ ಕಾಯಿಲೆಗಳು ಒಂದು, ಎರಡನೇದು ಅಲ್ಪ ಪ್ರಮಾಣದ ಮಾನಸಿಕ ಕಾಯಿಲೆಗಳು. ಈಗ ನಮ್ಮ ಸಮಾಜದಲ್ಲಿ ಈಗ ಎವ್ರಿ ಪೇಷಂಟ್, ಈಗ ನಾವು ಒಂದು ಹಾಸ್ಪಿಟಲ್ ಬಂದಾಗ ಪ್ರತಿ ನಾಲ್ಕನೇ ವ್ಯಕ್ತಿ ಹಾಸ್ಪಿಟಲ್ ಎಂಟರ್ ಆದ್ರೆ ಆ ವ್ಯಕ್ತಿಯಲ್ಲಿ ಮಾನಸಿಕ ಕಾಯಿಲೆ ಇರ್ಬೋದು. ಸೊ ಹಾಗಾಗಿ 1 in 4 ಪೇಷಂಟ್ಸ್ ಅಲ್ಲಿ ಈ ಮಾನಸಿಕ ಕಾಯಿಲೆ ಇರ್ತದೆ, ಅದು ಅಲ್ಪ ಪ್ರಮಾಣದಲ್ಲಿ. ಸೊ ಇನ್ನೊಂದು 1% ಅಷ್ಟು ತೀವ್ರ ತರದ ಮಾನಸಿಕ ಕಾಯಿಲೆಗಳು ಇರ್ತವೆ. ಸೊ ಇದು ನಮ್ಮ ಸಾಮಾಜಿಕವಾಗಿ ಆರ್ಥಿಕವಾಗಿ ಎಷ್ಟೊಂದು ಸಮಸ್ಯೆ ಆಗ್ಬೋದು.
1: ಅವ್ರು
0: ಬರೋದು ಮೈಕೈ ನೋವು, ಸುಸ್ತು, ಕೈಕಾಲು ನೋವು ಅಂತಾನೆ ಬರ್ತಾರೆ ಜಾಸ್ತಿ, ಹೆಚ್ಚು ತಲೆನೋವು ಅಂತ ಹೇಳ್ಬಿಟ್ಟು. ಈ ಅಲ್ಪ ಪ್ರಮಾಣದ ಮಾನಸಿಕ ಕಾಯಿಲೆಗಳು ನಾವು ಸ್ವಲ್ಪ ಅದನ್ನ ಎವಲೇಟ್ ಮಾಡಿ ನೋಡಿದಾಗ ಏನಾಗುತ್ತೆ, ಅವರ ಕಾಯಿಲೆಗಳನ್ನ ನಾವು ಇದು ಮಾಡ್ಕೋಬಹುದು.
1: ಅವರಲ್ಲಿ ಹೆಚ್ಚು ಮಾತನಾಡಿ ಹೆಚ್ಚು ಪ್ರಶ್ನೆಗಳು ಕೇಳಿದಾಗ ಅವರು ಹೊರಗೆ ಹಾಕ್ತಾರೆ.
0: ತೀವ್ರ ತರದ್ದು ನಮ್ಗೆ ಗೊತ್ತಾಗುತ್ತೆ, ಕಣ್ಣು ಕಾಣುತ್ತೆ ಸ್ವಲ್ಪ. ಸೊ ಅದನ್ನ ನಾವು ಚಿಕಿತ್ಸೆ
1: ಕೊಡ್ಬೋದು. ಚಿಕಿತ್ಸೆ ಹೇಗೆ ನೀಡ್ತೀರಾ?
0: ಚಿಕಿತ್ಸೆಯಲ್ಲಿ ಮೊದಲನೇದಾಗಿ ಮೆಡಿಸಿನ್ಸ್ ಇದಾವೆ. ಸೊ ದಟ್ ಈಸ್ ಫಾರ್ಮಕಾಲಜಿಕಲ್ ಥೆರಪಿ ಅಂತ ನಾವು ಹೇಳ್ತೀವಿ. ಮೆಡಿಸಿನ್ಸ್ ಈಗ ಮೊದಲು ಒಂದು 20 ವರ್ಷದ ಕೆಳಗೆ ಅಲಭ್ಯವಾಗಿದ್ದು, ಮೆಡಿಸಿನ್ಸ್ ಬಹಳ ಕಡಿಮೆ ಇದ್ವು. ಈಗ ಎಲ್ಲ ವಿವಿಧ ರೀತಿಯ ಮೆಡಿಸಿನ್ಸ್ ಇದಾವೆ. ಸೊ ಗೌರ್ಮೆಂಟ್ ಅಲ್ಲಿ ಉಚಿತವಾಗಿ ಸಿಗುವಂತ ಮೆಡಿಸಿನ್ಸ್ ಇದಾವೆ. ಒಂದು ಖಿನ್ನತೆಗಿರ್ಬೋದು, ಒಂದು ಆತಂಕಕಾರಿ ಇರುವಂತ ಕಾಯಿಲೆಗಳಿಗಿರ್ಬೋದು, ಅಥವಾ ಒಂದು ಚಿತ್ತ ಚಂಚಲತೆಗಿರ್ಬೋದು, ಅಥವಾ ಚಿಕ್ಕ ಚಿಕ್ಕ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ಗೆ ಕೌನ್ಸಿಲಿಂಗ್ ಮಾಡೋದ್ರಿಂದ ಅಥವಾ ಒಂದು ಸೈಕೋಥೆರಪಿ ಅಂತ ಮಾಡೋದ್ರಿಂದ ಇಂಪ್ರೂವ್ಮೆಂಟ್ ಆಗುತ್ತೆ. ತೀವ್ರ ತರದ್ದು ಕೆಲವು ಸಲ ಏನ್ ಮಾಡಿದ್ರೆ ಎಲೆಕ್ಟ್ರಿಕ್ ಕನ್ಸಲ್ ಥೆರಪಿ ಅಂತ ಹೇಳ್ಬಿಟ್ಟು ನಾವು ಕೊಡ್ತೀವಿ. ಅಂದ್ರೆ ಶಾಕ್ ಟ್ರೀಟ್ಮೆಂಟ್ ಅಂತ ಜನಸಾಮಾನ್ಯರಲ್ಲಿ ಒಂದು ಇದೆ, ಅದು ಕೊಡ್ಬೋದು.
1: ಸೊ ಪ್ರಾಥಮಿಕವಾಗಿ ಎಲ್ಲ ಮೆಡಿಸಿನ್ ಕೊಡ್ಲೇಬೇಕು ಅಂತಿಲ್ಲ,
0: ಅಲ್ಲ ಜಸ್ಟ್ ಕೌನ್ಸಿಲಿಂಗ್ ಅಂತ ಕೂಡ ಅವ್ರ ಕೆಲವಲ್ಲಿ ವಾಸಿ ಆಗುತ್ತೆ. ಒಂದೇ ಒಂದು ಕೌನ್ಸಿಲಿಂಗ್ ಅಲ್ಲಿ ಕೂಡ ಏನಾಗುತ್ತೆ, ಕೆಲವು ವಾಸಿ ಮಾಡ್ಕೊಳ್ಳುವಂತ.
1: ಹಾಗೆಯೇ ಪ್ರಾಥಮಿಕ ಆರೈಕೆಯಲ್ಲಿ ಮಾನಸಿಕ ಚಿಕಿತ್ಸೆ ಬಗ್ಗೆ ಇನ್ನು ಹೆಚ್ಚು ವಿವರ ಅಥವಾ ಅದ್ರ ಬಗ್ಗೆ ಜಾಗೃತಿ ಶಿಬಿರ ಕೂಡ ನಡೆಸ್ತಾ ಇದ್ದಾರೆ.
0: ಈಗ ಏನಾಗಿದೆ ಅಂದ್ರೆ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಈಗ ಮನೋಚಿಂತನ ಅಂತ ಹೇಳ್ಬಿಟ್ಟು ಮಾಡ್ತಾ ಇದೀವಿ. ನಾವೇನ್ ಮಾಡ್ತೀವಿ, ಮನೋಚೇತನೆ ಅಂತ ಹೇಳ್ಬಿಟ್ಟು ಒಂದು ಕಾರ್ಯಕ್ರಮ ಮಾಡ್ತಾ ಇದೀವಿ. ಅದು ತಾಲೂಕು ಹಂತದಲ್ಲಿ ಮತ್ತೆ ಪ್ರಾಥಮಿಕ ಹಂತಗಳಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಎಲ್ಲ ಒಂದು ಕ್ಲಿನಿಕ್ ನಡೆಸ್ತೀವಿ. ಮಾನಸಿಕ ಕಾಯಿಲೆಯಿಂದ ಬಳಲ್ತಿರುವಂತ ವ್ಯಕ್ತಿಗಳಿಗೆ ಇಮಿಡಿಯೇಟ್ ಚಿಕಿತ್ಸೆ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಆ ಒಂದು ಸ್ಲಾಟ್ ಮೇಂಟೈನ್ ಮಾಡ್ತೀವಿ. ಅದರಿಂದ ಏನಾಗುತ್ತೆ, ಅವರಿಗೆ ಟ್ರೀಟ್ಮೆಂಟ್ ಈಸಿ ಆಗುತ್ತೆ, ಮತ್ತೆ ಸುಲಭವಾಗಿ ಅವರಿಗೆ ಚಿಕಿತ್ಸೆ ಕೊಡೋದ್ರಿಂದ ಏನಾಗುತ್ತೆ, ಅವ್ರು ಬೇಗ ಗುಣಮುಖ ಆಗ್ತದೆ. ಮತ್ತೆ ಇನ್ನೊಂದು ಕೆಲವು ಕಡೆ ಕ್ಯಾಂಪ್ಸ್ ಅಲ್ಲಿ ನಾವು ಕಂಡಕ್ಟ್ ಮಾಡ್ತೀವಿ. ಈಗ ಒಂದು ಶಿಬಿರಗಳು ಕಂಡಕ್ಟ್ ಮಾಡ್ತೀವಿ ತಾಲೂಕು ಲೆವೆಲ್ ಅಲ್ಲಿ. ಸಲಹೆ ಮನೋವೈದ್ಯರು ಜೊತೆಗೆ ಅವ್ರ ತಂಡ ಜೊತೆ ಹೋಗ್ಬಿಟ್ಟು ಏನ್ ಮಾಡ್ತಾರೆ, ಅದು ಚಿಕಿತ್ಸೆ ಕೊಟ್ಬಿಟ್ಟು ಕ್ಯಾಂಪ್ಸ್ ನಡೆಸ್ತಾರೆ. ಅವಾಗ ಏನಾಗುತ್ತೆ, ಅವ್ರಿಗೆ ಮನೆ ಬಾಗಿಲಿಗೆ ಬಂದಂಗ ಆಗುತ್ತೆ. ಈಗ ಬೆಂಗಳೂರು ಬರ್ಬೇಕು ಅಂತಂದ್ರೆ, ಈಗ ಇಲ್ಲಿಂದ ಹಾಸನ ಅಥವಾ ಚಿಕ್ಕಮಗಳೂರಿಂದ ಬೆಂಗಳೂರು ಬರ್ಬೇಕಂದ್ರೆ ತುಂಬಾ ಕಷ್ಟ ಆಗುತ್ತೆ. ಸೊ ಅವ್ರ ವೆಚ್ಚ ಎಷ್ಟಾಗುತ್ತೆ, ಮತ್ತೆ ನಿಮ್ಮನ್ಸಲ್ಲಿ ಹೋಗಿ ಕಾಯ್ಬೇಕಾಗತ್ತೆ, ಇರುವಂತ ಮೆಡಿಕಲ್ ಕಾಲೇಜಸ್ ಕಡಿಮೆ ಇದಾವೆ, ಅದು ಗೊತ್ತಾಗಲ್ಲ ಎಲ್ಲಿ ಹೋಗ್ಬೇಕು ಅಂತ ಹೇಳ್ಬಿಟ್ಟು. ಅದೇ ನಾವು ತಾಲೂಕು ಲೆವೆಲಲ್ಲಿ ಶಿಬಿರ ನಡೆಸಿದಾಗ ಏನಾಗುತ್ತೆ, ಡೆಫಿನೆಟ್ಲಿ ಅರಿವು ಬರುತ್ತೆ. ಸೊ ಇನ್ನೊಂದು, ಮತ್ತೆ ನಾವು ಮೆಂಟಲ್ ಹೆಲ್ತ್ ಡೇ ಅಂತ ಮಾಡ್ತೀವಿ, ಆತ್ಮಹತ್ಯೆ ದಿನ ನಿವಾರಣಾ ದಿನಾಚರಣೆ ಅಂತ ಮಾಡ್ತೀವಿ, ತಂಬಾಕು ನಿವಾರಣಾ ದಿನಾಚರಣೆ ಅಂತ ಮಾಡ್ತೀವಿ. ಈ ರೀತಿ ವಿವಿಧವಾದ ಒಂದು ಡೇಸ್ ನ ನಾವ್ ಏನ್ ಮಾಡ್ತೀವಿ, ಆರೈಕೆ ಮಾಡಿದ್ವು ಆಚರಿಸ್ಬಿಟ್ಟು ಆ ಪ್ರಕಾರ ಶಿಬಿರಗಳು ನಡೆಸಿದಾಗ ಏನಾಗುತ್ತೆ, ಅರಿವು ಜಾಸ್ತಿ ಆಗುತ್ತೆ.
1: ಡಾಕ್ಟರ್ ಹೀಗೆ ಹೀಗೆ ಹೇಳ್ತಿದ್ದ ಹಾಗೆ ಯೋಚನೆಗಳು, ಕೆಟ್ಟ ಯೋಚನೆಗಳು ಬಹಳಷ್ಟು ಬರ್ತಾ ಇದೆ. ನಿದ್ದೆ ಇಲ್ಲ, ಬೇಜಾರು, ಏನೋ ದುಃಖ, ಒಂಥರ ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅನ್ನೋ ಒಂದು ಯೋಚನೆ ಮನಸ್ಸಿಗೆ ಬರ್ತಾ ಇದೆ. ಹೇಗೆ ಇದಕ್ಕೆ ಪರಿಹಾರ ಏನು, ಹೇಗೆ ಇದನ್ನ ಶಮನ ಮಾಡ್ಕೊಳ್ಬೇಕು ಅನ್ಸಿ?
0: ಕೆಟ್ಟ ಯೋಚನೆಗಳಂದ್ರೆ ಒಂದು ನೆಗೆಟಿವ್ ಥಾಟ್ಸ್, ಅಂದ್ರೆ ನಮ್ಮ ಮನಸ್ಸಲ್ಲೇ ಒಂದು ಖಿನ್ನತೆ ಭಾವನೆಯಿಂದ ಏನಾಗುತ್ತೆ, ಬೇಡಬೇಡ ಅಂತ ಬೇಡವಾದ ಆಲೋಚನೆಗಳು ಬರ್ಬೋದು. ಇನ್ನೊಂದು ಕಾರಣ ಇದೆ, ಒಸಿಡಿ ಅಂತ ಹೇಳ್ತೀವಿ, ಆಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಅಂತ ಹೇಳ್ಬಿಟ್ಟು, ಗೀಳುಬೇನೆ ಅಂತ ಹೇಳ್ತೀವಿ. ಬೇಡವಾದ ಆಲೋಚನೆಗಳು ಮತ್ತೆ ಮತ್ತೆ ಬರ್ತವೆ, ಅವ್ರಿಗೆ ಇಷ್ಟ ಆಗಲ್ಲ ಬರ್ಬೇಕು ಅಂತೇಳಿ, ಅದು ಬರ್ತಾ ಇರತ್ತೆ. ಸೊ ಇದು ಏನಾಗುತ್ತೆ ಅಂದ್ರೆ, ಇದರಿಂದ ಏನಾಗುತ್ತೆ, ಮನಸ್ಸು ತುಂಬಾ ಏನಾಗುತ್ತೆ, ಬೇಡವಾದ ಆಲೋಚನೆಗಳು ಅಂದ್ರೆ ನನ್ನ ಕೈ ಗಲೀಜ್ ಆಗಿದ್ದೀನೋ ಅಂತ ಇರ್ಬೋದು, ಅಥವಾ ಬಾಗಿಲು ಮುಚ್ಚಿದ್ನೋ ಇಲ್ಲ ಅಂತ ಡೌಟ್ಸ್ ಬರುವಂತದ್ದು, ಅಥವಾ ದೇವ್ರ ನೋಡಿದ ತಕ್ಷಣ ಕೆಟ್ಟ ಆಲೋಚನೆ ಬರೋದು, ಅಥವಾ ಈಗ ವಸ್ತುಗಳನ್ನ ಹಿಂಗೆ ಇಡ್ಬೇಕಂದ್ರೆ ಇಲ್ಲಿ ಸರಿ ಇಲ್ಲ ಬೇರೆ ಕಡೆ ಇಡಬೇಕು ಅನ್ಸುತ್ತೆ, ಮತ್ತೆ ಚೇಂಜ್ ಮಾಡೋದು. ಈ ರೀತಿ ವಿಧರೀತವಾದಂತ ಒಂದು ಈ ಒಂದು ಓಸಿಡಿ ಸ್ಪೆಕ್ಟ್ರಮ್ ಸಿಂಪ್ಟಮ್ಸ್ ಬಂದಾಗ ಏನಾಗುತ್ತೆ, ಅವರಲ್ಲಿ ಅದೇ ಆಲೋಚನೆಗಳು ತುಂಬಿಕೊಂಡ್ಬಿಡ್ತಾವೆ. ಅದನ್ನ ನಿವಾರಣೆ ಮಾಡಕ್ ಏನ್ ಮಾಡ್ತಾರೆ, ದೆಡು ಕಂಪಲ್ಸಿವ್ ಆಕ್ಟ್ಸ್ ಅಂದ್ರೆ ಕೈ ತೊಳೆಯೋದು, ಪದೇ ಪದೇ ಚೆಕ್ ಮಾಡೋದು, ಪದೇ ಪದೇ ಎಣಿಸೋದು, ಪದೇ ಪದೇ ಕೇಳೋದು, ಪದೇ

ಬರ್ತದೆ ನೋಡೋದು, ಇದೆಲ್ಲ ಮಾಡೋದ್ರಿಂದ ಏನಾಗುತ್ತೆ ಅವ್ರ 24 hours ಏನಾಗುತ್ತೆ ಅದಕ್ಕೆ ಉಪಯೋಗ ಬರುತ್ತೆ. ಅವಾಗ ಏನಾಗುತ್ತೆ ಈ ಟೆನ್ಷನ್ ಶುರು ಆಗ್ಬಿಡುತ್ತೆ ಮಾಡಿಲ್ಲ ಅಂತಂದ್ರೆ. ಸೊ ಅದರಿಂದ ತಲೆನೋವು ಜಿಗುಪ್ಸೆ ಸಾಯ್ಬೇಕು ಅನ್ನೋದು ಬರುತ್ತೆ. ಜೊತೆಗೆ ಏನಾಗುತ್ತೆ ಅಂದ್ರೆ ಖಿನ್ನತೆಯಲ್ಲಿ ಕೂಡ ಏನಾಗುತ್ತೆ, ಕಾರಣ ಇಲ್ಲದೆ ಕೆಲಸ ಎಲ್ಲ ಇರ್ಬೋದು. ನಾ ಹೇಳಿದ್ನಲ್ಲ ಕೆಮಿಕಲ್ ಇಂಬ್ಯಾಲೆನ್ಸ್ ಇಂದ ಕೆಲಸ ಎಲ್ಲ ಮೆದುಳಲ್ಲಿ ಈಗ ರಾಸಾಯನಿಕ ಏರ್ಪೇರ್ ಆಗೋದ್ರಿಂದ ಏನಾಗುತ್ತೆ ಖಿನ್ನತೆ ಲಕ್ಷಣಗಳು. ಒಂದೇನಾದ್ರೆ ಅತಿ ಬೇಜಾರು, ಜಿಗುಪ್ಸೆ, ಇಂಟ್ರೆಸ್ಟ್ ಇರುವಂತಹ ಕಾರ್ಯಗಳು ಈಗ ಇಂಟ್ರೆಸ್ಟ್ ಬರೋದಿಲ್ಲ, ಸುಸ್ತಾಗ

0: ನನ್ಗೆ ಯಾರು ಇಲ್ಲ, ಡಿಪ್ರೆಸಿವ್ ಐಡಿಯೇಷನ್ ಅಂತ ನಾವು ಹೇಳ್ತೀವಿ. ಅಂದ್ರೆ ಹೆಲ್ಪ್ಲೆಸ್ನೆಸ್ ಅಂದ್ರೆ ನನ್ಗೆ ಯಾರು ಇಲ್ಲ ಅನ್ನೋದು, ಹೋಪ್ಲೆಸ್ನೆಸ್ ಅಂದ್ರೆ ನನ್ಗೆ ಯಾರು ಸಹಾಯ ಮಾಡೋರಿಲ್ಲ ಅಂತ, ವರ್ಕ್ಲೆಸ್ ನಾನು ಭೂಮಿಗೆ ಬಾರ ಅನ್ನೋದು ಮನೆ ಬಂದ್ಬಿಟ್ಟು ಏನಾಗುತ್ತೆ, ಹೋಗ್ತಾ ಹೋಗ್ತಾ ಹಂತವಾಗಿ ಏನಾಗುತ್ತೆ, ನಾನು ಇರೋದೇ ಸರಿ ಇಲ್ಲ, ನಾನು ಸತ್ರವೇ ಚೆನ್ನಾಗಿರುತ್ತೆ ಅನ್ನೋ ಭಾವನೆ ಬಂದ್ಬಿಟ್ಟು ಅವ್ರ ಆತ್ಮಹತ್ಯೆ ಯತ್ನಗಳು ಮಾಡ್ಬೋದು, ಪ್ರಯತ್ನ ಮಾಡ್ಬೋದು, ಸಫಲ ಕೂಡ ಆಗ್ಬೋದು. ಸೊ ಇದನ್ನ ನಿವಾರಣೆ ಮಾಡೋದ್ರಿಂದ ಏನಾಗುತ್ತೆ, ಟ್ರೀಟ್ಮೆಂಟ್ ಅಡಿಯಾಗಿ ಕೊಡೋದ್ರಿಂದ ಏನಾಗುತ್ತೆ, ಡೆಫಿನೆಟ್ಲಿ ವಿ ಕ್ಯಾನ್ ಪ್ರಿವೆಂಟ್ ಸುಸೈಡ್ಸ್.
1: ಸೊ ಈಗ ಪ್ರಾಥಮಿಕ ಹಂತವಾಗಿ ಇದು ಬೇಸಿಕ್ ಈ ತರ ಏನಾದ್ರೂ ಬಂದಾಗ ಒಂದಷ್ಟು ಕಿವಿ ಮಾತು ಏನಾದ್ರೂ,
0: ಅದೇ ಹೇಳಿದ್ನಲ್ಲ ಇಂಪಲ್ಸ್ ಅನ್ನೋದು ಎಲ್ಲರೂ ದೈಟವಾಗಿ ಇರ್ತಾರೆ. ಸೊ ನಾವು ಕಷ್ಟಗಳನ್ನ ಅಥವಾ ಒಂದು ಏನೇ ಒಂದು ಪ್ರಾಬ್ಲಮ್ ಬಂದಾಗ ಸಾಲ್ವಿಂಗ್ ಕೆಪಾಸಿಟಿ ಬೆಳೆಸ್ಕೋಬೇಕಾಗತ್ತೆ. ಎರಡನೇದು ಕೆಲವು ಸಲ ಏನಾಗುತ್ತೆ ಅಂದ್ರೆ ಕೆಲವರಿಗೆ ಯಾವ ರೀತಿ ಹೇಳ್ಬೇಕು ಗೊತ್ತಾಗಲ್ಲ. ಸೊ ಅದು ಅಸರ್ಟಿವ್ ಸ್ಕಿಲ್ಸ್ ಅಂತ ನಾವು ಹೇಳ್ತೀವಿ, ಅದು ಇರೋದ್ರಿಂದ. ಮೂರನೇದು ಏನು ಅಂತಂದ್ರೆ ಒಬ್ಬರ ಹತ್ರ ಹೇಳ್ಕೊಳ್ಳೋದ್ರಿಂದ ಏನಾಗುತ್ತೆ, ನಮ್ಮ ಸಮಸ್ಯೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ. ಇಷ್ಟೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ಅಟ್ಲೀಸ್ಟ್ ಒಬ್ರು ಹೇಳ್ಕೊಂಡಾಗ ಹೌದಪ್ಪ ಇವ್ರು ಸ್ವಲ್ಪ ಜಾಸ್ತಿ ಪ್ರಾಬ್ಲಮ್ ಇದೆ, ಇವರು ಡಾಕ್ಟರ್ ಹತ್ರ ಹೋಗ್ಬೇಕಾಗತ್ತೆ, ಟ್ರೀಟ್ಮೆಂಟ್ ತಗೋಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಒಂದು ಅರಿವು ಅವ್ರ ಒಂದು ಸಪೋರ್ಟ್ ಕೊಟ್ಟಾಗ ಏನಾಗುತ್ತೆ, ಡೆಫಿನೆಟ್ಲಿ ಅವ್ರು ಆಚೆ ಬರ್ತಾರೆ, ಸುಸೈಡ್ ಪ್ರಿವೆನ್ಷನ್ ಮಾಡ್ಬೋದು.
1: ಮದುವೆ ಆಗ್ಬೇಕು ಅನ್ನೋ ಆಸೆ ಇಲ್ಲ, ದೇವರನ್ನ ನೋಡ್ಬೇಕು ಅನ್ನಿಸ್ತಾ ನನ್ನ ಮನಸ್ಸಿನಲ್ಲಿ ಹೆಚ್ಚು ಆಲೋಚನೆಗಳು ಬರ್ತಾ ಇವೆ, ಇದನ್ನ ಹೇಗೆ ಪರಿಹಾರ ಮಾಡ್ಕೊಳ್ಬೇಕು?
0: ಅದೇ ಹೇಳಿದ್ನಲ್ಲ, ದೇವ್ರ ಬಗ್ಗೆ ಆಲೋಚನೆ ಕೂಡ ಏನಾಗುತ್ತೆ, ಕೆಟ್ಟದಾಗಿರ್ಬೋದು ಒಳ್ಳೇದಾಗಿರ್ಬೋದು ಅವ್ರು ಸರಿಯಾಗಿ ಹೇಳಿಲ್ಲ. ಮದುವೆ ಮಾಡ್ಕೋಬೇಕು ಅಂತ ಆಸೆ ಇಲ್ಲ ಅಂದ್ರೆ ಮೇ ಬಿ ಅವರಲ್ಲಿ ಈಗ ಅವರು ಮೇ ಬಿ ಸಮ್ ಸೆಕ್ಷುಯಲ್ ಪ್ರಾಬ್ಲಮ್ಸ್ ಅಥವಾ ಅವರ ಒಂದು ಊಹಾಪೋಹಗಳು, ಸೆಕ್ಸ್ ಬಗ್ಗೆ ಒಂದು ಊಹಾಪೋಹಗಳು ಇರೋದ್ರಿಂದ ಏನಾಗುತ್ತೆ, ಕೆಲವು ಸಲ ನಾನು ಮದುವೆಗೆ ಲಾಯ್ಕಿಲ್ಲ ಅನ್ನೋ ಒಂದು ಭಾವನೆ ಬರ್ಬೋದು. ಎರಡನೇದು ಅವರಲ್ಲಿ ಒಂದು ಕೆಲವಲ್ಲಿ ಗಂಡಸರಲ್ಲಿ ಹೆಸ್ತ ಮೈತಿನ ಅನ್ನೋದು ಕಾಮನ್, ಅದು ಫಿಸಿಕಲ್ ಆಗಿ ಎಲ್ಲ ಯುಕ್ತ ವಯಸ್ಸು ಬಂದಾಗ ಒಂದು ಟೀನೇಜ್ ಅಲ್ಲಿ ಅದು ಕಾಮನ್, ಅದು ಅವ್ರು ಏನ್ ಮಾಡ್ಕೋತಾರೆ, ಅದರಿಂದ ನನಗೇನೋ ವೀಕ್ನೆಸ್ ಆಗುತ್ತೆ, ನೆರಳೆ ದೌರ್ಬಲ್ಯ ಆಗುತ್ತೆ, ನಾನು ಮತ್ತೆ ಮುಂದೆ ಕೆಲವೇ ಜೀವನದಲ್ಲಿ ನಾನು ಮಾಡೋಕ್ಕೆ ಸಾಧ್ಯ ಇಲ್ಲ ಅಥವಾ ನಾನು ಒಂದು ಗಂಡಸಾಗಿ ನಾನು ತಾಕತ್ತಿಲ್ಲ ಅನ್ನೋ ಭಾವನೆ ಬರೋಕ್ಕೆ ಶುರು ಆಗ್ಬಿಟ್ಟು ಏನಾಗುತ್ತೆ, ಮದುವೆ ಬೇಡ ಅನ್ನೋ ಭಾವನೆ ಬರ್ಬೋದು ಒಂದು. ಎರಡನೇದು ಬೇಡವಾದ ಆಲೋಚನೆಗಳು ಅದರಿಂದನೂ ಬರ್ಬೋದು ಅಥವಾ ಡಿಪ್ರೆಷನಿಂದನೂ ಬರ್ಬೋದು, ದೇವ್ರ ಬಗ್ಗೆ ಅಂತಂದ್ರೆ ಅಥವಾ ಬೇರೆ ಬೇರೆ ಆಲೋಚನೆ. ಸೊ ಅದನ್ನ ಡೀಟೇಲ್ ಆಗಿ ಎವಾಲ್ಯೂಟ್ ಮಾಡಿದ್ರೆ ಅಥವಾ ಅವರು ಸೆಕ್ರೆಟರಿ ಹತ್ರ ಹೋದ್ರೆ ಡೆಫಿನೆಟ್ಲಿ ಅವ್ರಿಗೊಂದು ಸಿಗುತ್ತೆ, ಒಳ್ಳೆ ಪರಿಹಾರ ಸಿಗುತ್ತೆ ಅಂತ ಅನ್ಕೋತೀವಿ.
1: ಬಹುಶಃ ಈ ತರ ಭಾವನೆಗಳು ಆಲೋಚನೆಗಳನ್ನ ಅದ್ರ ಕಡೆ ಹೆಚ್ಚು ಗಮನ ಕೊಡ್ತಿದ್ದ ಹಾಗೆ ಅವು ಹೆಚ್ಚಾಗ್ತಾ ಹೋಗುತ್ತವೆ.
0: ಅದೇ ಒಬ್ಬರ ಹತ್ರ ಹೇಳ್ಕೊಳ್ಳಿಲ್ಲ ಅಂದ್ರೆ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ.
1: ಹೌದು. ಸೊ ಹಾಗಾಗಿ ಅವರು ಇದನ್ನ ಮನಸ್ಸಲ್ಲಿ ಇಟ್ಕೊಳ್ಳದೇನೆ ತಜ್ಞರನ್ನ ಭೇಟಿ,
0: ತಜ್ಞರು ಅಥವಾ ಒಬ್ಬರ ಹತ್ರ ಹೇಳ್ಕೊಂಡಾಗ ಏನಾಗುತ್ತೆ, ಕೆಲವೊಂದು ಉಪಶಮನಗಳಾಗ್ತವೆ. ಈಗ ಪ್ಯಾಸಿವ್ ಲಿಸನಿಂಗ್, ಈಗ ಒಬ್ಬರ ನಿಮ್ ಕಷ್ಟಗಳು ಹೇಳ್ಕೊಂಡಾಗ ಏನಾಗುತ್ತೆ, ನಿಮ್ಗೆ ಒಂದು ಸಗರ ಆಗುತ್ತೆ. ಹಗರ ಆದ ತಕ್ಷಣ ನೀವು ಒಂದು ಸಜೆಷನ್ ಕೊಡ್ತೀರಾ, ಆಯ್ತಮ್ಮ ಧ್ಯಾನ ಮಾಡು ಅಥವಾ ಏನೋ ಒಂದು ಎಕ್ಸಸೈಸ್ ಮಾಡು ಅಥವಾ ಒಂದು ಇದು ಮಾಡು ಅಂದಾಗ, ಇಲ್ಲ ಏನೋ ಸಮಸ್ಯೆ ನಾನು ಇದೀನಿ ಅಂದಾಗ, ಅವರು ಈ ಒಂದು ಬೇಗ ಗುಣಮುಖರಾಗುವಂತ ಚಾನ್ಸಸ್ ಜಾಸ್ತಿ ಇದೆ. ಹಂಗೆ ಸಪೋರ್ಟ್ಸ್ ಜಾಸ್ತಿ ಇದ್ದಷ್ಟು ವಿ ಕ್ಯಾನ್ ಕ್ಯೂರ್ ದ ಪೇಷಂಟ್ಸ್ ವೆರಿ ಮಚ್.
1: ನೀವೊಂದು ಮಾತು ಹೇಳಿದ್ರಿ, ಧ್ಯಾನ ಮಾಡಿದ್ರೆ ಅವರಿಗೆ ಪರಿಣಾಮಕಾರಿಯಾಗುತ್ತೆ ಅಂತ, ಬಹಳ ಒಳ್ಳೆಯ ಆಲೋಚನೆ ಇದು. ಎಷ್ಟೋ ಮಾನಸಿಕ ಕಾಯಿಲೆಗಳು ಧ್ಯಾನದಿಂದ ಕಡಿಮೆ ಆಗಿರೋದನ್ನ ನಾವು ಕಾಣಬಹುದು. ಸಾಲ ಮಾಡಿದ್ರು ನನ್ನ ಕಡೆ, ಒಂದು ದಿವಸ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಇದು ಮಾನಸಿಕ ಕಾಯಿಲೆನ ಸಾಲದಿಂದ ಆತ್ಮಹತ್ಯೆ ಮಾಡ್ಕೊಳ್ಳೋದು?
0: ಸಿ, ಪ್ರತಿಯೊಂದು ಈಗ ಎಷ್ಟೋ ನೀವು ನೋಡಿದೀವಿ ಫಾರ್ಮರ್ಸ್ ಡೆತ್ ಅಂತ ಹೇಳಿ ನಾವು ಕೇಳ್ತಾ ಇದೀವಿ, ಎಷ್ಟೋ ಜನ ಈಗ ಒಂದು ಎಕ್ಸಾಮ್ ಫೇಲ್ ಆದ್ವಿ ಅಂತ ಹೇಳ್ಬಿಟ್ಟು ಆತ್ಮಹತ್ಯೆ ಮಾಡ್ಕೊಳ್ಳೋದು. ಅವರಲ್ಲಿ ಕೆಲವೊಂದ್ಸಲ ಅವ್ರ ಫ್ಯಾಮಿಲಿ ಪ್ರಾಬ್ಲಮ್ಸ್ ಇರ್ಬೋದು, ಜೊತೆಗೆ ಅವರ ವ್ಯಕ್ತಿತ್ವ ಪ್ರಾಬ್ಲಮ್ಸ್ ಇರ್ಬೋದು, ಪರ್ಸನಾಲಿಟಿ ಪ್ರಾಬ್ಲಮ್ಸ್ ಇರ್ಬೋದು, ಜೊತೆಗೆ ಮಾನಸಿಕ ಕಾಯಿಲೆಗಳಂದ್ರೆ ಖಿನ್ನತೆ ಇರ್ಬೋದು, ಆತಂಕಕಾರಿ ಘಟನೆಗಳಾಗಿರುವಂತ ಇರ್ಬೋದು, ಅಥವಾ ತೆಕೆನ ಮೈನರ್ ಮೆಂಟಲ್ ಇಲ್ನೆಸಸ್ ಇರ್ಬೋದು. ಈ ಒಂದು ಪ್ರಾಬ್ಲಮ್ಸ್ ಜೊತೆಗೆ ಅತಿ ಇನ್ನೊಂದಂದ್ರೆ ಕಾಮನ್ ಆಗಿ ಈ ಸುಸೈಡ್ ಅಲ್ಲಿ ಒಂದು ಇನ್ನೊಂದು ಕಾರಣ ಅಂದ್ರೆ ಡಿಪ್ರೆಷನ್ 20-30% ಅಷ್ಟು ಸುಸೈಡ್ ಬರುವಂತ ಚಾನ್ಸಸ್ ಇರುತ್ತೆ. ಜೊತೆಗೆ ಆಲ್ಕೋಹಾಲ್ ತಗೊಳ್ಳುವಂಥದ್ದು, ಈಗ ಮಾದಕ ವಸ್ತುಗಳ ಸೇವನೆಯಿಂದ ಕೂಡ ಏನಾಗುತ್ತೆ, ಈ ಒಂದು ನೆಗೆಟಿವ್ ಥಾಟ್ಸ್ ಬರೋಕ್ಕೆ ಜಾಸ್ತಿ ಆಗ್ಬಿಟ್ಟು ಸಾಯ್ಬೇಕು ಅನ್ನೋ ಅವಸ್ಥೆ ಬರ್ಬೋದು. ಸೊ ಜೊತೆಗೆ ಕೆಲವು ಸಲ ಇಂಪಲ್ಸ್ ಇರುತ್ತೆ, ಕೆಲವು ಸಲ ತುಡಿತ ಅಂತ ಹೇಳ್ಬಿಟ್ಟು ಆ ಟೈಮಲ್ಲಿ ಏನ್ ಮಾಡ್ತೀವಿ ಗೊತ್ತಾಗಲ್ಲ. ಒಂದು ನಾವು ವಾಸ್ತವವಾಗಿ ಯೋಚನೆ ಮಾಡ್ಬಿಟ್ಟು ಒಂದು ಕಾಮನ್ ಸೆನ್ಸ್ ಯೂಸ್ ಮಾಡಿ ಯೋಚನೆ ಮಾಡಿದ್ರೆ ಡೆಫಿನೆಟ್ಲಿ ಪರಿಹಾರ ಸಿಗುತ್ತೆ. ಅವಾಗ ಅನ್ಕೊಳ್ತೇವೆ ಅಂದ್ರೆ ಎಲ್ಲ ಮುಚ್ಚೋಗಿದೆ ಅನ್ನೋ ಭಾವನೆ ಬರೋಕ್ಕೆ ಶುರು ಆಗುತ್ತೆ.
1: ಸೊ ಬಹಳಷ್ಟು ಸೊಗಸಾದ ಮಾತುಗಳನ್ನ ಹೇಳಿದ್ರೆ ಡಾಕ್ಟ್ರೆ, ಮಾನಸಿಕ ಕಾಯಿಲೆಗೆ ಪ್ರಾಥಮಿಕ ಚಿಕಿತ್ಸೆ ಎಲ್ಲಿ ಸಿಗುತ್ತೆ ತಿಳ್ಕೊಳ್ಬಹುದಾ?
0: ಸಿ, ಈಗ ಪ್ರತಿ ಮಂಗಳವಾರ ಏನ್ ಮಾಡಿದೀವಿ ಅಂದ್ರೆ ಕ್ಲಿನಿಕ್ ಒಂದು ಶುರು ಮಾಡಿದೀವಿ. ಸೊ ಎರಡನೇದೇನು ಅಂದ್ರೆ ಕೆಲವೊಂದು ತಾಲೂಕು ಹಾಸ್ಪಿಟಲ್ ಅಲ್ಲಿ ಕ್ಯಾಂಪ್ಸ್ ನಡೆಸ್ತಾ ಇದ್ದಾರೆ, ಜೊತೆಗೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಕೂಡ ತಜ್ಞ ವೈದ್ಯರಿದ್ದಾರೆ, ಸೈಕಾಟ್ರಿಸ್ಟ್. ಸೊ ಎಲ್ಲಿ ಬೇಕಾದ್ರೆ ಅವರು ಕನ್ಸಲ್ಟ್ ಮಾಡ್ಕೋಬಹುದು. ಸಣ್ಣ ಪುಟ್ಟ ಪ್ರಾಬ್ಲಮ್ ಇದ್ರೆ ಪ್ರಾಥಮಿಕ ಆರೋಗ್ಯ ಹಂತದಲ್ಲೇ ಏನ್ ಮಾಡ್ತಾರೆ, ಡಾಕ್ಟರ್ಸ್ ಟ್ರೈನಿಂಗ್ ಆಗ್ತಾ ಇದೆ ಈಗ, ಅವರೇ ಅದನ್ನ ಚಿಕಿತ್ಸೆ ಕೊಡಬಹುದು. ಅವ್ರ ಕೈಲಿ ಆಗದಿಲ್ದಾಗ ಏನ್ ಮಾಡ್ತಾರೆ, ಹೈಯರ್ ಸೆಂಟರ್ ರೆಫರ್ ಮಾಡ್ತಾರೆ.
1: ಸರ್ ಡಾಕ್ಟರ್, ನಿಮ್ಮ ಒಂದು ಕಿವಿ ಮಾತು.
0: ಸಿ, ಹೇಗೆ ದೈಹಿಕ ಆರೋಗ್ಯ ಬಗ್ಗೆ ನಾವು ಹೆಚ್ಚು ಇಂಟ್ರೆಸ್ಟ್ ತೋರಿಸ್ತೀವೋ, ಮಾನಸಿಕ ಆರೋಗ್ಯದ ಬಗ್ಗೆ ಕೂಡ ನಾವು ಇಂಟ್ರೆಸ್ಟ್ ತೋರಿಸಬೇಕಾಗತ್ತೆ. ಎರಡನೇದು ಅದನ್ನ ಹಾಗೆ ನಿಷ್ಕಾಳಜಿ ಮಾಡಬಾರ್ದು, ಅದು ಕಾಳಜಿ ವಹಿಸಿ ಅದನ್ನ ನಾವು ಬೇಗ ಚಿಕಿತ್ಸೆ ಪಡೆದ್ರೆ ಡೆಫಿನೆಟ್ಲಿ ನಾವು ನಮ್ಮ ಸಮಾಜದಲ್ಲಿ ಒಳ್ಳೆ ಒಂದು ಚೆನ್ನಾಗಿರೋಕೆ ಸಾಧ್ಯ ಆಗುತ್ತೆ ಅಂತ ನಾನು
1: ಹೇಳ್ತೇನೆ. ಹೆಚ್ಚು ಸಂತೋಷವನ್ನು ನೀಡುವಂತಹ ಕಾರ್ಯಕ್ರಮ
0: ಮಾಡೋದ್ರಿಂದ ಏನಾಗುತ್ತೆ, ಅವ್ರ ನೆಗೆಟಿವ್ ಥಾಟ್ಸ್ ಅನ್ನ ದೂರ ಹಾಕ್ಬಿಟ್ಟು ಏನಾಗುತ್ತೆ, ಪಾಸಿಟಿವ್ ನಮ್ಮ ಕ್ರಿಯೇಟಿವಿಟಿ ಜಾಸ್ತಿ ಆಗುತ್ತೆ.
1: ಇಲ್ಲಾಂದ್ರೆ ಅದೇ ಆಲೋಚನೆ ಇದ್ರೆ ಅದೇ ಹೆಚ್ಚಾಗ್ತಾ
0: ಹೋಗುತ್ತೆ.
1: ಬಹಳ ಒಳ್ಳೆ ಮಾತುಗಳನ್ನ ಹೇಳಿದ್ರಿ ಡಾಕ್ಟ್ರೆ.

0: ಪ್ರಿಯ ಕೇಳುಗರೆ, ಮಾನಸಿಕ ಸರಣಿ ಅರಿವು ಕಾರ್ಯಕ್ರಮದಲ್ಲಿ ಮಾನಸಿಕ ಆರೈಕೆಯಲ್ಲಿ ಪ್ರಾಥಮಿಕ ಚಿಕಿತ್ಸೆ ಎಂಬುದರ ಬಗ್ಗೆ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಈಗ ಒಂದು ಪುಟ್ಟ ವಿರಾಮದ ನಂತರ ಮುಂದಿನ ಭಾಗದಲ್ಲಿ ಮಹಿಳೆಯರ ಮಾನಸಿಕ
1: ಪ್ರಿಯ ಕೇಳುಗರೆ, ಇದುವರೆಗೂ ಪ್ರಾಥಮಿಕ ಆರೈಕೆಯಲ್ಲಿ ಮಾನಸಿಕ ಚಿಕಿತ್ಸೆ ಕುರಿತು ಚಿಕ್ಕಬಳ್ಳಾಪುರದ ಡಾಕ್ಟರ್ ಡಿಎನ್ ಕಿಶೋರ್ ಅವರ ಜೊತೆಗಿನ ಮನೋಚಿಂತನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತು.
2: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೇಳುಗರ, ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಕರ್ನಾಟಕದ ಪ್ರಥಮ ಮುಖ್ಯಮಂತ್ರಿ ಕೆಸಿ ರೆಡ್ಡಿರವರ ಜನ್ಮ ದಿನಾಚರಣೆ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳಿಯೋಣ. ಕ್ಯಾಸಂಬಳ್ಳಿ ಚಂಗಲರಾಯ ರೆಡ್ಡಿರವರು ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ. ಇವರು ಕೇಂದ್ರದಲ್ಲಿ ಮಂತ್ರಿಗಳು, ಮಧ್ಯಪ್ರದೇಶದ ರಾಜ್ಯಪಾಲರಾಗಿದ್ದರು. ಚಂಗಲರಾಯ ರೆಡ್ಡಿರವರು ಕೋಲಾರ ಜಿಲ್ಲೆಯ ಕ್ಯಾಸಂಬಳ್ಳಿಯಲ್ಲಿ 1902ರಲ್ಲಿ May 4ರಂದು ಜನಿಸಿದರು. ತಂದೆ ಬಿ ವೆಂಕಟರೆಡ್ಡಿ ಚಿಕ್ಕದಿನಿಂದ ಪರೀಕ್ಷೆಗಳಲ್ಲಿ ಉನ್ನತ ವರ್ಗಗಳಲ್ಲಿ ತೇರ್ಗಡೆಯಾದ ಇವರು ಮದ್ರಾಸಿನ ಪಚ್ಚಯ್ಯಪ್ಪ ಕಾಲೇಜಿನಲ್ಲಿ ಓದಿ ಬಿಎ ಪದವಿಯನ್ನು ಪಾರಿತೋಷಕದೊಂದಿಗೆ ಪಡೆಯತೊಡಗಿದರು. ಆನಂತರ ಅಲ್ಲಿಯೇ ಕಾನೂನು ವ್ಯಾಸಂಗ ಮಾಡಿ ಎಲ್ಎಲ್ಬಿ ಪದವಿಯನ್ನು ಉನ್ನತ ಶ್ರೇಣಿಯಲ್ಲಿ ಗಳಿಸಿದರು. ಮುಂದೆ ಕೆಸಿ ರೆಡ್ಡಿರವರು ವಕೀಲ ವೃತ್ತಿ ಆರಂಭಿಸಿದಲ್ಲದೆ ಸಾರ್ವಜನಿಕ ಜೀವನವನ್ನು ಪ್ರವೇಶಿಸಿದರು. ಕೋಲಾರ ಜಿಲ್ಲಾ ಬೋರ್ಡ್ ಅಧ್ಯಕ್ಷರಾಗಿದ್ದ ಇವರು ಮೈಸೂರು ಸಂಸ್ಥಾನದ ಪ್ರಜಾಪಕ್ಷದ ಅಧ್ಯಕ್ಷರಾಗಿಯೂ ಸೇವೆಯನ್ನು ಸಲ್ಲಿಸಿದರು. ತರುವಾಯ ರಾಜ್ಯ ಶಾಸನ ಸಭೆಗೆ ಚುನಾಯಿತರಾದರು. ಮೈಸೂರು ಸಂಸ್ಥಾನದಲ್ಲಿ ಸ್ವಾತಂತ್ರ್ಯ ಹೋರಾಟ ಬಿರುಸಾದಾಗ ಮಹಾರಾಜರ ಆಶ್ರಯದಲ್ಲಿ ಜವಾಬ್ದಾರಿ ಸರ್ಕಾರ ಸ್ಥಾಪನೆಯ ಬೇಡಿಕೆಯನ್ನು ಮೈಸೂರು ಕಾಂಗ್ರೆಸ್ ಮಂಡಿಸಿತ್ತು. ಇವರು ಆ ಪಕ್ಷದ ಮುಂಚೂಣಿ ನಾಯಕರಾದರು. ರಾಜ್ಯಾದ್ಯಂತ ಜನತೆಯಲ್ಲಿ ಹೊಸ ಚೇತನ ತುಂಬಿ ಹೋರಾಟಕ್ಕೆ ತೀವ್ರಗತಿ ಬರುವಂತೆ ಮಾಡುವಲ್ಲಿ ಇವರು ಅಗಾಧವಾದ ಪಾತ್ರವನ್ನು ವಹಿಸಿದರು. 1937-38ರಲ್ಲಿ ಇವರು ಮೈಸೂರು ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದರು. ಸೆರೆಮನೆ ವಾಸ ಅನುಭವಿಸಿದ ಇವರು ಮಹಾತ್ಮ ಗಾಂಧೀಜಿಯವರ ಸೇವಾಗ್ರಾಮ ಆಶ್ರಯದಲ್ಲಿ ಮೈಸೂರು ಕಾಂಗ್ರೆಸ್ನ ಪ್ರತಿನಿಧಿಯಾಗಿ ಸ್ವಲ್ಪ ಕಾಲ ಇವರ ಅವಕಾಶ ಇವರಿಗೆ ಲಭಿಸಿತು. 1944-45ರಲ್ಲಿ ಅಖಿಲ ಭಾರತ ದೇಶೀಯ ಸಂಸ್ಥಾನಗಳ ಪ್ರಜಾಪರಿಷತ್ತಿನ ಕಾರ್ಯಕಾರಿ ಮಂಡಳಿ ಸದಸ್ಯರಾಗಿ ಇವರು ಚುನಾಯಿತರಾದರು. 1946-47ರಲ್ಲಿ ಇವರು ಮತ್ತೆ ಮೈಸೂರು ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದರು. ಭಾರತಕ್ಕೆ ಸ್ವಾತಂತ್ರ್ಯ ಪ್ರಾಪ್ತವಾದ ಮೇಲೆ ದೇಶೀಯ ಸಂಸ್ಥಾನಗಳಲ್ಲಿ ಜವಾಬ್ದಾರಿ ಸರ್ಕಾರ ಸ್ಥಾಪನೆಗೆ ಹೋರಾಟ ಉಗ್ರರೂಪ ತಾಳಿತು. 1947-ಸೆಪ್ಟೆಂಬರ್ 19ರಂದು ಇವರ ನಾಯಕತ್ವದಲ್ಲಿ ಸತ್ಯಾಗ್ರಹ ಆರಂಭವಾಯಿತು. ಕೊನೆಗೆ ಸಂಸ್ಥಾನ ಸರ್ಕಾರ ಮಣಿದು ಪ್ರಜೆಗಳ ಬೇಡಿಕೆಯನ್ನು ಈಡೇರಿಸಬೇಕಾಯಿತು. ಕಾಂಗ್ರೆಸ್ ಪಕ್ಷದ ನಾಯಕರಾಗಿದ್ದ ಇವರಿಗೆ ದಿವಾನರಾಗಿದ್ದ ಆರ್ಕಟ್ ರಾಮಸ್ವಾಮಿ ಮೊದಲಿಯರವರಿಗೂ ರಾಜಕೀಯ ಒಪ್ಪಂದವಾಗಿ ಮೈಸೂರಿನಲ್ಲಿ ಪ್ರಜಾಪ್ರತಿನಿಧಿಗಳ ಮಂತ್ರಿಮಂಡಲ ರಚನೆಯಾಯಿತು. ಇವರು ಮೈಸೂರಿನ ಪ್ರಥಮ ಮುಖ್ಯಮಂತ್ರಿಯಾಗಿ ಸಚಿವ ಸಂಪುಟ ರಚಿಸಿ 1952ರವರೆಗೂ ಅಧಿಕಾರದಲ್ಲಿದ್ದರು. ಮುಂದೆ ಇವರು ರಾಜ್ಯಸಭೆ ಮತ್ತು ಲೋಕಸಭೆ ಸದಸ್ಯರಾಗಿದ್ದರು. ಇವರು 1952-61ರಲ್ಲಿ ಗೃಹ ನಿರ್ಮಾಣ ಮತ್ತು ಸರಬರಾಯಿ ಸಚಿವರಾಗಿ, 1961-63ರಲ್ಲಿ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವರಾಗಿದ್ದರು. 1963-64ರಲ್ಲಿ ಲೋಕಸಭೆಯಲ್ಲಿ ಕಾಂಗ್ರೆಸ್ ಪಕ್ಷದ ಉಪನಾಯಕರಾಗಿ ಚುನಾಯಿತರಾಗಿದ್ದರು. 1965-71ರವರೆಗೆ ಮಧ್ಯಪ್ರದೇಶದ ರಾಜ್ಯಪಾಲರಾಗಿದ್ದರು. ಕೆಸಿ ರೆಡ್ಡಿರವರು ಅರ್ಥಶಾಸ್ತ್ರದಲ್ಲಿ ನಿಪುಣರು, ಅನುಭವಿಗಳು ಆದವರೆಂದು ಹೆಸರಾಗಿದ್ದು ದೆಹಲಿಯ ಅರ್ಥಶಾಸ್ತ್ರ ಶಾಲೆಯ ಸಂಸ್ಥಾಪಕ ಸದಸ್ಯರಲ್ಲಿ ಒಬ್ಬರಾಗಿದ್ದರು. ಕನ್ನಡ ಪತ್ರಿಕೋದ್ಯಮದಲ್ಲೂ ಇವರು ಕೆಲಸವನ್ನ ಮಾಡಿದರು. ಸ್ವಲ್ಪ ಕಾಲ ಜನವಾಣಿ ಕನ್ನಡ ದಿನಪತ್ರಿಕೆಯ ಸಂಪಾದಕರಾಗಿದ್ದರು. ಕೆಸಿ ರೆಡ್ಡಿರವರು 1976 ಫೆಬ್ರವರಿ 27ರಂದು ಬೆಂಗಳೂರಿನಲ್ಲಿ ನಿಧನರಾದರು. ಕೇಳುಗರೇ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ಕೆಸಿ ರೆಡ್ಡಿರವರ ಜನ್ಮ ದಿನಾಚರಣೆ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ಕೇಳ್ತಾ ಇದ್ರಿ. ಇಲ್ಲಿಗೆ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ ಜನಧ್ವನಿ. ನಮಸ್ಕಾರ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನಿಸ್ 110 ರೂಪಾಯಿ, ಪೆನ್ಸಿಲ್ ಬೀನಿಸ್ 110 ರೂಪಾಯಿ, ಮೆಣಸಿನಕಾಯಿ 25 ರೂಪಾಯಿ, ಸೌತೆಕಾಯಿ 15 ರೂಪಾಯಿ, ಹಿಂಸಿ 6 ರೂಪಾಯಿ, ಸುನಾಮಿ 6 ರೂಪಾಯಿ, ಎಳವನ 4 ರೂಪಾಯಿ, ಗುಂಡು ಬದನೆಕಾಯಿ 20 ರೂಪಾಯಿ, ಕುಂಬಳಕಾಯಿ 11 ರೂಪಾಯಿ, ಹೀರೆಕಾಯಿ 20 ರೂಪಾಯಿ, ಪಡವಲಕಾಯಿ 23 ರೂಪಾಯಿ, ತೊಂಡೆಕಾಯಿ 25 ರೂಪಾಯಿ, ಹಾಗಲಕಾಯಿ 30 ರೂಪಾಯಿ, ಕಾಲಿಫ್ಲವರ್ 22 ರೂಪಾಯಿ, ಪೈರ್ 50 ರೂಪಾಯಿ, ದಪ್ಪ ಮೆಣಸಿನಕಾಯಿ 33 ರೂಪಾಯಿ, ಸೋರೆಕಾಯಿ 10 ರೂಪಾಯಿ, ಬದನೆಕಾಯಿ 15 ರೂಪಾಯಿ, ಕೋಸು 17 ರೂಪಾಯಿ, ಸೀಮೆ ಬದನೆಕಾಯಿ 32 ರೂಪಾಯಿ, ಬೆಂಡೆಕಾಯಿ 16 ರೂಪಾಯಿ, ಟೊಮೊಟೊ 33 ರೂಪಾಯಿ. ಕೇಳುಗರೆ ಕೇಳಿದ್ರಲ್ಲ, ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

ಸಮಯ ಆನಂದಮಯ, ಏಕೆಂದರೆ ನಮ್ಮ ಜನಧ್ವನಿ ಕೇಳುಗರ ಹುಟ್ಟುಹಬ್ಬದ ಶುಭಾಶಯ ಕೋರುವ ಸಮಯ. ಇಂದು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಂಸ್ಥಾಪಕರಾದ ಡಾಕ್ಟರ್ ಆರ್ ಬಾಲಸುಬ್ರಹ್ಮಣ್ಯಂ ರವರು ಹಾಗೂ ಸಿಬ್ಬಂದಿ ವರ್ಗದವರಾದ ಸಂತೋಷ್ ಬಿ ಎಸ್, ಅನಿಲ್ ಕುಮಾರ್, ಮುರಳಿ ಮೋಹನ್ ಮತ್ತು ಸಿದ್ದಪ್ಪರವರು ಹಾಗೂ ಸರಗೂರು ತಾಲೂಕಿನ ತುಂಬಸೋಗೆ ಗ್ರಾಮದ ಶ್ರೀಯುತ ಚಂದ್ರರವರು ತಮ್ಮ 46ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ. ಇವರಿಗೆ ಶುಭಾಶಯ ತಿಳಿಸುತ್ತಿರುವವರು ಶ್ರೀಮತಿಯವರಾದ ಮಂಜುಳಾ, ಮಗಳಾದ ಪೂರ್ಣಿಮಾ, ಮಗಳು ಮತ್ತು ಅಳಿಯರಾದ ಮಂಜುನಾಥ್ ಮತ್ತು ಪೂಜಾ, ಮಾವಂದಿರು, ಅತ್ತೆ ಮತ್ತು ಮೊಮ್ಮಕ್ಕಳು. ದೇವರು ಇವರೆಲ್ಲರಿಗೂ ಸಹ ಆಯಸ್ಸು, ಸುಖ, ಶಾಂತಿ, ನೆಮ್ಮದಿಯನ್ನು ನೀಡಿ 100 ವರ್ಷಗಳ ಕಾಲ ಸುಖವಾಗಿ ಬಾಳಲೆಂದು ಆಶಿಸುತ್ತಾ ಇವರೆಲ್ಲರಿಗಾಗಿ ಈ ಸುಮಧುರ ಗೀತೆಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಬನ್ನಿ ಆಲಿಸಿ ಬರೋಣ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 4/5/2026 ಸೋಮವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರ ವಿವರ ಹೀಗಿದೆ. ಡಾಕ್ಟರ್ ನಾಗೇಶ್ ಡಿಎಂ ರವರು ಸಾಮಾನ್ಯ ರೋಗ ತಜ್ಞರು. ಡಾಕ್ಟರ್ ಶರತ್ಚಂದ್ರ ಎಸ್ ರವರು ಸಾಮಾನ್ಯ ಶಸ್ತ್ರಚಿಕಿತ್ಸಾ ತಜ್ಞರು. ಡಾಕ್ಟರ್ ಶಂಕರ್ ರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು. ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ಇನ್ ತುರ್ತು ಚಿಕಿತ್ಸಾ ತಜ್ಞರು. ಡಾಕ್ಟರ್ ವೈಷ್ಣವಿ ಆರ್ ರವರು ಆಯುರ್ವೇದ ತಜ್ಞರು. ಡಾಕ್ಟರ್ ಸುಷ್ಮಾ ರವರು ಮಕ್ಕಳ ತಜ್ಞರು. ಡಾಕ್ಟರ್ ವಿದ್ಯಶ್ರೀ ರವರು ದಂತ ಚಿಕಿತ್ಸಾ ತಜ್ಞರು. ಮಿಸ್ ಸಯನರಾಜ್ ರವರು ಫಿಸಿಯೋಥೆರಪಿಸ್ಟ್. ಮಿಸ್ಟರ್ ರಾಜು ಕೆ ಎಸ್ ರವರು ವಾಕ್ ಭಾಷಾ ಶ್ರವಣ ತಜ್ಞರು ಲಭ್ಯವಿರುತ್ತಾರೆ. ಹಾಗೂ ದಿನದ 24 ಗಂಟೆಗಳಲ್ಲಿಯೂ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663618. ಧನ್ಯವಾದಗಳು.

0: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಜ್ಞಾನ ವಿಸ್ಮಯ, ಅಂಗಾಂಗ ಮುದ್ರಣ ವೈದ್ಯಕೀಯ ಕ್ಷೇತ್ರದ ಕ್ರಾಂತಿ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.
1: ಪ್ರೀತಿಯ ಚಿನ್ನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೋಡು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಅಂಗಾಂಗ ಮುದ್ರಣ ವೈದ್ಯಕೀಯ ಕ್ಷೇತ್ರದ ಕ್ರಾಂತಿ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಇತ್ತೀಚಿನ ದಿನಗಳಲ್ಲಿ ಅಂಗಾಂಗ ವೈಫಲ್ಯದಿಂದ ಉಂಟಾಗುವ ಸಾವಿನ ಪ್ರಮಾಣ 15-20% ಈ ಸಾವಿನ ಪ್ರಮಾಣವನ್ನ ಕಡಿಮೆ ಮಾಡುವ ಒಂದೇ ಮಾರ್ಗ ಅಂಗಾಂಗ ದಾನ. ಒಂದೇ ವ್ಯಕ್ತಿಯಲ್ಲಿ ಎರಡು ಅಂಗಗಳಿದ್ದರೆ, ಅಂದರೆ ಉದಾಹರಣೆಗೆ ಮೂತ್ರಪಿಂಡ, ಒಂದನ್ನ ಬದುಕಿದಾಗಲೇ ದಾನ ಮಾಡಬಹುದು. ಇಲ್ಲವಾದರೆ ಯಾವುದೇ ವ್ಯಕ್ತಿಯ ಮರಣದ ನಂತರ ಆ ವ್ಯಕ್ತಿಯ ಸಂಬಂಧಿಕರು ಒಪ್ಪಿದರೆ ಕೆಲವೇ ಗಂಟೆಗಳಲ್ಲಿ ಅಂಗಾಂಗವನ್ನ ಬೇರ್ಪಡಿಸಿ ವೈಫಲ್ಯದಿಂದ ಬಳಲುತ್ತಿರುವ ವ್ಯಕ್ತಿಗೆ ಕಸಿ ಮಾಡಬೇಕು. ಇತ್ತೀಚಿನ ದಾಖಲೆಗಳ ಪ್ರಕಾರ ಕರ್ನಾಟಕ ರಾಜ್ಯವೊಂದರಲ್ಲಿ ಸುಮಾರು 5,500 ಮಂದಿ ಒಂದಲ್ಲ ಒಂದು ಅಂಗಗಳ ಕಸಿಗಾಗಿ

ಸಾಯುತ್ತಿದ್ದಾರೆ. ಅವರಲ್ಲಿ ಬಹುಪಾಲು ಸುಮಾರು 4,700 ಮಂದಿ ಮೂತ್ರಪಿಂಡಕ್ಕೆ ಕಾಯುತ್ತಿದ್ದಾರೆ. ಪ್ರಪಂಚದಾದ್ಯಂತ ಕಸಿಗಾಗಿ ಅಂಗಾಂಗಗಳನ್ನು ನಿರೀಕ್ಷಿಸುತ್ತಿರುವ ವ್ಯಕ್ತಿಗಳ ಸಂಖ್ಯೆ 37,08,000 ಎಂದು ಅಂದಾಜಿಸಲಾಗಿದೆ. ಸಾಂಪ್ರದಾಯಿಕ ಕಸಿ ಜೀವ ಉಳಿಸುವ ಚಿಕಿತ್ಸೆಯಾದರೂ ಅದು ಫಲಕಾರಿಯಾಗುವುದು ದಾನಿಗಳ ಸಾಧ್ಯತೆಗಳ ಮೇಲೆ ಹೆಚ್ಚು ಅವಲಂಬಿತವಾಗಿರುತ್ತದೆ. ಸಾವಿಗೀಡಾಗುವವರೆಲ್ಲರ ಬಂಧುಗಳು ಶವದ ಅಂಗಾಂಗ ದಾನಕ್ಕಾಗಿ ಒಪ್ಪುವುದಿಲ್ಲ. ಅದರಿಂದ ಇಷ್ಟು ಪ್ರಮಾಣದಲ್ಲಿ ಕಸಿಗಾಗಿ ಅಂಗಾಂಗಗಳನ್ನು ಹೊಂದಿಸುವುದು ಈ ವೈದ್ಯಕೀಯ ಕ್ಷೇತ್ರದಲ್ಲಿ ದುಡಿಯುವವರಿಗೆ ಒಂದು ಸವಾಲಾಗಿದೆ. ಪ್ರತಿ ವರ್ಷ ಅಂಗಾಂಗ ಕಸಿಗಾಗಿ ಕಾಯುತ್ತಿರುವವರಲ್ಲಿ 1,000 ರೋಗಿಗಳು ಅಂಗಾಂಗ ದೊರೆಯದೆ ಸಾವಿಗೆ ಈಡಾಗುತ್ತಿದ್ದಾರೆ. ಈ ಸಮಸ್ಯೆಯನ್ನು ಎದುರಿಸಲು ವಿಜ್ಞಾನಿಗಳು ಮತ್ತು ಎಂಜಿನಿಯರ್ಗಳು ಕೂಡಿ ಅಂಗಾಂಗ ಮುದ್ರಣ ಅಥವಾ ಆರ್ಗನ್ ಪ್ರಿಂಟಿಂಗ್ ಎಂಬ ಹೊಸ ವಿಧಾನವನ್ನು ಅಭಿವೃದ್ಧಿಪಡಿಸಿ ತೊಡಗಿದ್ದಾರೆ. ಇದು ಪುನರುತ್ಪಾದಕ ಔಷಧ ವಿಜ್ಞಾನ ಅಂದರೆ ರೀಜನರೇಟಿವ್ ಮೆಡಿಸಿನ್ ಕ್ಷೇತ್ರದ ಒಂದು ಶಾಖೆಯಾಗಿದ್ದು ಪ್ರಯೋಗಶಾಲೆಯಲ್ಲಿ ಜೀವಂತ ಅಂಗಾಂಗಗಳನ್ನು ತಯಾರಿಸುವ ಉದ್ದೇಶವನ್ನು ಹೊಂದಿದೆ. ಅಂಗಾಂಗ ಮುದ್ರಣವನ್ನು ಜೀವ ವಿಜ್ಞಾನ ಹಾಗೂ ಎಂಜಿನಿಯರಿಂಗ್ ತಂತ್ರಜ್ಞಾನ ಎರಡನ್ನೂ ಸೇರಿ ಅಭಿವೃದ್ಧಿಪಡಿಸಲಾಗುತ್ತಿದೆ. ವೈದ್ಯಕೀಯ ಬೇಡಿಕೆಯ ಮೇರೆಗೆ ನಿರ್ದಿಷ್ಟ ಕ್ರಿಯಾಶೀಲ ಅಂಗವನ್ನು ಉತ್ಪಾದಿಸುವುದು ಈ ತಂತ್ರದ ಉದ್ದೇಶವಾಗಿದೆ. ಇದೀಗ ಬೆಳೆಯುತ್ತಿರುವ ಈ ತಂತ್ರವು ಯಶಸ್ವಿಯಾದರೆ ಮಾನವ ಸಮಾಜದ ಮೇಲೆ ಆಳವಾದ ಪರಿಣಾಮ ಬೀರುತ್ತದೆ. ಅಂಗಾಂಗ ಮುದ್ರಣವು 3 ಆಯಾಮದ ಜೈವಿಕ ಮುದ್ರಣ ಯಂತ್ರವನ್ನು ಆಧರಿಸಿದೆ. ಮೊದಲು MRI ಅಥವಾ CT ಸ್ಕ್ಯಾನ್ಗಳಂತಹ ವೈದ್ಯಕೀಯ ಚಿತ್ರೀಕರಣಗಳ ತಂತ್ರಗಳ ಮೂಲಕ ಅಗತ್ಯವಾದ ಅಂಗದ ಡಿಜಿಟಲ್ ಮಾದರಿಯನ್ನು ತಯಾರಿಸಲಾಗುತ್ತದೆ. ಈ ಮಾದರಿಯನ್ನು ಮೂಲಾಧಾರವನ್ನಾಗಿ ಇಟ್ಟುಕೊಂಡು ಇದಕ್ಕೆ ತಕ್ಕಂತೆ ಅಂಗವನ್ನು ರಚಿಸಲಾಗುತ್ತದೆ. ಪ್ಲಾಸ್ಟಿಕ್ ಅಥವಾ ಲೋಹದ 3 ಆಯಾಮದ ವಸ್ತುಗಳ ಪ್ರತಿಗಳನ್ನು ತಯಾರಿಸಿದಂತೆ ಕೆಲವು ಜೈವಿಕ ವಸ್ತುಗಳನ್ನು ಸಂಯೋಜಿಸಿ ಜೀವಂತ ಕೋಶಗಳನ್ನು ತಯಾರಿಸಿ ಅವುಗಳನ್ನು ಪದರ ಪದರವಾಗಿ ಜೋಡಿಸುವುದು ಇದರ ಮೂಲ ತತ್ವ. ಕೆಲವು ಹೈಡ್ರೋಜೆಲ್ಗಳನ್ನು ಬಳಸಿ ಜೀವಕೋಶಗಳ ನಡುವೆ ಇರುವ ಬಾಹ್ಯಕೋಶೀಯ ಮಾತೃಕೆಯನ್ನು ತಯಾರಿಸುವುದು ಮೊದಲ ಹಂತ. ಈ ಮಾತೃಕೆ ಜೀವಕೋಶಗಳನ್ನು ಒಂದಕ್ಕೊಂದಕ್ಕೆ ಬಂಧಿಸಿ ಯಾವುದೇ ಅಂಗಕ್ಕೆ ರಚನಾತ್ಮಕ ಬೆಂಬಲವನ್ನು ನೀಡುತ್ತದೆ. ಪ್ರತಿಯೊಂದು ಜೀವಿಯಲ್ಲೂ ವಿಭೇದನಗೊಳ್ಳದೆ ಇನ್ನೂ ಬೆಳೆಯುತ್ತಿರುವ ಭ್ರೂಣ ಕೋಶಗಳಂತೆಯೇ ಇರುವ ಜೀವಕೋಶಗಳಿರುತ್ತವೆ. ಇವನ್ನ ಕಾಂಡ ಕೋಶಗಳು ಎನ್ನುತ್ತಾರೆ. ಇವುಗಳಿಗೆ ಪ್ರಚೋದನೆ ಸಿಕ್ಕರೆ ಯಾವುದೇ ಬಗೆಯ ಜೀವಕೋಶಗಳಾಗಿ ಅಂಗಾಂಗಗಳಾಗಿ ವಿಭೇದನೆಗೊಳ್ಳುವ ಸಾಮರ್ಥ್ಯವನ್ನು ಹೊಂದಿವೆ. ಮುಂದಿನ ಹಂತದಲ್ಲಿ ರೋಗಿಯ ಶರೀರದಿಂದ ಕಾಂಡಕೋಶಗಳನ್ನು ಪ್ರತ್ಯೇಕಿಸಿ ಅವುಗಳನ್ನು ಪ್ರಯೋಗಾಲಯದಲ್ಲಿ ಕೃತಕ ಆಹಾರ ಮಾಧ್ಯಮದಲ್ಲಿ ಬೆಳೆಸಲಾಗುತ್ತದೆ. ಆನಂತರ ಈ ಜೀವಕೋಶಗಳನ್ನು ಒಂದರ ಮೇಲೆ ಇನ್ನೊಂದರಂತೆ ಪದರ ಪದರವಾಗಿ ಬೆಳೆಯುವಂತೆ ಪ್ರಚೋದಿಸಲಾಗುವುದು. ಹೀಗೆ ಪದರ ಪದರವಾಗಿ ಬೆಳೆಯುವುದನ್ನು ಬಯೋಪ್ರಿಂಟಿಂಗ್ ಅಥವಾ ಜೈವಿಕ ಮುದ್ರಣ ಎನ್ನುತ್ತಾರೆ. ಈ ಕೋಶ ಪದರಗಳನ್ನು ಜೈವಿಕ ರಿಯಾಕ್ಟರ್ಗಳಲ್ಲಿ ಇಟ್ಟು ಅದರ ಬೆಳವಣಿಗೆ ಮತ್ತು ಕಾರ್ಯವನ್ನು ಉತ್ತೇಜಿಸಲಾಗುತ್ತದೆ. ಇವು ಬೆಳೆಯಲು ಹಾಗೂ ಕಾರ್ಯನಿರ್ವಹಿಸಲು ಅಗತ್ಯವಾದ ಪೋಷಕಾಂಶಗಳು, ಆಮ್ಲಜನಕ ಹಾಗೂ ಜೀವರಾಸಾಯನಿಕ ವಸ್ತುಗಳನ್ನು ಜೈವಿಕ ರಿಯಾಕ್ಟರ್ಗಳಲ್ಲಿ ಸೇರಿಸಲಾಗುತ್ತದೆ. ಈ ವಸ್ತುಗಳಿಂದ ಜೀವಕೋಶಗಳು ಬೆಳವಣಿಗೆಗೆ ಅಗತ್ಯವಾದ ಜೀವರಾಸಾಯನಿಕ ಸಂಕೇತಗಳನ್ನು ಪಡೆಯುತ್ತದೆ. ಈ ಜೀವಕೋಶಗಳಿಗೆ ಅಗತ್ಯವಾದ ಅಂಗಾಂಶಗಳನ್ನು ರೂಪಿಸಲು ಪ್ರಚೋದನೆ ನೀಡುವುದು ಈ ತಂತ್ರದ ಮುಖ್ಯ ಹಂತ. 2006 ಶೀನ್ಯ ಯಮನಕ ಎಂಬ ವಿಜ್ಞಾನಿಯ ಶೋಧಗಳು ಕಾಂಡಕೋಶಗಳಿಗೆ ಅಂಗಾಂಶ ಅಥವಾ ಅಂಗಗಳನ್ನು ರಚಿಸಲು ಪುನರ್ ಪ್ರಚೋದನೆ ನೀಡುವ ತಂತ್ರವನ್ನು ಅಭಿವೃದ್ಧಿಪಡಿಸಲು ಅವಕಾಶ ಮಾಡಿಕೊಟ್ಟವು. ಯಮನಕ ಪಡೆದ ಜೀವಕೋಶಗಳನ್ನು ಯಮನಕರವರ ಶೋಧಗಳನ್ನು ಬಳಸಿ ಪುನರ್ ಪ್ರಚೋದನೆಯನ್ನು ಪಡೆಯದ ಜೀವಕೋಶಗಳನ್ನು ಮಾತೃಕೆಯಲ್ಲಿ ಸೇರಿಸಲಾಗಿದೆ. ಈ ಜೀವಕೋಶಗಳನ್ನು ಪ್ರಯೋಗಾಲಯದಲ್ಲಿ ಬೆಳವಣಿಗೆಗೆ ಅಗತ್ಯವಾದ ಪೋಷಕಾಂಶಗಳನ್ನು ಒಳಗೊಂಡ ಕೃತಕ ಆಹಾರ ಮಾಧ್ಯಮದಲ್ಲಿ ಬೆಳೆಸಿ ಅಂಗಾಂಶ ಅಥವಾ ಅಂಗಗಳನ್ನು ಬೆಳೆಯುವಂತೆ ಮಾಡುವುದು. ಹೀಗೆ ಬೆಳೆದ ಅಂಗದ ಕಾರ್ಯಕ್ಷಮತೆಯನ್ನು ಪರೀಕ್ಷಿಸಿ ರೋಗಿಯ ಶರೀರದಲ್ಲಿ ಅಳವಡಿಸುವುದು ಅಂತಿಮ ಹಂತ. ಈ ತಂತ್ರವನ್ನು ಬಳಸಿ ಈಗಾಗಲೇ ಚರ್ಮ, ಮೃದ್ವಸ್ಥಿ, ಮೂಳೆ, ಹೃದಯ ಹಾಗೂ ಯಕೃತ್ತಿನ ಭಾಗಗಳನ್ನು ಮುದ್ರಿಸಲಾಗಿದೆ.
ಹೀಗೆ ತಯಾರಿಸಿದ ಚರ್ಮದ ಭಾಗಗಳು ಸುಟ್ಟ ಗಾಯ ಹಾಗೂ ದೀರ್ಘಕಾಲದ ಗಾಯಗಳಿಂದ ಬಳಲುತ್ತಿರುವ ರೋಗಿಗಳಿಗೆ

0: ಚಿಕಿತ್ಸೆ ನೀಡುವಲ್ಲಿ ಯಶಸ್ಸನ್ನ ನೀಡಿದ. ಉಳಿದ ಅಂಗಗಳ ಕಸಿ ಮಾಡಲು ರೋಗಿಯ ನಾಳೀಯ ವ್ಯವಸ್ಥೆಗೆ ಈ ಮುದ್ರಿತ ಅಂಗಗಳು ಹೊಂದಿಕೊಳ್ಳುವಂತೆ ಇರಬೇಕು. ರೋಗಿಯ ಶರೀರದ ನಾಳೀಯ ವ್ಯವಸ್ಥೆ ಸಂಪೂರ್ಣವಾಗಿ ಕಾರ್ಯನಿರ್ವಹಿಸುವ ಸ್ಥಿತಿಗೆ ಕೊಂಡೊಯ್ಯುವ ಪ್ರಯತ್ನಗಳು ಈಗ ನಡೆಯುತ್ತಿವೆ. ಸತ್ತಿದ ಸ್ಥಿತಿಯಲ್ಲಿ ಹೀಗೆ ಮುದ್ರಿಸಿದ ಹೃದಯ, ಯಕೃತ್, ಮೂತ್ರಪಿಂಡ ಮುಂತಾದ ಅಂಗಗಳನ್ನು ಹೊಸದಾಗಿ ಆವಿಷ್ಕರಿಸಿದ ಔಷಧಗಳನ್ನು ತಯಾರಿಸಲು ಪರೀಕ್ಷಿಸಲು ಬಳಸಲಾಗುತ್ತಿದೆ. ಈಗ ನಡೆಯುತ್ತಿರುವ ಚಿಕಿತ್ಸಾತ್ಮಕ ಪರೀಕ್ಷೆಗಳು ಫಲಕಾರಿಯಾದರೆ ಮುಂದೊಂದು ದಿನ ಅಂಗಕಸಿಗೆ ದಾನಿಯನ್ನು ಹುಡುಕುವ ಅವಶ್ಯಕತೆ ಇರುವುದಿಲ್ಲ. ಈ ತಂತ್ರವನ್ನು ಬಳಸಿ ಈಗಾಗಲೇ ಚರ್ಮ, ಮೃದ್ವಸ್ಥಿ, ಮೂಳೆ, ಹೃದಯ ಹಾಗೂ ಯಕೃತ್ತಿನ ಭಾಗಗಳನ್ನು ಮುದ್ರಿಸಲಾಗಿದೆ. ಈ ತಯಾರಿಸಿದ ಚರ್ಮದ ಭಾಗಗಳು ಸುಟ್ಟ ಗಾಯ ಹಾಗೂ ದೀರ್ಘಕಾಲದ ಗಾಯಗಳಿಗೆ ಬಳಲುತ್ತಿರುವ ರೋಗಿಗಳಿಗೆ ಚಿಕಿತ್ಸೆ ನೀಡುವಲ್ಲಿ ಯಶಸ್ವಿಯಾಗಿದೆ. ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಅಂಗಾಂಗ ಮುದ್ರಣ ವೈದ್ಯಕೀಯ ಕ್ಷೇತ್ರದ ಕ್ರಾಂತಿ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚಿನ್ನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚಿನ್ನಧ್ವನಿ. ನಮಸ್ಕಾರ.
1: ಪ್ರಿಯ ಕೇಳುಗರೆ, ಇದುವರೆಗೂ ಅಂಗಾಂಗ ಮುದ್ರಣ ವೈದ್ಯಕೀಯ ಕ್ಷೇತ್ರದ ಕ್ರಾಂತಿ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಟ್ಟ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ ಬಿತ್ತರಗೊಂಡಿತು.

0: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಗೀತಾ ಸುನಾದ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.
1: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
2: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
1: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
2: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
1: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
2: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
1: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
2: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

0: ಜನಧ್ವನಿಯ ಸಮಸ್ತ ಎಲ್ಲರಿಗೂ ನಮಸ್ಕಾರ. ಪ್ರಿಯ ಕೇಳುಗರೆ, ನೀವು ಕೇಳುತ್ತಿದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ, ಅದು ಫಿಶಿಂಗ್. ಫಿಶಿಂಗ್ ಅಂದರೆ ಏನು, ಇದರಿಂದ ಯಾವ ರೀತಿಯ ತೊಂದರೆಗಳು ಆಗುತ್ತದೆ ಎಂಬುದರ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ.
1: ಫಿಶಿಂಗ್ ಅಂದರೆ ಇಂಟರ್ನೆಟ್ನಲ್ಲಿ ಮೋಸ ಮಾಡಿ ನಿಮ್ಮ ವೈಯಕ್ತಿಕ ಮಾಹಿತಿ ಪಡೆಯುವ ಪ್ರಕ್ರಿಯೆ. ಉದಾಹರಣೆಗೆ, ನಿಮ್ಮ ಬ್ಯಾಂಕ್ ಖಾತೆ ವಿವರಗಳು, ಪಾಸ್ವರ್ಡ್ಗಳು, ಕ್ರೆಡಿಟ್ ಕಾರ್ಡ್ ಸಂಖ್ಯೆಗಳು ಮುಂತಾದವುಗಳ ಬಗ್ಗೆ ಮೋಸ ಮಾಡುವುದು.
0: ಫಿಶಿಂಗ್ ಅಷ್ಟು ಅಪಾಯಕಾರವೇ? ನಾವು ದಿನವೂ ಮೊಬೈಲ್, ಇಮೇಲ್ ಬಳಸುತ್ತೇವೆ, ಫಿಶಿಂಗ್ ಯಾವ ರೀತಿಯಲ್ಲಿ ನಡೆಯುತ್ತದೆ?
1: ಪ್ರಧಾನವಾಗಿ ಮೂರು ರೀತಿಯ ಫಿಶಿಂಗ್ ಇದೆ. ಮೊದಲನೆಯದು ಇಮೇಲ್ ಫಿಶಿಂಗ್, ಅಂದರೆ ನೀವು ಬಿಗ್ ಬ್ಯಾಂಕ್ ಅಥವಾ ಖಾತೆ ಸಂಸ್ಥೆಯಿಂದ ಬಂದಂತೆ ಕಾಣುವ ಇಮೇಲ್. ಅದು ಲಿಂಕ್ ಕ್ಲಿಕ್ ಮಾಡಲು ಹೇಳುತ್ತದೆ, ಆದರೆ ಅದು ನಕಲಿ ಲಿಂಕ್ ಆಗಿರುತ್ತದೆ. ಎರಡನೆಯದು SMS ಅಥವಾ ಮೆಸೆಂಜರ್ ಫಿಶಿಂಗ್ ಅಥವಾ ಸ್ಮಿಶಿಂಗ್, ಅಂದರೆ ಸಂದೇಶದಲ್ಲಿ ನಿಮ್ಮ ಪಾಸ್ವರ್ಡ್ ಅಥವಾ OTP ಹಾಕುವಂತೆ ಕೇಳಲಾಗುತ್ತದೆ.

0: ಮೊದಲನೆಯದು ಫೇಕ್ ವೆಬ್ಸೈಟ್ ಫಿಶಿಂಗ್, ಅಂದರೆ ನಕಲಿ ವೆಬ್ಸೈಟ್ ನಿಮ್ಮ ಲಾಗಿನ್ ವಿವರಗಳನ್ನು ಕಳ್ಳತನ ಮಾಡಲು ತಯಾರಾಗಿರುತ್ತದೆ.
1: ಹೌದು, ಇವುಗಳನ್ನು ಗಮನಿಸದೇ ಇದ್ದರೆ ದೊಡ್ಡ ತೊಂದರೆ ಆಗಬಹುದು. ನಾವು ಹೇಗೆ ಇವುಗಳಿಂದ ಎಚ್ಚರಿಕೆಯಿಂದ ಇರಬೇಕು?
0: ಇದಕ್ಕೆ ಕೆಲವು ಸುಲಭ ವಿಧಾನಗಳಿವೆ. ಯಾವುದೇ ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮೊದಲು ಪರಿಶೀಲಿಸಿ, ಅದು ನಿಜವಾದ ವೆಬ್ಸೈಟ್ ಲಿಂಕ್ ಆಗಿದೆಯೇ ಎಂದು ಪರಿಶೀಲಿಸಿಕೊಳ್ಳಿ. ಯಾರಾದರೂ ನಿಮ್ಮ ಪಾಸ್ವರ್ಡ್ ಅಥವಾ OTP ಕೇಳಿದರೆ ನೇರವಾಗಿ ನಿಮ್ಮ ಬ್ಯಾಂಕ್ ಅಥವಾ ಸಂಸ್ಥೆಗೆ ಕರೆ ಮಾಡಿ. ಪಾಸ್ವರ್ಡನ್ನು ಬದಲಾವಣೆ ಮಾಡಿಕೊಳ್ಳಿ ಮತ್ತು ಪ್ರತಿ ವೆಬ್ಸೈಟ್ಗೆ ವಿಭಿನ್ನ ರೀತಿಯ ಪಾಸ್ವರ್ಡ್ಗಳನ್ನು ಉಪಯೋಗಿಸಿ. ಪಬ್ಲಿಕ್ ವೈಫೈ ಬಳಸುವಾಗ ಬ್ಯಾಂಕ್ ಅಥವಾ ವೈಯಕ್ತಿಕ ಕರೆಗಳನ್ನು ಮಾಡಬೇಡಿ. ಆಧುನಿಕ ಅಂತಿಮ ಸಂರಕ್ಷಣೆ, ಅಂದರೆ ಆಂಟಿವೈರಸ್ ಅಥವಾ ಸೆಕ್ಯೂರಿಟಿ ಸಾಫ್ಟ್ವೇರ್ಗಳನ್ನು ಉಪಯೋಗಿಸಿ.
1: ಹಾಗಾದರೆ ಫಿಶಿಂಗ್ ಒಂದು ಡಿಜಿಟಲ್ ಚತುರಕರ್ಮ ಎಂಬಂತೆ, ಇದನ್ನು ಮಾಡುವಾಗ ಎಚ್ಚರಿಕೆಯೊಂದಿಗೆ ನಡೆದುಕೊಂಡರೆ ಮಾತ್ರ ತಪ್ಪಿಸಬಹುದು.
0: ನಾವು ಅರಿವು ಮೂಡಿಸುವ ಮೂಲಕ ನಮ್ಮ ಕುಟುಂಬ, ಸ್ನೇಹಿತರು ಮತ್ತು ಸಹೋದ್ಯೋಗಿಗಳನ್ನು ಸಹ ರಕ್ಷಿಸಬಹುದು.
1: ಹೌದು ಸ್ಮಿತ್, ನಿಮ್ಮ ಸ್ನೇಹಿತರಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ, ನಿಮ್ಮ ಹಣ ಮತ್ತು ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
0: ನೀವು ಫಿಶಿಂಗ್ನಿಂದ ತಪ್ಪಿಸಿಕೊಳ್ಳಬೇಕಾದರೆ ಲಿಂಕ್ ಅಥವಾ ಫೈಲ್ ಕ್ಲಿಕ್ ಮಾಡುವ ಮೊದಲು ಚೆಕ್ ಮಾಡಿ. OTP ಅಥವಾ ಪಾಸ್ವರ್ಡ್ ಕೇಳಿದರೆ ನೇರವಾಗಿ ಸಂಸ್ಥೆಗೆ ಸಂಪರ್ಕಿಸಿ. ಸುರಕ್ಷಿತ ಪಾಸ್ವರ್ಡ್ ಉಪಯೋಗಿಸಿ. ಪಬ್ಲಿಕ್ ವೈಫೈ ಮೇಲೆ ಲಾಗಿನ್ ಮಾಹಿತಿ ಹಂಚಬೇಡಿ.
2: ಇದು ಕೇವಲ ನಾವು ಎಚ್ಚರಿಕೆಯಿಂದ ನಡೆದುಕೊಂಡರೆ ಮಾತ್ರ ಸಾಧ್ಯ. ಪ್ರಿಯ ಶ್ರೋತೃಗಳೇ, ನಿಮ್ಮ ಡಿಜಿಟಲ್ ಜೀವನವನ್ನು ಸುರಕ್ಷಿತವಾಗಿಡಿ, ಎಚ್ಚರಿಕೆಯಿಂದ ಡಿಜಿಟಲ್ ಸೇವೆಗಳನ್ನು ಉಪಯೋಗಿಸಿ ಎಂದು ಹೇಳುತ್ತಾ ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಚನದ ಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಇಂದು ಡಿಜಿಟಲ್ ಅರೆಸ್ಟ್ ಮೋಸದ ಕುರಿತು ಮಾಹಿತಿಯನ್ನು ತಿಳಿಯೋಣ. ನಮಸ್ಕಾರ ಕೇಳುಗರೆ, ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಡಿಜಿಟಲ್ ಸುರಕ್ಷತೆಗೆ ಸ್ವಾಗತ. ಇಂದು ನಾವು ದೇಶಾದ್ಯಂತ ಹೆಚ್ಚುತ್ತಿರುವ ಒಂದು ಗಂಭೀರ ಸಮಸ್ಯೆ ಸೈಬರ್ ಮೋಸದ ಬಗ್ಗೆ ಮಾತನಾಡಲಿದ್ದೇವೆ. ಅದೇ ಡಿಜಿಟಲ್ ಅರೆಸ್ಟ್ ಮೋಸ. ಈ ಮೋಸದಿಂದ ಹಲವರು ತಮ್ಮ ಹಣ, ಸಮಯ ಮತ್ತು ಮಾನಸಿಕ ಶಾಂತಿಯನ್ನು ಕಳೆದುಕೊಳ್ಳುತ್ತಿದ್ದಾರೆ. ಆದರೆ ಸರಿಯಾದ ಜಾಗೃತಿ ಇದ್ದರೆ ಇದರಿಂದ ತಪ್ಪಿಸಿಕೊಳ್ಳಬಹುದು. ಹಾಗಿದ್ರೆ ಡಿಜಿಟಲ್ ಅರೆಸ್ಟ್ ಅಂದ್ರೇನು? ಮೊದಲು ಒಂದು ಮುಖ್ಯ ವಿಷಯ ತಿಳಿದುಕೊಳ್ಳೋಣ. ಡಿಜಿಟಲ್ ಅರೆಸ್ಟ್ ಎಂಬುದು ಕಾನೂನಿನ ಪದವೇ ಅಲ್ಲ. ಇದು ಸೈಬರ್ ಮೋಸಗಾರರು ಬಳಸುವ ಸುಳ್ಳು ತಂತ್ರ. ಮೋಸಗಾರರು ಪೊಲೀಸ್, ಸಿಬಿಐ, ಕಸ್ಟಮ್ಸ್ ಅಧಿಕಾರಿ ಅಥವಾ ಸೈಬರ್ ಕ್ರೈಂ ಅಧಿಕಾರಿಗಳಂತೆ ನಟಿಸುತ್ತಾರೆ. ಅವರು ಫೋನ್ ಅಥವಾ ವಿಡಿಯೋ ಕಾಲ್ ಮಾಡಿ ಹೇಳುತ್ತಾರೆ, ನಿಮ್ಮ ಆಧಾರ್ ಸಂಖ್ಯೆ ಅಪರಾಧಕ್ಕೆ ಬಳಕೆಯಾಗಿದೆ, ನಿಮ್ಮ ಬ್ಯಾಂಕ್ ಖಾತೆ ಹಣಕಾಸು ಮೋಸಕ್ಕೆ ಸಂಬಂಧಿಸಿದೆ, ನಿಮ್ಮ ಮೇಲೆ ಪ್ರಕರಣ ದಾಖಲಾಗಿದೆ, ನೀವು ಡಿಜಿಟಲ್ ಅರೆಸ್ಟ್ ಅಡಿ ಇದ್ದೀರಿ. ನಂತರ ಅವರು ಹೇಳುತ್ತಾರೆ, ಈ ವಿಷಯವನ್ನು ಯಾರಿಗೂ ಹೇಳಬೇಡಿ, ಇದೀಗಲೇ ಹಣ ಪಾವತಿಸಿ, ಇಲ್ಲದಿದ್ದರೆ ಬಂಧನವಾಗುತ್ತದೆ. ಇವೆಲ್ಲ ಭಯ ಹುಟ್ಟಿಸುವ ನಾಟಕಗಳು. ಹಾಗಿದ್ರೆ ಸತ್ಯ ಏನು? ಯಾರನ್ನು ಫೋನ್ ಅಥವಾ ವಿಡಿಯೋ ಕಾಲ್ ಮೂಲಕ ಬಂಧಿಸಲು ಸಾಧ್ಯವಿಲ್ಲ. ಹಾಗಿದ್ರೆ ಈ ಮೋಸ ಹೇಗ್ ನಡೆಯುತ್ತೆ? ಈ ಮೋಸಗಾರರು ತುಂಬಾ ಚತುರರು. ಅವರು ನಿಮ್ಮ ಹೆಸರನ್ನು, ವಿಳಾಸವನ್ನು ಹೇಳಬಹುದು, ನಕಲಿ ಐಡಿ ಕಾರ್ಡ್ ತೋರಿಸಬಹುದು, ಪೊಲೀಸ್ ಉಡುಪು ಧರಿಸಿ ವಿಡಿಯೋ ಕಾಲ್ ಮಾಡಬಹುದು, ಅಧಿಕೃತ ಕಚೇರಿ ಹಿನ್ನೆಲೆ ತೋರಿಸಬಹುದು. ಅವರು ನಿಮ್ಮನ್ನು ಗಂಟೆಗಳ ಕಾಲ ಲೈನ್ನಲ್ಲಿ ಇಡಬಹುದು, ಕುಟುಂಬದವರ ಜೊತೆ ಮಾತನಾಡದಂತೆ ತಡೆಯಬಹುದು. ಕೊನೆಯಲ್ಲಿ ಕೇಳುವುದು ಒಂದೇ, ಹಣ. ಪರಿಶೀಲನೆ ಶುಲ್ಕ, ಕೇಸ್ ಕ್ಲೋಸ್ ಮಾಡಲು ಹಣ, ಬೇಲ್ ಹಣ, ಇವೆಲ್ಲ ಸುಳ್ಳು. ಈ ಡಿಜಿಟಲ್ ಅರೆಸ್ಟ್ ಮೋಸದ ಕುರಿತು ಒಂದು ಕಿರುನಾಟಕ ಈಗ ನಿಮ್ಮ ಮುಂದೆ.
1: ನಮಸ್ಕಾರ, ನಾನು ಸೈಬರ್ ಕ್ರೈಂ ಅಧಿಕಾರಿ ಮಾತನಾಡುತ್ತಿದ್ದೇನೆ. ನಿಮ್ಮ ಆಧಾರ್ ನಂಬರ್ ಕ್ರಿಮಿನಲ್ ಕೇಸ್ನಲ್ಲಿ ಸಿಕ್ಕಿದೆ.
2: ಏನು ಸರ್, ನನಗೇನು ಗೊತ್ತಿಲ್ಲ.
1: ನೀವು ಡಿಜಿಟಲ್ ಅರೆಸ್ಟ್ ಅಡಿ ಇದ್ದೀರಿ. ಈಗಲೇ 50,000 ರು ಟ್ರಾನ್ಸ್ಫರ್ ಮಾಡಿ, ಇಲ್ಲದಿದ್ದರೆ ನಿಮ್ಮನ್ನ

0: ಬಂಧನ ಮಾಡ್ತೀವಿ.
1: ಸರ್ ದಯವಿಟ್ಟು.
2: ಒಂದ್ ನಿಮಿಷ ಇರು, ನಿಜವಾದ ಪೊಲೀಸು ಯಾರು ಹಣ ಕೇಳೋದಿಲ್ಲ, ಕರೆ ಕಟ್ ಮಾಡು. ಇಲ್ಲಿ ಸ್ನೇಹಿತೆಯು ಸರಿಯಾದ ಸಲಹೆಯನ್ನು ನೀಡಿದಳು. ಇಂತಹ ಸಂದರ್ಭಗಳಲ್ಲಿ ಶಾಂತವಾಗಿರುವುದು ಅತ್ಯಂತ ಮುಖ್ಯ. ನಿಮ್ಮ ರಕ್ಷಣೆಗಾಗಿ ಸಲಹೆಗಳು ಇಲ್ಲಿವೆ. ಮೊದಲನೆಯದಾಗಿ, ಭಯಪಡಬೇಡಿ. OTP ಅಥವಾ ಬ್ಯಾಂಕ್ ವಿವರ ಹಂಚಬೇಡಿ. ಅಪರಿಚಿತ ಲಿಂಕ್ ಕ್ಲಿಕ್ ಮಾಡಬೇಡಿ. ಬೆದರಿಕೆ ಕರೆ ಬಂದರೆ ಕರೆ ಕಟ್ ಮಾಡಿ, ಕುಟುಂಬದವರ ಜೊತೆ ಚರ್ಚಿಸಿ, ಹತ್ತಿರದ ಪೊಲೀಸ್ ಠಾಣೆಯಲ್ಲಿ ಪರಿಶೀಲಿಸಿ. ಭಾರತದಲ್ಲಿ ಸೈಬರ್ ಮೋಸ ಸಹಾಯವಾಣಿ ನಂಬರ್ 1930 ಅಧಿಕೃತ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ತಕ್ಷಣ ವರದಿ ಮಾಡಿದರೆ ಹಣ ಉಳಿಯುವ ಸಾಧ್ಯತೆ ಇದೆ. ಈ ಮೋಸಕ್ಕೆ ಯಾರು ಹೆಚ್ಚಾಗಿ ಅಪಾಯಕ್ಕೆ ಒಳಗಾಗುತ್ತಾರೆ ಎಂದರೆ ಹಿರಿಯ ನಾಗರಿಕರು, ವಿದ್ಯಾರ್ಥಿಗಳು, ಆನ್ಲೈನ್ ಸೇವೆ ಹೆಚ್ಚು ಬಳಸುವವರು, ತಂತ್ರಜ್ಞಾನದಲ್ಲಿ ಹೊಸಬರು. ಆದ್ದರಿಂದ ನಿಮ್ಮ ಮನೆ ಮಂದಿಗೆ ತಿಳಿಸಿ. ಪ್ರಿಯ ಕೇಳುಗರೆ, ಜಾಗೃತಿಯೇ ದೊಡ್ಡ ರಕ್ಷಣೆ. ಒಂದು ಕರೆ ನಿಮ್ಮ ಹಣ ಕಳೆದುಕೊಳ್ಳುವಂತೆ ಮಾಡಬಹುದು, ಆದರೆ ಒಂದು ಮಾಹಿತಿ ನಿಮ್ಮನ್ನು ರಕ್ಷಿಸಬಹುದು. ನೆನಪಿಡಿ, ಪೊಲೀಸ್ ಫೋನ್ನಲ್ಲಿ ಹಣ ಕೇಳುವುದಿಲ್ಲ, ಡಿಜಿಟಲ್ ಅರೆಸ್ಟ್ ಎಂಬುದು ಸುಳ್ಳು. ಈ ಮಾಹಿತಿಯನ್ನು ನಿಮ್ಮ ಕುಟುಂಬ, ಸ್ನೇಹಿತರು ಮತ್ತು ನೆರೆಹೊರೆಯವರ ಜೊತೆ ಹಂಚಿಕೊಳ್ಳಿ. ನಾನು ಇನ್ನು ಇಂದಿನ ಕಾರ್ಯಕ್ರಮದಿಂದ ವಿದಾಯ ಹೇಳುತ್ತೇನೆ. ಸುರಕ್ಷಿತವಾಗಿರಿ, ಎಚ್ಚರಿಕೆಯಿಂದಿರಿ, ಡಿಜಿಟಲ್ ಜಗತ್ತಿನಲ್ಲಿ ಜಾಣರಾಗಿರಿ.
3: ಈ ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಗೀತಾ ಸುನಾದ. ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.
4: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
5: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
4: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ?
5: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
4: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
5: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
4: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
5: ಮರುಪ್ರಸಾರ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 7ನೆಯ ಅಧ್ಯಾಯವಾಗಿರುವ ಜ್ಞಾನ ವಿಜ್ಞಾನ ಯೋಗದ 25ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ. ನಾಹಂ ಪ್ರಕಾಶ ಸರ್ವಸ್ಯ

ವ್ಯಯಂ. ಯೋಗ ಮಾಯೆಯಿಂದ ಆವೃತನಾದ ನಾನು ಎಲ್ಲರಿಗೂ ಕಾಣುವುದಿಲ್ಲ. ಈ ಮೂಢ ಜನ ಅಜನು ಅವ್ಯಯನೂ ಆದ ನನ್ನನ್ನು ಅರಿಯರು ಎಂಬ ಮಾತನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ದೇವರು ಧರೆಗೆ ಇಳಿದು ಬರುವಾಗ ಯೋಗ ಮಾಯೆಯಿಂದ ಆವೃತನಾಗಿ ಬರುತ್ತಾನೆ. ಜನರಿಗೆ ಅದರ ಹಿಂದೆ ಇರುವವನು ಯಾರು ಎಂದು ಕಾಣುವುದಿಲ್ಲ. ಆದರೆ ಅದರ ಹಿಂದೆ ಇರುವವರಿಗೆ ಎಲ್ಲವೂ ಕಾಣುತ್ತದೆ. ಹೊರಗೆ ಇರುವವರಿಗೆ ತೆರೆಯ ಹಿಂದಿರುವ ವ್ಯಕ್ತಿ ಕಾಣುವುದಿಲ್ಲ. ಈ ಯೋಗ ಮಾಯೆ ಭಗವಂತನನ್ನು ಸರ್ವಸಾಮಾನ್ಯನಂತೆ ಕಾಣುವಂತೆ ಮಾಡುತ್ತಾನೆ. ಆದರೆ ದೇವರು ತನ್ನ ದೇವರತನವನ್ನ ಎಂದಿಗೂ ಕೂಡ ಮರೆತಿರುವುದಿಲ್ಲ. ಹೊರಗೆ ಆರೋಪ ಮಾಡಿಕೊಂಡು ವೇಷ ಹಾಕಿಕೊಂಡವನು ತನ್ನ ಪಾತ್ರಕ್ಕೆ ತಕ್ಕಂತೆ ಅಭಿನಯಿಸುತ್ತಿದ್ದರೂ ಕೂಡ ತಾನು ಯಾರು ಎಂಬುದನ್ನ ಕ್ಷಣಕಾಲವೂ ಕೂಡ ಮರೆತಿರುವುದಿಲ್ಲ. ಅವನು ಈ ವೇಷವನ್ನು ಯಾವಾಗ ಬೇಕಾದರೂ ಕೂಡ ಕಳಚಿ ಇಡಬಹುದು. ಆದರೆ ಜೀವಿಗಳಿಗಾದರೂ ಅಂಟಿಕೊಂಡಿರುವಂಥದ್ದು ಈ ಕರ್ಮಮಾಯೆ. ನಾವು ಅದನ್ನು

ಬೆಳಚಿ ಇಡುವುದಕ್ಕೆ ಆಗುವುದಿಲ್ಲ ಮತ್ತು ವೇಷ ಹಾಕಿಕೊಂಡೊಡನೆಯೇ ಹಿಂದಿನದನ್ನೆಲ್ಲ ಮರೆತು ಹೋಗುತ್ತೇವೆ. ಇಲ್ಲಿ ಇಬ್ಬರೂ ಕೂಡ ವೇಷ ಹಾಕಿಕೊಂಡು ಬಂದಿರುವಂಥವರೇ. ದೇವರು ವೇಷ ಹಾಕಿಕೊಂಡರೆ ತಾನು ನಿಜವಾಗಿ ಯಾರು ಎಂಬುದನ್ನು ಮರೆಯುವುದಿಲ್ಲ. ಜೀವಿಯು ಕೂಡ ತನ್ನ ನೈಜ ಸ್ವಭಾವವನ್ನು ಮರೆತು ದೇಹ ಬುದ್ಧಿ ಇಂದ್ರಿಯಗಳ ಉಪಾಧಿಯನ್ನು ತೆಗೆದುಕೊಂಡು ಅದರಿಂದ ಅಲಂಕರಿಸಿಕೊಂಡು ವೇಷ ಹಾಕಿಕೊಳ್ಳುತ್ತಾನೆ. ಹಾಕಿದ ವೇಷದಲ್ಲಿಯೇ ಅವನು ತನ್ಮಯನಾಗುತ್ತಾನೆ. ಹಿಂದಿನದೆಲ್ಲ ಅವನಿಗೆ ಮರೆತೇ ಹೋಗುತ್ತದೆ. ವೇಷವನ್ನು ಇಚ್ಛಿಸಿದಾಗ ತೆಗೆದುಹಾಕಲೂ ಕೂಡ ಆಗುವುದಿಲ್ಲ. ಅದೇ ಭಗವಂತನ ವೇಷಕ್ಕೂ ನಮ್ಮ ವೇಷಕ್ಕೂ ಇರುವಂತಹ ವ್ಯತ್ಯಾಸ. ಇನ್ನು ಯೋಗ ಮಾಯೆಯಲ್ಲಿ ದೇವರು ಎಲ್ಲರಿಗೂ ವ್ಯಕ್ತನಲ್ಲ ಅಂಥೇಳಿ ಹೇಳ್ತಾನೆ. ಯಾರಿಗೂ ಕೂಡ ಕಾಣುವುದಿಲ್ಲ ಅಂತಲ್ಲ. ಅವನನ್ನು ಗುರುತು ಹಿಡಿಯುವವರು ಬಹಳ ಅಲ್ಪ ಮಂದಿ. ಈ ವಜ್ರದ ವ್ಯಾಪಾರಿಗಳು ಮಾತ್ರ ವಜ್ರ ಯಾವುದು ಗಾಜು ಯಾವುದು ಎಂಬುದನ್ನು ಕಂಡುಹಿಡಿಯಬಲ್ಲಂಥವರು. ಹಾಗೆಯೇ ತರಕಾರಿ ಹೂ ವ್ಯಾಪಾರಿಗಳು ವಜ್ರವನ್ನು ವಜ್ರ ಎಂದು ಕಂಡುಹಿಡಿಯಬಲ್ಲರೆ? ಖಂಡಿತ ಇಲ್ಲ. ತರಕಾರಿ ವ್ಯಾಪಾರಿಯವರಿಗೆ ಯಾವ ತರಕಾರಿ ತುಂಬ ಚೆನ್ನಾಗಿದೆ, ಯೋಗ್ಯವಾದಂತಹ ತರಕಾರಿ ಯಾವುದು ಎಂಬುದನ್ನು ಕಂಡುಹಿಡಿಯಬಲ್ಲರು. ಹಾಗೆಯೇ ಈ ಜೀವನದಲ್ಲಿ ಯಾವುದನ್ನು ಅರಿತುಕೊಳ್ಳಬೇಕಾದರೂ ಕೂಡ ಯೋಗ್ಯತೆಯನ್ನು ಸಂಪಾದಿಸಿಕೊಂಡಿರಬೇಕು. ವೈದ್ಯನಿಗೆ ಮಾತ್ರ ರೋಗಿಯ ನಾಡಿ ಗೊತ್ತಾಗುವಂಥದ್ದು, ಸಾಧಾರಣ ಮನುಷ್ಯನಿಗೆ ಅದು ಗೊತ್ತಾಗೋದಿಲ್ಲ. ಹಾಗೆಯೇ ಭಗವತ್ ತತ್ವವನ್ನು ತಿಳಿದುಕೊಳ್ಳುವುದಕ್ಕೆ ಒಬ್ಬ ಸಾಧನೆ ಮಾಡಿರಬೇಕು. ಸಾಧನೆ ಮಾಡಿ ಜೀವನದಲ್ಲಿ ಬಹಳ ಮುಂದುವರೆದಿದ್ರೆ ಮಾತ್ರ ಇದು ಗೊತ್ತಾಗುವಂಥದ್ದು. ಆದರೆ ಈ ಲೋಕದಲ್ಲಿ ಬಹುಪಾಲು ಜನರು ವ್ಯವಹಾರದಲ್ಲಿಯೇ ಮುಳುಗಿರ್ತಾರೆ. ಅವರಿಗೆ ಲೌಕಿಕ ವಸ್ತುಗಳೇ ಸತ್ಯ. ಅವನ್ನು ಮೀರಿದ ಒಂದು ಅತೀಂದ್ರಿಯ ಅನುಭವ ಸಾಧ್ಯ ಎಂಬುದನ್ನು ಕಂಡು ಅವರಿಗೆ ತಿಳಿಯೋದಿಲ್ಲ. ಕಣ್ಣೆದುರಿಗೆ ಹುಟ್ಟಿ ಸಾಯುವುದು ಮಾತ್ರ ಸತ್ಯ ಅವರ ಪಾಲಿಗೆ. ಹುಟ್ಟಿದವರ ಹಿಂದೆ ಯಾವುದಿದೆ, ಸಾಯುವುದರ ಮುಂದೆ ಯಾವುದಿದೆ ಎಂಬ ಪ್ರಶ್ನೆಯನ್ನ ಹಾಕುವುದಿಲ್ಲ. ಭಗವಂತನಾದರೂ ಜನನ ಮರಣ ಬದಲಾವಣೆಗಳಿಗೆ ಅತೀತನಾಗಿರುವಂಥವನು. ಅವನನ್ನು ಜನಸಾಧಾರಣರು ತಿಳಿದುಕೊಳ್ಳಲಾಗುವುದಿಲ್ಲ. ಹಾಗಾಗಿ ಪರಮಾತ್ಮ ತತ್ವ ಎನ್ನುವಂಥದ್ದು ಸರ್ವವ್ಯಾಪಕವಾಗಿ ಎಲ್ಲರ ಹೃದಯದಲ್ಲಿ ಇರುವುದಾದರೆ ಅದು ಯಾಕೆ ಕಾಣಿಸೋದಿಲ್ಲ ಅನ್ನುವಂಥ ಅನುಮಾನಗಳಿಗೆ ಉತ್ತರವಾಗಿ ಈ ಒಂದು ಶ್ಲೋಕ ಹೇಳಿದೆ. ನಾನು ಯೋಗ ಮಾಯೆಯಿಂದ ಆವೃತನಾಗಿರುವುದರಿಂದ ಯಾವುದೇ ಜನರಿಗೆ ನಾನು ಕಾಣಿಸುತ್ತಿಲ್ಲ ಅಂತ ಹೇಳಿ ಭಗವಂತನೇ ಹೇಳ್ತಾ ಇದ್ದಾನೆ. ಈ ಮಾಯೆ ಎನ್ನುವಂಥ ಶಬ್ದ ಇದೆಯಲ್ವಾ, ಇದು ವೇದಾಂತ ಸಾಧಕರಿಗೆ ಬೇಗನೆ ಅರ್ಥವಾಗುವುದಿಲ್ಲ. ಆಳವಾಗಿ ಮನನ ಮಾಡಿದವನಿಗೆ ಮಾತ್ರ ಇದು ಅರ್ಥವಾಗುವಂಥದ್ದು. ಅವ್ಯಕ್ತವಾದ ನಿರ್ಗುಣ ಪರಮಾತ್ಮನು ವ್ಯಕ್ತನಾಗಿ ಬಹುರೂಪ ಪ್ರಪಂಚ ಹಾಗೂ ನಾನಾ ವಿಧ ಜೀವರಾಶಿಗಳ ರೂಪದಲ್ಲಿ ಕಾಣಿಸಿಕೊಳ್ಳುವುದಕ್ಕೆ ಕಾರಣವೇ ಈ ಮಾಯೆ. ಮನುಷ್ಯನ ಬುದ್ಧಿಯನ್ನು ಆವರಿಸಿ ಅವನನ್ನು ಭ್ರಮೆಗೊಳಿಸುವ ಇದೇ ಶಕ್ತಿಗೆ ಹೆಸರು ಅವಿದ್ಯೆ ಎಂದು. ನಮ್ಮ ಎಲ್ಲ ರೀತಿಯ ಸಾಂಸಾರಿಕ ಸುಖ ದುಃಖಗಳಿಗೆ ಇದೇ ಕಾರಣವಾಗಿರುವಂಥದ್ದು. ಇದು ತ್ರಿಗುಣಾತ್ಮಿಕವಾಗಿರುವಂಥದ್ದು. ಅವಿದ್ಯೆಯ ಈ ಆವರಣದಿಂದಾಗಿ ನನಗೆ ಆತ್ಮನ ದರ್ಶನವಾಗುತ್ತಿಲ್ಲ ಎಂದು ಹೇಳಬಹುದು. ಆತ್ಮನ ದರ್ಶನವಾಗಬೇಕಾದ್ರೆ ಈ ಅವಿದ್ಯೆಯನ್ನ ನಾಶಗೊಳಿಸಬೇಕು. ಸದ್ಗುರುವಿನ ಜ್ಞಾನೋಪದೇಶದ ಮೂಲಕ ಹಾಗೂ ನಿರಂತರವಾದ ಸಾಧನೆಯ ಮೂಲಕ ಮಾತ್ರ ಇದು ಸಾಧ್ಯ. ವಿಜ್ಞಾನ ತಿಳಿಯದ ವ್ಯಕ್ತಿಗೆ ವಿದ್ಯುಚ್ಛಕ್ತಿಯ ಬಗ್ಗೆ ಏನೇನೂ ಕೂಡ ತಿಳಿಯೋದಿಲ್ಲ. ಅದನ್ನು ತಿಳಿದುಕೊಳ್ಬೇಕು ಅಂತಂದರೆ ಅದರ ಪರೋಕ್ಷ ಜ್ಞಾನ ಮತ್ತು ಪ್ರತ್ಯಕ್ಷ ಅನುಭವ ಇವು ಎರಡೂ ಕೂಡ ಅಗತ್ಯ. ಇವೆರಡನ್ನೂ ಕೂಡ ಪಡೆಯದಂತಹ ವ್ಯಕ್ತಿಯು ಅನಂತರ ಉರಿಯುತ್ತಿರುವ ಬಲ್ಬನ್ನು ನೋಡಿಯೇ ಇಲ್ಲಿ ವ್ಯಕ್ತವಾಗಿರುವ ವಿದ್ಯುಚ್ಛಕ್ತಿಯ ಬಗ್ಗೆ ತಿಳಿದುಕೊಳ್ತಾನೆ.
ಅದೇ ರೀತಿ ಶಮದಮಾದಿ ಸಾಧನ ಸಂಪತ್ತುಗಳ ಮೂಲಕ ಶಾಸ್ತ್ರ ಶ್ರವಣವನ್ನು ಮಾಡಿ ಮನನ ನಿಧಿ ಧ್ಯಾಸನಗಳನ್ನು ಅಭ್ಯಸಿಸುವವನಿಗೆ

ಮಾತ್ರ ಆತ್ಮನ ಸ್ವರೂಪವನ್ನ ಯಥಾವತ್ತಾಗಿ ತಿಳಿಯಲು ಸಾಧ್ಯವಾಗುತ್ತದೆ. ಎಲ್ಲಿಯವರೆಗೆ ಬುದ್ಧಿಯನ್ನು ಆವರಿಸಿರುವ ಅವಿದ್ಯೆಯು ಪೂರ್ತಿಯಾಗಿ ನಾಶವಾಗುವುದಿಲ್ಲವೋ ಅಲ್ಲಿಯವರೆಗೆ ಸಂಸಾರವೇ ಗತಿ. ಸಂಸಾರದ ಆ ಅಗ್ನಿಯಲ್ಲಿ ನೊಂದು ಬೆಂದು ಬಳಲುತ್ತಿರುವ ಜೀವನಿಗೆ ಆತ್ಮಾನಂದದ ಲವಲೇಶವೂ ಕೂಡ ಪ್ರಾಪ್ತಿಯಾಗದು. ಈ ಪ್ರಾಪಂಚಿಕ ಸುಖಕ್ಕಿಂತ ಹೆಚ್ಚಿನದು ಇನ್ನು ಯಾವುದೂ ಇಲ್ಲ ಎಂಬುದೇ ಅವನ ತಿಳುವಳಿಕೆಯಾಗಿರುವಂಥದ್ದು. ಏಕೆಂದರೆ ಪರಮಾತ್ಮ ಇಲ್ಲಿ ಹೇಳ್ತಾನೆ, ಮೂಢರಾದ ಈ ಜನರು ನನ್ನ ಅವ್ಯಯವಾದ ಸ್ವರೂಪವನ್ನ ತಿಳಿಯರು, ಅವರ ಬುದ್ಧಿಯೂ ಕೂಡ ನನ್ನದೇ ಯೋಗ ಮಾಯೆಯಿಂದ ಆವರಿಸಲ್ಪಟ್ಟಿದೆ. ಅವರ ಮನಸ್ಸು ಬುದ್ಧಿಯು ಪ್ರಪಂಚದ ವಸ್ತುಗಳನ್ನೇ ಸತ್ಯ ಅಂಥೇಳಿ ತಿಳಿದಿರುತ್ತೆ. ಅದಕ್ಕೆ ಆತ್ಮಸ್ವರೂಪನಾದ ಆತ್ಮನ ದರ್ಶನವೂ ಆಗುತ್ತೆ. ಕಂಬವನ್ನ ಪುರುಷನು ಮುಚ್ಚಿದಂತೆ, ಮರಳುಗಾಡನ್ನ ಮರೀಚಿಕೆಯು ಮುಚ್ಚಿದಂತೆ, ಈ ಅಲೆಗಳು ಸಮುದ್ರವನ್ನೇ ಮುಚ್ಚಿದಂತೆ, ಅನಾತ್ಮದಲ್ಲಿ ನಾನು ಎಂಬ ಭಾವವು ಆತ್ಮದರ್ಶನಕ್ಕೆ ಅಡ್ಡಿಯಾಗಿರುತ್ತದೆ. ಜೀವದ ಈ ಅಜ್ಞಾನದ ಅವಸ್ಥೆಯನ್ನ ನಾವು ಮುಂದಿನ ಶ್ಲೋಕದಲ್ಲಿ ತಿಳಿದುಕೊಳ್ಳೋಣ. ಈ ಒಂದು ಶ್ಲೋಕಕ್ಕೆ ಮುದ್ದುರಾಮನ ಅದ್ಯಾವ ಪದ್ಯ ಸೂಕ್ತವಾಗುತ್ತೆ ಗಮನಿಸೋಣ ಬನ್ನಿ.

ಸರಸ ಸೊಗಸಿನ ಹಿಂದೆ ಮುನಿಸು ಮುಸುಕಿನ ವೇಷ, ಸರಸ ಸೊಗಸಿನ ಹಿಂದೆ ಮುನಿಸು ಮುಸುಕಿನ ವೇಷ. ದಿಟವಾವುದಿದೆ ನಮಗೆ ಮುದ್ದು ರಾಮ, ದಿಟವಾವುದಿದೆ ನಮಗೆ ಮುದ್ದು ರಾಮ. ಹಾಗಾಗಿ ದಿಟ ಅನ್ನುವಂಥದ್ದು ಯಾವುದಿದೆ, ಆ ದಿಟವನ್ನೋದು ಅರ್ಥಕೊಳ್ಬೇಕು ಅಂತಂದರೆ ನಾನು ಎಂಬ ಅಹಂಭಾವ ನಮ್ಮಿಂದ ದೂರವಾಗಬೇಕು. ಇಂದು ಕೆಳೆ ಎಂದಿದ್ದೇ ಅದೇ ನಾಳೆ ಹಾಗೆ ಅಂಥೇಳಿ, ಇಂದು ಏನೋ ಹೋಗಲಿ ಬಿಡುವ ಒಂದಿಷ್ಟು ಅಹಂ ಅಂತೇಳಂದರೆ ನಾಳೆ ಅದೇ ಹೊಗೆಯಾಗಿ ಹಗೆಯಾಗಿ ದಗೆಯಾಗಿ ನಮ್ಮನ್ನು ಕಾಡುತ್ತೆ. ಹಾಗಾಗಿ ಅಹಂಭಾವವನ್ನು ಬಿಟ್ಟು ಆತ್ಮದರ್ಶನವನ್ನು ನಾವು ಮಾಡಿಕೊಂಡಾಗ ಸದಾ ನಾವು ಸುಖಿ ಎಂಬ ಮಾತನ್ನೇ ಇಲ್ಲಿ ಮುದ್ದುರಾಮನು ಹೇಳ್ತಾ ಇದ್ದಾನೆ, ಕೃಷ್ಣನು ಹೇಳ್ತಾ ಇದ್ದಾನೆ. ಅತ್ತ ಕಡೆ ನಮ್ಮ ಚಿತ್ತ ಹರಿಯಲಿ.

0: ಪ್ರಿಯ ಕೇಳುಗರೆ, ಇದುವರೆಗೂ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರು ನಡೆಸಿಕೊಟ್ಟ ಗೀತಾ ಸುನಾದ ಕಾರ್ಯಕ್ರಮ ಬಿತ್ತರಗೊಂಡಿತು. ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ರೈತಧ್ವನಿ ಸಾವಯವ ಕೃಷಿ ಪದ್ಧತಿ ಕ್ರಮದಲ್ಲಿ ಮಿಶ್ರ ಹಾಗೂ ಸಿರಿಧಾನ್ಯ ಬೆಳೆಗಳ ಬೇಸಾಯ ಕುರಿತು ಸರಗೂರು ತಾಲೂಕಿನ ನೆಮ್ಮನಹಳ್ಳಿ ಹಾಡಿಯ ಕೃಷಿಕರಾದ ಶ್ರೀಯುತ ಕಾಳಿಂಗಯ್ಯ ಮತ್ತು ಶ್ರೀಯುತ ಲೋಕಯ್ಯರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.
1: ಅನ್ನದಾತನ ಕೂಗಿಗೆ ಧನ್ಯಾದ ವೇದಿಕೆ
2: ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ
1: ಸಾವಯವ ಕೃಷಿಗೆ ಉತ್ತೇಜನ
2: ಬಿತ್ತನೆ ಬೀಜ ರಸಗೊಬ್ಬರ
1: ಮಿಶ್ರ ಬೆಳೆ ವಾರ್ಷಿಕ ಬೆಳೆ ನೀರಾವರಿ ಪದ್ಧತಿ
2: ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ
1: ಕೃಷಿ ರೇಷ್ಮೆ ಹಾಗೂ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ
2: ತಪ್ಪದೆ ಕೇಳಿ. ರೈತ ಧ್ವನಿ ನಿಮ್ಮ ನೆಚ್ಚಿನ ಜನಧ್ವನಿಯಲ್ಲಿ.
3: ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗಳಿಯ ಶ್ರೀಕಾಂತ್ ಸರಗೂರು. ಪ್ರಿಯ ಶ್ರೋತೃಗಳೇ, ತಮ್ಮೆಲ್ಲರಿಗೂ ಎಂದಿನಂತೆ ರೈತ ಧ್ವನಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಇಂದಿನ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಸರಗೂರು ತಾಲೂಕು ನೆಮ್ಮನಹಳ್ಳಿ ಹಾಡಿಯ ಶ್ರೀಯುತ ಕಾಳಿಂಗಯ್ಯರವರು. ಇವರು ಕಳೆದ ಹಲವಾರು ವರ್ಷಗಳಿಂದ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ತಾ ಬರ್ತಾ ಇದ್ದು, ಇವರು ಹೊಂದಿರುವಂಥ 4 ಎಕರೆ ಭೂಪ್ರದೇಶದಲ್ಲಿ ಹತ್ತಿ, ರಾಗಿ, ಪ್ರಮುಖವಾಗಿ ಸಿರಿಧಾನ್ಯಗಳು ಹಾಗೂ ತರಕಾರಿ ಬೆಳೆಗಳನ್ನು ಬೆಳೀತಾ ಬರ್ತಾ ಇದ್ದಾರೆ. ವಿಶೇಷವಾಗಿ ನಮ್ಮ ಸ್ವಾಮಿ ವಿವೇಕಾನಂದ ಯುವ ಕುಂಭಡ್ನ ಸಾಮಾಜಿಕ ಮತ್ತು ಆರ್ಥಿಕ ಸಬಲೀಕರಣ ಕಾರ್ಯಕ್ರಮದ ಅಡಿಯಲ್ಲಿ ವಿವಿಧ ರೀತಿಯ ಯೋಜನೆಗಳ

0: ಮೂಲಕ ಬಿತ್ತನೆ ಬೀಜ ಹಸು ಕೃಷಿ ಸಲಕರಣೆಗಳನ್ನು ಪಡ್ಕೊಂಡು ಒಂದು ಉತ್ತಮವಾದ ಕೃಷಿ ಚಟುವಟಿಕೆಯನ್ನು ಮಾಡ್ತಾ ಬರ್ತಾ ಇದ್ದಾರೆ. ಹಾಗಾದರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಒಬ್ಬ ಆದಿವಾಸಿ ಕೃಷಿಕರಾಗಿ ಈ ಕೃಷಿ ಚಟುವಟಿಕೆಗಳಲ್ಲಿನೇ ತೊಡಗಿಸಿಕೊಳ್ಳುವಿಕೆ ಮತ್ತು ಅದರ ಯಶಸ್ಸಿನ ಕುರಿತು ಮತ್ತಷ್ಟು ಮಾಹಿತಿಯನ್ನು ಅವರ ಅನುಭವದ ಮುಖಾಂತರ ತಿಳಿದು ಬರೋಣ. ಕಳಿಂಗ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
1: ನಮಸ್ಕಾರ.
0: ಮೊದಲಿಗೆ ನಿಮ್ಮ ಒಂದು ಪರಿಚಯವನ್ನ ಮಾಡ್ಕೊಡಿ ನಮ್ಮ ಕೇಳೋದ್ರಿಗೆ.
1: ನಾವು ನಮ್ಮನಳ್ಳಿ ಕಳಿಂಗಯ್ಯ ಅಂತ ನನ್ನ ಹೆಸರು. ನಮ್ಗೆ ವಿವೇಕಾನಂದ ಕಡೆಯಿಂದ ರಾಗಿ ಕೊಡ್ತಾರೆ, ಬಿತ್ತನೆ ಬೀಜ ಎಲ್ಲ ಕೊಡ್ತಾರೆ, ಒಂದು ಹಸು ಕೊಟ್ಟವ್ರೆ, ಆಮೇಲೆ ಗುದ್ಲಿ ಗಿದ್ಲಿ ಎಲ್ಲ ನಮ್ಗೆ ಏನು ಬೇಕೋ ಎಲ್ಲ ಕೊಟ್ಟವ್ರೆ. ನಾವು ಅದರಲ್ಲಿ ಜೀವನ ಮಾಡೋಕೆ ಹೋಗಿದ್ದೇವೆ.
0: ಎಷ್ಟು ವರ್ಷದಿಂದ ತಾವು ಈ ಕೃಷಿ ಚಟುವಟಿಕೆ ಮಾಡ್ತೀವಿ?
1: ನಾವು ಅಂದರೆ ನಮ್ಮ ಜೀವನನೇ ಇದು ವ್ಯವಸಾಯನೇ. ಆದರೆ ಆಗ ಏನು ನಮ್ಗೆ ಸೌಲತ್ತು ಏನು ಸಿಗ್ತಿಲ್ಲ. ಇತ್ತೀಚೆಗೆ ಈಗ ಒಂದು ಸ್ವಲ್ಪ ದಿನ ಒಂದು ಎರಡು ಮೂರು ವರ್ಷಗಳಿಂದ ನಮ್ಗೆ ವಿವೇಕಾನಂದ ಸಂಸ್ಥೆಯಿಂದ ನಮಗೆಲ್ಲ ಬಿತ್ತನೆ ಬೀಜ ಕೊಡ್ತಾವ್ರೆ. ಆ ಕಡೆಯಿಂದ ನಾವು ಈಗ ಮಾಡ್ಕೊ ಹೋಯ್ತೇವೆ ಅಷ್ಟೇ.
0: ಒಟ್ಟು ಎಷ್ಟು ಎಕರೆ ಭೂಮಿಯನ್ನು ತಾವು ಹೊಂದಿದ್ದೀರಾ?
1: ನಾವು 4 ಎಕರೆ ಇರೋದು. 4 ಎಕರೆಯಲ್ಲಿ ನಾವು ಹತ್ತಿ ರಾಗಿ ಆಮೇಲೆ ನವಣೆ ಸ್ವಲ್ಪ ಮೆಣಸಿ ಇವೆಲ್ಲ ಹಾಕೊಂಡು ಬೆಳ್ಕೊಂಡು ಜೀವನ ಮಾಡ್ತೀವಿ.
0: ಈಗ ತಾವು ಆರಂಭದಿಂದಲೂ ಕೂಡ ಕೃಷಿ ಚಟುವಟಿಕೆಯನ್ನು ಮಾಡ್ತಾ ವ್ಯವಸಾಯನ ಮಾಡ್ತಾ ಜೀವನವನ್ನು ಮಾಡ್ತಾ ಬಂದ್ರು. ತಮ್ಮ ತಂದೆ ಕಾಲದಲ್ಲಾಗಿರ್ಬೋದು, ಹಿರಿಯರ ಕಾಲದಲ್ಲಾಗಿರ್ಬೋದು, ಅರಣ್ಯದಲ್ಲಿದ್ದಾಗ ಅಥವಾ ಅರಣ್ಯದಿಂದ ಹೊರಗಡೆ ಬಂದಂಥ ಸಂದರ್ಭದಲ್ಲಾಗಿರ್ಬೋದು, ಯಾವ ರೀತಿಯಾದ ಕೃಷಿಯನ್ನು ಅನುಸರಿಸ್ತಾ ಇದ್ರಿ, ಯಾವ ರೀತಿಯಾದ ಬೆಳೆಗಳನ್ನು ಬೆಳೀತಾ ಇದ್ರಿ ಯಾವಾಗಲಿಲ್ಲ?
1: ಅವಾಗ ಇಲ್ಲಿ ಹೆಚ್ಚಿಗೆ ಇವೇನು ಸಿರಿಧಾನ್ಯ ಒಂದು ಬಿಟ್ಟರೆ ನವಣೆ ಬೆಳೀತಿದ್ರು, ಆಮೇಲೆ ಇದು ಏನು ರಾಗಿ ಇಷ್ಟು ಬೆಳ್ಕೊತಿದ್ರು. ಹತ್ತಿ ಗೀತಿ ಏನೂ ಇಲ್ಲ, ನವಣೆ ಒಂದು, ಉಳ್ಳಿ, ಈ ಅವರೆ ಒಂದು, ಇಂಥವನ್ನ ಬೆಳ್ಕೊಂಡು ನಮ್ಮ ತಂದೆಯವ್ರ ಕಾಲದಲ್ಲಿ ಮಾಡ್ತಿದ್ರು. ಈಗ ನಮಗೆ ಸಂಸ್ಥೆ ಕಡೆಯಿಂದ ಈ ನವಣೆ ಅದು ಇದು ಸಿರಿಧಾನ್ಯ ಎಲ್ಲ ಕೊಡ್ತಾರೆ, ಅದನ್ನ ಸ್ವಲ್ಪ ಬೆಳಿತೀವಿ.
0: ಅರಣ್ಯದಲ್ಲಿದ್ದಾಗ ಅಲ್ಲೇನಾದ್ರೂ ಬೆಳೀತಾ ಇದ್ರೆ
1: ಅಲ್ಲೆಲ್ಲಿ ಸ್ವಾಮಿ ನಮ್ಗೆ ಆಗ ಇದೇ ಇಲ್ವಲ್ಲ, ಸೌಲತ್ತು ಇಲ್ವಲ್ಲ, ಆಗ ಹಿಂದೆ ಇತ್ತೀಚೆಗೆ ಈಗ ನಮ್ಗೆ ಒಂದು ಸ್ವಲ್ಪ ಕೊಡ್ತಾರೆ.
0: ಅಲ್ಲ, ನಿಮ್ಮ ತಂದೆ ಕಾಲದಲ್ಲಿ
1: ಕಾಲದಲ್ಲೂ ಅಷ್ಟೇ ಬಿಡಿ, ಅವಾಗೇನು ನಮ್ಗೇನು ಸರ್ಕಾರದಿಂದ ಏನು ಸರಿಯಾದ ಸೌಲಭ್ಯ ಸಿಗ್ತಿಲ್ಲ.
0: ಈಗ ತಮ್ಮ ಹತ್ರ 4 ಎಕರೆ ಭೂ ಪ್ರದೇಶ ಇದೆ. ಆ 4 ಎಕರೆನಲ್ಲಿ ಯಾವ್ಯಾವ ರೀತಿ ಬೆಳೆಗಳನ್ನ ಬೆಳೀತಾ ಇದ್ದೀರಾ? ಒಂದೇ ಬೆಳೆನ ಬೆಳೀತಿದ್ರ ಅಥವಾ ಬೇರೆ ಬೇರೆ ಬೆಳೆಗಳನ್ನ?
1: ನಾವು ಇದು ರಾಗಿ ಒಂದು ಬೆಳೆ ಬೆಳಿತೀವಿ, ಅದ್ರ ಮಧ್ಯದಲ್ಲಿ ನವಣೆ ಬಿಟ್ಕೋತೀವಿ ನಾವು. ಹತ್ತಿ ಮುಗಿದಾಗ ಉಳ್ಳಿ ಅವರೆ ಇವನ್ನ ಹಾಕ ಬೆಳಿತೀವಿ ಸ್ವಲ್ಪ ಹಂತವಾಗಿ.
0: ಈಗ 4 ಎಕರೆ ಭೂ ಪ್ರದೇಶಕ್ಕೂ ಕೃಷಿ ಚಟುವಟಿಕೆಗೆ ನೀರಾವರಿ ವ್ಯವಸ್ಥೆ ಹೇಗೆ ಮಾಡ್ಕೊಂಡಿದ್ದೀರಾ?
1: ಅದೇ ನಮ್ಗೆ ಬೋರ್ ಹಾಕ್ಸ್ಕೊಟ್ಟವ್ರೆ, ಬೋರ್ ಇಂದ ನಾವು ಮಾಡ್ಕೋತೇವೆ.
0: ಯಾವಾಗ್ಲಿಂದ ಬೋರ್ ಹಾಕ್ಸ್ಕೊಟ್ರದು?
1: ನಮ್ಗೀಗ ಒಂದು 9 ವರ್ಷ ಏನಾಗದೆ ಹಾಕ್ಸಿ.
0: ಯಾವ ಕಡೆಯಿಂದ ಬೋರ್ ಹಾಕ್ಸ್ಕೊಂಡಿದ್ದು ನೀವು?
1: ಅದೇ ಇದು ಸಮಾಜ ಕಲ್ಯಾಣ ಇಲಾಖೆ ಯೋಜನೆ.
0: ಗಂಗೆ ಕಲ್ಯಾಣ ಯೋಜನೆಯಲ್ಲಿ ಬೋರ್ವೆಲ್ ಹಾಕ್ಸ್ಕೊಂಡಿದ್ದ. ಈಗ ನೀರಾವರಿ ವ್ಯವಸ್ಥೆ ಬೋರ್ವೆಲ್ ವ್ಯವಸ್ಥೆ ಮಾಡ್ಕೊಳ್ಳೋಕು ಮುಂಚೆ ಆಗಿನ ಕೃಷಿ ಹೇಗೆ?
1: ಅವೇನು ಹತ್ತಿ ಬೆಳ್ಕೊತೀನಿ, ರಾಗಿ ಬೆಳ್ಕೊತೀನಿ, ಒಂದಷ್ಟು ಅವರೇ ಉಳ್ಳಿ ಅಷ್ಟೇ, ಇನ್ನೇನು ಇಲ್ಲ. ಎಲ್ಲ ಬೇಸಿಗೆ ಬಿದ್ದಿರ್ತೀವಿ, ಬೇಸಿಗೆ ಅಲ್ವಾ, ನೀರಿಲ್ವಲ್ಲ, ಏನು ಬೆಳೆ ಕಾಯ್ತಿಲ್ಲ. ಇಂಥ ಕಾಲನೇ ಕಾಯ್ಬೇಕಾಯ್ತು. ಈಗ ಒಂದು ಸ್ವಲ್ಪ ನೀರು ಇರೋದ್ರಿಂದ ಎಲ್ಲ ಬೆಳಿತೀನಿ.
0: ಈಗ ತಾವು ಮೊದಲೆಲ್ಲ ಮಳೆಯಾಶ್ರಿತವಾಗಿ ಬೆಳೀತಾ ಇದ್ದೀವಿ.
1: ಹೌದು,
0: ಮಳೆ ಬಂದ್ರೆ ಅಷ್ಟೇ ಬೆಳೆ ಬೆಳೆದಕ್ಕೆ ಸಾಧ್ಯ ಆಗ್ತಿತ್ತು. ಈಗ ಕಳೆದ 9 ವರ್ಷಗಳಿಂದ ತಾವು ನೀರಾವರಿ ವ್ಯವಸ್ಥೆನ ತಮ್ಮ ಜಮೀನಲ್ಲಿ ಮಾಡ್ಕೊಂಡಿದ್ರ. ಈಗ ವರ್ಷಕ್ಕೆ ಎಷ್ಟು ಬೆಳೆ ತೆಗಿತಾ ಇದ್ದೀರಾ?
1: ನಾವು ಸಹ ಇವಾಗ 3 ಬೆಳೆ ತೆಗಿತೀವಿ ಅಷ್ಟೇ. ಒಂದು ಹತ್ತಿ ತಗೊಂಡ್ಮೇಲೆ ರಾಗಿ ಬಿತ್ಕೋತೀವಿ, ರಾಗಿ ಬಿದ್ದಮೇಲೆ ಒಂದಷ್ಟು ಮೆಣಸಿ ಬೆಳ್ಕೋತೀವಿ. ಹಿಂಗೆ ಸ್ವಲ್ಪ ಆ ನೀರು ಅಡ್ಜಸ್ಟ್ ಆಗೋಷ್ಟು ಬೆಳ್ಕೋತೀವಿ. ನೀರೇನು ಸ್ವಲ್ಪ ಕಡಿಮೆ ಅದರಿಂದ.
0: ಹಾಗಿದೆ, ತಮ್ಮ ಈ ಒಂದು ಕೃಷಿ ಪದ್ಧತಿ ಹೇಗಿದೆ ಅಂದರೆ, ತಾವು ಸಾವಯವ ಕೃಷಿ ಪದ್ಧತಿನ ಅನುಸರಿಸ್ತಾ ಇದ್ರೆ ಅಥವಾ ರಾಸಾಯನಿಕ ಪದಾರ್ಥಗಳನ್ನು ಬಳಸಿ ಕೃಷಿ ಮಾಡ್ತಾ ಇದ್ರ?
1: ಈಗ ನಾವು ಸ್ವಲ್ಪ ಎರುಳಿನ ಗೊಬ್ಬರನು ಎರುಳ ಕೊಟ್ಟಿದ್ರು, ಅದರಲ್ಲಿ ಸ್ವಲ್ಪ ಗೊಬ್ಬರನು ಮಾಡ್ಕೊಂಡು ನಾವು ಹಾಕ್ತೀವಿ ಅದನ್ನ. ಮೊದಲಿಗೆಲ್ಲ ಗೌರ್ಮೆಂಟ್ ಗೊಬ್ಬರ ಹಾಕ್ತೀನೋ ಈ ದನಿನ ಗೊಬ್ಬರ ಜೊತೆಗೆ, ಈಗ ಎಲ್ಲ ನಾವು ಎರುಳಿನ ಗೊಬ್ಬರ ತಿಪ್ಪೆ ಗೊಬ್ಬರ ಎಲ್ಲ ಹಾಕೊಂಡು ಎರುಳ ಕೊಟ್ಟಿದ್ರು ನಮ್ಗೆ 2 ತೊಟ್ಟಿ ಮಾಡಿ ನಮ್ಮ ಸಂಸ್ಥೆ ಕಡೆಯಿಂದಲೇ, ಅದರಿಂದ ಗೊಬ್ಬರ ಮಾಡ್ಕೊಂಡು ಅದನ್ನ ಸ್ವಲ್ಪ ಮಾಡ್ಕೋತೀವಿ.
0: ಈಗ ಪ್ರಮುಖವಾಗಿ ತಾವು ಹತ್ತಿ ರಾಗಿ ಹಾಗೂ ತರಕಾರಿ ಬೆಳೆಗಳನ್ನ ಬೆಳೀತಾ ಇದ್ದೀರ, ಈ ಬೆಳೆದಂತ ಬೆಳೆಗಳನ್ನ ಸ್ವತಃ ನೀವೇ ಉಪಯೋಗ ಇಟ್ಕೋತೀರ ಅಥವಾ?
1: ನಾವು ಕೆಲವು ಸ್ವಲ್ಪ ಮಾರ್ತೀವಿ, ನಮ್ಗೆ ಜೀವನಕ್ಕೆ ಆಗಷ್ಟು ಮಡಿಕೋತೀವಿ ಅಷ್ಟೇ. ಅತಿ ಏನು ಹೆಚ್ಚಿಗೆ ಮಾರಲ್ಲ, ನಮ್ಮ ಜೀವನಕ್ಕೆ ಆಗಷ್ಟು ಮಾಡ್ಕೋತೀವಿ.
0: ಅಂದ್ರೆ ಬಹಳಷ್ಟು ಭಾಗ ಬೆಳೆದಂತದ್ದು ತಮ್ಮ ಮನೆ ಉಪಯೋಗಕ್ಕೆ ಬೇಕಾಗುತ್ತೆ. ಈಗ ಪ್ರಮುಖವಾಗಿ ತಾವು ಸಿರಿಧಾನ್ಯಗಳನ್ನ ಬೆಳೆದಿದ್ರಿ, ಎಷ್ಟು ವರ್ಷದಿಂದ ಈ ಸಿರಿಧಾನ್ಯಗಳನ್ನ ಬೆಳೀತಾ ಇದ್ರ?
1: ಸಾರ ಮೊದಲು ಬೆಳೀತಿದ್ರು ನಮ್ಮ ತಂದೆಯವ್ರ ಕಾಲ, ನಮ್ಮ ಅವರ ಕಾಲದಲ್ಲಿ ನವಣೆ ಗಿವಣಿಯ, ಈಗ ಅವೆಲ್ಲ ಬಿಟ್ಬಿಟ್ಟು ಈಗ ಇತ್ತೀಚೆಗೆ 1-2 ವರ್ಷದಿಂದ ನಮ್ಗೆ ಸಂಸ್ಥೆ ಕಡೆಯಿಂದ ಕೊಡ್ತಾರಲ್ಲ ಅದನ್ನ ಬೆಳಿತೀವಿ ಅಷ್ಟೇ. ಅದನ್ನ ಬೆಳ್ಕೊಂಡು ಗಂಜಿ ಇದೆ ಅನ್ನ ಗಿನ್ನ ಮಾಡ್ಕೊಂಡು ಜೀವನ ಮಾಡ್ತೀವಿ ಅಷ್ಟೇ. ಮಾರ್ಗಿರಾಟ ಕೊಟ್ಟಿಲ್ಲ ಅದನ್ನ.
0: ಈಗ ಸಿರಿಧಾನ್ಯಗಳಲ್ಲಿ ಬಹಳಷ್ಟು ಪೌಷ್ಟಿಕಾಂಶ ಇರುವಂತದ್ದು, ತಮ್ಮ ಹಿರಿಯರ ಕಾಲದಲ್ಲೆಲ್ಲ ಜೀವನ ನಡೆಸಿದ್ದವರು ಅದರಲ್ಲೇ ಆಹಾರವನ್ನ ಸೇವಿಸ್ತಿದ್ದಂತವರು. ಇತ್ತೀಚಿನ ದಿನಗಳಲ್ಲಿ ಇದನ್ನ ಬೆಳೆಯೋದು ಕಡಿಮೆ ಆಗಿತ್ತು, ಸೇವಿಸೋದು ಕಡಿಮೆ ಆಗಿತ್ತು. ಅಂದ್ರೆ ಇದ್ರದ್ದು ಮಹತ್ವ ತಿಳಿದಂತ ಸಂದರ್ಭದಲ್ಲಿ ಇತ್ತೀಚೆಗೆ ಸಿರಿಧಾನ್ಯಗಳನ್ನ ಬೆಳೀತಾ ಇದ್ದಾರೆ, ಅದನ್ನ ಸೇವಿಸ್ತಾ ಇದ್ದಾರೆ. ಈಗ ತಾವು ಈ ನಮ್ಮ ಈ ಭಾಗದಲ್ಲಿ ಸಿರಿಧಾನ್ಯಗಳ ಬೆಳೆಯೋದು ಕಡಿಮೆ,

0: ಈಗ ತಾವು ಅದನ್ನ ಬೆಳೆದ್ರಿ, ಇದು ಬೆಳೆಯಂತದ್ದಾಗಿರ್ಬೋದು, ಇದ್ರ ವ್ಯವಸಾಯ ಕ್ರಮ ಆಗಿರ್ಬೋದು, ಹೇಗಿತ್ತು
1: ಅದ್ರ ಬಗ್ಗೆ? ಏನಿಲ್ಲ ಸರ್, ನಾವು ಮಾಮೂಲು ಏನು ಬೆಳಿತೀವೋ ಹಂಗೆ ಬೆಳೆಯೋದು ಮಾಮೂಲು. ನಾವು ಬೆಳೆದ್ಬಿಟ್ಟು ಅದನ್ನ ನಾವು ಈಗ ಅಲ್ಲೆಲ್ಲ ಮಿಷಿನ್ ಇದ್ದ ಮಿಷಿನ್ ತಗೊಂಡು ನಾವು ಒಂದು ಕೆಲ ಕುಟ್ಕೊಂಡು ನಾವೇ ಜೀವನ ಇದಕ್ಕೆ ಮಾಡ್ಕೊಂಡು ನಾವು ಮಾಡ್ತೀವಿ ಅಷ್ಟೇ.
0: ತುಂಬಾ ಕಷ್ಟ ಅನ್ಸುತ್ತೆ? ಅದು
1: ಈಸಿ ಸರ್, ಅದು ಹೋಟ್ಲಿ ಒಂದೆರಡು ಸಾರಿ ವ್ಯವಸಾಯ ಮಾಡ್ಬಿಟ್ರೆ ಅದ್ರದ್ದೇನು ಇಲ್ಲ. ಹೋಟ್ಲಿ ಒಂದು ಸ್ವಲ್ಪ ಈ ಗೀಣೆದು ಅಕ್ಕಿ ನೋಡ್ಕೋಬೇಕು ಅಷ್ಟೇ, ಅದು ಬಂದ್ಮೇಲೆ ಪಕ್ಷಿಗಳದ್ದು ಓಚಿ ಅದ್ ನೋಡ್ಕೋಬೇಕು, ಇಲ್ಲಾಂದ್ರೆ ಅದು ಕಡ್ದು ಬಿಡ್ತವೆ. ಆಗ ಒಂದು ತಿಂಗಳಷ್ಟು ಅದನ್ನ ಕಾಯ್ಬೇಕು ನಾವು.
0: ಈ ಸಿರಿಧಾನ್ಯಗಳನ್ನ ಕೂಡ ತಾವು ಸಾವಯವ ಗೊಬ್ಬರ ಹಾಕಿ
1: ಮೊದ್ಲೇ ಹಾಕ್ಬಿಟ್ಟಿರ್ತೀವಲ್ಲ ಸಹ, ಧನಿನ ಗೊಬ್ಬರ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಹಾಕಿರ್ತೀವಲ್ಲ, ಆದ್ರೆ ಇದ್ರಲ್ಲೇ ಬಂದಿರ್ತದೆ ಅದು.
0: ಹೆಚ್ಚಿಗೆ ಖರ್ಚು ಅಂತ ಏನಿಲ್ಲ?
1: ಇಲ್ಲ ಇಲ್ಲ ಇಲ್ಲ, ಅದ್ರ ಏನು ಖರ್ಚು ಇರ್ಬಾರಲ್ಲ.
0: ಈಗ ತಮ್ಗೆ ಪ್ರಮುಖವಾಗಿ ವಿವಿಧ ರೀತಿಯ ಬಿತ್ತನೆ ಬೀಜಗಳನ್ನ ಹಾಗೆ ಸಿರಿಧಾನ್ಯ ಬೀಜಗಳನ್ನ ಸಂಸ್ಥೆ ಕಡೆಯಿಂದ ನಿಮ್ಗೆ ಕೊಟ್ಟು ಅವುಗಳನ್ನ ಬೆಳೆಸಲಾಗ್ತಾ ಇದೆ. ಇದರಿಂದ ನಿಮ್ಗೆ ಬಹಳಷ್ಟು ಅನುಕೂಲ ಆಗ್ತಿದೆಯಾ?
1: ಆಯ್ತು, ಹಂಗೆ ನಮ್ ಮಾಡ್ಕೊಟ್ರೆ ಪರವಾಗಿಲ್ಲ ನಮ್ಗೆ.
0: ಯಾವ್ಯಾವ ರೀತಿ ಬಿತ್ತನೆ ಬೀಜಗಳನ್ನ ಪಡ್ಕೋತಾ ಇದ್ರ?
1: ನಮ್ಗ ರಾಗಿ ಕೊಟ್ಟಿದ್ರು, ಈಗ ಹತ್ತಿ ಬೀಜ, ಕೆಲವ್ರಿಗ ಜೋಳ ಕೊಟ್ಟವ್ರೆ, ನವಣೆ, ಕಮ್ಮು ಇವೆಲ್ಲರೂ ಕೊಡ್ತಾರೆ ಸರ್ ಅವರು.
0: ಈ ಥರ ಎಲ್ಲ ಬಿತ್ತನೆ ಬೀಜಗಳನ್ನ ಕೊಡ್ತಾ ಇರೋದು ತಮ್ಗೆ ಎಷ್ಟು ಅನುಕೂಲ ಆಗಿದೆ?
1: ನಮ್ಗೀಗ ಅನುಕೂಲ, ಈಗ ಒಬ್ಬರ ಹತ್ರ ಹೋಗಿ ಸಾಲ ಮಾಡೋದೆ ತಪ್ಪಾಯ್ತಲ್ಲ ಸರ್, ಇದರಿಂದ ನಮ್ಗೆ ಅನುಕೂಲ ಆಯ್ತು. ಹಿಂಗೆ ನಡ್ಸ್ಕೊಟ್ರೆ ನಮ್ಗೆ ಏನೋ ಒಂದು ದಾರಿ ಆಗ್ಬೋದು ಅಂತ ಕಾಣ್ತದೆ ನಮ್ಗೆ.
0: ಜೊತೆಗೆ ಕೃಷಿ ಸಲಕರಣೆಗಳಲ್ಲಿ ತಾವು ಪೈಪ್ ಆಗಿರ್ಬೋದು, ಜೆಟ್ ಆಗಿರ್ಬೋದು, ಮತ್ತಿತರ ಸಲಕರಣೆಗಳನ್ನು ಕೂಡ ಪಡ್ಕೊಂಡಿದ್ದೀರಾ ಈ ಒಂದು ಯೋಜನೆ ಅಡಿಯಲ್ಲಿ? ಇದ್ರ ಬಗ್ಗೆ ಮಾಹಿತಿನ ಹಂಚ್ಕೊಳ್ಳಿ.
1: ಅದು ನಮ್ಗೆ ಮೂವತ್ತು ಪೈಪ್ ಬಂದಿತ್ತಂತೆ, ಅಲ್ಲಿ ಕೆಲವ್ರಿಗೆ ಎಲ್ಲರಿಗೂ ಕಡಿಮೆ ಇದ್ಕೊಟ್ಟಿದ್ರಲ್ಲ, ಅದರಲ್ಲಿ ನಮ್ಗೆ ಹದಿನೈದು ಪೈಪು, ನಾಲ್ಕು ಜೆಟ್ ಕೊಟ್ಟರು, ಎಲ್ಲರೂ ಹಂಚ್ಕೊಳ್ಳಿ ಅಂತ ಕೊಟ್ಟವ್ರೆ. ಎಲ್ಲರಿಗೂ ಹದಿನೈದು ಪೈಪ್ ಕೊಟ್ಟರು, ನಾಲ್ಕು ಜೆಟ್ ಕೊಟ್ಟರು, ಅದರಲ್ಲೇ ಬಳಸ್ಕೊ ಹೋಯ್ತೇವೆ. ಆಮೇಲೆ ನಮ್ಗೆ ಆನೆ ಜಾಸ್ತಿ ತುಳಿದು ಬಿಡ್ತವೆ, ನೈಟೆಲ್ಲ ಬಂದು ಸಾಲಲ್ಲ. ಇನ್ನೊಂದು ಸ್ವಲ್ಪ ಸಿ ಪೈಪು ಜೆಟ್ಟಿಂದ ವ್ಯವಸ್ಥೆ ಮಾಡಿಕೊಡಿ.
0: ಜೊತೆಗೆ ಇನ್ಯಾವ ರೀತಿಯ ತರಬೇತಿಗಳನ್ನ ಪಡ್ಕೊಂಡಿದ್ದೀರಾ? ಅದು ಎರೆಹುಳ ಗೊಬ್ಬರ ಆಗಿರ್ಬೋದು,
1: ಎರೆಹುಳಿನ ಗೊಬ್ಬರನ ನಾವು ತೊಟ್ಟಿ ಹಂಗೆ ಮಾಡಿ ಹೊಲದಲ್ಲಿ ಗಿಡ ಹಾಕಣಿವಲ್ಲ ಆ ತರಗೆಲ್ಲ ಹಾಕಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಸಗಣಿ ಎಲ್ಲ ಹಾಕಿ ನೀರು ಓದು, ಅದಕ್ಕೆ ಎರೆಹುಳ ಬಿಡ್ತೀವಿ, ಅದರಲ್ಲಿ ಗೊಬ್ಬರ ಬರ್ತದೆ, ಅದನ್ನು ನಾವು ತುಂಬ್ಕೋತೀವಿ ಅಷ್ಟೇ. ಹಸುನ ಕೊಟ್ಟಾರ ಒಂದು ಹೊಲ್ಕೊಂಡು ಮೇಯಿಸ್ಕೊಂಡು ಕಾಲಾಗ ಮಾಡ್ಕೊಂಡು ಏನೋ ಹಾಲಿಗೆಲ್ಲ ಹಾಕೊಂಡು ಹೋಯ್ತೀವಿ.
0: ಯಾವ ಹಸು ಕೊಟ್ಟರು ನಿಮಗೆ?
1: ಇಲ್ಲಾತಿ ಸರ್.
0: ಇಲ್ಲಾತಿ ಹಸು ಕೊಟ್ಟರಂತದ. ಈಗ ಮೊದಲೆಲ್ಲ ಈ ಸೇವಾ ಸೌಲಭ್ಯಗಳನ್ನು ಪಡ್ಕೊಳ್ಳೋಕ್ಕೂ ಮುಂಚೆ ತಾವು ಪ್ರತಿಯೊಂದನ್ನು ಕಾಸಿಂದ ಕೊಂಡ್ಬೇಕಾಗಿತ್ತು, ಗೊಬ್ಬರದಿಂದ ಹಿಡಿದು ಪ್ರತಿಯೊಂದಕ್ಕೂ ನೀವು ಕೊಂಡ್ಬಿಟ್ಟೆ ನೀವು ಜೀವನ ಮಾಡಬೇಕಾಗಿತ್ತು, ಕೃಷಿ ಮಾಡಬೇಕಾಗಿತ್ತು. ಈಗ ಪ್ರಸ್ತುತವಾಗಿ ತಮಗೆ ಎಲ್ಲ ಸೌಲಭ್ಯಗಳು ತಮ್ಮ ಮನೆ ಮನೆಗೆ ತಲುಪ್ತಾ ಇದೆ, ಇದರಿಂದ ತಮಗೆಲ್ಲ ಇಷ್ಟೆಲ್ಲ ಅನುಕೂಲ ಆಗಿದೆ?
1: ಅನುಕೂಲ ಅದಾವ ಅಂದ್ರೆ ಈಗ ಭಾರಿ ಅನುಕೂಲ ಸಹ, ಹಿಂಗೆ ನಮಗೆ ನಡ್ಸ್ಕೊ ಹೋಗ್ಬೇಕಂದ್ರೆ ನಾವು ಕೇಳ್ತೀವಿ ಅಷ್ಟೇ, ಇನ್ನೇನು ಇಲ್ಲ. ಸಮಸ್ಯೆ ಪರಿಹಾರ ಆಗದೆ ಪರಿಹಾರ ಪಿಕಾಸಿ ಕೊಟ್ಟರೆ ಬಾಂಡ್ಲಿ ಇವೆಲ್ಲ ಎಲ್ಲ ಅದರಲ್ಲಿ ಏನು ನಮಗೆ ಬೇಕು ಅನುಕೂಲ ಅದನ್ನೆಲ್ಲ ಅವನ್ನೆಲ್ಲ ಕೊಟ್ಟರೆ, ಟಾರ್ಪಲು ಇವೆಲ್ಲ ಕೊಟ್ಟರೆ ಸರ್. ಪರಿಸ್ಥಿತಿ ಆಗ ಭಾರಿ ಕಷ್ಟ ಇತ್ತು ಬಿಡಿ ಸರ್, ನಮ್ಗೆ ಭಾರಿ ಕಷ್ಟ ಇತ್ತು, ಜೀವನನೇ ಭಾರಿ ಕಷ್ಟ. ಆಗ ಎಲ್ಲ ಕೂಲಿಲೇ ಮಾಡಬೇಕು ನಾವು, ಕೂಲಿ ಮಾಡ್ಕೊಂಡು ನಾವು ಇದು ಮಾಡ್ಕೋಬೋದು. ಈಗ ಇದು ಕೊಡೋದ್ರಿಂದ ಸ್ವಲ್ಪ ಪರವಾಗಿಲ್ಲ, ಮಾಡ್ಕೋಬೋದು.
0: ಈಗ ತಾವು ಈ ರೀತಿ ಎಲ್ಲ ಕೃಷಿ ಚಟುವಟಿಕೆಗಳನ್ನ ಮಾಡ್ತಾ ಇದ್ರಲ್ಲ, ಇದು ಸ್ವತಃ ತಾವು ಒಬ್ಬರೇ ಮಾಡ್ತಾ ಇದ್ರ? ಇದಕ್ಕೆ ನಮ್ಮ ಕುಟುಂಬದವರೆಲ್ಲ ಸಪೋರ್ಟ್?
1: ನಮ್ಮ ಮಗ ಅವರೇ, ನನ್ನ ಹೆಂಡತಿ, ನಾವು ನಮ್ಮ ಮಕ್ಕಳಿಂದ ನಾವೇ ಮಾಡ್ಕೋತೀನಿ ಸರ್. ನಾವೇನು ಕೂಲಿ ಗೀಲಿಗೆ ಯಾರನ್ನೂ ಕರ್ಕೊಳಲ್ಲ, ನಮ್ಗೇನು ಕೆಲಸ ಬಿಡ್ತಾ ಅದನ್ನ ನಾವೇ ಮಾಡ್ಕೋಬೋದು ಅಷ್ಟೇ.
0: ತಾವು ಜಮೀನಿಗೆ ಬೇಕಾದಂತ ಗೊಬ್ಬರನ ಎರೆಹುಳ ಘಟಕ ಮಾಡ್ಕೊಂಡು ನೀವೇ ಗೊಬ್ಬರ ಮಾಡ್ಕೋತೀವಿ, ಮತ್ತೆ ಸಿರಿಧಾನ್ಯಗಳನ್ನ ಬಿತ್ತನೆಗಳನ್ನ ಕೂಡ ಸಂಸ್ಥೆಗಳನ್ನ ಪಡ್ಕೊತಾ ಇದ್ರೆ, ಇತರ ಬಿತ್ತನೆಗಳ ಬೀಜಗಳನ್ನು ಸಂಸ್ಥೆಗಳನ್ನ ಪಡ್ಕೊಡ್ತಾ ಇದ್ರೆ, ಇದನ್ನೆಲ್ಲ ಪಡ್ಕೊಂಡು ಈಗ ತಾವು ಒಂದು ಕೃಷಿ ಚಟುವಟಿಕೆಯನ್ನ ಮಾಡ್ತಿರೋದ್ರಿಂದ ನಿಮ್ಮ ಆದಾಯ ಹೇಗಿದೆ?
1: ಆದಾಯ ಸಹ ಏನು ನಮ್ಗೇನೋ, ನಾವು ಮಾರಾಟಕ್ಕೂ ಏನು ಹೋಯ್ತಾ ಇಲ್ಲ, ನಾವು ನಮ್ಮ ಜೀವನಕ್ಕಾಗಷ್ಟಂತೂ ನಾವು ಮಾಡ್ಕೋತೀವಿ. ಈ ನಮ್ಮ ಜೀವನಕ್ಕಾಗೋದಕ್ಕೆ ಇನ್ನೊಬ್ಬರ ಹತ್ರಕ್ಕೇನು ಹೋಗ್ಬೇಕಾಗಿದ್ದೇನು ಇಲ್ಲ, ನಾವು ಬೆಳ್ಕೋತೀವಿ, ನಾವು ಮಾಡ್ತೀವಿ ಅಷ್ಟೇ.
0: ಮುಂದೆ ಇನ್ನೇನೆಲ್ಲ ತಮ್ಮ ಈ ಒಂದು ಕೃಷಿ ಚಟುವಟಿಕೆಗಳಲ್ಲಿ ಅಳವಡಿಸ್ಕೊಡ್ಬೇಕು ಅಂತ ಅನ್ಕೊಂಡಿದ್ರೆ, ಇನ್ನೇನೆಲ್ಲ ಕೃಷಿನಲ್ಲಿ ಮಾಡಬೇಕು ಅಂತ ಅನ್ಕೊಂಡಿದ್ರೆ?
1: ಇನ್ನೇನು ಸರ್, ಇವಾಗ ಎಲ್ಲ ಮಾಡ್ತಾರೆ. ಈ ಒಂದು ಸ್ವಲ್ಪ ನಮ್ಗೆ ಈ ಅಡಿಕೆ ಗಿಡ, ಈ ತೆಂಗಿನ ಗಿಡ ಇಂಥವು ಕೊಟ್ಟರೆ ಏನೋ ಅವನ್ನೊಂದು ಸ್ವಲ್ಪ ಹಾಕೊಂಡು ಮಾಡೋ ಅಂತ ಆಸೆ ಇದೆ. ಹೇಳಿವೆ ಅವ್ರಿಗೆ ಸಂಸ್ಥೆಗಳವ್ರಿಗೆ, ಆ ಬಜೆಟ್ ಬಂದಾಗ ನಾವು ಮಾಡ್ತೀವಿ ಅಂತ ಹೇಳೋ ಅಷ್ಟೇ.
0: ಈಗ ಬಹಳಷ್ಟು ಹಾಡಿಗಳಲ್ಲಿ ತಮ್ಮಂಥ ಆದಿವಾಸಿಗಳು ಅವ್ರ ಹತ್ರ ಸ್ವಂತ ಜಮೀನು ಇದ್ರು, ಅಲ್ಲಿ ಕೃಷಿಯನ್ನು ಮಾಡಿದ ರೀತಿಯ ಸಂಸ್ಥೆಗಳಿಂದ ಸೇವಾ ಸೌಲಭ್ಯಗಳನ್ನ ಪಡ್ಕೊಳ್ದೆ ಬೇರೆ ಬೇರೆ ಕಡೆ ಎಲ್ಲ ಹೋಗಿ ಕೂಲಿ ಮಾಡ್ಕೊಬರೋದನ್ನ ನೋಡಿದ್ದೀವಿ. ಅದು ಪಕ್ಕದ ಜಿಲ್ಲೆ ಕೊಡಗಿಗಾಗಿರ್ಬೋದು, ಕೇರಳಗಾಗಿರ್ಬೋದು, ಇಲ್ಲೆಲ್ಲ ಹೋಗಿ ಕೂಲಿ ಮಾಡೋಕ್ಕೆಂತ ಹೋಗ್ತಾರೆ ಸ್ವಂತ ಜಮೀನಿದ್ರು. ಈಗ ಸಂಸ್ಥೆ ಕಡೆಯಿಂದ ಇಲಾಖೆ ಕಡೆಯಿಂದ ಇಷ್ಟೆಲ್ಲ ಸೌಲಭ್ಯ ಸಿಗ್ತಾ ಇರೋದು, ನಿಮ್ಮ ಅನುಭವದ ಪ್ರಕಾರ ಅವರು ಈ ಥರ ಮಾಡಿದ್ರೆ ಎಷ್ಟು ಅನುಕೂಲ ಆಗುತ್ತೆ?
1: ಆಯ್ತದೆ, ಈಗ ಮಾಡೋದಿಲ್ವಲ್ಲ ಅವರು, ಅವ್ರು ಏನು ಅವ್ರ ದೃಷ್ಟಿ ಅವ್ರು ಏನೋ ಹೋಯ್ತಾರೆ, ಅವ್ರು ಮಾಡ್ಕೊಂಡು ಅವ್ರು ಜೀವನ ಮಾಡ್ತಾರೆ. ನಮ್ಗೆ ಏನಿದೆ, ನಮ್ಗೆ ಇದ್ಬಿಟ್ರೆ ನಾವು ಹೊರಗಡೆ ಹೋಗಿ ಹೋಗಕ್ ಆಗಲ್ಲ.

ನಾವಿಲ್ಲೇ ಮಾಡಬೇಕು, ನಾವಿಲ್ಲೇ ಮಾಡ್ಕೋ ಹೋಗ್ತೇವೆ ಅಷ್ಟೇ. ಅದು ಅವ್ರವ್ರ ಸ್ವಂತ ಸ್ವಾಯತ್ತಿ, ಅವರು ಎಲ್ಲರೂ ಹೋಗ್ತಾರೆ. ನಿಮ್ಮನ್ನು ನೋಡಿ ನಾವು ಮಾಡಿದ್ರೆ ಹಂಗೆ, ಇನ್ನೊಬ್ರು ನೋಡಿ ಇನ್ನೊಬ್ರು ನೋಡಿ ಕಲಿತ್ರೆ ಎಲ್ಲರಿಗೂ ಒಳ್ಳೇದಾಯ್ತದೆ, ಅವ್ರಿಗೂ ಹಿಂಗೆ ಆಯ್ತದೆ ನಮ್ಮ ಹಂಗೆ. ಅವ್ರು ಮಾಡದೆ ಹೋದರೆ ಏನಿಲ್ಲ, ಅದು ಅವ್ರು ಹೋಗೋದೆ ಕೊಡೋಕ್ಕ ಇಲ್ಲೇ ಗೇದು ನಮ್ಗೆ ಏನು ಎಲ್ಲಾನು ಇಲ್ಲೇ ಕೊಡ್ತಾರೆ, ಎಲ್ಲನೂ ಅವ್ರ ಹತ್ರನೇ ತಗೊಂಡು ನಾವು ಇಲ್ಲೇ ಮಾಡಬೇಕು ಅಷ್ಟೇ. ಈಗ ಅಲ್ಲಿ ಇನ್ನೊಬ್ಬರ ಹತ್ರ ಹೋಗಿ ಅವನು ಹೇಳಿದ್ ಮಾಡಬೇಕಲ್ಲ, ಅದಿಲ್ಲೇ ಮಾಡಿ

0: ಮೊದಲು ಕೂಡ ಈ ತರ ಯಾವುದೇ ರೀತಿಯ ಸೌಲಭ್ಯಗಳನ್ನು ಇಲ್ಲದೆ ಕೃಷಿ ಮಾಡ್ತಾ ಇದ್ರಿ.
1: ನಾವು
0: ಪ್ರಸ್ತುತವಾಗಿ ಎಲ್ಲ ಸೌಲಭ್ಯ ಸಿಗ್ತಾ ಇದೆ.
1: ನಮಗಿದ್ ಕೊಡಕ್ ಮುಂದೆ ನಾವು ಹೋಯ್ತಿನ ಕೊಡುಗೆಲ್ಲ ಎಲ್ಲ ಹೋಗಿ ಕಾಫಿ ಊರೋದು ಎಲ್ಲ ಮಾಡ್ಕೊ ಬತ್ತಿ ನಾವು. ಏನೀಗ ಸ್ವಲ್ಪ ನಮಗೆ ಬೋರ್ ಹಾಕ್ಸ್ಕೊಡ್ತೀನ, ನಾವು ಎಲ್ಲಿಗೂ ಹೋಗಲ್ಲ, ನಾವು ಮಾಡ್ಕೋಬೇಕು.
0: ಬಹಳ ಸಂತೋಷ ಕಾಳಿಂಗೇರಿ ಶ್ರುತ ನಮ್ಮ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಮ್ಮ ಒಟ್ಟಾರೆ ಒಂದು ಕೃಷಿ ಚಟುವಟಿಕೆ ಅನುಭವ ಆಗಿರ್ಬೋದು, ಹಾಗೇನೆ ಸಂಸ್ಥೆಗಳಿಂದ ಸಿಗ್ತಿರೋಂಥ ಸೇವಾ ಸೌಲಭ್ಯಗಳನ್ನ ಪಡ್ಕೊಂಡು ಯಾವ ರೀತಿ ಇದ್ದಂಥ ಒಂದು ಸುಸ್ಥಿರ ಕೃಷಿಯನ್ನು ಮಾಡ್ತಾ ಇದ್ದಾರೆ ಅನ್ನೋ ಕುರಿತು

0: ಯಾವಾಗ ಬೆಳೆದಿರಿ?
1: ಅದೇ ಮಳೆಗಾಲದಲ್ಲೇ, ಹೋದ ವರ್ಷ ಮಳೆಗಾಲದಲ್ಲೇ. ಈಗ ಟಮಾಟ ಬೀಜ ಕೊಟ್ಟರ, ಈಗಲೂ ಕೊಟ್ಟರ, ಬದನೆ ಬೀಜ, ಸಬ್ಸಿಗ, ಈ ಕೀರ ಸೊಪ್ಪು, ದಂಟಿನ ಸೊಪ್ಪು, ಇವೆಲ್ಲ ತರಕಾರಿ ಕೊಟ್ಟರ. ಅವು ಈಗ ಏನು ಮಾಡ್ತೀನಿ, ಈಗ ಒಂದು ಅಷ್ಟಕಾಲ ಪಟ್ಟಿನ ಕಂಡಕೊಂದು ಊದ್ಬಿಟ್ಟು ಅದನ್ನ ನಾವು ಮನೆಗೆ ಮಾಡ್ಕೋತೀನಿ.
0: ಸಿರಿಧಾನ್ಯಗಳಲ್ಲಿ ಯಾವ್ಯಾವ್ದು ಬೆಳೆದಿರಿ?
1: ನಾವನ್ನ ಬೆಳೆದೀವಿ, ನಾವನ್ನ ಬೆಳೆದೀವಿ. ಪಕ್ಷಿಗಳು ಭಾರಿ ತುಂಬ ಏಟು ನಮ್ಗೆ, ಪ್ರಾಣಿಗಳು ತುಂಬ. ನಾವನ್ನ ಬೆಳೆದೀವಿ, ರಾಗಿ ಬೆಳೆದೀವಿ, ಇಷ್ಟೇ. ಇನ್ನೇನೈತು,
0: ನಾವನ್ನ ಒಂದೇ, ನಾವನ್ನ ರಾಗಿ,
1: ನಾವನ್ನ ರಾಗಿ ಎರಡೇ.
0: ಈಗ ಅದಕ್ಕೆ ಬಹಳಷ್ಟು ಬೇಡಿಕೆ ಇದೆ ಸಿರಿಧಾನ್ಯಕ್ಕೆ, ಬಹಳಷ್ಟು ರೇಟ್ ಕೂಡ ಇದೆ.
1: ಹೌದು,
0: ಬೆಳೆದಿದ್ದನ್ನ ಮಾರಾಟ ಮಾಡಿದ್ರೆ ತಾವೇ
1: ಇಲ್ಲ ಸರ್? ನಾವು ಯಾಕಂದ್ರೆ ನಮ್ಗೆ ಭೂಮಿ ದೂರ ಇರೋದ್ರಿಂದ ನಾವು ದಂಡ ಪಕ್ಕಣಿ ವಾರ ಅಂತ ಮಾಡ್ಕೋತೀವಿ. ವಾರ ಅಂತ ಅವ್ರಿಗೆ ಅರ್ಧ ನಮ್ಗೆ ಅರ್ಧ, ಭೂಮಿ ಇರೋರ್ಗೆ ಅವ್ರಿಗೆ ಅರ್ಧ ನಮ್ಗೆ ಅರ್ಧ. ಹಿಂಗಾಗ್ಬಿಟ್ಟು ನಮ್ಗೆ ಮಾರಾಟಕ್ಕೆ ಆಯ್ತಾ ಇಲ್ಲ ಅಂದ್ರೆ ನಾವು ಜೀವನಕ್ಕೆ ಮುಡಿ ಆಯ್ತವ. ಈ ಥರದ ನನ್ನ ಅನುಭವ.
0: ಜೊತೆಗೆ ಇನ್ನೇನೆಲ್ಲ ಸೌಲಭ್ಯಗಳನ್ನ ಪಡ್ಕೊಂಡಿದ್ದಾರೆ ಸಂಸ್ಥೆಗಳಿಂದ?
1: ಈಗ ನಾವು ಏನಪ್ಪ ಅಂದ್ರೆ ನಮ್ಮ ನಮ್ಮ ಇವಾಗ ಸಂಸ್ಥೆಗೆ ಬಸಿ ಬೋರ್ ಹೊಡಿಸ್ಕೊಡಿ ಅಂತ ನಾವು ಬೇಡ್ತೀನಿ. ಅವ್ರು ಹೇಳ್ತಾರ ಒಂದು 10 ಎಕರೆ 12 ಎಕರ ಫ್ಲಾಟ್ನಲ್ಲಿ ನೋಡಿ ಹಾಕ್ಕೊಡ್ತೀವಿ ಅಂತ. ಆ ಥರ ಆಗಲ್ಲ, ಆ ಥರ ಆಗಲ್ಲ. ಸೌರ್ಸಲ್ಲ ಯಾರುವ ಸೌರ್ಸಲ್ಲ ಸಾ, ಸುಮ್ಮನೆ ಈಗ ಒಂದು ಅಧಿಕಾರಿ ಹೇಳ್ಬೋದು ಅಣ್ಣ ತಮ್ಮನೇ ಒಂದು ಗುಡಿ ಬಾಳ್ತಾ ಇಲ್ಲ ಅಂತಾರಲ್ಲಿ. ಒಬ್ಬನ ಒಬ್ಬನಲ್ಲಿ ಹೊಡೆದು 6 ಭೂಮಿಗೆ ನೀರು ಕೊಡಿ ಅಂತಂತ ಜಾಗ ಇಲ್ಲ ಅದು. ಅದಕ್ಕೆ ಈಗ ನಮ್ಮ ಈಗ ಒಂದು 2 ಎಕರೆ 3 ಎಕರೆ ಇರೋರ್ಗೆ ಒಂದೊಂದು ಬೋರ್ ಮಾಡಿಸಿದ್ರೆ ನಮ್ಮ ಸಂಸ್ಥೆಯಿಂದ ನಾವು ಇನ್ನೂ ಮುಂದೆ ಬರೋಕೆ ನಮ್ಮ ಜೀವನ ನಮ್ಮ ಮಕ್ಕ ಮುಂದುವರಿಯೋಕೆ ಅನುಕೂಲ ಆಯ್ತು ಅಂತ ನಾನು ಬೇಡ್ತೀನಿ.
0: ಜಮೀನು ಸಾಗುವಳಿ ಮಾಡಲಿಕ್ಕೆ ಪ್ರಯತ್ನ ಎಲ್ಲ ಪಟ್ಟಿದ್ರ?
1: ಪಟ್ಟಿವಿ. ಸರ್ಕಾರ ಆದೇಶ ಕೊಡ್ತಾ ಇಲ್ಲ, ಫಾರೆಸ್ಟ್ನವ್ರು ತಡೀತಾರೆ ಅನ್ಕೊಂಡು ನಮ್ಗೆ ಕೊಡ್ತಾ ಇಲ್ಲ. ಹಿಂಗಾಗ್ಬಿಟ್ಟು
0: ಅರಣ್ಯ ಸಮೀಪದಲ್ಲೇ ತಮ್ಮ ಜಮೀನು ಇರೋ
1: ಕೆರೆಯವ್ರಿಗೆ ಬಂದವನ, ಅಕ್ಕಪಕ್ಕ ಎಲ್ಲ ಬಂದವ, ನಮಗೆ ಬಂದಿಲ್ಲ. ನಮ್ದೊಂದು 5 ಶೀಟ್ಕ ಬಂದಿಲ್ಲ ನಮ್ಮ ಜನಕ್ಕೆ. ಇನ್ನು ಅಕ್ಕಪಕ್ಕವ್ರಿಗೆಲ್ಲ ಬಂದವ, ನಮ್ಮಂದು ಆಚಲವ್ರಿಗೆ ಅವರೆಲ್ಲ ಬೋರು ಮಾಡಿ ತೋಟ ಗಿಟ್ಟನೆಲ್ಲ ಮಾಡ್ಕೊಂಡ್ರ. ನಮ್ಗೆ ಈ ಥರ ಆರ್ ಟಿ ಸಿ ಇಲ್ದೇ ನಮ್ಗೆ ಒಂದು ಬೋರ್ ಹೊಡಿಸೋಕ್ಕೂ ಗೊತ್ತಿಲ್ಲ. ಮುಂದೆ ಯಾವುದೇ ಭಾರಿ ಟ್ರಕ್ ಸಿಕ್ಕಪ್ಪಿಂಗಲ್ಲಿ.
0: ಈಗ ತಮಗೆ ಇರುವಂಥ ಜಮೀನು ಕೂಡ ಸಾಗುವಳಿಯಾಗಿಲ್ಲ, ನೀರಾವರಿ ವ್ಯವಸ್ಥೆ
1: ಇಲ್ಲ ಇಲ್ಲ.
0: ಆದರೂ ಮಳೆಯಾಶ್ರಿತವಾಗಿ ಏನೋ ಸಣ್ಣ ಪುಟ್ಟ ಬೆಳ್ಕೊಂಡು ಒಂದು ಕೃಷಿ ಮಾಡ್ತಾ ಇದ್ರಿ. ಈಗ ಪ್ರಸ್ತುತವಾಗಿ ಸಂಸ್ಥೆ ಕಡೆಯಿಂದ ಬಿತ್ತನೆ ಬೀಜಗಳಾಗಿರ್ಬೋದು, ಸಾವಯವ ಗೊಬ್ಬರ ಆಗಿರ್ಬೋದು, ಇದನ್ನೆಲ್ಲ ಕೊಡ್ತಾ ಇರೋದು ತಮ್ಗೆ ಅನುಕೂಲ ಆಗಿದೆ?
1: ಅನುಕೂಲ, ಅನುಕೂಲ, ತುಂಬ ಅನುಕೂಲ ಸರ್. ಈಗ ನಮ್ಮ ಸ್ವತಂತ್ರವಾಗಿ ನಮ್ಮ ಕಾಲ ಮೇಲೆ ನಿಂತ್ಕೊಂಡು ನಾವು ಗೇಕೊಂಡು ನಮ್ಮ ಸಂಸಾರ ನಾವು ಸಾಕಾಗೈತೀವಿ. ಈಗ ಒಂದು ಭೂಮಿ ಮಾಡ್ಬೇಕಾದ್ರೆ ನನ್ನ ಮನೆಯಲ್ಲಿ ಕುಟುಂಬ ಹೆಣ್ಣು ಗಂಡೆಲ್ಲ ಗೆದ್ರೆ ಸಹ ಅಲ್ಲಿ ಹೊಲದಲ್ಲಿ ಜಮೀನಲ್ಲಿ ಹಂಗಾದ್ರೆ ಏನು ಗೊತ್ತಾ, ಅದು ನಮ್ಗೆ ಬಂದು ಸೇರ್ತಾ ಹೊರಕ್ಕೆ ಹೋಗಲ್ಲ. ಅದನ್ನ ನಾವು ಈಗ 4 ಜನ ಕೂಲಿಗಿಲ್ದವ್ರವ ಅದು ನಿಮ್ದಾಗಿ ನಾವು ಊಟ ಮಾಡ್ಬೋದು ಅಂತ ಅನಿಸ್ತಿಲ್ಲ, ಇರೋದು ಹಂಗೆ.
0: ಈಗ ತಮ್ಮಂತೆ ಆದಿವಾಸಿಗಳು ಕೂಡ ಬಹಳಷ್ಟು ಜನ ಕೃಷಿನ ಮಾಡದೆ ಬಿಟ್ಬಿಟ್ಟಿದ್ದಾರೆ. ಇರುವಂತಹ ಜಮೀನು ಬೇರೆಯವರಿಗೆ ಗುತ್ತಿಗೆ ಮಾಡೋದಾಗಿರ್ಬೋದು, ಬೇರೆಯವರಿಗೆ ಮಾಡಕ್ ಕೊಟ್ಬಿಟ್ಟು ಅವರು ಕೂಲಿ ಮಾಡ್ತಾ
1: ಇದ್ದಾರೆ.
0: ಅಂತ ಆದಿವಾಸಿಗಳಿಗೆ ತಮ್ಮ ಒಂದು ಅನುಭವದ ಪ್ರಕಾರ
1: ಅನುಭವದ ಪರ್ಕಾರ ಅಂತಂದ್ರೆ, ಈಗ ನಾವು ಅವರು ಒಂದು ಕುಟುಂಬದಲ್ಲಿ ಒಂದು ನ್ಯಾಯ ಪಂಚಾಯತಿ ಸೇರಿ ಒಂದು ಇದ್ದಾಗ ಪ್ರಕಾರ ಅವ್ರಿಗೆ ಹೇಳ್ಬೋದು, ಮಾಡ್ಯಪ್ಪ ಸರ್ಕಾರ ಭೂಮಿ ಕೊಡ್ತಾ, ಸರ್ಕಾರ ಸೌಲಭ್ಯ ಕೊಡ್ತಾ, ಬಿತ್ತನೆ ಬೀಜ ಕೊಡ್ತಾ. ಈಗ ನಾವು ಗೇದು ನಾವು ನಮ್ಮ ಭೂಮಿಲಿ ನಾವು ಗೇದು ನಾವು ಸಂಪಾದನೆ ಮಾಡ್ಕೊಂಡು ಜೀವನ ಕಳಿಬೋದು. ಯಾಕೆ ಕೊಡುಗೋಬೇಕು, ಯಾಕೆ ಕೊಡುಗೋಬೇಕು, ಮಳೆಯಾಡ್ಕೋಬೇಕು, ಎಲ್ಲ ಸರ್ಕಾರ ನಡೆಸ್ಕೊಡ್ತಾ ನಾವು ಯಾಕೆ ಇನ್ನೊಬ್ಬರ ಜೀತ್ಕೋಬೇಕು ಅಂತ ನಾನು ಹೇಳ್ಬೋದು. ಈಗ ಕೆಲವ್ರು ಏನ್ ಮಾಡ್ತಾರೆ, ನೀವು ಹೇಳೋ ಆದಿವಾಸಿಗಳು ಗೇಯಕ್ಕಾಗಲ್ಲ, ಕೆಲವ್ರಿಗೆ ಎಣ್ಣ ಏಟು ಜಾಸ್ತಿ, ಆ ಎಣ್ಣೆ ಏನ್ ಮಾಡ್ತಾರೆ ಮನೇಲಿ ಗೇದ್ರೆ ದುಡ್ಡು ಸಿಕ್ಕಲ್ಲ, ನಮ್ಮ ಮನೆ ಕೆಲಸ ಮಾಡಿದ್ರೆ ದುಡ್ಡು ಸಿಕ್ಕಲ್ಲ, ಬರ್ತಿರ್ಕೋದ್ರು ದುಡ್ಡು ಸಿಕ್ಕತ್ತ. ಅತ್ತರ ಕೂಲಿ ಮಾಡ್ತಾರೆ, ಬಂದು ಎಣ್ಣೆ ಹುಡ್ಕೊಂಡು ಆರಾಮಾಗಿರ್ತಾರೆ. ಈ ಜಮೀನ್ ಬಗ್ಗೆ ಏನ್ ಮಾಡ್ಕೊಂಡು ಬಂಡವಾಳ ಹಾಕ್ಬೇಕು. ಹಿಂಗದ ಇವಾರ
0: ಬಹಳ ಸಂತೋಷ ಲೋಕಯ್ಯ ಅವರೇ, ತಾವು ಕೂಡ ಇಷ್ಟೊತ್ತು ನಮ್ಮ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಾವು ಇರುವಂತಹ ಕಡಿಮೆ ಭೂ ಪ್ರದೇಶದಲ್ಲೇ ತಮ್ಮ ಒಂದು ವೈಯಕ್ತಿಕ ಇಚ್ಛೆಯಂತೆ ವಿವಿಧ ರೀತಿಯ ಬೆಳೆಗಳನ್ನ ಬೆಳೀತಾ, ಅದು ಮಳೆಯಾಶ್ರಿತವಾಗಿ ಕೃಷಿ ಅನ್ನೋದೇ ಮಾಡ್ತಾ ಅದರಲ್ಲಿ ಒಂದು ಆದಾಯವನ್ನ ಕಾಣ್ತಾ ತಮ್ಮ ಒಂದು ಜೀವನ ನಿರ್ವಹಣೆ ಮಾಡ್ತಾ ಇರೋದು ಕುರಿತು, ಸಂಸ್ಥೆಗಳಿಂದ ಸಿಕ್ಕಿರುವಂತಹ ಸೇವಾ ಸೌಲಭ್ಯ ಪಡ್ಕೊಳ್ತೀರಿ, ಎಷ್ಟೆಲ್ಲ ಅನುಕೂಲ ಆಗಿದೆ ಅನ್ನೋದು ಕುರಿತು ಬಹಳಷ್ಟು ಉಪಯುಕ್ತ ಮಾಹಿತಿಯನ್ನು ಹಾಗೂ ಅನುಭವನ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ, ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗಿಯಾಗಿದ್ದಕ್ಕೆ ತಮಗೂ ಕೂಡ ಧನ್ಯವಾದ. ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ನಿಮ್ಮನಹಳ್ಳಿ ಹಾಡಿಯ ಆದಿವಾಸಿ ಕೃಷಿಕರಾದಂತಹ ಶ್ರೀಯುತ ಕಾಳಿಂಗಯ್ಯ ಮತ್ತು ಶ್ರೀಯುತ ಲೋಕಯ್ಯರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಇದಾಗಿತ್ತು ಇವತ್ತಿನ ನಮ್ಮ ರೈತ ಧ್ವನಿ ಕಾರ್ಯಕ್ರಮ. ಮತ್ತೆ ಮತ್ತೊಂದು ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಕೃಷಿಕರ ಅನುಭವದೊಂದಿಗೆ ಹಾಗೂ ಸಮಗ್ರ ಮಾಹಿತಿಯೊಂದಿಗೆ ತಮ್ಮನ್ನ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಅನ್ನದಾತನ ಕೂಗಿಗೆ ಧನಿಯಾದ ವೇದಿಕೆ,
1: ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ,
0: ಸಾವಯವ ಕೃಷಿಗೆ ಉತ್ತೇಜನ,
1: ಬಿತ್ತನೆ ಬೀಜ ರಸಗೊಬ್ಬರ
0: ಮಿಶ್ರ ಬೆಳೆ ವಾರ್ಷಿಕ ಬೆಳೆ ನೀರಾವರಿ ಪದ್ಧತಿ
1: ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ
0: ಕೃಷಿ ರೇಷ್ಮೆ ಹಾಗೂ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ
1: ತಪ್ಪದೆ ಕೇಳಿ ರೈತ ಧ್ವನಿ ನಿಮ್ಮ ನೆಚ್ಚಿನ ಜನಧ್ವನಿಯಲ್ಲಿ
2: ಪ್ರಿಯ ಕೇಳುಗರೆ, ಇದುವರೆಗೂ ಸಾವಯವ ಕೃಷಿ ಪದ್ಧತಿ ಕ್ರಮದಲ್ಲಿ ಮಿಶ್ರ ಹಾಗೂ ಸಿರಿಧಾನ್ಯ ಬೆಳೆಗಳ ಬೇಸಾಯ ಕುರಿತು ಸರಗೂರು ತಾಲೂಕಿನ ನೆಮ್ಮನಹಳ್ಳಿ ಹಡಿಯ ಕೃಷಿಕರಾದ ಶ್ರೀಯುತ ಕಾಳಿಂಗಯ್ಯ ಮತ್ತು ಶ್ರೀಯುತ ಲೋಕಯ್ಯರವರ ಜೊತೆಗಿನ ರೈತಧ್ವನಿ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತು.

0: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ.
1: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
0: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
1: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ.
0: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
1: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6:00.
0: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
1: ಮರುಪ್ರಸಾರ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
2: ಧೂಮಪಾನ ಮಾಡುವವರಿಗೆ ಧೂಮಪಾನದಿಂದ ಬರುವ ಕೆಮ್ಮಿನ ಬಗ್ಗೆ ತಿಳಿದಿರುತ್ತದೆ. ನಿಮ್ಮ ದೇಹದಲ್ಲಿ ಏನೋ ತೊಂದರೆ ಇದೆ ಎಂದು ಅದು ತಿಳಿಸುತ್ತದೆ. ಆದರೆ 2 ವಾರಕ್ಕಿಂತ ಹೆಚ್ಚು ಕೆಮ್ಮಿದ್ದರೆ ಅದು ಗಂಭೀರ ಸಂಕೇತವಾಗಿರಬಹುದು. ಅದರಿಂದ ಕ್ಷಯ ಬರಬಹುದು. ನೀವು ಬಿಡುವ ಹೊಗೆಯಿಂದ ನಿಮ್ಮ ಹತ್ತಿರದವರಿಗೆ ಈ ರೀತಿ ಆಪತ್ತು ಬರಬಹುದು. ಪ್ರತಿಯೊಂದು ಬೀಡಿ ಸಿಗರೇಟ್ನಿಂದ ನಿಮಗೂ ನಿಮ್ಮ ಹತ್ತಿರದವರಿಗೂ ಅಸ್ತಮಾ, ಎಂಫಿಸಿಮಾ, ಶ್ವಾಸಕೋಶದಲ್ಲಿ ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆ ಬರಬಹುದು.
3: ಭಾರತ ಸರ್ಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಸಾರ್ವಜನಿಕ ಹಿತಾಸಕ್ತಿ ನೀಡಲಾಗಿದೆ.
4: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
5: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ?
6: ಬಪ್ಪ ಕುಮಾರ, ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ. ಬುಕ್ ಬುಕ್ನ ಕೆಮ್ತಾನ, ಬುಗ ಬುಕ್ನ ಒಗ ಬಿಡ್ತಾನೆ ಇರ್ತಾನ.
5: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದನೇ ನಿನಗೆ ಕೆಮ್ಮ ಬಂದಿರೋದು.
6: ಬಾ ಕುಮಾರ, ಇವನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ. ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ 2 ಕಟ್ ಬೀಡಿ ಸೇತಾನೆ ಇರ್ತಾನೆ.
5: ಏನ್ ಸಿದ್ದಣ್ಣ, ಜಿಲ್ಲಿಗೆ 2 ಕಟ್ ಬೀಡಿ ಬೇಕಾ ನಿಂಗೆ?
6: ಬರೀ 2 ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು, ಪಾನ್ ಪರಾಗು ಇವೆಲ್ಲ ತಿಂತ ಇರ್ತಾನೆ. ಯಾಕೋ
4: ಓ ಕುಮಾರ ರಾಮೋ, ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರೋ, ಅದನ್ನ ಬಿಡಾಕೆ ಆಯ್ತೇ ಇಲ್ಲ. ಏನ್ ಮಾಡ್ಬೇಕು
5: ಸಿದ್ದಣ್ಣ? ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
4: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
5: ಸಿದ್ದಣ್ಣ, ನೀ ಸೇಯೋ ಬೀಡಿ

0: ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ. ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, ಟಿಬಿ, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
1: ಅಯ್ಯೋಯ್ಯೋ ಏನ್ ಹೇಳ್ತಿದೆ ಕುಮಾರ ನೀನು, ಇವೆಲ್ಲ ಬಂದವ?
2: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದೆ ತಾನೇ?
1: ಇದೇನಪ್ಪ ಇದು, ಬೀದಿ ಲೋಗ ಮಾರೆ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು. ನಾನು ಈ ಬೀಡಿ, ಸಿಗರೇಟು, ಪಾನ್ ಪರಕು, ಗುಟ್ಕ ಎಲ್ಲನೂ ಬಿಟ್ಬಿಡ್ತೀನಿ.
0: ಇದು ನಮ್ಮ ಸಿದ್ಧಣ್ಣ ಅಂದ್ರೆ, ನಮ್ಮ ಸಿದ್ಧಣ್ಣನ ಥರನೇ ಎಲ್ಲರೂ ಶಪಥ ಮಾಡಿಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
2: ಇದು ಕಲ ಕುಮಾರ ಮಾತು ಅಂದ್ರೆ,
3: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

0: ಎಲ್ಲರಿಗೂ ನಮಸ್ಕಾರ.
1: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
0: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
1: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
0: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
1: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
0: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
1: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
0: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
1: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
0: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
1: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
0: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
1: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
0: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
0: ದೂರವಾಣಿ ಸಂಖ್ಯೆ 7337765608.
1: ಮತ್ತೊಂದು ದೂರವಾಣಿ ಸಂಖ್ಯೆ 7760299921.
0: ಧನ್ಯವಾದಗಳು.
2: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಶ್ರೀ ಬಸವಣ್ಣನವರ ಸರಣಿ ಕಾರ್ಯಕ್ರಮ. ಬಸವಣ್ಣನವರ ಜೀವನದ ಆದರ್ಶಗಳು ಭಾಗ 1 ಕುರಿತು ಮಂಡ್ಯದ ಹಿರಿಯ ಸಾಹಿತಿಗಳಾದ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರೀರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳೊಡನೆ ಬಸವಣ್ಣನವರನ್ನು ನೆನೆಯುತ್ತಿದ್ದೇನೆ. ಬಾ ಅಣ್ಣ ಬಸವಣ್ಣ, ನಿನ್ನ ನೆನೆಯದ ದಿನವೆನಗೆ ಬೇಕಿಲ್ಲ. ನಿನ್ನ ನೆನೆಯದಿಹ ದಿನವಾವುದೂ ನೆನಪಿಲ್ಲ. ಮೈಯ ರಕ್ತವೂ ನೀನೆ, ಪ್ರಾಣದುಸಿರೂ ನೀನೆ. ನೀನೊಬ್ಬ ಇರುವಲ್ಲಿ ಇಹಕ್ಕಿಲ್ಲ ದೇವ ದೈವಗಳು, ಗೆಳೆಯ ಬಂಧುಗಳೆನ್ನುವ ಭಾವದಲ್ಲಿ ನಿನ್ನ ಜೀವನ ಕಾವ್ಯ ಅರ್ಹುವಲ್ಲಿ ಸಿಕ್ಕಿರುವ ಅವಕಾಶಕ್ಕಾಗಿ ಕೇಳುಗರೆಲ್ಲರಿಗೂ ಪ್ರೀತಿಯ ವಂದನೆಗಳು. ಬಾಗೇವಾಡಿಯ ಅಗ್ರಹಾರ

ಲಿಂಗ ಭಟ್ಟನೆಂಬ ಪಂಡಿತ, ಗುರುಕುಲದ ಆಚಾರ್ಯ. ಚಂದ್ರ ಅವನ ಸಹಧರ್ಮಿಣಿ, ಅನ್ಯೋನ್ಯ ದಾಂಪತ್ಯ. ಕುಲ ತಿಲಕನೊಬ್ಬ ಜನಿಸಿದ, ಮಾದರಸನೆಂದು ಹೆಸರಿಸಿದರು. ಬಾಗೇವಾಡಿಗೆ ಸ್ವಲ್ಪ ದೂರದಲ್ಲಿದ್ದ ಇಂಗಳೇಶ್ವರದ ಶಿವದೇವಯ್ಯ ಮಾದರಸನ ಬೆಳವಣಿಗೆಯನ್ನು ಎಳವೆಯಿಂದಲೇ ಗಮನಿಸಿದ್ದ. ಆತ ಬೆಳೆದು ವಯಸ್ಕನಾದಂತೆ ತನ್ನ ಸುತೆ ಮಾದಲಾಂಬೆಗೆ ಇವನಾದಾನು ತಂಪಾದ ನೆರಳು, ಸೊಂಪಾದ ಸೊಬಗು. ಸರಿ ಜೋಡಿ ಇದುವು ಕಂಡಾಳು ಮಗಳು, ಪರಶಿವನ ವಾಮದಲ್ಲಿ ತಾಯಿ ಪಾರ್ವತಿಯಂತೆಂಬ ಭಾವದಲ್ಲಿ ಮುಂದಾದ ಊದಿಸಲು ವಾಲಗವ. ಮದುವೆ ಮುಗಿಯಿತು. ಮನೆ ತುಂಬಿ ಮಡದಿ ಮನೆಗೆ ಅಡಿಯ ನೀಡುತ್ತಿರುವಂತೆ ಬದಲಾಗಿ ಮಾದರಸನ ಸೌಭಾಗ್ಯ ಚಕ್ರ ಏರ ತೊಡಗಿದ ಮೇಲೆ ಮೇಲೆ ಊರಿಗೆ ಅವನಾಗಿ ಹಿರಿಯ ಅರಸ. ಮಾದರಸ ಮಾದಲಾಂಬಿಕೆಯರಿಗೆ ಇಬ್ಬರು ಮಕ್ಕಳು ಜನಿಸಿದರು. ದೇವರಾಜ ಮೊದಲ ಪುತ್ರ, ನಾಗಲಾಂಬಿಕೆ ನಂತರದ ಪುತ್ರಿ. ಮಗಳಿಗೆ ಆರೇಳದ ಹರೆಯದ ಸಮಯದಲ್ಲಿ ಶಿವ ನಂದಿಯರ ವರಪ್ರಸಾದದಿಂದ ಮಾದಲಾಂಬೆ ಮತ್ತೆ ಗರ್ಭಿಣಿಯಾದಳು. ಅಮ್ಮನಾಸೆಯಂತೆ ತವರು ಮನೆಯಿರುವ ಹೋರಿ ಮರಡಿಗೆ ಅತ್ತೆ ಮನೆಯಿಂದ ಸೂಚನೆ ಬಂದಂತೆ ಮಾದರಸ ಬಾಗೇವಾಡಿಯಿಂದ ಹೋರಿ ಮರಡಿಗೆ ಧಾವಿಸಿ ಬಂದ. ತಲಾವರಿಸಿತ್ತು. ದೀಪಗಳೆರಡು ಬೆಳಗುತ್ತಿದ್ದವು. ಕೆಲವೇ ಕ್ಷಣದಲ್ಲಿ ಗಂಡು ಮಗು ಗಂಡು ಮಗು ಕೂಗು ಕೇಳಿಸಿತು. ಎಲ್ಲರೂ ಸಂಭ್ರಮಿಸಿದರು. ಎಲ್ಲರೂ ಹುಟ್ಟಿದ ಮಗುವನ್ನು ನೋಡು ವಾಸೆಯಲ್ಲಿ ಒಳಗಿನ ಕೋಣೆಗೆ ಬಂದರು. ಹೊಳೆಯುತ್ತಿತ್ತು ಮಗು ದಂತ ಪುತ್ತಳಿ ಎಂದದಲ್ಲಿ, ಆದರದರಲ್ಲಿ ಇರಲಿಲ್ಲ ಚಲನೆ. ತೆರೆದಿಲ್ಲವದು ಕಂಗಳನು, ಸೂಕ್ಷ್ಮದಲ್ಲಿ ದಿಟ್ಟಿಸಲದನು. ಬಿಗಿದಿಡಿದ ಮುಷ್ಟಿಯನ್ನು ತಲೆಯ ಕಡೆ ಇಟ್ಟು ಲೆಕ್ಕಿಸೆನು ಭವವ ಎಂಬ ರೀತಿಯಲ್ಲಿ ನಿಶ್ಚೇಷ್ಟಿತವಾಗಿ, ನನಗೇಕೆ ಈ ಲೋಕದ ಪರಿವೆ, ದಿವ್ಯ ನಿರ್ಲಕ್ಷ್ಯದಲ್ಲಿ ಮುನಿದು ಮಲಗಿದಂತಿತ್ತು ಉಸಿರಾಡುತ್ತ. ಗಳಿಗೆಗಳು ಉರುಳುತ್ತಿದ್ದವು. ಮಗುವಿನಲ್ಲಿ ಉಸಿರಾಟವಿತ್ತು, ಚಲನೆಯಿರಲಿಲ್ಲ. ಎಲ್ಲರೂ ಗಾಬರಿ ಆತಂಕದಲ್ಲಿದ್ದರು. ಮಾಡುವುದು ಏನೆಂಬುದನ್ನು ಅರಿಯದವರಾಗಿದ್ದರು. ಅಷ್ಟರಲ್ಲಿ ಕಾರಿರುಳ ಕತ್ತಲಲ್ಲಿ ಬೆಳ್ಳಿ ಬೆಳಕೊಂದ ಕಂಡಂತಾಗಿ ಗುರು ಸಂಗಮೇಶ್ವರರ ಅನಿರೀಕ್ಷಿತ ಆಗಮನ. ಯಾರು ಊಹಿಸಿಯೇ ಇರಲಿಲ್ಲ. ವಿಷಯವನ್ನು ಅರಿತವರಂತೆ ಗುರುಗಳು ಸರಸರನೆ ಒಳಬಂದರು. ಮಗುವನ್ನು ಏಕನೋಟದಲ್ಲಿ ದಿಟ್ಟಿಸಿದರು. ಮಾಣಿಕದ ಹರಳಿ ನಂದದಿ ಹೊಳೆ ಹೊಳೆಯುತಿಹ ಮಗುವದು. ಆದರೆ ಕಂಗಳನ್ನು ತೆರೆದಿರಲಿಲ್ಲ, ಬಿಚ್ಚಿರಲಿಲ್ಲ ಹಿಡಿದ ಮುಷ್ಟಿ ಕೈಗಳನ್ನು. ನಾ ಬಲ್ಲೆ ಈ ಲೌಕಿಕ ಜಗದ ಪರಿಧಿಯನು, ಇರಲೊಲ್ಲೆನು ಇಲ್ಲಿ. ಇರ ಗೊಡುವಿರಾದರೆ ಇರಬೇಕು ನೀವು, ಜಗದ ಬಂಧದ ಸಾಕ್ಷಿ ಇಲ್ಲಿದೆ ನೋಡಿ ಎಂದು ಮೆಲ್ಲನೆಯ ಉಸಿರಿನಲ್ಲಿ ಆ ಮಗುವು ನುಡಿದಂತೆ ಎನಿಸಿ ಗುರುಗಳು ಬೆಚ್ಚಿದರು. ಮಗುವನ್ನು ದಿಟ್ಟಿಸುತ್ತಿದ್ದಂತೆ ಅವರಿಗನ್ನಿಸಿತು, ಸಂಕಲ್ಪ ಸಿದ್ಧಿಗೆ ಅವತರಿಸಿದ ಮಮಕಾರ, ಜಗದೊಳಿತಿಗೆ ಬಂದ ಅವತಾರ, ಈ ಜಗದ ಮಗುವಲ್ಲ ಪರಶಿವನ ಪರಮಾವತಾರ. ಗುರುಗಳು ಜೋಳಿಗೆಗೆ ಕೈ ಹಾಕಿ ಕರಡಿಗೆಯಿಂದ ವಿಭೂತಿಯನ್ನು ತೆಗೆದು ಶಿವನನ್ನು ಧ್ಯಾನಿಸುತ್ತಾ ಮಗುವಿನ ಮೈ ತುಂಬ ಹಚ್ಚಿದರು. ತುಟಿಗಳಲ್ಲಿ ಬಸವ ಬಸವ ಬಸವೇಶ್ವರ ನಾಮಸ್ಮರಣೆ ಮಾಡತೊಡಗಿದರು. ಮಗು ಕಿಟಾರನೆ ಕಿರುಕಿತು. ಎಲ್ಲರೂ ಆನಂದ ಸಂಭ್ರಮದಲ್ಲಿ ಸಂತೃಪ್ತಿಯಿಂದ ಮೇಲೆದ್ದರು. ಗುರುವರರು ಮಾದಲಾಂಬೆಯ ಕೈ ನೀಡಿ, ಆ ಮಗುವನ್ನು ಇದು ನಿನ್ನ ಮಗು, ದೇವನ ಶಿಶು, ಕಾಪಾಡು ಬಲು ಎಚ್ಚರಿಕೆಯಲ್ಲಿ ನುಡಿದು ಮೇಲೆದ್ದು ಶಿವದೇವಯ್ಯನವರಲ್ಲಿ, ಇಂದಿವನು ನಿಮ್ಮ ಮಗ, ನಾಳೆ ಲೋಕಕ್ಕೆ ಹೊಸ ಬೆಳಕ ನೀಡುವವ, ಕರೀರಿ ಇವನನ್ನು ಬಸವಣ್ಣ ಎಂದೆನಲು ನುಡಿದರೆಲ್ಲರೂ ಒಂದಾಗಿ ತಮ್ಮ ಮಾತೆ ಮಗೆ ಶಿರೋವೇದ್ಯ. ನಾಲ್ಕೈದು ವೈಶಾಖಗಳು ಉರುಳಿ ಹೋಗಿವೆ. ಐದರ ಹರೆಯದ ಬಸವ ಸ್ವರ್ಣ ಕಾಂತಿ ಎಂದು ಸ್ವಾಕಾರಗೊಂಡಂತೆ, ಹುಣ್ಣಿಮೆಯ ಬೆಳದಿಂಗಳೆ ಮುದದಿ ಮೈದಾಳಿದಂತೆ, ಅಸೀಮ ಶಾಂತಿಯಲ್ಲಿ ನಿಸ್ಸೀಮ ಪ್ರೇಮಜ್ಯೋತಿ ಪಳಪಳನೆ ಹೊಳೆವಂತೆ, ದೇಗುಲದ ಗರ್ಭಗುಡಿಯಲ್ಲಿ ಮಿನುಗುವ ನಂದಾ ದೀಪವೇ ಉಸಿರೊಡೆದು ಬಂದಂತೆ, ಪರಿಮಳ ರಾಶಿಯದು ಘಮಘಮಿಸಿದಂತೆ.

ಬಸವ ಬೆಳೆದಿದ್ದ. ನೋಡಿ ತಳಿಯದು ಕಣ್ಣು, ಕೇಳಿ ಸೋಲದು ಕಿವಿಯು, ಎತ್ತಿ ಆಡಿಸುವವರ ಕೈ ಗೂಸಾಗಿಯವನು. ದಿನಗಳು ಉರುಳಿದವು, ಬಸವ ಗುರುಕುಲಕ್ಕೆ ಹೋಗಲಾರಂಭಿಸಿದ್ದ. ಅದ್ಭುತ ನೆನಪ ಶಕ್ತಿಯನ್ನು ಹೊಂದಿದ್ದ, ಶುಶ್ರಾವ್ಯ ದನಿಯಲ್ಲಿ ಸುಮಧುರದಲ್ಲಿ ಹಾಡುತ್ತಿದ್ದ. ಹೆತ್ತವರು ಅಕ್ಷರಾಭ್ಯಾಸಕ್ಕೆ ಮುಹೂರ್ತ ನಿಶ್ಚಯಿಸಿದರು. ಅಕ್ಷರ ಕಲಿಕೆ ಪ್ರಾರಂಭವಾಯಿತು. ಆಚಾರ್ಯರು ಮನದಲ್ಲೇ ಗುನುಗಿದರು, ನಿಮ್ಮಿ ಸುಪುತ್ರ ಪ್ರಜ್ವಲಿತ ರವಿಯಂತೆ ಬೆಳೆಯುವನು, ಸುಜ್ಞಾನದ ದೇವ ಗಂಗೆಯನ್ನು ಮನುಕುಲದಿ ನಡೆಯುತ್ತ ತಾನು ಅಂತೆಯೇ ಹೇಳಿ ನಡೆಯಲೆಲ್ಲರಿಗೆ ಜಯಿಸಿ ಅರಿ ಷಡ್ವರ್ಗಗಳ ತೋರುವನು ಹೊಸ ಬೆಳಕ. ಈ ಜಗದ ಮನುಜರಿಗೆ ಕಿರಿಯರಲ್ಲಿ ಕಿರಿಯನಾಗಿ, ಹಿರಿಯರಿಗೆ ಹಿರಿಯನಾಗಿ ದಾಟಿ ರಾಗ ವಿರಾಗಗಳನ್ನು ಏರುವನು ಶೂನ್ಯ ಸಿಂಹಾಸನವನ್ನು. ದಿನಗಳು ಉರುಳಿದಂತೆ ಬಸವನಿಗೆ ಅಕ್ಕ ನಾಗಲಾಂಬೆಯಲ್ಲಿ ವಿಪರೀತ ಅಕ್ಕರೆ. ಅವಳಿಗೂ ಬಸವನ ಹೊರತಾಗಿ ಬೇರಾರು ಬೇಡ. ಮುಂಜಾನೆಯ ರವಿಯಂತೆ ಏರುತ್ತಿತ್ತವರ ಪ್ರೀತಿ ದಿನ ದಿನಕ್ಕೆ ಬಿಟ್ಟಿರಲಾರದೆ ಒಬ್ಬರನ್ನೊಬ್ಬರು. ಬಸವ ತನ್ನಕ್ಕನಿಗೆ ತಾನೇ ಗುರುವಾದ. ಮನೆಯ ಹಿರಿಯರು ಪ್ರೋತ್ಸಾಹಿಸಿದರು. ನಾಗವ್ವೆ ಮನದಲ್ಲೇ ನುಡಿದಳು, ಮನದ ಆಸೆಗೆ ಹೊಸ ಭಾಷ್ಯ ಬರೆದ ನನ್ನ ಅನುಜ ಬಸವ ಗರ್ಭಿತ ಈ ಬಾಳು. ಕಲಿಯುವೆನು ಅವನೊಡನೆ, ಕಲಿಸುವೆನು ಕೂಡ. ಏರಲವ ಹೊಸ ಶಿಖರವನು ನಾನಾಗುವೆ ಮೆಟ್ಟಿಲು. ಬಸವ ಕಲಿಯುವಿಕೆಯಲ್ಲಿ ಅಸಾಧಾರಣ ನೆನೆಸಿದ್ದ. ತನ್ನ ಸಹಪಾಠಿ ಬಾಲಕರ ನಡುವಿನಲ್ಲಿ ತಾರೆಗಳ ಸಮೂಹದಲ್ಲಿ ಹೊಳೆ ಹೊಳೆವ ಚಂದಿರನಂತೆ ಕಂಗಳಿಗೆ ಸಂತಸವನ್ನು ನೀಡುವ ದೀಪ್ತಿಯಂತೆ ಎದುರಿದ್ದ ಎಲ್ಲವನ್ನು ಸ್ವಾಹ ಎನ್ನುವ ಅಗ್ನಿಯಂತೆ ಕಾಣಿಸುತ್ತಿದ್ದನು. ವಯಸ್ಸಿಗೆ ಮೀರಿ ಬುದ್ಧಿಯನ್ನು ಪಡೆದಿದ್ದನು. ಗುರುಗಳು ತಮ್ಮ ಮನದಲ್ಲಿ ಗುನುಗುತ್ತಿದ್ದರು, ಗುರುವಲ್ಲ ನಾನವಗೆ, ಜಗದಿರುಳು ಕಳೆಯ ಬಂದಿರುವ ಜ್ಞಾನ ಜ್ಯೋತಿ ಇವನು, ಲೋಕದೆದುರಿಗೆ ನಾನವನ ಗುರು ನಿಜವಿರಲು. ಆದರೆನ್ನ ಮನವೊಪ್ಪದು ಈ ಲೌಕಿಕ ವಿಷಯವನ್ನು. ಗುರುಗಳ ಯೋಚನಾಲಹರಿ ಬಸವನೆಂದರೆ ಬ್ರಹ್ಮ ಸಂಸ್ಕಾರ ಪಡೆದವನೆಂದು ಬೆಳಗುತ್ತಿತ್ತು. ಬಸವನಾಡಿದ್ದ ಮಾತುಗಳು ರಿಂಗಣಿಸುತ್ತಿತ್ತು. ಬಂದಿರುವೆ ನಾನಿಲ್ಲಿ ಗುರುಮುಖದಿ ಕಲಿಯುವಲಿ, ಕಲಿಸಿರಿ ನೀವೆನಗೆ ನೀವು ತಿಳಿದಿರುವ ಎಲ್ಲವನ್ನು. ಅರಿತಿರುವೆ ನಾನು ಕಲಿಯ ಬಂದಿರುವೆ ನಾನೆಂದು, ಸಕಲರಿಗೆ ಶುಭದ ಮಂಗಳವ ಹಾರೈಸುವೆನು ಮೋದದಲ್ಲಿ. ತೃಪ್ತಿ ಇದೆ ಎನಗೆ ನಾನು ಕಲಿತುದುದರಲಿ, ನೀವು ಕಲಿಸಿದುದರಲಿ. ಹರಸಿರಿ ಅನುದಿನವು ನನ್ನ ಬೆಳಗು, ನೀನಿನ್ನು ಸೂರ್ಯ ಹೊಳೆವಂತೆ ಎಂದು, ಬೆಳಗು ಭುವಿಯನ್ನು ಪರದೀಪನಾಗೆಂದು, ಬೆಳಗು ಜಗವನ್ನು ಧರ್ಮದಲ್ಲಿ ನಡೆದು ಎಂದು, ಬೆಳಗು ವಿಶ್ವವನ್ನು ಭಕ್ತಿ ಪ್ರೇಮದ ಪಥದಲ್ಲಿ ವಿಶ್ವ ಮಾನವನಾಗಿ ಎಂದು. ಗುರುಗಳು ಬಸವನಿಗೆ ಲೋಕದರಿವನ್ನು ಹೆಚ್ಚಿಸುತ್ತಿದ್ದರು. ಕೆಲವೊಮ್ಮೆ ಅವರಿಗೆ ನಾನಿವನ ಗುರುವೋ ಇವನೆನ್ನ ಗುರುವೋ ಸಂಶಯ ಕಾಡುತ್ತಿತ್ತು. ಕೊನೆಗವರು ಬಸವನ ಧೀಶಕ್ತಿಯನ್ನು ಅರಿತವರಂತೆ ಮುಕ್ತವಾಗಿ ನುಡಿದರು, ಗುರುವಲ್ಲ ನಾ ನಿಮಗೆ, ನೀನೀ ಜಗದ ಗುರುವು, ಜಗದ ಕತ್ತಲೆ ಕಳವ ಜ್ಯೋತಿರ್ಪುಂಜನು ನೀನು. ಸಿದ್ಧಿಸುವುದು ನನ್ನ ಜ್ಞಾನವೆಲ್ಲವೂ ನಿನಗೆ ನಿನ್ನೊಳಗ ಮಂಥನದಿ. ನಾನಿರುವೆ ನಿಮಿತ್ತಾದಿ ತೋರಲು ನೀನು ನಡೆಯುವ ದಾರಿಯನ್ನು. ಸಾಗುತ್ತಿರು ನೀನಂತೆ, ಇಂದಲ್ಲ ನಾಳೆ ಸಿಗುವನು ನಿನಗೊಬ್ಬ ಗುರುವು. ನಿನ್ನೊಳಗನ್ನು ಹರಿದು ಮಾಯೆಯ ಮುಸುಕಿಂದ ಹೊರತೆಗೆದು ಕಿಡಿಗೆದರುವನವನು. ಗುರುಗಳಿಗೆ ತಮ್ಮ ಮಾತು ಸಮಾಧಾನ ತಾರದೇ ಹೋಯಿತು. ಅವರ ಮನದಲ್ಲಿ ಬಸವನಾಮಸ್ಮರಣೆ, ಮತ್ತೆ ಮತ್ತೆ ಅವನನ್ನೇ ನೆನೆಯುತ್ತ ಅವನ ಧೀಶಕ್ತಿಯನ್ನು ಮೆಚ್ಚುತ್ತ ತಮ್ಮ ಎದೆಯಲ್ಲಿ ಅವನನ್ನೇ ತುಂಬಿ ಮೊರೆದರು. ಬಸವ ಆಹ್ಲಾದ ರೂಪಿ ಔದಾರ್ಯ ನಿಧಿ, ಸರ್ವರನ್ನು ಸರ್ವರ ಅನುರಾಗಕ್ಕೆ ಪಾತ್ರನು, ಶಾಂತಿಖನಿ, ನಿರ್ಮತ್ಸರಿ, ಪ್ರಿಯಭಾಷಿ, ಮಿತಮಾರ್ಗಿ, ನಗುಮಗದ ಸಂಯಮಿಯು, ಕೃತಜ್ಞತಾ ಮೂರ್ತಿ, ನಿರ್ಲಿಪ್ತ ಮನದ ಧೀಮಂತ ಚೇತನಿ, ಸಜ್ಜನ ಪ್ರೇಮಿ, ಸೂಕ್ಷ್ಮಮತಿ, ಶ್ರುತಿವಿದ, ಸುವಿಚಾರಿ, ಸಂಸ್ಕಾರಿ, ಸುಸ್ಥಿರನು, ವಿದ್ಯಾಪರಿಣಿತನು, ನವನವೋನ್ಮೇಷಿತನು, ಚಿರನೂತನನು, ವಿಶ್ವ

ಮಾನವನು, ಶೋಷಿತರ ರಕ್ಷಕನು, ಶ್ರುತಿ ಶಾಸ್ತ್ರ ಕಾವ್ಯ ರಸಋಷಿ, ಮಹಾಮಾನವತಾವಾದಿ, ಜಗದ ನೆಂಟ, ಸರ್ವರೆದೆ ಬಂಟ. ನಾಗಮ್ಮನ ಮದುವೆಯ ನಿಶ್ಚಿತಾರ್ಥವಾಯಿತು. ಶಿವಸ್ವಾಮಿ ಅವಳ ಬಾಳ ಸಂಗಾತಿ ಆಗಲಿದ್ದ. ಮೊದಲ ನೋಟದಲ್ಲೇ ಇಬ್ಬರೂ ಪರಸ್ಪರ ಒಪ್ಪಿಕೊಂಡಿದ್ದರು. ಬಸವನಲ್ಲಿ ಸಂತೋಷ ಸಂಕಟ ಏಕಕಾಲದಲ್ಲಿ. ಅವನ ಮನದಲ್ಲಿ ಕಾರಿರುಳ ಕತ್ತಲೆಯನ್ನು ಬೆಳಗಿದ ಸಿರಿ ಬೆಳಕ ಸಂಭ್ರಮ. ಊರಿನಲ್ಲಿ ಸುದ್ದಿಯಾಯಿತು, ಊರ ಅಧಿಕಾರಿಯ ಮಗಳ ಮದುವೆ, ಜೊತೆಗೆ ಅವರ ಮಗನ ಉಪನಯನ ಕೂಡ. ಬಸವನ ಮನ ಗೊಂದಲದ ಗೂಡಾಗಿತ್ತು. ಇಷ್ಟಲಿಂಗ ನನ್ನಲ್ಲಿರಲು ಯಜ್ಞೋಪೀತವೆಂಬುದು ಬರಿಯ ಬಂಧನವು ಎಂಬ ಭಾವ. ಆಡಲಾರ ಅನುಭವಿಸಲಾರ ನಾಗಕ್ಕನಿಗೆ ತಮ್ಮನ ದುಗುಡ ಸಂಕಟ ಅರಿವಾಗುತ್ತಿತ್ತು. ಒಮ್ಮೆ ಅವನ ಬಳಿ ಬಂದವಳು ಅವನ ಮನ ದುಗುಡವನ್ನು ನಿವಾರಿಸುವಲ್ಲಿ ಮಾತಿಗೆ ತೊಡಗಿದಳು. ಹೀಗೆಂದಳು: ಲೋಕ ಕಲ್ಯಾಣವನ್ನು ಗುರಿಯಾಗಿರಿಸಿ ಏರ ಹೊರಟಿರುವೆ ನೀನು ಜ್ಞಾನ ಶಿಖರವನ್ನು. ಏರುವ ಹಾದಿಯಲ್ಲಿರುವ ಹಲವಾರು ಮೆಟ್ಟಿಲುಗಳ ಪರಿಚಯಿಸಿರುವಿ. ತಮ್ಮನಾಗಿದ ಮಗನು ನೀ ನನಗೆ, ಬಾಳ ದಾರಿಯನ್ನು ತೋರಲೆತ್ನಿಸಿದ ಪರಮ ಗುರು ನೀನು. ಉಪನಯನ ಬೇಡ ಏಕೆಂದು ಹೇಳುತ್ತಿರುವೆ? ಹುಡುಕ ಹೊರಟಿಹ ಜ್ಞಾನ ಜ್ಯೋತಿಯದು ಎದುರಾದೀತು ನಿನಗೆ ಉಪನಯನವಾದಂತೆ. ಲಿಂಗವಿರಲು ನನ್ನಲ್ಲಿ ಜನಿವಾರ ಬಲು ಭಾರ ಎಂದೆನಿಸಿದೆ ಎಂದಿರುವೆ. ಧರಿಸಿರುವೆ ಇಷ್ಟ ಲಿಂಗವನ್ನು, ಕಟ್ಟಿಕೊಂಡಿರುವೆ ಉಡಿದಾರ, ರುದ್ರಾಕ್ಷಿ ಮಾಲೆಯಿದೆ ಕೊರಳಲ್ಲಿ, ಅದರೊಡನೆ ಇನ್ನೊಂದು ಭಾರವಾಗದು, ತೊಡಲು ತೊಂದರೆಯಾಗದು. ಮಾತು ಮುಂದುವರಿಯುತ್ತಿತ್ತು. ಮದುವೆಯಾಗಿ ದೂರ ಹೋಗುವ ಸಂಕಟವು ತನ್ನಕ್ಕನನ್ನು ಕಾಡುತ್ತಿದೆ ಎಂದು ಬಸವನಿಗೆ ಅರಿವಾಯಿತು. ಕರುಳ ಕುಡಿಗಳೆರಡು ಬೆಂದು ನೋವಿನಲ್ಲಿ ಮುಳುಗಿ ಬೆಂದೆದೆಯ ನೋವನ್ನು ಉಣ್ಣುವ ಪರಿಯನ್ನು ನೋಡಲಾಗದೆ ದಿನಕರನೂ ಮರೆಯಾದ. ದುಃಖಿಸುವವರಿಗೆ ಅವರ ದುಃಖ ಇನ್ನೊಬ್ಬರಿಗೆ ಕಾಣದಿರಲೆಂದು. ಉಪನಯನ ದಿನ ಸನಿಹವಾಗಿತ್ತು. ಆಗಸದಲ್ಲಿ ಚಂದಿರ ಚಂದದಲ್ಲಿ ಬೆಳಗಿ ಮನಾನಂದವನ್ನು ಉಣಿಸುತ್ತಿದ್ದ. ಮುಂಜಾನೆಯಾದಂತೆ ಮಡಿವಸ್ತ್ರವ ಧರಿಸಿ ಹೊರಬಂದ ಚಲುವ ಚನ್ನಿಗ ಬಸವ ಕಂಡು ಬಂದಿರಲು ನೆರೆದ ಕಂಗಳಿಗೆ ದರೆಗಿಳಿದು ಬಂದ ಬಾಲ ಅನಂಗನಂತೆ ಹುರಿಗಟ್ಟಿದ್ದವನ ಸ್ನಾಯುಗಳು ದೀರ್ಘ ದೇಹಿಯ ಸೌಂದರ್ಯ ಕಿಂಬು ಕೊಡುವಂತೆ ಇಂದ್ರ ಚಾಪದ ಹುಬ್ಬು ಮೊಗಮಾಟ ಹೆಚ್ಚಿಸಿರೆ ನಾಚಿದ್ದ ಮನ್ಮಥನು ನಾನೆಂತು ನಿಲಬಲ್ಲೆ ಇವಾಗೆದುರು ಎಂದು. ಯಜ್ಞೋಪವೀತ ಧಾರಣ ಸುಮುಹೂರ್ತ ಸಮೀಪಿಸುತ್ತಿತ್ತು. ಶಾಸ್ತ್ರಿಗಳು ತೆಗೆದಿಡು ಕೊರಳಗಂಟು ಎಂದರು. ಬಸವನಿಗೆ ಸಿಡಿದಂತಾಗಿ ನೂರು ಸಿಡಿಲುಗಳು ಒಮ್ಮೆಗೆ ವಾರಿದಿ ಎಲೆಗಳು ಏರಿ ಬಂದಂತಾಗಿ ನೂರಾಳೆತ್ತರ ಕೈಯೊಳಗಿನ ನವನೀತ ಸಿಡಿವ ಮದ್ದು ಗುಂಡಾಗಿ ಸ್ಫೋಟಿಸುವ ಜ್ವಾಲಾಮುಖಿ ಪಿಸಿಗುಡುವ ತೆರೆದು ನುಡಿದನವ. ಅದೊಂದು ಮಾತು ಆಡದಿರಿ ನೀವು, ತೆಗೆಯುವಂತಿಲ್ಲ ಅದನ್ನು. ಯಜ್ಞೋಪವೀತವ ತೊಡಿಸಿ ಅದು ಇರುವಂತೆ, ಕೀಳುವಂತಿಲ್ಲ ಚರ್ಮವನ್ನು, ನಿಲ್ಲಿಸುವಂತಿಲ್ಲ ಉಸಿರನ್ನು, ಕದಿಯುವಂತಿಲ್ಲ ವಿದ್ಯೆಯನ್ನು, ಅಂತೆಯೇ ತೆಗೆಯುವಂತಿಲ್ಲ ನನ್ನಿಷ್ಟ ಲಿಂಗವನ್ನು. ಮನದ ಇರುಸು ಮುರುಸಿನ ನಡುವೆಯೇ ಯಜ್ಞೋಪವೀತ ಧಾರಣೆಯಾಯಿತು. ಬಸವನಿಗೆ ಮೂರಳೆಯ ದಾರ ಮಣಭಾರವಾದಂತಾಯಿತು. ಆದರೆ ಗಾಯತ್ರಿ ಮಂತ್ರೋಪದೇಶ ಮೈಯ ನೆತ್ತರಿನಲ್ಲಿ ತುಂಬಿ ಅಪರಿಮಿತ ತೇಜೋ ಶಕ್ತಿಯನ್ನು ತುಂಬಿ ಪ್ರವಹಿಸುತ್ತಿದೆ ಎಂದೆನಿಸಿತು. ಲಕ್ಷಾಂತರ ತಾರಿಣಿ ಹಾರಿಕೆಗಳು ಆರ್ದ್ರತೆಯ ಸುದೆಯನ್ನು ಇಂಟುತ ತನು ಹಗುರಾಗಿ ತೇಲುವಂತಿರಲು ನಿಂತಿರುವಂತೆ ಆಕಾಶಗಾಮಿಯಾದವ ಶಿವಗಣಗಳ ಮನದಲ್ಲಿ ಹುಡುಕುತ್ತಲಿ ತೇಲಿ ವ್ಯೋಮೋನ್ನತಿ ವಿಸ್ತರದಿ ಮೇಘ ಮಾರುತಗಳ ದಾಟಿ ನಕ್ಷತ್ರ ಗಂಗೆಯನ್ನು ಹಿಡಿದು ಎನಿಸಿ ರವಿಯ ಕಿರಣಗಳ ಗತಿ ಮೀರಿ ಸೆಳೆಮಿಂಚಂತೆ ಹೊಳೆದು ಹೊಳೆಯುತ್ತ ಹೊಳಪಾಗಿ ಬೆಳೆಯುತ್ತ ಮುದ್ದು ಮಗುವಿನ ಒಡಲಲ್ಲಿ ಅಗ್ನಿ ಪರ್ವತವಿದು ಎನ್ನುವಂತೆ. ನಾಗಮ್ಮನ ಮದುವೆಯ ಮುಹೂರ್ತ ಸಮೀಪಿಸುತ್ತಿತ್ತು. ಹೆಂಗಳೆಯರು ಬಂದಂತೆ ಮುಡಿದ ಮಲ್ಲಿಗೆಯ ಘಮ ಚಪ್ಪ

ಚಪ್ಪರದಲ್ಲೆಲ್ಲ ಅಡರಿತ್ತು. ಬಿಡುವಿರದ ಲತಾಂಗಿಯರ ಓಡಾಟದಲ್ಲಿ ಮದುವೆ ಚಪ್ಪರವ ಊರ ದೇವರ ಜಾತ್ರ ಎಂದದಲ್ಲಿ ಕಂಡಿತ್ತು. ನಾವೇಕೆ ಮುದುಕರಾದೆವು? ಕಾಯಲಾರದೆ ಕುಂಚ ಚಡಪಡಿಸುತ್ತಿರಲು ಹರೆಯ ಜಾರಿದ ಮುದುಕರು ಬೆಳೆದಿಲ್ಲವಿನ್ನು ನಾವೇಕೆ? ಮೀಸೆ ಮೂಡದ ಬಾಲಕರು ನಮಗೇಕೆ ಇಂತಹ ಅವಸರವಾಗಿತ್ತು? ಹಲುಬುತ್ತಿದ್ದರು ನಿನ್ನೆ ಮೊನ್ನೆಯ ಮದುಮಕ್ಕಳು. ಇದಾವುದರ ಅರಿವಿಲ್ಲದ ರೀತಿಯಲ್ಲಿ ಬಿರುಸಾಗಿತ್ತು ಓಡಾಟ. ವಸಂತ ಕಾಲದ ಘಮದಲ್ಲಿ ಹೂವಾಡ ಗಿತ್ತಿಯರ ಅಂದದಿ ನೋಟಕರ ಕಂಗಳ ಕುಕ್ಕುವಂತೆ ಮಾಂಗಲ್ಯ ಧಾರಣೆಯಾಯಿತು. ಪಾಣಿಗ್ರಹಣ, ಅಗ್ನಿ ಪ್ರದಕ್ಷಿಣೆ, ಅಶ್ವಾರೋಹಣ, ಸಪ್ತಪದಿ ಬೆಸುಗೆಯ ಬಂಧವನ್ನು ಬಲಪಡಿಸುವಂತೆ ಕ್ರಮಬದ್ಧವಾಗಿ ನಡೆಯಿತು. ಭೂರಿ ಭೋಜನ ಎಲ್ಲರ ಸಂತೃಪ್ತತೆಗೆ ಕಾರಣವಾಯಿತು. ಸಂತೃಪ್ತಿ ಸಂತಸವನ್ನು ಅನುಭವಿಸಿತು ಪ್ರಕೃತಿಯೂ ಕೂಡ. ನಾಗಮ್ಮನ ಬೆಳ್ಳಿ ಕಾಲ್ಗೆಜ್ಜೆಗಳಲ್ಲಿ ಅಲೆ ಅಲೆಯಾಗಿ ಹೊರಬಂದ ಘಲ್ಲೆನ್ನುವ ನಾದ ತರಂಗ ನಿನದಿಸಲು ಊರ ಮಧ್ಯೆ ತುಂಬಿ ನಿಂತಿರುವ ಕಲ್ಯಾಣದ ಅಲೆ ಅಲೆಗಳಲ್ಲಿ ವಿಹರಿಸಿದ ತನ್ಮಯದಿ ಬಕಹಂಸಗಳು ಬಂದಿಣಿಕಿ ಮತ್ತೆ ಮೇಲೆ ಸರಿದವು. ಬಾನಂಗಳದಲ್ಲಿ ಆಡುತ್ತ ತೇಲಿದ್ದ ಮೋಡಗಳು ಹಸಿರು ಹಾಸಿನ ಹುಲ್ಲಿನಲ್ಲಿ ಕುಣಿಯುತ್ತ ಸಾಗಿದವು. ಬೆಳ್ಳಕ್ಕಿಗಳು ಹಕ್ಕಿಗಳ ಚಿಲಿಪಿಲಿಗೆ ಓಗೊಟ್ಟು ಮುಗಿಲು ಸುರಿಸಿತು ಹೂ ಮಳೆಯನ್ನು ದೇವ ಗಂಧರ್ವರ ಶುಭಾಶೀರ್ವಾದದಂತೆ. ಶುಭ ಕಾರ್ಯಗಳು ಮುಗಿದ ಕೆಲವೇ ದಿನಗಳಲ್ಲಿ ಅಜ್ಜ ಎಲ್ಲರನ್ನು ತೊರೆದು ಮತ್ತೆ ಬರಲಾರನೆಂದು ದೇವಪಾದ ಸೇರಿದ್ದ. ಬಸವಣ್ಣನ ಎಳೆ ಮನದಲ್ಲಿ ತೊರೆದು ತನ್ನವರೆಲ್ಲರನ್ನು ಅಜ್ಜ ಹೋದದ್ದಾದರೂ ಎಲ್ಲಿಗೆ? ಆತ ಈ ಜಗವೇ ತನ್ನ ಮನೆಯೆಂದು ತಿಳಿದಿದ್ದ. ಎಲ್ಲರೊಳಗೆ ಒಂದಾಗಿ ನಿರ್ಮಲ ನಿರ್ಮೋಹದಲ್ಲಿ ತಾನು ತಾನಾಗಿ ತಾನುರುವೆ ಎಲ್ಲರಿಗಾಗಿ ಎಂಬ ರೀತಿಯಲ್ಲಿ ಬದುಕಿದ್ದ ಪರಮ ಪುರುಷ ಎಲ್ಲಿರುವ ನೀಗ? ಪ್ರಶ್ನೆಗಳ ಸರಮಾಲೆ. ನೆಮ್ಮದಿ ಸಿಗದೆ ಗುರುಗಳಾದ ದೀಕ್ಷಿತರಲ್ಲಿ ಬಸವ ಧಾವಿಸಿದ, ಬಿತ್ತರಿಸಿದ. ಅವರೆಂತೆಂದರು ಇರುವ ನೋರುವ ಕಾಲಯಮನು, ಒಯ್ಯುವನು ಎಲ್ಲರನ್ನು. ಬಡವ ಬಲ್ಲಿದ ಪಂಡಿತ ಪಾಮರ ಪಾತ್ರರು ಅಪಾತ್ರರು ಎನ್ನದೆ ಅವಗಿಲ್ಲ ಯಾವ ಭೇದವೂ ದರೆಯೊಳಗಿನ ಮನುಜರಲ್ಲಿ. ಆರಂಭಿಸಲಿದೆ ನೀನಿನ್ನು ವೇದಾಧ್ಯಯನವನ್ನು, ಅರಿತುಕೋ ನೀನದರೊಡನೆ ಶಿಕ್ಷಾ ನಿರುಕ್ತಾದಿ ವೇದಾಂಗ ಮುಂದಿನ ಬೆಳಕಾಗಿ ನಿನ್ನೆದುರು ಬರಲಿದೆ. ಷಡ್ದರ್ಶನ ಉಪನಿಷತ್ತು ಆಗಮಗಳು ಒಳ ಹೊಕ್ಕಂತೆ ನೀನು ಅರಿಯಬಹುದು ನಿನ್ನನ್ನು. ಅದರೊಡನೆ ಮನ ಕೊರೆವ ವಿಚಾರಗಳ ಸದಾಶಯವ. ದಿನಗಳು ಉರುಳುತ್ತಿದ್ದವು. ಬಸವನಿಗೆ ಕಪ್ಪಡಿ ಸಂಗಮದ ಗುರುಕುಲದಲ್ಲಿ ವಿದ್ಯೆ ಮುಂದುವರಿಸುವ ಆಸೆ. ಮಾದರಸ ಹಲವರಲ್ಲಿ ವಿಚಾರಿಸಿದ. ಅರಿತ ವಿಷಯವೆಂದರೆ ಸಂಗಮವು ಪಂಡಿತರ ನೆಲವೀಡು ಎಂಬುದರಲ್ಲಿ ಎರಡು ಮಾತಿಲ್ಲ. ಆದರೆ ಅಲ್ಲಿ ಪಾಲಿಸರು ಸರಿಯಾಗಿ ಶುದ್ಧ ವೈದಿಕ ಸಂಪ್ರದಾಯಗಳನ್ನು ಪ್ರಬಲವಲ್ಲಿ ಪಾಶುಪತ ಕಾಳಾಮುಖ ಶೈವ ಶಾಖೆಗಳು ತಿಳಿದಂತೆ ಏನು ಮಾಡುವುದು ಎಂದರಿಯದೆ ಮಾದರಸ ಚಿಂತೆಯುರಿಯಲ್ಲಿ ಬೇಯತೊಡಗಿದ. ಬಸವನಿಗೆ ಸಂಗಮ ಎಂಬುದೇ ಎದೆಬಡಿತವಾಗಿತ್ತು. ಹಣ್ಣೊಳಗೆ ಹುಳ ಸೇರಿ ತಿಂದು ತಿಂದವರಿಗೇನೂ ಉಳಿಸದಂತೆ ಗಳಿಗೆ ಗಳಿಗೆಗೂ ಮಿಸುಕಾಡುವ ಚಿಂತೆ ಬಸವನ ತಲೆಯನ್ನು ಕುಕ್ಕಿ ಕುಕ್ಕಿ ತಿನ್ನತೊಡಗಿತ್ತು. ಬಸವನ ಗೆಳೆಯರಿಗೆ ಅದರ ಅರಿವಾಗಿತ್ತು. ತಮ್ಮ ಹೆತ್ತವರಲ್ಲಿ ತಿಳಿಸಲದನು ಅವರೆಲ್ಲರೊಂದಾಗಿ ಬಂದು ಮಾದರಸನಲ್ಲಿ ಇಂತೆಂದರು. ಕಳುಹಿದರೆ ಬಸವನನ್ನು ಸಂಗಮಕ್ಕೆ, ದಕ್ಕಲಾರ ನಿಮಗವನು ಮುಂದೆ. ತಂದಾನು ಅಪಕೀರ್ತಿಯನ್ನು ಕುಲಕ್ಕೆ, ಹೆದರಿಸಿದರು. ಮಾದರಸ ಬಸವನನ್ನು ಬಾಗೇವಾಡಿಯ ಗುರುಕುಲಕ್ಕೆ ಸೀಮಿತವಾಗಿಸಲು ನಿರ್ಧರಿಸಿದರು. ನಾಗವ್ವೆಯ ಪತಿ ಮದುವೆಯಾದ ಮಾಸದಲ್ಲೇ ಉತ್ತರದ ಕಡೆ ಪ್ರವಾಸಕ್ಕೆ ತೆರಳಿದ್ದ. ನಾಗವ್ವೆ ತವರಿನಲ್ಲಿ ಅಕ್ಕನಲ್ಲಿ ಧಾವಿಸಿದ ಬಸವ ತನ್ನೆದೆಯ ದುಗುಡವನ್ನು ನಿವೇದಿಸಿದ. ನಾಗಮ್ಮ ಸಂತೈಸುತ್ತ, ಬಸವ ವಿಮಲ ಹೃದಯಿಯಾಗಿರು, ಮೈಗೂಡಿಸಿಕೋ ಅಪಾರ ತಾಳ್ಮೆಯನ್ನು. ಒಪ್ಪಿ ನಡೆ, ಪಿತನ ಆಶಯವನ್ನು ಅರಿತು ಹೊರಗದಿರು. ಕನ್ನಡಿಯ ಗಂಟು ಸಿಗಲಿಲ್ಲವೆಂದು ತೋರು ಕಲಿಯುವ ಆತುರವನ್ನು. ಗುರುವಿನಲ್ಲಿಲ್ಲ ವಿದ್ಯೆ, ಊರಿನಲ್ಲಿಲ್ಲ ವಿದ್ಯೆ, ಇರುವುದದು ಸದಾ ಕಲಿಯಬೇಕು ಎನ್ನುವ ಮನವು ಇರುವಲ್ಲಿ ಮಾತ್ರ
ನಿನ್ನೆದುರ ವೇದ

ನಿನ್ನೆದುರ ವಿದ್ಯೆ, ನಿನ್ನೆದುರ ಮಾತು, ನಿನ್ನೆದುರ ಗೀತೆ, ನಿನ್ನೆದುರ ಭಾಷೆ, ನಿನಗಾಗಿ ಬುದ್ಧಿಯ, ನಿನಗಾಗಲಿ ಬುದ್ಧಿಯ ಸುದ್ದಿಗೆ ಗುದ್ದು ಕೊಡುವ ಸಂಗಾತಿ ಎದ್ದು ಬರುವಂತೆ ಮಲಗಿದ್ದಲ್ಲಿಂದ ಹಿತೋಪದೇಶ ಮಾಡಿದಳು. ಕಾಲ ಯಾರಿಗೂ ಕಾಯದೆ ಉರುಳುತ್ತಿತ್ತು. ಬಸವ ಕಲಿಯುವ ಧ್ಯಾನದಲ್ಲಿ ನಿರತನಾಗಿದ್ದ ಅಂತರ್ಮುಖಿ ಸದಾ ಪ್ರಸನ್ನತೆಯೇ ಮೈವೆತ್ತು ಬಂದಂತಿದ್ದ. ಶುಕ್ಲ ಚಂದಿರನಂತೆ ನಿತ್ಯ ಬೆಳಗುತ್ತಿದ್ದ. ಎಳೆಯ ಮಗು ಒಂದು ಕುಡಿಯೊಡೆದು ನಳನಳಿಸಿ ತೊಟ್ಟು ಹೊಸ ಉಡುಗೆಯನ್ನು ನಲಿಯುವ ಮಗುವಿನಂದದಿ ದಿನ ದಿನಕ್ಕೆ ಅಂದ ಚಂದದ ಮುದ್ದು ಬಂಗಾರವಾಗಿ ಹೊಸ ಹೊಸತು ಚಿಗುರು ಮೈ ಸೋಂಪಿನಲ್ಲಿ ಬಿರಿದು ರವಿಗೆತ್ತುವ ದೀಪಾರತಿಯಾಗಿ ಹಸಿರ ಚೆಲುವನ್ನು ತುಂಬಿ ಬೆಳೆಯುತ್ತಾ ಬೆಳೆಯುವ ಲತೆ ಲತಾಂಗಿಯರಿಗೆ ಕಣ್ಕಟ್ಟು ಮಾಡಿ ವೃಕ್ಷರಾಣಿಯಾಗುವ ಸನ್ನಾಹದಿದ್ದಿರಲು ಅರಿತವರಾರಿರಲಿಲ್ಲ. ಬೆಳೆದು ಆ ವೃಕ್ಷ ನೀಡುವ ಫಲ ಎಂತಿರುವುದು ಎಂಬುದನ್ನು ಅರಿಯಲು ಹೊರಟರೆ ಅರಿಯಬೇಕವರು ಬೆಳೆದ ಗಿಡದ ಬೀಜರೂಪಿ ಸಂಕಲ್ಪ ಶಕ್ತಿಯ ಕ್ಷೇತ್ರವನ್ನು, ಅದು ಉಂಡಿರುವ ನೀರು ಗೊಬ್ಬರ ಗಾಳಿ ಬೆಳಕನ್ನು. ಅಂದಾಗ ಮಾತ್ರ ವಿಕಸನದ ಪ್ರಫುಲ್ಲತೆಯು ಅರಿವಾಗಬಹುದು. ಈ ಜಗದ ಮನುಜರಿಗೆ ಅರಿತಂತೆ ಎಲ್ಲವನ್ನು. ಹೀಗೆ ಬಸವ ಬೆಳೆಯುತ್ತಿದ್ದ. ಬಸವ ಅನುದಿನವೂ ಬಿಡುವಿರದ ಕಲಿಕೆಯಲ್ಲಿ ಗುರುಮುಖೇನ ನೂರಾರು ವಿಷಯಗಳನ್ನು ಅರಿತ, ಒಡ ಮೂಡುತ್ತಿದ್ದ ಸಂದೇಹಗಳನ್ನು ಹಿರಿಯರಲ್ಲಿ ಚರ್ಚಿಸುತ್ತಿದ್ದ. ಗೆಳೆಯ ಸಹಪಾಠಿ ಸಹಾಧ್ಯಾಯಿಗಳ ಕೂಟದಲ್ಲಿ ಸಂವಾದವನ್ನು ಏರ್ಪಡಿಸುತ್ತಿದ್ದ, ಚರ್ಚೆಗೆ ಮುಂದಾಗುತ್ತಿದ್ದ. ಅಕ್ಕ ನಾಗಮ್ಮನ ಮಾತೃ ವಾತ್ಸಲ್ಯದ ಬಹುಮುಖವನ್ನು ಮನಸಾರೆ ಉಂಡು ಹೊಸ ಹೊಸ ವಿಚಾರಗಳು ಮೂಡಿ ಬಂದಂತೆ ಸಿಗುವ ಗ್ರಂಥಗಳಿಂದ ಸಾಕ್ಷಾತ್ಕರಿಸಿಕೊಳ್ಳುತ್ತಿದ್ದ. ಒಮ್ಮೆ ಗುರು ಪ್ರವಚನ ಬಸವ ಆಸಕ್ತಿಯಿಂದ ಆಲಿಸುತ್ತಿದ್ದ. ತಾಯಿಯ ಗರ್ಭದಿಂದ ಹೊರಬರುವ ಶಿಶುವು ಕಣ್ಣ ತೆರೆಯುವ ಮೊದಲು ಪಂಚಭೂತಗಳ ಆವಾಹಿಸಿಕೊಳ್ಳುತ್ತದೆ. ಮತ್ತದಕ್ಕೆ ಪ್ರಕೃತಿಯ ಬಂಧದಿಂದ ಹೊರಬರುವ ದೇಹದಿಂದ ಬಿಡುಗಡೆ ಇರದು. ಆತ್ಮಗುಣವು ಸುಪ್ತವಾಗಿರಲು ಪಡೆದ ಸಂಸ್ಕಾರಕ್ಕೆ ಅನುಗುಣದಲ್ಲಿ ಸ್ಪಂದಿಸುವುದದು. ಮುಕ್ತಿ ಮಾರ್ಗವನ್ನು ಕಾಣದಿದ್ದರೆ ಆತ್ಮವೆಂದು ಮುಕ್ತವಾಗದು. ಮುಕ್ತಿ ಮಾರ್ಗಕ್ಕಾಗಿ ವಿವಿಧ ಮಾರ್ಗಗಳಲ್ಲಿ ಸುತ್ತಾಡಬಾರದು. ದೇಹ ಸಿದ್ಧಿಯನ್ನು ಪಡೆದಂತೆ ಮೆರೆಸುವುದು ಜೀವಿಯನ್ನು ಲೋಕೋತ್ತರವಾಗಿಸಿ ಅವನಾಗ ಆನಂದಮಯಿ. ಮಾಯಾ ಪಾಶವನ್ನು ಧಿಕ್ಕರಿಸಿ ಮರೆತು ವಿಷಯಾಸಕ್ತಿಯನ್ನು ಮನ ಬುದ್ಧಿ ಇಂದ್ರಿಯಗಳನ್ನು ಹಿಡಿತದಲ್ಲಿರಿಸಿ ಕಂಗೆಡಿಸುವ ಬಾಳಿನಲೆಗಳನ್ನು ಹಿಂದಿಕ್ಕುವುದು. ಸಾಧನೆ ಎಂಬ ಮೂರಕ್ಷರದ ಪದವನ್ನು ನುಡಿಯುವುದು ಬಹು ಸುಲಭ, ಆದರೆ ಅದನ್ನು ನಮ್ಮದಾಗಿಸಿಕೊಳ್ಳುವುದು ಅಷ್ಟು ಸುಲಭದಲ್ಲಿಲ್ಲ. ಅದಕ್ಕೆ ಬೇಕಾದುದೇ ಧೀಶಕ್ತಿ. ನಿದ್ದೆಗೆ ಯಾವ ಸಾಧನೆಯೂ ಬೇಡ. ನಿದ್ರಾದೇವಿ ತಮೋಗುಣದವಳು. ಸಾಧನೆಗೆ ಬೇಕಿರುವುದು ಮನದ ಸಾತ್ವಿಕತೆ. ಬಹು ಸುಲಭದಲ್ಲಿ ಮನವನ್ನು ಹಿಡಿದು ನಿಲ್ಲಿಸಲು ಸಾಧ್ಯವೇ ಇಲ್ಲ. ಸತ್ವಗುಣಗಳನ್ನು ಮೈ ಮನಗಳಲ್ಲಿ ಆವಾಹಿಸಿಕೊಂಡಂತೆ ವೇದ ವೇದಾಂಗಗಳು ವಿದ್ಯೆ ಬುದ್ಧಿಗಳು ಒಲಿಯುತ್ತವೆ. ಇಂದ್ರಿಯಗಳನ್ನು ನಿಗ್ರಹಿಸಿ ಮನವನ್ನು ಅಂತರ್ಮುಖಿಯಾಗಿಸಿ ಬುದ್ಧಿಯನ್ನು ಸಮಾಧಾನದಲ್ಲಿರಿಸಿ ಮುಂದಲೆಯ ಇಡಲು ಎಲ್ಲವನ್ನು ಕಲಿಯಬಹುದು. ಕುಶಾಗ್ರಮತಿಗಳು ಎನ್ನಿಸಬಹುದು. ಇಹದ ತೃಪ್ತಿಯ ಪೂರೈಸಿ ಪರಕ್ಕೆ ಹೊಸ ಸಂಗಾತಿ ಎನಿಸಬಹುದು. ಕಲಿಯಲು ಹೊರಟವನಿಗೆ ಮನವೇ ಶತ್ರು, ಮನವೇ ಮಿತ್ರ. ಯೋಗ ಭೋಗ ಸಂಗರದ ನಡುವಿನಲ್ಲಿ ತಿಳುಕಾಡಿ ಏಳ ಹೊರಟರೆ ವಿದ್ಯೆಯು ಸನ್ಮಾರ್ಗವನ್ನು ತೋರುತ್ತದೆ. ವೇದವೇ ವಿದ್ಯೆ, ವಿದ್ಯೆಯೇ ವೇದ. ನಮ್ಮಿ ಜಗದಲ್ಲಿ ಆಸೆ ಆಮಿಷಗಳು ಇರುವುದು, ಮೋದ ಆಮೋದಗಳು ಇರುವುದು ನಮ್ಮನ್ನು ತಿದ್ದಿ ತೀಡಲು ಮಾತ್ರ. ಚಿಂತೆ ಎಂಬ ಕಂತೆಗಳ ಸಂತೆಯನ್ನು ಕಿತ್ತೆಸೆದರೆ ಮನ ಜಪ ತಪದಲ್ಲಿ ಲೀನವಾದೀತು. ಜಪವು ಯುಕ್ತತೆಯನ್ನು ಎಲ್ಲರಲ್ಲೂ ತೋರಬಹುದು. ಮನ ಎಂಬುದು ಮರದ ತುಂಡಲ್ಲ, ಕಲ್ಲಿನ ಚಂಡಲ್ಲ. ನಾವಾರೂ ವಿಧಿಯ ಹೊರೆಗಳನ್ನು ತಪ್ಪಿಸಿಕೊಳ್ಳುವಂತಿಲ್ಲ. ಧೀರರಾಗಿರಬೇಕು, ಧೃತಿಗೆಡದಿರಬೇಕು. ವಿದ್ಯೆ ಸುಲಭದಲ್ಲಿ ಒಲಿಯದು, ಒಲಿಸಿಕೊಳ್ಳುವುದು ನಮ್ಮ ಧರ್ಮ ಮತ್ತು ಕರ್ತವ್ಯ. ಗುರುಗಳ ಮಾತುಗಳನ್ನು ಕೇಳಿ, ಅವರ ಹಾಡನ್ನು ಕೇಳಿ ಮತ್ತದನ್ನು ಪುನರುಚ್ಚರಿಸಲು ಬಸವಣ್ಣ ಸಿದ್ಧನಾದ.

0: ಪ್ರಿಯ ಕೇಳುಗರೇ, ಇದುವರೆಗೂ ಬಸವಣ್ಣನವರ ಜೀವನದ ಆದರ್ಶಗಳು ಭಾಗ ಒಂದರ ಕುರಿತು ಮಂಡ್ಯದ ಹಿರಿಯ ಸಾಹಿತಿಗಳಾದ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರೀರವರು ನಡೆಸಿಕೊಟ್ಟ ಶ್ರೀ ಬಸವಣ್ಣನವರ ಸರಣಿ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ರೀಮಾ, ಇವತ್ತಿಂದ ನೀನು ಇಲ್ಲಿ ಕೆಲಸ ಮಾಡುವ ಅಗತ್ಯ ಇಲ್ಲ.
2: ಸರ್, ಅಂದ್ರೆ ನನ್ನ ಈಗಷ್ಟೇ ಹುಟ್ಟಿದ ಮಗು.
1: ಅದಕ್ಕೆ ಇನ್ನು ನೀನು ಎಲ್ಲಿ ಆರಾಮಾಗಿ ನಿನ್ನ ಪುಟ್ಟ ಮಗಳಿಗೆ ಹಾಲು ಉಣಿಸೋಕೆ ಆಗತ್ತೋ ಅಲ್ಲಿ ಕೆಲಸ ಮಾಡು, ಅಂದ್ರೆ ನಿನ್ನ ಹೊಸ ಕ್ಯಾಬಿನ್ ನಲ್ಲಿ.
2: ಆಯ್ತು ಸರ್, ಧನ್ಯವಾದಗಳು. ಈಗ ಪ್ರತಿಯೊಬ್ಬ ತಾಯಿಗೆ ಅಗತ್ಯ ಇದೆ ಇಂತಹ ಸಹಕಾರದ್ದು. ಇದರಿಂದ ಅವಳು 6 ತಿಂಗಳವರೆಗೆ ಮಗುವಿಗೆ ತನ್ನ ಹಾಲು ಕುಡಿಸೋಕೆ ಸಾಧ್ಯ. ಇದರಿಂದಲೇ ಮಗುವಿನ ಬುದ್ಧಿ ಚುರುಕಾಗುವುದು, ಸರಿ ಅಲ್ವಾ? ತಾಯಿಯ ಹಾಲು ಲಾಭ ಬಹುಪಾಲು. ತಾಯಿಯ ಪ್ರೀತಿ, ತಾಯಿಯ ಅಕ್ಕರೆ, ತಾಯಿಯ ಆಶೀರ್ವಾದ, ತಾಯಿಯ ಮುದ್ದು ಮತ್ತು ತಾಯಿಯ ಹಾಲು ಮಗುವಿಗೆ ಎಂದಿಗೂ ಕಡಿಮೆ ಎನಿಸುವುದಿಲ್ಲ. ನಾನು ತಾಯಿ, ಆದ್ದರಿಂದ ನಂಗೊತ್ತು. ನಂಬಿಕೆ ಇಡಿ, ಪದೇ ಪದೇ ಕುಡಿಸೋದ್ರಿಂದ ತಾಯಿಯ ಹಾಲು ಹೆಚ್ಚೇ ಆಗತ್ತೆ. ತಾಯಿಯ ಹಾಲು ಲಾಭ ಬಹುಪಾಲು.
3: ಹತ್ತರಿಂದ 19 ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
4: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
5: ಈ ಎಲ್ಲಾ ಬದಲಾವಣೆಗಳಿಗೆ ಅನುಗುಣವಾಗಿ
3: ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.

0: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಮುಸ್ಸಂಜೆ ವೃದ್ಧಾಪ್ಯ ಜೀವನ ಮತ್ತು ಆರೋಗ್ಯ ಸಮಸ್ಯೆ ಕುರಿತು ಅಂತರಸಂತೆಯ ಶ್ರೀಮತಿ ನೀಲಮ್ಮ, ಸೋಗಹಳ್ಳಿಯ ವೆಂಕಟಯ್ಯ, ನೂರಲಕುಪ್ಪೆಯ ಸುಂದರಾರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
1: ಹಿರಿಯರೇ ಮನೆಯ ಲಕ್ಷಣ.
2: ನಮ್ಮ ಪೂರ್ವಜರೇ ನಮ್ಮ ಸಂಪ್ರದಾಯಗಳ ಆಭರಣ.
1: ಅವರಿದ್ದ ಮನೆ ಸಕಾಲದಲ್ಲೂ ಸಮೃದ್ಧಿ.
2: ಆದ್ದರಿಂದ ನಮ್ಮ ಮಕ್ಕಳಿಗೆ ಹಿರಿಯರ ಆಚಾರ ವಿಚಾರ, ಹಿರಿಯರನ್ನು ಗೌರವಿಸುವ, ಪ್ರೀತಿಸುವ, ಸಂಪೋಷಿಸುವ ಹಾಗೂ ಅವರ ಸಂಸ್ಕೃತಿ ಸಂಪ್ರದಾಯಗಳನ್ನು ತಿಳಿಸುವ ಕಾರ್ಯಕ್ರಮವೇ ಮುಸ್ಸಂಜೆ ಕಾರ್ಯಕ್ರಮ.
1: ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಿಗ್ಗೆ 9:50.
2: ಮರುಪ್ರಸಾರ ಪ್ರತಿ ಬುಧವಾರ ಸಂಜೆ 7:20 ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
3: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ಮುಸ್ಸಂಜೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇವತ್ತಿನ ನಮ್ಮ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಮ್ಮ ವೃದ್ಧರ ಒಂದು ಸ್ವಾಸ್ಥ್ಯ ಜೀವನ ಆಗಿರ್ಬೋದು, ಆರೈಕೆ ಆಗಿರ್ಬೋದು, ಇದ್ರ ಕುರಿತು ನಮ್ಮ ಜೊತೆ ಮಾತನಾಡಲಿದ್ದಾರೆ ಜಿಆರ್ ಹಳ್ಳಿಯ ಶ್ರೀಮತಿ ಸಣ್ಣಮ್ಮ ಮತ್ತು ಪುಟ್ಟಮ್ಮರವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆ ಅವರ ಒಂದು ವೃದ್ಧರ ಆರೈಕೆ ಆಗಿರ್ಬೋದು, ಸ್ವಾಸ್ಥ್ಯ ಜೀವನ ಗುಟ್ಟಿನ ಬಗ್ಗೆ

0: ಅವರಿಂದಲೇ ಒಂದಷ್ಟು ವಿಚಾರಗಳನ್ನ ತಿಳಿಯೋಣ. ಅಮ್ಮ, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ.
1: ನಮಸ್ಕಾರ.
2: ನಮಸ್ಕಾರ.
0: ನಿಮ್ ಪರಿಚಯ ಮಾಡ್ಕೊಳ್ಳಿ ಅಮ್ಮ.
1: ಜಿಯರ ಚಿಲ್ಡ್ರ ಮರ್ತಿಟ್ಟು ಅಂತಾರ.
0: ಎಷ್ಟು ವರ್ಷದಿಂದ ಇದ್ರಿ ಅಲ್ಲೇ?
1: ನಾವು ಸುಮಾರು ಕಾಲದಿಂದ ಅಲ್ಲಿ, ನಮ್ಮ ತಾತ ಅಂದಿರಲ್ಲ ಅಲ್ಲೇ ಇರೋದು, ಅಲ್ಲಿ ಅವ್ರ ತರ ಗುರ್ತನ್ ಮಾಡಿರೋದು, ಅವ್ರ ಮಕ್ಕಳಿಗೆ ನಾವಾಗಿರೋದು.
0: ಎಷ್ಟು ವಯಸ್ಸಾಗಿದೆ ನಿಮ್ಗೆ?
1: 70 ಆಗಿದ್ದೇನೆ.
0: 75 ವರ್ಷ ಆಗಿದೆ. ಅಮ್ಮ, ಸ್ಕೂಲ್ಗೇನು ಹೋಗಿಲ್ವಾ ನೀವು?
1: ಅಯ್ಯೋ, ನಾವು ಹೋಗಿಲ್ಲ, ಓದೇ ಇಲ್ಲ.
2: ಪಕ್ಕ ಮನ ದಂಡ.
1: ಅಯ್ಯೋ, ಬೆಳಗೋದು, ತೊಳೆಯೋದು, ನೀರು ಹಿಡಿಯೋದು, ಬಟ್ಟೆ ಗಿಟ್ಟೆ ಒಗೆಯೋದು, ಸೊಸರು ಮಾಡ್ಬಿಟ್ಟು ಹೋಯ್ತಾರಲ್ಲ, ನಾವು ಗೇಯೋದು. ಅಡ್ಡಿ
0: ಜನ ಇದ್ರಿ ಮನೇಲಿ ನೀವು?
1: ನಾವು ಒಬ್ಬ ಸ್ವಸ, ಕಿರಿ ಸ್ವಸ, ಕಿರಿಮಂಗ, ಎರಡು ಮೊಮ್ಮಕ್ಕ. ಅದೇ ವಾರಕ್ಕೆ ಕೊಂಡೋದ್ರಲ್ಲ, ಹೆಣ್ಮಕ್ಕ ಎರಡು ಗಂಡು ಎರಡು ಹೆಣ್ಣು.
2: ನಮ್ಗೆ ಮೂರು ಗಂಡು ಮೂರು ಹೆಣ್ಣು. ನಾ ಇರೋದು ಒಬ್ಬ ಮಧ್ಯದವನೊಂದಿಗೆ, ಅವರೆಲ್ಲ ತೀರೋದ್ರಲ್ಲ ಇಬ್ಬರು. ಅವನೊಂದಿಗೆ ಅವ್ರು ಬೇರೆ ಬೇರೆ ಹೊಂಟೋದ್ರು, ಅವನೊಂದಿಗೆ ನಾವು ಮಾಮೂಲಿ ಜೊತೆಗೆ ಇರೋದು.
0: ಹಿಂದೆಲ್ಲ ಯಾವ ಕೆಲಸ ಮಾಡ್ತಿದ್ರಿ ನೀವು?
1: ಹಿಂದೆ ಆರಪ್ಪ ಕೆಲಸ, ಕಳ ಕೀಳೋದು, ಕುಯಿರು ಕುಯ್ಯೋದು, ಕರಿ ಕಟ್ಟೋದು, ಜೋಳ ಮುರಿಯೋದು, ಜೋಳ ತರಿಯೋದು ಮಾಡ್ತೀನಿ.
0: ಎಲ್ಲ ಕೆಲಸ ಮಾಡ್ತಿದ್ರ?
1: ಹ್ಞೂ, ಕಳ ಗಿಳ ಕೀಳಕ್ಕೆ ಹೋಯ್ತೀನಿ.
0: ಎಷ್ಟು ಕೂಲಿ ಕೊಡ್ತಿದ್ರು?
1: ಅಯ್ಯೋ, ಹಾಗೆಲ್ಲೇ ಗಣೇಶನ ಗುಡಿ ತಾಂಕ್ ಹೋಗಿ ಎಂಟಾಣೆಗೆಲ್ಲ ಕಿತ್ಕೊಬನ್ನಿ ಕಳಿಗೆ. ಹ್ಞೂ, ಮೂವತ್ತು ಪೈಸನೆಲ್ಲ ತಂದೀವಿ ಆಗ. ಹ್ಞೂ, ಈಗ ಹೋದಾರ ಅದ್ರ ಮೇಲೆ ಹೊರತು ಕಡಿಮೆ ಇಲ್ಲ. ಹ್ಞೂ, ಊರ ಹಳೆಯೆಲ್ಲ ಹೋಗಿವು, 30 ಪೈಸ ಬಿದ್ರು ಬೀಳ್ತಿತ್ತು, 8 ಆಣೆ ಬಿದ್ರು ಬೀಳ್ತಿತ್ತು. ಅಯ್ಯೋ, ಮಕ್ಕಳಿಗೆ ಇನ್ನೇನು ಮಾಡ? ಹ್ಞೂ, ಊರೆಲ್ಲ ಹೋದ್ರ ಯಾರಿಗೆ ಕೊಟ್ಟಾರ? ಯಾಕ ಅಷ್ಟೇ ಸಿಕ್ತಿದ್ದು ನಾವು ಗೇಯಕ್ಕೆ ಹೋದ್ರ.
0: ಹ್ಞೂ,
1: ಈಗ ತತ್ತಾರ 200, 300, 400, 500 ಕಂಟ್ವ.
0: ಹ್ಞೂ,
1: ಈಗ ಆಗ್ತಾ ತಿದ್ವ.
0: ಹ್ಞೂ, ಈಗ 8 ಆಣಿ ಅಂತಂದ್ರೆ ಸಾಮಾನುಗಳ ಬೆಲೆ ಹೆಂಗಿರ್ತಿತ್ತು ಅವಾಗ?
1: ಆಗ
0: ಸಾಮಾನುಗಳ
1: ಬೆಲೆ ಕಡಿಮೆ ಸಿಕ್ತಿತ್ತು, ಈಗ ಬರಲ್ಲ. ಏನೇನು ತಕ್ಕಡ? ಅದೇ ಬೇರೆ ಟೀ ಸೊಪ್ಪ ಇಲ್ಲ ಮುರಕ್ಕೆ ಗಿಕ್ಕೆ ತಕ್ಕ ಗಂಜಿ ಕಾಯಿಸ್ಕೊತೀನಿ.
0: ಹ್ಞೂ,
1: ಇನ್ನೇನು ತಕ್ಕಡ? ಅದಕ್ಕೆ ಏನು ಪತ್ತಿತ್ತು ಮತ್ತೆ? ಉಲ್ವರ ಡ್ಯಾಮ್ಗೆಲ್ಲ ಒತ್ಕೋಗಿ ಉಲ್ವರ ಮಾರಿಬಿಟ್ಟು ಮಕ್ಕಳಿಗೆ ಬಾಣತನ ಮಾಡೀನಿ. ಅಳ್ತು ನಿಂತ್ಕೊಂಡು ಎಡ್ದಾರೆ ಇಲ್ಲಿ. ಆಗ ನಮ್ಮ ಟೂರ್ ತಗೋಗಿ ಹಾಕ್ಬಿಟ್ಟು ಅದಕ್ಕೆ ಬೆಲೆ ಟೀ ಸೊಪ್ಪು ಅಕ್ಕಿ ಮಗಳಿಗೊಂದು ಕೆ ಜಿ ಅಕ್ಕಿ ತಂದು ಮಗಳಿಗೆ ಮಾಡಿಕೊಟ್ಟಿ ಬಾಣತನಕ. ಇನ್ನೂ ತಪ್ಪಿಲ್ಲ.
0: ಹಾಗೆಲ್ಲ ನೀವು ಗಣಿ ಇಬ್ರು ದುಡಿತಿದ್ರ ಅವಾಗ?
1: ಹ್ಞೂ, ಹೋಯ್ತೀನಿ.
0: ಎಷ್ಟು ಸಿಕ್ತಿತ್ತು ದಿನಕ್ಕೆ?
1: ಅದೇ ಆಗೋ ಉಲ್ಲಿಗಿಲ್ಲು ತಕ್ಕ ಹೋಗೋದು, ಕಳ ಮುಳುಗೋಯ್ತೀನಿ.
0: ಹ್ಞೂ,
1: ಅದ್ರಲ್ಲಿ ಕಾಲ ಕಳೀತೀನಿ.
0: ಜಮೀನೇನು ಇರಲಿಲ್ವಾ ನಿಮಗೆ?
1: 2 ಎಕರೆ.
0: 2 ಎಕರೆ. ಹೆಂಗ್ ಮಾಡ್ತಿದ್ರಿ ಅವಾಗ ಜಮೀನ? ಹಳೆ ಪದ್ಧತಿಗಳು ಅಂತಂದ್ರೆ ಈಗ ನೇಗಿಲು ಉಳ್ಬೇಕಿತ್ತು, ದನಗಳು ಹೊಡ್ಕೊಂಡು ಹೋಗ್ಬೇಕಿತ್ತು. ಈಗೇನಿಲ್ಲ, ಎಲ್ಲ ಟ್ರ್ಯಾಕ್ಟ್ರು
1: ಬಿಸದು.
0: ಹ್ಞೂ, ಹಿಂದಿನ ಕಾಲದ ಹೆಂಗ್ ಜಮೀನ್ ಮಾಡ್ತಿದ್ರಿ? ಈಗ ಮಳೆ ಎಲ್ಲ ಯಥೇಚ್ಛವಾಗಿ ಬೀಳ್ತಿತ್ತು ಅವಾಗ. ಈಗ ಎಂತದ್ದು?
1: ಆಗ ನೀಗ್ಲಲ್ಲೂ ಹೊಡಿತೀವಿ, ಮಳೆ ಊದ್ರುವ ನೀಗ್ಲಲ್ಲೂ ಹೊಡೆದು ಬಿತ್ತಿನ ಬಿಸಿಲಾದಾಗ.
0: ಹ್ಞೂ, ವರ್ಷಕ್ಕೆ ಎಷ್ಟು ಬೆಳೆ ತೆಗಿತಿದ್ರಿ?
1: ಸುಮಾರು ಅದಕ್ಕೆ ನಮ್ಮ ಜೀವನಕ್ಕೆ ಮಾಡ್ಕೊತೀನಿ, ರಾಗಿ ಬಿತ್ತಿದ್ರು.
0: ಹ್ಞೂ,
1: 7 ಬೆಳೆ ತೆಗಿತೀನಿ. ಅರೆ ಉಳ್ಳಿ ಸೇರಿಸಿ 7 ಬೆಳೆ ರಾಗಿ ತಕೊಂಡು ಉಳ್ಳಿ ಬಿತ್ಕೊತಿದ್ರು. ಆರು ಸಂದ ಗಿಂತ ಕೊಡೋ ಬಿಟ್ಕೊಂಡು, ಅವ್ರೊಳಗೆ ಸಾಮಾನು ಅವನ ಕೊಡೋ ಬಿಟ್ಕೊಂಡು, ಅದು ತಕ್ಕೊಂಡು ರಾಗಿನೂ ಕುಯ್ಕೊಂಡು ಉಳ್ಳಿ ಬಿತ್ಕೊತೀನಿ.
0: ಇಂಥ ಸೀಸನ್ ಇಂಥದ್ದೇ ಬೆಳೆ ಅಂತ ಇರ್ತಿತ್ತು ಅವಾಗ ನಿಮ್ಮ ಕಡೆ?
1: ಹ್ಞೂ, ಮುಂಗಾರು ಹಿಂಗ ಕೊಟ್ಕೊ ಬಿತ್ಕೊತೀನಿ.
0: ಹ್ಞೂ,
1: ಮುಂಗಾರು ಮಳೆಗಾರ ಹಾಗೆ ಬಿತ್ತೀನಿ, ಹಿಂಗಾರು ಕಳ್ಳಿ ಬಿತ್ತೀನಿ.
0: ಹ್ಞೂ, ಚೆನ್ನಾಗಿ ಬರ್ತಿತ್ತು ಬೆಳೆಗಳು ಅವಾಗ?
1: ಚೆನ್ನಾಗಿ ಬರ್ತಿತ್ತು ಅವಾಗ.
0: ಗೊಬ್ಬರ ಎಲ್ಲ ಯಾವ್ದು ಹಾಕ್ತಿದ್ರಿ?
1: ದನ ಗೊಬ್ಬರ.
0: ದನಿನ ಗೊಬ್ಬರ?
1: ಹ್ಞೂ, ಈಗ ಗೌರ್ಮೆಂಟ್ ಗೊಬ್ಬರ ಹಾಕ್ತೀನಿ, ಹೊಲಾಗ ಹಾಕ್ತಿತ್ತೀರ ದನ ಗೊಬ್ಬರ ಊಡ್ತೀನಿ.
0: ಅದನ್ನ ಸಸ ಸಂಗ್ರಹಣೆ ಮಾಡಿಕೊಂಡು ನೀವು ಗೊಬ್ಬರ ಮಾಡ್ಕೋತಿದ್ರಿ?
1: ಮಾಡ್ಕೊಂಡು ವರ್ಷ ಉಳಿಸ್ಕೊತೀನಿ.
0: ಈಗ 8 ಆಣಿ 1 ರೂಪಾಯಿ ಕೂಲಿ ಕೊಡ್ತಿದ್ರು ಅಂತ ಹೇಳಿದ್ರಲ್ಲ, ಆ ಕೂಲಿ ಎಲ್ಲ ತಗೊಂಡು ಮಕ್ಕಳನ್ನ ಹೆಂಗ್ ಸಾಕ್ತಿದ್ರಿ? ಆಗ ನೀವೇ ಹೇಳ್ತಿದ್ರಿ ಬಡತನದ ಜೀವನ ಕಷ್ಟ ಇರ್ತಿತ್ತು ಅಂತ, ಹೆಂಗ್ ಸಾಕ್ತಿತ್ತು ಜೀವನ ಅವಾಗ?
1: ಆಗ ಆಟದಲ್ಲೇ ಬೆಲೆ ಟೀ ಸೊಪ್ಪು ಅಕ್ಕಿ ಪಕ್ಕಿ ತಕ್ಕ ಗಂಜಿ ಕಾಯಿಸ್ಕೊತೀವಿ. ಹ್ಞೂ, ಆಗೆಲ್ಲ ಕಡ್ ಬಂದ್ರಿ ಅಪ್ಪ ಬರ್ತಿತ್ತು. ಈಗ ಕೊಟ್ಟಾರ ಒಂದು ಮೂಟರ್ ಆಗಿ ತಕೊಂಡ್ರಿ ಈಗ 5,000, 6,000. ನಾವು ಜೀವನ ಕಳೆಯಕ್ಕಾಗ್ತ ಈಗ ಒಂದು ಅನ್ನ ಮಾಡ್ಕೊ ಉಣ್ಬೇಕಾದ್ರೆ ಹೋಗ. ಆಗ ನಮ್ಗೆ ಹಬ್ಬ ಮಾಡ್ಕೊ ಉಂಡವ್ರಾಗಾಗ್ತಿತ್ತು, ಮಕ್ಕಳಿಗೆ ಅನ್ನ ಮಾಡಿಕೊಟ್ರೆ ನಮ್ಗೆ ಹಬ್ಬ, ಅದೇ ಒಂದು ದೊಡ್ಡ ಹಬ್ಬ ಆಯ್ತಿತ್ತು. ಈಗೇನು
0: ಸಮೃದ್ಧಿಯಾಗಿ ಊಟ ಮಾಡಬೇಕು ಅಂದ್ರೆ ಹಬ್ಬಗಳೇ ಇರ್ತಿತ್ತು, ಹಬ್ಬಗಳನ್ನೇ ಕಾಯ್ಬೇಕಿತ್ತು,
1: ಕಾಯ್ಬೇಕಾಗಿತ್ತು.
0: ಬಾಕಿ ದಿನಗಳಲ್ಲಿ?
1: ಬಾಕಿ ದಿನಗಳು ಏನು, ಗಂಜಿಯ ಸೊಪ್ಪ ಸೋರಿಯ ಏನೋ ಒಟ್ಟ ತುಂಬಿಸಕ್ಕ.
0: ಹಿಂದಿನ ಕಾಲದಲ್ಲಿ ನವಣೆ ಸಜ್ಜೆ ಅಂದ್ರೆ ಯಾವ್ದು ಬಳಸ್ತಿರ್ಲಿಲ್ವಾ ನೀವು?
1: ಅಯ್ಯೋ, ಅದೇ ಕೂಟ.

0: ಗಿಟ್ಕೊಂಡು ಮಾಡ್ತೀನಿ, ಗಂಜಿ ಗಿಂಜಿ ಕಾಯಿಸ್ಕೊಡ್ತೀನಿ.
1: ಎಲ್ಲಾನು ಕುಟ್ಕೊಂಡೇ ಮಾಡ್ತಿದ್ರ?
0: ನಾವನೂ ಕುಡ್ತೀನಿ, ಸಾಮಾನು ಕುಡ್ತೀನಿ. ಅಯ್ಯೋ ಕುಟ್ಟಿ ಕುಟ್ಟಿ ನಮ್ಮ ರಾಟಿ ಇಲ್ಲ ಸುಂದ್ರಿ.
1: ಎಷ್ಟೊತ್ತು ಗೆದಳ್ತಿದ್ರಿ ಅವಾಗ?
0: ಆಗ್ಲೊತ್ತು ಕುಟ್ಟೋದು, ಒಪ್ಪತ್ತಿಗೆ ಹಿಡಿಯೋದು, ಅದು ಕುಟ್ಟು ಅಕ್ಕಿ ಮಾಡ್ಕೊಂಡು ಗಜ್ಜಿ ಕಾಯಿಸೋದು, ಇಲ್ದಾರ ಅನ್ನ ಮಾಡೋದು.
1: ಈಗ ಹಿಂದಿನ ಕಾಲದವರು ಅಂತಂದ್ರೆ ಆರೋಗ್ಯ ತುಂಬಾ ಚೆನ್ನಾಗಿರ್ತಿತ್ತು ಅವ್ರಿಗೆ. ಯಾವುದೇ ಕಷ್ಟ ಕಾರ್ಪಣ್ಯಗಳು, ಕಾಯಿಲೆಗಳು, ಆರೋಗ್ಯ ಸಮಸ್ಯೆ ಅನ್ನೋದು ಇರ್ತಿರ್ಲಿಲ್ಲ. ಆದ್ರಿಂದ ಏನ್ ಊಟ ಮಾಡ್ತೀರಿ ಹಿಂದಿನ ಕಾಲದಲ್ಲಿ?
0: ಗಂಜಿಗಾರ್ನ ಕಾಯಿಸ್ಕೊ ಕುಡಿತೀನಿ, ಸೊಪ್ಪು ಗಿಪ್ಪು ತಕ್ಕ ಬಂದು ಬೇಯಿಸೋದು, ಹುಳಿಕಾಳು ಸಾರು ಅನ್ ಮಾಡ್ಕೊಂಡ್ತೀನಿ. ಒಂದ್ಗಲ ಸೊಪ್ಪು, ಯಾವ ಸೊಪ್ಪು ಯಾವ್ದಾರ ಕುಯ್ಕೊಡೋದು, ತಿನ್ನೋ ಸೊಪ್ಪ
1: ಎಲ್ಲ ಸೊಪ್ಪು ತಿಂತಿದ್ರಿ?
0: ತಿಂತೀನಿ.
1: ಈಗ ಯಥೇಚ್ಛವಾಗಿ ರಾಗಿ ಇಟ್ಟು ಅದೆಲ್ಲ ತಿಂತಿದ್ರಲ್ಲ, ಎಷ್ಟು ಶಕ್ತಿ ಇರ್ತಿತ್ತು ನಿಮ್ಗೆ? ಕೆಲಸ ಎಲ್ಲ ಮಾಡಕ್ ಆಗ್ತಿತ್ತಾ?
0: ಶಕ್ತಿಯಾಗಿದ್ದು.

0: ಉಂಡು ಮುಗಿಸಪ್ಪು ಆಗಲ್ಲ, ಉಣ್ಣಪ್ಪು ಆಗಲ್ಲ. ಹ್ಮ್, ಈಗ ಆಗ ನಮ್ಗೆ ಆಬಲ್ಗೂ ಇತ್ತಿಲ್ಲ. ಹ್ಮ್, ಹಂಗಿತ್ತು.
1: ಯಾಕಂದ್ರೆ ಬಡತನ ಅವಾಗ ಒಂದೊಂದು ಕಾಳಿಗೂ ಕಷ್ಟ ಪಡ್ಬೇಕಿತ್ತು,
0: ಪಡ್ಬೇಕಾಗಿತ್ತು.
1: ನಿಮ್ಗೆ ನಾಲ್ಕು ಮಕ್ಕಳು ಅಂತ ಹೇಳಿದ್ರಿ, ಆ ನಾಲ್ಕು ಮಕ್ಕಳು ಹಿಂದೆಲ್ಲ ಹಾಸ್ಪಿಟಲ್ಗಳು ಇರಲಿಲ್ಲ ಮಕ್ಕಳನ್ನ ತೋರ್ಸಕ್ಕೆ ಅಲ್ವಾ, ಆಗ ಹುಷಾರಿರ್ಲಿಲ್ಲ ಅಂದ್ರೆ ಏನ್
2: ಮಾಡಿ
0: ನೊತ್ತಿಗೆಲ್ಲ ಉಜ್ಜಲು ಹುರ್ಕೊಡ್ದೆಲ್ಲ ಹಾಕೋದು. ಆಗ ಮಕ್ಕಳಿಗೆ ಮೈ ಕೈಗೆಲ್ಲ ಸಾವಿರೋದು, ಜ್ವರ ಆಗ್ತಿದ್ದು ಆಗ. ಈಗ ಏನೇ ಮಾಡಿದ್ರು ಕೆಂದಲ್ಲ, ಆಸ್ಪತ್ರೆ ಕರ್ಕೋಬೇಕು.
1: ಹ್ಞೂ,
0: ಈಗ ಏನೇ ಮಾಡಿದ್ರು ಆರೋದು ಇಲ್ಲ, ಏನೂ ಇಲ್ಲ, ಆಸ್ಪತ್ರೆ ಕರ್ಕೊಯ್ತೇ ಇರ್ಬೇಕು.
3: ಹ್ಞೂ, ನಮ್ಮ ಪರಿಚಯ ಏನಿಲ್ಲ, ಆಟೋದಲ್ಲಿ ಸಾರ್ತಿದ್ರು, ಅದ್ರ ಮೂಲಕ ಅಂತರ್ಸಂತ ಬಂದು ಅಂತರ್ಸಂತಲ್ಲಿ ಸ್ಟೇಟ್ಮೆಂಟ್ ಕೊಟ್ಟರು, ಬನ್ನಿ ಅಂದ್ರೆ ಬಂದು.
1: ಎಷ್ಟು ವಯಸ್ಸಾಗಿದೆ?
3: ಮುಖ ಕಾಣ್ತಿದ್ದಿಲ್ಲ, ಕಪ್ಪು ಕಲರ್ ಕಾಣ್ತಿತ್ತು ಬಲ್ಗಣ್ಣು. ಅದರಿಂದ ಆಗ ಎಲ್ಲ ಹೇಳಿದ್ರು, ನಾವು 3-4 ತಿಂಗಳಿಗೆ ತೋರಿಸ್ಬೇಕು ತೋರಿಸ್ಬೇಕು, ಹಿಂಗೆ ಬಂದಿದ್ದು ಆಟ. ನಾವು ತಲೆ ಕೆಟ್ಕೊಂಡಿಲ್ಲ. ಈಗ ಸ್ವಲ್ಪ ಜಾಸ್ತಿ ಮಕ್ಕಳಾದಾಗ ಆಗ ಅಂತರ್ಸಂತಲ್ಲಿ ಬಂದು ಅಲ್ಲಿ ಅವ್ರು ಭೇಟಿ ಮಾಡ್ಕೊಂಡು ತೋರಿಸ್ಕೊಂಡು ಚೆಕಪ್ ಮಾಡಿಸ್ಕೊಂಡು.
1: ಇದೇ ಮೊದಲನೇ ಆಪರೇಷನ್?
3: ಭಯ ಏನಿಲ್ಲ, ಶಿವ ಶಿವಾನಂದ ಅಂತ.
1: ಹಿಂದೆಲ್ಲ ಆಪರೇಷನ್ ಮಾಡಿಸ್ಕೊಂಡಿದ್ರ ಯಾವ್ದಾರು ಆಪರೇಷನು ಅಥವಾ ಯಾವ್ದಾರ ಆರೋಗ್ಯ ಸಮಸ್ಯೆ?
3: ಇಲ್ಲ ಇಲ್ಲ, ಏನು
1: ಯಾವುದೇ
3: ರೀತಿ ಆರೋಗ್ಯ ಸಮಸ್ಯೆ ಇಲ್ಲ.
1: ಈಗ ಉಚಿತವಾಗಿ ಕಣ್ಣು ಶಸ್ತ್ರಚಿಕಿತ್ಸೆ ಮಾಡ್ತಾ ಇದ್ದಾರೆ, ನಿಮ್ಗೆ ಎಷ್ಟು ಖುಷಿ ಆಗುತ್ತೆ?
3: ನನಗೆ ಚೆನ್ನಾಗಿ ಕಂಡ್ರೆ ಬಹಳ ಖುಷಿ.
1: ಯಾವ ವಸ್ತು ಮೊದಲು ನೋಡ್ಬೇಕು ಅಂತ ಆಸೆ ನಿಮ್ಗೆ?
3: ಬಿತ್ತಬೇಕು, ಬೆಳೆಯಬೇಕು,
1: ಜಮೀನು ನೋಡ್ಬೇಕು ಅಂತ ಆಸೆ.
3: ನೀರು ಹೊಡಿಬೇಕು ಅಂದ್ರೆ ಇದೇ ಹುಚ್ಚು ನನಗೆ.
1: ಈಗಲೂ ಕೆಲ್ಸಕ್ಕೆ ಹೋಗ್ತೀರಾ? ಏನ್ ಕೆಲಸ ಮಾಡ್ತೀರಾ?
3: ಆರಂಭ ಮಾಡ್ತೀನಿ, ಹತ್ತಿ ಬೀಜ, ಜೋಳ, ಹತ್ತಿ ಎಲ್ಲ
1: ಬೆಳಿತೀನಿ. ಈಗಲೂ ಜಮೀನ್ ಮೇಲೆ ಆಸಕ್ತಿ ಜಾಸ್ತಿ? ಎಷ್ಟು ಜನ ಮಕ್ಕಳು?
3: ಒಂದು ಹೆಣ್ಣು, ಒಂದು ಗಂಡು.
1: ಚೆನ್ನಾಗಿ ನೋಡ್ಕೋತಾರ ಮನೇಲಿ? ನಿಮ್ಮ ಮನೆಯವ್ರು ಇದ್ದಾರಾ?
3: ಇಲ್ಲ, ಮನೆಯವರಿಲ್ಲ.
1: ತೀರ್ಕೊಂಡ್ರ? ಎಷ್ಟು ವರ್ಷ ಆಯ್ತು ತೀರ್ಕೊಂಡು?
3: 5 ವರ್ಷ ಆಯ್ತು.
1: 5 ವರ್ಷ ಆಯ್ತು. ಆಗ್ಲಿಂದ ನೀವು ಮನೆಯವರು ನೋಡ್ಕೋತಾ ಇದ್ರಿ, ನಿಮ್ಮ ಮನೆಯವರು ನಿಮ್ಮನ್ನ ನೋಡ್ಕೋತಾ ಇದ್ರೆ. ಇಲ್ಲಿ ತನಕ ಯಾವ್ದೇ ಆರೋಗ್ಯ ಸಮಸ್ಯೆ ಇಲ್ಲ ಅಂತ ಹೇಳಿದ್ರಲ್ಲ, ನಿಮ್ಮ ಆರೋಗ್ಯದ ಗುಟ್ಟೇನು?
3: ದುಡಿಬೇಕು, ಸೋಂಬೇರಿ ಮಾಡ್ಕೊಳಲ್ಲ ನಾನು, ಬೆಳಿಬೇಕು, ನನ್ನ ಮಕ್ಕಳು ಉದ್ಧಾರ ಮಾಡ್ಬೇಕು ಅಂತ ಇದೇ ಆಸೆ ಜಾಸ್ತಿ ನನಗೆ ಅಷ್ಟೇ.
1: ತುಂಬಾ ಖುಷಿ ಆಯ್ತು, ಧನ್ಯವಾದಗಳು.
3: ಧನ್ಯವಾದಗಳು.
1: ನಮಸ್ಕಾರ ತಾತ.
4: ಓ ನಮಸ್ಕಾರ.
1: ನಿಮ್ ಪರಿಚಯ ಮಾಡ್ಕೊಡಿ.
4: ನಾವು ಅಂತರ್ಸಂತೆಯಿಂದ, ಅಂತರ್ಸಂತೆ ಅವರು, ಅದರ ಪಕ್ಕದಹಳ್ಳಿ ನೂಲುಕುಪ್ಪೆ, ಅಲ್ಲಿಂದ ಕಣ್ಣಿನ ಸಸಿಸೆಗ ಆಟೋ ತಗೊಂಡು ಕನಸು ಮಾಡಿದ್ರು. ಆವಾಗ ನೋಡ್ಬಿಟ್ಟು ಫ್ರೀ ಸಿಗಿಸ್ತೆ ಅಂತ ಹೇಳಿದ್ರು. ಅದಕ್ಕೆ ಸರ್ಗುರು ವಿವೇಕಾನಂದ ಆಸ್ಪತ್ರೆ ಬಂದಿದೆ ಮೇಡಮ್.
1: ಎಷ್ಟು ವರ್ಷ ಆಗಿದೆ ನಿಮಗೆ?
4: 63.
1: ಯಾವುದೇ ಆರೋಗ್ಯ ಸಮಸ್ಯೆ ಇಲ್ಲ?
4: ಬಿ ಪಿ ಶುಗರ್ ಅದ ಮೇಡಮ್.
1: ಎಷ್ಟು ವರ್ಷದಿಂದ?
4: 3 ವರ್ಷದಿಂದ.
1: ಏನು ಕೆಲಸ ಮಾಡ್ತೀರಾ ನೀವು?
5: ವ್ಯವಸಾಯ.
1: ನಿಮ್ಗೆ ಎಷ್ಟು ಜನ ಮಕ್ಕಳು?
4: ಇನ್ನೊಂದು ಗಂಡು.
1: ಹೇಗೆ ನೋಡ್ಕೋತಾರೆ ಮನೇಲಿ?
4: ಮೇಡಮ್ ಮಗ ನೋಡ್ಕೋತಾವನ ಅಷ್ಟೇ, ಹೆಂಡತಿ ನೋಡ್ಕೋತಾಳ. ಮಗಳು ಮದುವೆ ಮಾಡಿದ್ವಿ.
1: ನೋಡ್ಕೋತಾರ ಮನೇಲಿ? ಅಂದ್ರೆ ನಿಮ್ಗೆ ಅಂತ ಆರೈಕೆ ಏನಾದ್ರು ಮಾಡ್ತಾರ? ಅಂದ್ರೆ ಸ್ಪೆಷಲ್ ಆಗಿ ಈಗ ಅವ್ರಿಗೆ ಬೆಳಗಿನ ತಿಂಡಿ ಅವ್ರು ಮಾಡ್ಕೊಳ್ಳೋದು, ನಿಮ್ಗೆ ಚಪಾತಿ ಆಗಿರ್ಬೋದು, ಮುದ್ದೆ ಆಗಿರ್ಬೋದು, ಇಂಥದ್ದು ಶೈಲಿಗಳೇ ಬೇರೆ ಇರ್ತವೆ. ಈ ನಿಟ್ಟಿನಲ್ಲಿ ನಿಮ್ಗೆ ಆ ಥರ ಪ್ರಿಫರೆನ್ಸ್ ಕೊಡ್ತಾರ?
4: ಮೇಡಮ್ ನನ್ನ ಹೆಂಡತಿ ಚೆನ್ನಾಗಿ ನೋಡ್ಕೋತಾಳ, ಬೆಳಿಗ್ಗೆ ನನಗೆ ಮುದ್ದೆ ಮಾಡ್ಕೊಡ್ತಾಳ, ಆಮೇಲೆ ಇರೋವ್ರಿಗೆ ನಾಷ್ಟ ಮಾಡ್ಕೋತಾರ.
1: ಇತ್ತೀಚಿನ ದಿನಗಳಲ್ಲಿ 35 ಆದ ತಕ್ಷಣ ಮಕ್ಕಳು ಸೋಂಬೇರಿತನ ಜಾಸ್ತಿ, ಬಿ ಪಿ ಶುಗರ್ ಅನ್ನೋದು ಈ ಹುಟ್ಟದ ಮಕ್ಕಳಲ್ಲೂ ಇರ್ತವೆ. ಈ ನಿಟ್ಟಿನಲ್ಲಿ ಇತ್ತೀಚಿನ ಆಹಾರ ಪದ್ಧತಿ ಬಗ್ಗೆ ನೀವೇನು ಹೇಳ್ತೀರಾ?
4: ಮೇಡಮ್ ಇತ್ತಿಂದ ಆಹಾರ ಪದ್ಧತಿ ಮೊದಲು ಚೆನ್ನಾಗಿ ನಾವು ಊಟ ಮಾಡ್ತಿದ್ವು, ಯಾಕಂದ್ರೆ ಗೊಬ್ಬರ ಮಾಡ್ತೀವಿ, ಗೊಬ್ಬರ ಹೊಡಿತಿದ್ವು, ದಿನ ಗೊಬ್ಬರ. ಇವಾಗ ಟೊಮೊಟೊ ಹಣ್ಣಿಗೂ ಔಷಧಿ ಹೊಡಿತಾರೆ, ಜೋಳಕ್ಕೂ ಔಷಧಿ ಹೊಡಿತಾರೆ, ಪ್ರತಿಯೊಂದಕ್ಕೂ ಔಷಧಿ ಹೊಡಿತಾರೆ. ಆರೋಗ್ಯ ಕೆಟ್ಟೋಗಲ್ಲ ಮೇಡಮ್ ಈಗ.
1: ಹ್ಞೂ,
4: ನಮ್ಮ ಕಡೆ ಚೆನ್ನಾಗಿತ್ತು, ರಾಗಿ ಜೋಳ ಬೆಳಿತಿದ್ವು, ಗೊಬ್ಬರ ದಿನ ಗೊಬ್ಬರ ಹಾಕ್ತಿದ್ವು, ಒಳ್ಳೆ ಚೆನ್ನಾಗಿ ಊಟ ಮಾಡ್ತಿದ್ವು ಮೇಡಮ್.
1: ಹ್ಞೂ, ಊಟ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಹಿಂದಿನ ಕಾಲದಲ್ಲಿ ಅದೇ ಪದ್ಧತಿಯನ್ನು ಪಾಲಿಸ್ಕೊಂಡು ಬರ್ತಿದ್ರ? ನಿಮ್ಮ ಮಕ್ಳಿಗೂ ಅದನ್ನೇ ಹೇಳ್ಕೊಡ್ತಿದ್ರ?
4: ಬದಲಾವಣೆ ಬರ್ತೀವಿ ಇವಾಗ, ಯಾಕೆಂದ್ರೆ ನಾವು ಇಟ್ಟು ಇಟ್ಟು ಉಣ್ಕೊಪ್ಪ ಬರ್ತಿದ್ದವರು, ಇವಾಗ ದೋಸೆ ಮಾಡಿ, ಬಾತ್ ಮಾಡಿ, ಅದು ಮಾಡಿ, ಇದು ಮಾಡಪ್ಪ ಅಂತ ಹೇಳ್ತಾರ.
1: ಹ್ಞೂ, ನೀವು ಹೊಂದ್ಕೊಂಡಿದ್ದೀರ ಇತ್ತೀಚಿನ ಜೀವನ ಶೈಲಿಗೆ?
4: ನಿಂತೆ ಆ ಥರ ಹಾಕೊಂಡಿಲ್ಲ, ಮುದ್ದೆನೆ ಮಾಡಿಕೊಟ್ಟ. ಹೌದು ಮೇಡಮ್.
1: ಈಗ ಬಿ ಪಿ ಶುಗರ್ ಇದೆ ಅಂತದಲ್ಲ, ಫಾಲೋ ಅಪ್ ಹೋಗ್ತಾ ಇದ್ದೀರಾ?
4: ಫಾಲೋ ಅಪ್ ಮಾಡ್ತೀವಿ. ಮಾಮೂಲಿ ಜಾಸ್ತಿ ಅನ್ನ ಉಣ್ಣಲ್ಲ, ಮುದ್ದೆ ಮಾಡ್ತೀನಿ, ಗೋಧಿ ಚಪಾತಿ.
1: ಗೋಧಿ ಚಪಾತಿ.
5: ಟ್ಯಾಬ್ಲೆಟ್ ಅಂತ ತಗೋತೀನಿ.
4: ಟ್ಯಾಬ್ಲೆಟ್ ತಗೋತೀನಿ ಮೇಡಮ್.
5: ಈಗ

0: ನನ್ನ ಸಮಸ್ಯೆ ಯಾವಾಗ ಸ್ಟಾರ್ಟ್ ಆಯ್ತು ನಿಮಗೆ?
1: ಮೇಡಮ್ ಒಂದು 2 ವರ್ಷ ಆಯ್ತು.
2: ಯಾವ ಥರ?
1: ಕಣ್ಣು ಮಂಜು ಮಂಜು ಬರೋದು, ಮತ್ತೆ ಚೆನ್ನಾಗಿ ಕ್ಲಿಯರ್ ಆಗಿ ಕಾಣ್ತಿಲ್ಲ. ನಮ್ಮ ಮನೆ ಎಲ್ಲ ನೋಡಿದ್ರೆ ಒಂಥರ ಮಂಜು ಮಂಜು ಕಾಣ್ತಿತ್ತು. ಅವಾಗ ನಾನು ಹೆಂಡತಿಗೆ ಹೇಳಿದೆ, ಕಣ್ಣು ಹಂಗೆ ಮಂಜು ಮಂಜು.
2: ಹಾಸ್ಪಿಟ್ಲಿಗೆ ಹೋಗಿದ್ರಾ?
1: ಹೋಗಿದ್ದೆ ಮೇಡಮ್, ಮೈಸೂರು ಹೋಗಿದ್ದೆ. ಅವ್ರು ಕಣ್ಣು ಆಪರೇಷನ್ ಮಾಡಬೇಕು, ಇದು ಕೂತದ ಅಂತ ಹೇಳಿದ್ರು.
0: ಈಗ ನಿಮಗೆ ಕಣ್ಣು ಬಂದ ತಕ್ಷಣ, ಕ್ಲಿಯರ್ ಆಗಿ ಕಾಣಿದ ತಕ್ಷಣ ಯಾವ ಒಂದು ವಸ್ತುನ ಅಥವಾ ಒಂದು ವ್ಯಕ್ತಿನ ನೋಡಬೇಕು ಅಂತ ನಿಮ್ಗೆ ಅನಿಸುತ್ತೆ?
1: ನಾನು ಹೆಂಡತಿ ನೋಡ್ಬೇಕು ಮೇಡಮ್, ಅವಳು ಭಾಳ ಸಾಕು.
0: ಯಾಕಂದ್ರೆ ಪ್ರತಿಯೊಬ್ಬರಿಗೂ ಒಂದು ಬೆನ್ನೆಲುಬಾಗಿ ನಿಲ್ಲೋದೆ ಹೆಂಡತಿ. ಈ ನಿಟ್ಟಿನಲ್ಲಿ ನಿಮ್ಮ ಹೆಂಡತಿ ನೋಡಬೇಕು ಅಂತ ಆಸೆ. ಈಗ ನೀವು ಮಾತಾಡ್ತಾ ಹೇಳಿದ್ರಿ, ಇತ್ತೀಚಿನ ದಿನಗಳಲ್ಲಿ ಮಕ್ಕಳಿಗೆ ಆರೋಗ್ಯ ಸಮಸ್ಯೆ ಅನ್ನೋದು ಜಾಸ್ತಿ ಆಗ್ತಾ ಇದೆ ಅಂತ. ಹಿಂದಿನ ಕಾಲದಲ್ಲಿ ಆರೋಗ್ಯ ಸಮಸ್ಯೆ ಅನ್ನೋದು ಇರಲಿಲ್ಲ. ಏನಿದ್ರು ಗುಟ್ಟು?
1: ಅದೇ ಮೇಡಮ್, ಈ ಮೆಡಿಸನ್ ಎಲ್ಲ
0: ಫ್ರೀ ಆಗಿ ಕ್ಯಾಂಪ್ ಮಾಡ್ತಾ ಇದ್ರೆ ಏನ್ ಅನ್ಸುತ್ತೆ ಹಾಸ್ಪಿಟ್ಲ್ ಬಗ್ಗೆ?
1: ಫ್ರೀ ಆಗಿ ಕ್ಯಾಂಪ್ ಮಾಡೋದ್ರಿಂದ ಬಡವರುಗಳಿಗೆ ತುಂಬಾ ಅನುಕೂಲ ಇದೆ.

0: ನಮ್ಮ ಪರಿಚಯ ಯಗ್ರದನ್ಕೋಟೆ ತಾಲೂಕಾದ್ರಂಥ ಹೋಬಳಿ ಸೋಗುಳಿ ಗ್ರಾಮದಲ್ಲಿರೋರು ಇದು ವೆಂಕಟಯ್ಯ ಅಂತ. ನಾವೇನು ಜೀತಪತ್ತೆ ಗೇದು ಮಕ್ಕಳು ಸಾಕಕ್ಕ ಇದು ಮಾಡಿ ಜೀತಪತ್ತೆ ಎಷ್ಟಾಗ ಮೂರು ಕಂಡ್ಕಂದ್ರೆ ಕಮಲ ಸೇರಿನಲ್ಲಿ ಮೂರು ಪಲ್ಲ ವರ್ಷ ಮೂರು ಗೇಯ್ಬೇಕು ಅದು ಜೀತ ಗೇಬೇಕು ಗೋಡೆ ಒಟ್ಕಡೆ ಹಬ್ಬಗ ಉಣ್ಬಗ ಕಡುಬು ವಡೆ ಇದು ತಾಮಕ್ಕಿ ನವಣ ಗಿವಣ ಕುಟ್ಕೊಂಡು ಜೋಳ ಕಳಿಸ್ತಿದ್ವ ಬಡತನ ತಗ್ತ ಸೊಪ್ಪು ತಿಂತಿಲ್ಲ ಆ ಥರ ತಿಂತಿದ್ವಿ ನಾವು ತೂತ್ರ ಕಾಸಿನ ಕಾಲಾಗ ಕಟ್ಟ ಪತ್ತ ಗುಡಿಸ್ತಿದ್ವು ಹೋಗಿ ಗಣಿ ಗುಡ್ಸ್ಕೊಂಬಂದು ಗಂಜ ಕೆಲಸ ಕುಟ್ಕೊಂಡು ಮಾಡ್ತಿದ್ವು ಆವಾಗ. ಈಗ ಈ ಚುನಾವಣೆ ಕಾಲ ಬತ್ತಲ್ಲ ಕಂಪ್ಯೂಟರ್ ಕಾಲ ಇದು ಇದರಿಂದ ಚುನಾವಣೆ ಬಂದಾಗ ನಾವು ಇಂದಾದ್ರು ಮಕ್ಕಳು ಮುಂದಕ್ಕೆ ಬಿಟ್ಟು ಕಾಲ ಕಳ್ಕೊ ಹೋಗ್ತಾರೆ.
1: ಏನು ಮಾಡ್ತಿದ್ರಿ ನಿಮ್ಮ ಕಾಲದಲ್ಲಿ? ನಿಮ್ಮ ಕಾಲದಲ್ಲಿ
0: ಹೇಳಿ ಜೊತೆಗೆ ಇತ್ತಿದ್ದು ನಮ್ಗೆ ಆಸ್ತಿ ಪುಸ್ತಿ ಇತ್ತಿಲ್ಲ ಬಡತನ ಜೊತೆ ಇದ್ಕೊಂಡು ಗೆಳ್ತಿದ್ನು ಮಕ್ಕಳು ಸಾಕಕ್ಕ ಅಲ್ಲಿ ಇಲ್ಲಿ ಯಾಕೇನ ಮೂರು ಹಣೆ ಕೊಟ್ರೆ ಒಂದು ಹತ್ತು ತುಳು ಬರೀನು ಒಂದು ಚೌಕ ಒಂದು ಚಡ್ಡಿ ಬತ್ತಿತ್ತು ಹಾಗಾದ್ರೆ ಈಗ ಹೊಸ್ತಿ ಕಸ ಇದ್ದಾರೆ ನಾಡಗ ಹೊಸ್ತಿ ಪುರತ್ತ ಎಲ್ಲ ತಗೊಂಡು ನ್ಯಾಪ್ ಮ್ಯಾಪ್ಗಳು ಸಾವಿರದು ಹೆಚ್ಚು ಸಾರೋದು ಒಂದು ನೆಕ್ಕೋದು ಊಟೈತಿದ್ದು ಜೀರಿಗೆ ಹೆಸರು ಕಳಿಸೋದು ಕೊತ್ತಂಬರಿ ಇದಾರದು ಕುಡಿದ್ಬಿಟ್ಟು ಬೆಳಗ್ಗೆ ಜಾಗ ಈ ಹುಳಿಕಾಳು ಇವ ಹುಳಿಕಾರ ಸಾರು ಅಂತ ಮಾಡಿಬಿಟ್ರೆ ಫಿನಿಶ್ ಜರ ಹೊಟ್ಟೈತಿದ್ದೆ ಹೊಟ್ಟೈತಿದ್ದೆ ಆಗ ಡಾಕ್ಟ್ರ್ ಗಿಟ್ರು ಇದು ಅಲ್ಲಿ ಇತ್ತಿಲ್ಲ ಪೆದ್ದ ಕಾಲಾಗ
1: ಜಾಸ್ತಿ ಇರ್ತಿತ್ತು
0: ದವಸ ಧಾನ್ಯ ಹೇಳಿ ದವಸ ಧಾನ್ಯ ಜಾಸ್ತಿ ಕಾಸು ಕಮ್ಮಿ ಆಗ ಒಂದು ಹಣೆ ಎರಡು ಹಣೆ ನಾಲ್ಕು ಮೂರು ಹಣೆ ಒಂದು ಆರು ಕಾಸು ಮೂರು ಕಾಸು ಕಾಲಾಗ ತೂತಿನ ಕಾಸಿನ ನಡು ನಡು ಪೊಡಿಸ್ಕೊಳ್ಳೋದು ಎತ್ತ ನೋಡಿ ಗುಡಿಸ್ಕೊಳ್ಳೋದು ಜಾತ್ರೆಗೆ ಹೋಗೋದು ಆಗ ಕಡ್ಬೋಡ ಒಂದು ನಾಲ್ಕು ಹಣೆಗೆ ಮೂರು ಹಣೆ ಇಷ್ಟು ಕೊಡ್ತಿದ್ರು ತೂತಿನ ಕಾಸು ಕೊಟ್ರೆ ಹ್ಞೂ ಆ ಥರದ ಕಾಲದಲ್ಲಿ ನಮಗೆ ಈಗ ವಯಸ್ಸು 80 ವರ್ಷ ಆಗದೆ ಅಲ್ಲಿವ್ರ ಗಂಟೆ ಇರೋದ ಹೇಳ್ತಾ ಇರೋದು.
1: ಸ್ವಾಮಿ ವಿವೇಕಾನಂದ ಹಾಸ್ಪಿಟ್ಲಲ್ಲಿ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡ್ತಾರೆ ಅಂತ ನಿಮಗೆ ಗೊತ್ತಾಯಿತು?
0: ನಮ್ಮ ಒಂದು ನಮ್ಮ ಅಮ್ಮಗೆ ಇತ್ತು ಇಲ್ಲಿ ಆಗ ಬೆಂಗಳೂರಿಗೆ ಹೋಗಿ ಅಂತ ಮಾಡಿದ್ರು ಅಲ್ಲಿ ಹೋಗಿ ಮೈರಾಡಿನಲ್ಲಿ ತೋರಿಸ್ತಿ ಅದು ಬಿ ಪಿ ಜಾಸ್ತಿ ಜಾಸ್ತಿ ಅಂದ್ಬಿಟ್ಟು ಕೊಡ್ತಿದ್ರು ಅದು ನುಂಗಿದ್ರು ಕಮ್ಮಿ ಆಯ್ತಿತ್ತಿಲ್ಲ. ಆಗ ನಮ್ಮ ಹುಡುಗಿಲಿ ಪರಿಚಯ ಆಗಿ ಇಲ್ಲೇ ಇತ್ತು ಹಾಸ್ಪಿಟ್ಲಲ್ಲಿ ಇಲ್ಲೇ ಆಗ ಕ್ಯಾಂಪ್ ಇಡ್ತಾರೆ ಪಪ್ಪ ಇಲ್ಲಿ ಕರ್ಕೊಂಡೆಲ್ಲ ಹೇಳಿ ಇದು ಮಾಡಿ ಪರಿಚಯ ಆಗಿ ಆಗಿದ್ದಾಗಿ ನಮಗೆ ಒಳ್ಳೇದಾಯ್ತು ಒಂದೊಂದು ಕಣ್ಣು ಮಾಡ್ಕೊಟ್ಟಾರ ಇನ್ನೊಂದು ಕಣ್ಣು ಮಾಡಿಲ್ಲ ಅದಕ್ಕೆ ಒಳ್ಳೇದಾಗದ ಅಂದ್ಬಿಟ್ಟು ನಮಗೆ ಈಗ ಬಂದಿರೋದು.
1: ಮೊದಲು ಕಣ್ಣು ಆಪರೇಷನ್ ಮಾಡಿದಾಗ ಯಾವ ಥರ ಪಥ್ಯದಲ್ಲಿದ್ರಿ?
0: ಒಂಥರ ಮುಂಜು ಮುಂಜಲು ಕಣ್ಣು ಕಾಣಲ್ಲ ಒಂಥರ ಮುಂಜಲು ಒಂದು ಮುಳ್ಳಿಡ್ದು ಕಾಣಲ್ಲ ಒಂದು ಸೆತ್ತ ಸಿರೋದ್ರು ಕಾಣಲ್ಲ ಏನೇವರು ಕಾಣಲ್ಲ ಒಂಥರ ಗುಕ್ಕು ಮತ್ತು ಕಣ್ಣೆಲ್ಲ ಮುಂಜಲು ಕಸೂರದು ಕಸೂರು ಹಿಂದೆ ಕಾದ್ರೆ ಗೇದು ಗೇದು ದರ್ಪಣ ಕಡೆಗೆ ಆಗೋಗ್ಬಿಟ್ಟು ಅದು ಇದಾಗಿಬಿಟ್ಟು ಕಾದಿದ್ದ ಕಷ್ಟಪಟ್ಟರು ಆಗ 7 ಗಂಟೆ ಬಂದು ಮಾಡಿ ಈಗ ನಮಗೂ ಒಳ್ಳೇದಾಗದ.
1: ಕಣ್ಣನ್ನು ಸೇಫ್ಟಿಯಾಗಿ ನೋಡ್ಕೋಬೇಕು ಅಂತ ಇರುತ್ತೆ, ಈ ನಿಟ್ಟಿನಲ್ಲಿ ಕನ್ನಡಕ ಹಾಕೋದಾಗಿರ್ಬೋದು ಡ್ರಾಪ್ ಹಾಕೋದಾಗಿರ್ಬೋದು ಯಾವ ಥರ ಪಾಲಿಸ್ಕೊಂಡ್ರಿ?
0: ಇಲ್ಲಿ ಹೇಳಿದ್ರು ನಿಮ್ಮ ಹತ್ತಿರ ಮಾಹಿತಿ ಕೊಟ್ರು ನಮ್ಗೆ ಅದ ಕಣ್ಣಿಗೆ ಈ ಥರ ಇದಾಗಬೇಡಿ ನಿರ್ಮಿ ಬೇಡಿ ಅದು ಕಣ್ಣು ಸ್ವಲ್ಪ ಮೊಕ್ಕಸು ಇಟ್ಕೊಳ್ಳಿ ಇದು ಕಣ್ಣಿಗೆ ಇಷ್ಟಗೊಂಡು ಬಿಟ್ಕೊಳ್ಳಿ ಇದು ಒಳ್ಳೇದಾಯ್ತು ಅಂತ ಹೇಳೋದು ಅದೇ ಥರ ಮಾಡ್ಕೊಂಡು ಒಳ್ಳೇದಾಯ್ತು.
1: ಮಾತ್ರೆ ತಗೊಂಡಿದ್ರ?
0: ಮಾತ್ರೆ ಕೊಟ್ಟಿದ್ರು ಇಲ್ಲಿ ಮಾತ್ರೆ ಕೊಟ್ಟಿದ್ರು ಆಮೇಲೆ ಡ್ರಾಪ್ ಕೊಟ್ಟಿದ್ರು ಒಂದೊಂದು ತೊಟ್ಟು ಗಂಟು ಗಂಟಕ್ಕೂ ಬಿಟ್ಕೊಳ್ಳಿ ಅಂತ ಹೇಳಿದ್ರು ಅವೆಲ್ಲ ಬಿಟ್ಕೊತೀನೋ ಎಲ್ಲ ಒಳ್ಳೇದಾಯ್ತು.
1: ಒಂದು ಕಣ್ಣು ಕಾಣಿಸೋದ್ರಿಂದ ಎಷ್ಟು ಉಪಯೋಗ ಆಯಿತು ನಿಮಗೆ?
0: ಒಂದು ಕಣ್ಣು ಕಾಣಲು ಒಂದು ಕಣ್ಣು ಚೆನ್ನಾಗಿ ಕಾಣುತ್ತೆ ಇನ್ನೊಂದು ಕಣ್ಣು ಮಕ್ಕ ಮಕ್ಕಳು ಬೂದು ಬೂದ್ಗೆ ಕಾಣೋದೇ ಇಲ್ಲ. ಅದಕ್ಕೆ ಖುಷಿ ಅಂತ ನಮಗೆ ಕಲ್ಲುಧಾನ್ಯ ಅಂತ ಜರ ಥರ ಅಪ್ಪಡಾತವರು ದರ್ಬ ಕಟ್ಕೊಡೋರು ಹಂಗೆ ಏನೇ ಇದೊಂದು ನಮ್ಗೆ ಧಾನ್ಯ ಅಂತಂದಾಗ ಸಾಯೋರ್ ಗಂಟೆ ಬಂದು ಇದಕ್ಕೆ ಇದಕ್ಕೆ ಇದು ಮಾಡ್ಕೊಂಡು ನಾವು ಮಾಡ್ಸ್ಕೊಳೋದಕ್ಕೆ ಒಳ್ಳೇದಾಗಿ ಒಳ್ಳೇದಾಗಂದ್ರೆ ನಮಗೇನು ಕೆಟ್ಟದಾಗ ಆಗಿಲ್ಲ.
1: ಈಗ ಮತ್ತೆ ಕಣ್ಣಿನ ಆಪರೇಷನ್ ಬಂದಿರೋದು ನಿಮ್ಗೆ ಎಷ್ಟು ಖುಷಿ ಆಗ್ತಾ ಇದೆ? ಎರಡನೇ ಸರಿ ಆಪರೇಷನ್ ಬಂದಿರೋದು
0: ಒಂದ್ಗೆ ಒಳ್ಳೇದಾಗಿರಗಟ್ಟು ಇನ್ನೂ ನಮ್ಗೆ ಒಳ್ಳೇದಾಯ್ತು ಅಂದ್ಬಿಟ್ಟು ನಾವು ಬಂದೀವಿ ಖುಷಿಯಾಗ ಮಾಡ್ಕೊಬೇಕು.
1: ಚೆನ್ನಾಗಾದ್ಮೇಲೆ ಏನು ಕೆಲಸ ಮಾಡ್ಬೇಕು ಅನ್ಕೊಂಡಿದ್ರಿ?
0: ಏನು ಕೆಲಸ ಈಗ ನಮ್ಗೆ ವಯಸ್ಸಾಯ್ತು ಸರ್ ಇನ್ನೇನು ಮಾಡೋಕ್ಕಿದ್ದು ಪಟ್ಟು ಕೊಡ್ತಾರ ಮನೇಲಿ ಯಾರು ಚೆನ್ನಾಗಿ ನೋಡ್ಕೋತಾರ ನಮ್ಮ ಇಡ್ತೀವಿ ಮಕ್ಕ

0: ಗಂಡಕ್ಕೋಕರ ಥರ ನಾವು ಹೋಗಲ್ಲ, ಏನು ಆಸ್ತಿ ಪುಸ್ತಿ ಇಲ್ವಲ್ಲ, ನಾವು ಕೂಡ ಹೋಗಲ್ಲ, ಮಾತಾಡ್ತೀವಿ ಕತಾಡಿಸ್ತಾರ. ಇಲ್ಲಿ ಬೈದೋ ಮಗ ನಿಮ್ಗೆ ಗೊತ್ತಿಲ್ಲ, ಅವಳೇ ನಮ್ಮ ಇದೆಲ್ಲ ಮಾಡಿ ನೋಡ್ಕೊತಾಳೆ. ಈಗ ಪಿಂಚಣಿ ದುಡ್ಡು ಬರ್ತದೆ ಹೆಂಗೆ, ಆರು ಕಸ ಮೂರು ಕಸ ರಾಯ ಕೊಟ್ಟು ತಕೊಂಡ್ಕೊಂಡು ಕಾಲ ಕಳೀತಿ.
1: ಕಣ್ಣು ಸಮಸ್ಯೆ ಬಿಟ್ಟು ಯಾವುದೇ ಆರೋಗ್ಯ ಸಮಸ್ಯೆ ಇಲ್ಲ ಅಲ್ಲ, ಆರೋಗ್ಯ ಸಮಸ್ಯೆ ಯಾವುದೂ ಇಲ್ಲ,
0: ಯಾವುದೂ ಇಲ್ಲ. ಬಿ ಪಿ ಅದ, ಬಿ ಪಿ ಆತ ಬತ್ತು ಅಂದ್ರೆ ಸಹ ಈ ಒಂದು 15 ದಿನ ಮಾತ್ರ ಬಿಟ್ಬಿಟ್ಟು ಕುಡಿಯೋದ, ನಿದ್ರೆ ಹುಷಾರಿಲ್ಲಾಗೈತೆ, ನಿದ್ರೆ ಬರಲಿಲ್ಲ, ಅದು ಸ್ವಲ್ಪ ಟೆನ್ಷನ್ ಆಗಿ ಬಿ ಪಿ ಜಾಸ್ತಿ ಆಗ್ಬಿಡೋದು ಇಷ್ಟೇ. ನೀನು ನಾನು ಏನು ಎದುರು ಕಣಲ್ಲ,
1: ತುಂಬ ಖುಷಿ ಆಯ್ತು. ಹೀಗೆ ಚೆನ್ನಾಗಿ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೊಳ್ಳಿ ಆಯ್ತಾ, ತುಂಬ ಖುಷಿ ಆಯ್ತು, ಧನ್ಯವಾದಗಳು.
0: ಆಯ್ತು ಮೇಡಮ್ ಅವರು, ಧನ್ಯವಾದಗಳು.

ಪ್ರಿಯ ಕೇಳುಗರೆ, ಇದುವರೆಗೂ ವೃದ್ಧಾಪ್ಯ ಜೀವನ ಮತ್ತು ಆರೋಗ್ಯ ಸಮಸ್ಯೆ ಕುರಿತು ಅಂತರಸಂತೆಯ ಶ್ರೀಮತಿ ನೀಲಮ್ಮ, ಸೋಗಳ್ಳಿಯ ವೆಂಕಟಯ್ಯ, ನೂರಲಕುಪ್ಪೆಯ ಸುಂದರರವರ ಜೊತೆಗಿನ ಮುಸ್ಸಂಜೆ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತು.

0: ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಇಂದು ಡಿಜಿಟಲ್ ಅರೆಸ್ಟ್ ಮೋಸದ ಕುರಿತು ಮಾಹಿತಿಯನ್ನು ತಿಳಿಯೋಣ. ನಮಸ್ಕಾರ ಕೇಳುಗರೆ, ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಡಿಜಿಟಲ್ ಸುರಕ್ಷತೆಗೆ ಸ್ವಾಗತ. ಇಂದು ನಾವು ದೇಶಾದ್ಯಂತ ಹೆಚ್ಚುತ್ತಿರುವ ಒಂದು ಗಂಭೀರ ಸಮಸ್ಯೆ ಸೈಬರ್ ಮೋಸದ ಬಗ್ಗೆ ಮಾತನಾಡಲಿದ್ದೇವೆ. ಅದೇ ಡಿಜಿಟಲ್ ಅರೆಸ್ಟ್ ಮೋಸ. ಈ ಮೋಸದಿಂದ ಹಲವರು ತಮ್ಮ ಹಣ, ಸಮಯ ಮತ್ತು ಮಾನಸಿಕ ಶಾಂತಿಯನ್ನು ಕಳೆದುಕೊಳ್ಳುತ್ತಿದ್ದಾರೆ. ಆದರೆ ಸರಿಯಾದ ಜಾಗೃತಿ ಇದ್ದರೆ ಇದರಿಂದ ತಪ್ಪಿಸಿಕೊಳ್ಳಬಹುದು. ಹಾಗಿದ್ರೆ ಡಿಜಿಟಲ್ ಅರೆಸ್ಟ್ ಅಂದ್ರೇನು? ಮೊದಲು ಒಂದು ಮುಖ್ಯ ವಿಷಯ ತಿಳಿದುಕೊಳ್ಳೋಣ. ಡಿಜಿಟಲ್ ಅರೆಸ್ಟ್ ಎಂಬುದು ಕಾನೂನಿನ ಪದವೇ ಅಲ್ಲ. ಇದು ಸೈಬರ್ ಮೋಸಗಾರರು ಬಳಸುವ ಸುಳ್ಳು ತಂತ್ರ. ಮೋಸಗಾರರು ಪೊಲೀಸ್, ಸಿಬಿಐ, ಕಸ್ಟಮ್ಸ್ ಅಧಿಕಾರಿ ಅಥವಾ ಸೈಬರ್ ಕ್ರೈಂ ಅಧಿಕಾರಿಗಳಂತೆ ನಟಿಸುತ್ತಾರೆ. ಅವರು ಫೋನ್ ಅಥವಾ ವಿಡಿಯೋ ಕಾಲ್ ಮಾಡಿ ಹೇಳುತ್ತಾರೆ, ನಿಮ್ಮ ಆಧಾರ್ ಸಂಖ್ಯೆ ಅಪರಾಧಕ್ಕೆ ಬಳಕೆಯಾಗಿದೆ, ನಿಮ್ಮ ಬ್ಯಾಂಕ್ ಖಾತೆ ಹಣಕಾಸು ಮೋಸಕ್ಕೆ ಸಂಬಂಧಿಸಿದೆ, ನಿಮ್ಮ ಮೇಲೆ ಪ್ರಕರಣ ದಾಖಲಾಗಿದೆ, ನೀವು ಡಿಜಿಟಲ್ ಅರೆಸ್ಟ್ ಅಡಿಯಿದ್ದೀರಿ. ನಂತರ ಅವರು ಹೇಳುತ್ತಾರೆ, ಈ ವಿಷಯವನ್ನು ಯಾರಿಗೂ ಹೇಳಬೇಡಿ, ಇದೀಗಲೇ ಹಣ ಪಾವತಿಸಿ, ಇಲ್ಲದಿದ್ದರೆ ಬಂಧನವಾಗುತ್ತದೆ. ಇವೆಲ್ಲ ಭಯ ಹುಟ್ಟಿಸುವ ನಾಟಕಗಳು. ಹಾಗಿದ್ರೆ ಸತ್ಯ ಏನು? ಯಾರನ್ನು ಫೋನ್ ಅಥವಾ ವಿಡಿಯೋ ಕಾಲ್ ಮೂಲಕ ಬಂಧಿಸಲು ಸಾಧ್ಯವಿಲ್ಲ. ಹಾಗಿದ್ರೆ ಈ ಮೋಸ ಹೇಗೆ ನಡೆಯುತ್ತೆ? ಈ ಮೋಸಗಾರರು ತುಂಬಾ ಚತುರರು. ಅವರು ನಿಮ್ಮ ಹೆಸರನ್ನು, ವಿಳಾಸವನ್ನು ಹೇಳಬಹುದು, ನಕಲಿ ಐಡಿ ಕಾರ್ಡ್ ತೋರಿಸಬಹುದು, ಪೊಲೀಸ್ ಉಡುಪು ಧರಿಸಿ ವಿಡಿಯೋ ಕಾಲ್ ಮಾಡಬಹುದು, ಅಧಿಕೃತ ಕಚೇರಿ ಹಿನ್ನೆಲೆ ತೋರಿಸಬಹುದು. ಅವರು ನಿಮ್ಮನ್ನು ಗಂಟೆಗಳ ಕಾಲ ಲೈನ್ನಲ್ಲಿ ಇಡಬಹುದು, ಕುಟುಂಬದವರ ಜೊತೆ ಮಾತನಾಡದಂತೆ ತಡೆಯಬಹುದು. ಕೊನೆಯಲ್ಲಿ ಕೇಳುವುದು ಒಂದೇ, ಹಣ. ಪರಿಶೀಲನೆ ಶುಲ್ಕ, ಕೇಸ್ ಕ್ಲೋಸ್ ಮಾಡಲು ಹಣ, ಬೇಲ್ ಹಣ, ಇವೆಲ್ಲ ಸುಳ್ಳು. ಈ ಡಿಜಿಟಲ್ ಅರೆಸ್ಟ್ ಮೋಸದ ಕುರಿತು ಒಂದು ಕಿರುನಾಟಕ ಈಗ ನಿಮ್ಮ ಮುಂದೆ.
1: ನಮಸ್ಕಾರ, ನಾನು ಸೈಬರ್ ಕ್ರೈಂ ಅಧಿಕಾರಿ ಮಾತನಾಡುತ್ತಿದ್ದೇನೆ. ನಿಮ್ಮ ಆಧಾರ್ ನಂಬರ್ ಕ್ರಿಮಿನಲ್ ಕೇಸ್ನಲ್ಲಿ ಸಿಕ್ಕಿದೆ.
2: ಏನು ಸರ್, ನನಗೇನು ಗೊತ್ತಿಲ್ಲ.
1: ನೀವು ಡಿಜಿಟಲ್ ಅರೆಸ್ಟ್ ಅಡಿ ಇದ್ದೀರಿ. ಈಗಲೇ 50,000 ರು ಟ್ರಾನ್ಸ್ಫರ್ ಮಾಡಿ, ಇಲ್ಲದಿದ್ದರೆ ನಿಮ್ಮನ್ನು ಬಂಧನ ಮಾಡ್ತೇವೆ.
2: ಸರ್ ದಯವಿಟ್ಟು.
3: ಒಂದು ನಿಮಿಷ ಇರು, ನಿಜವಾದ ಪೊಲೀಸು ಯಾರು ಹಣ ಕೇಳೋದಿಲ್ಲ, ಕರೆ ಕಟ್ ಮಾಡು.
0: ಇಲ್ಲಿ ಸ್ನೇಹಿತೆಯು ಸರಿಯಾದ ಸಲಹೆಯನ್ನು ನೀಡಿದಳು. ಇಂತಹ ಸಂದರ್ಭಗಳಲ್ಲಿ ಶಾಂತವಾಗಿರುವುದು ಅತ್ಯಂತ ಮುಖ್ಯ. ನಿಮ್ಮ ರಕ್ಷಣೆಗಾಗಿ ಸಲಹೆಗಳು ಇಲ್ಲಿವೆ. ಮೊದಲನೆಯದಾಗಿ ಭಯಪಡಬೇಡಿ, OTP ಅಥವಾ ಬ್ಯಾಂಕ್ ವಿವರ ಹಂಚಬೇಡಿ, ಅಪರಿಚಿತ ಲಿಂಕ್ ಕ್ಲಿಕ್ ಮಾಡಬೇಡಿ, ಬೆದರಿಕೆ ಕರೆ ಬಂದರೆ ಕರೆ ಕಟ್ ಮಾಡಿ, ಕುಟುಂಬದವರ ಜೊತೆ ಚರ್ಚಿಸಿ, ಹತ್ತಿರದ ಪೊಲೀಸ್ ಠಾಣೆಯಲ್ಲಿ ಪರಿಶೀಲಿಸಿ. ಭಾರತದಲ್ಲಿ ಸೈಬರ್ ಮೋಸ ಸಹಾಯವಾಣಿ ನಂಬರ್ 1930

0: ಅಧಿಕೃತ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ತಕ್ಷಣ ವರದಿ ಮಾಡಿದರೆ ಹಣ ಉಳಿಯುವ ಸಾಧ್ಯತೆ ಇದೆ. ಈ ಮೋಸಕ್ಕೆ ಯಾರು ಹೆಚ್ಚಾಗಿ ಅಪಾಯಕ್ಕೆ ಒಳಗಾಗುತ್ತಾರೆ ಎಂದರೆ ಹಿರಿಯ ನಾಗರಿಕರು, ವಿದ್ಯಾರ್ಥಿಗಳು, ಆನ್ಲೈನ್ ಸೇವೆ ಹೆಚ್ಚು ಬಳಸುವವರು, ತಂತ್ರಜ್ಞಾನದಲ್ಲಿ ಹೊಸಬರು. ಆದ್ದರಿಂದ ನಿಮ್ಮ ಮನೆ ಮಂದಿಗೆ ತಿಳಿಸಿ. ಪ್ರಿಯ ಕೇಳುಗರೆ, ಜಾಗೃತಿಯೇ ದೊಡ್ಡ ರಕ್ಷಣೆ. ಒಂದು ಕರೆ ನಿಮ್ಮ ಹಣ ಕಳೆದುಕೊಳ್ಳುವಂತೆ ಮಾಡಬಹುದು, ಆದರೆ ಒಂದು ಮಾಹಿತಿ ನಿಮ್ಮನ್ನು ರಕ್ಷಿಸಬಹುದು. ನೆನಪಿಡಿ, ಪೊಲೀಸ್ ಫೋನ್ನಲ್ಲಿ ಹಣ ಕೇಳುವುದಿಲ್ಲ, ಡಿಜಿಟಲ್ ಅರೆಸ್ಟ್ ಎಂಬುದು ಸುಳ್ಳು. ಈ ಮಾಹಿತಿಯನ್ನು ನಿಮ್ಮ ಕುಟುಂಬ, ಸ್ನೇಹಿತರು ಮತ್ತು ನೆರೆಹೊರೆಯವರ ಜೊತೆ ಹಂಚಿಕೊಳ್ಳಿ. ನಾನು ಇನ್ನು ಇಂದಿನ ಕಾರ್ಯಕ್ರಮದಿಂದ ವಿದಾಯ ಹೇಳುತ್ತೇನೆ. ಸುರಕ್ಷಿತವಾಗಿರಿ, ಎಚ್ಚರಿಕೆಯಿಂದಿರಿ, ಡಿಜಿಟಲ್ ಜಗತ್ತಿನಲ್ಲಿ ಜಾಣರಾಗಿರಿ.
1: ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ.

0: ನಮಸ್ಕಾರ ಶ್ರೋತೃಗಳೇ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ ಕೇಳುಗರೇ, ನಿಮ್ಮ ನೆಚ್ಚಿನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಇಂದಿನ ವಿಶೇಷ ಕಾರ್ಯಕ್ರಮ ಆನ್ಲೈನ್ ಶಾಪಿಂಗ್ ಜಾಗೃತಿ. ಇಂದು ಬಹುತೇಕ ಜನರು ಮೊಬೈಲ್ ಮೂಲಕ ವಸ್ತುಗಳನ್ನು ಖರೀದಿಸುತ್ತಿದ್ದಾರೆ. ಬಟ್ಟೆಗಳಿಂದ ಹಿಡಿದು ಗೃಹೋಪಯೋಗಿ ವಸ್ತುಗಳವರೆಗೆ ಎಲ್ಲವೂ ಆನ್ಲೈನ್ನಲ್ಲಿ ಲಭ್ಯ. ಆದರೆ ಸೌಲಭ್ಯ ಇದ್ದಂತೆ ಕೆಲ ಅಪಾಯಗಳು ಇವೆ. ಹಾಗಾದರೆ ಸುರಕ್ಷಿತವಾಗಿ ಆನ್ಲೈನ್ ಶಾಪಿಂಗ್ ಹೇಗೆ ಮಾಡಬೇಕು? ಇಂದಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ. ಆನ್ಲೈನ್ ಶಾಪಿಂಗ್ನ ಲಾಭಗಳು. ಆನ್ಲೈನ್ ಖರೀದಿ ಮಾಡುವುದರಿಂದ ಸಮಯ ಉಳಿಯುತ್ತದೆ, ಹೆಚ್ಚಿನ ಆಯ್ಕೆಗಳು ಸಿಗುತ್ತವೆ, ಬೆಲೆ ಹೋಲಿಕೆ ಮಾಡಬಹುದು, ಮನೆಯ ಬಾಗಿಲಿಗೆ ವಿತರಣೆ ಸಿಗಬಹುದು. ಆದರೆ ಈ ಎಲ್ಲ ಸೌಲಭ್ಯ ಬಳಸುವಾಗ ಜಾಗ್ರತೆ ಅಗತ್ಯ. ಇಂದು ಕೆಲವರು ನಕಲಿ ವೆಬ್ಸೈಟ್ಗಳು ಮತ್ತು ಆಫರ್ಗಳ ಮೂಲಕ ಜನರನ್ನು ಮೋಸ ಮಾಡುತ್ತಿದ್ದಾರೆ. ತುಂಬಾ ಕಡಿಮೆ ಬೆಲೆಯ ಆಫರ್ಗಳು, ನಕಲಿ ವೆಬ್ಸೈಟ್ ಲಿಂಕ್ಗಳು, ಓಟಿಪಿ ಕೇಳುವ ಕರೆಗಳು, ಮುಂಗಡ ಹಣ ಕೇಳುವ ಮಾರಾಟಗಾರರು. ಒಂದು ವಿಷಯ ನೆನಪಿಡಿ, ಯಾವುದೇ ಕಂಪನಿ ಓಟಿಪಿ ಅಥವಾ ಬ್ಯಾಂಕ್ ವಿವರಗಳನ್ನು ಕೇಳುವುದಿಲ್ಲ.
1: ಹಾಗಾದರೆ ಸುರಕ್ಷಿತ ಆನ್ಲೈನ್ ಶಾಪಿಂಗ್ನ ಸಲಹೆಗಳನ್ನು ನೋಡುವುದಾದರೆ ವಿಶ್ವಾಸಾರ್ಹ ವೆಬ್ಸೈಟ್ಗಳಿಂದ ಮಾತ್ರ ಖರೀದಿ ಮಾಡಬಹುದು. ವೆಬ್ಸೈಟ್ ವಿಳಾಸದಲ್ಲಿ HTTPS ಇದೆಯೇ ನೋಡಿ. ಕ್ಯಾಶ್ ಆನ್ ಡೆಲಿವರಿ ಆಯ್ಕೆ ಸಾಧ್ಯವಾದರೆ ಬಳಸತೊಡಗಿರಿ. ರಿವ್ಯೂ ಮತ್ತು ರೇಟಿಂಗ್ಗಳನ್ನು ಪರಿಶೀಲಿಸಿ ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ.
2: ನಾನು ಆನ್ಲೈನಲ್ಲಿ ತುಂಬ ಕಡಿಮೆ ಬೆಲೆಗೆ ಮೊಬೈಲ್ ಒಂದನ್ನು ಆರ್ಡರ್ ಮಾಡಿದ್ದೇನೆ.
3: ಹೌದಾ? ಯಾವ ವೆಬ್ಸೈಟ್ನಿಂದ?
2: ಒಂದು ಹೊಸ ವೆಬ್ಸೈಟ್ನಿಂದ. ಹಣ ಮುಂಚಿತವಾಗಿ ಕಳಿಸ್ಬಿಟ್ಟಿದ್ದೀನಿ.
3: ರಿವ್ಯೂ ನೋಡಿದೀಯಾ?
2: ಇಲ್ಲ.
3: ಅಯ್ಯೋ, ಮುಖ್ಯವಾಗಿ ಮೊದಲು ಅದನ್ನು ನೋಡಬೇಕು ತಾನೆ.
0: ಇದನ್ನೇ ಮೋಸ ಎಂದು ಕರೆಯುತ್ತಾರೆ ಶ್ರೋತೃಗಳೇ. ಖರೀದಿಸುವ ಮೊದಲು ಪರಿಶೀಲನೆ ಅತಿ ಮುಖ್ಯ. ಸರ್ಕಾರದ ಸಲಹೆಗಳು. ಬಿಲ್ ಅಥವಾ ರಶೀದಿ ಉಳಿಸಿಕೊಳ್ಳಿ. ಮೋಸವಾದರೆ ತಕ್ಷಣ ಗ್ರಾಹಕ ಸಹಾಯವಾಣಿ ಸಂಪರ್ಕಿಸಿ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ಸೈಬರ್ ಕ್ರೈಂ ಸಹಾಯವಾಣಿ 1930. ಮತ್ತೊಮ್ಮೆ ಸೈಬರ್ ಕ್ರೈಂ ಸಹಾಯವಾಣಿ 1930. ಸಮಾಪನ ಸಂದೇಶ. ಆನ್ಲೈನ್ ಶಾಪಿಂಗ್ ಒಳ್ಳೆಯದು, ಆದರೆ ಜಾಗೃತಿ ಇದ್ದರೆ ಮಾತ್ರ ಸುರಕ್ಷತೆ.
4: ಜಾಗೃತ ಗ್ರಾಹಕನೇ ಸುರಕ್ಷಿತ ಗ್ರಾಹಕ.
0: ಕೇಳುಗರೆ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ವತಿಯಿಂದ ಆನ್ಲೈನ್ ಶಾಪಿಂಗ್ ಜಾಗೃತಿ ಕಾರ್ಯಕ್ರಮ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋಡು. ಮತ್ತೆ ಭೇಟಿಯಾಗೋಣ ಮತ್ತೊಂದು ಉಪಯುಕ್ತ ಕಾರ್ಯಕ್ರಮದಲ್ಲಿ. ಅಲ್ಲಿಯವರೆಗೂ ಕೇಳ್ತಾ ಇರಿ. ನಮಸ್ಕಾರ, ಧನ್ಯವಾದಗಳು.
5: ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ.

0: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಬನ್ನಿ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ತಿಳಿದು ಬರೋಣ. ಬೀನಿಸ್ 115 ರೂಪಾಯಿ, ಪೆನ್ಸಿಲ್ ಬೀನಿಸ್ 115 ರೂಪಾಯಿ, ಮೆಣಸಿನಕಾಯಿ 28 ರೂಪಾಯಿ, ಸೌತೆಕಾಯಿ 15 ರೂಪಾಯಿ, ಎಂಸಿ 5 ರೂಪಾಯಿ, ಸುನಾಮಿ 6 ರೂಪಾಯಿ, ಎಳವನ 4 ರೂಪಾಯಿ, ಗುಂಡು ಬದನೆಕಾಯಿ 18 ರೂಪಾಯಿ, ಕುಂಬಳಕಾಯಿ 11 ರೂಪಾಯಿ, ಹೀರೆಕಾಯಿ 20 ರೂಪಾಯಿ, ಪಡವಲಕಾಯಿ 25 ರೂಪಾಯಿ, ತೊಂಡೆಕಾಯಿ 25 ರೂಪಾಯಿ, ಹಾಗಲಕಾಯಿ 30 ರೂಪಾಯಿ, ಕಾಲಿಫ್ಲವರ್ 25 ರೂಪಾಯಿ, ಪೈರ್ 60 ರೂಪಾಯಿ, ದಪ್ಪ ಮೆಣಸಿನಕಾಯಿ 33 ರೂಪಾಯಿ, ಸೋರೆಕಾಯಿ 10 ರೂಪಾಯಿ, ಬದನೆಕಾಯಿ 15 ರೂಪಾಯಿ, ಕೋಸು 18 ರೂಪಾಯಿ, ಸೀಮೆ ಬದನೆಕಾಯಿ 30 ರೂಪಾಯಿ, ಬೆಂಡೆಕಾಯಿ 17 ರೂಪಾಯಿ, ಟೊಮೊಟೊ 35 ರೂಪಾಯಿ. ಕೇಳಿದ್ರಲ್ಲ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
1: ಡೆಂಗುವನ್ನು ತಡೆಗಟ್ಟಲು ಕೂಲರ್ನ ನೀರು ಪ್ರತಿ ವಾರಕ್ಕೊಮ್ಮೆ ಬದಲಾಯಿಸಿ. ಬಾಲ್ದಿ ಮತ್ತು ಟ್ಯಾಂಕಿಯನ್ನು ಸರಿಯಾಗಿ ಮುಚ್ಚಿಡಿ. ಉದ್ದನೆಯ ಕೈಯ ಬಟ್ಟೆಯನ್ನು ಧರಿಸಿ. ಸೊಳ್ಳೆಗಳನ್ನು ಉಳಿಸುವ ಕ್ರೀಮ್, ಕಾಯಿಲ್ ಮತ್ತು ಅಗರಬತ್ತಿಯನ್ನು ಉಪಯೋಗಿಸಿ.
2: ಡೆಂಗುನೊಂದಿಗೆ ಹೋರಾಟ, ಡೆಂಗುನಿಂದ ಸಂರಕ್ಷಣೆ.
1: ನ್ಯಾಷನಲ್ ವೆಕ್ಟರ್ ಬೋರ್ನ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಂ ಜನಹಿತಕ್ಕಾಗಿ ಜಾರಿಯಲ್ಲಿದೆ.
3: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಸುಮಧುರ ಹಳೆಯ ಕನ್ನಡ ಚಲನಚಿತ್ರ ಗೀತೆಗಳನ್ನೊಳಗೊಂಡ ಗಾನಗಂಧರ್ವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಪ್ರಿಯ ಕೇಳುಗರೆ, ಇದುವರೆಗೂ ಗಾನಗಂಧರ್ವ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ನಮಸ್ಕಾರ ಪ್ರಿಯ ಕೇಳುಗರೆ, ನೀವು ಕೇಳ್ತಾ ಇದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ರೇಡಿಯೋ ಕೇಳ್ತಿ ಪ್ರೀತಿ. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಸಾಮಾಜಿಕ ಜಾಲತಾಣದ ಸುರಕ್ಷತೆಯ ಕುರಿತು. ಅಂದರೆ ಸಾಮಾಜಿಕ ಜಾಲತಾಣ ಎಂದರೆ ಏನು, ಇದರಿಂದ ಆಗುವಂತಹ ತೊಂದರೆಗಳು ಹಾಗೂ ಸುರಕ್ಷತೆಯ ಕುರಿತು ತಿಳಿದುಕೊಳ್ಳೋಣ. ಇಂದು ನಾವು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಮುಂತಾದ ಜಾಲತಾಣಗಳಲ್ಲಿ ಫೋಟೋಗಳು, ವಿಡಿಯೋಗಳು

0: ವೈಯಕ್ತಿಕ ಮಾಹಿತಿಯನ್ನ ಹಂಚಿಕೊಳ್ಳುತ್ತಿದ್ದೇವೆ, ಆದರೆ ನಾವು ಹಂಚುವ ಪ್ರತಿಯೊಂದು ಮಾಹಿತಿ ನಮ್ಮ ಸುರಕ್ಷತೆಗೆ ಸಂಬಂಧಿಸಿದೆ.
1: ನಾನು ಈಗ ಮೈಸೂರಿಗೆ ಹೋಗುತ್ತಿದ್ದೇನೆ, ಮನೆ ಖಾಲಿ ಇದೆ ಅಂತ ಪೋಸ್ಟ್ ಮಾಡಿದ್ದೇನೆ.
2: ಅಯ್ಯೋ, ಇದು ತುಂಬಾ ಅಪಾಯಕಾರಿ, ಯಾರಾದರೂ ಇದನ್ನ ನೋಡಿ ದುರುಪಯೋಗ ಮಾಡಿಕೊಳ್ಳಬಹುದು.
0: ಲೊಕೇಶನ್ ಶೇರಿಂಗ್, ಟ್ರಾವೆಲ್ ಪ್ಲಾನ್ಸ್ ಪೋಸ್ಟಿಂಗ್, ಲೈವ್ ಅಪ್ಡೇಟ್ಸ್, ಇವುಗಳು ಅಪರಾಧಿಗಳಿಗೆ ಅವಕಾಶ ಕೊಡಬಹುದು. ಫಿಶಿಂಗ್ ಮತ್ತು ನಕಲಿ ಲಾಗಿನ್ಗಳಿಂದ ಆಗುವಂತಹ ತೊಂದರೆಗಳ ಬಗ್ಗೆ ತಿಳಿದುಕೊಳ್ಳೋಣ.
2: ನನಗೆ ಇನ್ಸ್ಟಾಗ್ರಾಮ್ ಲಾಗಿನ್ ಎಕ್ಸ್ಪೈರ್ಡ್ ಆಗಿದೆ ಅಂತ ಒಂದು ಲಿಂಕ್ ಬಂದಿದೆ.
1: ಹೌದಾ, ಇದು ಫಿಶಿಂಗ್ ಅಟ್ಯಾಕ್. ಫೇಕ್ ಲಾಗಿನ್ ಪೇಜ್ ಪಾಸ್ವರ್ಡ್ ಸ್ಟೀಲ್ ಮಾಡ್ತಾರೆ.
0: ಯು ಆರ್ ಎಲ್ ತಪ್ಪಾಗಿ ಕಾಣಬಹುದು, ಉದಾಹರಣೆಗೆ instagram.com ಅಫಿಷಿಯಲ್ ಸೈಟ್ ಆಗಿ ಕಾಣಬಹುದು, ಆದರೆ ಫೇಕ್ ಆಗಿರುತ್ತದೆ. ಹಾಗೆ ಈಗ ಅಕೌಂಟ್ ಹ್ಯಾಕಿಂಗ್ ಬಗ್ಗೆ ತಿಳಿದುಕೊಳ್ಳೋಣ.
1: ಓ, ನನ್ನ ಅಕೌಂಟ್ ಹ್ಯಾಕ್ ಆಗಿದೆ, ನನ್ನ ಹೆಸರಿನಲ್ಲಿ ಮೆಸೇಜ್ ಹೋಗ್ತಿದೆ.
2: ಹೌದಾ, ನೀನು 2FA ಎನೇಬಲ್ ಮಾಡಿದೆಯಾ?
1: ಇಲ್ವಲ್ಲ.
0: 2FA ಇಲ್ಲದಿದ್ದರೆ ಅಕೌಂಟ್ ಹ್ಯಾಕ್ ಆಗುವುದು ಸುಲಭ. ಜಾಗೃತರಾಗಿರಿ, ಸುರಕ್ಷಿತರಾಗಿರಿ. ನಾವೀಗ ಸಾಮಾಜಿಕ ಜಾಲತಾಣದ ಸುರಕ್ಷತಾ ಕ್ರಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ, ಸ್ಟ್ರಾಂಗ್ ಪಾಸ್ವರ್ಡ್ ಸ್ಟ್ರಾಟರ್ಜಿ. ಕನಿಷ್ಠ 12 ಅಕ್ಷರಗಳನ್ನು ಹೊಂದಿರಬೇಕು, ಅಂದರೆ ಅಪ್ಪರ್ ಕೇಸ್, ಲೋವರ್ ಕೇಸ್, ನಂಬರ್ಸ್, ಸಿಂಬಲ್ಸ್ ಇರಿಸಿ ಪಾಸ್ವರ್ಡ್ ಇಡುವುದು ಉತ್ತಮ. ಎಕ್ಸಾಂಪಲ್, ಕರ್ನಾಟಕ ಅಟ್ 2026 #safe.
1: ಟೂ ಫ್ಯಾಕ್ಟರ್ ಅಥೆಂಟಿಕೇಷನ್, 2FA ಪಾಸ್ವರ್ಡ್ ಜೊತೆಗೆ OTP ಅಥೆಂಟಿಕೇಟರ್ ಆ್ಯಪ್ ಆಕ್ ಆಗೋ ಸಾಧ್ಯತೆ ಕಡಿಮೆಯಾಗುತ್ತದೆ. ಮೂರನೆಯದಾಗಿ, ಪ್ರೈವಸಿ ಸೆಟ್ಟಿಂಗ್ ಕಸ್ಟಮೈಸೇಷನ್. ಹೂ ಕ್ಯಾನ್ ಸೀ ಯುವರ್ ಪೋಸ್ಟ್, ಫ್ರೆಂಡ್ಸ್ ಓನ್ಲಿ, ಹೂ ಕ್ಯಾನ್ ಕಾಂಟ್ಯಾಕ್ಟ್ ಯು ಲಿಮಿಟ್. ಓವರ್ ಶೇರಿಂಗ್ ತಪ್ಪಿಸಲು ನಿಜವಾದ ವಿಳಾಸವನ್ನು ಹೇಳಬಾರದು, ನಮ್ಮ ಫೋನ್ ನಂಬರನ್ನು ಕೊಡಬಾರದು, ಬ್ಯಾಂಕ್ ಡೀಟೇಲ್ಸನ್ನು ನೀಡಬಾರದು, ಹಾಗೂ ಟ್ರಾವೆಲ್ ಪ್ಲಾನನ್ನು ತಿಳಿಸಬಾರದು.
0: ಹಾಗಾದರೆ ಫೇಕ್ ಪ್ರೊಫೈಲ್ಸ್ ಗುರುತಿಸುವುದು ಹೇಗೆ? ಪ್ರೊಫೈಲ್ ಫೋಟೋ ಕಾಪಿಡ್ ಆಗಿರಬಹುದು, ಫಾಲೋವರ್ಸ್ ಕಡಿಮೆ ಆಗಿರಬಹುದು, ಹಾಗೆ ಹೊಸ ಅಕೌಂಟ್ ಎಂದು ಕಾಣಿಸಬಹುದು. ಈ ರೀತಿಯಲ್ಲಿ ಕಂಡುಬಂದರೆ ಇದನ್ನು ಫೇಕ್ ಅಕೌಂಟ್ ಎಂದು ತಿಳಿಯಬಹುದು.
1: ಅನುಮಾನಾಸ್ಪದ ಲಿಂಕ್ಗಳಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಎಂದರೆ, ಶಾರ್ಟ್ ಲಿಂಕ್ ಜಾಗ್ರತೆ ವಹಿಸುವುದು, ಕ್ಲಿಕ್ ಮಾಡುವ ಮೊದಲೇ ಪರಿಶೀಲನೆ ನಡೆಸುವುದು ಉತ್ತಮ.
0: ಡಿವೈಸ್ ಸೆಕ್ಯೂರಿಟಿಯನ್ನು ಹೇಗೆ ಕಾಪಾಡಿಕೊಳ್ಳಬಹುದೆಂದರೆ, ಸ್ಕ್ರೀನ್ ಲಾಕ್ ಮತ್ತು ಆ್ಯಪ್ ಲಾಕ್ ಇಡುವುದರ ಮುಖಾಂತರ ಹಾಗೂ ಸಾಮಾಜಿಕ ಜಾಲತಾಣವನ್ನು ಬಳಸಿದ ನಂತರ ಲಾಗ್ಔಟ್ ಮಾಡುವುದರ ಮುಖಾಂತರ.
1: ರೆಗ್ಯುಲರ್ ಚೆಕ್ ಹೇಗೆ ಮಾಡುವುದು, ಲಾಗಿನ್ ಆಕ್ಟಿವಿಟಿ ಚೆಕ್ ಮಾಡುವುದು, ಅನ್ನೋನ್ ಡಿವೈಸ್ ಲಾಗ್ಔಟ್ ಮಾಡುವುದು, ರಿಕವರಿ ಅವೇರ್ನೆಸ್ ಬಗ್ಗೆ ತಿಳಿದುಕೊಳ್ಳುವುದು, ಅಕೌಂಟ್ ಹ್ಯಾಕ್ ಆದಲ್ಲಿ ಏನು ಮಾಡಬೇಕು, ಪಾಸ್ವರ್ಡ್ ಚೇಂಜ್ ಮಾಡುವುದು, ಇಮೇಲ್ ವೆರಿಫೈ ಮಾಡುವುದು, ಸೈಬರ್ ಕ್ರೈಮ್ಗೆ ರಿಪೋರ್ಟ್ ನೀಡುವುದು. ಹೆಚ್ಚಿನ ಮಾಹಿತಿಗಾಗಿ 1930ಗೆ ಕರೆ ಮಾಡಿ cybercrime.gov.in ನಲ್ಲಿ ದೂರು ನೀಡುವುದು. ಸಾಮಾಜಿಕ ಜಾಲತಾಣಗಳು ನಮ್ಮ ಜೀವನವನ್ನು ಸುಲಭ ಮಾಡುತ್ತದೆ, ಆದರೆ ಸುರಕ್ಷತೆ ನಮ್ಮ ಕೈಲಿದೆ. ಜಾಗೃತರಾಗಿರಿ,
0: ಜವಾಬ್ದಾರಿಯಿಂದ ಬಳಸಿ
1: ನಿಮ್ಮ ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
0: ಸುರಕ್ಷಿತ ಬಳಕೆ ಸುಖಕರ ಬದುಕು ಅಂತ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣದ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು.

ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಬನ್ನಿ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ತಿಳಿದು ಬರೋಣ. ಬೀನಿಸ್ 115 ರೂಪಾಯಿ, ಪೆನ್ಸಿಲ್ ಬೀನಿಸ್ 115 ರೂಪಾಯಿ, ಮೆಣಸಿನಕಾಯಿ 28 ರೂಪಾಯಿ, ಸೌತೆಕಾಯಿ 15 ರೂಪಾಯಿ, ಎಂಸಿ 5 ರೂಪಾಯಿ, ಸುನಾಮಿ 6 ರೂಪಾಯಿ, ಯಳವನ 4 ರೂಪಾಯಿ,

ಗುಂಡು ಬದನೆಕಾಯಿ 18 ರೂಪಾಯಿ, ಕುಂಬಳಕಾಯಿ 11 ರೂಪಾಯಿ, ಹೀರೆಕಾಯಿ 20 ರೂಪಾಯಿ, ಪಡವಲಕಾಯಿ 25 ರೂಪಾಯಿ, ತೊಂಡೆಕಾಯಿ 25 ರೂಪಾಯಿ, ಹಾಗಲಕಾಯಿ 30 ರೂಪಾಯಿ, ಕಾಲಿಫ್ಲವರ್ 25 ರೂಪಾಯಿ, ಪೈರ್ 60 ರೂಪಾಯಿ, ದಪ್ಪ ಮೆಣಸಿನಕಾಯಿ 33 ರೂಪಾಯಿ, ಸೋರೆಕಾಯಿ 10 ರೂಪಾಯಿ, ಬದನೆಕಾಯಿ 15 ರೂಪಾಯಿ, ಕೋಸು 18 ರೂಪಾಯಿ, ಸೀಮೆ ಬದನೆಕಾಯಿ

ಬೆಂಡೆಕಾಯಿ 17 ರೂಪಾಯಿ, ಟೊಮೊಟೊ 35 ರೂಪಾಯಿ. ಕೇಳಿದ್ರಲ್ಲ, ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 4/5/2026 ಸೋಮವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರ ವಿವರ ಹೀಗಿದೆ. ಡಾಕ್ಟರ್ ನಾಗೇಶ್ ಡಿಎಂ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಶರತ್ಚಂದ್ರ ಎಸ್ ರವರು ಸಾಮಾನ್ಯ ಶಸ್ತ್ರಚಿಕಿತ್ಸಾ ತಜ್ಞರು, ಡಾಕ್ಟರ್ ಶಂಕರ್ ರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ಇನ್ ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ವೈಷ್ಣವಿ ಆರ್ ರವರು ಆಯುರ್ವೇದ ತಜ್ಞರು, ಡಾಕ್ಟರ್ ಸುಷ್ಮಾ ರವರು ಮಕ್ಕಳ ತಜ್ಞರು, ಡಾಕ್ಟರ್ ವಿದ್ಯಶ್ರೀ ರವರು ದಂತ ಚಿಕಿತ್ಸಾ ತಜ್ಞರು, ಮಿಸ್ ಸಯನರಾಜ್ ರವರು ಫಿಸಿಯೋಥೆರಪಿಸ್ಟ್, ಮಿಸ್ಟರ್ ರಾಜು ಕೆ ಎಸ್ ರವರು ವಾಕ್ ಭಾಷಾ ಶ್ರವಣ ತಜ್ಞರು ಲಭ್ಯವಿರುತ್ತಾರೆ. ಹಾಗೂ ದಿನದ 24 ಗಂಟೆಗಳಲ್ಲಿಯೂ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686666618. ಧನ್ಯವಾದಗಳು.

0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
1: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಪ್ರಿಯ ಕೇಳುಗರೇ, ಇದುವರೆಗೂ ಭಾವಸಿಂಚನ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
0: ಪ್ರಿಯ ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಸರಗೂರು ತಾಲೂಕಿನ ಮುಳ್ಳೂರಿನ ಕುಮಾರಿ ಭಾವನಾರವರು ಆಡಿರುವ ಹಾಡುಗಳು ಹಾಡು ಹಸೆ ಕಾರ್ಯಕ್ರಮದಲ್ಲಿ ಪ್ರಸಾರವಾಗಲಿವೆ. ಬನ್ನಿ ಆಲಿಸಿ ಬರೋಣ.

0: ಧನ್ಯವಾದಗಳು. ಇದನ್ನ ಬರೆದಿರೋರು ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ ಅವರು.
1: ಪ್ರಿಯ ಕೇಳುಗರೆ, ಇದುವರೆಗೂ ಸರಗೂರು ತಾಲೂಕಿನ ಮುಳ್ಳೂರಿನ ಕುಮಾರಿ ಭಾವನಾರವರು ಹಾಡಿರುವ ಹಾಡುಗಳು ಹಾಡು ಹಸೆ ಕಾರ್ಯಕ್ರಮದಲ್ಲಿ ಬಿತ್ತರಗೊಂಡವು.

0: ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಇಂದು ಡಿಜಿಟಲ್ ಅರೆಸ್ಟ್ ಮೋಸದ ಕುರಿತು ಮಾಹಿತಿಯನ್ನು ತಿಳಿಯೋಣ. ನಮಸ್ಕಾರ ಕೇಳುಗರೆ, ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಡಿಜಿಟಲ್ ಸುರಕ್ಷತೆಗೆ ಸ್ವಾಗತ. ಇಂದು ನಾವು ದೇಶಾದ್ಯಂತ ಹೆಚ್ಚುತ್ತಿರುವ ಒಂದು ಗಂಭೀರ ಸಮಸ್ಯೆ ಸೈಬರ್ ಮೋಸದ ಬಗ್ಗೆ ಮಾತನಾಡಲಿದ್ದೇವೆ. ಅದೇ ಡಿಜಿಟಲ್ ಅರೆಸ್ಟ್ ಮೋಸ. ಈ ಮೋಸದಿಂದ ಹಲವರು ತಮ್ಮ ಹಣ, ಸಮಯ ಮತ್ತು ಮಾನಸಿಕ ಶಾಂತಿಯನ್ನು ಕಳೆದುಕೊಳ್ಳುತ್ತಿದ್ದಾರೆ. ಆದರೆ ಸರಿಯಾದ ಜಾಗೃತಿ ಇದ್ದರೆ ಇದರಿಂದ ತಪ್ಪಿಸಿಕೊಳ್ಳಬಹುದು. ಹಾಗಿದ್ರೆ ಡಿಜಿಟಲ್ ಅರೆಸ್ಟ್ ಅಂದ್ರೇನು? ಮೊದಲು ಒಂದು ಮುಖ್ಯ ವಿಷಯ ತಿಳಿದುಕೊಳ್ಳೋಣ. ಡಿಜಿಟಲ್ ಅರೆಸ್ಟ್ ಎಂಬುದು ಕಾನೂನಿನ ಪದವೇ ಅಲ್ಲ. ಇದು ಸೈಬರ್ ಮೋಸಗಾರರು ಬಳಸುವ ಸುಳ್ಳು ತಂತ್ರ. ಮೋಸಗಾರರು ಪೊಲೀಸ್, ಸಿಬಿಐ, ಕಸ್ಟಮ್ಸ್ ಅಧಿಕಾರಿ ಅಥವಾ ಸೈಬರ್ ಕ್ರೈಂ ಅಧಿಕಾರಿಗಳಂತೆ ನಟಿಸುತ್ತಾರೆ. ಅವರು ಫೋನ್ ಅಥವಾ ವಿಡಿಯೋ ಕಾಲ್ ಮಾಡಿ ಹೇಳುತ್ತಾರೆ, ನಿಮ್ಮ ಆಧಾರ್ ಸಂಖ್ಯೆ ಅಪರಾಧಕ್ಕೆ ಬಳಕೆಯಾಗಿದೆ, ನಿಮ್ಮ ಬ್ಯಾಂಕ್ ಖಾತೆ ಹಣಕಾಸು ಮೋಸಕ್ಕೆ ಸಂಬಂಧಿಸಿದೆ, ನಿಮ್ಮ ಮೇಲೆ ಪ್ರಕರಣ ದಾಖಲಾಗಿದೆ, ನೀವು ಡಿಜಿಟಲ್ ಅರೆಸ್ಟ್ ಅಡಿ ಇದ್ದೀರಿ. ನಂತರ ಅವರು ಹೇಳುತ್ತಾರೆ, ಈ ವಿಷಯವನ್ನು ಯಾರಿಗೂ ಹೇಳಬೇಡಿ, ಇದೀಗಲೇ ಹಣ ಪಾವತಿಸಿ, ಇಲ್ಲದಿದ್ದರೆ ಬಂಧನವಾಗುತ್ತದೆ. ಇವೆಲ್ಲ ಭಯ ಹುಟ್ಟಿಸುವ ನಾಟಕಗಳು. ಹಾಗಿದ್ರೆ ಸತ್ಯ ಏನು? ಯಾರನ್ನು ಫೋನ್ ಅಥವಾ ವಿಡಿಯೋ ಕಾಲ್ ಮೂಲಕ ಬಂಧಿಸಲು ಸಾಧ್ಯವಿಲ್ಲ. ಹಾಗಿದ್ರೆ ಈ ಮೋಸ ಹೇಗೆ ನಡೆಯುತ್ತೆ? ಈ ಮೋಸಗಾರರು ತುಂಬಾ ಚತುರರು. ಅವರು ನಿಮ್ಮ ಹೆಸರನ್ನು, ವಿಳಾಸವನ್ನು ಹೇಳಬಹುದು, ನಕಲಿ ಐಡಿ ಕಾರ್ಡ್ ತೋರಿಸಬಹುದು, ಪೊಲೀಸ್ ಉಡುಪು ಧರಿಸಿ ವಿಡಿಯೋ ಕಾಲ್ ಮಾಡಬಹುದು, ಅಧಿಕೃತ ಕಚೇರಿ ಹಿನ್ನೆಲೆ ತೋರಿಸಬಹುದು. ಅವರು ನಿಮ್ಮನ್ನು ಗಂಟೆಗಳ ಕಾಲ ಲೈನ್ನಲ್ಲಿ ಇಡಬಹುದು, ಕುಟುಂಬದವರ ಜೊತೆ ಮಾತನಾಡದಂತೆ ತಡೆಯಬಹುದು. ಕೊನೆಯಲ್ಲಿ ಕೇಳುವುದು ಒಂದೇ, ಹಣ. ಪರಿಶೀಲನೆ ಶುಲ್ಕ, ಕೇಸ್ ಕ್ಲೋಸ್ ಮಾಡಲು ಹಣ, ಬೇಲ್ ಹಣ, ಇವೆಲ್ಲ ಸುಳ್ಳು. ಈ ಡಿಜಿಟಲ್ ಅರೆಸ್ಟ್ ಮೋಸದ ಕುರಿತು ಒಂದು ಕಿರುನಾಟಕ ಈಗ ನಿಮ್ಮ ಮುಂದೆ.
1: ನಮಸ್ಕಾರ, ನಾನು ಸೈಬರ್ ಕ್ರೈಂ ಅಧಿಕಾರಿ ಮಾತನಾಡುತ್ತಿದ್ದೇನೆ. ನಿಮ್ಮ ಆಧಾರ್ ನಂಬರ್ ಕ್ರಿಮಿನಲ್ ಕೇಸ್ನಲ್ಲಿ ಸಿಕ್ಕಿದೆ.
2: ಏನು ಸರ್, ನನಗೇನು ಗೊತ್ತಿಲ್ಲ.
1: ನೀವು ಡಿಜಿಟಲ್ ಅರೆಸ್ಟ್ ಅಡಿ ಇದ್ದೀರಿ. ಈಗಲೇ 50,000 ರು ಟ್ರಾನ್ಸ್ಫರ್ ಮಾಡಿ, ಇಲ್ಲದಿದ್ದರೆ ನಿಮ್ಮನ್ನು ಬಂಧನ ಮಾಡ್ತೇವೆ.
2: ಸರ್ ದಯವಿಟ್ಟು
3: ಒಂದು ನಿಮಿಷ ಇರು. ನಿಜವಾದ ಪೊಲೀಸು ಯಾರು ಹಣ ಕೇಳೋದಿಲ್ಲ, ಕರೆ ಕಟ್ ಮಾಡು.
0: ಇಲ್ಲಿ ಸ್ನೇಹಿತೆಯು ಸರಿಯಾದ ಸಲಹೆಯನ್ನು ನೀಡಿದಳು. ಇಂತಹ ಸಂದರ್ಭಗಳಲ್ಲಿ ಶಾಂತವಾಗಿರುವುದು ಅತ್ಯಂತ ಮುಖ್ಯ. ನಿಮ್ಮ ರಕ್ಷಣೆಗಾಗಿ ಸಲಹೆಗಳು ಇಲ್ಲಿವೆ. ಮೊದಲನೆಯದಾಗಿ ಭಯಪಡಬೇಡಿ, OTP ಅಥವಾ ಬ್ಯಾಂಕ್ ವಿವರ ಹಂಚಬೇಡಿ, ಅಪರಿಚಿತ ಲಿಂಕ್ ಕ್ಲಿಕ್ ಮಾಡಬೇಡಿ, ಬೆದರಿಕೆ ಕರೆ ಬಂದರೆ ಕರೆ ಕಟ್ ಮಾಡಿ, ಕುಟುಂಬದವರ ಜೊತೆ ಚರ್ಚಿಸಿ, ಹತ್ತಿರದ ಪೊಲೀಸ್ ಠಾಣೆಯಲ್ಲಿ ಪರಿಶೀಲಿಸಿ. ಭಾರತದಲ್ಲಿ ಸೈಬರ್ ಮೋಸ ಸಹಾಯವಾಣಿ ನಂಬರ್ 1930 ಅಧಿಕೃತ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ತಕ್ಷಣ ವರದಿ ಮಾಡಿದರೆ ಹಣ ಉಳಿಯುವ ಸಾಧ್ಯತೆ ಇದೆ. ಈ ಮೋಸಕ್ಕೆ ಯಾರು ಹೆಚ್ಚಾಗಿ ಅಪಾಯಕ್ಕೆ ಒಳಗಾಗುತ್ತಾರೆ ಎಂದರೆ ಹಿರಿಯ ನಾಗರಿಕರು, ವಿದ್ಯಾರ್ಥಿಗಳು, ಆನ್ಲೈನ್ ಸೇವೆ ಹೆಚ್ಚು ಬಳಸುವವರು, ತಂತ್ರಜ್ಞಾನದಲ್ಲಿ ಹೊಸಬರು. ಆದ್ದರಿಂದ ನಿಮ್ಮ ಮನೆ ಮಂದಿಗೆ ತಿಳಿಸಿ. ಪ್ರಿಯ ಕೇಳುಗರೆ, ಜಾಗೃತಿಯೇ ದೊಡ್ಡ ರಕ್ಷಣೆ. ಒಂದು ಕರೆ ನಿಮ್ಮ ಹಣ ಕಳೆದುಕೊಳ್ಳುವಂತೆ ಮಾಡಬಹುದು, ಆದರೆ ಒಂದು ಮಾಹಿತಿ ನಿಮ್ಮನ್ನು ರಕ್ಷಿಸಬಹುದು. ನೆನಪಿಡಿ, ಪೊಲೀಸ್ ಫೋನ್ನಲ್ಲಿ ಹಣ ಕೇಳುವುದಿಲ್ಲ, ಡಿಜಿಟಲ್ ಅರೆಸ್ಟ್ ಎಂಬುದು ಸುಳ್ಳು. ಈ ಮಾಹಿತಿಯನ್ನು ನಿಮ್ಮ ಕುಟುಂಬ, ಸ್ನೇಹಿತರು ಮತ್ತು ನೆರೆಹೊರೆಯವರ ಜೊತೆ ಹಂಚಿಕೊಳ್ಳಿ. ನಾನು ಇನ್ನು ಇಂದಿನ ಕಾರ್ಯಕ್ರಮದಿಂದ ವಿದಾಯ ಹೇಳುತ್ತೇನೆ. ಸುರಕ್ಷಿತವಾಗಿರಿ, ಎಚ್ಚರಿಕೆಯಿಂದಿರಿ, ಡಿಜಿಟಲ್ ಜಗತ್ತಿನಲ್ಲಿ ಜಾಣರಾಗಿರಿ.
4: ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೇಳುಗರ, ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಕರ್ನಾಟಕದ ಪ್ರಥಮ ಮುಖ್ಯಮಂತ್ರಿ ಕೆಸಿ ರೆಡ್ಡಿರವರ ಜನ್ಮ ದಿನಾಚರಣೆ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳಿಯೋಣ. ಕ್ಯಾಸಂಬಳ್ಳಿ ಚಂಗಲರಾಯ ರೆಡ್ಡಿರವರು ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ. ಇವರು ಕೇಂದ್ರದಲ್ಲಿ ಮಂತ್ರಿಗಳು, ಮಧ್ಯಪ್ರದೇಶದ ರಾಜ್ಯಪಾಲರಾಗಿದ್ದರು. ಚಂಗಲರಾಯ ರೆಡ್ಡಿರವರು ಕೋಲಾರ ಜಿಲ್ಲೆಯ ಕ್ಯಾಸಂಬಳ್ಳಿಯಲ್ಲಿ 1902 ಮೇ 4 ಜನಿಸಿದರು. ತಂದೆ ಬಿ ವೆಂಕಟರೆಡ್ಡಿ ಚಿಕ್ಕದಿನಿಂದ ಪರೀಕ್ಷೆಗಳಲ್ಲಿ ಉನ್ನತ ವರ್ಗಗಳಲ್ಲಿ ತೇರ್ಗಡೆಯಾದ ಇವರು ಮದ್ರಾಸಿನ ಪಚ್ಚಯ್ಯಪ್ಪ ಕಾಲೇಜಿನಲ್ಲಿ ಓದಿ ಬಿಎ ಪದವಿಯನ್ನು ಪಾರಿತೋಷಕದೊಂದಿಗೆ ಪಡೆಯತೊಡಗಿದರು. ಆನಂತರ ಅಲ್ಲಿಯೇ ಕಾನೂನು ವ್ಯಾಸಂಗ ಮಾಡಿ ಎಲ್ಎಲ್ಬಿ ಪದವಿಯನ್ನು ಉನ್ನತ ಶ್ರೇಣಿಯಲ್ಲಿ ಗಳಿಸಿದರು. ಮುಂದೆ ಕೆಸಿ ರೆಡ್ಡಿರವರು ವಕೀಲ ವೃತ್ತಿ ಆರಂಭಿಸಿದಲ್ಲದೆ ಸಾರ್ವಜನಿಕ ಜೀವನವನ್ನು ಪ್ರವೇಶಿಸಿದರು. ಕೋಲಾರ ಜಿಲ್ಲಾ ಬೋರ್ಡ್ ಅಧ್ಯಕ್ಷರಾಗಿದ್ದ ಇವರು ಮೈಸೂರು ಸಂಸ್ಥಾನದ ಪ್ರಜಾಪಕ್ಷದ ಅಧ್ಯಕ್ಷರಾಗಿಯೂ ಸೇವೆಯನ್ನು ಸಲ್ಲಿಸಿದರು. ತರುವಾಯ ರಾಜ್ಯ ಶಾಸನ ಸಭೆಗೆ ಚುನಾಯಿತರಾದರು. ಮೈಸೂರು ಸಂಸ್ಥಾನದಲ್ಲಿ ಸ್ವಾತಂತ್ರ್ಯ ಹೋರಾಟ ಬಿರುಸಾದಾಗ ಮಹಾರಾಜರ ಆಶ್ರಯದಲ್ಲಿ ಜವಾಬ್ದಾರಿ ಸರ್ಕಾರ ಸ್ಥಾಪನೆಯ ಬೇಡಿಕೆಯನ್ನು ಮೈಸೂರು ಕಾಂಗ್ರೆಸ್ ಮಂಡಿಸಿತು. ಇವರು ಆ ಪಕ್ಷದ ಮುಂಚೂಣಿ ನಾಯಕರಾದರು. ರಾಜ್ಯಾದ್ಯಂತ ಜನತೆಯಲ್ಲಿ ಹೊಸ ಚೇತನ ತುಂಬಿ ಹೋರಾಟಕ್ಕೆ ತೀವ್ರಗತಿ ಬರುವಂತೆ ಮಾಡುವಲ್ಲಿ ಇವರು ಅಗಾಧವಾದ ಪಾತ್ರವನ್ನು ವಹಿಸಿದರು. 1937-38 ಇವರು ಮೈಸೂರು ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದರು. ಸೆರೆಮನೆ ವಾಸ ಅನುಭವಿಸಿದ ಇವರು ಮಹಾತ್ಮ ಗಾಂಧೀಜಿಯವರ ಸೇವಾಗ್ರಾಮ ಆಶ್ರಯದಲ್ಲಿ ಮೈಸೂರು ಕಾಂಗ್ರೆಸ್ನ ಪ್ರತಿನಿಧಿಯಾಗಿ ಸ್ವಲ್ಪ ಕಾಲ ಇವರ ಅವಕಾಶ ಇವರಿಗೆ ಲಭಿಸಿತು. 1944-45 ಅಖಿಲ ಭಾರತ ದೇಶೀಯ ಸಂಸ್ಥಾನಗಳ ಪ್ರಜಾಪರಿಷತ್ತಿನ ಕಾರ್ಯಕಾರಿ ಮಂಡಳಿ ಸದಸ್ಯರಾಗಿ ಇವರು ಚುನಾಯಿತರಾದರು. 1946-47 ಇವರು ಮತ್ತೆ ಮೈಸೂರು ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದರು. ಭಾರತಕ್ಕೆ ಸ್ವಾತಂತ್ರ್ಯ ಪ್ರಾಪ್ತವಾದ ಮೇಲೆ ದೇಶೀಯ ಸಂಸ್ಥಾನಗಳಲ್ಲಿ ಜವಾಬ್ದಾರಿ ಸರ್ಕಾರ ಸ್ಥಾಪನೆಗೆ ಹೋರಾಟ ಉಗ್ರರೂಪ ತಾಳಿತು. 1947-19 ಇವರ ನಾಯಕತ್ವದಲ್ಲಿ ಸತ್ಯಾಗ್ರಹ ಆರಂಭವಾಯಿತು. ಕೊನೆಗೆ ಸಂಸ್ಥಾನ ಸರ್ಕಾರ ಮಣಿದು ಪ್ರಜೆಗಳ ಬೇಡಿಕೆಯನ್ನು ಈಡೇರಿಸಬೇಕಾಯಿತು. ಕಾಂಗ್ರೆಸ್ ಪಕ್ಷದ ನಾಯಕರಾಗಿದ್ದ ಇವರಿಗೆ ದಿವಾನರಾಗಿದ್ದ ಆರ್ಕಾಟ್ ರಾಮಸ್ವಾಮಿ ಮೊದಲಿಯರವರಿಗೆ ರಾಜಕೀಯ ಒಪ್ಪಂದವಾಗಿ ಮೈಸೂರಿನಲ್ಲಿ ಪ್ರಜಾಪ್ರತಿನಿಧಿಗಳ ಮಂತ್ರಿಮಂಡಲ ರಚನೆಯಾಯಿತು. ಇವರು ಮೈಸೂರಿನ ಪ್ರಥಮ ಮುಖ್ಯಮಂತ್ರಿಯಾಗಿ ಸಚಿವ ಸಂಪುಟ ರಚಿಸಿ 1952 ಅಧಿಕಾರದಲ್ಲಿದ್ದರು. ಮುಂದೆ ಇವರು ರಾಜ್ಯಸಭೆ ಮತ್ತು ಲೋಕಸಭೆ ಸದಸ್ಯರಾಗಿದ್ದರು. ಇವರು 1952-61 ಗೃಹ ನಿರ್ಮಾಣ ಮತ್ತು ಸರಬರಾಯಿ ಸಚಿವರಾಗಿ, 1961-63 ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವರಾಗಿದ್ದರು. 1963-64 ಲೋಕಸಭೆಯಲ್ಲಿ ಕಾಂಗ್ರೆಸ್ ಪಕ್ಷದ ಉಪನಾಯಕರಾಗಿ ಚುನಾಯಿತರಾಗಿದ್ದರು. 1965-71 ಮಧ್ಯಪ್ರದೇಶದ ರಾಜ್ಯಪಾಲರಾಗಿದ್ದರು. ಕೆಸಿ ರೆಡ್ಡಿರವರು ಅರ್ಥಶಾಸ್ತ್ರದಲ್ಲಿ ನಿಪುಣರು, ಅನುಭವಿಗಳು ಆದವರೆಂದು ಹೆಸರಾಗಿದ್ದು ದೆಹಲಿಯ ಅರ್ಥಶಾಸ್ತ್ರ ಶಾಲೆಯ ಸಂಸ್ಥಾಪಕ ಸದಸ್ಯರಲ್ಲಿ ಒಬ್ಬರಾಗಿದ್ದರು. ಕನ್ನಡ ಪತ್ರಿಕೋದ್ಯಮದಲ್ಲೂ ಇವರು ಕೆಲಸವನ್ನ ಮಾಡಿದರು. ಸ್ವಲ್ಪ ಕಾಲ ಜನವಾಣಿ ಕನ್ನಡ ದಿನಪತ್ರಿಕೆಯ ಸಂಪಾದಕರಾಗಿದ್ದರು. ಕೆಸಿ ರೆಡ್ಡಿರವರು 1976 ಫೆಬ್ರವರಿ 27 ಬೆಂಗಳೂರಿನಲ್ಲಿ ನಿಧನರಾದರು. ಕೇಳುಗರೆ,

ಹೇಳಿದ್ರಲ್ಲ ಇಷ್ಟೊತ್ತು ನಮ್ಮ ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ಕೆಸಿ ರೆಡ್ಡಿರವರ ಜನ್ಮದಿನಾಚರಣೆ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ಕೇಳ್ತಾ ಇದ್ರಿ. ಇಲ್ಲಿಗೆ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಬನ್ನಿ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ತಿಳಿದು ಬರೋಣ. ಬೀನಿಸ್ 115 ರೂಪಾಯಿ, ಪೆನ್ಸಿಲ್ ಬೀನಿಸ್ 115 ರೂಪಾಯಿ, ಮೆಣಸಿನಕಾಯಿ 28 ರೂಪಾಯಿ, ಸೌತೆಕಾಯಿ 15 ರೂಪಾಯಿ, ಎಂಸಿ 5 ರೂಪಾಯಿ, ಸುನಾಮಿ 6 ರೂಪಾಯಿ, ಎಳವನ 4 ರೂಪಾಯಿ, ಗುಂಡು ಬದನೆಕಾಯಿ 18 ರೂಪಾಯಿ, ಕುಂಬಳಕಾಯಿ 11 ರೂಪಾಯಿ, ಹೀರೆಕಾಯಿ 20 ರೂಪಾಯಿ, ಪಡವಲಕಾಯಿ 25 ರೂಪಾಯಿ, ತೊಂಡೆಕಾಯಿ 25 ರೂಪಾಯಿ, ಹಾಗಲಕಾಯಿ 30 ರೂಪಾಯಿ, ಕಾಲಿಫ್ಲವರ್ 25 ರೂಪಾಯಿ, ಪೈರ್ 60 ರೂಪಾಯಿ, ದಪ್ಪ ಮೆಣಸಿನಕಾಯಿ 33 ರೂಪಾಯಿ, ಸೋರೆಕಾಯಿ 10 ರೂಪಾಯಿ, ಬದನೆಕಾಯಿ 15 ರೂಪಾಯಿ, ಕೋಸು 18 ರೂಪಾಯಿ, ಸೀಮೆ ಬದನೆಕಾಯಿ 30 ರೂಪಾಯಿ, ಬೆಂಡೆಕಾಯಿ 17 ರೂಪಾಯಿ, ಟೊಮೊಟೊ 35 ರೂಪಾಯಿ. ಕೇಳುಗರೇ ಕೇಳಿದಿರಲ್ಲ, ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನು ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

0: ನಿಲಯದಿಂದ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 3 ಕುರಿತು ಡಾಕ್ಟರ್ ಎಂಆರ್ ಸೀತಾರಾಮ್ ರವರು ಸಲಹೆಗಾರರು ಹಾಗೂ ಕೀಲು ಮೂಳೆ ರೋಗ ತಜ್ಞರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಮೂರನೇ ಶ್ಲೋಕ ಕೂಡ ಬಹಳ ಸ್ವಾರಸ್ಯಕರವಾಗಿ ಡಿವಿಜಿಯವರು ವ್ಯಕ್ತಪಡಿಸಿರುವಂತಹ ಅಂಶಗಳನ್ನು ಒಳಗೊಂಡಿದೆ, ಅದನ್ನು ನೋಡೋಣ. ಇಹುದೋ ಇಲ್ಲವೋ ತಿಳಿಯಗೊಡದೊಂದು
4: ಇಹುದೋ ಇಲ್ಲವೋ ತಿಳಿಯಗೊಡದ ಒಂದು
3: ವಸ್ತು ನಿಜ ಮಹಿಮೆಯಿಂ ಜಗವಾಗಿ ಜೀವವೇಷದಲ್ಲಿ
4: ವಸ್ತು ನಿಜ ಮಹಿಮೆಯಿಂ ಜಗವಾಗಿ ಜೀವವೇಷದಲ್ಲಿ
3: ವಿಹರಿಪುದು ಅದು ಒಳ್ಳಿತೆಂಬುದು
4: ವಿಹರಿಪುದು ಅದು ಒಳ್ಳಿತೆಂಬುದು
3: ನಿಸದವಾದೊಡೆ
4: ನಿಸದವಾದೊಡೆ
3: ಆ ಗಹನ ತತ್ವಕ್ಕೆ ಶರಣು ಮಂಕುತಿಮ್ಮ
4: ಆ ಗಹನ ತತ್ವಕ್ಕೆ ಶರಣು ಮಂಕುತಿಮ್ಮ.
3: ದೇವ್ರಿದಾನ ಇಲ್ವಾ ಅನ್ನೋಂಥ ಪ್ರಶ್ನೆ ಇವತ್ತು ನೆನ್ನೆದಲ್ಲ. ಮನುಷ್ಯ ಬಹುಶಃ ಯೋಚನೆ ಮಾಡಿ ತನ್ನ ಭಾವನೆಗಳನ್ನು ಹೊರಹಾಕೋದಿಕ್ಕೆ, ತನ್ನ ಸುತ್ತಮುತ್ತಲಿನ ಜಗತ್ತಿನ ವಿಸ್ಮಯಗಳನ್ನು ನೋಡಿ ಆಶ್ಚರ್ಯ ಪಡೋದಿಕ್ಕೆ ಪ್ರಾರಂಭ ಮಾಡಿದ ದಿನಗಳಿಂದ ಅವನ ಯೋಚನೆ ಇದೇ ದಿಕ್ಕಲ್ಲಿ.

0: ನಡೀತಾ ಇದೆ, ಇದನ್ನೆಲ್ಲ ಮಾಡಿಸುವಂತ ಶಕ್ತಿ ಯಾವುದು, ಆ ಶಕ್ತಿ ದೇವರು ಅಂತಂದ್ರೆ ಅದಿದೆಯಾ? ಸೊ ಈ ಪ್ರಶ್ನೆಗಳು ನಮಗೆ ಬಹಳ ಪ್ರಸಿದ್ಧವಾದಂತ ಈ ನಿಟ್ಟಿನಲ್ಲಿರೋ ಕತೆ ನಮಗೆಲ್ಲ ಗೊತ್ತಿದೆ. ಬಾಲಕ ನರೇಂದ್ರ ಎಲ್ಲ ವಿಷಯಗಳನ್ನ ತಿಳ್ಕೊಳ್ತಾ ಇದ್ದಂತ ಸಂದರ್ಭದಲ್ಲಿ ಅವನಿಗೆ ಬಂದಂತಹ ಒಂದು ಸಂಶಯ ಕೂಡ ಇದೆ, ದೇವರಿದ್ದಾನ? ನೀವು ಅದನ್ನ ನೋಡಿದ್ದೀರಾ, ಈ ಕಥೆ ನಾವೆಲ್ಲ ಕೇಳಿದೀವಿ. ಕಲ್ಕತ್ತಾದಲ್ಲಿದ್ದಂತಹ ಆಗಿನ ಎಲ್ಲ ವಿದ್ವಾಂಸರನ್ನ ಬಾಲಕ ನರೇಂದ್ರ, ಯುವಕ ನರೇಂದ್ರ ಇದನ್ನ ಕೇಳ್ತಾ ಬಂದ, ದೇವರಿದಾನ ನೀವು ನೋಡಿದ್ದೀರಾ, ದೇವರಿದಾನ ನೀವು ನೋಡಿದ್ದೀರಾ? ಎಲ್ಲರೂ ಹೇಳ್ತಾ ಇದ್ದಿದ್ದು ಇದಾನೋ ಇಲ್ವೋ ನಮ್ಗೆ ಗೊತ್ತಿಲ್ಲಪ್ಪ, ಬಹುಶಃ ಇದಾನೆ ಅನ್ಸುತ್ತೆ, ನಾನಂತೂ ನೋಡಿಲ್ಲ. ಬಟ್ ಇರಬಹುದು, ಇರಬಹುದೇನೋ, ಎಲ್ಲ ಹೇಳ್ತಾರೆ ಇರಬಹುದು. ಸೊ ಹಾಗಾಗಿ ನಾನು ಇರಬಹುದು ಅಂತ ನಂಬ್ಕೊಂಡಿದ್ದೀನಿ, ನನಗೆ ಗೊತ್ತಿಲ್ಲ. ಸೊ ಎಲ್ರಿಗೂ ಕೂಡ, ಪಂಡಿತೋತ್ತಮರಿಗೂ ಕೂಡ ಇದೇ ಸಂಶಯವೇ ಇದ್ದಿದ್ದು, ಇಹುದೋ ಇಲ್ಲವೋ ತಿಳಿಯಗೊಡದ ಒಂದು ವಸ್ತು, ಅದು ಹೇಗೆ ಅದನ್ನು ಗುರುತಿಸ್ಕೊಳ್ಬೇಕು ಅಂತನ್ನುವಂಥದ್ದು ನಂತರ ನರೇಂದ್ರ ಕಂಡುಕೊಂಡಂತಹ ಒಂದು ಅಸಾಧಾರಣವಾದಂತಹ ಕತೆ. ನರೇಂದ್ರ ಸ್ವಾಮಿ ವಿವೇಕಾನಂದರಾಗಿ ಮಾರ್ಪಟ್ಟಂತಹ ಕತೆ ನಾವೆಲ್ಲ ಕೇಳಿದ್ದೀವಿ. ರಾಮಕೃಷ್ಣ ಪರಮಹಂಸರು ಅವರೊಬ್ಬರೇ ಹೇಳಿದ್ದು, ನಾನು ಭಗವಂತನ ನೋಡಿದ್ದೀನಿ, ಖಂಡಿತ ಭಗವಂತ ಇದ್ದಾನೆ ಅಂತ. ಸೊ ಆ ವಸ್ತು ನಿಜವಾದ ಮಹಿಮೆಯಿಂದ ಜಗತ್ತೇ ಆಗಿ ಜೀವವೇಷದಲ್ಲಿ ನಮ್ಮೆದುರಿಗೆ ಕಾಣಿಸ್ಕೊಳ್ತಾ ಇದೆ, ವಿಹರಿಸ್ತಾ ಇದೆ. ಆದರೆ ಈ ಸತ್ಯವನ್ನು ನಾವು ಕಂಡುಕೊಳ್ಳುವಂಥದ್ದು ಅಷ್ಟು ಸುಲಭ ಅಲ್ಲ. ಅದು ಒಳ್ಳೆಯ ಒಂದು ಶಕ್ತಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಭಾವಿಸ್ತಾ ಎಲ್ಲರ ಒಳಿತಿಗಾಗಿ ತನ್ನನ್ನು ತಾನು ತೊಡಗಿಸ್ಕೊಳ್ಳುವಂಥ ಶಕ್ತಿ ಅಂತ ನಾವು ನಂಬಿಕೊಳ್ಳೋದೇ ಆದರೆ ಆ ಗಹನ ತತ್ವಕ್ಕೆ ಶರಣು ಅಂತ ಡಿ ವಿ ಜಿ ಅವರು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ನಮಗೆ ದೇವ್ರದ್ದು ಜ್ಞಾಪಕ ಬರುವಂಥದ್ದು ಕೆಲವು ಸಂದರ್ಭಗಳಲ್ಲಿ ಮಾತ್ರ. ನಾವು ಪ್ರಸಿದ್ಧವಾಗಿ ನಾವು ಕೇಳ್ತೀವಲ್ಲ, ಸಂಕಟ ಬಂದರೆ ವೆಂಕಟರಮಣ, ಅದುವರೆಗೂ ನಾನೇ, ನಾನೇನಾದರೂ ಒಳ್ಳೇದು ಮಾಡಿಬಿಟ್ಟೆ, ನನಗೇನಾದರೂ ಒಳ್ಳೇದಾಯಿತು ಅಂತಂದರೆ ಅದನ್ನು ಯಾರು ಮಾಡಿದ್ರು, ನಾನೇ ಮಾಡಿದೆ. ನನಗೇನಾದರೂ ಕಷ್ಟ ಆಯಿತು ಅಂತಂದಾಗ ಅಯ್ಯೋ ದೇವ್ರು ಯಾಕಪ್ಪ ನನಗೆ ಈ ಕಷ್ಟ ಕೊಡ್ತಾನೆ. ಸೊ ಹೀಗೆ ಯಾವುದೋ ಕೆಲವು ಸಂದರ್ಭಗಳಲ್ಲಿ ಮಾತ್ರ ನಮಗೆ ದೇವರು ಜ್ಞಾಪಕಕ್ಕೆ ಬರ್ತಾನೆ. ದೇವರೇ ನನ್ನನ್ನು ಕಾಪಾಡಪ್ಪ ಅಂತ ಅಂದ್ಕೊಳ್ತೀವಿ ನಾವು. ಸೊ ತಮಾಷೆಯಾಗಿ ಒಂದು ಮಾತು ಹೇಳೋದಿತ್ತು, ಹೇಳೋದು ನಾವು ರೂಢಿಯಲ್ಲಿದೆ, ದೇವರೇ ನೀನು ಅಕಸ್ಮಾತ್ ಇದ್ರೆ ನನ್ನನ್ನು ಮಾತ್ರ ಕಾಪಾಡಪ್ಪ ಅಂತ. ಸೊ ಆ ಸಂಶಯಾತ್ಮಕವಾದಂತಹ ಒಂದು ಅಂಶ ಸದಾಕಾಲ ನಮ್ಮಲ್ಲಿ ಇದ್ದೇ ಇರುತ್ತೆ. ಆದರೂ ಅದು ಗಹನವಾದಂತಹ ಒಂದು ತತ್ವ, ಗೂಢವಾದಂತಹ ಒಂದು ಶಕ್ತಿ, ಅದು ಎಲ್ಲರಿಗೂ ಒಳ್ಳಿತು ಆಗಲಿ ಅಂತಲೇ ಸದಾಕಾಲ ಪ್ರಯತ್ನ ಪಡ್ತಾ ಇರುತ್ತೆ. ಅಂತಹ ಒಂದು ಗಹನ ತತ್ವ ಇದೆ ಅಂತ ನಂಬಿಬಿಟ್ಟು ಅದಕ್ಕೆ ಶರಣಾಗತಿಯಾಗು ಅಂಥೇಳಿ ಡಿ ವಿ ಜಿ ಅವರು ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಮೊದಲ ಮೂರು ಶ್ಲೋಕಗಳಲ್ಲಿ ಭಗವಂತ ಅನ್ನುವಂತಹ ಶಕ್ತಿಯನ್ನು ಸ್ಮರಿಸಿಕೊಂಡು ಆ ಶಕ್ತಿಗೆ ತನ್ನ ನಮಸ್ಕಾರಗಳನ್ನು ತಿಳಿಸಿದ ನಂತರ ಈ ಗ್ರಂಥದ ಅತ್ಯಂತ ಮುಖ್ಯವಾದಂತಹ ಭಾಗಗಳು ಯಾವುದರ ಕುರಿತಂತೆ ಇದೆ ಅನ್ನೋದ್ರ ಬಗ್ಗೆ ಡಿ ವಿ ಜಿ ಅವರು ಮುಂದಿನ ಸುಮಾರು 35-40 ಪದ್ಯಗಳಲ್ಲಿ ಅನೇಕ ಪ್ರಶ್ನೆಗಳನ್ನು ಮಂಡಿಸ್ತಾ ಹೋಗ್ತಾರೆ. ಈ ಪ್ರಶ್ನೆಗಳು ನಮ್ಮೆಲ್ರಿಗೂ ನಿತ್ಯ ಬರುವಂಥ ಪ್ರಶ್ನೆಗಳಿಗೆ, ಆ ಪ್ರಶ್ನೆಗಳನ್ನು ನಾವು ನೋಡ್ತಾ ಹೋದಾಗ ನಮಗೆ ಕೆಲವು ಸರ್ತಿ ಅನಿಸೋದಿತ್ತು, ಅರೆ ನನಗೂ ಹೀಗೆ ಅನಿಸಿತ್ತಲ್ವಾ, ನಾನು ಸುಮ್ಮನೆ ಸುಮ್ಮನೆ ಕೂತ್ಕೊಂಡ್ಬಿಟ್ಟೆ. ಡಿ ವಿ ಜಿ ಅವರು ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ, ಅದರ ಉತ್ತರಗಳನ್ನು ಬರೆಯೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಸೊ ನಾವು ಕೂಡ ಆ ಉತ್ತರಗಳನ್ನು ನೋಡೋಣ ಅನ್ನೋಂಥ ಒಂದು ಉತ್ಸಾಹ ಪ್ರಚೋದನೆ ನಮಗೆ ಸಿಕ್ಕತ್ತೆ ಅಂತ ನಾನು ಅಂದ್ಕೊಳ್ತೀನಿ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆಯಿಂದ ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಕೇಳು
1: ಕೇಳುಗರೇ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮ

ಬಹುಶಃ ಮುಂಗಾರಿನ ಆರಂಭ ಉತ್ತಮವಾಗಿದ್ದರೂ ಹಿಂಗಾರು ಹಾಗೂ ನಂತರದಲ್ಲಿ ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆ ಬಿದ್ದಿಲ್ಲ. ಏಪ್ರಿಲ್ನಲ್ಲಿ ಪೂರ್ಣ ಮುಂಗಾರು ಮಳೆಯ ಕೊರತೆ ಇನ್ನಷ್ಟು ತೀವ್ರವಾದ ಕಾರಣಕ್ಕೆ ಕೃಷಿ ಪಂಪ್ಸೆಟ್ಗಳು ಕೈಕೊಳ್ಳುತ್ತಿವೆ. 100ಕ್ಕೂ ಹೆಚ್ಚು ಗ್ರಾಮಗಳಲ್ಲಿ ನೀರಿನ ಕೊರತೆ ಎದುರಾಗಿದೆ. ಹುಣಸೂರು 33 ಹಾಡಿ ಕಂದಾಯ ಗ್ರಾಮವಾಗಿ ಘೋಷಿಸಲು ಆಗ್ರಹ. ಹುಣಸೂರು ತಾಲೂಕಿನ ಆದಿವಾಸಿ ಗಿರಿಜನ 33 ಹಾಡಿಗಳನ್ನು ಕಂದಾಯ ಗ್ರಾಮವನ್ನಾಗಿ ಪರಿಗಣಿಸಿ ಸಾಗುವಳಿ ಮಾಡುತ್ತಿರುವವರಿಗೆ ಭೂ ಮಾಲೀಕತ್ವದ ಹಕ್ಕು ನೀಡಬೇಕು ಎಂದು ಗಿರಿಜನರು ಆಗ್ರಹಿಸಿದ್ದಾರೆ. ನಗರದ ಟೀ ಸಂಸ್ಥೆ ಆವರಣದಲ್ಲಿ ಶನಿವಾರ ನಡೆದ ಆದಿವಾಸಿ ಗಿರಿಜನರ ಸಭೆಯಲ್ಲಿ ಈ ಒತ್ತಾಯ ಕೇಳಿಬಂತು. ಬುಡಕಟ್ಟು ಕೃಷಿಕರ ಸಂಘದ ಅಧ್ಯಕ್ಷ ಜಯಪ್ಪ ಮಾತನಾಡಿ, ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರಿಗೆ ಈ ಹಿಂದೆ ಗಿರಿಜನರ ಕೃಷಿ ಭೂಮಿ ಸಮಸ್ಯೆ ಬಗೆಹರಿಸುವಂತೆ ಮನವಿ ಮಾಡಿದ್ದರೂ ಈವರೆಗೆ ಸಮಸ್ಯೆ ಪರಿಹಾರವಾಗಿಲ್ಲ. ತಾಲೂಕಿನ 33 ಹಾಡಿಗಳನ್ನು ಕಂದಾಯ ಗ್ರಾಮವನ್ನಾಗಿಸಬೇಕು. 450 ಕುಟುಂಬಗಳು ಜೀವನೋಪಾಯಕ್ಕಾಗಿ ಕೃಷಿ ಮಾಡುತ್ತಿರುವ 1200 ಎಕರೆ ಕೃಷಿ ಭೂಮಿಗೆ ಪೋಡಿ ಮಾಡಿಸಿ ಸರ್ಕಾರಿ ದಾಖಲೆ ನೀಡಬೇಕು ಎಂದು ಒತ್ತಾಯಿಸಿದರು. ಮುಸುಕಿನ ಜೋಳ ರೋಗ ನಿರ್ವಹಣೆಗೆ ಸಲಹೆ. ಟಿ ನರಸೀಪುರ ತಾಲೂಕಿನ ಕೆಲವು ಕಡೆ ಮುಸುಕಿನ ಜೋಳಕ್ಕೆ ಬೋಜು ರೋಗ ಬಾಧೆ ಕಾಣಿಸಿಕೊಂಡಿದ್ದು ಸಮಗ್ರ ರೋಗ ನಿರ್ವಹಣೆಗೆ ಕೃಷಿ ಇಲಾಖೆ ನೀಡುವ ಕ್ರಮಗಳನ್ನು ರೈತರು ಅನುಸರಿಸಬೇಕು ಎಂದು ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕಿ ಎಂ ರೂಪ ಮನವಿ ಮಾಡಿದ್ದಾರೆ. ಬೀಜೋಪಚಾರ ಕೈಗೊಳ್ಳದೆ ಬಿತ್ತನೆ ಮಾಡುವುದು, ಮೇವಿನ ಉದ್ದೇಶಕ್ಕಾಗಿ ಬೆಳೆಯುವ ಮುಸುಕಿನ ಜೋಳದ ಬಿತ್ತನೆಗೆ ಕಳೆದ ಬಾರಿಯೂ ಬೆಳೆ ಬೀಜಗಳನ್ನು ಉಪಯೋಗಿಸಿಕೊಳ್ಳುತ್ತಿರುವುದು, ಬೆಳೆ ಪರಿವರ್ತನೆ ಮಾಡದೆ ಪ್ರತಿ ವರ್ಷ ಪ್ರತಿ ಹಂಗಾಮಿನಲ್ಲಿ ಮುಸುಕಿನ ಜೋಳ ಬೆಳೆಯುತ್ತಿರುವುದರಿಂದ ಕಳೆ ನಿಯಂತ್ರಣ ಮಾಡುತ್ತಿರುವುದು ಹಾಗೂ ವಾತಾವರಣದಲ್ಲಿನ ಹೆಚ್ಚಿನ ಆದ್ಯತೆ, ಮೋಡ ಕವಿದ ವಾತಾವರಣ ಹಾಗೂ ಹೆಚ್ಚಿನ ಮಳೆಯಿಂದ ಬಿಳಿ ಸುಳಿ ರೋಗ ಕಾಣಿಸಿಕೊಳ್ಳುತ್ತಿದೆ ಎಂದು ಪ್ರಕಟಣೆಯಲ್ಲಿ ಅವರು ತಿಳಿಸಿದ್ದಾರೆ. ಗಿಗ್ ಕಾರ್ಮಿಕರಿಗೆ ವಿಶ್ರಾಂತಿ ತಾಣ, ಬಿಸಿಲಿನಿಂದ ರಕ್ಷಿಸಲು ಕಂಪನಿಗಳಿಂದ ವಿವಿಧ ಕ್ರಮ. ನವದೆಹಲಿ ವಿಪರೀತವಾದ ಬಿಸಿಗಾಳಿಯಿಂದ ರಕ್ಷಿಸಿಕೊಳ್ಳಲು ಡೆಲಿವರಿ ಪಾಲುದಾರರಿಗೆ ವಿಶ್ರಾಂತಿ ತಾಣಗಳನ್ನು ನಿರ್ಮಾಣ ಮಾಡುವುದು ಸೇರಿದಂತೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ವಿವಿಧ ಕಂಪನಿಗಳು ತಿಳಿಸಿವೆ. ದೇಶದ ಹಲವು ದೇಶಗಳಲ್ಲಿ ತಾಪಮಾನವು 40 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚಾಗಿದೆ. ವಿವಿಧ ಉತ್ಪನ್ನಗಳನ್ನು ಗ್ರಾಹಕರಲ್ಲಿದ್ದಲ್ಲಿ ತಲುಪಿಸುವ ಡೆಲಿವರಿ ಪಾಲುದಾರರು ವಾಹನ ದಟ್ಟಣೆಯ ನಡುವೆ ಈ ಸುಡು ಬಿಸಿಲಿನಲ್ಲಿ ದ್ವಿಚಕ್ರ ವಾಹನಗಳಲ್ಲಿ ಸಂಚರಿಸುತ್ತಿದ್ದಾರೆ. ಇದರಿಂದ ಅವರು ನಿರ್ಜಲೀಕರಣ ಬಿಸಿಲಿನ ತಾಪಕ್ಕೆ ತುತ್ತಾಗುತ್ತಿದ್ದಾರೆ. ತ್ವರಿತವಾಗಿ ವಸ್ತುಗಳನ್ನು ಗ್ರಾಹಕರಿಗೆ ತಲುಪಿಸಬೇಕಾದ ಒತ್ತಡದಿಂದ ಗಿಗ್ ಕಾರ್ಮಿಕರು ಮಧ್ಯಾಹ್ನ ಬಿಸಿಲಿನಲ್ಲಿಯೂ ಕಾರ್ಯನಿರ್ವಹಿಸುತ್ತಿದ್ದಾರೆ. ಹೀಗಾಗಿ ಕೆಲವು ಕಂಪನಿಗಳು ಹವಾನಿಯಂತ್ರಿತ ವಿಶ್ರಾಂತಿ ತಾಣಗಳನ್ನು ಕೂಡ ಸ್ಥಾಪಿಸಲು ಮುಂದಾಗಿವೆ. ಮಾರುತಿ ಸುಜುಕಿ ಪಾಲು 42%. ನವದೆಹಲಿ ದೇಶದ ಕಾರು ಮಾರುಕಟ್ಟೆಯಲ್ಲಿ ಮಾರುತಿ ಸುಜುಕಿ ಇಂಡಿಯಾ ಕಂಪನಿಯ ಪಾಲು ಏಪ್ರಿಲ್ ತಿಂಗಳಿನಲ್ಲಿ 42%ಕ್ಕೆ ಹೆಚ್ಚಳವಾಗಿದೆ. ಮಾರುತಿ ಸುಜುಕಿಯು ದೇಶದ ಅತಿದೊಡ್ಡ ಕಾರು ತಯಾರಿಕಾ ಕಂಪನಿಯಾಗಿದೆ. ಕಳೆದ ಆರ್ಥಿಕ ವರ್ಷದ ಇದೇ ತಿಂಗಳಿನಲ್ಲಿ ಕಂಪನಿಯ ಮಾರುಕಟ್ಟೆ ಪಾಲು 39%ರಷ್ಟಿತ್ತು. ಏಪ್ರಿಲ್ ತಿಂಗಳಿನಲ್ಲಿ ದೇಶೀಯವಾಗಿ ಕಂಪನಿಯ 1.91 ಲಕ್ಷ ಕಾರುಗಳು ಮಾರಾಟವಾಗಿವೆ. ಹಾಗಾಗಿ ಕಂಪನಿಯ ಪಾಲು 3%ರಷ್ಟು ಹೆಚ್ಚಳವಾಗಿದೆ. ಗ್ರಾಹಕರ ದತ್ತಾಂಶವನ್ನು ಸೈಬರ್ ದಾಳಿಯಿಂದ ರಕ್ಷಿಸಲು ಈ ಕ್ರಮ. ಹೆಚ್ಚಲಿದೆ ಬ್ಯಾಂಕುಗಳ ಐಟಿ ಸೇವಾ ವೆಚ್ಚ. ನವದೆಹಲಿ ಗ್ರಾಹಕರ ದತ್ತಾಂಶವನ್ನು ರಕ್ಷಿಸಲು ಹಣಕಾಸಿನ ಸಂಪನ್ಮೂಲವನ್ನು ಕಾಪಾಡಿಕೊಳ್ಳಲು ಐಟಿ ಸೇವೆಗಳ ಮೇಲಿನ ವೆಚ್ಚವನ್ನು ಗಣನೀಯ ಪ್ರಮಾಣದಲ್ಲಿ ಹೆಚ್ಚಿಸಲು ಸರ್ಕಾರಿ ಸ್ವಾಮ್ಯದ ಬ್ಯಾಂಕುಗಳು ಮುಂದಾಗಿವೆ. ಆಥ್ರೋಪಿಕ್ ಕಂಪನಿಯ ಮೈಥೋಸ್ ಎಐ ಪ್ರಕರವು ಹಣಕಾಸಿನ ದತ್ತಾಂಶದ ಭದ್ರತೆಗೆ ಸವಾಲಾಗಬಹುದು ಎಂದು ಭೀತಿ ವ್ಯಕ್ತವಾಗಿದೆ. ಬ್ಯಾಂಕಿಂಗ್ ಸಂಸ್ಥೆಗಳ ಸೈಬರ್ ಭದ್ರತಾ ವ್ಯವಸ್ಥೆಯಲ್ಲಿನ ದೌರ್ಬಲ್ಯಗಳನ್ನು ಗುರುತಿಸುವ ಸಾಮರ್ಥ್ಯವು ಈ ಪರಿಕರಕ್ಕೆ ಇದೆ. ಇದಕ್ಕೆ ಬ್ಯಾಂಕಿಂಗ್ ವ್ಯವಸ್ಥೆಯ ಅಡ್ಡಿ ಸೃಷ್ಟಿಸುವ ಕೆಲಸಕ್ಕೆ ಬಳಸಬಹುದು ಎಂಬ ಆತಂಕ ಇದೆ. ಇದೇ ಸರ್ಕಾರಿ ಸ್ವಾಮ್ಯದ ಬ್ಯಾಂಕ್ಗಳು ಐಟಿ ಸೇವೆಗಳ ಮೇಲಿನ ವೆಚ್ಚ ಹೆಚ್ಚು ಮಾಡುವ ತೀರ್ಮಾನಕ್ಕೆ ಬರಲು ಕಾರಣವಾಗಿದೆ. ಸನ್ ನಾಗಲೋಟಕ್ಕೆ ತಡೆ, ನೈಟ್ ರೈಡರ್ಸ್ಗೆ 7 ವಿಕೆಟ್ ಜಯ, ಮಿಂಚಿದ ವರುಣ್ ಚಕ್ರವರ್ತಿ ಸುನಿಲ್. ಹೈದರಾಬಾದ್ ಲಯಕ್ಕೆ ಮರಳಿರುವ ವರುಣ್ ಚಕ್ರವರ್ತಿ ಮತ್ತು ಸುನಿಲ್ ನಾರಾಯಣ್ ಅವರ ಪರಿಣಾಮಕಾರಿ ದಾಳಿಯ ನೆರವಿನಿಂದ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡವು ಭಾನುವಾರ ನಡೆದ ಐಪಿಎಲ್ ಪಂದ್ಯದಲ್ಲಿ 7 ವಿಕೆಟ್ಗಳಿಂದ ಜಯಿಸಿತು. ಸನ್ರೈಸರ್ಸ್ ಹೈದರಾಬಾದ್ ತಂಡದ 5 ಪಂದ್ಯಗಳ ಗೆಲುವಿನ ಸರಪಣಿಯನ್ನು ತುಂಡರಿಸಿತು. ಲೆಗ್ ಸ್ಪಿನ್ನರ್ ಚಕ್ರವರ್ತಿ ಮತ್ತು ಹಾಫ್ ಸ್ಪಿನ್ನರ್ ಸುನಿಲ್ ಅವರು ಬಲಾಢ್ಯ ಬ್ಯಾಟಿಂಗ್ ಪಡೆ ಹೊಂದಿರುವ ಸನ್ರೈಸರ್ಸ್ ತಂಡವನ್ನು 19 ಓವರ್ಗಳಲ್ಲಿ 165 ರನ್ಗಳಿಗೆ ಉರುಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು. ಹೋಲ್ಡರ್ಗೆ 4 ವಿಕೆಟ್, ಬ್ಯಾಟಿಂಗ್ನಲ್ಲಿ ಮಿಂಚಿದ ಸಾಯಿ ವಾಷಿಂಗ್ಟನ್. ಗುಜರಾತ್ಗೆ ಮಣಿದ ಪಂಜಾಬ್ ಕಿಂಗ್ಸ್. ಅಹಮದಾಬಾದ್ ಕೊನೆಯ ಓವರ್ನವರೆಗೆ ಸಾಗಿದ ಐಪಿಎಲ್ನ ರೋಚಕ ಹಣಾಹಣಿಯಲ್ಲಿ ಗುಜರಾತ್ ಟೈಟನ್ಸ್ ತಂಡವು ಭಾನುವಾರ ಪಂಜಾಬ್ ಕಿಂಗ್ಸ್ ತಂಡವನ್ನು 4 ವಿಕೆಟ್ಗಳಿಂದ ಮಣಿಸಿತು. ಇದರೊಂದಿಗೆ ಶುಭಮನ್ ಗಿಲ್ ಪಡೆ ಹಾಲಿ ಆವೃತ್ತಿಯಲ್ಲಿ 2ನೇ ಬಾರಿ ಹ್ಯಾಟ್ರಿಕ್ ಗೆಲುವು ದಾಖಲಿಸಿತು. ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಡೆದ ಪಂದ್ಯದಲ್ಲಿ ಟಾಸ್ ಗೆದ್ದ ಗುಜರಾತ್ ತಂಡವು ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿತ್ತು. ವೇಗದ ಬೌಲರ್ಗಳಾದ ಜೇಸನ್ ಹೋಲ್ಡರ್, ಮೊಹಮ್ಮದ್ ಸಿರಾಜ್ ಮತ್ತು ಕಗಿಸೋ ರಬಾಡಾ ಸಿಂಗಟಿತ ದಾಳಿಯ ಮುಂದೆ

ಪಂಜಾಬ್ ತಂಡ 9 ವಿಕೆಟ್ಗೆ 163 ರನ್ಗಳ ಸಾಧಾರಣ ಮೊತ್ತ ಗಳಿಸುವಷ್ಟೇ ಶಕ್ತವಾಯಿತು. ಸೂರ್ಯಂ ಶೆಟ್ಗೆ ಮತ್ತು ಮಾರ್ಕಸ್ ಸ್ಟೋಯಿನಿಸ್ ಉಪಯುಕ್ತ ಕಾಣಿಕೆ ನೀಡಿದರು. ಈ ದಿನದ ಶುಭಾಷಿತ: ಯಾರೋ ಇನ್ನೊಬ್ಬರ ಅನುಮತಿ ಇಲ್ಲದೆ ಅವರ ನಾಳು ಅಷ್ಟು ಶ್ರೇಷ್ಠರಲ್ಲ. ಅಬ್ರಹಾಂ ಲಿಂಕನ್.

ಸಮಯ ಆನಂದಮಯ, ಏಕೆಂದರೆ ನಮ್ಮ ಜನಧ್ವನಿ ಕೇಳುಗರ ಹುಟ್ಟುಹಬ್ಬದ ಶುಭಾಶಯ ಕೋರುವ ಸಮಯ. ಇಂದು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಂಸ್ಥಾಪಕರಾದ ಡಾಕ್ಟರ್ ಆರ್ ಬಾಲಸುಬ್ರಹ್ಮಣ್ಯಂ ರವರು ಹಾಗೂ ಸಿಬ್ಬಂದಿ ವರ್ಗದವರಾದ ಸಂತೋಷ್ ಬಿ ಎಸ್, ಅನಿಲ್ ಕುಮಾರ್, ಮುರಳಿ ಮೋಹನ್ ಮತ್ತು ಸಿದ್ದಪ್ಪರವರು ಹಾಗೂ ಸರಗೂರು ತಾಲೂಕಿನ ತುಂಬಸೋಗೆ ಗ್ರಾಮದ ಶ್ರೀಯುತ ಚಂದ್ರರವರು ತಮ್ಮ 46ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ. ಇವರಿಗೆ ಶುಭಾಶಯ ತಿಳಿಸುತ್ತಿರುವವರು ಶ್ರೀಮತಿಯವರಾದ ಮಂಜುಳಾ, ಮಗಳಾದ ಪೂರ್ಣಿಮಾ, ಮಗಳು ಮತ್ತು ಅಳಿಯರಾದ ಮಂಜುನಾಥ್ ಮತ್ತು ಪೂಜಾ, ಮಾವಂದಿರು, ಅತ್ತೆ ಮತ್ತು ಮೊಮ್ಮಕ್ಕಳು. ದೇವರು ಇವರೆಲ್ಲರಿಗೂ ಸಹ ಆಯಸ್ಸು, ಸುಖ, ಶಾಂತಿ, ನೆಮ್ಮದಿಯನ್ನು ನೀಡಿ 100 ವರ್ಷಗಳ ಕಾಲ ಸುಖವಾಗಿ ಬಾಳಲೆಂದು ಆಶಿಸುತ್ತಾ ಇವರೆಲ್ಲರಿಗಾಗಿ ಈ ಸುಮಧುರ ಗೀತೆಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಬನ್ನಿ ಆಲಿಸಿ ಬರೋಣ.

0: ನಮ್ಮ ನಿಲಯದಿಂದ ಇನ್ನು ಮುಂದೆ ವಚನಗಳ ನುಡಿಗುಚ್ಚ ಭಾಗ 23 ಕುರಿತು ನಂಜನಗೂಡಿನ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರು ಹಾಗೂ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರಾದ ಶ್ರೀಯುತ ಪ್ರಕಾಶ್ ಉಡಿಗಾಲರವರು ನಡೆಸಿಕೊಡುವ ವಚನ ವೈಭವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ.
2: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆನಿಲ್ಲುತ್ತವೆ.
1: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
2: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ.
1: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
2: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6:00.
1: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.
3: ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಜನಮಾನಸಕ್ಕೆ ಹತ್ತಿರದ ಧ್ವನಿಯಾದ ಜನಧ್ವನಿಯ ಎಲ್ಲ ವಿಶಾಲ ಹೃದಯಗಳಿಗೆ ಪ್ರೀತಿ ತುಂಬಿದ ನಮಸ್ಕಾರಗಳು. ಕನ್ನಡ ಸಾಹಿತ್ಯ ಲೋಕದಲ್ಲಿ ವಚನ ಸಾಹಿತ್ಯಕ್ಕೆ ವಿಶೇಷವಾದಂತಹ ಸ್ಥಾನವಿದೆ. ವಚನಗಳು ಗದ್ಯವೂ ಅಲ್ಲದ ಪದ್ಯವೂ ಅಲ್ಲದ ಒಂದು ವಿಶಿಷ್ಟ ಪ್ರಕಾರದ ಸಾಹಿತ್ಯವಾಗಿದೆ. ವಚನಗಳು ಆತ್ಮಸಾಕ್ಷಿಯ ನುಡಿಗಳು. ವಚನಕಾರರು ಅಚ್ಚ ಕನ್ನಡದ ಬೇಸಾಯಗಾರರು. ವಚನಗಳು ಪಂಡಿತರ ಸಾಹಿತ್ಯವಲ್ಲ, ಅನುಭಾವಿಗಳ ಸಾಹಿತ್ಯ. ವಚನಗಳಲ್ಲಿ ಎಲ್ಲ ರೀತಿಯ ವಿಷಯಗಳಿಗೆ ಸಂಬಂಧಿಸಿದ ವಿಷಯಗಳಿವೆ. ಈ ವಿಷಯಗಳನ್ನ ಜನರ ಹೃದಯಕ್ಕೆ ಮುಟ್ಟಿಸಬೇಕೆಂಬ ವಿಚಾರವನ್ನು ಒಳಗೊಂಡಂತಹ ಜನಧ್ವನಿಯು ವಚನ ವೈಭವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಈ ಕಾರ್ಯಕ್ರಮವನ್ನು ಆಲಿಸಿ ಪ್ರೋತ್ಸಾಹಿಸುತ್ತಿರುವ ತಮಗೆಲ್ಲರಿಗೂ ಮನಃಪೂರ್ವಕ ನಮಸ್ಕಾರಗಳು. ಕಳೆದ 22ನೇ ನುಡಿ ಸಂಚಿಕೆಯಲ್ಲಿ ವಚನ ಸಾಹಿತ್ಯ ಸಂಸಾರದ ಬಗ್ಗೆ ಏನು ಹೇಳುತ್ತದೆ ಎನ್ನುವುದನ್ನು ಸಂಕ್ಷಿಪ್ತವಾಗಿ ತಿಳಿಯಲು ಪ್ರಯತ್ನಿಸಿದ್ದೆವು. ಇಂದಿನ 23ನೇ ನುಡಿ ಸಂಚಿಕೆಯಲ್ಲಿ ಶರಣರ ಸಂಸ್ಕೃತಿ ಅದು ಎಂತಹದ್ದಾಗಿತ್ತು, ಇದರ ಬಗ್ಗೆ ವಚನ ಸಾಹಿತ್ಯದಲ್ಲಿ ಯಾವ ವಿಚಾರ ಅಡಗಿದೆ ಎನ್ನುವುದನ್ನು ಅರಿಯಲು ಪ್ರಯತ್ನಿಸೋಣ. ಸಂಸ್ಕೃತಿ ಎಂದರೆ ಸಮ್ಯಕ್ ಕೃತಿ ಎಂದರ್ಥ. ಜೀವನದ ಪ್ರತಿಯೊಂದು ಸನ್ನಿವೇಶದಲ್ಲೂ ಮನೋಭಾವವನ್ನು ವರ್ತನೆಯನ್ನು ಔಚಿತ್ಯಪೂರ್ಣವಾಗಿರುವಂತೆ ಉತ್ತಮವಾಗಿರುವಂತೆ ನೋಡಿಕೊಳ್ಳುವುದೇ ಸಂಸ್ಕೃತಿಯಾಗಿದೆ. ಯಾವುದು ಮನಸ್ಸಿನ ಕೊಳಕನ್ನು ತೆಗೆದು ಶುದ್ಧ ಮಾಡುವುದೇ ಅದೇ ಸಂಸ್ಕೃತಿ. ವಚನ ಸಾಹಿತ್ಯ ಇಂತಹ ವರ್ತನೆ ಹೇಗಿರಬೇಕು ಎನ್ನುವುದನ್ನು ಶರಣರು ಅರಿತು ಆಚರಿಸಿ ಅದರ ಪರಿಣಾಮಗಳನ್ನು ಅನುಭವಿಸಿ ತಾವು ಅನುಭವಿಸಿದ ಅನುಭಾವದ ನುಡಿಗಳನ್ನು ನಮಗಾಗಿ ಬಿಟ್ಟು ಹೋಗಿದ್ದಾರೆ. ಹಾಗಾಗಿ ವಚನ ಸಾಹಿತ್ಯದಲ್ಲಿ ಸಂಸ್ಕೃತಿಯ ಬಗ್ಗೆ ಯಾವ ವಿಷಯಗಳು ಅಡಕವಾಗಿದೆ ಎನ್ನುವುದನ್ನು ನೋಡಲು ಪ್ರಯತ್ನ ಮಾಡೋಣ. ಶರಣರು ಅಂಗದ ಮೇಲೆ ಲಿಂಗ ಧರಿಸಬೇಕು ಎನ್ನುವ ಧಾರ್ಮಿಕ ಸಂಸ್ಕೃತಿಯನ್ನು ಆಚರಣೆಗೆ ತಂದಿದ್ದರು. ದೇವರನ್ನು ನೋಡಲಿಕ್ಕೆ ಗುಡಿ ಗುಂಡಾರಕ್ಕೆ ಹೋಗಬೇಕಾಗಿಲ್ಲ, ಬ್ರಹ್ಮಾಂಡದ ಸಾಕಾರ ರೂಪವಾದ ಲಿಂಗವನ್ನು ಧರಿಸಿ ಆ ಲಿಂಗವನ್ನು ಕರಸ್ಥಲದಲ್ಲಿ ಇಟ್ಟು ಪೂಜಿಸುತ್ತಾ ಅದರಲ್ಲಿ

ದೇವರನ್ನು ಕಾಣಬಹುದು ಎನ್ನುವಂತಹ ಉದಾತ್ತ ಸಂಸ್ಕೃತಿಗೆ ಕಾರಣೀಭೂತರಾದರು. ಹಾಗೆಯೇ ಕೇವಲ ಲಿಂಗವನ್ನು ಧರಿಸಿದರೆ ಸಾಲದು, ಲಿಂಗದ ಗುಣಗಳನ್ನು ಕೂಡ ಧರಿಸಬೇಕು ಎನ್ನುವುದು ಶರಣರ ವಿಚಾರ ಲಹರಿಯಾಗಿತ್ತು. ಒಂದೆಡೆ ಅಲ್ಲಮರು ತಮ್ಮ ವಚನದಲ್ಲಿ ಹೀಗೆ ಹೇಳುತ್ತಾರೆ: ಹೊಟ್ಟೆಯ ಮೇಲೆ ಕಟ್ಟೋಗರದ ಮೊಟ್ಟೆಯ ಕಟ್ಟಿಕೊಂಡಡೇನು ಹಸಿಹು ಓಹುದೆ, ಅಂಗದ ಮೇಲೆ ಲಿಂಗ ಸಾಹಿತ್ಯವಾದರೇನು ಭಕ್ತನಾಗಬಲ್ಲನೆ, ಇಟ್ಟ ಕಲ್ಲು ಮೆಳೆಯ ಮೇಲೆ ಸಿಲುಕಿದಡೆ ಆ ಕಲ್ಲು ಲಿಂಗವೇ ಆ ಮೆಳೆ ಭಕ್ತನೇ, ಇಟ್ಟ ಆತ ಗುರುವೇ ಇಂತಪ್ಪವರ ಕಂಡಡೆ ನಾ ನಾಚುವೆನಯ್ಯ ಗುಹೇಶ್ವರ ಎನ್ನುತ್ತಾರೆ. ಅಲ್ಲಮರು ಹೇಳುತ್ತಾರೆ, ಭಕ್ಷ್ಯ ಭೋಜ್ಯಗಳನ್ನು ಬಟ್ಟೆಗೆ ಕಟ್ಟಿ ಅದನ್ನು ಹೊಟ್ಟೆಯ ಮೇಲೆ ಕಟ್ಟಿಕೊಂಡರೆ ಹೊಟ್ಟೆಯ ಹಸಿವು ಹೋಗುತ್ತದೆಯೇ ಎಂದು ಪ್ರಶ್ನಿಸುತ್ತಾರೆ. ಅಂತೆಯೇ ಅಂಗದ ಮೇಲೆ ಲಿಂಗವನ್ನು ಧರಿಸಿದರೆ ಭಕ್ತನಾಗಲು ಸಾಧ್ಯವಿಲ್ಲ ಎನ್ನುತ್ತಾರೆ. ಮತ್ತೆ ಮುಂದೆ ಹೋಗಿ ಹೇಳುತ್ತಾರೆ, ಬಿದಿರು ಮೆಳೆಗೆ ಕಲ್ಲನ್ನು ಕಟ್ಟಿದರೆ ಆ ಕಲ್ಲು ಲಿಂಗವಾಗಲು ಸಾಧ್ಯವೇ, ಆ ಕಲ್ಲನ್ನು ಕಟ್ಟಿದಂತಹವನು ಗುರುವಾಗಲು ಸಾಧ್ಯವೇ ಎಂದು ಪ್ರಶ್ನಿಸುವ ಮೂಲಕ ಮೆಳೆಗೂ ಜೀವವಿದೆ, ಅದು ಕೂಡ ಬೆಳೆಯುತ್ತದೆ, ಅದಕ್ಕೆ ಕಲ್ಲನ್ನು ಕಟ್ಟಿದರೆ ಅದು ಲಿಂಗವಾಗುವುದಿಲ್ಲ, ಕಲ್ಲನ್ನು ಕಟ್ಟಿದವ ಗುರುವಾಗುವುದಿಲ್ಲ ಎನ್ನುತ್ತಾರೆ. ಅದೇ ರೀತಿ ಮೆಳೆಯಂತೆ ಇರುವ ಮನುಷ್ಯನಿಗೆ ಲಿಂಗವನ್ನು ಕಟ್ಟಿದರೆ ಅದರಿಂದ ಅವನು ಭಕ್ತನಾಗಲು ಸಾಧ್ಯವಾಗುವುದಿಲ್ಲ, ದೇವರ ಗುಣಗಳನ್ನು ಧರಿಸಿದಾಗ ಮಾತ್ರ ಭಕ್ತನಾಗಲು ಸಾಧ್ಯವೆನ್ನುತ್ತಾರೆ. ಹೀಗೆ ಅಲ್ಲಮರು ಶರಣರು ಲಿಂಗವನ್ನು ಧರಿಸಿ ದೇವರ ಗುಣಗಳನ್ನು ಧರಿಸುವ ಮೂಲಕ ಲಿಂಗ ಸಂಸ್ಕೃತಿಯನ್ನು ಬೆಳೆಸಿದರು. ಹೀಗೆ ಪ್ರತಿಯೊಬ್ಬರೂ ಕೂಡ ದೇವರ ಗುಣಗಳಾದಂತಹ ಪ್ರೀತಿ, ಪ್ರೇಮ, ಕರುಣೆ, ಮಮತೆ, ಕನಿಕರ, ದಯೆ, ಮಾನವೀಯತೆ, ಹೀಗೆ ಉನ್ನತೀಯವಾದಂತಹ ಗುಣಗಳನ್ನು ಧರಿಸುವ ಮೂಲಕ ಜೀವನವನ್ನು ಶ್ರೇಷ್ಠವಾಗಿಸಿಕೊಳ್ಳಬಹುದು. ಶರಣರು ಸ್ವವಿಮರ್ಶೆ ಮಾಡಿ ಅರಿತು ಆಚರಿಸಿದ ಸಂಸ್ಕೃತಿ ನಡೆ ನುಡಿ ಸಂಸ್ಕೃತಿ. ಶರಣರು ನಡೆ ಮತ್ತು ನುಡಿಯಲ್ಲಿ, ಹಾಗೆಯೇ ನುಡಿ ಮತ್ತು ನಡೆಯಲ್ಲಿ ವ್ಯತ್ಯಾಸವಿಲ್ಲದ ಹಾಗೆ ಚಾಚೂ ತಪ್ಪದೆ ಪಾಲಿಸಿದರು. ನಡೆಯೇ ನುಡಿ, ನುಡಿಯೇ ನಡೆಯಾಗಿ ನಡೆ ನುಡಿಯನ್ನು ಸಮ್ಮಿಲನಗೊಳಿಸಿದರು. ಇದನ್ನು ಸಾಧಿಸಲು ಹೆಜ್ಜೆ ಹೆಜ್ಜೆಗೂ ಜಾಗರೂಕತೆಯಿಂದ ನಡೆದುಕೊಂಡರು. ಭಕ್ತಿ ಭಂಡಾರಿ ಬಸವಣ್ಣನವರು ತಮ್ಮ ವಚನದಲ್ಲಿ ನಡೆ ನುಡಿಯ ಆಚರಣೆಯ ಬಗ್ಗೆ ಹೀಗೆ ತಿಳಿಸಿದ್ದಾರೆ. ಅವರು ಹೇಳುತ್ತಾರೆ, ಭಕ್ತಿ ಸುಭಾಷೆಯ ನುಡಿವೆ, ನುಡಿದಂತೆ ನಡೆವೆ, ನಡೆಯೊಳಗೆ ನುಡಿಯ ಪೂರೈಸುವೆ, ಮೇಲೆ ತೂಗುವ ತ್ರಾಸು ಕಟ್ಟಳೆ ನಿಮ್ಮ ಕೈಯಲ್ಲಿ, ಒಂದು ಜವೆ ಕೊರತೆಯಾದರೆ ಎನ್ನನ್ ಅದ್ದಿ ನೀ ಮೇಲೆದ್ದು ಹೋಗು ಕೂಡಲ ಸಂಗಮ ದೇವ, ನೀ ಮೇಲೆದ್ದು ಹೋಗು ಕೂಡಲ ಸಂಗಮ ದೇವ. ಹೀಗೆ ಬಸವಣ್ಣನವರು ನಡೆ ನುಡಿಗಳೊಂದಾದ ಭಕ್ತಿ ನಿಜ ಭಕ್ತಿ ಎನ್ನುತ್ತಾರೆ. ಏನನ್ನು ನುಡಿಯಬೇಕು ಎನ್ನುವುದು ಬಹಳ ಮುಖ್ಯ ಎನ್ನುತ್ತಾರೆ ಬಸವಣ್ಣನವರು. ಅವರು ಹೇಳುತ್ತಾರೆ, ಭಕ್ತಿ ಸುಭಾಷೆಯ ನುಡಿವೆ ಎನ್ನುತ್ತಾರೆ, ಅಂದರೆ ಒಳ್ಳೆಯ ಮಾತುಗಳನ್ನೇ ಆಡುತ್ತೇನೆ ಎನ್ನುತ್ತಾರೆ. ಮುಂದೆ ಹೋಗಿ ಹೇಳುತ್ತಾರೆ, ನುಡಿದಂತೆ ನಡೆವೆ, ನಡೆದು ನಾನು ಹೇಳಿದ ನ್ಯಾಯ ನೀತಿ ಸತ್ಯ ಧರ್ಮ ನಿಷ್ಠೆಯ ಮಾತುಗಳನ್ನು ನುಡಿದಿದ್ದನೋ ಅದನ್ನು ನನ್ನ ನಡೆಯಲ್ಲಿ ಪೂರ್ಣಗೊಳಿಸುತ್ತೇನೆ ಎನ್ನುತ್ತಾರೆ. ಎಂತಹ ಮಾತು ಬಸವಣ್ಣನವರದು. ಅವರು ಮುಂದೆ ಹೇಳುತ್ತಾರೆ, ಪರಮಾತ್ಮ ನಿನ್ನ ಕೈಯಲ್ಲಿ ಮಾತು ಮತ್ತು ಕೃತಿಗಳನ್ನು ತೂಗುವ ತಕ್ಕಡಿ ಇದೆ, ಅದು ಯಾವಾಗಲೂ ತೂಗುತ್ತಿರುತ್ತದೆ. ನನ್ನ ನಡೆ ನುಡಿಯಲ್ಲಿ ಒಂದು ಜವೆ ಎಂದರೆ ಒಂದು ಗೋಧಿಯ ಕಾಳಿನ ತೂಕದಷ್ಟು ವ್ಯತ್ಯಾಸ ಕಂಡು ಬಂದರೆ ನನ್ನನ್ನು ಈ ಭಾವಸಾಗರದಲ್ಲಿ ಮುಳುಗಿಸಿ ನೀ ನನ್ನನ್ನು ಬಿಟ್ಟು ಹೋಗಿಬಿಡು ಎಂದು
ಆತ್ಮವಿಶ್ವಾಸದ ಮಾತುಗಳನ್ನು

ಬಸವಣ್ಣನವರು ಹಾಡಿರುವುದನ್ನು ನಾವು ಕಾಣುತ್ತೇನೆ. ದಿಟವ ನುಡಿಯಬೇಕು, ನುಡಿದಂತೆ ನಡೆಯಬೇಕು, ಇಲ್ಲದಿದ್ದರೆ ಆ ನುಡಿ ಪ್ರಾಣವಿಲ್ಲದ ದೇಹದಂತೆ ಎನ್ನುತ್ತಾರೆ ಶರಣರು. ಇಂತಹ ನುಡಿಯನ್ನು ನುಡಿಯಲು ಆತ್ಮಶಕ್ತಿ ಇರಬೇಕು. ಇಂದಿನ ಪ್ರಪಂಚದಲ್ಲಿ ಇದರ ಕೊರತೆ ಎದ್ದು ಕಾಣುತ್ತಿದೆ. ನುಡಿದಂತೆ ನಡೆಯಿಲ್ಲ, ನಡೆದಂತೆ ನುಡಿಯಿಲ್ಲ. ನಡೆ ಮರೆತ ನುಡಿ, ನುಡಿ ಮರೆತ ನಡೆ. ಹಾಗಾಗಿ ಜೀವನ ಬದುಕು ಅಸ್ತವ್ಯಸ್ತವಾಗುತ್ತಿದೆ. ಶರಣರ ನಡೆ ನುಡಿ ಸಂಸ್ಕೃತಿಯನ್ನು ಅರಿತು ಆಚರಿಸಲು ಪ್ರಯತ್ನಿಸೋಣ. ಅದರ ಮೂಲಕ ಬದುಕನ್ನು ಹಸನು ಮಾಡಿಕೊಳ್ಳೋಣ. ಇನ್ನೊಬ್ಬರ ವಿಶ್ವಾಸಕ್ಕೆ ನಂಬಿಕೆಗೆ ಅರ್ಹವಾದಂತಹ ವ್ಯಕ್ತಿಗಳಾಗೋಣ. ಶರಣರದು ಸಕಲ ಜೀವಾತ್ಮರಿಗೂ ಲೇಸ ಬಯಸುವಂತಹ ಸಂಸ್ಕೃತಿಯಾಗಿತ್ತು. ದಯೆ, ಮಾನವೀಯತೆ, ಅನುಕಂಪ ಇವುಗಳಿಗೆ ಹೆಚ್ಚು ಒತ್ತು ಕೊಟ್ಟಂತಹ ಸಂಸ್ಕೃತಿ ಶರಣರದು. ಇಂತಹ ಸಂಸ್ಕೃತಿ ಇಲ್ಲದ ಧರ್ಮ ಧರ್ಮವೇ ಅಲ್ಲ, ಜೀವನ ಜೀವನವೇ ಅಲ್ಲ ಎನ್ನುವುದು ಶರಣರ ನಿಲುವಾಗಿತ್ತು. ಒಂದೆಡೆ ಬಸವಣ್ಣನವರು ತಮ್ಮ ವಚನದಲ್ಲಿ ಹೀಗೆ ಹೇಳಿದ್ದಾರೆ, ದಯೆ ಇಲ್ಲದ ಧರ್ಮ ಅದಾವುದಯ್ಯ, ದಯೆ ಬೇಕು ಸಕಲ ಪ್ರಾಣಿಗಳಲ್ಲೆಲ್ಲರಲ್ಲಿ. ದಯವೇ ಧರ್ಮದ ಮೂಲವಯ್ಯ, ಕೂಡಲ ಸಂಗಯ್ಯ, ಅಂತಲ್ಲದವ ಒಲ್ಲನಯ್ಯ, ಅಂತಲ್ಲದವನ ಒಲ್ಲನಯ್ಯ. ಹೀಗೆ ಬಸವಣ್ಣನವರು ಸಕಲ ಜೀವರಾಶಿಗಳ ಮೇಲೆ ಅನುಕಂಪ ಕರುಣೆಯನ್ನು ತೋರಿಸಬೇಕು, ಇದಿಲ್ಲದ ಧರ್ಮ ಧರ್ಮವೇ ಅಲ್ಲ ಎನ್ನುತ್ತಾರೆ. ಹಾಗಾಗಿ ದಯೆಯೇ ಧರ್ಮದ ಮೂಲ ಎನ್ನುವುದು ಶರಣರ ತತ್ವವಾಗಿದೆ. ಹಾಗಾಗಿ ದಯಾವಂತರಾಗಬೇಕು, ಮಾನವೀಯ ನೆಲೆಗಟ್ಟಿನ ಮೇಲೆ ನಿಂತು ಪ್ರತಿಯೊಂದನ್ನು ಆಲೋಚಿಸಬೇಕು, ದೇವರ ಹೆಸರಿನಲ್ಲಿ ಪ್ರಾಣಿಗಳನ್ನು ಬಲಿ ಕೊಡುವಂತಹ ಮುನ್ನ ಆಲೋಚಿಸಬೇಕು, ಅವುಗಳು ನಮ್ಮಂತೆ ಜೀವವುಳ್ಳ ಅವಲ್ಲವೇ ಎಂದು ಪ್ರಶ್ನಿಸಿಕೊಳ್ಳಬೇಕು. ಈ ರೀತಿ ಆಲೋಚಿಸದೆ ಪ್ರಾಣಿ ವಧೆ ಮಾಡಿದರೆ ದೇವರು ನಮ್ಮನ್ನು ಮೆಚ್ಚುವನೆ ಎಂದು ಶರಣರು ಪ್ರಶ್ನಿಸಿದ್ದಾರೆ. ಅದೇ ರೀತಿ ಒಬ್ಬರ ಮನವ ನೋಯಿಸುವುದು ಕೂಡ ಹಿಂಸೆಯೇ ಎನ್ನುತ್ತದೆ ಶರಣ ಸಾಹಿತ್ಯ. ಒಂದೆಡೆ ಶರಣರೇ ಪ್ರಸಿದ್ಧ ಪ್ರಶ್ನಿಸಿದ್ದಾರೆ, ಒಬ್ಬರ ಮನವ ನೋಯಿಸಿ ಒಬ್ಬರ ಮನವ ಘಾಸಿ ಮಾಡಿ ಲಿಂಗವ ಪೂಜಿಸಿದ ಡೇನಯ್ಯ ಅದರಿಂದ ಫಲ ದೊರೆಯದು ಎನ್ನುತ್ತಾರೆ. ಹೀಗೆ ಸಕಲ ಜೀವರಾಶಿಗಳ ಮೇಲೆ ದಯೆ, ಕರುಣೆ, ಅನುಕಂಪೆ, ಮಾನವೀಯತೆಯನ್ನು ತೋರುವ ಮೂಲಕ ಶರಣರ ದಯಾ ಸಂಸ್ಕೃತಿಯನ್ನು ಅನುಸರಿಸೋಣ. ಅದರ ಮೂಲಕ ಭಗವಂತನ ಚಿದಂಶವಾಗೋಣ. ಶರಣರು ಸತ್ಯಶೀಲ ಸಂಸ್ಕೃತಿಯನ್ನು ಅನುಸರಿಸಿದಂಥವರು, ಸತ್ಯವೇ ಸಾಕ್ಷಾತ್ಕಾರದ ಸೋಪಾನ ಎಂದು ನುಡಿದವರು, ಸತ್ಯವ ನುಡಿವಲ್ಲಿ ದೇವರನ್ನು ಕಂಡಂಥವರು ಶರಣರು. ಸತ್ಯ ದೇವವಾಸದ ತಾಣ ಎಂದು ತಿಳಿದು ಸತ್ಯಸಂಧರಾಗಿ ಬದುಕಿ ಬಾಳಿದಂಥವರು ಶರಣರು. ಸತ್ಯವೇ ಶರಣರ ನಿಜಾಯುಧವಾಗಿತ್ತು. ಒಂದೆಡೆ ಷಣ್ಮುಖ ಶಿವಯೋಗಿಗಳವರು ಸತ್ಯದ ನಿತ್ಯತ್ವದ ಬಗ್ಗೆ ಹೀಗೆ ಹೇಳಿದ್ದಾರೆ, ಸತ್ಯದ ಮನೆಯಲ್ಲಿ ಶಿವನಿರ್ಪನಲ್ಲದೆ ಅಸತ್ಯದ ಮನೆಯಲ್ಲಿ ಶಿವನಿರ್ಪನೇ ಎಂದು ಪ್ರಶ್ನಿಸುತ್ತಾರೆ, ಅಲ್ಲಿಲ್ಲ ನೋಡಿರೋ ಎನ್ನುತ್ತಾರೆ. ಇದು ಕಾರಣ ನಮ್ಮ ಅಖಂಡೇಶ್ವರ ಲಿಂಗವನ್ನು ಒಲಿಸಬೇಕಾದಡೆ ಸತ್ಯವನೇ ಸಾಧಿಸಬೇಕು ಕಾಣಿರೋ, ಸತ್ಯವನೇ ಸಾಧಿಸಬೇಕು ಕಾಣಿರೋ ಎಂದು ಹೇಳುತ್ತಾರೆ. ಹೀಗೆ ಹೇಳುವ ಮೂಲಕ ಸತ್ಯವ ನುಡಿಯುವವನ ಮನೆಯಲ್ಲಿ ಶಿವನಿರುತ್ತಾನಲ್ಲದೆ ಅಸತ್ಯವ ನುಡಿಯುವವನ ಮನೆಯಲ್ಲಿ ಶಿವ ನಿಲ್ಲಲಾರ ಎನ್ನುತ್ತಾರೆ ಶಿವಯೋಗಿಗಳವರು. ಅಲ್ಲಮರು ಕೂಡ ಒಂದೆಡೆ ಹೇಗೆ ಹೇಳುತ್ತಾರೆ, ಸತ್ಯವಿಲ್ಲದವರೊಡನೆ ಸಹಸ್ರಕ್ಕೊಮ್ಮೆ ನುಡಿಯಲಾಗದು, ಲಕ್ಷಕ್ಕೊಮ್ಮೆ ನುಡಿಯಲಾಗದು, ಕೋಟಿಗೊಮ್ಮೆ ನುಡಿಯಲಾಗದು, ಸುಡಲ್ ಅವರಿಂದೊರಡೆತನ ಮಾರಿ ಹೊರಲಿ ಗುಹೇಶ್ವರ ಎಂದು ಹೇಳುವ ಮೂಲಕ ಸತ್ಯವಿಲ್ಲದವರೊಡನೆ ಮಾತು ಬೇಡವೇ ಬೇಡ, ಅವರ ಜೊತೆ ಸಂಘವೇ ಬೇಡ ಎಂದು ಕಟುವಾಗಿ ನುಡಿದಿರುವುದನ್ನು ನಾವು ಕಾಣಬಹುದಾಗಿದೆ. ಸತ್ಯಶೀಲ ಸಂಸ್ಕೃತಿಗೆ ಶರಣರು

ಎಷ್ಟು ಬೆಲೆ ನೀಡಿದ್ದರು ಎನ್ನುವುದನ್ನು ಈ ವಚನ ತಿಳಿಸುತ್ತದೆ. ಸತ್ಯ ಸಾಧನೆಗಿಂತ ಮಿಗಿಲಾದ ಶೀಲವಿಲ್ಲ, ಸತ್ಯಕ್ಕಿಂತ ಮಿಗಿಲಾದ ತೀರ್ಥವಿಲ್ಲ, ಸತ್ಯವೇ ನಿಜವಾದ ಸತ್ತು. ಇದನ್ನು ಅರಿತು ಸತ್ಯಶೀಲರಾಗಲು ಪ್ರಯತ್ನಿಸೋಣ. ಇದರ ಮೂಲಕ ಜೀವನ ಸತ್ಯತ್ವದ ನಿತ್ಯತ್ವದ ಜೀವನವನ್ನಾಗಿ ರೂಪಿಸಿಕೊಳ್ಳೋಣ. ಶರಣರದು ಜ್ಞಾನ ಕ್ರಿಯಾ ಸಂಸ್ಕೃತಿ. ಹೇಗೆ ನುಡಿದಂತೆ ನಡೆ, ನಡೆದಂತೆ ನುಡಿಯುವ ಸಂಸ್ಕೃತಿ ಇತ್ತೋ ಹಾಗೆಯೇ ಅದೇ ರೀತಿ ಸುಜ್ಞಾನವಂತರಾಗಬೇಕು. ಆ ಸುಜ್ಞಾನದಂತೆ ನಮ್ಮ ಕ್ರಿಯೆ ಇರಬೇಕು ಎನ್ನುವುದು ಶರಣರ ವಿಚಾರವಾಗಿತ್ತು. ಒಂದೆಡೆ ಅಮುಗಿ ದೇವಯ್ಯನೆಂಬ ಶರಣರು ತಮ್ಮ ವಚನದಲ್ಲಿ ಜ್ಞಾನ ಕ್ರಿಯೆ ಹೇಗಿರಬೇಕು ಎನ್ನುವುದನ್ನು ಹೀಗೆ ತಿಳಿಸಿದ್ದಾರೆ. ಜ್ಞಾನದಲ್ಲಿ ಅರಿದಡೇನಯ್ಯ ಕ್ರಿಯೆಯನ್ನು ಆಚರಿಸದನ್ನಕ್ಕ, ನೆನವ ಮಾತ್ರದಲ್ಲಿ ಹೌದೇ ಕಾರ್ಯದಲ್ ಅಲ್ಲದೆ, ಕುರುಡ ಕಾಣ ಪಥವ ಎಳವ ನಡೆಯಲರಿಯ, ಒಂದಿಲ್ಲದಿರ್ದೊಡಂದ ಆಗದು. ಜ್ಞಾನವಿಲ್ಲದಿರ್ದ ಕ್ರಿಯೆ ಜಡ, ಕ್ರಿಯೆ ಇಲ್ಲದ ಜ್ಞಾನ ಜಗಜ್ಜಾಲ ಭ್ರಾಂತು. ಇದು ಕಾರಣ ಸಿದ್ಧ ಸೋಮನಾಥ ಲಿಂಗವ ಕಾಣುವ ಶರಣಂಗೆ ಎರಡೂ ಬೇಕು ಕಾಣ, ಎರಡೂ ಬೇಕು ಕಾಣ ಎನ್ನುತ್ತಾರೆ. ಹೀಗೆ ಹೇಳುವ ಮೂಲಕ ಜ್ಞಾನ ಮತ್ತು ಕ್ರಿಯೆ ಎರಡೂ ಬಹಳ ಮುಖ್ಯ ಎನ್ನುತ್ತಾರೆ ಶರಣ ಅಮುಗಿ ದೇವಯ್ಯನವರು. ಅವರು ಹೇಳುತ್ತಾರೆ, ಜ್ಞಾನವಿದ್ದರೇನು, ಜ್ಞಾನದಂತೆ ನಡೆಯಿದ್ದ ಇಲ್ಲದಿದ್ದಲ್ಲಿ ಎನ್ನುತ್ತಾರೆ. ಕೇವಲ ಹೀಗಿರಬೇಕು ಹಾಗಿರಬೇಕು ಎಂದು ಹೇಳಿಕೊಂಡರೆ ಸಾಕೆ, ಅದರಂತೆ ನಡೆಯದಿದ್ದಲ್ಲಿ ಎನ್ನುತ್ತಾರೆ. ಜ್ಞಾನವಿದ್ದು ಕ್ರಿಯೆ ಇಲ್ಲದಿದ್ದರೆ ಅದು ಕುರುಡನಿಗೆ ಹೇಗೆ ದಾರಿ ಕಾಣದೋ, ಹೆಳವನಿಗೆ ಹೇಗೆ ಪಥ ಮಾರ್ಗ ಕಂಡರೂ ನಡೆಯಲಾರನೋ, ಅದೇ ರೀತಿ ಎನ್ನುತ್ತಾರೆ ಅಮುಗೆ ದೇವಯ್ಯನವರು. ಅವರು ಹೇಳುತ್ತಾರೆ, ಜ್ಞಾನವಿಲ್ಲದ ಕ್ರಿಯೆ ಅದು ಜಡ ಎನ್ನುತ್ತಾರೆ, ಅಂದರೆ ಮಾಡಿಯೂ ಪ್ರಯೋಜನವಿಲ್ಲ. ಅದೇ ರೀತಿ ಕ್ರಿಯೆ ಇಲ್ಲದ ಜ್ಞಾನ ಅದು ಇದ್ದೂ ಪ್ರಯೋಜನವಿಲ್ಲ, ಅದು ಕೇವಲ ಮಾತಿನ ಜಾಲ ಎಂದು ಬಿಡುತ್ತಾರೆ. ನಿಜವಾಗಲೂ ಅಂದು ಅಮುಗೆಯ್ಯನಂತಹ ಶರಣರು ಇಂತಹ ವಚನವನ್ನು ರಚಿಸಿದ್ದಾರೆಂದರೆ ಅವರ ಬೌದ್ಧಿಕ ಮತ್ತು ಮಾನಸಿಕ ಸ್ಥಿತಿ ಎಷ್ಟು ಎತ್ತರದ ಸ್ಥಿತಿಯಲ್ಲಿತ್ತು ಎನ್ನುವುದು ಆಶ್ಚರ್ಯ ಕಾಣುತ್ತದೆ. ಅಮುಗೆಯ ದೇವರಯ್ಯನವರು ಹೀಗೆ ಹೇಳುವ ಮೂಲಕ ಮನುಷ್ಯನಲ್ಲಿ ಜ್ಞಾನ ಮತ್ತು ಕ್ರಿಯೆ ಸಮನ್ವಯಗೊಳ್ಳಬೇಕು ಎನ್ನುತ್ತಾರೆ. ನಾವು ಶರಣರ ಈ ಜ್ಞಾನ ಕ್ರಿಯೆ ಸಂಸ್ಕೃತಿಯನ್ನು ಬೆಳೆಸಿಕೊಳ್ಳಬೇಕು. ನಮಗೆ ಹೇಗಿರಬೇಕು, ಹೇಗಿದ್ದರೆ ಜೀವನ ಸುಂದರ ಎನ್ನುವುದನ್ನು ತಿಳಿದಿದ್ದೇವೆ. ಆದರೆ ಅದರಂತೆ ನಡೆಯುವ ಮಾನಸಿಕ ಶಕ್ತಿ ನಮ್ಮಲ್ಲಿ ಅಡಗಿಲ್ಲ. ಅದನ್ನು ಅರಿತು ನಮ್ಮಲ್ಲಿನ ಮಾನಸಿಕ ಶಕ್ತಿಯನ್ನು ಹೆಚ್ಚಿಸಿಕೊಂಡು ನಮ್ಮ ಬೌದ್ಧಿಕ ಶಕ್ತಿಯನ್ನು ಬಳಸಿಕೊಂಡು ಉತ್ತಮತ್ವದೆಡೆಗೆ ಸಾಗುವುದರಿಂದ ಬದುಕು ಸುಶೀಲ ಬದುಕಾಗುತ್ತದೆ. ಶರಣರಲ್ಲಿ ನಾವು ಕಾಣಬಹುದಾದಂತಹ ಮತ್ತೊಂದು ಉನ್ನತೀಯವಾದಂತಹ ಸಂಸ್ಕೃತಿ ಕಾಯಕ ಮತ್ತು ದಾಸೋಹ ಸಂಸ್ಕೃತಿ. ಪ್ರತಿಯೊಬ್ಬರೂ ಯಾವುದಾದರೂ ಕಾಯಕ ಮಾಡಬೇಕು. ಕಾಯಕದಿಂದ ಬಂದುದನ್ನು ಬಳಸಿ ಮಿಕ್ಕುದನ್ನು ದಾಸೋಹ ಮಾಡಬೇಕು. ಇದು ಶರಣರು ಅನುಸರಿಸಿ ನಡೆದ ಸಂಸ್ಕೃತಿಯಾಗಿದೆ. ಆಸೆಯಿಂದ ಮಾಡುವುದು ಕಾಯಕವಲ್ಲ, ಅವಶ್ಯಕತೆಯನ್ನು ಅರಿತು ಮಾಡಿದುದು ಕಾಯಕ ಎನ್ನುವ ತತ್ವವನ್ನು ಸಾರಿದರು ಶರಣರು. ಕಾರ್ಯ ಸೊಪ್ಪಾದರೂ ಸರಿ ಕಾಯಕದಿಂದ ಬಂದುದು ಲಿಂಗಾರ್ಪಿತವಲ್ಲದೆ ದುರಾಸೆಯಿಂದ ಬಂದುದು ಅನರ್ಪಿತ ಎಂದು ತಿಳಿಸಿದರು. ಬರೀ ಕಾಯಕ ಮಾಡಿದರೆ ಸಾಲದು, ಕಾಯಕ ದಾಸೋಹದಿಂದ ಕೊನೆಗೊಳ್ಳಬೇಕು, ಅದುವೇ ನಿಜ ಪೂಜೆ ಎಂದು ಸಾರಿದರು. ಹೀಗೆ ಕಾಯಕ ಮತ್ತು ದಾಸೋಹ ಸಂಸ್ಕೃತಿಗೆ ಶರಣರು ಹೆಚ್ಚಿನ ಪ್ರಾಶಸ್ತ್ಯವನ್ನು ನೀಡಿದರು. ಒಂದೆಡೆ ಶರಣ ಐದಕ್ಕಿ ಮಾರಯ್ಯನವರು ಕಾಯಕದ ಮಹತ್ವವನ್ನು ತಮ್ಮ ವಚನದಲ್ಲಿ ಹೀಗೆ ತಿಳಿಸುತ್ತಾರೆ. ಕಾಯಕದಲ್ಲಿ ನಿರತನಾದರೆ

0: ಗುರು ದರ್ಶನವಾದರೂ ಮರೆಯಬೇಕು, ಲಿಂಗ ಪೂಜೆಯಾದರೂ ಮರೆಯಬೇಕು, ಜಂಗಮ ಮುದ್ದಿದ್ದರೂ ಕೂಡ ಹಂಗ ಹರಿಯಬೇಕು. ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯಿತ್ತಾದರೂ ಕಾಯಕದೊಳಗು ಕಾಣ, ಕಾಯಕದೊಳಗು ಕಾಣ ಎಂದು ಹೇಳುತ್ತಾರೆ. ಹೀಗೆ ಹೇಳುವ ಮೂಲಕ ಕಾಯಕದಲ್ಲಿ ತೊಡಗಿಸಿಕೊಂಡಿದ್ದರೆ ಗುರುದರ್ಶನ, ಲಿಂಗ ಪೂಜೆ, ಜಂಗಮದ ಅನುಭವವನ್ನು ಮರೆಯಬೇಕಾಗುತ್ತದೆ. ಪರಮಾತ್ಮನೇ ಮುಂದೆ ಬಂದು ನಿಂತಿದ್ದರೂ ಕೂಡ ಕಾಯಕವೇ ಕೈಲಾಸ ಎಂದು ಅರಿತು ಕಾಯಕದಲ್ಲಿ ಲೀನವಾಗಬೇಕು ಎನ್ನುತ್ತಾರೆ. ಹೀಗೆ ಶರಣರು ಕಾಯಕ ದಾಸೋಹ ಸಂಸ್ಕೃತಿಯನ್ನು ಜಗಕ್ಕೆ ನೀಡಿದರು. ಇಂತಹ ಸಂಸ್ಕೃತಿಯನ್ನು ಪಾಲಿಸುವ ಮೂಲಕ ನಾವು ಸಮಾಜದೊಳಗೆ ಸಮಾಜದವರಾಗಬಹುದು, ಇಲ್ಲದಾದಲ್ಲಿ ಸ್ವಾರ್ಥಿಗಳಾಗಿ ಸಮಾಜದಿಂದ ದೂರ ನಿಲ್ಲಬೇಕಾಗುತ್ತದೆ. ಶರಣರು ಘನಮನ ಸಂಸ್ಕೃತಿಗೆ ಹೆಚ್ಚು ಒತ್ತು ನೀಡಿದ್ದರು. ಅವರು ಸಂಪತ್ತಿನ ಕ್ರೋಢೀಕರಣಕ್ಕೆ ಒತ್ತು ನೀಡಲಿಲ್ಲ. ಭೌತಿಕ ಸಂಪತ್ತು ಬದುಕನ್ನು ಸುಂದರಗೊಳಿಸಲು ಸಾಧ್ಯವಿಲ್ಲ ಎನ್ನುತ್ತಾರೆ. ಹೃದಯದ ಸಂಪತ್ತು ಮಾತ್ರ ಬದುಕನ್ನು ಹಸನುಗೊಳಿಸಲು ಸಾಧ್ಯ ಎನ್ನುತ್ತಾರೆ. ಹಾಗಾಗಿ ಶರಣರು ಸೌಜನ್ಯತೆಗೆ, ಹೃದಯ ವಿಶಾಲತೆಗೆ, ವಿನಯಶೀಲತ್ವಕ್ಕೆ, ಸರಳತೆಗೆ ಹೆಚ್ಚಿನ ಒತ್ತು ನೀಡಿದ್ದರು. ಅವರ ಹಲವು ವಚನಗಳು ಇವುಗಳನ್ನು ಬಿಂಬಿಸುವುದನ್ನು ನಾವು ಕಾಣಬಹುದು. ಒಂದೆಡೆ ಬಸವಣ್ಣನವರು ಹೇಳುತ್ತಾರೆ, ಕಂಡ ಭಕ್ತರಿಗೆ ಕೈ ಮುಗಿವಾತನೆ ಭಕ್ತ, ಮೃದು ವಚನವೇ ಸಕಲ ಜಪಂಗಳಯ್ಯ, ಮೃದು ವಚನವೇ ಸಕಲ ತಪಂಗಳಯ್ಯ, ಸದು ವಿನಯವೇ ಸದಾಶಿವನ ಒಲುಮೆಯಯ್ಯ, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ. ಹೀಗೆ ಹೇಳುವ ಮೂಲಕ ಬಸವಣ್ಣನವರು ಸೌಜನ್ಯತೆ, ವಿನಯಶೀಲತೆ ಇವುಗಳಿಗಿಂತ ಮಿಗಿಲಾದ ಜಪತಪಗಳಿಲ್ಲ ಎನ್ನುತ್ತಾರೆ. ವಿನಯವೇ ಸದಾಶಿವನನ್ನ ಒಲಿಸುವ ಪರಮ ಸಾಧನ ಎನ್ನುತ್ತಾರೆ.
1: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ.
2: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
1: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
2: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನವೈಭವ.
1: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
2: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6:00.
1: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.
3: ಕೇಳುಗರೆ, ಇದುವರೆಗೂ ವಚನ ವೈಭವ ಕಾರ್ಯಕ್ರಮ ಪ್ರಸಾರವಾಯಿತು.

ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರಿ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಬನ್ನಿ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನು ತಿಳಿದು

115 ರೂಪಾಯಿ, ಪೆನ್ಸಿಲ್ ಬೇನಿಸ್ 115 ರೂಪಾಯಿ, ಮೆಣಸಿನಕಾಯಿ 28 ರೂಪಾಯಿ, ಸೌತೆಕಾಯಿ 15 ರೂಪಾಯಿ, ಎಂಸಿ 5 ರೂಪಾಯಿ, ಸುನಾಮಿ 6 ರೂಪಾಯಿ, ಎಳವನ 4 ರೂಪಾಯಿ, ಗುಂಡು ಬದನೆಕಾಯಿ 18 ರೂಪಾಯಿ, ಕುಂಬಳಕಾಯಿ 11 ರೂಪಾಯಿ, ಹೀರೆಕಾಯಿ 20 ರೂಪಾಯಿ, ಪಡವಲಕಾಯಿ 25 ರೂಪಾಯಿ, ತೊಂಡೆಕಾಯಿ 25 ರೂಪಾಯಿ, ಹಾಗಲಕಾಯಿ 30 ರೂಪಾಯಿ, ಕಾಲಿಫ್ಲವರ್ 25 ರೂಪಾಯಿ, ಪೈರ್ 60 ರೂಪಾಯಿ, ದಪ್ಪ ಮೆಣಸಿನಕಾಯಿ 33 ರೂಪಾಯಿ, ಸೋರೆಕಾಯಿ 10 ರೂಪಾಯಿ, ಬದನೆಕಾಯಿ 15 ರೂಪಾಯಿ, ಕೋಸು 18 ರೂಪಾಯಿ, ಸೀಮೆ ಬದನೆಕಾಯಿ 30 ರೂಪಾಯಿ, ಬೆಂಡೆಕಾಯಿ 17 ರೂಪಾಯಿ, ಟೊಮೊಟೊ 35 ರೂಪಾಯಿ. ಕೇಳಿದ್ರಲ್ಲ, ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

0: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 4/5/2026 ಸೋಮವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರ ವಿವರ ಹೀಗಿದೆ. ಡಾಕ್ಟರ್ ನಾಗೇಶ್ ಡಿಎಂ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಸರತ್ಚಂದ್ರ ಎಸ್ ರವರು ಸಾಮಾನ್ಯ ಶಸ್ತ್ರಚಿಕಿತ್ಸಾ ತಜ್ಞರು, ಡಾಕ್ಟರ್ ಶಂಕರ್ ರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ಇನ್ ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ವೈಷ್ಣವಿ ಆರ್ ರವರು ಆಯುರ್ವೇದ ತಜ್ಞರು, ಡಾಕ್ಟರ್ ಸುಷ್ಮಾ ರವರು ಮಕ್ಕಳ ತಜ್ಞರು, ಡಾಕ್ಟರ್ ವಿದ್ಯಶ್ರೀ ರವರು ದಂತ ಚಿಕಿತ್ಸಾ ತಜ್ಞರು, ಮಿಸ್ ಸಯನರಾಜ್ ರವರು ಫಿಸಿಯೋಥೆರಪಿಸ್ಟ್, ಮಿಸ್ಟರ್ ರಾಜು ಕೆ ಎಸ್ ರವರು ವಾಕ್ ಭಾಷಾ ಶ್ರವಣ ತಜ್ಞರು ಲಭ್ಯವಿರುತ್ತಾರೆ. ಹಾಗೂ ದಿನದ 24 ಗಂಟೆಗಳಲ್ಲಿಯೂ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663618. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663618. ಧನ್ಯವಾದಗಳು.
1: ಇನ್ನು ಮುಂದೆ ವಡ್ಡಾರಾಧನೆ ಕಾವ್ಯ ಧರ್ಮ ಕುರಿತು ಹೊಂಬರಗಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಕನ್ನಡ ಉಪನ್ಯಾಸಕರಾದ ಶ್ರೀಯುತ ಕೆಂಪಯ್ಯ ಪೀರ್ ಅವರು ನಡೆಸಿಕೊಡುವ ಕನ್ನಡ ಟಿಪ್ಪಣಿ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ನಮಸ್ಕಾರ. ಜನಧ್ವನಿ ಕಾರ್ಯಕ್ರಮದಲ್ಲಿ ಇಂದು ಪ್ರಸ್ತುತಪಡಿಸುವಂಥ ವಿಷಯ ಪೊಡ್ಡಾರಾಧನೆಯ ಕಾವ್ಯಧರ್ಮ. ನನ್ನ ಹೆಸರು ಕೆಂಪಯ್ಯ, ಕನ್ನಡ ಉಪನ್ಯಾಸಕರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹೊಮರಗಳ್ಳಿ. ಆತ್ಮೀಯರೇ, ಕನ್ನಡ ಸಾಹಿತ್ಯ ಪರಂಪರೆಯಲ್ಲಿ ಅತ್ಯಂತ ಶ್ರೇಷ್ಠ ಕಾವ್ಯ ಗದ್ಯಕೃತಿ ಕಥೆಗಳ ಒಂದು ಅದ್ಭುತವಾದ ಒಂದು ಕೃತಿ ಅಂತ ನಾವು ಕರೆಯುವುದಾದರೆ ಕನ್ನಡದ ಮೊಟ್ಟ ಮೊದಲ ಗದ್ಯಕೃತಿ ಅಂತಲೂ ಕೂಡ ಕರೆಯುವುದಾದರೆ ನಾವು ಶಿವಕೋಟ್ಯಾಚಾರ್ಯ ರಚನೆ ಮಾಡಿದಂಥ ವಡ್ಡರಾಧನೆ ಕೃತಿ. ಕನ್ನಡ

ಸಾಹಿತ್ಯದ ಒಳಗೆ ಕಥೆಯ ಸ್ವರೂಪವನ್ನು ಕಾವ್ಯಾತ್ಮಕವಾಗಿ, ಗುಣಾತ್ಮಕವಾಗಿ, ಕಥೆಯ ಸಾರವನ್ನು ನಿರರ್ಗಳವಾಗಿ ನಿರಂತರವಾಗಿ ರಚಿಸುವಂಥ ಕೀರ್ತಿ ಶಿವಕೋಟ್ಯಾಚಾರ್ಯನಂಥ ಕವಿ ಹೃದಯಕ್ಕೆ ನಿಜವಾಗಿಯೂ ಕೂಡ ಧನ್ಯತೆಯನ್ನು ಅರ್ಪಿಸಬೇಕು. ಏಕೆಂದರೆ ಇದುವರೆಗೂ ಕಾಣದಂಥ ಒಂದು ಕಥಾ ಸಾರವನ್ನು, ಸಾಹಿತ್ಯದ ರಚನೆಯನ್ನು ನಾವು ಮೊದಲ ಗದ್ಯಕೃತಿಯಲ್ಲಿ ಕಾಣ್ತಾ ಹೋಗ್ತೀವಿ. ಕನ್ನಡ ಸಾಹಿತ್ಯದ ಪರಂಪರೆ ಅತ್ಯಂತ ಪ್ರಫುಲ್ಲವಾಗಿ ಉತ್ಕೃಷ್ಟವಾಗಿ ಬೆಳೆಯುವಂಥ ಸಂದರ್ಭದಲ್ಲಿ ಒಂದು ಕಡೆ ಕನ್ನಡ ಮತ್ತು ಕರ್ನಾಟಕದ ರಾಜ ಪರಂಪರೆ, ಇನ್ನೊಂದು ಕಡೆ ಕನ್ನಡ ಸಾಹಿತ್ಯದ ಕಾವ್ಯ ಪರಂಪರೆಗಳನ್ನು ನಾವು ಏಕಕಾಲದಲ್ಲಿ ನೋಡುತ್ತಾ ಹೋಗ್ಬೋದು. ಕ್ರಿಸ್ತಶಕ 1ನೇ ಶತಮಾನದಿಂದ ಏನು ಜನ್ಮ ತಾಳಿದಂಥ ಅನೇಕ ಸಾಹಿತ್ಯ ಪರಂಪರೆಗಳಲ್ಲಿ ಕ್ರಿಸ್ತಪೂರ್ವದ ಸಾಹಿತ್ಯವನ್ನು ಹೊತ್ತುಕೊಂಡಿದ್ದಂಥ ಕನ್ನಡ ಸಾಹಿತ್ಯವು ಬೌದ್ಧರ ಒಟ್ಟಿಗೆ ಅಂತ್ಯವನ್ನು ಕಾಣ್ತಾ ಹೋಗುತ್ತೆ. ನಮಗೆ ಅಲ್ಮಿಡಿ ಶಾಸನದ ಮೂಲಕ ಕನ್ನಡದ ಒಂದು ಸಾಹಿತ್ಯ ಪರಂಪರೆಯ ಸೃಷ್ಟಿ ಕಾಣ್ತಾ ಹೋಗ್ತೀವಿ. ನಂತರ ಕವಿರಾಜ ಮಾರ್ಗಕಾರನ ಕವಿರಾಜ ಮಾರ್ಗ ಕೃತಿ ಶಾಸ್ತ್ರೀಯ ಗ್ರಂಥವಾಗಿ ನಮಗೆ ಸಿಗುತ್ತೆ. ಹೀಗೆ ಸಾಹಿತ್ಯದ ವಿಪುಲವಾದಂಥ ಕನ್ನಡ ಕೃಷಿಯ ಒಳಗೆ ವಡ್ಡರಾಜನ ಕೃತಿ ಅತ್ಯಂತ ಶ್ರೇಷ್ಠವಾಗಿ ನಿಲ್ತಾ ಹೋಗುತ್ತೆ. ಅನೇಕ ಕನ್ನಡದ ಸಾಹಿತಿಗಳು, ವಿಮರ್ಶಕರು, ಸಂಶೋಧಕರು ವಡ್ಡರಾಜನ ಕೃತಿಯನ್ನು ಅವರು ಸಂಶೋಧನೆ ಮಾಡ್ತಾ, ಬಹುಶಃ ವಡ್ಡರಾಜನೇ ಪ್ರಾಕೃತದ ಒಂದು ಸಂದರ್ಭದ ಸಂದರ್ಭೋಚಿತವಾಗಿ ಬಂದಂಥ ಕಾವ್ಯ ಅನ್ನೋದನ್ನು ಕೂಡ ಹೇಳ್ತಾ ಹೋಗ್ತಾರೆ. ಅದೊಂದು ಆನೆ ಉಪಾಧ್ಯಾಯ ಮತ್ತು ಡಿ ಎಲ್ ನರಸಿಂಹಾಚಾರ್ಯರು ಕೃತಿಕಾರ ಮತ್ತು ಕೃತಿಯ ಬಗ್ಗೆ ಅನೇಕ ಪೂರಕವಾದ ಅಂಶಗಳನ್ನು ನಮ್ಮ ಮುಂದೆ ಚರ್ಚೆ ಮಾಡಿ ಕನ್ನಡಕ್ಕೆ ವಡ್ಡರಾಜನ ಕೃತಿಯನ್ನು ಕೊಟ್ಟಂತ ಮತ್ತು ಕನ್ನಡ ಸಾಹಿತ್ಯಕ್ಕೆ 19 ಕಥೆಗಳ ಏನು ರಚನಾತ್ಮಕ ದೃಷ್ಟಿವಂತ ಕವಿ ಮತ್ತು ಆ ಕೃತಿಯನ್ನು ಕುರಿತು ಹೇಳ್ತಾ, ಬಹುಶಃ ಕನ್ನಡದ ಗ್ರಂಥದ ಹೆಸರಲ್ಲ, ಇದೊಂದು ಪ್ರಾಕೃತದ ಭಗವತಿ ಆರಾಧನೆಯ ಹೆಸರು. ಶಿವಕೋಟಿ ಅನ್ನುವನು ಕನ್ನಡದ ಗ್ರಂಥಕರ್ತೃ ವಿನಃ ಅದು ಹೆಸರಲ್ಲ ಅನ್ನುವುದನ್ನು ಕೂಡ ಇಲ್ಲಿ ಕರ್ತೃವಿನ ಹೆಸರು ಮತ್ತು ಗ್ರಂಥದ ಹೆಸರನ್ನು ಕನ್ನಡದ ಸಂದರ್ಭದಲ್ಲಿ ಹೇಳ್ತಾ, ಒಟ್ಟಾರೆಯಾಗಿ ಅನೇಕ ಸಂಶೋಧಕರ ಮತ್ತು ಸಾಹಿತ್ಯದ ವಿಮರ್ಶಕರ ಹಿನ್ನೆಲೆಯಲ್ಲಿ ಸುಮಾರು 8ನೇ ಶತಮಾನದ ಹೊತ್ತಿಗೆ ಕನ್ನಡದಲ್ಲಿ ಗದ್ಯಕೃತಿಯಾಗಿ ಮೂಡಿ ಬಂದಂಥ ಈ ವಡ್ಡರಾಧನೆ, ಅದರ ಕರ್ತೃ ಶಿವಕೋಟಿಚಾರ್ಯ ಅನ್ನುವಂಥದ್ದನ್ನು ನಾವು ಕನ್ನಡದ ಸಂದರ್ಭಕ್ಕೆ ಒಪ್ಪಿಕೊಳ್ತೇವೆ. ನಾ ಈ ಮೊದಲೇ ಹೇಳಿದೆ, ಒಂದು ಕಡೆ ರಾಜಧರ್ಮ, ಇನ್ನೊಂದು ಕಡೆ ಕಾವ್ಯಧರ್ಮ, ಈ ಪ್ರಪಂಚಕ್ಕೆ ಒಂದು ಹೊಸ ಅಧ್ಯಾಯವನ್ನೇ ಮೂಡಿಸುವಂಥ ಮತ್ತು ಹೊಸ ದೃಷ್ಟಿಕೋನವನ್ನು ತೆರೆದಿಡುವಂಥ ಸಂದರ್ಭ. ಕರ್ನಾಟಕ ಅಂದಾಗ ಕರ್ನಾಟಕದ ಹೆಲ್ಲೆಯನ್ನು ವಿಸ್ತರಿಸುವಂಥ ಅನೇಕ ರಾಜಮನೆತನಗಳನ್ನು ನಾವು ಕಾಣ್ತಾ ಹೋಗ್ತೀವಿ. ಅಲ್ಲಿ ಕದಂಬರನ್ನು ನೋಡ್ತೀವಿ, ಗಂಗರನ್ನು ನೋಡ್ತೀವಿ, ಚಾಲುಕ್ಯರನ್ನು ನೋಡ್ತೀವಿ, ಹೊಯ್ಸಳರನ್ನು ನೋಡ್ತೀವಿ. ಹಾಗೆ ಆ ಕನ್ನಡ ಮತ್ತು ಕರ್ನಾಟಕದ ಸಂದರ್ಭಕ್ಕೆ ಮೈಸೂರು ಒಡೆಯರ ತನಕ ಏನು ಒಂದು ವಿಶಾಲವಾದ ಮೈಸೂರು ರಾಜ್ಯವನ್ನು ಪ್ರತಿಷ್ಠಾಪಿಸಲು ಅನೇಕ ರಾಜಮಹಾರಾಜರು ಅವಿರತವಾಗಿ ಒಂದು ರಾಜಧರ್ಮವನ್ನು, ಅದರೊಳಗೆ ಬರುವಂಥ ಅನೇಕರು ರಾಜಧರ್ಮದ ಒಟ್ಟೊಟ್ಟಿಗೆ ಕಾವ್ಯಧರ್ಮವನ್ನು ಮತ್ತು ಸಾಹಿತ್ಯವನ್ನು ಅತ್ಯಂತ ಉತ್ಕೃಷ್ಟ ಸ್ಥಾನಕ್ಕೆ ಕೊಂಡೊಯ್ದನ್ನು ಕೂಡ ನಾವು ಕಾಣ್ತಾ ಹೋಗ್ತೀವಿ. ಹಾಗಾಗಿ ವಡ್ಡಾರಾಧನೆ ಕೃತಿಯು ಒಂದು ಗದ್ಯಕೃತಿ ಆದರೂ ಕೂಡ ಭಾರತದ ಸಂದರ್ಭಕ್ಕನುಗುಣವಾಗಿ ಕನ್ನಡ ಮತ್ತು ಕರ್ನಾಟಕದ ರಾಜಮಹಾರಾಜರುಗಳ ಬದುಕಿನ ಚಿಂತನೆಗಳನ್ನು ಅರ್ಥಪೂರ್ಣಗೊಳಿಸ್ತಾ ಹೋಗ್ತಾರೆ. ಅಲ್ಲಿ ನೋಡಲು ಅದೊಂದು ರಾಜಮಹಾರಾಜರ ಭವಾವಳಿಗಳ ಕತೆ. ಭವಾವಳಿಗಳ ಮೂಲಕ ಮನುಷ್ಯ ತನ್ನ ಎಲ್ಲ ಜಂಜಾಟಗಳಿಂದ ಹೊರಬಂದು ಮುಕ್ತಿಯನ್ನು ಹೇಗೆ ಪಡಿಬೇಕು ಅನ್ನುವಂಥದ್ದು ಆ ಇಡೀ ಕಾವ್ಯ ನಮ್ಮ ಮುಂದೆ ಚರ್ಚೆ ಮಾಡ್ತಾ ಹೋಗುತ್ತೆ.

ಮತ್ತು ಕಥೆಗಳು ಕೂಡ ಹಾಸ್ಯಮಯವಾಗಿವೆ. ಭಕ್ತಿಯ ಮಾರ್ಗ, ಮುಕ್ತಿಯ ಮಾರ್ಗ, ಇಂದ್ರಿಯ ಗುಣಗಳನ್ನು ಜಯಿಸಬೇಕೆನ್ನುವಂಥ ಏನು ಒಂದು ಹಠ, ಛಲ, ಸ್ವಾಭಿಮಾನ, ಈ ಎಲ್ಲವನ್ನು ತುಂಬ್ತಾ ಹೋಗ್ತವೆ. ಅಲ್ಲಿ ರೈತರ ಬದುಕನ್ನು ಕಾಣ್ತೀವಿ, ಹಾಸ್ಯಮಯವಾದ ಪ್ರಸಂಗಗಳನ್ನು ಕಾಣ್ತೀವಿ. ಹೆಂಗಸರನ್ನು ಎಷ್ಟು ನಿಕೃಷ್ಟವಾಗಿ ಭಾರತೀಯ ಸಮಾಜ ಕಾಣ್ತಿತ್ತು, ಅದರ ಧ್ವನಿಯನ್ನು ಹೇಗೆ ಎತ್ತಬೇಕು, ಸಮಾನತೆಯನ್ನು ಕಾಣಬೇಕು ಅನ್ನುವುದನ್ನು ಒಳಗೊಳಗೆ ಕಾವ್ಯ ನಮಗೆ ತಿಳಿಸ್ಕೊಡ್ತಾ ಹೋಗುತ್ತೆ. ವಿದ್ಯುತ್ ಚೋರನೆಂಬ ರಸಿಯ ಕಥೆಯಲ್ಲಿ ಇಬ್ಬರು ಸ್ನೇಹಿತರು ಪ್ರಮಾಣವನ್ನು ಮಾಡಿ ಕೊನೆಯವರೆಗೂ ಕೂಡ ಅವರಿಬ್ಬರಲ್ಲಿ ಕೂಡ ಹೇಗೆ ಅವರವರ ಸಾಮರ್ಥ್ಯಗಳ ಒಬ್ಬ ರಾಜನಾಗಿ ಇನ್ನೊಬ್ಬ ಕಳ್ಳನಾಗಿ ಇಬ್ಬರ ಸಾಮರ್ಥ್ಯವನ್ನು ಅಳತೆ ಮಾಡುವ, ಮೌಲ್ಯಮಾಪನ ಮಾಡುವಂಥ ಪ್ರಸಂಗವನ್ನು ನಾವು ನೋಡ್ತಾ ಹೋಗ್ತೀವಿ. ಹಾಗಾಗಿ ಎಲ್ಲೋ ಒಂದು ಕಡೆ ಜ್ಯೋತಿಷ್ಯಶಾಸ್ತ್ರವನ್ನು ಕೂಡ ಒಪ್ಪಿಕೊಳ್ಳುವಂಥ ಸಂದರ್ಭವನ್ನು ಕೂಡ ನೋಡ್ತೀವಿ. ಯಾಕಂದರೆ ಸುಕುಮಾರ ಸ್ವಾಮಿಯ ಕಥೆಯಲ್ಲಿ ಸೂರ್ಯಮಿತ್ರ ಆಚಾರ್ಯರು ಪಡೆದುಕೊಂಡ ಉಂಗುರದ ಒಂದು ಕತೆ, ಅಲ್ಲಿ ಸುಧಾರ್ಮಾಚಾರ್ಯರು ಏನು ಕಮಲದೊಳಗೆ ಉಂಗುರವಿದೆ, ಮಾರನೇ ದಿನ ಸೂರ್ಯ ಮೂಡಿದಾಗ ಕಮಲ ಅರಳುತ್ತೆ, ಅದನ್ನು ತೆಗೆದುಕೊಳ್ಳಬಹುದೆಂಬ ದೂರದೃಷ್ಟಿಯುಳ್ಳ ಜ್ಞಾನವನ್ನು ಪಸರಿಸುವುದು. ಹಾಗಾಗಿ ಜ್ಯೋತಿಷ್ಯ ಶಾಸ್ತ್ರವನ್ನು ಕೂಡ ಅಲ್ಲಿ ನಾವು ಗಮನಿಸ್ತಾ ಹೋಗ್ತೀವಿ. ಮತ್ತು ಧರ್ಮ ಧರ್ಮಗಳ ಸಂಘರ್ಷಗಳ ನಡುವೆ ಜೈನ ಧರ್ಮ ಹೇಗೆ ಒಂದು ವಿಶೇಷವಾದ ಸ್ಥಾನವನ್ನು ಪಡೆಯುತ್ತೆ, ಜೈನ ಧರ್ಮವನ್ನೇ ಅನುಸರಿಸಿದರೆ ಹೇಗೆ ಬದುಕು ಹಸನಾಗುತ್ತೆ, ಜೈನ ಧರ್ಮವು ಸಮ್ಯಜ್ಞಾನ, ಸಮ್ಯಕ್ ದರ್ಶನ, ಸಮ್ಯಕ್ ಚಾರಿತ್ರ್ಯ ಎಂಬ ರತ್ನತ್ರಯಗಳನ್ನು ಹೇಗೆ ಮಾನವನಿಗೆ ಕೊಟ್ಟು ಆತ ತನ್ನ ಬೆಳಕಿನೆಡೆಗೆ ಸಾಗಲು ದಾರಿಯನ್ನು ಮಾಡಿಕೊಡುತ್ತೆ, ಹೀಗೆ ಅನೇಕ ರೀತಿಯ ಸಂಗತಿಗಳನ್ನು ಜೈನ ಧರ್ಮ ತನ್ನ ಒಡಲೊಳಗೆ ಇಟ್ಟುಕೊಂಡಿದೆ ಅನ್ನುವುದನ್ನು ಕಾವ್ಯಧರ್ಮಗಳ ಮೂಲಕ ಬಿತ್ತರಿಸುವಂಥ ಕೆಲಸವನ್ನು ವಡ್ಡರಾಧನೆಯ ಕೃತಿಯಲ್ಲಿ ಶಿವಕೋಟಾಚಾರ್ಯ ತರ್ತಾನೆ. ಹಾಗಾಗಿ ಅಲ್ಲಿ ಗುಣಭದ್ರ ಭಟ್ಟಾಚಾರ್ಯರ ಕಥೆಯನ್ನು ನಾವು ನೋಡ್ತೀವಿ. ಅಂದರೆ ಸಾಮಾನ್ಯ ಜನರಿಂದ ಹಿಡಿದು ರಾಜಮಹಾರಾಜರ ತನಕ ಕೃತಿಯ ಒಳಗಿರುವಂಥ ಒಂದು ಸಾಮಾಜಿಕ ವ್ಯವಸ್ಥೆಯನ್ನು ಒಂದು ಕೃತಿಯ ಕನ್ನಡಿಯೊಳಗೆ ಇಟ್ಟು ತೋರಿಸುವಂಥ ಕೆಲಸವನ್ನು ಶಿವಕೋಟಾಚಾರ್ಯ ಮಾಡ್ತಾ ಹೋಗ್ತಾರೆ. ಮನುಷ್ಯನು ಮನುಷ್ಯನಾಗಿ ಬದುಕಬೇಕು ಅನ್ನುವಂಥ ಒಂದು ಅರ್ಥಪೂರ್ಣವಾದಂಥ ಕಥೆಯನ್ನು ನಾವು ಇಲ್ಲಿ ನೋಡ್ತಾ ಹೋಗ್ತೀವಿ. ಎಲ್ಲರಿಗೂ ನಮಸ್ಕಾರ.

ಕೇಳುಗರೇ, ಇದುವರೆಗೂ ವಟ್ಟಾರಾಧನೆ ಕಾವ್ಯಧರ್ಮ ಎಂಬ ವಿಷಯದ ಕುರಿತು ಹೊಂಬರಗಳ್ಳಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಕನ್ನಡ ಉಪನ್ಯಾಸಕರಾದ ಶ್ರೀಯುತ ಕೆಂಪಯ್ಯ ಪೀರ್ ಅವರು ನಡೆಸಿಕೊಟ್ಟ ಕನ್ನಡ ಟಿಪ್ಪಣಿ ಕಾರ್ಯಕ್ರಮ ಪ್ರಸಾರವಾಯಿತು.

ಪ್ರಿಯ ಜನಧ್ವನಿ ಕೇಳುವರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಗೊಂದಲಗಳ ನಡುವೆಯೇ ನಗುತ್ತ ಸಾಗೋಣ ಬನ್ನಿ ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ಬೆಳಗ್ಗೆ ಹಲರ ಮುಡಿಯುತ್ತದೆ, ಎದ್ದು ಹೊಸ ದಿನವನ್ನು ಉತ್ಸಾಹದಿಂದ ಆರಂಭಿಸಬೇಕು ಎಂದು ಯೋಚಿಸುತ್ತೇವೆ.

ಆದರೆ ನಮ್ಮ ಕೈಗೆ ಮೊದಲು ಹೋಗುವುದು ಫೋನ್ ಕಡೆಗೆ. ನೋಟಿಫಿಕೇಶನ್ ತೆರೆದು ನೋಡಿದ ಕ್ಷಣದಲ್ಲೇ ಮನಸ್ಸಿನ ಸ್ಥಿತಿ ಬದಲಾಗುತ್ತದೆ. ಗುಡ್ ಮಾರ್ನಿಂಗ್ ಎಂಬ ಶಾಂತಿ ಇಲ್ಲ. ಇವತ್ತು ಏನು ಸವಾಲುಗಳಿವೆ ಎಂಬ ಪ್ರಶ್ನೆಯೇ ಮೊದಲ ಮಾತು. ಜೀವನ ಸಿಂಪಲ್ ಜರ್ನಿ ಎಂದು ಕೇಳುತ್ತಾ ಬೆಳೆದ ನಾವು ಈಗ ನೋಡಿದಾಗ ಅದು ಒಂದು ರಿಯಾಲಿಟಿ ಶೋ ಆಗಿ ಕಾಣುತ್ತದೆ. ಇಲ್ಲಿ ಸ್ಕ್ರಿಪ್ಟ್ ಇಲ್ಲ, ರಿಹರ್ಸಲ್ ಇಲ್ಲ, ಆದರೆ ತಪ್ಪುಗಳಿಗೆ ಅಂತ್ಯವೇ ಇಲ್ಲ. ಪ್ರತಿದಿನವೂ ಇವತ್ತು ಹೆಲ್ದಿ ಆಗಿರಬೇಕು ಎಂದು ನಿರ್ಧಾರ ಮಾಡುತ್ತೇವೆ. ಬೆಳಿಗ್ಗೆ ತುಂಬ ಮೋಟಿವೇಶನ್ ಇರುತ್ತದೆ, ಆದರೆ ದಿನದ ಕೊನೆಯಲ್ಲಿ ಬಿರಿಯಾನಿ ಸ್ಮೆಲ್ ಬಂದಾಕ್ಷಣ ಆ ನಿರ್ಧಾರಗಳು ಎಲ್ಲವೂ ಮಾಯವಾಗುತ್ತದೆ. ನಮ್ಮ ವಾಟ್ಸಪ್ ಸ್ಟೇಟಸ್ನಲ್ಲಿ ಮಾತ್ರ ಪರ್ಫೆಕ್ಟ್ ಆಗಿರುತ್ತದೆ, ಆದರೆ ನಿಜ ಜೀವನದಲ್ಲಿ ಅದು

ಜೀವನವೇ ಒಂದು ದೊಡ್ಡ ಪ್ರಶ್ನೆ ಪತ್ರಿಕೆಯಾಗಿದೆ. 25 ವರ್ಷಕ್ಕೆ ಕನ್ನಡಿಯಲ್ಲಿ ನೋಡಿದಾಗ ಕೂದಲು ನಿಧಾನವಾಗಿ ಬಿಳಿಯಾಗುತ್ತಿರುವುದು ಕಾಣುತ್ತದೆ. ಗಡ್ಡ ಕೂಡ ಸಾಲ್ಟ್ ಪೆಪ್ಪರ್ ನೋಟವನ್ನು ತಾಳುತ್ತದೆ. ಹೊರಗಿನಿಂದ ನೋಡಿದವರು ಎಕ್ಸ್ಪೀರಿಯನ್ಸ್ ಜಾಸ್ತಿಯಾಗಿದೆ ಎಂದು ಹೇಳಬಹುದು, ಆದರೆ ಒಳಗೆ ನಮಗೆ ಗೊತ್ತಿರುತ್ತದೆ ಉತ್ತರ. ನಾವು ಇನ್ನು ಸೆಟ್ಲ್ ಆಗುವ ಪ್ರಯತ್ನದಲ್ಲಿದ್ದೇವೆ, ಆದರೆ ಕಾಲ ನಮ್ಮನ್ನು ಮುಂದೆ ತಳ್ಳುತ್ತಲೇ ಇದೆ. ಸಂಬಂಧಗಳ ವಿಷಯದಲ್ಲಿ ನಮ್ಮ ನಿರೀಕ್ಷೆಗಳು ಮತ್ತು ವಾಸ್ತವದ ನಡುವೆ ದೊಡ್ಡ ಅಂತರವಿದೆ. ನಾವು ಮನಸ್ಸಿನಲ್ಲಿ ಕಲ್ಪಿಸಿಕೊಳ್ಳುವ ವ್ಯಕ್ತಿ ಪರ್ಫೆಕ್ಟ್ ಆಗಿರುತ್ತಾರೆ, ಅಂದರೆ ಕ್ಯಾರಿಂಗ್, ಅಂಡರ್ಸ್ಟ್ಯಾಂಡಿಂಗ್, ಆಲ್ವೇಸ್ ಅವೈಲೇಬಲ್. ಆದರೆ ನಿಜ ಜೀವನದಲ್ಲಿ ವಾಟ್ಸಪ್ ಸೀನ್ ಎಂಬ ಒಂದು ಪದವೇ ಸಾಕು. ಮನಸ್ಸಿನಲ್ಲಿ 1000 ಪ್ರಶ್ನೆಗಳು ಹುಟ್ಟುತ್ತವೆ. ನಾವು ಏನಾದರೂ ತಪ್ಪು ಮಾಡಿದ್ದೇವೆಯೇ, ಅವರು ದೂರವಾಗುತ್ತಿದ್ದಾರೆಯೇ ಎಂಬ ಯೋಚನೆಗಳು ನಮ್ಮನ್ನು ಬಿಡುವುದೇ ಇಲ್ಲ. ಆದರೂ ನಾವು ಮತ್ತೆ ಮತ್ತೆ ಅದೇ ಸಂಭಾಷಣೆಯನ್ನು ತೆರೆದು ನೋಡುತ್ತೇವೆ. ಕೆಲವೊಮ್ಮೆ ಏಕಾಂಗಿತನ ಕೂಡ ನಮ್ಮ ಜೊತೆ ನಿಶ್ಶಬ್ದವಾಗಿ ಬದುಕಲು ಶುರು ಮಾಡುತ್ತದೆ. ಜನ ತುಂಬಾ ಇದ್ದರೂ ಮನಸ್ಸಿಗೆ ಹತ್ತಿರವಾಗುವರು ಕಡಿಮೆ ಅನ್ನಿಸುವ ಕ್ಷಣಗಳು ಬರುತ್ತವೆ. ಹಣದ ಸಮಸ್ಯೆಗಳು ನಮ್ಮ ಜೀವನದಲ್ಲಿ ಸದಾ ಇದ್ದೇ ಇರುತ್ತದೆ. ಜಿಮ್ ಸೇರಬೇಕು, ಜೀವನವನ್ನು ಬದಲಾಯಿಸಬೇಕು ಎಂಬ ಆಸೆ ಇರುತ್ತದೆ. ಆದರೆ ಜಿಮ್ ಶುಲ್ಕ ಕೇಳಿದಾಗ ಆ ಆಸೆಗಳು ಸ್ವಲ್ಪ ಕಡಿಮೆಯಾಗುತ್ತವೆ. ಲೈಫ್ ಪಾರ್ಟ್ನರ್ ಬಗ್ಗೆ ನಮ್ಮ ನಿರೀಕ್ಷೆಗಳು ತುಂಬಾ ದೊಡ್ಡದಾಗಿರುತ್ತದೆ. ಆದರೆ ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ನಮಗೆ ವಾಸ್ತವವನ್ನು ನೆನಪಿಸುತ್ತದೆ. ಸಾಮಾಜಿಕ ಒತ್ತಡವು ಕಡಿಮೆಯಲ್ಲ. ಸಾಮಾಜಿಕ ಜಾಲತಾಣಗಳಲ್ಲಿ ಇತರರ ಜೀವನ ನೋಡಿದಾಗ ಎಲ್ಲರಿಗೂ ಎಲ್ಲ ಸರಿ ಇದೆ, ನನ್ನ ಬದುಕು ಮಾತ್ರ ಏಕೆ ಹೀಗಿದೆ ಎಂಬ ಭಾವನೆ ಆವರಿಸುತ್ತದೆ. ಅದು ಸುಳ್ಳು ಎಂದು ಮನಸ್ಸಿಗೆ ತಿಳಿದಿದ್ದರೂ ಹೋಲಿಕೆ ಅಭ್ಯಾಸ ಬಿಡಲಾರದ ಚಟದಂತೆ ಇರುತ್ತದೆ. ಕೆಲಸ ಸಿಕ್ಕಿದೆಯೇ, ಮದುವೆ ಯಾವಾಗ, ಮಕ್ಕಳೆಷ್ಟು ಎಂಬ ಪ್ರಶ್ನೆಗಳು ನಿರಂತರವಾಗಿ ಕೇಳಲ್ಪಡುತ್ತವೆ. ಇದು ಜೀವನವೇ ಅಥವಾ ರ್ಯಾಪಿಡ್ ಫೈರ್ ಸುತ್ತೆ ಎಂದು ಅನುಮಾನವಾಗುತ್ತದೆ. ಈ ಒತ್ತಡವು ಯುವಕ ಯುವತಿಯರಿಗೆ ಮಾತ್ರವಲ್ಲ, ಎಲ್ಲ ವಯಸ್ಸಿನವರಿಗೂ ಇದೆ. ಪ್ರತಿಯೊಬ್ಬರೂ ತಮ್ಮ ತಮ್ಮ ಹಂತದಲ್ಲಿ ಒಂದಲ್ಲೊಂದು ಸಮಸ್ಯೆಯನ್ನು ಎದುರಿಸುತ್ತಿದ್ದಾರೆ. ಇದರ ನಡುವೆ ಸಣ್ಣ ವಿಷಯಗಳು ದೊಡ್ಡದಾಗಿ ಕಾಣುತ್ತವೆ. ಸ್ಕೂಟರ್ ಅಥವಾ ಕಾರ್ ಚಲಾಯಿಸಲು ಬಾರದಿದ್ದರೂ ನಾವು ನಮ್ಮನ್ನು ಕಡಿಮೆ ಎಂದು ಚಿತ್ರಿಸಿಕೊಂಡು ಬಿಡುತ್ತೇವೆ. ಆದರೆ ನಿಜವಾಗಿ ಜೀವನವನ್ನು ನಿರ್ವಹಿಸುವುದು ಡ್ರೈವಿಂಗ್ಗಿಂತಲೂ ಕಷ್ಟ. ಇಲ್ಲಿ ಯಾವುದೇ ಸಿಂಗನಲ್ಸ್ ಇಲ್ಲ, ಪ್ರತಿಯೊಂದು ನಿರ್ಧಾರಕ್ಕೂ ನಾವೇ ಜವಾಬ್ದಾರರು. ಈ ಎಲ್ಲ ಗೊಂದಲಗಳ ನಡುವೆ ಒಂದು ಸತ್ಯ ಸ್ಪಷ್ಟವಾಗುತ್ತದೆ, ಅದೆಂದರೆ ನಾವು ಒಬ್ಬರೇ ಹೋರಾಟ ಮಾಡುತ್ತಿಲ್ಲ. ನಮ್ಮ ಸುತ್ತಲೂ ಇರುವ ಪ್ರತಿಯೊಬ್ಬರೂ ತಮ್ಮ ತಮ್ಮ ಸಮಸ್ಯೆಗಳ ಜೊತೆ ಬದುಕುತ್ತಿದ್ದಾರೆ. ಕೆಲವರು ಅದನ್ನು ಹೊರಗೆ ತೋರಿಸುತ್ತಾರೆ, ಇನ್ನು ಕೆಲವರು ಮೌನವಾಗಿ ಒತ್ತಿರುತ್ತಾರೆ. ಹೊರಗಿನಿಂದ ಎಲ್ಲರೂ ಸಂತೋಷವಾಗಿರುವಂತೆ ಕಾಣಬಹುದು, ಆದರೆ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಅವರದೇ ಆದ ಕತೆ ಇರುತ್ತದೆ. ಹೀಗಾಗಿ ಜೀವನವನ್ನು ತುಂಬ ಗಂಭೀರವಾಗಿ ತೆಗೆದುಕೊಳ್ಳುವ ಅಗತ್ಯವಿಲ್ಲ. ಸ್ವಲ್ಪ ಹಾಸ್ಯಭಾವದಿಂದ ನೋಡಿದರೆ ಅದು ಹಗುರವಾಗುತ್ತದೆ. ಪರಿಪೂರ್ಣವಾಗಿರಬೇಕು ಎಂಬ ಒತ್ತಡ ಬೇಡ. ನಾವು ನಿಧಾನವಾಗಿ ಮುಂದೆ ಸಾಗುತ್ತಿದ್ದರೆ ಸಾಕು. ಹೋಲಿಕೆ ಮಾಡುವುದನ್ನು ಕಡಿಮೆ ಮಾಡಬೇಕು, ಏಕೆಂದರೆ ನಾವು ನೋಡುತ್ತಿರುವುದು ಇತರರ ಯಶಸ್ಸಿನ ಕ್ಷಣಗಳನ್ನು ಮಾತ್ರ, ಅದರ ಹಿಂದಿರುವ ಅವರ ಹೋರಾಟವನ್ನಲ್ಲ. ಜೀವನ ನಮ್ಮನ್ನು ಪ್ರತಿದಿನ ಪರೀಕ್ಷಿಸುತ್ತದೆ, ಆದರೆ ಧೈರ್ಯ, ಸಹನೆ ಮತ್ತು ಸ್ವಲ್ಪ ಹಾಸ್ಯ ಮನೋಭಾವದೊಂದಿಗೆ ನಾವು ಉತ್ತರವನ್ನು ಕೊಡಬೇಕು ಹಾಗೂ ನಗುತ್ತಾ ಮುಂದೆ ಸಾಗಬೇಕು. ಪರಿಪೂರ್ಣವಾಗಿರಬೇಕೆಂಬ ಒತ್ತಡ ಬಿಟ್ಟು ನಿಧಾನವಾಗಿ ಆದರೆ ಖಚಿತವಾಗಿ ಮುಂದೆ ಸಾಗಿದರೆ ಸಾಕು. ಜೀವನದ ಅತ್ಯುತ್ತಮ ಅಧ್ಯಾಯಗಳು ಇನ್ನು ಬರೆದಿದ್ದರೂ ಅದಕ್ಕಾಗಿ ನಡೆಯುತ್ತಾ ಕಾಯಬೇಕು, ನಡೆಯುತ್ತಾ ಸಾಗಬೇಕು. ಪ್ರಿಯ ಕೇಳುಗರೆ, ಕೇಳದಲ್ಲಿಷ್ಟೊತ್ತು ಗೊಂದಲಗಳ ನಡುವೆಯೇ ನಗುತ್ತಾ ಸಾಗೋಣ ಬನ್ನಿ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಗದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ.
1: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ
2: ಬಪ್ಪ ಕುಮಾರ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಕ್ನ ಒಗ ಬಿಡ್ತಾನೆ ಇರ್ತಾನ.

0: ಏ ಸಿದ್ದಣ್ಣ, ಈ ಬೀಡಿ ಸಿಗರೆಟ್ ಸೇದೋದಿಂದನೆ ನಿನಗೆ ಕೆಮ್ಮು ಬಂದಿರೋದು.
1: ಬಾಕುಮಾರ, ಇವನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನೆ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
0: ಏನ್ ಸಿದ್ದಣ್ಣ, ಜಿನಿಕ್ಕಿ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
1: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು, ಪಾನ್ ಪರಾಗು ಇವೆಲ್ಲನೂ ತಿಂತಾನೆ ಇರ್ತಾನೆ. ಯಾಕೋ
2: ಓ ಕುಮಾರ, ರಾಮೋ ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವೆ ಕಣ್ರೋ.

0: ಎತ್ತಿದೆ ತಾನೆ.
1: ಇದೇನಪ್ಪ ಇದು, ಬೀದಿ ಲೋಗ ಮಾರ ಮನೆಗೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು. ನಾನು ಈ ಬೀಡಿ, ಸಿಗರೇಟು, ಪಾನ್ ಪರಕು, ಗುಟ್ಕ ಎಲ್ಲನೂ ಬಿಟ್ಬಿಡ್ತೀನಿ.
0: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರನೇ ಎಲ್ಲರೂ ಶಪಥ ಮಾಡಿಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
2: ಇದು ಕಲಾಕುಮಾರ ಮಾತು ಅಂದ್ರೆ,
3: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

0: ಎಲ್ಲರಿಗೂ ನಮಸ್ಕಾರ.
1: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
0: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
1: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
0: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
1: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
0: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
1: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
0: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
1: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
0: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
1: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ, ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
0: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
1: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
0: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
0: ದೂರವಾಣಿ ಸಂಖ್ಯೆ 7337765608.
1: ಮತ್ತೊಂದು ದೂರವಾಣಿ ಸಂಖ್ಯೆ 7760292911.
0: ಧನ್ಯವಾದಗಳು.

0: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
1: ರೋಗಿಗಳು ಇರುವ ಮನೆ
2: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಪಂಚರಾಜ್ಯ ವಿಧಾನಸಭಾ ಚುನಾವಣಾ ಮತ ಎಣಿಕೆ, ಅಸ್ಸಾಂ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ, ತಮಿಳುನಾಡಿನಲ್ಲಿ ಟಿವಿಕೆ, ಕೇರಳಂನಲ್ಲಿ ಯುಡಿಎಫ್ ಮೈತ್ರಿಕೂಟ ಮುನ್ನಡೆ. ವಿಧಾನಸಭಾ ಉಪಚುನಾವಣೆ: ಕರ್ನಾಟಕದ ಬಾಗಲಕೋಟೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಗೆಲುವು, ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಮುನ್ನಡೆ. ಲಿಬುಲೇಖ್ ಪಾಸ್ ಕುರಿತ ನೇಪಾಳದ ವಾದವನ್ನು ತಳ್ಳಿಹಾಕಿದ ಭಾರತ. ಪ್ರಯಾಗ್ರಾಜ್ನಲ್ಲಿ ನಾರ್ಥ್ ಟೆಕ್ ಸಿಂಪೋಸಿಯಂ ವಿಚಾರ ಸಂಕಿರಣ ಉದ್ಘಾಟಿಸಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಐಪಿಎಲ್ ಟಿ20 ಕ್ರಿಕೆಟ್, ಇಂದು ಮುಂಬೈ ಇಂಡಿಯನ್ಸ್ ಲಖನೌ ಸೂಪರ್ ಜೈಂಟ್ಸ್ ಹಣಾಹಣಿ. ವಾರ್ತೆಗಳ ವಿವರ: ದೇಶದ ಕುತೂಹಲ ಕೆರಳಿಸಿರುವ ನಾಲ್ಕು ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶದ ವಿಧಾನಸಭಾ ಚುನಾವಣೆ ಮತ್ತು ಐದು ರಾಜ್ಯಗಳ ಏಳು ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯ ಮತ ಎಣಿಕೆ ಪ್ರಕ್ರಿಯೆ ಭರದಿಂದ ಸಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ಆಡಳಿತಾರೂಢ ತೃಣಮೂಲ ಕಾಂಗ್ರೆಸ್ಗೆ ಬಿಜೆಪಿ ಪಕ್ಷ ಬಿಗಿ ಪೈಪೋಟಿ ನೀಡಿದ್ದು, 279 ಕ್ಷೇತ್ರಗಳ ಮಾಹಿತಿಯ ಪ್ರಕಾರ ಬಿಜೆಪಿ ಪಕ್ಷ 183 ಸ್ಥಾನಗಳಲ್ಲಿ ಮುನ್ನಡೆ ಸಾಧಿಸಿದೆ. ತಮಿಳುನಾಡಿನಲ್ಲಿ ನಟ ವಿಜಯ್ ನೇತೃತ್ವದ ಹೊಸ ಪಕ್ಷ ತಮಿಳಗ ವೆಟ್ರಿಕಾಳಗಂ ಟಿವಿಕೆ ಮೊದಲ ಚುನಾವಣೆಯಲ್ಲಿ ಗಮನಾರ್ಹ ಮುನ್ನಡೆ ಕಾಯ್ದುಕೊಂಡಿದೆ. ಕೇರಳಂನಲ್ಲಿ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಪಕ್ಷ ಮುನ್ನಡೆಯಲ್ಲಿದ್ದರೆ, ಅಸ್ಸಾಂನಲ್ಲಿ ಬಿಜೆಪಿ ಗಮನಾರ್ಹ ಮುನ್ನಡೆಯಲ್ಲಿದೆ. ಇಸಿಐ ನೆಟ್ನಲ್ಲಿ ಲಭ್ಯವಿರುವಂತಹ ಇತ್ತೀಚಿನ ಅಂಕಿಅಂಶಗಳ ಪ್ರಕಾರ ಪಶ್ಚಿಮ ಬಂಗಾಳದಲ್ಲಿ ಸದ್ಯಕ್ಕೆ ಮಾಹಿತಿ ಲಭ್ಯವಿರುವಂತಹ 279

0: ಕ್ಷೇತ್ರಗಳ ಪೈಕಿ ಬಿಜೆಪಿ 183, ತೃಣಮೂಲ ಕಾಂಗ್ರೆಸ್ 91, ಕಾಂಗ್ರೆಸ್ 2 ಹಾಗೂ ಇತರೆ ಪಕ್ಷಗಳು 2 ಸ್ಥಾನಗಳಲ್ಲಿ ಮುನ್ನಡೆಯಲ್ಲಿವೆ. ಕೇರಳಂನಲ್ಲಿ ಒಟ್ಟು ಇರುವಂತಹ 140 ಸ್ಥಾನಗಳ ಕುರಿತು ವರದಿ ಬಂದಿದ್ದು, ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಮೈತ್ರಿಕೂಟ 63 ಸ್ಥಾನಗಳಲ್ಲಿ, ಎಲ್ಡಿಎಫ್ ಮೈತ್ರಿಕೂಟ 25, ಇಂಡಿಯನ್ ಮುಸ್ಲಿಂ ಲೀಗ್ 23 ಹಾಗೂ ಬಿಜೆಪಿ 2 ಸ್ಥಾನದಲ್ಲಿ ಮುನ್ನಡೆಯಲ್ಲಿದೆ. ತಮಿಳುನಾಡಿನಲ್ಲಿ ಸದ್ಯಕ್ಕೆ ಲಭ್ಯವಾಗಿರುವಂತಹ 234 ಕ್ಷೇತ್ರಗಳ ಮಾಹಿತಿಯ ಪ್ರಕಾರ ಡಿಎಂಕೆ ಮೈತ್ರಿಕೂಟ 49, ಎಐಎಡಿಎಂಕೆ ಮೈತ್ರಿಕೂಟ 58, ಟಿವಿಕೆ 107 ಮುನ್ನಡೆಯಲ್ಲಿದೆ. ಪುದುಚೇರಿಯಲ್ಲಿ ಸದ್ಯಕ್ಕೆ ಲಭ್ಯವಾಗಿರುವಂತಹ 17 ಕ್ಷೇತ್ರಗಳ ಮಾಹಿತಿಯ ಪ್ರಕಾರ ಎಐಎನ್ಆರ್ಸಿ ಹಾಗೂ ಮಿತ್ರ ಪಕ್ಷಗಳು 3 ಗೆದ್ದು 6 ಮುನ್ನಡೆ ಸಾಧಿಸಿದೆ. ಕಾಂಗ್ರೆಸ್, ಭಾರತೀಯ ಜನತಾ ಪಾರ್ಟಿ, ಎಐಎಡಿಎಂಕೆ, ಡಿಎಂಕೆ ಪಕ್ಷಗಳು ತಲಾ 1 ಗೆಲುವು ಸಾಧಿಸಿದೆ. ಅಸ್ಸಾಂನಲ್ಲಿ ಸದ್ಯಕ್ಕೆ ಲಭ್ಯವಾಗಿರುವಂತಹ 126 ಕ್ಷೇತ್ರಗಳ ಮಾಹಿತಿಯ ಪ್ರಕಾರ ಬಿಜೆಪಿ 79, ಕಾಂಗ್ರೆಸ್ 24 ಹಾಗೂ ಎಐಯುಡಿಎಫ್ 2, ಬೋಡೋಲ್ಯಾಂಡ್ ಪೀಪಲ್ಸ್ ಫ್ರಂಟ್ 10 ಮುನ್ನಡೆಯಲ್ಲಿದೆ. ವಿಧಾನಸಭಾ ಚುನಾವಣೆಯ ಆರಂಭಿಕ ಮುನ್ನಡೆಗಳ ಕುರಿತು ಪ್ರತಿಕ್ರಿಯಿಸಿರುವಂತಹ ಬಿಜೆಪಿ ವಕ್ತಾರ ತುಹಿನ್ ಸಿನ್ಹಾ, ಪ್ರಸ್ತುತ ಲಭ್ಯವಿರುವಂತಹ ಫಲಿತಾಂಶದ ಮುನ್ಸೂಚನೆಗಳು ಸಂಪೂರ್ಣವಾಗಿ ಬಿಜೆಪಿಯ ಪರವಾಗಿದೆ. ಅಸ್ಸಾಂ ಮತ್ತು ಪಶ್ಚಿಮ ಬಂಗಾಳ ರಾಜ್ಯಗಳಲ್ಲಿ ಬಿಜೆಪಿ ಭಾರೀ ಅಂತರದಿಂದ ಜಯ ದಾಖಲಿಸಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಇತ್ತೀಚಿನ ಚುನಾವಣಾ ಫಲಿತಾಂಶಗಳಲ್ಲಿ ಎನ್ಡಿಎ ಮೈತ್ರಿಕೂಟ ಪ್ರದರ್ಶನ ಜನರಿಗಿರುವಂತಹ ಬೆಳೆಯುತ್ತಿರುವ ನಂಬಿಕೆಗಳನ್ನು ಪ್ರತಿಬಿಂಬಿಸುತ್ತದೆ ಎಂದು ಆಂಧ್ರಪ್ರದೇಶ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ತಿಳಿಸಿದ್ದಾರೆ. ಎನ್ಡಿಎ ಮೈತ್ರಿಕೂಟ ಅಭಿವೃದ್ಧಿ ಮತ್ತು ವಿಕಸಿತ ಭಾರತದ ದೃಷ್ಟಿಕೋನದ ಮೇಲೆ ಗಮನ ಹರಿಸಿದೆ ಎಂದು ಅವರು ಹೇಳಿದ್ದಾರೆ. 5 ರಾಜ್ಯಗಳ 7 ವಿಧಾನಸಭಾ ಕ್ಷೇತ್ರಗಳಿಗೆ ನಡೆದ ಉಪಚುನಾವಣೆಯ ಮತ ಎಣಿಕೆ ಕಾರ್ಯ ಭರದಿಂದ ಸಾಗಿದ್ದು, ಕೆಲವು ಕ್ಷೇತ್ರಗಳ ಫಲಿತಾಂಶಗಳು ಈಗಾಗಲೇ ಲಭ್ಯವಾಗಿದೆ. ಕರ್ನಾಟಕದ ಬಾಗಲಕೋಟೆ ವಿಧಾನಸಭಾ ಉಪಚುನಾವಣೆಯ ಫಲಿತಾಂಶ ಪ್ರಕಟವಾಗಿದ್ದು, ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಜಯ ದಾಖಲಿಸಿದ್ದಾರೆ. 23 ಹಾಗೂ ಕೊನೆಯ ಸುತ್ತಿನ ಮತ ಎಣಿಕೆ ಪೂರ್ಣಗೊಂಡ ಬಳಿಕ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ 21,266 ಮತಗಳ ಅಂತರದಿಂದ ಗೆಲುವು ದಾಖಲಿಸಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿಗೆ ಒಟ್ಟು 97,941 ಮತಗಳು ಲಭಿಸಿದ್ದರೆ, ಬಿಜೆಪಿ ಅಭ್ಯರ್ಥಿಗೆ 76,075 ಮತಗಳು ಬಂದಿವೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ 12 ಸುತ್ತಿನ ಮತ ಎಣಿಕೆ ಅಂತ್ಯಕ್ಕೆ ಕಾಂಗ್ರೆಸ್ ಅಭ್ಯರ್ಥಿ ಬಿಜೆಪಿ ಅಭ್ಯರ್ಥಿ ವಿರುದ್ಧ 9,952 ಮತಗಳ ಅಂತರದಲ್ಲಿ ಮುನ್ನಡೆಯಲ್ಲಿದ್ದಾರೆ. ಈ ನಡುವೆ ತ್ರಿಪುರಾದ ಧರಂನಗರ್ ವಿಧಾನಸಭಾ ಉಪಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಜಹರ್ ಚಕ್ರವರ್ತಿ ಗೆಲುವು ದಾಖಲಿಸಿದ್ದಾರೆ. ಅವರು ತಮ್ಮ ಪ್ರತಿಸ್ಪರ್ಧಿ ಸಿಪಿಐಎಂನ ಅಮಿತಾಬ್ ದತ್ತ ವಿರುದ್ಧ ಕೇವಲ 18,000 ಮತಗಳ ಅಂತರದಲ್ಲಿ ಗೆಲುವು ದಾಖಲಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಕೈಲಾಸ ಮಾನಸ ಸರೋವರ ಯಾತ್ರೆಯ ಸಂದರ್ಭದಲ್ಲಿ ಲಿಪುಲೇಖ್ ಪಾಸ್ ವಿಷಯವಾಗಿ ನೇಪಾಳ ಮಾಡಿರುವ ಹಕ್ಕು ಪ್ರತಿಪಾದನೆಯನ್ನು ಭಾರತ ಸರ್ಕಾರ ಕಟ್ಟುನಿಟ್ಟಾಗಿ ನಿರಾಕರಿಸಿದೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಪ್ರತಿಕ್ರಿಯಿಸಿರುವ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಅವರು, ಲಿಪುಲೇಖ್ ಪಾಸ್ 1954 ಯಾತ್ರಿಕರು ಬಳಸುತ್ತಿರುವಂತಹ ಸಾಂಪ್ರದಾಯಿಕ ಮಾರ್ಗವಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ದಶಕಗಳಿಂದ ಈ ಹಾದಿಯಲ್ಲಿ ಯಾತ್ರೆ ಸಾಗುತ್ತಿದ್ದು ಇದು ಭಾರತದ ಅವಿಭಾಜ್ಯ ಅಂಗವಾಗಿದೆ ಎಂದು ಹೇಳುವ ಮೂಲಕ ಗಡಿಯ ವಿಚಾರದಲ್ಲಿ ನೇಪಾಳದ ಹಸ್ತಕ್ಷೇಪವನ್ನು ಭಾರತ ಖಂಡಿಸಿದೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಇಂದು ಆಯೋಜನೆ ಮಾಡಲಾಗಿರುವಂತಹ ನಾರ್ಥ್ ಟೆಕ್ ಸಿಂಪೋಸಿಯಂ ವಿಚಾರ ಸಂಕಿರಣವನ್ನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಉದ್ಘಾಟಿಸಿದರು. ರಕ್ಷಾ ತ್ರಿವೇಣಿ ಸಂಗಮ, ತಂತ್ರಜ್ಞಾನ, ಉದ್ಯಮ ಮತ್ತು ಸೇನಾ ಸಂಗಮ ಎಂಬ ವಿಷಯದ ಅಡಿಯಲ್ಲಿ ಈ ಕಾರ್ಯಕ್ರಮ ನಡೆಯುತ್ತಿದೆ. ಕಾರ್ಯಾಚರಣೆಯ ಸವಾಲುಗಳನ್ನು ಎದುರಿಸಲು ಅತ್ಯಾಧುನಿಕ ಸ್ವದೇಶಿ ತಂತ್ರಜ್ಞಾನಗಳನ್ನು ಪ್ರದರ್ಶಿಸಲು ಮತ್ತು ಸಂಯೋಜಿಸಲು ಈ ವಿಚಾರ ಗೋಷ್ಠಿಯು ಒಂದು ವೇದಿಕೆಯಾಗಿ ಕಾರ್ಯನಿರ್ವಹಿಸಲಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಈ ಪ್ರದರ್ಶನದಲ್ಲಿ ಎಂಎಸ್ಎಂಇಗಳು, ಖಾಸಗಿ ರಕ್ಷಣಾ ತಂತ್ರಜ್ಞಾನ ಸಂಸ್ಥೆಗಳು, ಸ್ಟಾರ್ಟ್ಅಪ್ಗಳು ಮತ್ತು ದೇಶಾದ್ಯಂತದ ನಾವೀನ್ಯಕಾರರು ಸೇರಿದಂತೆ ಅನೇಕರು ಭಾಗಿಯಾಗಿದ್ದಾರೆ. ಸುಮಾರು 280 ಹೆಚ್ಚು ಕಂಪನಿಗಳು ತಮ್ಮ ಇತ್ತೀಚಿನ ಆವಿಷ್ಕಾರಗಳು ಮತ್ತು ತಂತ್ರಜ್ಞಾನಗಳನ್ನು ಪ್ರದರ್ಶಿಸಲು ಮಳಿಗೆಗಳನ್ನು ಸ್ಥಾಪಿಸಿವೆ.

0: ಸಲ್ಲಿಸಿವೆ. ಭಾರತೀಯ ಸೇನೆಯ ಉತ್ತರ ಮತ್ತು ಮಧ್ಯ ಕಮಾಂಡ್ ಹಾಗೂ ಭಾರತೀಯ ರಕ್ಷಣಾ ತಯಾರಕರ ಸಂಘ ಜಂಟಿಯಾಗಿ ಈ 3 ದಿನಗಳ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿವೆ. ಜಾರ್ಖಂಡ್ ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ಅವರು ಬುಡಕಟ್ಟು ಸಮುದಾಯದ ದೀರ್ಘಕಾಲದ ಬೇಡಿಕೆಯಾದಂತಹ ಪ್ರತ್ಯೇಕ ಸರ್ನ ಧರ್ಮ ಕೋಡ್ ಅನ್ನು 2027 ಜನಗಣತಿಯಲ್ಲಿ ಸೇರ್ಪಡಿಸಬೇಕೆಂದು ಮತ್ತೊಮ್ಮೆ ಬಲವಾಗಿ ಒತ್ತಾಯಿಸಿದ್ದಾರೆ. ಈ ಕುರಿತು ಅವರು ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಪ್ರಧಾನಿ ನರೇಂದ್ರ ಮೋದಿ ಮತ್ತು ರಾಜ್ಯಪಾಲರಾದಂತಹ ಸಂತೋಷ್ ಕುಮಾರ್ ಗಂಗ್ವಾರ್ ಅವರಿಗೆ ಪತ್ರವನ್ನು ಬರೆದಿದ್ದಾರೆ. ಈ ವಿಷಯವು ಲಕ್ಷಾಂತರ ಬುಡಕಟ್ಟು ಜನರ ನಂಬಿಕೆ, ಅಸ್ಮಿತೆ ಮತ್ತು ಸಾಂವಿಧಾನಿಕ ಹಕ್ಕುಗಳಿಗೆ ಸಂಬಂಧಪಟ್ಟಿದ್ದಾಗಿದೆ ಎಂದು ಅವರು ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಜನಗಣತಿಯು ಕೇವಲ ಜನಸಂಖ್ಯೆಯ ಲೆಕ್ಕಾಚಾರವಲ್ಲ, ಬದಲಿಗೆ ಸಮಾಜದ ಸಾಮಾಜಿಕ, ಆರ್ಥಿಕ ಮತ್ತು ಸಾಂಸ್ಕೃತಿಕ ರಚನೆಯನ್ನು ಅರ್ಥ ಮಾಡಿಕೊಳ್ಳುವ ಪ್ರಮುಖ ಸಾಧನವಾಗಿದೆ ಎಂದು ಮುಖ್ಯಮಂತ್ರಿ ಪ್ರತಿಪಾದಿಸಿದ್ದಾರೆ. ಮುಂಬೈನ ವಾಂಖೆಡೆ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವಂತಹ ಐಪಿಎಲ್ T20 ಕ್ರಿಕೆಟ್ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ಹಾಗೂ ಲಕ್ನೋ ಸೂಪರ್ ಜೈಂಟ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಸಂಜೆ 7:30 ಆರಂಭವಾಗಲಿದೆ. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಕಳೆದ ರಾತ್ರಿ ನಡೆದಂತಹ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ವಿರುದ್ಧ ಗುಜರಾತ್ ಟೈಟಾನ್ಸ್ ತಂಡ 4 ರೋಚಕ ಜಯ ದಾಖಲಿಸಿದೆ. ರಷ್ಯಾದ ನಿಕಟ ಮಿತ್ರ ರಾಷ್ಟ್ರವೆಂದು ಗುರುತಿಸಲ್ಪಟ್ಟಿರುವಂತಹ ಅರ್ಮೇನಿಯಾದಲ್ಲಿ ಇದೇ ಮೊದಲ ಬಾರಿಗೆ ಬೃಹತ್ ಯುರೋಪಿಯನ್ ಶೃಂಗಸಭೆ ಆಯೋಜನೆಯಾಗುತ್ತಿದೆ. 30 ಐರೋಪ್ಯ ನಾಯಕರು ಹಾಗೂ ಕೆನಡಾ ಪ್ರಧಾನಿ ಐರೋಪ್ಯ ರಾಜಕೀಯ ಸಮುದಾಯ ಇಪಿಸಿ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಇದರ ನಡುವೆಯೇ ಉಕ್ರೇನ್ ಅಧ್ಯಕ್ಷ ವಲಡಿಮಿರ್ ಝೆಲೆನ್ಸ್ಕಿ ಅವರು ಬ್ರಿಟಿಷ್ ಪ್ರಧಾನಿ ಕೀರ್ ಸ್ಟಾರ್ಮರ್ ಅವರನ್ನು ಅರ್ಮೇನಿಯಾದಲ್ಲಿ ಭೇಟಿಯಾಗಿ ರಕ್ಷಣಾ ಸಹಕಾರ ಮತ್ತು ರಷ್ಯಾದ ಮೇಲಿನ ಆರ್ಥಿಕ ನಿಬಂಧನೆಗಳ ಕುರಿತು ಗಂಭೀರ ಚರ್ಚೆ ನಡೆಸಿದ್ದಾರೆ. ಈ ಭೇಟಿಯು ಯುರೋಪಿಯನ್ ಒಕ್ಕೂಟದ ಮತ್ತು ಅರ್ಮೇನಿಯಾ ನಡುವಿನ ಸಂಬಂಧದಲ್ಲಿ ನೂತನ ಅಧ್ಯಾಯಕ್ಕೆ ನಾಂದಿ ಹಾಡಲಿದೆ ಎಂದು ವಿಶ್ಲೇಷಣೆ ಮಾಡಲಾಗುತ್ತಿದೆ. ಬೋಟ್ಸ್ವಾನದಲ್ಲಿ ನಡೆದಂತಹ ವಿಶ್ವ ಅಥ್ಲೆಟಿಕ್ಸ್ ರಿಲೇ ಕೂಟದಲ್ಲಿ ಭಾರತದ ತಂಡಗಳು ನಿರೀಕ್ಷಿತ ಮಟ್ಟದ ಯಶಸ್ಸು ಕಾಣದಿದ್ದರೂ ರಾಷ್ಟ್ರೀಯ ದಾಖಲೆಯೊಂದನ್ನು ಬರೆಯುವಲ್ಲಿ ಯಶಸ್ವಿಯಾಗಿವೆ. ಮಿಶ್ರ 4x100 ರಿಲೇ ತಂಡವು 41.35 ಗುರಿ ತಲುಪಿ ನೂತನ ದಾಖಲೆ ನಿರ್ಮಿಸಿತು. ಆದರೆ ಒಟ್ಟಾರೆ ಫಲಿತಾಂಶದಲ್ಲಿ ಭಾರತದ 5 2027 ವಿಶ್ವ ಚಾಂಪಿಯನ್ಶಿಪ್ಗೆ ಅರ್ಹತೆ ಪಡೆಯುವಲ್ಲಿ ವಿಫಲವಾಗಿವೆ. ಪುರುಷರ 4x100 ತಂಡವು ಗಾಯದ ಸಮಸ್ಯೆಯಿಂದ ಸ್ಪರ್ಧೆ ಪೂರ್ಣಗೊಳಿಸಲು ಸಾಧ್ಯವಾಗದಿದ್ದರೆ 4x100 ತಂಡವು ಬ್ಯಾಟನ್ ಕೈಬಿಟ್ಟ ಕಾರಣ ಅನರ್ಹಗೊಂಡಿತ್ತು. ಮಹಿಳೆಯರ ಮತ್ತು ಇತರ ಮಿಶ್ರ ತಂಡಗಳು ಕೂಡ ಅರ್ಹತಾ ಮಟ್ಟವನ್ನ ತಲುಪಲು ಸಾಧ್ಯವಾಗದೆ ನಿರಾಸೆ ಅನುಭವಿಸಿದವು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಂಚರಾಜ್ಯ ವಿಧಾನಸಭಾ ಚುನಾವಣಾ ಮತ ಎಣಿಕೆ, ಅಸ್ಸಾಂ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ, ತಮಿಳುನಾಡಿನಲ್ಲಿ ಟಿವಿಕೆ, ಕೇರಳಂನಲ್ಲಿ ಯುಡಿಎಫ್ ಮೈತ್ರಿಕೂಟ ಮುನ್ನಡೆ. ವಿಧಾನಸಭಾ ಉಪಚುನಾವಣೆ, ಕರ್ನಾಟಕದ ಬಾಗಲಕೋಟೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಗೆಲುವು, ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಮುನ್ನಡೆ. ಲಿಬುಲೇಖ್ ಪಾಸ್ ಕುರಿತ ನೇಪಾಳದ ವಾದವನ್ನು ತಳ್ಳಿಹಾಕಿದ ಭಾರತ. ಪ್ರಯಾಗ್ರಾಜ್ನಲ್ಲಿ ನಾರ್ತ್ ಟೆಕ್ ಸಿಂಪೋಸಿಯಂ ವಿಚಾರ ಸಂಕಿರಣ ಉದ್ಘಾಟಿಸಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಐಪಿಎಲ್ T20 ಕ್ರಿಕೆಟ್ ಇಂದು ಮುಂಬೈ ಇಂಡಿಯನ್ಸ್ ಲಕ್ನೋ ಸೂಪರ್ ಜೈಂಟ್ಸ್ ಹಣಾಹಣಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
2: ಇನ್ನು ಮುಂದೆ ನಮ್ಮ ನಿಲಯದಿಂದ ಹಾಡು ಹಸೆ ಕಾರ್ಯಕ್ರಮ, ಶಿವಮೊಗ್ಗದ ಕುಮಾರಿ ಸ್ವಾತಿ ಮತ್ತು ತಂಡದವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿವೆ. ಬನ್ನಿ ಕೇಳಿ ಬರೋಣ.

0: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ.
1: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
0: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
1: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ.
0: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
1: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6:00.
0: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.
2: ನಮ್ಮಲ್ಲಿಯಿಂದ ಇನ್ನು ಮುಂದೆ ವಿಜ್ಞಾನ ಜಾಣ ಸುದ್ದಿ. ಪ್ರತಿ ವಾರ ಹೊಸ ಜ್ಞಾನ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗಲಿದೆ.
3: ನಮಸ್ಕಾರ, ಇದು ಜಾಣ ಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ಪ್ರತಿ ವಾರ ನಿಮಗಾಗಿ ಹೊಸ ಜ್ಞಾನ. ಜಾಣ ಸುದ್ದಿಯ ಎಲ್ಲ ಕೇಳುಗರಿಗೂ ಕೂಡ ಹೊಸ ವರ್ಷದ ಹಾರೈಕೆಗಳು. ಹೊಸ ವರ್ಷ ನಿಮಗೆ ಸದಾ ಹೊಸ ವಿಷಯವನ್ನ ಹೊಸ ಅರಿವನ್ನ ಮೂಡಿಸಲಿ ಎಂದು ಜಾಣ ಸುದ್ದಿ ಹಾರೈಸುತ್ತಿದೆ. ಜಾಣ ಸುದ್ದಿ ಸಂಪುಟ 8 2026. ಇಂದಿನ ಜಾಣ ಸುದ್ದಿಯಲ್ಲಿ ನೀವು ಕೇಳಲಿದ್ದೀರಿ, ನಿದ್ರೆ ಏಕೆ ಬೇಕು, ಯುದ್ಧ ತನ್ನ ಉಪಯೋಗಗಳು ಹಾಗೂ ಜಾಣ ಕಥೆ, ಕಥೆ ಪುರಾಣ ಮತ್ತು ವೈದ್ಯ.
4: ನಿದ್ರೆಗೇನು ಬೇಕು? ವಚನಕಾರ ಗುಹೇಶ್ವರನಿಗೆ ನಿದ್ರೆ ಎಂದರೆ ಮುಟ್ಟಲಾಗದ ಹಂದಿಯಂತೆ. ಹಸಿವು, ತೃಷೆ, ನಿದ್ರೆ, ಜಾಡ್ಯಂಬ ನಾಲ್ಕು ಸೂಕರ ಮುತ್ತಿಕೊಂಡಿರುವಾಗಲೂ ನಾನು ತಾನೆಂಬ ಅಹಂಕಾರದ ಜಾಗಟೆಯ ಸದ್ದಿನಲ್ಲಿ

ಮೈಮರೆತಿರುವ ಮನುಜರನ್ನು ಕಂಡು ನಗದಿರಲು ಸಾಧ್ಯವೇ ಎಂದು ಗುಹೇಶ್ವರನನ್ನು ವಚನಕಾರ ಕೇಳುತ್ತಾನೆ. ಮನುಷ್ಯರಿಗೆ ನಿದ್ರೆ ಎನ್ನುವುದು ಅನಗತ್ಯ ಎನ್ನುವ ಭಾವ ಇದರಲ್ಲಿದೆ. ಆದರೆ ವಿಜ್ಞಾನಕ್ಕೆ ನಿದ್ರೆ ಎನ್ನುವುದು ಅತ್ಯವಶ್ಯವಾದ ಚಟುವಟಿಕೆ. ಜಡವಾಗಿ ಮಲಗಿರಲು ಮನವು ಎಚ್ಚರವಾಗಿರುವ ಸ್ಥಿತಿ, ಒಂದು ನಿಗೂಢ ವಿದ್ಯಮಾನ. ಅದರ ಗುಟ್ಟನ್ನು ತಿಳಿಯಲು ವಿಜ್ಞಾನಿಗಳು ಸಾಕಷ್ಟು ಹೆಣಗಾಡಿದ್ದಾರೆ. ಅಂತಹ ಹೊಸತೊಂದು ಹೆಣಗಾಟದ ಸುದ್ದಿಯನ್ನು ನೇಚರ್ ಕಮ್ಯುನಿಕೇಷನ್ಸ್ ಪತ್ರಿಕೆ ವರದಿ ಮಾಡಿದೆ. ಮಿದುಳು ಅಥವಾ ಮನಸ್ಸು ಮಲಗಿದಾಗ ನಿದ್ರೆ ಎನ್ನುತ್ತೇವಷ್ಟೇ. ಮಿದುಳೇ ಇಲ್ಲದ ಜೀವಿಗಳು ನಿದ್ರಿಸುತ್ತವೆಯೋ ಎಂದು ಈ ಶೋಧ ಹುಡುಕಿದೆ. ಅದರ ಪ್ರಕಾರ ನಿದ್ರೆಗೆ ಮಿದುಳಿನ ಅವಶ್ಯಕತೆ ಇಲ್ಲ, ನರಗಳು ಇದ್ದರೆ ಸಾಕು. ಹಾಗೆಯೇ ನಿದ್ರೆ ಎನ್ನುವುದು ನರಗಳ ಆರೋಗ್ಯಕ್ಕೆ ಅತ್ಯವಶ್ಯವಾದದ್ದಿರಬೇಕು ಎಂದು ಈ ಶೋಧ ತಿಳಿಸಿದೆ. ಇಸ್ರೇಲಿನ ಬಾರ್ ಇಲಾನ್ ವಿಶ್ವವಿದ್ಯಾನಿಲಯದ ಲಿಯೋ ಆಪಲ್ಬಾಮ್ ಮತ್ತು ಸಂಗಡಿಗರಿಗೆ ಇದೊಂದು ಪ್ರಶ್ನೆ ಕಾಡಿತ್ತು. ನಿದ್ರೆ ಎನ್ನುವುದು ಮಿದುಳಿನ ವಿದ್ಯಮಾನವಾದರೆ ಮಿದುಳೇ ಇಲ್ಲದ ಪ್ರಾಣಿಗಳಲ್ಲಿ ನಿದ್ರೆ ಕಾಣಬಹುದೇ? ಇದ್ದರೂ ಎಂತಹ ರೀತಿಯ ನಿದ್ರೆ? ಈ ಜೀವಿಗಳನ್ನು ಅಧ್ಯಯನ ಮಾಡಿದರೆ ನಿದ್ರೆ ಎನ್ನುವುದು ಪ್ರಾಣಿಗಳಲ್ಲಿ ಹೇಗೆ ಹುಟ್ಟಿತು ಎನ್ನುವುದನ್ನು ಅರಿತುಕೊಳ್ಳಬಹುದೇ? ಇವೆಲ್ಲ ಪ್ರಶ್ನೆಗಳು ಇವರ ನಿದ್ರೆಗೆಡಿಸಿರಬೇಕು. ಅದಕ್ಕೆ ಇವರು ಸಮುದ್ರದಲ್ಲಿ ವಾಸಿಸುವ ಅಂಬಲಿ ಮೀನು ಅಥವಾ ಲೋಳೆ ಮೀನುಗಳನ್ನು ಅಧ್ಯಯನ ಮಾಡಲು ನಿಶ್ಚಯಿಸಿದರು. ಅಂಬಲಿ ಮೀನು ಅಥವಾ ಲೋಳೆ ಮೀನುಗಳನ್ನು ಇಂಗ್ಲಿಷಿನಲ್ಲಿ ಜೆಲ್ಲಿ ಫಿಶ್ ಎನ್ನುತ್ತಾರೆ. ವಾಸ್ತವದಲ್ಲಿ ಇವು ಮೀನುಗಳೇ ಅಲ್ಲ, ಮೂಳೆಯೇ ಇಲ್ಲದ ಪ್ರಾಣಿಗಳು. ಈ ಪ್ರಾಣಿಗಳ ದೇಹಪೂರ್ತಿ ಮೃದುವಾದ ಜೆಲ್ಲಿ ಇರುತ್ತವೆ. ಆ ಜೆಲ್ಲಿಯಲ್ಲಿ ಅಲ್ಲಲ್ಲಿ ಜೀವಕೋಶಗಳು ಹುದುಗಿಕೊಂಡಿರುತ್ತವೆ. ಕೆಲವು ಜೀವಕೋಶಗಳು ಬಾಹುಗಳಂತೆಯೂ ಕೆಲವು ಜೀರ್ಣಾಂಗದಂತೆಯೂ ಜೋಡಿಸಿಕೊಂಡಿರುತ್ತವೆ. ಈ ವಿವಿಧ ಅಂಗಗಳನ್ನು ಒಟ್ಟಾಗಿಸುವ ನರತಂತುಗಳು ಇರುತ್ತವೆ. ಆದರೆ ಈ ನರತಂತುಗಳಿಗೆ ನಿರ್ದೇಶ ನೀಡುವಂತಹ ಕೇಂದ್ರ ಅಂಗ ಅರ್ಥಾತ್ ಮಿದುಳು ಎನ್ನುವುದು ಇರುವುದಿಲ್ಲ. ಸಣ್ಣ ನೊಣೆಯ ತಲೆಯಲ್ಲಿಯೂ ಒಂದಿಷ್ಟು ನರಗಳು ಒಟ್ಟಾಗಿ ಮಿದುಳಿನಂತೆ ಕೆಲಸ ಮಾಡುವುದುಂಟು. ಆದರೆ ಅಂಬಲಿ ಮೀನು ಹಾಗೂ ಸ್ಪಂಜು ಜೀವಿಗಳಂತಹ ಪ್ರಾಣಿಗಳಲ್ಲಿ ನರಕೋಶಗಳು ಇಡೀ ಮೈಯಲ್ಲಿ ಹರಡಿರುವ ಜಾಲವಾಗಿರುತ್ತವೆ ಅಷ್ಟೇ. ನಿದ್ರೆ ಎನ್ನುವುದನ್ನು ಸಾವಿಗೂ ಹೋಲಿಸಲಾಗುತ್ತದೆ. ಮಂಕುತಿಮ್ಮನ ಕಗ್ಗದಲ್ಲಿ ಡಿವಿಜಿಯವರು ನಿದ್ರೆಯಂತಹ ಸಾವನ್ನು ಪಡೆ ಎಂದು ಓದುಗನಿಗೆ ಒಂದೆಡೆ ಹಾರೈಸಿದ್ದಾರೆ. ಅಂದರೆ ಎಲ್ಲ ಚಟುವಟಿಕೆಗಳು ನಿಂತಹ ಶವದಂತಹ ಸ್ಥಿತಿ ಇದು ಎಂಬುದು ನಂಬಿಕೆ. ವಾಸ್ತವದಲ್ಲಿ ಸಾವಿನ ಸಮಯದಲ್ಲಿ ನಿಂತಂತೆ ನಿದ್ರೆಯ ಸಮಯದಲ್ಲಿ ಎಲ್ಲ ಚಟುವಟಿಕೆಗಳು ನಿಲ್ಲುವುದಿಲ್ಲ. ಮಿದುಳು ಇನ್ನೂ ಎಚ್ಚರವಾಗಿರುತ್ತದೆ. ಹೃದಯ, ಶ್ವಾಸಕೋಶ ಮೊದಲಾದ ಅಂಗಗಳು ನಿಧಾನವಾಗಿಯಾದರೂ ನಡೆಯುತ್ತಲೇ ಇರುವಂತೆ ಕಾಪಾಡಿಕೊಳ್ಳುತ್ತದೆ. ಮನುಷ್ಯರಲ್ಲಿ ನಿದ್ರೆ ಎಂದರೆ ಮಂಚದ ಮೇಲೆ ಮಲಗುವುದು. ಪ್ರಾಣಿಗಳು ಎಲ್ಲವೂ ಹೀಗೆ ನಿದ್ರಿಸುವುದಿಲ್ಲ ಎನ್ನುವುದು ತಿಳಿದ ವಿಷಯವೇ. ಒಂಟೆ, ಕುದುರೆಗಳು ನಿಂತಂತೆಯೇ ಕಣ್ಣು ಮುಚ್ಚಿ ನಿದ್ರಿಸಬಲ್ಲವು. ನಾಯಿಗಳು ನಿದ್ರಿಸುವಾಗಲೂ ಕಣ್ಣನ್ನು ಅರೆತೆರೆದೇ ಇರುತ್ತವೆ. ಹಕ್ಕಿಗಳಂತೂ ಹಾರುವಾಗಲೂ ಕೆಲವೊಮ್ಮೆ ತೂಕಟ್ಟಿಸುತ್ತವಂತೆ. ಕೆಲವು ಪ್ರಾಣಿಗಳು ರಾತ್ರಿ ನಿದ್ರಿಸುತ್ತವೆ ನಮ್ಮಂತೆ. ಇನ್ನು ಕೆಲವು ಬಾವಲಿ ಗೂಬೆಗಳಂತೆ ಹಗಲು ನಿದ್ರಿಸುತ್ತವೆ. ನಿದ್ರೆಯ ಈ ಕಾಲವನ್ನು ದೇಹದೊಳಗಿರುವ ಜೈವಿಕ ಗಡಿಯಾರ ಎನ್ನುವ ಕಾಲಾಂತರದಲ್ಲಿ ಮರಳುವ ಚಟುವಟಿಕೆಗಳು ನಿರ್ದೇಶಿಸುತ್ತವೆ ಎನ್ನುವುದು ವಿಜ್ಞಾನಿಗಳ ತರ್ಕ. ನಿದ್ರೆಯನ್ನು ವಿಜ್ಞಾನಿಗಳು ಎರಡು ಬಗೆಯಲ್ಲಿ ವಿವರಿಸುತ್ತಾರೆ. ಮೊದಲನೆಯದು ಚಟುವಟಿಕೆಗಳ ಆಧಾರದ ಮೇಲೆ. ನಿದ್ರೆಯ ವೇಳೆ ಹೆಣದಂತೆ ಬಿದ್ದುಕೊಂಡಿರುವುದು, ನಡೆದಾಟ ಓಟಾಟಗಳೆಲ್ಲವೂ ನಿಲ್ಲುತ್ತವೆ. ಕೇವಲ ನಾಡಿ ಬಡಿತ ಹಾಗೂ ಉಸಿರಾಟವಷ್ಟೇ ನಡೆಯುತ್ತಿರುತ್ತವೆ. ಅವು ಕೂಡ ಎಚ್ಚರದ ಸ್ಥಿತಿಯಲ್ಲಿರುವಷ್ಟು ವೇಗವಾಗಿ ಘಟಿಸುವುದಿಲ್ಲ. ಎರಡನೆಯದು ನರಮಂಡಲದ ಚಟುವಟಿಕೆ. ಸಾಮಾನ್ಯವಾಗಿ ನರಗಳು ಯಾವುದೇ ಸಂವೇದನೆಗೊಳಗಾದಾಗ ಚುರುಕಾಗಿ ಪ್ರತಿಕ್ರಿಯಿಸುತ್ತವೆ. ಮುಳ್ಳು ಚುಚ್ಚಿದಾಗ ಥಟ್ಟನೆ ಕೈ ಹಿಂದೆ ಸರಿಯುತ್ತದೆ. ನಿದ್ರೆಯ ವೇಳೆಯಲ್ಲಿ ಈ ಪ್ರತಿಕ್ರಿಯೆಗಳು ಬಹಳ ನಿಧಾನವಷ್ಟೇ ಅಲ್ಲ, ಮುಳ್ಳು ಚುಚ್ಚಿದರೂ ಎಚ್ಚರವಾಗದ ಸ್ಥಿತಿಯೂ ಇರುತ್ತದೆ. ಅರ್ಥಾತ್ ನರಮಂಡಲವನ್ನು ಎಚ್ಚರಿಸಲು ಬೇಕಾದ ಸಂವೇದನೆಗಳು ಸಾಮಾನ್ಯಕ್ಕಿಂತಲೂ ಹೆಚ್ಚು ತೀವ್ರ ಅಥವಾ ಬಲವಾಗಿರಬೇಕು. ಹಾಗೆಂದರೆ ಮಾತ್ರ ನಿದ್ರೆ ಎಂದು ಹೇಳಬಹುದು. ಈ ಅಂಶಗಳನ್ನೇ ಇಟ್ಟುಕೊಂಡು ಮಿದುಳೇ ಇಲ್ಲದ ಪ್ರಾಣಿಗಳಲ್ಲಿ ನಿದ್ರೆ ಇದೆಯೇ ಎನ್ನುವುದು ಆಪಲ್ಬಾಮ್ ತಂಡದ ಆಶಯವಾಗಿತ್ತು. ಇದಕ್ಕಾಗಿ ಇವರು ಆಯ್ದುಕೊಂಡದ್ದು ಸಮುದ್ರದಲ್ಲಿ ಬಹಳಷ್ಟು ಸಮಯ ತೇಲುತ್ತಾ ಕಾಲ ಕಳೆಯುವ ಅಂಬಲಿ ಮೀನುಗಳನ್ನು. ಇವು ಅಗತ್ಯ ಬಿದ್ದಾಗ, ಅಂದರೆ ಹಾರಾಟವನ್ನು ಹುಡುಕಲು ಅಥವಾ ಬೆಳಕನ್ನು ಹುಡುಕುವಾಗಷ್ಟೇ ತಮ್ಮ ಮೈಯನ್ನು ಹಿಂಡಿ ನೀರನ್ನು ದೂಡಿ ಮುಂದೆ ಚಿಮ್ಮುತ್ತವೆ, ಈಜು ಸಾಗುತ್ತವೆ. ಇಂತಹ ಯಾವುದೇ ಸಂವೇದನೆಗಳು ಇಲ್ಲದಿದ್ದಾಗ ತೇಲುತ್ತಾ ಅಲೆಗಳು ಕೊಂಡೊಯ್ದ ಕಡೆಗೆ ಸಾಗುತ್ತವೆ. ಜೀವ ಪ್ರಪಂಚದಲ್ಲಿ

0: ಈ ಮೊದಲು ಮೊದಲು ಹುಟ್ಟಿದ ಜೀವಿಗಳು ಇವು ಎನ್ನುವ ನಂಬಿಕೆ. ಇವುಗಳ ನರಕೋಶಗಳಲ್ಲಿರುವ ಪ್ರೋಟೀನ್ಗಳು ಹಾಗೂ ನರಸಂಕೇತಗಳನ್ನು ಸಾಗಿಸುವ ರಾಸಾಯನಿಕಗಳ ರಚನೆಯು ಬಹಳ ಮೂಲ ಸ್ವರೂಪದ್ದಾಗಿರುತ್ತದೆ. ಹೀಗಾಗಿ ಇವುಗಳಲ್ಲಿ ನಿದ್ರೆ ಇದೆ ಎಂದಾದರೆ ನರಗಳಲ್ಲಿ ಅದರ ಮೂಲ ಯಾವುದು ಎಂಬುದು ತಿಳಿಯಬಹುದು. ಅಷ್ಟೇ ಅಲ್ಲ, ನಿದ್ರೆ ಎನ್ನುವ ವಿದ್ಯಮಾನ ಪ್ರಾಣಿಗಳಲ್ಲಿ ಯಾವ ಯುಗದಲ್ಲಿ ಹುಟ್ಟಿತು ಎಂಬುದು ಸ್ಪಷ್ಟವಾಗುತ್ತದೆ. ಹೀಗೆಂದು ಯೋಚಿಸಿದ ಆಪಲ್ಬಾಮ್ ತಂಡ, ರಾತ್ರಿ ಹೊತ್ತು ನಿದ್ರಿಸುವ ಒಂದು ಅಂಬಲಿ ಮೀನು ಹಾಗೂ ಬೆಳಗಿನ ಜಾವ ನಿದ್ರಿಸುವ ಅಂಬಲಿ ಮೀನುಗಳನ್ನು ಅಧ್ಯಯನ ಮಾಡಿತು. ಕಣ್ಣು, ಉಸಿರಾಟ, ಹೃದಯ ಮತ್ತು ಮಿದುಳು ಇಲ್ಲದ ಈ ಜೀವಿಗಳಲ್ಲಿ ನಿದ್ರೆಯನ್ನು ಗುರುತಿಸುವುದು ಹೇಗೆ ಎನ್ನುವುದು ಮೊದಲ ಪ್ರಶ್ನೆ. ಈ ಜೀವಿಗಳು ಸಾಮಾನ್ಯವಾಗಿ ಬಲೂನ್ ಉಬ್ಬಿ ತಗ್ಗಿದಂತೆ ಉಬ್ಬಿ ಕುಗ್ಗುತ್ತಿರುತ್ತವೆ. ಇದು ಸಾಮಾನ್ಯ ಚಟುವಟಿಕೆ. ಈ ಚಟುವಟಿಕೆ ನಿದ್ರೆಯ ಸಮಯದಲ್ಲಿ ಕಡಿಮೆ ಇರಬಹುದು ಎಂದು ತರ್ಕಿಸಿದ ವಿಜ್ಞಾನಿಗಳು, ರಾತ್ರಿಯೂ ಚಿತ್ರಗಳನ್ನು ತೆಗೆಯುವ ಇನ್ಫ್ರಾರೆಡ್ ಕ್ಯಾಮರಾಗಳನ್ನು ಬಳಸಿ ಈ ಜೀವಿಗಳ ಮಿಡಿತವನ್ನು ಗುರುತಿಸಿತು, ಲೆಕ್ಕ ಹಾಕಿತು. ಆಪಲ್ಬಾಮ್ ತಂಡ ಅಧ್ಯಯನ ಮಾಡಿದ ರಾತ್ರಿ ನಿದ್ರಿಸುವ ಅಂಬಲಿ ಮೀನಿನ ಹೆಸರು ಕ್ಯಾಸಿಯೋಪಿಯಾ ಆಂಡ್ರೋಮೀಡಾ. ಇದು ರಾತ್ರಿ ನಿದ್ರಿಸುವ ಅಂಬಲಿ ಮೀನು. ಮತ್ತೊಂದು ನೆಮೆಟೋಸ್ಟೆಲ್ಲಾ ವೆಕ್ಟೆನ್ಸಿಸ್ ಎನ್ನುವ ಸಿ ಅನಿಮೋನೆ. ಇವನ್ನು ಆಂಡ್ರೋಮೀಡಾ ಮತ್ತು ವೆಕ್ಟೆನ್ಸಿಸ್ ಎನ್ನೋಣ. ಆಂಡ್ರೋಮೀಡಾವಂತೆ ವೆಕ್ಟೆನ್ಸಿಸ್ ತೇಲುತ್ತಾ ಬದುಕುವುದಿಲ್ಲ. ಅದು ಸಾಗರದ ತಳದಲ್ಲಿ ಅಥವಾ ಬಂಡೆಗಲ್ಲುಗಳಿಗೆ ಅಂಟಿಕೊಂಡು ಬದುಕುತ್ತದೆ. ಆದರೆ ಅದವು ಅವಿರತವಾಗಿ ಮಿಡಿಯುತ್ತಿರುತ್ತದೆ. ಈ ಎರಡೂ ಜೀವಿಗಳ ಮಿಡಿತದ ವಿಡಿಯೋಗಳನ್ನು ಕಂಡಾಗ ತಿಳಿದದ್ದು ಆಂಡ್ರೋಮೀಡಾದ ಮಿಡಿತ ಹಗಲು ರಾತ್ರಿಯೂ ಒಂದೇ ತರನಾಗಿದ್ದದ್ದು ಅಚ್ಚರಿ ತಂದಿತ್ತು. ಅದು ಪ್ರತಿ ನಿಮಿಷಕ್ಕೆ 32-36 ಬಾರಿ ಮಿಡಿಯುತ್ತಿತ್ತು. ರಾತ್ರಿಯ ವೇಳೆ ಮಾತ್ರ ಮಿಡಿತ ಕಡಿಮೆ ಇರುತ್ತಿತ್ತು. ರಾತ್ರಿಯೂ ಅದು ಮಿಡಿಯುತ್ತಿದ್ದರಿಂದ ಆಂಡ್ರೋಮೀಡಾ ನಿದ್ರಿಸುತ್ತದೆಯೇ ಎನ್ನುವ ಪ್ರಶ್ನೆ ಎದುರಾಯಿತು. ಆಪಲ್ಬಾಮ್ ತಂಡ ಇದಕ್ಕಾಗಿ ಆಂಡ್ರೋಮೀಡಾದ ನರತಂತುಗಳ ಪ್ರತಿಕ್ರಿಯೆಯ ವೇಗವನ್ನು ಅಳೆದು ನೋಡಿತು. ಇವುಗಳ ಮೇಲೆ ಪ್ರಖರವಾದ ಬೆಳಕು ಬಿದ್ದಾಗ ಹೇಗೆ ಪ್ರತಿಕ್ರಿಯಿಸುತ್ತದೆ ಎಂದು ಗಣಿಸಿದಾಗ ಒಂದು ವಿಶೇಷ ತಿಳಿಯಿತು. 32ಕ್ಕಿಂತಲೂ ಕಡಿಮೆ ಮಿಡಿತ 3 ನಿಮಿಷಕ್ಕಿಂತಲೂ ಹೆಚ್ಚು ಕಾಲ ಇರುವ ಸಂದರ್ಭದಲ್ಲಿ ಆಂಡ್ರೋಮೀಡಾಗಳು ಬೆಳಕಿಗೆ ಬಹಳ ನಿಧಾನವಾಗಿ ಪ್ರತಿಕ್ರಿಯಿಸುತ್ತಿದ್ದವು. ಅಂದರೆ ಅವು ನಿದ್ರಿಸುತ್ತಿವೆ ಎಂದರ್ಥವಷ್ಟೇ. ಅವುಗಳಲ್ಲಿ ಪ್ರತಿ 24 ಗಂಟೆಗಳೊಮ್ಮೆ ಈ ನಿದ್ರಾವಸ್ಥೆ ಮರಳು ಕಳೆಯುತ್ತಿತ್ತು. ಥೇಟ್ ನಮ್ಮ ಜೈವಿಕ ಗಡಿಯಾರಗಳು ರಾತ್ರಿ ನಮಗೆ ನಿದ್ರೆ ತರಿಸುವಂತೆ. ಅಷ್ಟೇ ಅಲ್ಲ, ಹಗಲಿನ ವೇಳೆಯಲ್ಲಿಯೂ ಒಮ್ಮೊಮ್ಮೆ ಅವು ನಿಧಾನವಾಗಿ ಮಿಡಿಯುತ್ತಿದ್ದವು. ಅಂದರೆ ಆಂಡ್ರೋಮೀಡಾಗಳಲ್ಲಿ ಹಗಲು ರಾತ್ರಿಯ ಅಥವಾ ಬೆಳಕು ಕತ್ತಲೆಯ ಅವಧಿಗಳು ನಿದ್ರೆಯನ್ನು ಉಂಟು ಮಾಡುತ್ತವೆ ಎಂದು ಆಪಲ್ಬಾಮ್ ತೀರ್ಮಾನಿಸಿದ್ದಾರೆ. ಇದೇ ರೀತಿಯ ಪ್ರಯೋಗವನ್ನು ವೆಕ್ಟೆನ್ಸಿಸ್ ಮೇಲೂ ನಡೆಸಲಾಯಿತು. ಸದಾ ತಮ್ಮ ಬಾಹುಗಳನ್ನು ಅಲ್ಲಾಡಿಸುವ ಈ ಜೀವಿಗಳು ಕೆಲವೊಮ್ಮೆ ಬಾಹುಗಳನ್ನು ಅಲ್ಲಾಡಿಸುವುದಿಲ್ಲ. 8 ನಿಮಿಷಕ್ಕಿಂತಲೂ ಹೆಚ್ಚು ಕಾಲ ಅವು ಹೀಗೆ ಬಾಹುಗಳನ್ನು ಅಲ್ಲಾಡಿಸದೇ ಇದ್ದಾಗ ನಿದ್ರಾವಸ್ಥೆ ತಲುಪಿವೆ ಎನ್ನಬಹುದು. ಏಕೆಂದರೆ ಈ ಸಂದರ್ಭದಲ್ಲಿ ಅವುಗಳ ಮೇಲೆ ಬೆಳಕು ಚೆಲ್ಲಿದಾಗ ವೆಕ್ಟೆನ್ಸಿಸ್ನ ಪ್ರತಿಕ್ರಿಯೆಗಳು ನಿಧಾನವಾಗಿದ್ದವು. ಅಂದರೆ ಈ ಸಮಯದಲ್ಲಿ ಅವುಗಳಲ್ಲಿ ಎಚ್ಚರ ಕಡಿಮೆ ಎಂದಾಯಿತು. ಈ ಸ್ಥಿತಿ 36 ಗಂಟೆಗಳೊಮ್ಮೆ ಮರಳು ಕಳೆಯುತ್ತಿತ್ತು. 22 ಗಂಟೆಗಳ ಕಾಲ ಚಟುವಟಿಕೆಯಿಂದ ಇರುವ ಇವು 12 ಗಂಟೆಗಳ ಕಾಲ ನಿದ್ರಿಸುತ್ತಿದ್ದವು. ಮಿದುಳೇ ಇಲ್ಲದ ಇವುಗಳಲ್ಲಿ ಈ ನಿದ್ರಾವಸ್ಥೆಯಲ್ಲಿ ಏನಾಗುತ್ತದೆ ಎಂಬುದನ್ನು ತಿಳಿಯುವ ಕುತೂಹಲದಿಂದ ಆಪಲ್ಬಾಮ್ ತಂಡ ಈ ಜೀವಿಗಳ ನರಕೋಶಗಳಲ್ಲಿ ನಡೆಯುವ ರಾಸಾಯನಿಕ ವಿದ್ಯುತ್ ಚಟುವಟಿಕೆಗಳನ್ನು ಅಧ್ಯಯನ ಮಾಡಿತು. ವಿಶೇಷವಾಗಿ ತಳಿ ರಾಸಾಯನಿಕವಾದ ಡಿಎನ್ಎಯನ್ನು ರಿಪೇರ್ ಮಾಡುವ ಚಟುವಟಿಕೆಗಳು ನಿದ್ರಾವಸ್ಥೆಯಲ್ಲಿ ಹೆಚ್ಚಿದ್ದವು ತೋರಿದೆ. ನಿದ್ರಾವಸ್ಥೆಯಲ್ಲಿ ಎರಡೂ ಜೀವಿಗಳಲ್ಲಿ ಈ ಚಟುವಟಿಕೆ ಸಾಧಾರಣಕ್ಕಿಂತಲೂ ಹೆಚ್ಚಿತ್ತಂತೆ. ಸಾಮಾನ್ಯವಾಗಿ ಡಿಎನ್ಎಯಲ್ಲಿ ಆಗುವ ದೋಷಗಳು ಜೀವಕೋಶಗಳು ವಿಭಜಿಸುವಾಗ ಸರಿಹೋಗುತ್ತವೆ. ಆದರೆ ನರಕೋಶಗಳು ವಿಭಜಿಸುವುದಿಲ್ಲ. ಬಹುಶಃ ಈ ಕಾರಣದಿಂದಾಗಿಯೇ ಅವುಗಳಲ್ಲಿ ಕಾಣಿಸಿಕೊಂಡ ದೋಷಗಳನ್ನು ಸರಿಪಡಿಸುವುದಕ್ಕಾಗಿಯೇ ನಿದ್ರಾವಸ್ಥೆ ಹುಟ್ಟಿರಬೇಕು ಎಂಬುದು ಆಪಲ್ಬಾಮ್ ಅವರ ತರ್ಕ. ಈ ತರ್ಕಕ್ಕೆ ಕಾರಣವೂ ಉಂಟು. ನಿದ್ರೆಗೆಟ್ಟ ಜೀವಿಗಳಲ್ಲಿ ಡಿಎನ್ಎ ದೋಷಗಳು ನಿದ್ರಿಸುತ್ತಿದ್ದವುಗಳಲ್ಲಿ ಇದ್ದದಕ್ಕಿಂತಲೂ ಹೆಚ್ಚಿದ್ದವು. ಮಿದುಳೇ ಇಲ್ಲದ ಜೀವಿಗಳಲ್ಲಿ ನಿದ್ರೆ ಇರುವುದು ಅದು ಡಿಎನ್ಎ ದುರಸ್ತಿಗೆ ತಳುಕೊಂಡಿರುವುದು ವಿಶೇಷವೇ. ಏಕೆಂದರೆ ಡಿಎನ್ಎಯಲ್ಲಿ ಆಗುವ ದೋಷಗಳು ಮುಪ್ಪನ್ನು ಖಾಯಿಲೆಯನ್ನು ತರುತ್ತವೆ ಎಂಬುದು ಈಗ ಸಿದ್ಧವಾದ ಸಂಗತಿ. ಅಂದರೆ ನಿದ್ರೆ ಎನ್ನುವುದು ಮುಪ್ಪನ್ನು ನಿಧಾನಿಸಲು ವಿಕಾಸವಾದ ವ್ಯವಸ್ಥೆ ಇರಬೇಕು. ಮುಂದಿನ ಸಂಶೋಧನೆಗಳು ಈ ಬಗ್ಗೆ ಅರಿವು ಮಾಡಬಹುದು.
1: ಚುಟುಕು ಚುರುಕು. ಇರುವೆಯನ್ನು ತಿನ್ನುವ ನೊಣವೊಂದರ ಎರಡು ಪ್ರಭೇದಗಳು ಹೊಸದಾಗಿ ಪತ್ತೆಯಾಗಿವೆ. ಕಳೆದ 100 ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ಈ ಬಗೆಯ ನೊಣಗಳು ಭಾರತದಲ್ಲಿ ಕಂಡುಬಂದಿವೆ. ವಿಜ್ಞಾನಿಗಳು ಮೆಟಡಾನ್ ಎಂಬ ಕುಲದವು

0: ಎನ್ನುವ ಈ ನೊಣಗಳಲ್ಲಿ ಒಂದನ್ನು ಜನನಿಬಿಡವಾದ ದೆಹಲಿಯ ತೋಟಗಳಲ್ಲಿಯೂ, ಮತ್ತೊಂದನ್ನು ಪಶ್ಚಿಮಘಟ್ಟದ ಕಾಡುಗಳಲ್ಲಿಯೂ ಗುರುತಿಸಲಾಗಿದೆ. ಮೆಟಡಾನ್ ಘೋರ್ಪಡೈ ಎನ್ನುವ ನೊಣ ದೆಹಲಿಯ ಬಳಿ ಕಂಡುಬಂದಿದೆ. ಇದೇ ಬಗೆಯ, ಆದರೆ ರೋಮಗಳು ತುಸು ಕಪ್ಪಾಗಿರುವ ಮೆಟಡಾನ್ ರೀಮೇರಿ ತಮಿಳುನಾಡಿನ ಸಿರುವಾಣಿ ಬೆಟ್ಟಗಳಲ್ಲಿ ಕಾಣಸಿಕ್ಕಿದೆ. ಇವೆರಡೂ ನೊಣಗಳು ಇರುವೆಯ ಗೂಡಿನಲ್ಲಿ ಮೊಟ್ಟೆ ಇಡುತ್ತವೆ. ಮೊಟ್ಟೆ ಒಡೆದು ಹೊರಬಂದ ಹುಳು ಅಥವಾ ಲಾರ್ವಾಗೆ ಇರುವೆಗಳ ಮೊಟ್ಟೆಗಳು ಮತ್ತು ಲಾರ್ವಾಗಳೇ ಭೋಜನ. ಹೀಗಾಗಿ ಈ ನೊಣಗಳನ್ನು ಹೂವು, ಎಲೆಗಳು ಅಥವಾ ಇನ್ಯಾವುದೇ ಆಹಾರ ಮೂಲಗಳ ಬಳಿ ಕಾಣುವುದು ಅಪರೂಪ. ಇವುಗಳ ಲಾರ್ವಗಳಿಗೆ ಇರುವೆಗಳ ಮೊಟ್ಟೆಯಷ್ಟೇ ಆಹಾರವಾಗಿರುವುದರಿಂದ ಇರುವೆಗಳ ನಾಶದೊಟ್ಟಿಗೆ ಈ ನೊಣಗಳು ನಾಶವಾಗಿಬಿಡಬಹುದು.
1: ಯುದ್ಧದ ಅನುಕೂಲಗಳು. ಯುದ್ಧ ಎಂದರೆ ಸಾವು, ನೋವು ಎಂದಷ್ಟೇ ಗೊತ್ತು. ಯುದ್ಧಕಾಲೇ ಶಸ್ತ್ರಾಭ್ಯಾಸ ಎನ್ನುವ ನಾಣ್ಣುಡಿ ಇಂದಿಗೂ ಪ್ರಸ್ತುತ. ಏಕೆಂದರೆ ಯುದ್ಧಗಳ ಸಂದರ್ಭದಲ್ಲಿ ನಡೆಯುವ ಹಲವು ಸಂಶೋಧನೆಗಳು ಯುದ್ಧದ ಅನಂತರವೂ ಅನುಕೂಲಿಯಾಗಿ ಉಳಿಯುತ್ತವೆ. ಇದಕ್ಕೆ ಉತ್ತಮ ಉದಾಹರಣೆ ನಾಟಿಲಸ್ ಪತ್ರಿಕೆ ಪಟ್ಟಿ ಮಾಡಿರುವ 6 ಸಂಶೋಧನೆಗಳು. ಸುಮಾರು 100 ವರ್ಷಗಳಿಗೂ ಹಿಂದೆ ನಡೆದಿದ್ದ ಮೊದಲನೆಯ ವಿಶ್ವಯುದ್ಧದ ಸಮಯದಲ್ಲಿ ಯುದ್ಧಕ್ಕೆಂದು ಸಿದ್ಧಪಡಿಸಿದ ಈ ಶೋಧಗಳು ಇಂದು ಎಲ್ಲಾ ಕಡೆಯೂ ಬಳಕೆಯಲ್ಲಿವೆ, ಸಾರ್ವಜನಿಕರಿಗೆ ನೆರವಾಗುತ್ತಿವೆ. ನಾವು ನಿತ್ಯವೂ ಬಳಸುವ ಗೊಬ್ಬರ ಇದರಲ್ಲಿ ಒಂದು. ಪೊಟ್ಯಾಷಿಯಂ ಹಾಗೂ ಅಮೋನಿಯಂ ನೈಟ್ರೇಟುಗಳನ್ನು ರಾಸಾಯನಿಕ ಗೊಬ್ಬರವನ್ನಾಗಿ ಈಗ ಬಳಸುತ್ತಿದ್ದೇವಷ್ಟೇ. ಇವು ಹಸಿರು ಕ್ರಾಂತಿಗೂ ನೆರವಾದಂತಹ ರಾಸಾಯನಿಕಗಳು. 100 ವರ್ಷಗಳ ಹಿಂದೆ ಇವುಗಳ ಬಳಕೆ ಸೀಮಿತವಾಗಿತ್ತು, ಏಕೆಂದರೆ ಇವುಗಳನ್ನು ಕೇವಲ ನೈಸರ್ಗಿಕ ಮೂಲದಿಂದಷ್ಟೇ ಪಡೆಯಬೇಕಿತ್ತು. ಈ ಮೂಲಗಳು ಬಹಳ ಕಡಿಮೆಯಿದ್ದವು. ಯುರೋಪಿನ ಹಲವು ರಾಷ್ಟ್ರಗಳು ದಕ್ಷಿಣ ಅಮೆರಿಕದ ಬಳಿ ಇದ್ದ ಗುವಾನೋ ದ್ವೀಪಗಳಲ್ಲಿ ಹಕ್ಕಿಗಳು ಹಾಕಿದ್ದ ಹಿಕ್ಕಿಗಳ ಗುಡ್ಡೆಗಳನ್ನು ಹೊತ್ತು ತಂದು ಈ ರಾಸಾಯನಿಕಗಳನ್ನು ತಯಾರಿಸುತ್ತಿದ್ದವು. ಗೊಬ್ಬರದ ಜೊತೆಗೆ ಇವನ್ನು ಸಿಡಿಮದ್ದುಗಳಲ್ಲಿಯೂ ಬಳಸಲಾಗುತ್ತಿತ್ತು. ಮೊದಲನೆಯ ವಿಶ್ವಯುದ್ಧ ಆರಂಭವಾದಾಗ ಯುದ್ಧದಲ್ಲಿ ತೊಡಗಿದ್ದ ಜರ್ಮನಿಗೆ ಈ ರಾಸಾಯನಿಕ ದೊರೆಯದಂತೆ ಫ್ರಾನ್ಸ್ ಮತ್ತು ಇಂಗ್ಲೆಂಡು ಕಾದುಕೊಂಡವು. ಆಗ ಜರ್ಮನಿಯ ರಾಸಾಯನಿಕ ವಿಜ್ಞಾನಿ ಫ್ರಿಟ್ಸ್ ಹೇಬರ್ ಸಂಗಡಿಗ ರಾಬರ್ಟ್ ಬಾಷ್ ಜೊತೆಗೂಡಿ ಗಾಳಿಯಲ್ಲಿರುವ ನೈಟ್ರೋಜನ್ನಿಂದ ಅಮೋನಿಯಾವನ್ನು ತಯಾರಿಸುವ ವಿಧಾನವನ್ನು ಪತ್ತೆ ಮಾಡಿದ. ಇದುವೇ ಮುಂದೆ ಬಾಂಬ್ ತಯಾರಿಸಲು ಬೇಕಾದ ಅಮೋನಿಯಂ ನೈಟ್ರೇಟು ಹಾಗೂ ರಸಗೊಬ್ಬರವನ್ನು ತಯಾರಿಸುವ ಯೂರಿಯಾದ ತಯಾರಿಕೆಗೆ ಮೂಲವಾಯಿತು. ಜರ್ಮನಿ ಸಾಕಷ್ಟು ಬಾಂಬುಗಳನ್ನು ತಯಾರಿಸಲು ಶಕ್ತವಾಗಿದ್ದರಿಂದ ಯುದ್ಧದಲ್ಲಿ ಮೇಲುಗೈ ಸಾಧಿಸಿತ್ತು. ಮೊದಲನೆಯ ವಿಶ್ವಯುದ್ಧ ಆರಂಭವಾಗುವುದಕ್ಕೂ ಮೊದಲೇ ರೇಡಿಯೋದ ಆವಿಷ್ಕಾರವಾಗಿತ್ತು, ಆದರೆ ಅದರ ಬಳಕೆ ಇನ್ನೂ ಸೀಮಿತವಾಗಿತ್ತಷ್ಟೇ. ಹಾಗೆಯೇ ಯುದ್ಧಕ್ಕಿಂತಲೂ ಮುನ್ನವೇ ವಿಮಾನಗಳ ಆವಿಷ್ಕಾರವೂ ಆಗಿತ್ತು, ಆದರೆ ಇವೆರಡೂ ಆವಿಷ್ಕಾರಗಳು ಜೊತೆಯಾಗಿದ್ದು ಮೊದಲನೆಯ ವಿಶ್ವಯುದ್ಧದ ಸಂದರ್ಭದಲ್ಲಿ. ಅದರ ಫಲವನ್ನು ನಾವು ಇಂದು ಅನುಭವಿಸುತ್ತಿದ್ದೇವೆ. ಇಂದು ಜಗತ್ತಿನಾದ್ಯಂತ ಆಕಾಶದಲ್ಲಿ ಹಾರಾಡುತ್ತಿರುವ ನಾಗರಿಕ ವಿಮಾನಗಳು ಇವೆರಡೂ ಆವಿಷ್ಕಾರಗಳು ಜೊತೆಯಾಗಿದ್ದರಿಂದ ಸಾಧ್ಯವಾದವು ಎಂದರೆ ತಪ್ಪೇನಿಲ್ಲ. ಯುದ್ಧದ ವೇಳೆ ಶತ್ರುಪಾಳೆಯಗಳ ಮೇಲೆ ಬಾಂಬ್ ಸಿಡಿಸಲು ವಿಮಾನಗಳನ್ನು ಬಳಸಲು ಆರಂಭಿಸಲಾಗಿತ್ತು. ಆದರೆ ವಿಮಾನದಲ್ಲಿದ್ದ ಪೈಲಟ್ಟುಗಳಿಗೆ ಎತ್ತ ಹಾರಬೇಕು, ಎಲ್ಲಿಗೆ ಹೋಗಬೇಕು ಎನ್ನುವ ದಿಸೆ ತೋರುವ ಮಾರ್ಗ ಇರಲಿಲ್ಲ. ವಿಮಾನ ಹತ್ತುವ ಮೊದಲೇ ಎಲ್ಲ ನಿರ್ದೇಶಗಳನ್ನು ನಿಖರವಾಗಿ ನೀಡಬೇಕಾಗುತ್ತಿತ್ತು. ಹಾದಿ ತಪ್ಪಿದರೆ ಮರಳಿ ಬರುವುದು ಕಷ್ಟವಾಗುತ್ತಿತ್ತು. ಈ ನಿಟ್ಟಿನಲ್ಲಿ ರೇಡಿಯೋ ವಿಮಾನಗಳಿಗೆ ನಿರಂತರವಾಗಿ ನಿರ್ದೇಶಗಳನ್ನು ನೀಡಲು ನೆರವಾಯಿತು. ಕಚೇರಿಯಲ್ಲಿ ಕುಳಿತು ವಿವಿಧ ವಿಮಾನಗಳಿಗೆ ಸೂಚನೆಗಳನ್ನು ತಲುಪಿಸುವ ಕೆಲಸ ಆರಂಭವಾಯಿತು. ಇದೇ ವ್ಯವಸ್ಥೆ ಅನಂತರ ನಾಗರಿಕ ವಿಮಾನಗಳ ಮೇಲೆ ಕಣ್ಣಿಟ್ಟು ಅವುಗಳಿಗೆ ದಿಕ್ಕು ತೋರಿಸುವ ವ್ಯವಸ್ಥೆ ಆಯಿತು. ಪ್ರತಿ ವಿಮಾನ ನಿಲ್ದಾಣದಲ್ಲಿಯೂ ಹೀಗೆ ವಿಮಾನ ಸಂಚಾರ ನಿಯಂತ್ರಣ ಕೇಂದ್ರಗಳು ಹುಟ್ಟಿಕೊಂಡವು. ವಿಮಾನಯಾನ ಸುಗಮವಾಯಿತು. ಮೊಬೈಲ್ ಎಕ್ಸ್ರೇ ಕೇಂದ್ರಗಳು ಕೂಡ ಯುದ್ಧದ ಕೊಡುಗೆಯೇ. ಮೊದಲನೆಯ ವಿಶ್ವಯುದ್ಧದ ಸಮಯದಲ್ಲಿ ನೊಬೆಲ್ ಪ್ರಶಸ್ತಿ ವಿಜೇತೆ ಮೇರಿ ಕ್ಯೂರಿ ಎಕ್ಸ್ರೇ ಹಾಗೂ ವಿಕಿರಣಗಳ ಅಧ್ಯಯನ ನಡೆಸುತ್ತಿದ್ದಳು. ಯುದ್ಧದಲ್ಲಿ ಬಹಳಷ್ಟು ಸೈನಿಕರ ಮೂಳೆ ಮುರಿಯುತ್ತಿತ್ತು. ಅದನ್ನು ಪತ್ತೆ ಮಾಡಿ ಚಿಕಿತ್ಸೆ ನೀಡುವುದು ಅಗತ್ಯವಾಗಿತ್ತು. ಈ ಸಂದರ್ಭದಲ್ಲಿ ಮೇರಿ ಪುಟ್ಟದೊಂದು ಎಕ್ಸ್ರೇ ಯಂತ್ರವನ್ನು ಆಂಬ್ಯುಲೆನ್ಸ್ನಲ್ಲಿಟ್ಟು ಯುದ್ಧಭೂಮಿಗೆ ಕೊಂಡೊಯ್ದಳು. ಅಲ್ಲಿಯೇ ನೇರವಾಗಿ ಗಾಯಾಳುಗಳ ಎಕ್ಸ್ರೇ ತೆಗೆದುಕೊಡಲು ಪ್ರಾರಂಭಿಸಿದಳು. ಈ ಕೆಲಸದಲ್ಲಿ ಅವಳ ಮಗಳು ಐರೀನ್ ಕ್ಯೂರಿ ಕೂಡ ನೆರವಾಗಿದ್ದಳು. ಐರೀನ್ ಕ್ಯೂರಿಗೂ ಅನಂತರ ರಸಾಯನ ವಿಜ್ಞಾನದಲ್ಲಿ ನೊಬೆಲ್ ಪ್ರಶಸ್ತಿ ದೊರೆಯಿತು ಎನ್ನುವುದು ಗಮನಾರ್ಹ. ಈ ಇಬ್ಬರು ನೊಬೆಲ್ ವಿಜೇತೆ ಮಹಿಳೆಯರ ಸಾಹಸದಿಂದಾಗಿ ಮೊಬೈಲ್ ಎಕ್ಸ್ರೇ ಯಂತ್ರಗಳು ಆವಿಷ್ಕಾರವಾದವು. ಯುದ್ಧದ ಸಂದರ್ಭದಲ್ಲಿ ಆಗುವ ಆವಿಷ್ಕಾರಗಳೆಲ್ಲವೂ ಒಂದೋ ಶಸ್ತ್ರ ಇಲ್ಲವೇ ವೈದ್ಯಕ್ಕೆ ಸಂಬಂಧಿಸಿದವೇ ಆಗಬೇಕಿಲ್ಲ. ಉದಾಹರಣೆಗೆ, ಮಹಿಳೆಯರು ಮುಟ್ಟಿನ ಸಮಯದಲ್ಲಿ ಧರಿಸುವ

0: ಸ್ಯಾನಿಟರಿ ಪ್ಯಾಡುಗಳು. ಇವುಗಳ ಕಲ್ಪನೆ ಮೂಡಿದ್ದು ಯುದ್ಧದ ಸಂದರ್ಭದಲ್ಲಿಯೇ ಎಂದರೆ ವಿಚಿತ್ರ ಎನ್ನಿಸಬಹುದು. ಯುದ್ಧದಲ್ಲಿ ಗಾಯಾಳುಗಳಿಂದ ಸುರಿಯುವ ರಕ್ತವಿನ್ನು ಒರೆಸಲು ಹಾಗೂ ಗಾಯದಿಂದ ರಕ್ತ ಸೋರದಂತೆ ತಡೆಯುವ ಬತ್ತೆ ಬೇಕಿತ್ತು. ಅರ್ನೆಸ್ಟ್ ವೆಹ್ಲರ್ ಎನ್ನುವ ಅಮೆರಿಕನ್ ಉದ್ಯಮಿ ಕಾಗದ ತಯಾರಿಸುತ್ತಿದ್ದ. ಈತ ಜರ್ಮನಿ, ಆಸ್ಟ್ರಿಯಾದಲ್ಲಿ ಪ್ರವಾಸ ಕೈಗೊಂಡಾಗ ಅಲ್ಲೊಂದು ಹೊಸ ಬಗೆಯ ನಾರನ್ನು ಕಂಡ. ಆ ನಾರು ಸಾಧಾರಣ ಕಾಗದ ಅಥವಾ ಹತ್ತಿಯ ನಾರಿಗಿಂತ ಹೆಚ್ಚು ನೀರನ್ನು ಹೀರಿಕೊಳ್ಳುತ್ತಿತ್ತು. ಇದರಿಂದ ತಯಾರಿಸಿದ ಕಾಗದ ಕೊಳೆಯನ್ನು ಒರೆಸಲು ಅನುಕೂಲಿ ಎಂದು ಕಂಡುಕೊಂಡ ಮೆಹ್ಲರ್ ಅದನ್ನು ತಯಾರಿಸಲು ಆರಂಭಿಸಿದ. ಯುದ್ಧಭೂಮಿಯಲ್ಲಿ ಗಾಯಾಳುಗಳಿಗೆ ಶುಶ್ರೂಷೆ ನಡೆಸುತ್ತಿದ್ದ ದಾದಿಗಳಿಗೆ ರಕ್ತ ಒರೆಸಲು ಬತ್ತೆ ಬೇಕಿತ್ತು. ಮೆಹ್ಲರ್ನ ಬತ್ತೆ ಅದಕ್ಕೆ ಉಪಯುಕ್ತ ಎನ್ನಿಸಿತು. ಇದರಿಂದ ಬ್ಯಾಂಡೇಜ್ ಕಟ್ಟುತ್ತಿದ್ದರು. ಅದೇ ವೇಳೆ ತಮ್ಮ ಮುಟ್ಟಿನ ಸಮಯದಲ್ಲಿಯೂ ರಕ್ತವನ್ನು ಹೀರಿಡಲು ಇದನ್ನು ಗುಟ್ಟಾಗಿ ಬಳಸಲು ಆರಂಭಿಸಿದರು. ಹೀಗಾರಂಭವಾಯಿತು ಸ್ಯಾನಿಟರಿ ಪ್ಯಾಡುಗಳ ಬಳಕೆ. ಮುಂದೆ ಇದರಲ್ಲಿ ಇನ್ನಷ್ಟು ಸುಧಾರಣೆಯಾಯಿತು ಎನ್ನುವುದು ಚರಿತ್ರೆ. ಇದೀಗ ಸ್ಯಾನಿಟರಿ ಪ್ಯಾಡುಗಳನ್ನು ಶಾಲೆಗಳಲ್ಲಿಯೂ ವಿತರಿಸಲಾಗುತ್ತಿದೆ. ಮೆಹ್ಲರ್ನ ಕಾಗದವೇ ಮುಂದೆ ಹೋಟೆಲ್ಗಳಲ್ಲಿ ನೀಡುವ ಪೇಪರ್ ನ್ಯಾಪ್ಕಿನ್ ಹಾಗೂ ಮುಖ ಒರೆಸಲು ಬಳಸುವ ಕ್ಲೀನೆಕ್ಸ್ ಕಾಗದವಾಗಿಯೂ ರೂಪುಗೊಂಡಿತು. ಆಗ ತಾನೇ ಹುಟ್ಟಿದ ಮಕ್ಕಳನ್ನು ದೀಪದ ಅಡಿಯಲ್ಲಿ ಮಲಗಿಸುವುದನ್ನು ಕಂಡಿದ್ದೀರಷ್ಟೇ. ಇದು ಕೂಡ ಯುದ್ಧದ ಕೊಡುಗೆಯೇ ಎಂದರೆ ಅಚ್ಚರಿಪಡಬೇಕಿಲ್ಲ. ಮೊದಲನೆಯ ವಿಶ್ವಯುದ್ಧದ ಸಮಯದಲ್ಲಿ ಜರ್ಮನಿಯ ಮಕ್ಕಳಲ್ಲಿ ರಿಕೆಟ್ಸ್ ಎನ್ನುವ ರೋಗ ವ್ಯಾಪಕವಾಗಿ ಕಂಡುಬಂದಿತ್ತು. ಇದಕ್ಕೆ ಕಾರಣ ಆಗ ಗೊತ್ತಿರಲಿಲ್ಲವೆನ್ನಿ, ಈಗ ಇದು ವಿಟಮಿನ್ ಡಿಯ ಕೊರತೆಯಿಂದಾಗಿ ಆಗುತ್ತದೆ ಎಂದು ತಿಳಿದಿದೆ. ರಿಕೆಟ್ಸ್ನಿಂದಾಗಿ ಮಕ್ಕಳಲ್ಲಿ ಮೂಳೆ ಮುರಿತ ಹೆಚ್ಚಿತ್ತು. ಇಂತಹ ಮಕ್ಕಳ ಚರ್ಮ ಸಾಮಾನ್ಯಕ್ಕಿಂತಲೂ ಪೇಲವವಾಗಿದೆ ಎಂದು ಜರ್ಮನಿಯ ವಿಜ್ಞಾನಿ ಕರ್ಟ್ ಹಲ್ಸಿನ್ಸ್ಕಿ ಕಂಡುಕೊಂಡ. ಚರ್ಮ ಕಂದಾಗುವಂತೆ ಮಾಡಬಹುದೇ ಎಂದು ಪ್ರಯತ್ನಿಸಿದ. ಮಕ್ಕಳನ್ನು ಪಾದರಸ ಬಳಸಿದ ದೀಪಗಳ ಬೆಳಕಿಗೆ ಒಡ್ಡಿದ. ಮಕ್ಕಳ ಚರ್ಮದಲ್ಲಿ ಬಣ್ಣ ಕೂಡಿತು. ಜೊತೆಗೆ ರಿಕೆಟ್ಸ್ ಖಾಯಿಲೆಯ ಲಕ್ಷಣಗಳು ಕಡಿಮೆಯಾದವು. ಹೀಗೆ ಹುಟ್ಟಿತು ಸನ್ ಲ್ಯಾಂಪ್ ಎನ್ನುವ ಉಪಕರಣ. ಇದನ್ನು ಅನಂತರ ಮೂಳೆ ಮುರಿದ ಸೈನಿಕರ ಚಿಕಿತ್ಸೆಯಲ್ಲಿಯೂ ಬಳಸಲಾಯಿತು. ಹೀಗೆ ಯುದ್ಧ ಬಾಂಬುಗಳಲ್ಲದೆ ಇತರ ಉಪಯುಕ್ತ ವಸ್ತುಗಳನ್ನು ನೀಡಿದೆ. ಆದರೆ ಈ ಶೋಧಗಳ ಮೂಲ ಉದ್ದೇಶ ಮಾತ್ರ ಯುದ್ಧದಲ್ಲಿ ಶತ್ರುವಿಗಿಂತಲೂ ಒಂದು ಕೈ ಮೇಲಾಗಿರಬೇಕು ಎನ್ನುವುದೇ ಆಗಿತ್ತು.
1: ಕಥೆ, ಪುರಾಣ ಮತ್ತು ವೈದ್ಯ. ಕಥೆ ಕೇಳೋದು ಅಂದ್ರೆ ಯಾರಿಗ್ ತಾನೇ ಇಷ್ಟ ಇಲ್ಲ? ಪಂಚತಂತ್ರದ ಕಥೆಗಳು, ಚಾರಿತ್ರಿಕ ಕಥೆಗಳು, ಪುರಾಣಗಳು ಎಲ್ಲವೂ ಸ್ವಾರಸ್ಯವೇ. ಕೇಳುತ್ತಿದ್ರೆ ಬೆರಗು ಮೂಡಿಸುವಂಥವು. ಪುಷ್ಪಕ ವಿಮಾನ ಹೇಗೆ ಹಾರಿರಬಹುದು? ಹನುಮಂತ ಶ್ರೀಲಂಕೆಯನ್ನು ಒಂದೇ ಹಾರ್ನ ದಾಟಿದಂತಲ್ಲ, ಅವನು ಎಷ್ಟು ದೊಡ್ಡವನಿರಬಹುದು ಅಥವಾ ಅವನು ಹಾರಿದ ಎಷ್ಟು ಜೋರಾಗಿರಬಹುದು? ಹೀಗೆಲ್ಲ ನಾವು ಕಥೆ ಕೇಳುವಾಗ ಕಲ್ಪಿಸಿಕೊಂಡು ಬೆರಗಾಗ್ತೇವೆ. ಕೆಲವು ಕಥೆಗಳಲ್ಲಿ ಬರುವ ಸಂದರ್ಭಗಳು ಆಯಾ ಕಾಲದ ಪರಿಸರ, ಜನಜೀವನ ಹಾಗೂ ತಿಳುವಳಿಕೆಯ ಬಗ್ಗೆ ನಮಗೆ ಪರಿಚಯ ಮೂಡಿಸುತ್ತೆ. ಇಂತಹ ಕಥೆಗಳಲ್ಲಿ ಒಂದು ಸೋಮದೇವನ ಕಥಾಸರಿತ್ಸಾಗರದಲ್ಲಿ ಇದೆ. ಸೋಮದೇವ ಎಂಬ ಸಂಸ್ಕೃತ ಕವಿ 11ನೇ ಶತಮಾನದಲ್ಲಿ ಕಾಶ್ಮೀರದ ರಾಜ ಅನಂತದೇವನ ಹೆಂಡತಿಯಾದ ಸೂರ್ಯವತಿಗೆ ಹೇಳಿದ ಕಥೆಗಳಂತೆ. ಆದರೆ ಇಂತಹದೇ ಕಥೆಗಳನ್ನು ಅದಕ್ಕೆ ಮೊದಲೂ ಜನ ಹೇಳ್ತಿದ್ರು. ಸೋಮದೇವ ಅವನ್ನೆಲ್ಲ ಒಟ್ಟು ಮಾಡಿ ಕಥಾಸರಿತ್ಸಾಗರ ಎನ್ನುವ ಪುಸ್ತಕವನ್ನು ರಚಿಸಿದಂತೆ. ಈ ಕಥೆಗಳಲ್ಲಿ ಒಂದು ಸ್ವಾರಸ್ಯಕರವಾದ ಕಥೆ ಇದೆ. ಕಿವಿಯೊಳಗೆ ಲಕ್ಷ್ಮೀ ಚೇಳು ಎನ್ನುವ ಹುಳ ಮನೆ ಮಾಡಿಕೊಂಡ ಕಥೆ. ಅದನ್ನ ಗುಣ ಬಳಸಿದ ಚಿಕಿತ್ಸೆಯ ಕಥೆ. ಕೀರ್ತಿಸೇನ ಎನ್ನುವ ಸುಂದರಿಯ ಗಂಡ ವ್ಯಾಪಾರಿ ಊರು ಬಿಟ್ಟು ಹೋಗಿರ್ತಾನೆ. ಆಗ ಅವಳ ಅತ್ತೆ ಕಾಟ ಕೊಡ್ತಾಳೆ. ಆ ಕಾಟವನ್ನು ತಡೆಯದೆ ಕೀರ್ತಿಸೇನ ಗಾಡಿ ಓಡಿ ಹೋಗಿ ಒಂದು ಮರದ ಪಟ್ರೆಯೊಳಗೆ ಅಡಿಕೊಳ್ತಾಳೆ. ಆ ಮರದಲ್ಲಿ ಒಬ್ಬ ರಾಕ್ಷಸಿ ಇರ್ತಾಳೆ. ಅವಳ ಮಕ್ಕಳು ಹಸ್ವೆ ಅಂತ ರಗಳೆ ಮಾಡಿದಾಗ, ಸ್ವಲ್ಪ ತಾಳಿ, ಇಲ್ಲೇ ಪಕ್ಕದ ರಾಜ್ಯದಲ್ಲಿ ಇರುವ ವಾಸುದತ್ತ ಎನ್ನುವ ರಾಜ ಸಾಯಲಿದ್ದಾನೆ, ಅವನನ್ನು ಗುಣಪಡಿಸಲು ಯಾವ ವೈದ್ಯನಿಗೂ ಸಾಧ್ಯವಾಗಿಲ್ಲ ಅಂತಾಳೆ. ಅದಕ್ಕೆ ಮಕ್ಕಳು, ಆ ಕಾಯಿಲೆಗೆ ಕಾರಣ ಏನು, ಯಾಕೆ ಚಿಕಿತ್ಸೆ ಇಲ್ಲ ಅಂತ ಪ್ರಶ್ನಿಸ್ತಾರೆ. ಆ ರಾಕ್ಷಸಿ ಮಕ್ಕಳಿಗೆ, ಹಾಗೇನಿಲ್ಲ, ಅದಕ್ಕೆ ಚಿಕಿತ್ಸೆ ಇದೆ. ಅದು ಕಾಯಿಲೆ ಅಲ್ಲ, ರಾಜನ ತಲೆಯಲ್ಲಿ ಲಕ್ಷ್ಮೀ ಚೇಳು ಸೇರಿ ಮನೆ ಮಾಡಿದೆ. ಅದನ್ನು ಹೊರಗೆ ತೆಗೆದ್ರೆ ಅವನು ಗುಣವಾಗ್ತಾನೆ. ಅದನ್ನು ತೆಗಿಬೇಕು ಅಂದರೆ ಅವನ ತಲೆಯನ್ನು ಬಿಸಿ ನೀರಿನಿಂದ ಬಿಸಿ ಮಾಡಬೇಕು, ಕಿವಿಯನ್ನು ತಣ್ಣಗಿಡಬೇಕು, ಆಗ ಹುಳುಗಳು ಬಿಸಿ ತಡೆಯಲಾರದೆ ಹೊರಬರ್ತವೆ ಅಂತಾಳೆ. ಇದನ್ನು ಕೇಳಿಸ್ಕೊಂಡ ಕೀರ್ತಿಸೇನ ಆ ರಾಜನ ರಾಜ್ಯಕ್ಕೆ ಬರ್ತಾಳೆ. ಗಂಡಸಿನ ವೇಷದಲ್ಲಿ ವೇಷ ಮರೆಸಿಕೊಂಡು, ರಾಜನನ್ನು ಗುಣಪಡಿಸುವ ಚಿಕಿತ್ಸೆ ನನಗೆ ಗೊತ್ತು ಅಂತಾಳೆ. ರಾಜನ ತಲೆಯನ್ನು ಬಿಸಿ ಬಿಸಿ ತುಪ್ಪದಿಂದ ಮಸಾಜ್ ಮಾಡ್ತಾಳೆ. ಮರುದಿನ ಅವನ ತಲೆಗೆ ಬಿಸಿ ತುಪ್ಪ ಸವರಿ ಬಿಸಿಲಿನಲ್ಲಿ ಮಲಗಿಸ್ತಾಳೆ. ಕಿವಿಯೊಳಗೆ ಒಂದು ಪುಟ್ಟ ಬಿದಿರಿನ ಕೊಳವೆಯನ್ನು ಇಟ್ಟು ಕೊಳವೆಯ ಮತ್ತೊಂದು ತುದಿಯನ್ನು ತಣ್ಣಗಿನ ನೀರಿನಲ್ಲಿ ಇಡ್ತಾಳೆ. ಹೀಗೆ ಮಾಡಿದಾಗ ರಾಜನ ತಲೆಯಲ್ಲಿ ಇದ್ದ ಲಕ್ಷ್ಮೀ ಚೇಳುಗಳು ಬಿದಿರಿನ ಕೊಳವೆಯ ಮೂಲಕ ಬಂದು ನೀರಿನಲ್ಲಿ ಸೇರಿದವಂತೆ. ನೋಡಿದ್ರೆ ಒಂದಲ್ಲ ಎರಡಲ್ಲ, 150 ಹುಳಗಳು ಬಂದು ಬಿದ್ದ

ಇದ್ವು ಎನ್ನತ್ತೆ ಕಥೆ. ರಾಜ ಕೀರ್ತಿಸೇನಳಿಗೆ, ಅಲ್ಲಲ್ಲ ವೇಷಧಾರಿ ಕೀರ್ತಿಸೇನನಿಗೆ ಅರ್ಧ ರಾಜ್ಯವನ್ನು ಅಪಾರ ಸಂಪತ್ತನ್ನು ಕೊಡ್ತಾನೆ. ಆದರೆ ಅವಳು ಬೇಡ ಅಂತ ಗಂಡನಿಗೆ ಕಾಯುತ್ತಾಳೆ ಎನ್ನತ್ತೆ ಕಥೆ. ಇಂತಹ ಕಥೆಗಳು ಸ್ವಾರಸ್ಯಕರವೂ ಆಶ್ಚರ್ಯವನ್ನು ಮೂಡಿಸುತ್ತವೆ. ಮೊದಲನೆಯದಾಗಿ, ಲಕ್ಷ್ಮೀ ಚೇಳು ಹೀಗೆ ಕಿವಿಯೊಳಗೆ ಮನೆ ಮಾಡೋದುಂಟೆ? ರಾಜ ಬೇಟೆಗೆಂದು ಕಾಡಿಗೆ ಹೋಗಿದ್ದಾಗ ಆಯಾಸ ಆಗಿ ಅಲ್ಲೇ ಮರದ ನೆರಳಿನಲ್ಲಿ ಮಲಗಿದ್ನಂತೆ. ಆಗ ಲಕ್ಷ್ಮೀ ಚೇಳು ಅವನ ಕಿವಿ ಹೊಕ್ತು ಅಂತ ರಾಕ್ಷಸಿ ಹೇಳ್ತಾಳೆ. ಹೀಗೂ ಆಗಬಹುದು ಅಂತ 5 ವರ್ಷದ ಹಿಂದೆ ತೈವಾನಿನ ಚಾಂಗ್ ಗಂಗ್ ವಿಶ್ವವಿದ್ಯಾನಿಲಯದ ಕಿವಿ ವೈದ್ಯರು ಪತ್ತೆ ಮಾಡಿದ್ರು. ಒಬ್ಬ ಮಹಿಳೆಗೆ ರಾತ್ರಿ ಇದ್ದಕ್ಕಿದ್ದ ಹಾಗೆ ಕಿವಿಯಲ್ಲಿ ಜೋರಾಗಿ ಏನೋ ಶಬ್ದ ಕೇಳಲು ಆರಂಭಿಸಿ ಬಹಳ ನೋವಾಗೋದಕ್ಕೆ ಶುರುವಾಯಿತು. ಕಿವಿಯೊಳಗೆ ಇಣುಕಿದಾಗ ಯಾವುದೋ ಹುಳ ಸೇರಿಕೊಂಡಂತೆ ಕಣ್ತು. ಅದನ್ನು ಹಾಗೆಯೇ ತೆಗೆಯಲು ಹೋದಾಗ ಅದು ಇನ್ನಷ್ಟು ಮುದ್ದಿಡಿಕೊಂಡು ನೋವು ಹೆಚ್ಚು ಮಾಡ್ತಿತ್ತು. ಕೊನೆಗೆ ವೈದ್ಯರ ಬಳಿಗೆ ತಂದರು. ಸಾಮಾನ್ಯವಾಗಿ ಕಿವಿಯೊಳಗೆ ಹುಳ ಹೋದರೆ ಒಂದು ಟಾರ್ಚನ್ನು ಬೆಳಗಿಸ್ತಾರೆ. ಟಾರ್ಚನ್ನು ಬೆಳಕನ್ನು ನೋಡಿ ಹುಳುಗಳು ಅಂತ ಬರುತ್ತೆ, ಹೊರಗೆ ಹೋಗುತ್ತವೆ. ಆದರೆ ಇಲ್ಲಿ ಅದಾಗಲಿಲ್ಲ. ಕೊನೆಗೆ ಇವರು ಕೀರ್ತಿಸೇನೆ ಮಾಡಿದ ಉಪಾಯವನ್ನೇ ಮಾಡಿದರಂತೆ. ಕಿವಿಯನ್ನು ಒಂದು ದೊಡ್ಡ ಲೋಟದಿಂದ ಮುಚ್ಚಿದರಂತೆ. ಲೋಟದೊಳಗೆ ಸ್ವಲ್ಪ ಉಪ್ಪು ನೀರನ್ನು ಹಾಕಿದ್ರು. ಲೋಟದ ಬಾಯಿಗೆ ಪುಟ್ಟ ರಂಧ್ರವಿರುವ ಮುಚ್ಚಳವನ್ನು ಮುಚ್ಚಿದ್ರು. ಇದನ್ನು ಕಿವಿಯನ್ನು ಮುಚ್ಚುವಂತೆ ಇಟ್ಟು ಒಂದಿಷ್ಟು ನೋವು ಶಮನಕ ಔಷಧಿಯನ್ನು ಕಿವಿಯೊಳಗೆ ಸಿಂಪಡಿಸಿದರಂತೆ. ಲಕ್ಷ್ಮೀ ಚೇಳು ತನ್ನಂತಾನೆ ಹೊರಬಂದು ಲೋಟದೊಳಗೆ ನುಸುಳ್ಕೊಂತು ಅಂತ ವೈದ್ಯರು ವರದಿ ಮಾಡಿದ್ರು. ಇಂಗ್ಲಿಷು ವೈದ್ಯ ಪತ್ರಿಕೆಗಳಲ್ಲಿ ಕಿವಿಯೊಳಗೆ ಲಕ್ಷ್ಮೀ ಚೇಳು ಸೇರಿಕೊಂಡ ಬಗ್ಗೆ ವರದಿಯಾಗಿದ್ದು ಇದೇ ಮೊದಲಂತೆ. ಇದಕ್ಕೂ ಹಿಂದೆ ಇರುವೆ, ಜಿರಳೆ ಮೊದಲಾದವು ಕಿವಿ ಹೊಕ್ಕ ವರದಿಗಳಿದ್ವು. ಪ್ರಪಂಚದಲ್ಲಿ ಕಿವಿಯೊಳಗೆ ಸೇರಿಕೊಳ್ಳುವ ಕೀಟಗಳಲ್ಲಿ ಅರ್ಧಕ್ಕರ್ಧದಷ್ಟು ಬರೀ ಜಿರಳೆಗಳಂತೆ. ಹಾ, ಅದು ಸರಿ. ಆದರೆ ತಲೆಯೊಳಗೆ ಅಂತ ಕೀರ್ತಿಸೇನ ಹೇಳಿದ್ಲಲ್ಲ, ತಲೆಯೊಳಗೂ ಲಕ್ಷ್ಮೀ ಚೇಳು ಸೇರಬಹುದಾ? ಲಕ್ಷ್ಮೀ ಚೇಳು ಇದ್ದ ಬಗ್ಗೆ ಕಥಾ ಸರಿತ್ ಸಾಗರದಲ್ಲಿ ಬಿಟ್ಟರೆ ಬೇರೆ ಕಡೆ ಎಲ್ಲಿಯೂ ವರದಿ ಇಲ್ಲ. ಆದರೆ ಹೊಟ್ಟೆಯಲ್ಲಿ ಇರುವ ಹುಳದಂತಹ ಹುಳವೊಂದು ಕಿವಿಯಲ್ಲಿ ಮನೆ ಮಾಡಿದ ವರದಿ 10 ವರ್ಷಗಳ ಹಿಂದೆ ಜರ್ಮನಿಯಿಂದ ಬಂದಿತ್ತು. ಮಧ್ಯ ವಯಸ್ಕನೊಬ್ಬನ 2 ಕಿವಿಗಳಿಂದಲೂ ಕೀವು ಸುರಿತಿತ್ತು. ಕಿವಿಯಲ್ಲಿ ಸಾಮಾನ್ಯವಾಗಿ ಕಾಣೋ ಎಲ್ಲ ಬಗೆಯ ಸೋಂಕಿನ ಪರೀಕ್ಷೆ ಮಾಡಿದ್ರೂ ಕಾರಣ ಗೊತ್ತಾಗಲಿಲ್ಲ. ಕೊನೆಗೆ ಸರ್ಜರಿ ಮಾಡೋದೇ ಸರಿ ಅಂತ ಸೂಕ್ಷ್ಮ ದರ್ಶಕದೊಂದಿಗೆ ಪರೀಕ್ಷಿಸಿದಾಗ ಕಿವಿಯೊಳಗೆ ಹುಳುಗಳಂತೆ ಏನೋ ಓಡಾಡೋದು ಕಂಡಂತೆ. ಕಿವಿಯೊಳಗಿನಿಂದ ನೀರು ತೆಗೆದು ಪರೀಕ್ಷಿಸಿದಾಗ ಅದರಲ್ಲಿಯೂ ಹುಳುಗಳು ಕಂಡವು. ಇವು ಹೊಟ್ಟೆಯಲ್ಲಿ ಬರುವ ಜಂತು ಹುಳು ಜಾತಿಯವು. ಆದರೆ ಅದುವರೆಗೂ ಅವು ಮನುಷ್ಯರಲ್ಲಿ ಕಂಡಿರಲಿಲ್ಲ ಅಂತ ವೈದ್ಯರು ವರದಿ ಮಾಡಿದ್ರು. 100+ ಹುಳುಗಳನ್ನು ವೈದ್ಯರು ತೊಳೆದು ತೆಗೆದಿದ್ರು. ಆದರೆ ತಲೆಯಲ್ಲಿ ನೆಲೆಸಿದ್ವು ಅಂತ ಸೋಮದತ್ತ ಬರೆದಿದ್ದಾರಲ್ಲ, ಹಾಗೂ ಇರಬಹುದೇ? ಅದೂ ಸಾಧ್ಯ. ಆದರೆ ಲಕ್ಷ್ಮೀ ಚೇಳಲ್ಲ. ರಕ್ತದಲ್ಲಿ ಸೋಂಕಿ ಅಲ್ಲಿಂದ ಮಿದುಳಿಗೆ ಹೋಗಿ ಮಿದುಳಿನಲ್ಲಿಯೇ ಮೊಟ್ಟೆ ಆಗುವ ದುಂಡು ಹುಳುಗಳ ಜಾತಿಗಳಿವೆ. ಅವನ್ನ ನ್ಯೂರೋಸಿಸ್ಟಾಯಿಡಿಸ್ ಅಂತಾರೆ. ಅಂಥವರು ಸೋಮದತ್ತನ ಕಥೆಯ ರಾಜನಂತೆಯೇ ನರಗಳ ಕ್ಷಯಕ್ಕೆ ತುತ್ತಾಗ್ತಾರೆ, ಸಾವಿನ ಅಂಚಿಗೆ ನಡೀತಾರೆ. ಇಂತಹ 100+ ರೋಗಿಗಳನ್ನು ವೈದ್ಯರು ಔಷಧ ನೀಡಿ ಗುಣಪಡಿಸಿದ್ದಿದೆ. ಆದರೆ ಖಂಡಿತ ತುಪ್ಪದ ಚಿಕಿತ್ಸೆ ಹಾಗೂ ನೀರಿನ ಚಿಕಿತ್ಸೆಯಿಂದ ಅಲ್ಲ. ಹಾಗಿದ್ರೆ ಆ ರಾಜನಿಗೆ ಬಂದಿದ್ದು ಸೋಂಕು ಲಕ್ಷ್ಮೀ ಚೇಳಿನದ್ದೋ ಅಥವಾ ದುಂಡು ಹುಳುಗಳದ್ದೋ ಅಥವಾ ಈ ಎಲ್ಲದರ ಬಗ್ಗೆಯೂ ತಿಳಿದಿದ್ದು ಒಂದಿನ್ನೊಂದರ ಜೊತೆಗೆ ಗೊಂದಲಗೊಂಡು ಹೊಸ ಕಥೆಯನ್ನೇ ಸೋಮದತ್ತ ಬರೆದ್ನೋ? ಒಂದಂತೂ ನಿಜವಿರಬೇಕು, ಆಗಿನ ಕಾಲದಲ್ಲಿ

0: ಎಲ್ಲರಿಗೂ ನಮಸ್ಕಾರ.
1: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
0: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
1: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
0: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
1: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
0: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
1: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
0: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
1: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
0: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
1: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
0: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
1: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
0: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
0: ದೂರವಾಣಿ ಸಂಖ್ಯೆ 7337765608.
1: ಮತ್ತೊಂದು ದೂರವಾಣಿ ಸಂಖ್ಯೆ 7760292911. ಧನ್ಯವಾದಗಳು.

0: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
1: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
0: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
1: ಕ್ಷಯರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
0: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
1: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿ.

0: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ.
1: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
0: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
1: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ.
0: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
1: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6:00.
0: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.

0: ಆಕಾಶವಾಣಿ
1: ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿಗೆ ಗೆಲುವು. ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಶಾಮನೂರು ಮುನ್ನಡೆ. ಪಶ್ಚಿಮ ಬಂಗಾಳ, ಅಸ್ಸಾಂನಲ್ಲಿ ಅಧಿಕಾರದ ಹೊಸ್ತಿಲಲ್ಲಿ ಬಿಜೆಪಿ. ತಮಿಳುನಾಡಿನಲ್ಲಿ ನಟ ವಿಜಯ್ ನೇತೃತ್ವದ ಟಿವಿಕೆ. ಕೇರಳಂನಲ್ಲಿ ಕಾಂಗ್ರೆಸ್ ಮುನ್ನಡೆ. ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಅಂಚೆ ಮತಗಳ ಮರು ಎಣಿಕೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಡಿಎಂ ಜೀವರಾಜ್ಗೆ ಗೆಲುವು. ಚುನಾವಣಾ ಆಯೋಗದಿಂದ ಪ್ರಮಾಣ ಪತ್ರ ವಿತರಣೆ. ಬೆಂಗಳೂರು ನಗರ ವಿಶ್ವವಿದ್ಯಾನಿಲಯದಲ್ಲಿ ಕೃತಕ ಬುದ್ಧಿಮತ್ತೆ ಪ್ರಯೋಗಾಲಯ ಆರಂಭಿಸಲು ಚಿಂತನೆ. ವಾರ್ತೆಗಳ ವಿವರ. ಬಾಗಲಕೋಟೆ ವಿಧಾನಸಭಾ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ 11,866 ಮತಗಳಿಂದ ಗೆಲುವು ದಾಖಲಿಸಿದ್ದಾರೆ. ಉಮೇಶ್ ಮೇಟಿ ಅವರಿಗೆ 96,941 ಮತಗಳು ಲಭಿಸಿವೆ. ಬಿಜೆಪಿ ಅಭ್ಯರ್ಥಿ ವೀರಣ ಚರಂತಿಮಠ ಅವರಿಗೆ 76,075 ಮತಗಳು ಲಭಿಸಿವೆ. ಮತ ಎಣಿಕೆ ಆರಂಭದಿಂದ ಅಂತಿಮ ಸುತ್ತಿನವರೆಗೂ ಮುನ್ನಡೆ

0: ಕಾಯ್ದುಕೊಂಡಿದ್ದ ಕಾಂಗ್ರೆಸ್ ಗೆಲುವು ದಾಖಲಿಸಿದೆ. ಫಲಿತಾಂಶ ಪ್ರಕಟವಾಗುತ್ತಿದ್ದಂತೆ ಕಾಂಗ್ರೆಸ್ ಕಾರ್ಯಕರ್ತರು ಸಂಭ್ರಮಾಚರಣೆ ನಡೆಸಿದ್ದಾರೆ. ಬಳಿಕ ಮಾತನಾಡಿದ ಉಮೇಶ್ ಮೇಟಿ, ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳು ಹಾಗೂ ಪಕ್ಷದ ಪ್ರಣಾಳಿಕೆ ಗೆಲುವಿಗೆ ಪ್ರಮುಖ ಕಾರಣವಾಗಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಕ್ಷೇತ್ರದ ಜನತೆಗೆ ಅವರು ಕೃತಜ್ಞತೆ ಸಲ್ಲಿಸಿದ್ದಾರೆ.
1: ನಮ್ಮ ಸರ್ಕಾರದ ಪ್ರಣಾಳಿಕೆ ಇತ್ತು, ಆ ಕೆಲಸ ಪ್ರಣಾಳಿಕೆಗಳು ಎಲ್ಲ ಮುಗಿದಿದ್ದಕ್ಕೆ ಇವತ್ತು ಹೆಚ್ಚಿಗೆ ಜನ ನಮ್ಮ ಮತ ಕೊಟ್ಟಿದ್ದು. ನಮ್ಮ ಪಂಚ ಗ್ಯಾರಂಟಿ ಯೋಜನೆ ಪ್ರಣಾಳಿಕೆ ಅದೇ ನಮ್ಗೆ ಹೆಚ್ಚಿನ ಗೆಲುವು. ಆ ತಂದೆಯವರು ಮಾಡಿದಂತ ಕೆಲಸಗಳು ಇನ್ನೂ ಪೂರ್ಣ ಬಾಕಿ ಇದೆ. ನಮ್ಮ ತಂದೆಯವರು ಕಂಡ ಕನಸುಗಳು ಅದನ್ನು ಪೂರ್ಣಗೊಳಿಸಕ್ಕೆ ನನ್ನನ್ನು ಆಯ್ಕೆ ಮಾಡಿದ್ರು. ಚುನಾವಣೆದಾಗ ಆ ಪ್ರಣಾಳಿಕೆ ಎಲ್ಲ ಆಗಿದ್ದಕ್ಕೆ ಜನ ಮತದಾನ ನಮಸ್ಕರಿಸುತ್ತಾ ಅವರೇ ಅಭ್ಯರ್ಥಿ ಅಂತ ತಿಳ್ಕೊಂಡು ನನ್ನನ್ನು ಆಯ್ಕೆ ಮಾಡಿದ್ದಾರೆ.
0: ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಮತ ಎಣಿಕೆ ಕಾರ್ಯ ಅಂತಿಮ ಹಂತ ಸಾಗುತ್ತಿದ್ದು, ಕಾಂಗ್ರೆಸ್ ಅಭ್ಯರ್ಥಿ ಸಮರ್ ಶಾಮನೂರು ಮಲ್ಲಿಕಾರ್ಜುನ್ ಮುನ್ನಡೆ ಕಾಯ್ದುಕೊಂಡಿದ್ದಾರೆ. ಒಟ್ಟು 21 ಸುತ್ತುಗಳ ಪೈಕಿ 15 ಸುತ್ತುಗಳು ಪೂರ್ಣಗೊಂಡಿದ್ದು 6 ಸುತ್ತಿನ ಮತ ಎಣಿಕೆ ಬಾಕಿ ಇದೆ. ಸಮರ್ಥ್ ಶಾಮನೂರು 49,537 ಮತಗಳೊಂದಿಗೆ ಮುನ್ನಡೆ ಕಾಯ್ದುಕೊಂಡಿದ್ದಾರೆ. ಬಿಜೆಪಿಯ ಶ್ರೀನಿವಾಸ್ ಟಿ ದಾಸಕರಿಯಪ್ಪ 43,214 ಮತ ಪಡೆದು 6,000 ಮತಗಳ ಹಿನ್ನಡೆ ಅನುಭವಿಸಿದ್ದಾರೆ. ಎಸ್ಡಿಪಿಐ ಅಭ್ಯರ್ಥಿ ಅಫ್ಸರ್ ಕೋಟ್ಲಿಪೇಟೆ 15,859 ಮತಗಳೊಂದಿಗೆ ಮೂರನೆಯ ಸ್ಥಾನ ಪಡೆದುಕೊಂಡಿದ್ದಾರೆ. ಆರಂಭಿಕ 7 ಸುತ್ತುಗಳವರೆಗೆ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ತುರುಸಿನ ಸ್ಪರ್ಧೆ ಇತ್ತಾದರೂ 8 ಸುತ್ತಿನಿಂದ ಸಮರ್ಥ ಅವರು ಸತತವಾಗಿ ಮುನ್ನಡೆ ಕಾಯ್ದುಕೊಳ್ಳುತ್ತಾ ಬಂದಿದ್ದಾರೆ. ಮುಸ್ಲಿಂ ಮತಗಳ ಧ್ರುವೀಕರಣದ ನಿರೀಕ್ಷೆಯಲ್ಲಿದ್ದ ಎಸ್ಡಿಪಿಐ ಅಭ್ಯರ್ಥಿ ಅಫ್ಸರ್ ಕೋಟ್ಲಿಪೇಟೆ ಅವರು 15,000 ಮತಗಳ ಗಡಿ ದಾಟಿದ್ದರೂ ಪ್ರಮುಖ ಎರಡೂ ಪಕ್ಷಗಳಿಗೆ ಪೈಪೋಟಿ ನೀಡುವಲ್ಲಿ ವಿಫಲರಾಗಿದ್ದಾರೆ. ತೀವ್ರ ಕುತೂಹಲ ಕೆರಳಿಸಿರುವಂತಹ 4 ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶದ ವಿಧಾನಸಭಾ ಚುನಾವಣೆಯ ಮತ ಎಣಿಕೆ ಪ್ರಕ್ರಿಯೆ ಭರದಿಂದ ಸಾಗಿದೆ. ಪಶ್ಚಿಮ ಬಂಗಾಳದ 294 ಕ್ಷೇತ್ರಗಳ ಪೈಕಿ ಬಿಜೆಪಿ 194 ಕ್ಷೇತ್ರಗಳಲ್ಲಿ, ತೃಣಮೂಲ ಕಾಂಗ್ರೆಸ್ 93, ಸಿಪಿಎಂ 1 ಹಾಗೂ ಇತರೆ ಪಕ್ಷಗಳು 4 ಕ್ಷೇತ್ರಗಳಲ್ಲಿ ಮುನ್ನಡೆ ಸಾಧಿಸಿವೆ. ಅಸ್ಸಾಂನಲ್ಲಿ ಸದ್ಯಕ್ಕೆ ಲಭ್ಯವಾಗಿರುವಂತಹ 126 ಕ್ಷೇತ್ರಗಳ ಮಾಹಿತಿಯ ಪ್ರಕಾರ ಬಿಜೆಪಿ 10 ಕ್ಷೇತ್ರಗಳಲ್ಲಿ ಜಯ ದಾಖಲಿಸಿದೆ. ಎಜಿಪಿ 1, ಬೋಡೋಲ್ಯಾಂಡ್ ಪೀಪಲ್ಸ್ ಫ್ರಂಟ್ 2 ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿದೆ. ಉಳಿದಂತೆ ಬಿಜೆಪಿ 69 ಕ್ಷೇತ್ರಗಳಲ್ಲಿ ಎಜಿಪಿ 7, ಬೋಡೋಲ್ಯಾಂಡ್ ಪೀಪಲ್ಸ್ ಪಾರ್ಟಿ 8, ಕಾಂಗ್ರೆಸ್ 25 ಕ್ಷೇತ್ರಗಳಲ್ಲಿ ಮುನ್ನಡೆ ಗಳಿಸಿದೆ. ತಮಿಳುನಾಡಿನಲ್ಲಿ 234 ಕ್ಷೇತ್ರಗಳ ಪೈಕಿ ನಟ ವಿಜಯ್ ನೇತೃತ್ವದ ಹೊಸ ಪಕ್ಷ ತಮಿಳಿಗ ವೆಟ್ರಿ ಕಾಳಗಂ ಟಿವಿಕೆ 110 ಕ್ಷೇತ್ರಗಳಲ್ಲಿ ಮುನ್ನಡೆಯೊಂದಿಗೆ ಅಧಿಕಾರದ ಗದ್ದುಗೆಯೇರಲು ದಾಪುಗಾಲು ಇಡುತ್ತದೆ. ಆಡಳಿತಾರೂಢ ಡಿಎಂಕೆ 49 ಕ್ಷೇತ್ರಗಳಲ್ಲಿ, ಎಐಎಡಿಎಂಕೆ 57 ಕ್ಷೇತ್ರಗಳಲ್ಲಿ ಹಾಗೂ ಪಿಎಂಕೆ 5 ಕ್ಷೇತ್ರಗಳಲ್ಲಿ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ 4 ಕ್ಷೇತ್ರಗಳಲ್ಲಿ, ಬಿಜೆಪಿ 1 ಕ್ಷೇತ್ರದಲ್ಲಿ, ಇತರೆ 9 ಕ್ಷೇತ್ರಗಳಲ್ಲಿ ಮುನ್ನಡೆ ಸಾಧಿಸಿವೆ. ಕೇರಳಂನಲ್ಲಿ ಒಟ್ಟು 140 ಸ್ಥಾನಗಳ ಪೈಕಿ ಕಾಂಗ್ರೆಸ್ 10 ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿದ್ದು 50 ಕ್ಷೇತ್ರಗಳಲ್ಲಿ ಮುನ್ನಡೆ ಕಾಯ್ದುಕೊಂಡಿದೆ. ಎಲ್ಡಿಎಫ್ 5 ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿದ್ದು 23 ಕ್ಷೇತ್ರಗಳಲ್ಲಿ ಮುನ್ನಡೆ ಕಾಯ್ದುಕೊಂಡಿದೆ. ಪುದುಚೇರಿಯಲ್ಲಿ ಸದ್ಯಕ್ಕೆ ಲಭ್ಯವಾಗಿರುವ ಮಾಹಿತಿಯ ಪ್ರಕಾರ 17 ಕ್ಷೇತ್ರಗಳಲ್ಲಿ ಎನ್ಡಿಎ ಮೈತ್ರಿಕೂಟದ ಎಐಎನ್ಸಿಆರ್ 7 ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿದರೆ ಬಿಜೆಪಿ 2 ಸ್ಥಾನದಲ್ಲಿ ಜಯ ದಾಖಲಿಸಿದೆ. ಎಐಎಡಿಎಂಕೆ ಕಾಂಗ್ರೆಸ್ ಡಿಎಂಕೆ ತಲಾ 1 ಕ್ಷೇತ್ರದಲ್ಲಿ ಗೆದ್ದಿದ್ದು ಪಕ್ಷೇತರ ಅಭ್ಯರ್ಥಿಗಳು 2 ಕ್ಷೇತ್ರಗಳಲ್ಲಿ ಗೆಲುವು ದಾಖಲಿಸಿದ್ದಾರೆ. ಪಶ್ಚಿಮ ಬಂಗಾಳ, ತಮಿಳುನಾಡು, ಅಸ್ಸಾಂ ಹಾಗೂ ಪುದುಚೇರಿ, ಕೇರಳಂ ರಾಜ್ಯಗಳ ಚುನಾವಣಾ ಫಲಿತಾಂಶ ಕುರಿತಂತೆ ನಾಯಕರು ಪ್ರತಿಕ್ರಿಯೆ ನೀಡಿದ್ದಾರೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ಪ್ರತಿಕ್ರಿಯೆ ನೀಡಿ ಈ ಚುನಾವಣಾ ಫಲಿತಾಂಶ ಎನ್ಡಿಎ ಸಾಧನೆ ಎಂದು ಶ್ಲಾಘಿಸಿದ್ದಾರೆ. ಇದು ಪ್ರಧಾನಿ ನರೇಂದ್ರ ಮೋದಿಯವರ ನಾಯಕತ್ವ ಮತ್ತು ವಿಕಸಿತ ಭಾರತ ಎಂಬ ಅವರ ದೃಷ್ಟಿಕೋನದ ಪ್ರತಿಫಲ ಎಂದು ಬಣ್ಣಿಸಿದ್ದಾರೆ. ತಮಿಳುನಾಡಿನಲ್ಲಿ ಟಿವಿಕೆ ಪಕ್ಷದ ಮುನ್ನಡೆ ಕುರಿತಂತೆ ಪ್ರತಿಕ್ರಿಯಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವೈಜಯ್ ಅವರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಕೇರಳದಲ್ಲಿ ನಿರೀಕ್ಷೆಗಿಂತ ಹೆಚ್ಚಿನ ಸ್ಥಾನ ಗಳಿಸಿದ್ದಕ್ಕೆ ಸಂತಸ ವ್ಯಕ್ತಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ತಮಿಳುನಾಡು ಫಲಿತಾಂಶ ಅಚ್ಚರಿ ತಂದಿದ್ದು ಅಲ್ಲಿ ಹೊಸ ಯುಗ ಆರಂಭವಾಗಿದೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಪಂಚರಾಜ್ಯಗಳ ಚುನಾವಣಾ ಫಲಿತಾಂಶ ಕುರಿತು ಪ್ರತಿಕ್ರಿಯೆ ನೀಡಿದ ಅವರು, ತಮಿಳುನಾಡು ಫಲಿತಾಂಶ ಗ್ರಹಿಸಲು ಸಾಧ್ಯವೇ ಇಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕೇರಳಂನಲ್ಲಿ ಕಾಂಗ್ರೆಸ್ಗೆ ದೊಡ್ಡ ಬೆಂಬಲ ದೊರೆತಿದೆ ಎಂದು ಹೇಳಿದ್ದಾರೆ. ಅಸ್ಸಾಂನಲ್ಲಿ ಇನ್ನೂ ಹೆಚ್ಚು ಸ್ಥಾನ ಗಳಿಸುವ ನಿರೀಕ್ಷೆ ಇತ್ತು. ಪಶ್ಚಿಮ ಬಂಗಾಳದಲ್ಲಿ

0: ಮತದಾರರ ಪಟ್ಟಿಯನ್ನು ಅಳಿಸಿ ಹಾಕಿರುವ ಹಿನ್ನೆಲೆಯಲ್ಲಿ ಟಿಎಂಸಿಗೆ ಹಿನ್ನಡೆಯಾಗಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆಲುವು ಸಾಧಿಸುವ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಸರ್ಕಾರದ ಆಡಳಿತದ ದುರುಪಯೋಗ ಹಾಗೂ ಹಣದ ಹೊಳೆಯಿಂದ ಬಾಗಲಕೋಟೆಯಲ್ಲಿ ಬಿಜೆಪಿಗೆ ಹಿನ್ನಡೆಯಾಗಿದೆ ಎಂದು ಮಾಜಿ ಮುಖ್ಯಮಂತ್ರಿ ಮತ್ತು ಸಂಸದ ಜಗದೀಶ್ ಶೆಟ್ಟರ್ ಆರೋಪ ಮಾಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ದಾವಣಗೆರೆಯಲ್ಲಿ ಇನ್ನು ಫಲಿತಾಂಶ ಬರಬೇಕಾಗಿದೆ, ಕೊನೆ ಕ್ಷಣದಲ್ಲಿ ಏನು ಬೇಕಾದರೂ ಆಗಬಹುದು, ಹೀಗಾಗಿ ಕಾದು ನೋಡಬೇಕಿದೆ ಎಂದು ತಿಳಿಸಿದ್ದಾರೆ.
1: ಸಚಿವ ಸಂಪುಟದ ಎಲ್ಲ ಪ್ರತಿಯೊಬ್ಬರು ಒಂದೊಂದು ಗ್ರಾಮ ಪಂಚಾಯತ್ವರೆಗೂ ಅವರು ತಮ್ಮ ಹಣ ಖರ್ಚು ಮಾಡುವಂಥದ್ದು ಮತ್ತು ಅಧಿಕಾರ ದುರುಪಯೋಗ ಮಾಡುವಂಥದ್ದು ಅಲ್ಲಿ ಕೆಲಸ ಆಗಿದ್ದರಿಂದ ಅಲ್ಲಿ ನಮಗೆ ಹಿನ್ನಡೆ ಆಗಿದೆ. ಮತ್ತು ದಾವಣಗೆರೆಯಲ್ಲಿ ಇನ್ನು ಕೊನೆಯ ಹಂತದ ಚುನಾವಣೆ ಫಲಿತಾಂಶದವರೆಗೂ ನಾವು ವೇಟ್ ಮಾಡಬೇಕಾಗ್ತದೆ. ಯಾಕಂದರೆ ಮೊದಲ ನಾಲ್ಕೈದು ರೌಂಡ್ಸ್ನಲ್ಲಿ ಭಾರತೀಯ ಜನತಾ ಪಾರ್ಟಿ ಮುನ್ನಡೆ ಇತ್ತು, ಈಗ ಕಾಂಗ್ರೆಸ್ ಮುನ್ನಡೆ ಅನ್ನುವಂಥದ್ದು ಬರ್ತಾ ಇದೆ ಕೆಲವು ರೌಂಡ್ಸ್ಗಳಲ್ಲಿ. ಹೀಗಾಗಿ ಕೊನೆಯವರೆಗೂ ಏನಾಗ್ತದೆ ಹೇಳಕ್ ಬರಲ್ಲ ದಾವಣಗೆರೆ. ಆ ಹಿನ್ನೆಲೆ ಇಟ್ಕೊಂಡು ಇವತ್ತು ಈ ಒಂದು ಉಪಚುನಾವಣೆ ಏನಿದೆ ಇದೇ ಎಲ್ಲದಕ್ಕೂ ದಿಕ್ಸೂಚಿ ಅನ್ನುವಂಥದ್ದಲ್ಲ. ಆದರೆ
0: ಚಿಕ್ಕಮಗಳೂರಿನ ಶೃಂಗೇರಿ ವಿಧಾನಸಭಾ ಕ್ಷೇತ್ರಕ್ಕೆ 2023 ಮೇ 2 ನಡೆದಂತಹ ಚುನಾವಣೆಯ ಅಂಚೆ ಮತಗಳ ಮರು ಎಣಿಕೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಡಿಎನ್ ಜೀವರಾಜ್ ಹೆಚ್ಚು ಮತಗಳನ್ನು ಪಡೆದುಕೊಂಡಿದ್ದಾರೆ. ಚಿಕ್ಕಮಗಳೂರು ಚುನಾವಣಾಧಿಕಾರಿ ಗೌರವ್ ಕುಮಾರ್ ಶೆಟ್ಟಿ ಇಂದು ಅಧಿಕೃತ ಆಯ್ಕೆ ಪ್ರಮಾಣ ಪತ್ರ ವಿತರಣೆ ಮಾಡಿದ್ದಾರೆ. ಬಳಿಕ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದಂತಹ ಜೀವರಾಜ್, 3 ವರ್ಷಗಳ ಹೋರಾಟದ ಫಲವಾಗಿ ನ್ಯಾಯಾಲಯದಲ್ಲಿ ಜಯ ಸಿಕ್ಕಿದೆ, 4ನೇ ಬಾರಿಗೆ ಶೃಂಗೇರಿ ಕ್ಷೇತ್ರದ ಶಾಸಕನಾಗಿ ಆಯ್ಕೆಯಾಗಿರುವುದು ಸಂತಸ ಸಂದಿದೆ ಎಂದು ಹೇಳಿದ್ದಾರೆ. ಮಾಜಿ ಮುಖ್ಯಮಂತ್ರಿ ದಿವಂಗತ ಕೆಸಿ ರೆಡ್ಡಿ ಒಬ್ಬ ಸಮರ್ಥ ಪ್ರಾಮಾಣಿಕ ಆಡಳಿತಗಾರರಾಗಿದ್ದು ಸಾರ್ವಜನಿಕ ಜೀವನದಲ್ಲಿ ಅತ್ಯಂತ ಪ್ರಾಮಾಣಿಕತೆಯಿಂದ ನಡೆದುಕೊಂಡವರು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಸ್ಮರಿಸಿದ್ದಾರೆ. ದಿವಂಗತ ಕೆಸಿ ರೆಡ್ಡಿ ಅವರ ಜನ್ಮದಿನದ ಅಂಗವಾಗಿ ವಿಧಾನಸೌಧದ ಪಶ್ಚಿಮ ದಿಕ್ಕಿನಲ್ಲಿರುವಂತಹ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಮಾತನಾಡಿದ ಅವರು, ಕೆಸಿ ರೆಡ್ಡಿಯವರ ಆಡಳಿತದ ಹೆಜ್ಜೆಗಳು ನಮಗೆ ದಾರಿದೀಪ ಎಂದು ತಿಳಿಸಿದ್ದಾರೆ. ಐಟಿಐ, ಎಚ್ಎಂಟಿ, ಇಸ್ರೋ ಮುಂತಾದ ಸಂಸ್ಥೆಗಳು ರಾಜ್ಯದಲ್ಲಿ ಸ್ಥಾಪನೆಯಾಗಿದ್ದರೆ ಅದಕ್ಕೆ ಮೂಲ ಕಾರಣ ಅವರು ಎಂದು ಸ್ಮರಿಸಿದ್ದಾರೆ. ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾನಿಲಯದ ಕ್ಯಾಂಪಸ್ನಲ್ಲಿ ಸದ್ಯದಲ್ಲೇ ಕೃತಕ ಬುದ್ಧಿಮತ್ತೆ ಪ್ರಯೋಗಾಲಯ ಪ್ರಾರಂಭ ಮಾಡಲಾಗುವುದು ಎಂದು ಕುಲಪತಿ ಪ್ರೊಫೆಸರ್ ರಮೇಶ್ ಬಿ ತಿಳಿಸಿದ್ದಾರೆ. ಸೆಂಟ್ರಲ್ ಕಾಲೇಜಿನ ಆವರಣದಲ್ಲಿರುವಂತಹ ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ಗಣಕ ವಿಜ್ಞಾನ ವಿಭಾಗದ ವತಿಯಿಂದ ಏರ್ಪಡಿಸಲಾಗಿದ್ದ ಇನ್ನೋವೆಕ್ಸ್ 2.0 ತಂತ್ರಜ್ಞಾನ ಕೌಶಲ್ಯ ಮೇಳದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಸೈಬರ್ ಭದ್ರತೆ ಮತ್ತು ಬಯೋ ಇನ್ಫಾರ್ಮೆಟಿಕ್ಸ್ ವಿಷಯಗಳಲ್ಲಿ ಡಿಪ್ಲೊಮಾ ಕೋರ್ಸ್ ಆರಂಭ ಮಾಡಲಾಗುವುದು ಎಂದು ಪ್ರಕಟಿಸಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ವರದರಾಜನ್ ಕೃಷ್ಣ, ಡಾಕ್ಟರ್ ಜ್ಞಾನವೇಲ್ ಮುತ್ತರಸು, ಪವನ್ ಕುಮಾರ್ ಮತ್ತು ಡಾಕ್ಟರ್ ಬಿಆರ್ ಸುಪ್ರೀತ್ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿ ಅನ್ವೇಷಣಾತ್ಮಕ ಮತ್ತು ಸೃಜನಶೀಲ ಮನೋಭಾವವನ್ನು ಬೆಳೆಸಿಕೊಡುವಂತೆ ಕರೆ ನೀಡಿದ್ದಾರೆ. ತಾತ್ಕಾಲಿಕವಾಗಿ ಬಂದ್ ಆಗಿದ್ದಂತಹ ಬೆಂಗಳೂರಿನ ಕಬ್ಬನ್ ಪಾರ್ಕ್ ಮೆಟ್ರೋ ಸ್ಟೇಷನ್ ಬೆಳಗ್ಗೆ 11 ಗಂಟೆಯಿಂದ ಪುನರ್ ಆರಂಭಗೊಂಡಿದೆ. ಮೆಟ್ರೋ ನಿಲ್ದಾಣವನ್ನು ಸಾರ್ವಜನಿಕರ ಓಡಾಟಕ್ಕೆ ತೆರೆಯಲಾಗಿದೆ. ಈ ಕುರಿತಂತೆ ನಮ್ಮ ಮೆಟ್ರೋ ಎಕ್ಸ್ ಖಾತೆಯಲ್ಲಿ ಮಾಹಿತಿ ಹಂಚಿಕೊಂಡಿದೆ. ವಿದ್ಯುತ್ ವ್ಯತ್ಯಯದಿಂದಾಗಿ ಕಬ್ಬನ್ ಪಾರ್ಕ್ ಮೆಟ್ರೋ ಸ್ಟೇಷನ್ ಕೆಲ ಗಂಟೆಗಳ ಕಾಲ ಬಂದ್ ಆಗಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿಗೆ ಗೆಲುವು, ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಶಾಮನೂರು ಮುನ್ನಡೆ. ಪಶ್ಚಿಮ ಬಂಗಾಳ, ಅಸ್ಸಾಂನಲ್ಲಿ ಅಧಿಕಾರದ ಹೊಸ್ತಿಲಲ್ಲಿ ಬಿಜೆಪಿ, ತಮಿಳುನಾಡಿನಲ್ಲಿ ನಟ ವಿಜಯ್ ನೇತೃತ್ವದ ಟಿವಿಕೆ, ಕೇರಳಂನಲ್ಲಿ ಕಾಂಗ್ರೆಸ್ಗೆ ಮುನ್ನಡೆ. ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಅಂಚೆ ಮತಗಳ ಮರು ಎಣಿಕೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಡಿಎಂ ಜೀವರಾಜ್ಗೆ ಗೆಲುವು, ಚುನಾವಣಾ ಆಯೋಗದಿಂದ ಪ್ರಮಾಣ ಪತ್ರ ವಿತರಣೆ. ಬೆಂಗಳೂರು ನಗರ ವಿಶ್ವವಿದ್ಯಾನಿಲಯದಲ್ಲಿ ಕೃತಕ ಬುದ್ಧಿಮತ್ತೆ ಪ್ರಯೋಗಾಲಯ ಆರಂಭಿಸಲು ಚಿಂತನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
2: ನಮ್ಮ ನಿಲಯದಿಂದ ಇನ್ನು ಮುಂದೆ ಸರಗೂರಿನ ವಿವೇಕ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಶಾಲೆಯ ಮಾಂಟೆಸರಿ ವಿದ್ಯಾರ್ಥಿಗಳು ನಡೆಸಿಕೊಡುವ ಕಲರವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

Yeah.

ಕೇಳುಗರ ಕೇಳಿದ್ರಲ್ಲ, ಇಷ್ಟೊತ್ತು ನಮ್ಮ ಕಲರವ ಕಾರ್ಯಕ್ರಮದಲ್ಲಿ ಸರಕೂರಿನ ವಿವೇಕ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಶಾಲೆಯ ಮಾಂಟಿಸರಿ ವಿದ್ಯಾರ್ಥಿಗಳು ನಡೆಸಿಕೊಟ್ಟ ಕಲರವ ಕಾರ್ಯಕ್ರಮವನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ಕಲರವ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕಲರವ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚನ ಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಚನ ಧ್ವನಿ. ನಮಸ್ಕಾರ.

0: ನಮ್ಮಲ್ಲಿ ಇದರಿಂದ ಇನ್ನು ಮುಂದೆ ಸಾಮಾನ್ಯ ಜ್ಞಾನ ಕಾರ್ಯಕ್ರಮ, ಸ್ಪರ್ಧಾತ್ಮಕ ಪರೀಕ್ಷೆ ತಯಾರಿಯಲ್ಲಿ ಅರ್ಥಶಾಸ್ತ್ರ ವಿಷಯದ ಸಿದ್ಧತೆ ಕುರಿತು ಚಿತ್ರದುರ್ಗದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕಲಾ ವಿಭಾಗದ ಇತಿಹಾಸ ಸಹ ಪ್ರಾಧ್ಯಾಪಕರಾದ ಶ್ರೀಯುತ ಶಿವಪ್ರಸಾದ್ ಎಸ್ಪಿ ರವರು ನಡೆಸಿಕೊಡುವ ಕಾರ್ಯಕ್ರಮದ ಮುಂದುವರೆದ ಭಾಗ ಪ್ರಸಾರವಾಗಲಿದೆ.
1: ಸಾಮಾನ್ಯ ಜ್ಞಾನ
2: ಸಾಧನೆಗೆ ದಾರಿ ತೋರುವ,
1: ಮಾರ್ಗದರ್ಶನ ನೀಡುವ,
2: ಜ್ಞಾನವನ್ನ ವೃದ್ಧಿಗೊಳಿಸಲು ಸಹಕಾರಿಯಾಗುವ
1: ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು,
2: ಪ್ರಚಲಿತ ವಿದ್ಯಮಾನಗಳು,
1: ಪಠ್ಯ ಹಾಗೂ ಪಠ್ಯೇತರ ವಿಷಯಗಳ ಬಗ್ಗೆ ಮಾಹಿತಿ ನೀಡಿ
2: ಮುಂದಿನ ಭವಿಷ್ಯಕ್ಕೆ ದಾರಿದೀಪವಾಗುವ ಕಾರ್ಯಕ್ರಮ
1: ಸಾಮಾನ್ಯ ಜ್ಞಾನ. ಸಾಮಾನ್ಯ ಜ್ಞಾನ ಜ್ಞಾನವನ್ನ ಸಮೃದ್ಧಿಗೊಳಿಸುವ ಕಾರ್ಯಕ್ರಮ.
3: ನಮಸ್ಕಾರ ಜನಧ್ವನಿ.

ವಾಹಿನಿಗೆ ಸ್ವಾಗತ. ನಾವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಭಾರತದ ಆರ್ಥಿಕತೆ ಇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಸಿದ್ಧತೆಯನ್ನ ಮಾಡಿಕೊಳ್ಬಹುದಾಗಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ವಿಷಯಗಳನ್ನ ಗಮನಿಸೋಣಂತೆ. ನಾನು ಶಿವಪ್ರಸಾದ್ ಎಸ್ ಪಿ, ಇತಿಹಾಸ ಸಹ ಪ್ರಾಧ್ಯಾಪಕ, ಸರ್ಕಾರಿ ಕಲಾ ಕಾಲೇಜು ಚಿತ್ರದುರ್ಗ. ಮೊದಲನೇದಾಗಿ ನಾವು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಭಾರತದ ಆರ್ಥಿಕತೆ ಅಂದ್ರೆ ಏನು ಮತ್ತು ಅದರಲ್ಲಿ ಯಾವ ವಿಷಯಗಳ ಬಗ್ಗೆ ನೋಡ್ಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಪರಿಚಯ ಮಾಡ್ಕೊಳ್ಳೋಣ. ಅದೇ ತರ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಭಾರತದ ಆರ್ಥಿಕತೆಗೆ ಸಂಬಂಧಿಸಿದಂತೆ ಪ್ರಶ್ನೆಗಳು ಯಾವ ಪ್ರಮಾಣದಲ್ಲಿರುತ್ತೆ ಮತ್ತು ಎಷ್ಟರ ಮಟ್ಟಿಗೆ ಇರುತ್ತೆ ಅನ್ನೋದನ್ನ ಹಳೆ ಪ್ರಶ್ನೆ ಪತ್ರಿಕೆಗಳನ್ನ ಒಂದ್ಸರಿ ನೋಡಿ ನಾವಲ್ಲಿ ಖಚಿತಪಡಿಸಿಕೊಳ್ಬೇಕಾಗುತ್ತೆ. ಸಾಮಾನ್ಯವಾಗಿ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಒಂದೇ ಕಡೆ ಸೇರಿಸಿ ನಾವು ಎಷ್ಟು ಪ್ರಶ್ನೆಗಳು ಆರ್ಥಿಕತೆಗೆ ಸಂಬಂಧಪಟ್ಟಂತೆ ಕೇಳಲಾಗುತ್ತೆ ಅನ್ನೋದನ್ನ ಒಂದ್ಸರಿ ಕಣ್ಣಾಡಿಸಿದಾಗ ಸುಮಾರು 12-16 ಪ್ರಶ್ನೆಗಳವರೆಗೆ ಭಾರತದ ಆರ್ಥಿಕತೆ ಮತ್ತು ಕರ್ನಾಟಕದ ಆರ್ಥಿಕತೆಗೆ, ರಾಜ್ಯಮಟ್ಟದ ಪರೀಕ್ಷೆಗಳಾದ್ರೆ ಕರ್ನಾಟಕದ ಆರ್ಥಿಕತೆಯನ್ನು ಒಳಗೊಂಡಂತೆ ಪರೀಕ್ಷೆಗಳನ್ನ ಕೇಳೋದನ್ನ ನಾವು ಗಮನಿಸಬಹುದಾಗಿದೆ. ಹೀಗಾಗಿ ಯಾವ ರೀತಿ ನಾವು ಇತಿಹಾಸ, ರಾಜ್ಯಶಾಸ್ತ್ರ, ಭೂಗೋಳ ಇವುಗಳನ್ನ ಅಧ್ಯಯನ ಮಾಡ್ತೀವೋ ಅದೇ ರೀತಿ ಆರ್ಥಿಕತೆಗೆ ಸಂಬಂಧಪಟ್ಟಂತಹ ಅಂಶಗಳನ್ನು ಸಹ ಸಿದ್ಧತೆ ಮಾಡಿಕೊಳ್ಳೋದು ಅತ್ಯಂತ ಅವಶ್ಯಕ ಅನ್ನೋದು ನಮಗೆ ಕಂಡುಬರುತ್ತೆ. ಇಲ್ಲಿ ಆರ್ಥಿಕತೆಗೆ ಸಂಬಂಧಪಟ್ಟಂತ ಪ್ರಶ್ನೆಗಳಿಗೆ ಸಿದ್ಧತೆ ಮಾಡ್ಕೋಬೇಕಾದ್ರೆ ನಾವು ಅದನ್ನ ಎರಡು ಭಾಗ ಮಾಡ್ಕೊಳ್ಳೋದು ಒಳ್ಳೇದು. ಒಂದು ಸಾಮಾನ್ಯ ಆರ್ಥಿಕತೆ, ಅಂದ್ರೆ ಆರ್ಥಿಕತೆಗೆ ಸಂಬಂಧಪಟ್ಟಂತಹ ಕೆಲವು ಸಿದ್ಧಾಂತಗಳು, ಲಕ್ಷಣಗಳು, ವಿಷಯಗಳು. ಈ ವಿಷಯಗಳು ಇವು ಹೆಚ್ಚಾಗಿ ಬದಲಾಗಲ್ಲ, ಇವುಗಳು ಯಾವತ್ತೂ ಕೂಡ ಸ್ಟಾಟಿಕ್ ಆಗಿರುತ್ತೆ, ಒಂದು ನೆಲೆ ನಿಂತ ಒಂದು ಜ್ಞಾನ ಆಗಿರುತ್ತೆ. ಅದರ ಜೊತೆಗೆ ಆರ್ಥಿಕತೆಗೆ ಸಂಬಂಧಪಟ್ಟಂತಹ ಪ್ರಚಲಿತ ಘಟನೆಗಳು ಎರಡು ಭಾಗ ಮಾಡ್ಕೋಬೇಕು. ಹೀಗಾಗಿ ಪ್ರತಿ ಒಂದು ಅವಧಿಯಲ್ಲಿ ಅಥವಾ ಪ್ರತಿಯೊಂದು ವಾರ ಭಾರತದ ಆರ್ಥಿಕತೆಗೆ ಸಂಬಂಧಪಟ್ಟ ವಿಷಯಗಳನ್ನ ಅಧ್ಯಯನ ಮಾಡೋದ್ರ ಜೊತೆ ಜೊತೆಗೆ ಪ್ರಚಲಿತ ಘಟನೆಗಳನ್ನ ಓದ್ತಾ ಇರಬೇಕಾದ್ರೆ, ಪ್ರಚಲಿತ ಘಟನೆಗಳನ್ನ ಗುರುತು ಮಾಡ್ಕೊಳ್ತಾ ಇರಬೇಕಾದ್ರೆ ಅದರಲ್ಲಿ ಆರ್ಥಿಕತೆಗೆ ಸಂಬಂಧಪಟ್ಟಂತಹ ವಿಷಯಗಳು ಮತ್ತು ಅಂಶಗಳು ಯಾವ್ಯಾವ ಇದಾವೆ ಅನ್ನೋದನ್ನು ಕೂಡ ನೋಡಿ ಅದರ ಜೊತೆಗೆ ಸೇರಿಸಿಕೊಂಡು ಓದ್ಕೋಬೇಕಾಗುತ್ತೆ. ಈಗ ನಾವು ಒಂದು ರೋಡ್ ಮ್ಯಾಪ್ ಅಥವಾ ಒಂದು ಬ್ಲೂ ಪ್ರಿಂಟ್ ತರ ಮಾಡ್ಕೊಳ್ಳೋದಂತೆ. ಇನ್ನೇನು ಈಗ ಶೀಘ್ರದಲ್ಲೇ ನೇಮಕಾತಿಗಳು ಆರಂಭ ಆಗುತ್ತೆ ಅನ್ನೋದು ಇತ್ತೀಚಿನ ಸುದ್ದಿ ಆಗಿದೆ. ಹೀಗಾಗಿ ಎಲ್ಲಾ ವಿಷಯಗಳ ಬಗ್ಗೆನೂ ನಾವು ಗಮನ ಕೊಡಬೇಕಾಗತ್ತೆ. ನಿಮ್ಮ ಅಧ್ಯಯನದ ವೇಳಾಪಟ್ಟಿಯಲ್ಲಿ ಎಲ್ಲಾ ವಿಷಯಗಳಿಗೂ ಕೂಡ ಜಾಗ ಸಿಗೋ ತರ ಮಾಡ್ಕೊಳ್ಳಿ. ನಾ ಇದಕ್ಕೂ ಮುಂಚೆ ಭಾರತದ ಸಂವಿಧಾನ ಮತ್ತು ರಾಜಕೀಯ ವ್ಯವಸ್ಥೆ, ಭಾರತದ ಇತಿಹಾಸ, ಈ ಎಲ್ಲವನ್ನು ಯಾವ ರೀತಿ ಸಿದ್ಧತೆ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಇರಬೇಕಾದ್ರೆ ಒಂದು ಐಡಿಯಲ್ ಆಗಿ ಒಂದು ಟೈಮ್ ಟೇಬಲ್ ತರ ಇವ್ ಹೇಳ್ತಾ ಇದೆ. ಅಂದ್ರೆ ಸುಮಾರು 45 ದಿನಗಳಲ್ಲಿ ಎಲ್ಲಾ ವಿಷಯಗಳನ್ನ ಯಾವ ರೀತಿ ಒಂದು ಸುತ್ತು ಅಧ್ಯಯನ ಮಾಡಬಹುದು ಅನ್ನೋದ್ರ ಬಗ್ಗೆ ಹೇಳ್ತಾ ಇದೆ. ಅದೇ ರೀತಿ ಭಾರತದ ಆರ್ಥಿಕತೆಯನ್ನು ಸಹ ಸುಮಾರು 45 ದಿನಗಳಲ್ಲಿ ಅಥವಾ 6 ವಾರಗಳಲ್ಲಿ ಯಾವ ರೀತಿ ಇದನ್ನ ಪೂರ್ತಿಯಾಗಿ ಅಧ್ಯಯನ ಮಾಡಬಹುದು ಅಥವಾ ಎಲ್ಲಾ ವಿಷಯಗಳ ಬಗ್ಗೆ ಮಾಹಿತಿಯನ್ನು ತಗೋಬಹುದು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಹಾಗಾಗಿ ನಾನು ಹೇಳ್ತಕ್ಕಂತ ವಿಷಯಗಳು ಮತ್ತು ಅದರ ಬರೋ ಶೀರ್ಷಿಕೆಗಳು ಮತ್ತು ಅಂಶಗಳು ಏನಿದವಲ್ವಾ, ಭಾರತದ ಆರ್ಥಿಕತೆಯ ಅಂಶಗಳು, ಇವು 6 ವಾರದ ಅವಧಿಯಲ್ಲಿ ಯಾವ ರೀತಿ ಸಿದ್ಧತೆ ಆಗಬಹುದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಆಗಿರುತ್ತೆ. ಮೊದಲನೇದಾಗಿ ಎಲ್ಲಾ ವಿಷಯಗಳನ್ನ ಅಧ್ಯಯನ ಮಾಡೋದಕ್ಕೆ ನಾವು ಯಾವ ರೀತಿ NCERT ಮತ್ತು ಕರ್ನಾಟಕ ರಾಜ್ಯ ಪಠ್ಯಪುಸ್ತಕಗಳಿಂದ ಆರಂಭಿಸ್ತಾ ಇದ್ವು, ಭಾರತದ ಆರ್ಥಿಕತೆಯನ್ನು ಸಹ ಅದೇ ರೀತಿನೇ ಆರಂಭಿಸೋದು ಒಂದು ಒಳ್ಳೆ ಅಭ್ಯಾಸ. ಏಕೆ ಅಂತಂದ್ರೆ ಆರ್ಥಿಕತೆ ಅದಕ್ಕೆ ಸಂಬಂಧಪಟ್ಟಂತಹ ಪದಗಳು, ಸಿದ್ಧಾಂತಗಳು, ತತ್ವಗಳು, ಲಕ್ಷಣಗಳು, ಸ್ವರೂಪಗಳು ಮುಂತಾದ ವಿಷಯಗಳೇನಿದವಲ್ವಾ, ಇವನ್ನ ಪಠ್ಯಪುಸ್ತಕಗಳಲ್ಲಿ ತುಂಬಾ ಸರಳವಾಗಿ ವಿವರಿಸಿರ್ತಾರೆ. ಹೀಗಾಗಿ 6ನೇ ತರಗತಿಯಿಂದ 12ನೇ ತರಗತಿವರೆಗೆ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ನೀವು ಸಂಗ್ರಹಿಸ್ಕೋಬೇಕಾಗುತ್ತೆ. ಕರ್ನಾಟಕ ರಾಜ್ಯ ಪಠ್ಯಪುಸ್ತಕಗಳು ಮತ್ತು NCERT ಪಠ್ಯಪುಸ್ತಕಗಳು ಎರಡನ್ನು ಸಹ ತಗೊಂಡು ಗಮನಿಸಬೇಕಾಗತ್ತೆ. ಮೊದಲನೇದಾಗಿ ಮೊದಲ ಎರಡು ವಾರ ಈ ಮೊದಲ ಎರಡು ವಾರಗಳನ್ನ ಪೂರ್ತಿಯಾಗಿ ಈ ಟೆಕ್ಸ್ಟ್ ಬುಕ್ಗಳನ್ನ ನೋಡಿ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ರಿಸರ್ವ್ ಎತ್ತಿಡೋದು ತುಂಬಾ ಒಳ್ಳೆ ಅಭ್ಯಾಸ. ಏಕೆ ಅಂತಂದ್ರೆ ನಂತರದಲ್ಲಿ ನಾವು ಆರ್ಥಿಕತೆಗೆ ಸಂಬಂಧಪಟ್ಟಂತಹ ಸಿದ್ಧಾಂತಗಳನ್ನ, ಅಂಶಗಳನ್ನ ವಿವರವಾಗಿ ಓದೋದಕ್ಕೆ ಅಂತ ಪ್ರಯತ್ನ ಪಟ್ಟಾಗ ಸಹಜವಾಗಿನೇ ನಮಗೆ ಯಾವುದೇ ತರದ ಗೊಂದಲ ಇರಲ್ಲ ಮತ್ತೆ ಅವುಗಳಿಗೆ ಸಂಬಂಧಪಟ್ಟಂತಹ ಮೂಲಭೂತ ಅಂಶಗಳು ಮತ್ತು ಮಾಹಿತಿ ನಮ್ಗೆ ಗೊತ್ತಿರುತ್ತೆ. ಹಾಗಾಗಿ ಪಠ್ಯಪುಸ್ತಕಗಳನ್ನ ಆರಂಭಿಸಿ ಮೊದಲ ಮತ್ತು ಎರಡನೇ ವಾರದಲ್ಲಿ 9, 10, 9 ಮತ್ತು 10ನೇ ತರಗತಿ ಸಮಾಜ ವಿಜ್ಞಾನ ಪಠ್ಯಪುಸ್ತಕ ಇದೆ, ಅದರಲ್ಲಿನ ಆರ್ಥಿಕ ಅಥವಾ ಅರ್ಥಶಾಸ್ತ್ರದ ವಿಭಾಗದ ಅಧ್ಯಾಯಗಳನ್ನ ನೋಡ್ಕೊಳ್ಳಿ. ಅದಾದ್ಮೇಲೆ 2ನೇ ವಾರದಲ್ಲಿ PUC, ಫಸ್ಟ್ PUC ಮತ್ತೆ ಸೆಕೆಂಡ್ PUC ನಲ್ಲಿ ಏನು ನಮಗೆ ಮೈಕ್ರೋ ಎಕನಾಮಿಕ್ಸ್ ಮತ್ತೆ ಮ್ಯಾಕ್ರೋ ಎಕನಾಮಿಕ್ಸ್ ಅನ್ನೋ ಪಠ್ಯಪುಸ್ತಕಗಳಿದಾವೆ ಆ ಪಠ್ಯಪುಸ್ತಕಗಳನ್ನ ಗಮನಿಸಬೇಕಾಗುತ್ತೆ. ಮೊದಲ ವಾರ ಹೈಸ್ಕೂಲ್ನ ಪಠ್ಯಪುಸ್ತಕಗಳು, ಹೈಸ್ಕೂಲ್ನ ಪಠ್ಯಪುಸ್ತಕಗಳಲ್ಲಿ ಸಾಮಾಜಿಕ ವಿಜ್ಞಾನ ಅಥವಾ ಸಮಾಜ ವಿಜ್ಞಾನ ಭಾಗ ಏನಿದೆ ಅದರಲ್ಲಿ ಅರ್ಥಶಾಸ್ತ್ರ ಭಾಗದ ಅಧ್ಯಾಯಗಳನ್ನ ನೋಡ್ಕೊಳ್ಳೋದು, ಅದರ ಜೊತೆಗೆ
ಎನ್ಸಿಆರ್

ಪುಸ್ತಕಗಳಲ್ಲಿ ಸೋಷಿಯಲ್ ಸೈನ್ಸ್, ಅದರಲ್ಲಿ ನಾವು ಎಕನಾಮಿಕ್ಸ್ ಭಾಗದ ಅಧ್ಯಾಯಗಳನ್ನ ನೋಡ್ಕೋಬೇಕಾಗುತ್ತೆ. ಎರಡನೇ ವಾರದಲ್ಲಿ ಫಸ್ಟ್ ಪಿ ಯು ಸಿ ಮತ್ತೆ ಸೆಕೆಂಡ್ ಪಿ ಯು ಸಿ ಅಥವಾ ಎನ್ಸಿಇಆರ್ಟಿ ನಲ್ಲಿ ಕ್ಲಾಸ್ 11 ಮತ್ತೆ ಕ್ಲಾಸ್ 12 ಇದರ ಪಠ್ಯ ಪುಸ್ತಕಗಳನ್ನ ನಾವೆಲ್ಲಿ ಗಮನಿಸಬೇಕಾಗುತ್ತೆ. ಆಲ್ಮೋಸ್ಟ್ ಎನ್ಸಿಇಆರ್ಟಿ ಪಠ್ಯ ಪುಸ್ತಕದ ಮಾದರಿನೇ ನಮ್ಮ ರಾಜ್ಯ ಸರ್ಕಾರ ಕೂಡ ಅನುಸರಿಸ್ತಾ ಇರೋದ್ರಿಂದಾಗಿ ಇದು ನಿಮಗೆ ಜಾಸ್ತಿ ವ್ಯತ್ಯಾಸ ಆಗಲ್ಲ. ಆದ್ರೆ ಒಂದು ಅನುಕೂಲ ಏನಾಗುತ್ತೆ ಅಂತಂದ್ರೆ, ಕರ್ನಾಟಕ ರಾಜ್ಯ ಪಠ್ಯ ಪುಸ್ತಕಗಳಲ್ಲಿ ನಿಮಗೆ ಕನ್ನಡ ಮಾಧ್ಯಮದಲ್ಲಿ ಮಾಹಿತಿ ಸಿಗುತ್ತೆ, ಎನ್ಸಿಇಆರ್ಟಿ ಪುಸ್ತಕಗಳಲ್ಲಿ ನಿಮಗೆ ಇಂಗ್ಲಿಷ್ ಮಾಧ್ಯಮದಲ್ಲಿ ಮಾಹಿತಿ ಸಿಗುತ್ತೆ. ಈ ಮೊದಲ ಎರಡು ವಾರ ನೀವು ಓದ್ತಾ ಇರಬೇಕಾದ್ರೆ ಒಂದು ಮೆಥಡ್ ನ ನೀವು ಫಾಲೋ ಮಾಡಿ. ಏನು ಅಂತಂದ್ರೆ, ಪ್ರತಿ ಅಧ್ಯಾಯ ಮುಗಿದ ಮೇಲೆ ಪ್ರತಿ ಚಾಪ್ಟರ್ ನ ಕೊನೆಯಲ್ಲಿ ಅಭ್ಯಾಸಕ್ಕಾಗಿ ಪ್ರಶ್ನೆಗಳು ಅಂತ ಇರುತ್ತೆ ಎನ್ಸಿಇಆರ್ಟಿ ಪುಸ್ತಕಗಳಲ್ಲಿ ಮತ್ತೆ ನಮ್ಮ ರಾಜ್ಯ ಪುಸ್ತಕಗಳಲ್ಲಿ. ಪ್ರತಿ ಅಧ್ಯಾಯವನ್ನ ಓದಿದಾದ್ಮೇಲೆ ಸ್ವಲ್ಪ ಟೈಮ್ ಕೊಟ್ಟು ಆ ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕೆ ಪ್ರಯತ್ನ ಪಡಿ. ಏಕೆ ಅಂತಂದ್ರೆ ಆ ಅಧ್ಯಯನ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡಿದೀವಿ ಅನ್ನೋದಕ್ಕೆ ಅದು ನಮಗೆ ಒಂದು ಪ್ರೋಗ್ರೆಸ್ ರಿಪೋರ್ಟ್ ತರ ಕೆಲಸ ಮಾಡುತ್ತೆ. ಸುಮ್ಮನೆ ಅಷ್ಟು ಓದಿ ಎತ್ತಿಡೋದಕ್ಕಿಂತಲೂ ಪ್ರತಿ ಚಾಪ್ಟರ್ ಕಂಪ್ಲೀಟ್ ಆದ್ಮೇಲೆ ಅಲ್ಲಿ ಬಿಟ್ಟ ಸ್ಥಳ ತುಂಬಿರಿ, ಒಂದು ಅಂಕದ ಪ್ರಶ್ನೆ, ಎರಡು ಅಂಕದ ಪ್ರಶ್ನೆ, ಐದು ಅಂಕದ ಪ್ರಶ್ನೆ, ಈ ರೀತಿ ಏನು ಅಭ್ಯಾಸಕ್ಕಾಗಿ ಅಂತ ಇರುತ್ತಲ್ವ ಅವನ್ನ ನೀವು ಮತ್ತೊಂದ್ಸರಿ ಕಣ್ಣಾಡಿಸಿ ಆ ಇಡೀ ಅಧ್ಯಾಯ ನಿಮಗೆ ಮನವರಿಕೆ ಆಗಿದೆಯಾ ಅನ್ನೋದನ್ನ ನೋಡ್ಕೊಳ್ತಾ ಹೋಗಿ. ಈ ರೀತಿ ಮೊದಲ ಎರಡು ವಾರ, ಮೊದಲನೇ ವಾರ ಹೈಸ್ಕೂಲ್ 9 ಮತ್ತು 10 ಪಠ್ಯ ಪುಸ್ತಕಗಳು, ಎರಡನೇ ವಾರ ಪಿ ಯು ಸಿಯ ಪುಸ್ತಕಗಳು ಓದೋದ್ರ ಜೊತೆಗೆ ಅದರಲ್ಲಿರೋ ಅಭ್ಯಾಸಗಳನ್ನು ಕೂಡ ಮಾಡ್ತಾ ಹೋಗೋದು ಒಳ್ಳೆ ಅಭ್ಯಾಸ ಆಗಿರುತ್ತೆ. ಇಷ್ಟು ಓದೋಷ್ಟು ನಮಗೆ ಅರ್ಥಶಾಸ್ತ್ರ, ಅರ್ಥಶಾಸ್ತ್ರದ ಅರ್ಥ, ವ್ಯಾಖ್ಯೆ, ಸ್ವರೂಪ, ಅದರ ವ್ಯಾಪ್ತಿ, ಅದರ ಜೊತೆಗೆ ಮೈಕ್ರೋ ಎಕನಾಮಿಕ್ಸ್, ಮ್ಯಾಕ್ರೋ ಎಕನಾಮಿಕ್ಸ್, ಈ ರೀತಿ ಬೇರೆ ಬೇರೆ ವಿಷಯಗಳ ಬಗ್ಗೆ ಮಾಹಿತಿ ಸಿಕ್ಕಿರುತ್ತೆ. ಇನ್ನು ಮೂರನೇ ವಾರದಿಂದ ನಾವು ಅರ್ಥಶಾಸ್ತ್ರದ ವಿವರಣಾತ್ಮಕ ಅಧ್ಯಯನದಲ್ಲಿ ತೊಡಗಿಸ್ಕೋಬೇಕಾಗುತ್ತೆ. ಅರ್ಥಶಾಸ್ತ್ರದ ವಿವರಣಾತ್ಮಕ ಅಧ್ಯಯನ ಅಂತಂದ್ರೆ ಅದರಲ್ಲಿ ಬರ್ತಕ್ಕಂತಹ ಪ್ರತಿಯೊಂದು ಶೀರ್ಷಿಕೆಗಳು, ಅಂಶಗಳು, ಅವುಗಳನ್ನ ಅಧ್ಯಯನ ಮಾಡ್ತಾ ಹೋಗುದು. ಇದಕ್ಕೆ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಒಂದು ಒಳ್ಳೆ ಪುಸ್ತಕ ಅಂತಂದ್ರೆ ರಮೇಶ್ ಸಿಂಗ್ ಅವರ ಎಕನಾಮಿಕ್ಸ್ ಫಾರ್ ಯು ಪಿ ಎಸ್ ಸಿ ಅನ್ನೋ ಒಂದು ಪುಸ್ತಕ ತುಂಬಾ ಚೆನ್ನಾಗಿದೆ. ಕನ್ನಡದಲ್ಲಿ ಹೆಚ್ ಆರ್ ಕೆ ಅವರ ಅರ್ಥಶಾಸ್ತ್ರ ಅಂದ್ರೆ ಅವ್ರು ಬೇರೆ ಬೇರೆ ಟೈಟಲ್ ಬರೆದಿದ್ದಾರೆ, ಸೂಕ್ಷ್ಮ ಅರ್ಥಶಾಸ್ತ್ರ, ಸಮಗ್ರ ಅರ್ಥಶಾಸ್ತ್ರ, ಕೃಷಿ ಅರ್ಥಶಾಸ್ತ್ರ, ಹಿಂಗೆ ಬೇರೆ ಬೇರೆ ಟೈಟಲ್ ಬುಕ್ಸ್ ಬರೆದಿದ್ದಾರೆ. ಆ ಎಲ್ಲವನ್ನು ಕೂಡ ಕಲೆಕ್ಟ್ ಮಾಡಿಕೊಂಡು ಒಂದು ಕಡೆಯಿಂದ ಅಧ್ಯಾಯಗಳನ್ನ ನೋಡ್ತಾ ಹೋಗೋದಕ್ಕೆ ಆರಂಭ ಮಾಡ್ಕೊಳ್ಳಿ. ಮೂರನೇ ವಾರದಲ್ಲಿ ನಾವು ಅರ್ಥಶಾಸ್ತ್ರವನ್ನ ಸಂಪೂರ್ಣ ವಿವರಣಾತ್ಮಕವಾಗಿ ಅಧ್ಯಾಯವಾರು ನೋಡ್ಕೊಳ್ತಾ ಹೋಗ್ಬೇಕಾಗುತ್ತೆ. ಆ ಅಧ್ಯಾಯಗಳನ್ನ ನಾನು ನಿಮ್ ಮುಂದೆ ಒಂದಷ್ಟನ್ನ ಹೇಳ್ತಾ ಹೋಗ್ತೀನಿ. ಆ ಒಂದು ಆರ್ಡರ್ ಅಲ್ಲಿನೇ ನಾವು ಪ್ರಿಪೇರ್ ಆಗ್ತಾ ಹೋದ್ರೆ ಹೆಚ್ಚು ಕಡಿಮೆ ಎಲ್ಲಾ ಟಾಪಿಕ್ ಗಳನ್ನ, ಎಲ್ಲಾ ಚಾಪ್ಟರ್ ಗಳನ್ನ ಒಂದು ಕಡೆಯಿಂದ ಪೂರೈಸಂತ ಆಗುತ್ತೆ. ಈ ಮೂರನೇ ವಾರದಲ್ಲಿ ನಾವು ಕೈಗೊಳ್ಬೇಕಾಗಿರ್ತಕ್ಕಂತಹ ಅಧ್ಯಯನ ಎಲ್ಲಿಂದ ಅಂತಂದ್ರೆ ಆರಂಭದಿಂದ ತಗೋಬೇಕು. ಆರಂಭದಿಂದ ಅಂದ್ರೆ ಅರ್ಥಶಾಸ್ತ್ರ, ಅರ್ಥಶಾಸ್ತ್ರದ ಪೀಠಿಕೆ, ಬೆಳವಣಿಗೆ ಅಂದ್ರೆ ಏನು, ವಿಕಾಸ ಅಂದ್ರೆ ಏನು, ಮತ್ತು ಅರ್ಥಶಾಸ್ತ್ರದ ಇತರೆ ವ್ಯಾಖ್ಯೆಗಳು ಯಾವ್ಯಾವಿದಾವೆ ಅನ್ನೋದು. ಅದಾದ್ಮೇಲೆ ಭಾರತದ ಆರ್ಥಿಕತೆಯ ಬೆಳವಣಿಗೆ ಅಥವಾ ಭಾರತದ ಆರ್ಥಿಕತೆಯ ವಿಕಾಸ, ಅದರ ನಂತರ ಆರ್ಥಿಕ ಅಭಿವೃದ್ಧಿ ಅಥವಾ ಆರ್ಥಿಕ ಯೋಜನೆ, ಅದರ ನಂತರ ಭಾರತದಲ್ಲಿ ಯೋಜನೆಗಳು, ಭಾರತದಲ್ಲಿ ಆರ್ಥಿಕ ಸುಧಾರಣೆಗಳು, ಹಣದುಬ್ಬರ ಮತ್ತು ವ್ಯವಹಾರ, ಕೃಷಿ ಮತ್ತು ಆಹಾರ ನಿರ್ವಹಣೆ, ಕೈಗಾರಿಕೆಗಳು ಮತ್ತು ಮೂಲಭೂತ ಸೌಕರ್ಯಗಳು, ಸೇವಾ ವಲಯ, ಭಾರತೀಯ ಹಣಕಾಸು ಮಾರುಕಟ್ಟೆ, ಭಾರತೀಯ ಬ್ಯಾಂಕಿಂಗ್ ವ್ಯವಸ್ಥೆ, ಭಾರತದಲ್ಲಿ ಇನ್ಶೂರೆನ್ಸ್ ವ್ಯವಸ್ಥೆ, ಭಾರತದಲ್ಲಿ ಷೇರು ಮಾರುಕಟ್ಟೆ ಮತ್ತು ಇತರೆ ಬ್ಯಾಂಕಿಂಗ್ ವ್ಯವಸ್ಥೆಗಳು, ಭಾರತದಲ್ಲಿನ ಹೂಡಿಕೆ ವಿಧಾನಗಳು, ಅಂತಾರಾಷ್ಟ್ರೀಯ ಆರ್ಥಿಕತೆ ಸಂಸ್ಥೆಗಳು ಮತ್ತು ಭಾರತದಲ್ಲಿ ಅದರ ಪಾತ್ರ, ಭಾರತದಲ್ಲಿ ತೆರಿಗೆ ರಚನೆ ಅಥವಾ ತೆರಿಗೆ ವ್ಯವಸ್ಥೆಯ ರಚನೆ, ಭಾರತದಲ್ಲಿ ಸಾರ್ವಜನಿಕ ಹಣಕಾಸು, ಸುಸ್ಥಿರ ಅಭಿವೃದ್ಧಿ ಮತ್ತು ಹವಾಮಾನ ನಿರ್ವಹಣೆ, ಮಾನವ ಅಭಿವೃದ್ಧಿ, ಇವು ನಾವು ಮೂರನೇ ವಾರದಲ್ಲಿ ಕೈಗೊಳ್ಳಬಹುದಾಗಿರ್ತಕ್ಕಂಥ ಅಧ್ಯಯನಗಳು. ಈ ಎಲ್ಲವೂ ಕೂಡ ಒಂದರಿಂದ ಒಂದಕ್ಕೆ ಲಿಂಕ್ ಇದೆ ಅಂತ ಅನಿಸಿದ್ರು ಕೂಡ ಆಲ್ಮೋಸ್ಟ್ ಎಲ್ಲವೂ ಕೂಡ ಬೇಸಿಕ್ ಲೆವೆಲ್ ಅಲ್ಲಿ ನೀವು ಮಾಹಿತಿಯನ್ನ ಕಲೆಕ್ಟ್ ಮಾಡ್ತಕ್ಕಂಥ ಅಧ್ಯಾಯಗಳು. ಮೂರನೇ ವಾರದಲ್ಲಿ ಮತ್ತೊಂದ್ಸಲ ಹೇಳ್ತೇನೆ ನಿಮ್ಗೆ, ಮೂರನೇ ವಾರದಲ್ಲಿ ನಾವು ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಪೀಠಿಕೆ, ಬೆಳವಣಿಗೆ, ವಿಕಾಸ, ಅಭಿವೃದ್ಧಿ, ಭಾರತದ ಆರ್ಥಿಕತೆಯ ವಿಕಾಸ, ಆರ್ಥಿಕ ಅಭಿವೃದ್ಧಿ ಅಥವಾ ಯೋಜನೆ, ಭಾರತದಲ್ಲಿ ಯೋಜನೆಗಳು, ಆರ್ಥಿಕ ಸುಧಾರಣೆಗಳು, ಹಣದುಬ್ಬರ ಮತ್ತು ವ್ಯವಹಾರ, ಕೃಷಿ, ಆಹಾರ ನಿರ್ವಹಣೆ, ಕೈಗಾರಿಕೆಗಳು ಮತ್ತು ಮೂಲಭೂತ ಸೌಕರ್ಯ, ಸೇವಾ ವಲಯ, ಭಾರತೀಯ ಹಣಕಾಸು ಮಾರುಕಟ್ಟೆ, ಭಾರತದಲ್ಲಿ ಬ್ಯಾಂಕಿಂಗ್ ವ್ಯವಸ್ಥೆ, ಭಾರತದಲ್ಲಿ ವಿಮಾ ವ್ಯವಸ್ಥೆ ಅಥವಾ ಇನ್ಶೂರೆನ್ಸ್ ವ್ಯವಸ್ಥೆ, ಭಾರತದಲ್ಲಿ ಸೆಕ್ಯೂರಿಟೀಸ್ ಅಥವಾ ಸ್ಟಾಕ್ ಮಾರ್ಕೆಟ್ ವ್ಯವಸ್ಥೆ, ಭಾರತದಲ್ಲಿ ಮತ್ತು ಭಾರತ ಮತ್ತು ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆಗಳಲ್ಲಿ ಅದರ ಪಾತ್ರ, ತೆರಿಗೆ ವ್ಯವಸ್ಥೆ, ಸಾರ್ವಜನಿಕ ಹಣಕಾಸು, ಸುಸ್ಥಿರ ಅಭಿವೃದ್ಧಿ ಮತ್ತು ಹವಾಮಾನ ಬದಲಾವಣೆ, ಮಾನವ ಅಭಿವೃದ್ಧಿ, ಇಷ್ಟು ವಿಷಯಗಳನ್ನ
ಮೂರನೇ ವಾರದಲ್ಲಿ ಸಿದ್ಧತೆ ಮಾಡಿಕೊಂಡ್ರೆ

ಬಗ್ಗೆ ಮತ್ತೊಂದಷ್ಟು ಮಾಹಿತಿಗಳನ್ನ, ಮತ್ತೊಂದಷ್ಟು ಅಂಶಗಳನ್ನ ನಾವು ತಗೊಳಂತಾಗುತ್ತೆ. ಇನ್ನು ನಾಲ್ಕನೇ ವಾರದಲ್ಲಿ ಮತ್ತೆ ಇದೇ ರೀತಿ ಒಂದೊಂದೇ ವಿಷಯಗಳನ್ನ ನಾವು ಮತ್ತೆ ಮುಂದುವರ್ಸ್ಕೊಂಡು ಹೋಗ್ಬೇಕು. ಅಂದ್ರೆ ನಾವು ಮೊದಲ ಎರಡು ವಾರದಲ್ಲಿ ಏನ್ ಮಾಡಿದೀವಿ, ಪ್ರತಿ ವಿಷಯಕ್ಕೆ ಸಂಬಂಧಪಟ್ಟಂತ ಅತ್ಯಂತ ಅವಶ್ಯಕ ಅಂಶಗಳನ್ನ ಟೆಕ್ಸ್ಟ್ ಬುಕ್ ಮುಖಾಂತರ ತಿಳ್ಕೊಂಡ್ವಿ. ಮೂರನೇ ವಾರದಲ್ಲಿ ಆರ್ಥಿಕತೆಗೆ ಸಂಬಂಧಪಟ್ಟಂತಹ ಪ್ರತಿಯೊಂದು ಅಂಶಗಳ ಬಗ್ಗೆ ಹೆಚ್ಚಿನ ಮಾಹಿತಿ ತಗೊಂಡ್ವಿ. ಈಗ ನಾಲ್ಕನೇ ವಾರದಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಆ ಒಂದೊಂದು ಟಾಪಿಕ್ ಅನ್ನ, ಆ ಒಂದೊಂದು ಅಂಶವನ್ನು ಕೂಡ ಮತ್ತಷ್ಟು ವಿವರಣಾತ್ಮಕವಾಗಿ ಓದೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಮತ್ತಷ್ಟು ವಿವರಣಾತ್ಮಕವಾಗಿ. ಈ ನಾಲ್ಕನೇ ವಾರದಲ್ಲಿ ನಮ್ಮ ಅಧ್ಯಯನದ ಅಂಶಗಳು ಕಡಿಮೆ ಆಗುತ್ತೆ, ಆದ್ರೆ ಅಧ್ಯಯನದ ವ್ಯಾಪ್ತಿ ಮತ್ತೆ ಗಂಭೀರತೆ ಜಾಸ್ತಿ ಆಗುತ್ತೆ. ಅಂದ್ರೆ ಪ್ರತಿ ಟಾಪಿಕ್ ಕೂಡ ಇನ್ನು ಜಾಸ್ತಿ ಡೀಪ್ ಆಗಿ ಡೆಪ್ತ್ ಆಗಿ ಓದೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಇಲ್ಲಿ ಪ್ರತಿ ಎರಡು ದಿನಕ್ಕೆ ಒಂದು ಟಾಪಿಕ್ ತರ ನೋಡ್ತಾ ಹೋಗ್ರಿ, ಪ್ರತಿ ಎರಡು ದಿನಕ್ಕೆ ಒಂದು ಟಾಪಿಕ್. ಅರ್ಥಶಾಸ್ತ್ರದ ಪೀಠಿಕೆ ಇದು ಒಂದು ದಿನ ಪೂರ್ತಿ ಇರ್ಲಿ, ಮತ್ತೆ ಭಾರತದಲ್ಲಿ ಹಣಕಾಸು ಇದು ಸುಮಾರು ಎರಡರಿಂದ ಮೂರು ದಿನ ಬೇಕಾಗತ್ತೆ. ಭಾರತದಲ್ಲಿ ಹಣಕಾಸು ಅಥವಾ ಬ್ಯಾಂಕಿಂಗ್ ಉದ್ಯಮ ಇದು ಎರಡರಿಂದ ಮೂರು ದಿನ ಬೇಕಾಗತ್ತೆ. ಅದಾದ್ಮೇಲೆ ಭಾರತದಲ್ಲಿ ಅಭಿವೃದ್ಧಿ ಮತ್ತು ಬೆಳವಣಿಗೆ ಇದಕ್ಕೆ ಸುಮಾರು ಎರಡು ದಿನ ಬೇಕಾಗತ್ತೆ. ಆರ್ಥಿಕ ಯೋಜನೆಗಳು ಇದಕ್ಕೆ ಸುಮಾರು ಎರಡು ದಿನ ಬೇಕಾಗತ್ತೆ. ಸೊ ಹೀಗೆ ಮೂರು ನಾಲ್ಕು ದಿನಗಳಲ್ಲಿ ನೀವು ಈ ಅಂಶಗಳನ್ನ, ಈ ಟಾಪಿಕ್ಗಳನ್ನ ನೋಡ್ಕೊಳ್ರಿ. ಆರ್ಥಿಕತೆಗೆ ಯಾವುದು ಪೀಠಿಕೆ, ಭಾರತದಲ್ಲಿ ಬ್ಯಾಂಕಿಂಗ್, ಬೆಳವಣಿಗೆ ಮತ್ತು ಆರ್ಥಿಕ ಅಭಿವೃದ್ಧಿ, ಇನ್ನ ಕೊನೆ ಎರಡು ಮೂರು ದಿನದಲ್ಲಿ ಸರ್ಕಾರಿ ಯೋಜನೆಗಳು ಮತ್ತು ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆಗಳು. ಸರ್ಕಾರಿ ಯೋಜನೆಗಳು ಮತ್ತು ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆಗಳು, ಅದಾದ್ಮೇಲೆ ಅಂತಾರಾಷ್ಟ್ರೀಯ ಸಂಬಂಧಗಳು, ಅಂತಾರಾಷ್ಟ್ರೀಯ ಸಂಸ್ಥೆಗಳು ಮತ್ತು ಅಂತಾರಾಷ್ಟ್ರೀಯ ಸಂಬಂಧಗಳು, ಸರ್ಕಾರಿ ಯೋಜನೆಗಳು. ಇಲ್ಲಿ ಸರ್ಕಾರಿ ಯೋಜನೆಗಳು ಅಂತ ನೋಡ್ತಾ ಇರಬೇಕಾದ್ರೆ ಕೇಂದ್ರ ಸರ್ಕಾರದ ಯೋಜನೆಗಳು ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳು, ಈ ಎಲ್ಲವನ್ನೂ ಕೂಡ ಒಂದು ವಾರದಲ್ಲಿ ನೀವು ಕಣ್ಣಾಡಿಸಿ. ಅದಾದ ಮೇಲೆ ಐದನೇ ವಾರದಲ್ಲಿ ನಾವು ಕೈಗೊಳ್ಬೇಕಾಗಿರೋದು ಏನು ಅಂದ್ರೆ ಬಜೆಟ್, ಆ ವರ್ಷದ ಬಜೆಟ್ನ ಒಂದು ವಿಶ್ಲೇಷಣೆ, ಆ ವರ್ಷದ ಬಜೆಟ್ನ ಒಂದು ವಿಶ್ಲೇಷಣೆ. ಯಾವ್ಯಾವ ಕ್ಷೇತ್ರಗಳಿದಾವೆ, ಯಾವ ಕ್ಷೇತ್ರಕ್ಕೆ ಪ್ರಾಮುಖ್ಯತೆ ನೀಡಲಾಗಿದೆ, ಹಣ ಯಾವ ರೀತಿ ಬರುತ್ತೆ, ಯಾವ ರೀತಿ ಹೋಗುತ್ತೆ, ಇಂಥ ಪ್ರಮುಖ ಅಂಶಗಳೇನಿರ್ತಾವಲ್ವಾ ಅವು, ಮತ್ತೆ ಆದ್ಯತಾ ವಲಯಗಳು ಮತ್ತು ವಿಶೇಷ ಆದ್ಯತಾ ವಲಯಗಳು, ಇವನ್ನ ಬಜೆಟ್ ಅನ್ನ ಸುಮಾರು ಎರಡು ದಿನಗಳ ಮಟ್ಟಿಗೆ ಸೂಕ್ಷ್ಮವಾಗಿ ಗಮನಿಸಿ ಅದರಲ್ಲಿರೋ ಇಂಪಾರ್ಟೆಂಟ್ ಅಂಶಗಳೇನಿದಾವೆ ಅವನ್ನ ಪಾಯಿಂಟ್ ಔಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಸಾರ್ವಜನಿಕ ಸೇವೆಗಳು, ಭಾರತದಲ್ಲಿ ಸಾರ್ವಜನಿಕ ಸೇವೆಗಳು. ನಂತರ ಎಕನಾಮಿಕ್ ಸರ್ವೆ ಅಂತ ಪ್ರತಿ ವರ್ಷ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಬಜೆಟ್ನ ಸಂದರ್ಭದಲ್ಲಿ ಒಂದು ಪ್ರಕಟಣೆ ಕೊಡುತ್ತೆ, ಒಂದು ಬುಕ್ಲೆಟ್ ತರ, ಕಳೆದ ವರ್ಷದಲ್ಲಿ ಎಷ್ಟು ಆರ್ಥಿಕ ಅಭಿವೃದ್ಧಿ ಆಗಿದೆ ಅನ್ನೋ ಒಂದು ವಿಶ್ಲೇಷಣೆ ಕೇಂದ್ರ ಸರ್ಕಾರನೂ ಕೊಡುತ್ತೆ, ರಾಜ್ಯ ಸರ್ಕಾರನೂ ಕೊಡುತ್ತೆ. ಹೀಗಾಗಿ ಈ ಒಂದು ನಾವೇನೀಗ ಹೇಳಿದ್ವಲ್ವ ಐದನೇ ವಾರದಲ್ಲಿ, ಐದನೇ ವಾರದಲ್ಲಿ ನಾವು ಮಾಡಬೇಕಾಗಿರೋ ಕೆಲಸ ಸರ್ಕಾರಿ ಯೋಜನೆಗಳು, ಅಂತಾರಾಷ್ಟ್ರೀಯ ಸಂಘ ಸಂಸ್ಥೆಗಳು, ಬಜೆಟ್ ಮತ್ತು ಎಕನಾಮಿಕ್ ಸರ್ವೆ, ಆರ್ಥಿಕ ವಿಶ್ಲೇಷಣೆಯ ಅಂಶಗಳು. ಇವು ಸಾಮಾನ್ಯ ಇದರಲ್ಲಿ ಎಲ್ಲಾ ವಿಷಯಗಳು ಬಂದೋಗಿರುತ್ತೆ, ಹಾಗಾಗಿ ಇದು ಓದೋದಕ್ಕೆ ಜಾಸ್ತಿ ಟೈಮ್ ಬೇಕಾಗುತ್ತೆ, ಅರ್ಥ ಮಾಡ್ಕೊಳ್ಳೋದಕ್ಕೆ ಜಾಸ್ತಿ ಟೈಮ್ ಬೇಕಾಗುತ್ತೆ. ಟಾಪಿಕ್ಗಳು ಕಡಿಮೆ ಅಂತ ನಿಮ್ಗೆ ಅನ್ಸಿದ್ರು ಕೂಡ ಇದರಲ್ಲಿ ನೀವು ಎಲ್ಲವನ್ನೂ ಕೂಡ ಒಳಗೊಳ್ಳೋ ತರ ಒಂದು ವಾರದಲ್ಲಿ ಪ್ರಿಪೇರ್ ಆಗಿ. ಅದರ ನಂತರದಲ್ಲಿ ನಾವು ಆರನೇ ವಾರದಲ್ಲಿ ಗಮನಿಸಬೇಕಾಗಿರೋದು ಎಗೈನ್ ಒಂದೊಂದೇ ಟಾಪಿಕ್ಸ್, ನಾವೇನು ಎಕನಾಮಿಕ್ಸ್ ಅಂತ ತಗೊಳ್ತಿದ್ವಿ ಅದರಲ್ಲಿ ತಗೊಂಡ ಪ್ರತಿಯೊಂದು ಶೀರ್ಷಿಕೆಗಳನ್ನ ಮತ್ತಷ್ಟು ವಿವರಣಾತ್ಮಕವಾಗಿ ಓದ್ತಾ ಹೋಗೋದು. ನಾವಾಗಲೇ ಒಂದಷ್ಟು ಓದಿದ್ವಿ ಅಲ್ಲಿ, ಈಗ ಉಳಿದಿರೋ ಟಾಪಿಕ್ಗಳನ್ನ ಇಲ್ಲಿ ಓದ್ತಾ ಹೋಗೋಣಂತೆ. ಯಾವ್ಯಾವ ಅಂತವು ಅಂತಂದ್ರೆ ಆರ್ಥಿಕ ಸುಧಾರಣೆಗಳು, ಕೃಷಿ ಮತ್ತು ಹಣಕಾಸು ನಿರ್ವಹಣೆ, ಕೃಷಿ ಮತ್ತು ಆಹಾರ ನಿರ್ವಹಣೆ, ಕೈಗಾರಿಕೆಗಳು ಮತ್ತು ಮೂಲಭೂತ ಸೌಕರ್ಯಗಳು, ಭಾರತದ ಹಣಕಾಸು ಮಾರುಕಟ್ಟೆ, ಈ ತರ ನಾವೇನ್ ಟಾಪಿಕ್ ಮಾಡ್ತಾ ಬಂದ್ವಲ್ವ ಆ ಟಾಪಿಕ್ಗಳನ್ನ ಮತ್ತೊಂದು ಸಲ ಇಲ್ಲಿ ಓದ್ತಾ ಹೋಗ್ರಿ. ಅಂದ್ರೆ ನಾವು ಒಂದು ಹಂತದಲ್ಲಿ ಸಿದ್ಧತೆ ಮಾಡ್ಕೋಬೇಕಾದ್ರೆ ಒಂದು ತಪ್ಪು ಮಾಡಬೇಡಿ. ನೀವು ಭಾರತದ ಆರ್ಥಿಕತೆ ಅಂತ ಓದ್ತಾ ಇರಬೇಕಾದ್ರೆ ಅವತ್ತಿನ ಅಧ್ಯಯನ ಮತ್ತು ಆ ವಾರದ ಅಧ್ಯಯನ ಪೂರ್ತಿ ಭಾರತದ ಆರ್ಥಿಕತೆಗೆ ಸಂಬಂಧಪಟ್ಟಂತೆ ಇರಲಿ, ಅದೇ ನೀವು ಕರ್ನಾಟಕದ ಆರ್ಥಿಕತೆ ಮಿಕ್ಸ್ ಮಾಡಬೇಡಿ. ಅದೇ ತರ ಕರ್ನಾಟಕದ ಆರ್ಥಿಕತೆ ಅಂತ ಓದ್ತಾ ಇರಬೇಕಾದ್ರೆ ಅದು ಕರ್ನಾಟಕದ ಆರ್ಥಿಕತೆಗೆ ಮಾತ್ರ ಸೀಮಿತ ಆಗಿರಲಿ, ಭಾರತದ ಆರ್ಥಿಕತೆ ಮಿಕ್ಸ್ ಮಾಡಬೇಡಿ. ಅದೇ ತರ ಕರ್ನಾಟಕದ ಬಜೆಟ್ ಮತ್ತು ಕರ್ನಾಟಕದ ಆರ್ಥಿಕ ವಿಶ್ಲೇಷಣೆ ಈ ಎರಡನ್ನ ಒಂದು ಸಲ ತಗೊಳ್ರಿ. ಭಾರತದ ಬಜೆಟ್ ಮತ್ತು ಭಾರತದ ಆರ್ಥಿಕ ವಿಶ್ಲೇಷಣೆ ಇದನ್ನ ಒಂದು ಸಲ ತಗೊಳ್ರಿ. ಹಾಗೇನಾಗುತ್ತೆ, ಅಂಕಿ ಅಂಶಗಳು ಕನ್ಫ್ಯೂಸ್ ಆಗಲ್ಲ, ಸರ್ಕಾರಿ ಯೋಜನೆಗಳು ಮತ್ತು ಘೋಷಣೆಗಳು ಒಂದಕ್ಕೊಂದು ಓವರ್ಲ್ಯಾಪ್ ಆಗಲ್ಲ, ಕನ್ಫ್ಯೂಸ್ ಆಗಲ್ಲ. ಬೆಳವಣಿಗೆ ದರಗಳು ಮತ್ತು ಇತರೆ ಲಕ್ಷಣಗಳು, ಇತರೆ ಸೂಚಕಗಳು ಇದಾವಲ್ವ, ಅವು ನಮಗೆ ಜಾಸ್ತಿ ಇದಾಗಲ್ಲ. ಅದೇ ರೀತಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಆರ್ಥಿಕತೆಯನ್ನು ಓದ್ಬೇಕಾದ್ರೆ ಅದನ್ನ ಒಂದು ಸಪರೇಟ್ ಯೂನಿಟ್ ಮಾಡ್ಕೊಳ್ಳಿ. ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ, ಭಾರತದ ಆರ್ಥಿಕತೆ ಮತ್ತು ರಾಜ್ಯದ ಆರ್ಥಿಕತೆ, ಈ ಮೂರನ್ನು ಯಾವುದೇ ಕಾರಣಕ್ಕೂ ಒಟ್ಟೊಟ್ಟಿಗೆ ಬರೋ ತರ ಮಾಡ್ಕೋಬೇಡಿ. ಎಕ್ಸಾಂಪಲ್, ಒಂದು ಉದಾಹರಣೆ ತಗೊಳ್ಳೋಂತೆ, ಕೃಷಿ ಮತ್ತು ಆಹಾರ ನಿರ್ವಹಣೆ ಅನ್ನೋ ಒಂದು ಉದಾಹರಣೆ ತಗೊಳ್ರಿ. ಭಾರತದಲ್ಲಿ ಕೃಷಿ ಮತ್ತು ಆಹಾರ ನಿರ್ವಹಣೆಯನ್ನ ಓದಿದ್ರ ಜೊತೆಗೆ ಕರ್ನಾಟಕದ ಓದೋದ್ ಬೇಡ. ಏಕೆ ಅಂತಂದ್ರೆ ಅಲ್ಲಿರೋ ಮಾನದಂಡಗಳೇ ಬೇರೆ, ಅಲ್ಲಿರೋ ಯೋಜನೆಗಳೇ ಬೇರೆ, ಅಲ್ಲಿರೋ ಲಕ್ಷಣಗಳೇ ಬೇರೆ. ಕರ್ನಾಟಕಕ್ಕೆ ಬಂದಾಗ ಇಲ್ಲಿರೋ ಲಕ್ಷಣಗಳು ಯೋಜನೆಗಳೇ ಬೇರೆ. ಹೀಗಾಗತ್ತೆ, ಕೇಂದ್ರ ಸರ್ಕಾರದ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳು, ಲಕ್ಷಣಗಳು, ವಿಶ್ಲೇಷಣೆ

0: ಸ್ಥಾನಗಳು ಮತ್ತು ಗ್ರೂಪ್ ರೇಷ್ಯೋಗಳು ಬೇರೆ ಬೇರೆ ಇರುತ್ತೆ. ಹೀಗಾಗಿ ಎಕನಾಮಿಕ್ಸ್ ಓದ್ತಾ ಇರ್ಬೇಕಾದ್ರೆ ಅದೊಂದು ಟೈಟ್ ಕಂಪಾರ್ಟ್ಮೆಂಟ್ ಮಾಡ್ಕೊಳ್ರಿ, ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಂತವು ಮತ್ತು ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟವು ಅಂತ. ಸೊ ನಂತರದ ಒಂದು ವಾರದಲ್ಲಿ ನಾವೀಗೇನು ನೋಡ್ತಾ ಬಂದ್ವಲ್ಲ, ಇವನ್ನ ನೋಡಿದ್ದಾದ್ಮೇಲೆ ಅಂದ್ರೆ ಟಾಪಿಕ್ ವೈಸ್ ನಾವಲ್ಲಿ ಏನ್ ನೋಡಿದ್ವಲ್ಲ ಅವು ಮತ್ತೆ ರಿಪೀಟೇಷನ್ ಆಗುತ್ತೆ. ನಂತರದ ವಾರದಲ್ಲಿ ನಾವೇನ್ ಮಾಡ್ಕೋಬೇಕು ಅಂತಂದ್ರೆ ಆರ್ಥಿಕತೆಗೆ ಸಂಬಂಧಪಟ್ಟಂತಹ ಇತ್ತೀಚಿನ ಬೆಳವಣಿಗೆಗಳ ಬಗ್ಗೆ ನೋಡ್ಬೇಕಾಗತ್ತೆ. ಆರ್ಥಿಕತೆಗೆ ಸಂಬಂಧಪಟ್ಟ ಇತ್ತೀಚಿನ ಬೆಳವಣಿಗೆ, ಉದಾಹರಣೆಗೆ ಸಾಮಾಜಿಕ ಮತ್ತು ಆರ್ಥಿಕ ಸಮಸ್ಯೆಗಳು, ಸಾಮಾಜಿಕ ಮತ್ತು ಆರ್ಥಿಕ ಸಮಸ್ಯೆಗಳು, ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮಗಳು ಮತ್ತು ಯೋಜನೆಗಳು, ನಗರಾಭಿವೃದ್ಧಿ ಕಾರ್ಯಕ್ರಮಗಳು ಮತ್ತು ಯೋಜನೆಗಳು, ಸಮಗ್ರ ಅಭಿವೃದ್ಧಿ ಕಾರ್ಯಕ್ರಮಗಳು ಮತ್ತು ಯೋಜನೆಗಳು, ಅದರ ಜೊತೆಗೆ ಬೆಲೆ, ಹಣದುಬ್ಬರ, ಜನಸಂಖ್ಯೆ ಮತ್ತು ಆರ್ಥಿಕ ಸಮಸ್ಯೆ, ಭೂ ಸುಧಾರಣೆಗಳು, ಆಹಾರದ ಭದ್ರತೆ ಮತ್ತು ಆರ್ಥಿಕ ಬೆಳವಣಿಗೆ ಮತ್ತು ಯೋಜನೆ, ಇವನ್ನ ನಂತರದ ವಾರದಲ್ಲಿ ಅಲ್ಲಿ ಹೆಚ್ಚು ಕಡಿಮೆ ನಾವು ಒಂದು 5 ವಾರದವರೆಗೆ ಯಾವ ತರ ಮಾಡ್ಬೇಕು ಅಂತ ನೋಡ್ಕೊಳ್ಳೋಣ. ಇನ್ನು ಕೊನೆ ವಾರದಲ್ಲಿ ನಾವು ಮಾಡ್ಬೇಕಾಗಿರೋದು ಏನಂತಂದ್ರೆ ಹಳೆ ಪ್ರಶ್ನೆ ಪತ್ರಿಕೆಗಳು ಏನಿರ್ತಾವಲ್ವಾ, ಆ ಹಳೆ ಪ್ರಶ್ನೆ ಪತ್ರಿಕೆಗಳನ್ನ ಒಂದ್ ಕಡೆ ಕಲೆಕ್ಟ್ ಮಾಡ್ಕೊಂಡು ಅದರಲ್ಲಿ ಆರ್ಥಿಕತೆಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನ ಯಾವ ರೀತಿ ಕೇಳಲಾಗಿದೆ ಮತ್ತು ಯಾವ ಹಂತದವರೆಗೆ ಕೇಳಲಾಗಿದೆ ಅಂತ ನೋಡಿ ಅದನ್ನ ನಾವು ಸಾಲ್ವ್ ಮಾಡೋದಕ್ಕೆ ಪ್ರಯತ್ನ ಪಡಬೇಕು. ಆಲ್ಮೋಸ್ಟ್ ಇತ್ತೀಚೆಗೆ ತುಂಬಾ ಕೋಚಿಂಗ್ ಕ್ಲಾಸ್ಗಳು, ಟೆಲಿಗ್ರಾಮ್ ಚಾನಲ್, ವಾಟ್ಸ್ಆಪ್ ಗ್ರೂಪ್ ಈ ತರ ಎಲ್ಲ ಮಾಡಿ ಇವತ್ತಿನ ಮಾರ್ಕ್ ಟೆಸ್ಟ್ ಮತ್ತೆ ಕ್ವಶನ್ ಪೇಪರ್ಗಳನ್ನ ಆಯಾ ಗ್ರೂಪ್ ಅಲ್ಲಿ ಶೇರ್ ಮಾಡ್ತಾ ಇರ್ತಾರೆ. ನೀವು ಅಂತದ್ರಲ್ಲಿ ಸಿಗೋ ಕ್ವಶನ್ ಪೇಪರ್ಗಳಲ್ಲಿ ಅಥವಾ ಪ್ರಶ್ನೆ ಪತ್ರಿಕೆ ಮಾರ್ಕ್ ಟೆಸ್ಟೇ ಆಗಿರ್ಲಿ, ಅಲ್ಲಿ ಕೇಳಿರೋ ಎಕಾನಮಿ ಪ್ರಶ್ನೆಗಳನ್ನ ನೀವು ಕೂತು ಅವುಗಳಿಗೆ ಉತ್ತರ ಕಂಡುಕೊಳ್ಳೋದ್ರಲ್ಲಿ ನೀವು ಸಕ್ಸಸ್ ಆದ್ರಿ ಅಂತಂದ್ರೆ ನಿಮ್ಮ ಪ್ರಿಪರೇಷನ್ ಸರಿಯಾಗಿದೆ ಅಂತ ಅರ್ಥ. ಹಾಗಾಗಿ ಅಧ್ಯಯನ ಆರಂಭ ಆಗಿ ಮತ್ತೆ ಆರ್ಥಿಕತೆ ಅಧ್ಯಯನ ಇದು ಮುಗಿತಾ ಬಂತು ಅನ್ನೋ ಮಧ್ಯದಲ್ಲಿ ಪ್ರತಿ ವಾರನೂ ಕೂಡ ನಾವು ಇಂಥ ಮಾರ್ಕ್ ಟೆಸ್ಟ್ಗಳು ಅಥವಾ ಹಳೆ ಪ್ರಶ್ನೆ ಪತ್ರಿಕೆಗಳನ್ನ ಸಾಲ್ವ್ ಮಾಡೋದು, ಈ ಒಂದು ಅಭ್ಯಾಸವನ್ನು ಮಾಡ್ಕೊಡೋದು ತುಂಬಾ ಒಳ್ಳೆ ಕೆಲಸ. ಸೊ ನೀವು ಯಾವುದೇ ಒಂದು ಪರೀಕ್ಷೆಗೆ ಅಪ್ಲೈ ಮಾಡಬೇಕಾದ್ರೆ ನೀವು ಸಿಲೆಬಸ್ ಅನ್ನ ಮೊದಲು ತಗೊಳ್ತೀರಾ, ಸಿಲೆಬಸ್ ತಗೊಂಡು ಅದರಲ್ಲಿ ಭಾರತದ ಆರ್ಥಿಕತೆ ಅಂತ ಇದೆಯಾ ಅಂತ ನೋಡಿ. ಅಲ್ಲಿ ಆರ್ಥಿಕತೆ ಅಂತ ಇದ್ದಾಗ ನೀವು ಸಿಲೆಬಸ್ ಅನ್ನ ಮೊದಲು ಗಮನಿಸಿ, ಭಾರತದ ಆರ್ಥಿಕತೆ ಅಂತ ಇದೆಯಾ ಅಥವಾ ಆರ್ಥಿಕತೆ ಮತ್ತು ಆರ್ಥಿಕ ಬೆಳವಣಿಗೆ ಅಂತ ಇದೆಯಾ ಅಂತ. ಯಾಕೆಂತಂದ್ರೆ ಕೆಲವು ಅಂದ್ರೆ ಗ್ರೂಪ್ ಬಿ ಮತ್ತೆ ಗ್ರೂಪ್ ಎ ಹಂತದ ಹುದ್ದೆಗಳಿಗೆ ಭಾರತದ ಆರ್ಥಿಕತೆ ಮಾತ್ರ ಇರುತ್ತೆ, ಕರ್ನಾಟಕದ ಆರ್ಥಿಕತೆ ಅನ್ನೋದು ಭಾರತದ ಆರ್ಥಿಕತೆ ಒಳಗಡೆ ಸೇರೋಗಿರುತ್ತೆ. ಇನ್ನು ಗ್ರೂಪ್ ಸಿ ಹಂತದ ಹುದ್ದೆಗಳಲ್ಲಿ ಕರ್ನಾಟಕದ ಆರ್ಥಿಕತೆ ಪ್ರತ್ಯೇಕವಾಗಿರುತ್ತೆ. ಹೀಗಾಗಿ ಒಂದು ಪರೀಕ್ಷೆಗೆ ಅಥವಾ ಒಂದು ಜಾಬ್ಗೆ ನೀವು ಅಪ್ಲೈ ಮಾಡ್ತಾ ಇದೀರಾ ಅಂದಾಗ ಮೊದಲು ಸಿಲೆಬಸ್ ಅನ್ನ ನೋಡಿ. ಸಿಲೆಬಸ್ ಅಲ್ಲಿ ನಿಮಗೆ ಯಾವ್ಯಾವ ಅಂಶಗಳಿದಾವೆ, ಇಂಡಿಯನ್ ಪಾಲಿಟಿ, ಎಕಾನಮಿ, ಜಿಯಾಗ್ರಫಿ, ಹಿಸ್ಟರಿ, ಸೊಸೈಟಿ ಅಂಡ್ ಕಲ್ಚರ್, ಈ ತರ ಯಾವ ತರ ಇದೆ ಅನ್ನೋದನ್ನ ಗಮನಿಸಿ ಅದಕ್ಕೆ ತಕ್ಕಂತೆ ಅದರಲ್ಲಿ ಅರ್ಥಶಾಸ್ತ್ರದ ಪ್ರಶ್ನೆಗಳು ಎಷ್ಟಿರ್ತವೆ ಅನ್ನೋದನ್ನ ನೀವು ಒಂದು ಅಂದಾಜು ಸಿಗಬೇಕು ಅಂದ್ರೆ ಹಳೆಯ ಒಂದ್ 2-3 ಪ್ರಶ್ನೆ ಪತ್ರಿಕೆಗಳನ್ನ ಕಲೆಕ್ಟ್ ಮಾಡ್ಕೊಡಿ. ಹಳೆಯ 2-3 ಪ್ರಶ್ನೆ ಪತ್ರಿಕೆಗಳಲ್ಲಿ ಎಕನಾಮಿಕ್ಸ್ಗೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಎಷ್ಟಿದಾವೆ ಅಂತ ನೀವು ಗಮನಿಸಿದ್ದೆ ಆದ್ರೆ ನಿಮ್ಗೆ ಅಲ್ಗೊಂದು ಒಂದು ಅಂದಾಜು ಸಿಗುತ್ತೆ ಎಷ್ಟು ಪ್ರಶ್ನೆಗಳು ಅರ್ಥಶಾಸ್ತ್ರವನ್ನು ಓದ್ಕೊಳ್ಳೋದ್ರಿಂದ ಎಷ್ಟು ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡೋದಕ್ಕೆ ಸಾಧ್ಯ ಆಗತ್ತೆ, ಇಷ್ಟನ್ನ ನೀವು ಗಮನದಲ್ಲಿಟ್ಕೊಂಡು ನೀವು ಅದನ್ನ ಮುಂದುವರಿಸ್ತಾ ಹೋಗಿ. ಮತ್ತೊಂದ್ಸಲ ಹೇಳ್ತಾ ಇದ್ದೀನಿ, NCERT ಪುಸ್ತಕಗಳಾಗ್ಲಿ ಅಥವಾ ನಮ್ಮ ರಾಜ್ಯದ ಪುಸ್ತಕಗಳೇ ಆಗಿರ್ಲಿ, ನೀವು ಪ್ರತಿ ಅಧ್ಯಾಯವನ್ನ ಓದಿದ ನಂತರದಲ್ಲಿ ಇಮಿಡಿಯೇಟ್ ಆಗಿ ನೆಕ್ಸ್ಟ್ ಚಾಪ್ಟರ್ಗೆ ಹೋಗ್ಬೇಡಿ. ಪ್ರತಿ ಅಧ್ಯಾಯದ ಕೊನೆಗೆ ಒಂದಷ್ಟು ಅಭ್ಯಾಸಕ್ಕಾಗಿ ಪ್ರಶ್ನೆಗಳು ಅಂತ ಇದಾವೆ, ನೀವು ಅವನ್ನ ಎಷ್ಟು ಓದ್ತಿರೋ ಅದರಲ್ಲಿರೋನ ಎಷ್ಟು ಸಾಲ್ವ್ ಮಾಡೋದಕ್ಕೆ ಸಾಧ್ಯ ಆಗುತ್ತೋ ಮತ್ತೆ ಟೆಕ್ಸ್ಟ್ ಬುಕ್ ಅನ್ನ ನೀವು ತೆಗೆದು ನೋಡೋದು ಬೇಕಾಗಲ್ಲ. ಅಂಡ್ ಆ ಟೆಕ್ಸ್ಟ್ ಬುಕ್ ನಿಮಗೆ ಫೌಂಡೇಶನ್ ತರ ಕೆಲಸ ಮಾಡೋದ್ರಿಂದಾಗಿ ಅದನ್ನ ನೀವು ಎಷ್ಟು ಸಾಧ್ಯನೋ ಅಷ್ಟು ಪರ್ಫೆಕ್ಟ್ ಆಗಿ, ಎಷ್ಟು ಸಾಧ್ಯನೋ ಅಷ್ಟು ಡೀಪ್ ಆಗಿ ಮತ್ತೆ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡಷ್ಟು ನಿಮಗೆ ಬೇರೆ ಮತ್ತು ನಂತರದಲ್ಲಿ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಪ್ರಶ್ನೆಗಳಿಗೆ ಬೇರೆ ಬೇರೆ ಪರೀಕ್ಷೆಗಳಿಗೆ ಓದ್ಕೋಬೇಕಾದಾಗ ರಿವಿಷನ್ ಮಾಡೋದಕ್ಕೆ ಟೈಮು ತುಂಬಾ ಕಡಿಮೆ ಬೇಕಾಗುತ್ತೆ. ಇಲ್ಲ ಅಂತಂದ್ರೆ ಪ್ರತಿ ಪರೀಕ್ಷೆಗೂ ಕೂಡ ನೀವು ಟೆಕ್ಸ್ಟ್ ಬುಕ್ ಇಂದ ಸ್ಟಾರ್ಟ್ ಮಾಡ್ಬೇಕಾಗುತ್ತೆ. ಆದ್ರಿಂದ ಟೆಕ್ಸ್ಟ್ ಬುಕ್ಗಳನ್ನ ಪ್ರಿಪೇರ್ ಆಗಬೇಕಾದ್ರೆ ಒಂದ್ಸರಿ ಸಮಾಧಾನವಾಗಿ ಯಾವುದೇ ಕನ್ಫ್ಯೂಷನ್ ಇಲ್ದಲೆ ಪೂರ್ತಿ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡಿ. ಅಂಡ್ ನಿಮ್ಮ ಪ್ರಿಪರೇಷನ್ ನ ಕೊನೆ ಭಾಗದಲ್ಲಿ ಆ ಪರೀಕ್ಷೆಗೆ ಸಂಬಂಧಿಸಿದಂತಹ ಹಳೆ ಪ್ರಶ್ನೆ ಪತ್ರಿಕೆಗಳು ಮತ್ತೆ ನೀವು ಯಾವ್ದಾದ್ರು ಪುಸ್ತಕ ನೀವು ರೆಫರ್ ಮಾಡ್ತಿದ್ರಿ ಅಂದ್ರೆ ಆ ಪುಸ್ತಕದಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳು ಚಾಪ್ಟರ್ ಕೊನೆಯಲ್ಲಿ ಇರ್ತಕ್ಕಂಥ ಪ್ರೋಗ್ರೆಸ್ ಅಂದ್ರೆ ಚೆಕ್ ಯುವರ್ ಪ್ರೋಗ್ರೆಸ್ ಅಂತ ಇರುತ್ತೆ, ಎಲ್ಲವನ್ನೂ ಕೂಡ ಸರಿಯಾಗಿ ಮನನ ಮಾಡ್ಕೊಂಡಿದ್ರ ಅನ್ನೋದನ್ನ ನೋಡಿಕೊಂಡು ನಿಮ್ಮ ಅಧ್ಯಯನವನ್ನ ಪೂರ್ಣಗೊಳಿಸ್ಕೊಳ್ಳಿ. ಧನ್ಯವಾದಗಳು.
1: ಸಾಮಾನ್ಯ ಜ್ಞಾನ ಸಾಧನೆಗೆ ದಾರಿ ತೋರುವ, ಮಾರ್ಗದರ್ಶನ ನೀಡುವ, ಜ್ಞಾನವನ್ನ ವೃದ್ಧಿಗೊಳಿಸಲು ಸಹಕಾರಿಯಾಗುವ
2: ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು,
1: ಪ್ರಚಲಿತ ವಿದ್ಯಮಾನಗಳು,
2: ಪಠ್ಯ ಹಾಗೂ ಪಠ್ಯೇತರ ವಿಷಯಗಳ ಬಗ್ಗೆ ಮಾಹಿತಿ ನೀಡಿ
1: ಮುಂದಿನ ಭವಿಷ್ಯಕ್ಕೆ ದಾರಿದೀಪವಾಗುವ ಕಾರ್ಯಕ್ರಮ
2: ಸಾಮಾನ್ಯ ಜ್ಞಾನ. ಸಾಮಾನ್ಯ ಜ್ಞಾನ, ಜ್ಞಾನವನ್ನ ಸಮೃದ್ಧಿಗೊಳಿಸುವ ಕಾರ್ಯಕ್ರಮ.
3: ಕೇಳುಗರೆ, ಇದುವರೆಗೂ ಸಾಮಾನ್ಯ ಜ್ಞಾನ ಕಾರ್ಯಕ್ರಮ ಪ್ರಸಾರವಾಯಿತು.

0: ಎಲ್ಲರಿಗೂ ನಮಸ್ಕಾರ.
1: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
0: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
1: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
0: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
1: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
0: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
1: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
0: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
1: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
0: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
1: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ, ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
0: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
1: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
0: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
0: ದೂರವಾಣಿ ಸಂಖ್ಯೆ 7337765608.
1: ಮತ್ತೊಂದು ದೂರವಾಣಿ ಸಂಖ್ಯೆ 7760292911. ಧನ್ಯವಾದಗಳು.

0: ಕ್ಷಯ ರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
1: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
0: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
1: ಕ್ಷಯ ರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
0: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
1: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ. ನಮ್ಮ ನಿಲಯದಿಂದ ಇನ್ನು ಮುಂದೆ ಮನೆ ಮೊದಲ ಪಾಠಶಾಲೆ ಕಾರ್ಯಕ್ರಮ, ಬೇಸಿಗೆಯಲ್ಲಿ ಮಕ್ಕಳ ಆರೋಗ್ಯದಲ್ಲಿ ವಹಿಸಬೇಕಾದ ಮುನ್ನೆಚ್ಚರಿಕೆ ಕ್ರಮಗಳ ಕುರಿತು ಎಂಸಿತಳಲು ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕಿಯಾದ ಶ್ರೀಮತಿ ಶಾರದರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ಮನೆಯೇ ಮೊದಲ ಪಾಠಶಾಲೆ,
1: ಜನನಿ ತಾನೇ ಮೊದಲ ಗುರುವು,
2: ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು
1: ಎಂಬ ಕವಿವಾಣಿಯಂತೆ ಹಿರಿಯರ ಅನುಭವ,
2: ಗುರುಗಳ ಮಾರ್ಗದರ್ಶನ,
1: ತಂದೆ ತಾಯಂದಿರ ಪ್ರೀತಿ ವಾತ್ಸಲ್ಯದ ಜೊತೆಗೆ
2: ಮಗುವಿನ ಕಲಿಕಾ ಸಾಮರ್ಥ್ಯವನ್ನು ಅನಾವರಣಗೊಳಿಸುವ ಕಾರ್ಯಕ್ರಮವೇ
1: ಮನೆಯೇ ಮೊದಲ ಪಾಠಶಾಲೆ.
2: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 10:20
1: ಹಾಗೂ ಮರು ಪ್ರಸಾರ ಸೋಮವಾರ ಮಧ್ಯಾಹ್ನ 3:40
2: ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
3: ಎಲ್ರಿಗೂ ನಮಸ್ಕಾರ. ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಈಗಂತೂ ಬೇಸಿಗೆ ಕಾಲ. ಸೂರ್ಯ ಅಂತೂ ತನ್ನ ಬಿರುಗಣ್ಣುಗಳಿಂದ ನಮ್ಮನ್ನೆಲ್ಲ ನೋಡ್ತಾ ಇದ್ದಾನೆ. ತಾಪಮಾನ ತುಂಬ ಜಾಸ್ತಿ ಆಗಿದೆ. ಇಂಥ ಸಂದರ್ಭದಲ್ಲಿ ಮಕ್ಕಳು ಯಾವ್ಯಾವ ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೊಳ್ಬೇಕು, ಅಥವಾ ನಾವು ದೊಡ್ಡೋರಾಗಿ ಮಕ್ಕಳ ಪೋಷಕರಾಗಿ ಮಕ್ಕಳನ್ನ ಹೇಗೆ ನೋಡ್ಕೊಳ್ಬೇಕು ಅನ್ನೋದನ್ನು ಇವತ್ತೊಂದು ಸ್ವಲ್ಪ ತಿಳ್ಕೊಳ್ಳೋಣ ಅಲ್ವಾ. ಈಗ ನಮಗೆ ಗೊತ್ತಿರೋ ಹಾಗೆ ನಮ್ಮ

ದೇಶದಲ್ಲಿ ಪ್ರಧಾನವಾಗಿ ಮೂರು ಕಾಲಗಳನ್ನು, ಮೂರು ಋತುಮಾನಗಳನ್ನು ನಾವು ಗುರುತಿಸ್ಕೊಬೋದು ಅಲ್ವಾ? ಮೊದಲನೇದು ಮಳೆಗಾಲ, ಚಳಿಗಾಲ, ಬೇಸಿಗೆ ಕಾಲ ಅಂತ. ಈಗ ನಡೀತಿರೋದು ಯಾವ ಕಾಲ ಅಂತ ಹೇಳಿದ್ರೆ ಎಲ್ರಿಗೂ ಗೊತ್ತು, ಅದು ಬೇಸಿಗೆ ಕಾಲ ಅಂತ. ಈ ಬೇಸಿಗೆ ಕಾಲ ಅನ್ನೋವಂಥದ್ದು ಮಾರ್ಚಿಂದ ಮೇ ಅಥವಾ ಜೂನ್ ಮೊದಲನೇ ವಾರದ ತನಕ ಇರುತ್ತೆ. ಹಾಗೆಯೇ ಈ ಮಳೆಗಾಲ ಅನ್ನೋವಂಥದ್ದು ಜೂನಿಂದ ಪ್ರಾರಂಭ ಆದರೆ ಸೆಪ್ಟೆಂಬರ್ ಅಕ್ಟೋಬರ್ ಮೊದಲನೇ ವಾರದ ತನಕ ಅಥವಾ ಒಂದು ಮಧ್ಯದ ವಾರದ ತನಕ ಇರುತ್ತೆ. ಹಾಗೆಯೇ ಚಳಿಗಾಲ ಅನ್ನೋದು ಡಿಸೆಂಬರ್ನಿಂದ ನಮಗೆ ಫೆಬ್ರವರಿ ತನಕ ಇರುತ್ತೆ. ನಮಗೆಲ್ರಿಗೂ ಗೊತ್ತು, ಜನವರಿ 15ನೇ ತಾರೀಕು ಮಕರ ಸಂಕ್ರಾಂತಿ ಆದಮೇಲೆ ಸೂರ್ಯನ ಪ್ರತಾಪ ಜಾಸ್ತಿ ಆಗ್ತಾ ಹೋಗುತ್ತೆ. ಓ, ಸಂಕ್ರಾಂತಿ ಮುಗೀತು, ಇನ್ನೇನು ಚಳಿಗಾಲ ಹೋಯಿತು ಅಂತ ನಾವೆಲ್ಲ ಅಂದ್ಕೊಳ್ತೀವಿ. ಹಾಗೆ ಶಿವರಾತ್ರಿ ಬಂದುಬಿಟ್ರೆ ಫೆಬ್ರವರಿ ಅಥವಾ ಮಾರ್ಚ್ನಲ್ಲಿ, ಓ ಶಿವ ಶಿವ ಅಂತ ಚಳಿನೂ ಹೊಟ್ಟೋಯ್ತು, ಇನ್ನೇನಿದ್ರು ಬೇಸಿಗೆ ಕಾಲ ಅಂತ ನಾವು ಮಾತಾಡ್ಕೊಳ್ಳೋದು ನಮಗೆಲ್ರಿಗೂ ಕೂಡ ಗೊತ್ತೇ ಇದೆ ಅಲ್ವಾ? ಈ ಸಲದ ಬೇಸಿಗೆ ಮಾತ್ರ ತುಂಬಾ ವಿಶೇಷವಾದಂತಹ ಬೇಸಿಗೆ ಅಂತ ಹೇಳ್ಬೋದು. ಏನಪ್ಪ ಇದರಲ್ಲಿ ವಿಶೇಷ ಅಂತ ಹೇಳಿದ್ರೆ, ತಾಪಮಾನ ತುಂಬ ಜಾಸ್ತಿ ಆಗಿರೋದೇ ಈ ಒಂದು ಬೇಸಿಗೆ ಕಾಲದ ವಿಶೇಷ. ಹಾಗಾದರೆ ಎಷ್ಟಿರ್ಬೋದಪ್ಪ ತಾಪಮಾನ ಅಂತ ಹೇಳಿದ್ರೆ, ನಮ್ಮ ಮೈಸೂರಿನಲ್ಲಿ 33 ಡಿಗ್ರಿ ಸೆಲ್ಸಿಯಸ್ನಿಂದ 40 ಡಿಗ್ರಿ ಸೆಲ್ಸಿಯಸ್ ತನಕ ತಾಪಮಾನ ಹೋಗಬಹುದು ಅಂತ ಹೇಳಿದ್ದಾರೆ. ಎಷ್ಟು ಜಾಸ್ತಿ ಅಲ್ವಾ? 30 ಡಿಗ್ರಿ ಅಂತ ಹೇಳಿದ್ರೇ ನಮಗೆ ತಡ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗುತ್ತೆ. ಇನ್ನು 40 ಡಿಗ್ರಿ ತನಕ ತಾಪಮಾನ ಏರಬಹುದು ಅಂತ ತಜ್ಞರು ಈಗಾಗಲೇ ಹೇಳಿರೋದ್ರಿಂದ ನಾವೆಲ್ಲರೂ ಕೆಲವೊಂದು ಎಚ್ಚರಿಕೆ ಕ್ರಮಗಳನ್ನು ತಗೊಳ್ಳೇಬೇಕಾಗುತ್ತೆ ಅಲ್ವಾ? ಯಾಕೆ ಈ ಸಲ ಇಷ್ಟು ತಾಪಮಾನ ಏರಿಕೆ ಆಗಿದೆ ಅಂತಂದರೆ, ನಮಗೆ ಗೊತ್ತಿರೋ ಹಾಗೆ ಮೊದಲನೇ ಕಾರಣ ಏನಪ್ಪ ಅಂತ ಹೇಳಿದ್ರೆ ಹಸಿರು ಮನೆ ಪರಿಣಾಮ. ಅಂದರೆ ಈ ಹಸಿರು ಮನೆ ಅನಿಲಗಳಾದಂತಹ ಕಾರ್ಬನ್ ಡೈಆಕ್ಸೈಡ್ ಮತ್ತು ಮೀಥೇನ್, ಇವು ಏನಾಗತ್ತೆ ಅಂತ ಹೇಳಿದ್ರೆ ಭೂಮಿಯ ಮೇಲ್ಭಾಗದಲ್ಲಿ ಒಂದು ಪದರವನ್ನು ಉಂಟು ಮಾಡಿಬಿಟ್ಟು ಶಾಖ ಹೊರ ಹೋಗದೆ ಇರೋ ಹಾಗೆ ತಡೆಯುತ್ತೆ. ಇದು ಹೆಚ್ಚಿನ ಪ್ರಮಾಣದಲ್ಲಾದಾಗ ಭೂಮಿಯ ಮೇಲಿನ ತಾಪಮಾನ ಹೆಚ್ಚಾಗುತ್ತೆ. ಇದನ್ನೇ ನಾವೇನಂತ ಕರಿತೀವಿ, ಜಾಗತಿಕ ತಾಪಮಾನ ಏರಿಕೆ ಅಂತ ಕರಿತೀವಿ. ಈ ಹಸಿರು ಮನೆಯ ಪರಿಣಾಮವನ್ನೇ ನಾವು ಇವತ್ತಿನ ದಿವಸ ಅನುಭವಿಸ್ತಾ ಇದ್ದೀವಿ. ಹಾಗೆಯೇ ಇನ್ನೊಂದು ವಿದ್ಯಮಾನ ಇದೆ, ಎಲ್ ನಿನೋ ಅಂತ. ಏನಿದು ಎಲ್ ನಿನೋ ಅಂತಂದರೆ, ಪೆಸಿಫಿಕ್ ಸಾಗರದಲ್ಲಿ ನೀರು ಬಿಸಿಯಾಗೋದ್ರಿಂದ ಉಂಟಾಗುವಂತಹ ವಿದ್ಯಮಾನ ಆಗಿದೆ. ಇದು ಕೆಲವು ಕಡೆ ಮಳೆಯನ್ನು ತರುತ್ತೆ, ಆದರೆ ಭಾರತದಲ್ಲಿ ಕೆಲವು ಭಾಗಗಳಲ್ಲಿ ಈ ವರ್ಷ ಶುಷ್ಕ ವಾತಾವರಣವನ್ನು ಉಂಟು ಮಾಡುತ್ತೆ. ಇದು ಸಾಮಾನ್ಯವಾಗಿ 2-7 ವರ್ಷಗಳಿಗೊಂದ್ಸಲ ಸಂಭವಿಸುತ್ತೆ. ಈ ಎಲ್ ನಿನೋದ ಪ್ರಭಾವ ಏನು, ಪರಿಣಾಮ ಏನು ಅಂತಂದರೆ, ನಾನೀಗಾಗಲೇ ಹೇಳ್ದಂಗೆ ತಾಪಮಾನದ ಏರಿಕೆ. ಈ ತಾಪಮಾನ ಏರಿಕೆ ಆಗ್ತಾ ಆಗ್ತಾ ನಮಗೆ ಮನುಷ್ಯರಿಗೆ ಒಂದು ರೀತಿಯ ತಳಮಳ, ಸಂಕಟ ಶುರುವಾಗುತ್ತೆ. ಬಿಸಿಲಿನ ಆಘಾತ ಜಾಸ್ತಿ ಇರುತ್ತೆ. ನಾವೇನಾದರೂ ಮನೆಯಿಂದ ಹೊರಗಡೆ ಹೋದರೆ, ಅದು ವಿಶೇಷವಾಗಿ 10 ಗಂಟೆಯ ನಂತರ ಹೊರಗಡೆ ಹೋದರೆ, ಅಪ್ಪ ಸಾಕಪ್ಪ ಎಲ್ಲಿ ನೆರಳಿದೆ, ನಾವಲ್ಲಿ ನಿಂತ್ಕೊಳ್ಳೋಣ ಅಂತ ಅನ್ಸಕ್ಕೆ ಶುರುವಾಗುತ್ತೆ. ಅಷ್ಟರ ಮಟ್ಟಿಗೆ ಸೂರ್ಯನ ಶಾಖ ತುಂಬ ಜಾಸ್ತಿ ಇದೆ. ಇದು ನೋಡಿ, ಬಿಸಿ ಗಾಳಿ ಕೂಡ ಬೀಸುತ್ತೆ ಮೇನಲ್ಲಿ ಅಂಥೇಳಿ ಹವಾಮಾನ ತಜ್ಞರು ಈಗಾಗಲೇ ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ. ಸೌರಾಘಾತ, ಉಷ್ಣಾಘಾತ, ಬಿಸಿಗಾಳಿ ಇವೆಲ್ಲವೂ ಕೂಡ ಒಂದೇ ನಾಣ್ಯದ ಹಲವು ಮುಖಗಳಿದ್ದಂಗೆ. ಅಂದರೆ ಬಿಸಿಲಲ್ಲಿ ಹೋಗೋದ್ರಿಂದ ಎಚ್ಚರ ತಪ್ಪುವಂಥದ್ದು, ಅಥವಾ ನಮಗೆ ಅಲ್ಲೇ ತುಂಬ ಸುಸ್ತಾಗಿ ಕೂರ್ತಕ್ಕಂಥದ್ದು, ಈ ರೀತಿಯ ಪರಿಣಾಮಗಳು ಆಗಬಹುದು. ಹಾಗಾಗಿ ನಾವೆಲ್ಲರೂ ಕೂಡ ಈ ಬೇಸಿಗೆನಲ್ಲಿ ತುಂಬ ಎಚ್ಚರದಿಂದ ಇರಬೇಕು. ಅದು ಅಲ್ಲದೇನೆ ನಮ್ಮ ಮಕ್ಕಳನ್ನು ನಾವು ತುಂಬ ವಿಶೇಷವಾಗಿ ಅವ್ರ ಬಗ್ಗೆ ಕಾಳಜಿಯನ್ನು ವಹಿಸಿ ಅವರನ್ನು ತುಂಬ ಎಚ್ಚರಿಕೆಯಿಂದ ನೋಡಿಕೊಳ್ಬೇಕು. ವಯಸ್ಸಾದವ್ರನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ನಾವು ತುಂಬ ಅವ್ರ ಬಗ್ಗೆ ಗಮನ ವಹಿಸಿ ತುಂಬ ಎಚ್ಚರಿಕೆಯಿಂದ ಅವರನ್ನು ಕೂಡ ನೋಡಿಕೊಳ್ಬೇಕು ಅಲ್ವಾ? ಹಾಗಾದರೆ ನಾವು ಏನೇನು ಮಾಡಬೇಕು ಈ ಬೇಸಿಗೆ ಕಾಲದಲ್ಲಿ ಅನ್ನೋದನ್ನು ತಿಳ್ಕೊಳ್ಳೋಣ. ಈಗ ಮೊದಲನೇ ನಿಯಮ ಏನಪ್ಪ ಅಂತ ಹೇಳಿದ್ರೆ, ಬೆಳಿಗ್ಗೆ 11 ಗಂಟೆಯಿಂದ, 10 ಗಂಟೆಯಿಂದ ಅಂತಲೇ ಹೇಳ್ತಾರೆ, ಕೊನೆ ಪಕ್ಷ 11 ಗಂಟೆಯಿಂದ ಸಂಜೆ 4 ಗಂಟೆ ತನಕ ಹೊರಗೆ ಹೋಗದೆ ಮನೆಯಲ್ಲೇ ಇರೋದು ತುಂಬ ಒಳ್ಳೆಯದು. ಹೌದು, ನೀವೇನೋ ಹೀಗೆ ಹೇಳ್ತೀರಾ, ಮಕ್ಕಳು ಕೂತಲ್ಲಿ ಕೂರಲ್ಲ, ನಿಂತಲ್ಲಿ ನಿಲ್ಲಲ್ಲ, ಚಟುವಟಿಕೆಯಿಂದ ಇರುವಂತಹ ಜೀವಗಳು ಆ ಮಕ್ಕಳು ಅಲ್ವಾ? ಅವ್ರನ್ನ ಹೇಗಪ್ಪ ಮನೆಯಲ್ಲೇ ಇಟ್ಕೊಳ್ಳೋದು?

ಹೊರಗಡೆ ಮೊದಲೆಲ್ಲ ಆದರೆ ಬೇಸಿಗೆ ರಜಾ ಬಂತು ಅಂದ ತಕ್ಷಣ ಹೊರಗಡೆ ಹೋಗಿ ಆಟ ಆಡ್ತಾ ಇದ್ರು ಮಕ್ಕಳು. ಈಗ 10 ಗಂಟೆಯಿಂದ 4 ಗಂಟೆ ತನಕ ನೀವು ಹೊರಗಡೆನೇ ಬಿಡಬೇಡಿ ಅಂದರೆ ಮಕ್ಕಳಿಗೆ ಏನು ಮಾಡೋದು? ನಾವು ಪೋಷಕರಾಗಿ ನಾವು ಅವ್ರನ್ನ ಹೆಂಗೆ ನೋಡ್ಕೊಳ್ಳೋದು? ಮನೆ ಒಳಗಡೆ ನಾವು ಏನಪ್ಪ ಮಕ್ಕಳು ಸದಾ ಅದು ಇದು ಇದು ಅದು ಮಾಡ್ತಾ ಇರೋಂತಹ ಮಕ್ಕಳನ್ನ ನಾವು ಹೇಗಪ್ಪ ಕಟ್ಟಾಕೋದು ಅಂತ ಎಲ್ರಿಗೂ ಅನ್ನಿಸ್ಬೋದು ಅಲ್ವಾ. ಈ ಗ್ರಾಮೀಣ ಪ್ರದೇಶಗಳಲ್ಲಿ ಸ್ವಲ್ಪ ಪರವಾಗಿಲ್ಲ, ಮರದ ನೆರಳಿರುತ್ತೆ ಅಥವಾ ತೋಪು ಇರುತ್ತೆ, ತೋಟ ಇರುತ್ತೆ, ಅಂತ ಕಡೆ ಮಕ್ಕಳು ಸ್ವಲ್ಪ ಆಟ ಆಡ್ಕೋಬಹುದು. ಆದರೆ ಸ್ವಲ್ಪ ನಗರ ಪ್ರದೇಶಗಳಲ್ಲಿ ಮತ್ತು ಹಳ್ಳಿಗಳಲ್ಲೂ ಕೂಡ ಈ ಗದ್ದೆಗಳಿರೋ ಕಡೆ, ಜಮೀನುಗಳಿರೋ ಕಡೆ ತುಂಬ ಬಿಸಿಲಿರುತ್ತೆ. ಅಂಥ ಬಿಸಿಲಿಗೆ ಮಕ್ಕಳನ್ನ ಕಳಿಸ್ದೇ ಇರೋದೇ ಒಳ್ಳೆಯದು. ಯಾಕೆ ಕಳಿಸ್ಬಾರ್ದು ಅಂತ ಒಂದು ಪ್ರಶ್ನೆ ಬರುತ್ತೆ ಅಲ್ವಾ. ಯಾಕೆ ಕಳಿಸ್ಬಾರ್ದು ಅಂತ ಹೇಳಿದ್ರೆ ಸೂರ್ಯನ ಶಾಖ ತುಂಬ ತೀವ್ರವಾಗಿರೋದ್ರಿಂದ ಚರ್ಮ ಸುಟ್ಟಂಗಾಗತ್ತೆ, ಕಪ್ಪಾಗತ್ತೆ, ಮತ್ತು ಬೆವರು ಸಲೆ ಅಂತ ಹೇಳ್ತೀವಲ್ಲ ಹಾಗೆ ಸಣ್ಣ ಸಣ್ಣ ಗುಳ್ಳೆಗಳಾಗುತ್ತೆ. ಮಕ್ಕಳ ಚರ್ಮ ತುಂಬ ಸೂಕ್ಷ್ಮ ಇರೋದ್ರಿಂದ ಸಣ್ಣ ಸಣ್ಣ ಗುಳ್ಳೆಗಳಾಗುತ್ತೆ ಮಕ್ಕಳಿಗೆ. ಆಮೇಲೆ ಅವರು ತುಂಬ ಬಿಸಿಲಲ್ಲಿ ಆಟ ಆಡೋದ್ರಿಂದ, ಕುಣಿಯೋದ್ರಿಂದ ಮಕ್ಕಳಿಗೆ ತುಂಬ ಸುಸ್ತಾಗಿ ಒಂದೇ ಸತಿಗೆ ಅವರಿಗೆ ನಿರ್ಜಲೀಕರಣ ಆಗ್ಬೋದು, ಅಂದರೆ ದೇಹದಲ್ಲಿ ನೀರಿನ ಅಂಶ ಕಡಿಮೆ ಆಗಬಹುದು. ಈ ಎಲ್ಲ ಕಾರಣಗಳಿಂದ ನೆನ್ಪಿಟ್ಕೊಳ್ಳಿ ಪೋಷಕರೇ, ಮಕ್ಕಳನ್ನು ಬೆಳಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆ ತನಕ ದಯಮಾಡಿ ಹೊರಗಡೆ ಕಳಿಸೋದಕ್ಕೆ ಹೋಗಬೇಡಿ. ಹೌದು ಮೇಡಮ್, ನೀವೇನೋ ಹೇಳ್ತೀರಾ ನಾವು ಇವಾಗ ಹೊರಗಡೆ ಕಳಿಸ್ಲೇಬಾರ್ದು ಅಂತ. ಹೊರಗಡೆ ಹೋಗಲೇಬೇಕಾದಂತಹ ಪ್ರಮೇಯ ಬಂದರೆ ಏನು ಮಾಡಬೇಕು? ಹೊರಗಡೆ ಹೋಗಲೇಬೇಕು ಅಂತಂದಾಗ ಒಂದು ತಂಪು ಕನ್ನಡಕ ನಿಮ್ಮ ಜೊತೆನಲ್ಲಿರಲಿ. ಒಂದು ನಮ್ಮ ಮುಖವನ್ನು ಅಂದರೆ ಮುಖಕ್ಕೆ ನೆರಳನ್ನು ಕೊಡೋವಂತಹ ಅಗಲವಾದಂತಹ ಒಂದು ಟೋಪಿ ತಗೊಂಡು ಹೋಗಿ ದಯಮಾಡಿ. ಅದೇ ರೀತಿ ಒಂದು ಛತ್ರಿ ಅಥವಾ ಕೊಡೆಯನ್ನು ಎಲ್ಲರೂ ಕೂಡ ಕೈಯಲ್ಲಿ ಇಟ್ಕೊಂಡು ಹೋಗಿ. ನೀರಿನ ಬಾಟಲಿ ಅಂತೂ ಪ್ರತಿಯೊಬ್ಬರು ತಗೊಂಡು ಹೋಗಲೇಬೇಕು. ಅದನ್ನು ನಾವು ಹೊರಗಡೆ ಹೋಗಬೇಕಾದ್ರೆ ಪಾಲನೆ ಮಾಡಿದ್ರೆ ಸ್ವಲ್ಪ ನಾವು ಈ ಒಂದು ಉಷ್ಣದ ಆಘಾತದಿಂದ ನಮ್ಮನ್ನು ನಾವು ತಪ್ಪಿಸ್ಕೊಳ್ಬೋದು. ನಾನು ಇನ್ನೊಂದು ವಿಚಾರನ ನಿಮ್ಮ ಜೊತೆ ಹೇಳ್ತಾ ಇದ್ದೆ, ಮಕ್ಕಳು ಒಂದು ನಿಮಿಷನೂ ಸುಮ್ಮನೆ ಇರಲ್ಲ, ಮನೆಯಲ್ಲಿ ಸಂಭಾಳಿಸೋದು ಹೇಗೆ ಈ ಮಕ್ಕಳನ್ನ ಅಂತ. ಹೌದಲ್ವಾ, ಆ ಮಕ್ಕಳ ಒಂದು ವಯಸ್ಸಿಗೆ ಅನುಗುಣವಾಗಿ ನಾವು ಅವ್ರಿಗೆ ಬೇರೆ ಬೇರೆ ಒಳಾಂಗಣ ಆಟಗಳನ್ನು ಅವ್ರಿಗೆ ಹೇಳ್ಕೊಡ್ತಾ ಆ ಮಕ್ಕಳು ಗುಂಪನ್ನು ಜೊತೆ ಮಾಡಿ ಬಿಡೋದ್ರಿಂದ ಮನೆಯಲ್ಲೇ ಮಕ್ಕಳು ಬಹಳಷ್ಟು ಆಟಗಳನ್ನು ಆಡಬಹುದು. ಈಗಾಗಲೇ ನಿಮಗೆ ಗೊತ್ತಿದೆ ಮನೇಲಿ ಆಡೋವಂತಹ ಆಟಗಳು ಯಾವುದು ಅಥವಾ ಸೂರಿನ ಅಡಿಯಲ್ಲಿ ಆಡೋವಂತಹ ಆಟಗಳು ಯಾವುದು ಅಂತಂದರೆ ಅವುಗಳನ್ನು ನಾವು ಒಳಾಂಗಣ ಆಟಗಳು ಅಂತ ಕರಿತೀವಿ. ನಮ್ಮ ದೇಸಿ ಆಟಗಳು ಸಾಕಷ್ಟಿದೆ ಅಲ್ವಾ ನೋಡಿ. ಈಗ ಚೌಕಾಬಾರ ಆಗ್ಬೋದು, ಪಗಡೆ, ಅಳುಗುಳಿ ಮನೆ ನೋಡಿ, ಇವೆಲ್ಲ ನಮ್ಮ ದೇಸಿ ಆಟಗಳು. ಹಾಗೇನೆ ಪ್ರಾದೇಶಿಕ ಆಟಗಳು ತುಂಬ ಇರುತ್ತೆ. ಈಗ ಹುಲಿ ಕುರಿ ಆಟ ಇದೆ, ಈ ರೀತಿ ಲೂಡೋ ಇದೆ, ಕೇರಮ್ ಇದೆ, ಚೆಸ್, ಹಾಗೇನೆ ಬಿಸ್ನೆಸ್ ಆಡ್ಬೋದು, ಹಾವು ಏಣಿ ಆಡ್ಬೋದು, ಕಳ್ಳ ಪೊಲೀಸ್ ಆಡ್ಬೋದು, ಸೆಟ್ ಆಟಗಳನ್ನು ಆಡ್ಬೋದು. ಈ ರೀತಿ ಆಟಗಳನ್ನು ಆಡೋದ್ರಿಂದ ಮಕ್ಕಳ ಮೆದುಳಿಗೆ ಕೂಡ ಕಸರತ್ತು ಕೊಟ್ಟಂಗಾಗತ್ತೆ, ಜೊತೆಲಿ ಕೂತ್ಕೊಂಡು ಆಟ ಆಡ್ದಂಗಾಗತ್ತೆ. ಬೇರೆಯವರು ಏನೇನು ತಂತ್ರಗಳನ್ನು ಉಪಯೋಗಿಸ್ಬೇಕು ನಾನು ಗೆಲ್ಲಬೇಕು ಅಂದರೆ ಅದು ಅವರ ಮನಸ್ಸಿಗೆ ಬರುತ್ತೆ. ಮನೆ ಒಳಗಡೆನೆ ಮಕ್ಕಳು ಇದ್ದಾಗತ್ತೆ, ಅವರಿಗೆ ಮನೋರಂಜನೆ ಕೂಡ ಸಿಗತ್ತೆ ಅಲ್ವಾ. ಈ ಥರದ್ದು ನಿಮ್ಮ ನಿಮ್ಮ ಪ್ರದೇಶಗಳಲ್ಲಿ ಯಾವ್ಯಾವ ಆಟಗಳನ್ನು ಮಕ್ಕಳು ಮನೆ ಒಳಗಡೆ ಅಂಗಳದಲ್ಲಿ ಆಡಬಹುದೋ ಅಂಥ ಆಟಗಳನ್ನು ಖಂಡಿತವಾಗ್ಲೂ ಮಕ್ಕಳು ಆಡ್ಬೋದು. ಈಗ ಸಣ್ಣ ಮಕ್ಕಳು ಅಂದರೆ ಈಗ ಒಂದು 2ನೇ ಕ್ಲಾಸ್ 3ನೇ ಕ್ಲಾಸ್ಗೆ ಹೋಗುವಂಥ ಮಕ್ಕಳು ಕುಂಟಬಿಲ್ಲೆ ಆಡ್ತಾರೆ. ಅದು ಅಂಗಳದಲ್ಲೇ ಬಿಸಿಲು ಇಲ್ಲ ಅಂತ ಹೇಳಿದಾಗ ಅಂಗಳದಲ್ಲಿ ಆಟ ಆಡ್ಕೊಳ್ಬೋದು. ಮೇಲ್ಗಡೆ ಅಂಗಳ ಮುಚ್ಚಿದ್ರೆ ಮಾತ್ರ, ತೆರೆದ ಅಂಗಳದಲ್ಲಿ ಬಿಸಿಲಲ್ಲಿ ಆಡೋದು ಬೇಡ. ಯಾಕಂದರೆ ನಾನು ಈಗಾಗಲೇ ಹೇಳ್ದಂಗೆ ತುಂಬ ಸುಸ್ತು, ಜೊತೆಗೆ ನೀರಿನ ಅಂಶ ದೇಹದಲ್ಲಿ ಕಡಿಮೆ ಆಗುವಂತಹ ಸಾಧ್ಯತೆ ಇರೋದ್ರಿಂದ ಇದನ್ನು ಸ್ವಲ್ಪ ನಾವು ತಪ್ಪಿಸೋದು ಒಳ್ಳೆಯದು. ಸೂರ್ಯನ ಬಿಸಿಲಲ್ಲಿ ಆಟ ಆಡೋದನ್ನು ಖಂಡಿತವಾಗ್ಲೂ ತಪ್ಪಿಸ್ಬೇಕಾಗುತ್ತೆ. ಇನ್ನು ಸ್ವಲ್ಪ ಶಿಕ್ಷಿತ ಪೋಷಕರಿದ್ದರೆ ಮನೆಯಲ್ಲಿ ಅವರು ಕೂಡ ಸ್ವಲ್ಪ ಬಿಡುವಾಗಿದ್ದರೆ ಮಕ್ಕಳಿಗೆ ಅವ್ರ ವಯಸ್ಸಿಗೆ ಅನುಗುಣವಾಗಿ, ತುಂಬ ಅವರಿಗೆ ಒತ್ತಡ ಹಾಕೋದು ಅಂತಲ್ಲ, ಅವ್ರ ವಯಸ್ಸಿಗೆ ಅನುಗುಣವಾಗಿ ಕೆಲವೊಂದು ಈಗ ಗಣಿತದ ಆಟಗಳು ಅಂದರೆ ಈಗ ಸುಡೋಕು, ಆ ಸಂಖ್ಯೆಗಳಿಂದ ಮನೆಯನ್ನು ತುಂಬತಕ್ಕಂಥದ್ದು, ಹಾಗೆಯೇ ಪದಬಂಧ ಅಂದರೆ ಒಂದು ಸುಳಿವನ್ನು ಉಪಯೋಗಿಸ್ಬಿಟ್ಟು ಒಂದು ಪದವನ್ನು ಹುಡುಕ್ತಕ್ಕಂಥದ್ದು, ಈ ರೀತಿಯ ಆಟಗಳನ್ನು ಯಾರು ಮೊದಲು ಹೇಳ್ತಾರೆ ಅಂಥೇಳಿ ಆ ರೀತಿಯ ಆಟಗಳನ್ನು ಪೋಷಕರು ಕೂರಿಸ್ಕೊಂಡು

ಇಬ್ರು ಅಥವಾ ಮೂರು ಜನ ಮಕ್ಕಳು ಅಥವಾ ಅವರ ಸಂಬಂಧಿಕರ ಮಕ್ಕಳಿದ್ರೆ ಅವರನ್ನು ಸೇರಿಸ್ಕೊಂಡು ಈ ರೀತಿಯ ಒಂದು ಆಟವನ್ನು ಆಡಿಸ್ಬೋದು. ಹಾಗೇನೆ ಕ್ರಾಸ್ ವರ್ಡ್ ಪಜಲ್ ಅಂತ ಇರುತ್ತೆ, ವರ್ಡ್ ಬಿಲ್ಡಿಂಗ್ ಅಂತ ಇರುತ್ತೆ, ವರ್ಡ್ ಗೇಮ್ ಅಂತ ಇರುತ್ತೆ. ಇದನ್ನ ಕನ್ನಡದಲ್ಲೂ ಆಡಬಹುದು, ಇಂಗ್ಲಿಷ್ನಲ್ಲೂ ಆಡಬಹುದು, ಅಂತ್ಯಾಕ್ಷರಿನೂ ಕೂಡ. ಈಗ ಅಂತ್ಯಾಕ್ಷರಿ ಅನ್ನುವಂಥದ್ದು ಬರೀ ಸಿನಿಮಾ ಹಾಡುಗಳಿಗೆ ಸೀಮಿತ ಆಗಬೇಕಾಗಿಲ್ಲ, ಸಿನಿಮಾ ಹಾಡುಗಳಲ್ಲೂ ಕೂಡ ಅಂತ್ಯಾಕ್ಷರಿ ಆಡಿಸ್ಬಹುದು. ಹಾಗೆ ಮಕ್ಕಳಿಗೆ ಬರುವಂತಹ ಪದ್ಯಗಳಲ್ಲೂ ಕೂಡ ಅಂತ್ಯಾಕ್ಷರಿಯನ್ನು ಆಡಿಸ್ಬಹುದು. ಅಂದರೆ ಮನೆಯಲ್ಲಿ ಸ್ವಲ್ಪ ಪೋಷಕರು ಬಿಡುವಾಗಿದ್ದಾಗ ಈ ರೀತಿಯ ಒಂದು ಆಟಗಳನ್ನು ಮಕ್ಕಳಿಗೆ ಆಡಿಸ್ಬಹುದು. ಈ ರೀತಿ ಒಂದು ಅವರಿಗೆ ಮೆದುಳಿಗೆ ಕಸರತ್ತನ್ನು, ಮೆದುಳಿಗೆ ಒಂದು ರೀತಿಯ ಆಲೋಚನೆಯನ್ನು ಮಾಡ್ತಕ್ಕಂತಹ ಒಂದು ಚಟುವಟಿಕೆಯನ್ನು ಮಾಡಿಸ್ಬೋದು. ಇದರಿಂದ ಮಕ್ಕಳು ಮನಸ್ಸು ಕೂಡ ತುಂಬ ತಾಜಾ ಆಗಿರುತ್ತೆ. ಅಂದರೆ ಅವರು ಒಂಥರ ನಾನು ಏನು ಮಾಡಲಿ ಏನು ಮಾಡಲಿ ಅಂತಿರ್ತಾರಲ್ವ, ಅವ್ರಿಗೆ ಈ ಥರದನ್ನು ಕೊಟ್ಟಾಗ, ಒಬ್ಬರ ಪೋಷಕರ ಮಾರ್ಗದರ್ಶನದಲ್ಲಿ ಇದನ್ನು ಹೇಳಿದಾಗ ಆ ಮಕ್ಕಳಿಗೂ ಕೂಡ ಇದರಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೇ ಹಾಡು ಪದ್ಯ ಈ ರೀತಿದನ್ನು ಆ ಮಕ್ಕಳಿಗೆ ಅಭ್ಯಾಸ ಮಾಡಿಸ್ಬೋದು. ಅಥವಾ ಒಂದು ರೋಲ್ ಪ್ಲೇ ಥರ, ಅಂದರೆ ಅವರು ಮಕ್ಕಳು ನಿಂತ್ಕೊಂಡು ನಾನಿವಾಗ ಒಂದು ಬೀಗ ಆದರೆ ನನ್ನಿಂದ ಏನೇನು ಪ್ರಯೋಜನ, ನನ್ನನ್ನು ಏನಕ್ಕೆ ಬಳಸ್ತಾರೆ, ಈ ರೀತಿ ಮಾತಾಡುವಂತಹ ಕೌಶಲವನ್ನು ಕೂಡ ಪೋಷಕರು ಮಕ್ಕಳಲ್ಲಿ ಬೆಳೆಸ್ಬೋದು. ಈಗ ಯಾಕೆ ಅಂದರೆ ಮನೆಯಲ್ಲಿ ಒಬ್ಬರು ಇಬ್ಬರು ಮಕ್ಕಳಿರ್ತಾರೆ, ಪೋಷಕರು ಅವ್ರ ಪಾಡಿಗೆ ಅವ್ರ ಕೆಲಸ ಮಾಡ್ತಾ ಇರ್ತಾರೆ ತಂದೆ ತಾಯಂದರು. ಮಕ್ಕಳಿಗೊಂದು ರೀತಿ ತಮಗೇನು ಅನಿಸುತ್ತೆ ಅದನ್ನು ಹೇಳ್ಕೊಳ್ಳೋವಂತಹ ಒಂದು ಸಾಮರ್ಥ್ಯನೇ ಬರ್ತಾ ಇಲ್ಲ. ಆಗ ಪೋಷಕರು ಸ್ವಲ್ಪ ಇದಕ್ಕೆ ವೇದಿಕೆಯನ್ನು ಕಲ್ಪಿಸ್ಕೊಡೋದ್ರಿಂದ ಮಕ್ಕಳಿಗೂ ಕೂಡ ಅವ್ರಿಗೆ ಬೆಳಗ್ಗೆಯಿಂದ ಸಂಜೆ ತನಕ ಹೇಗಾಯಿತು ಸಮಯ ಅನ್ನೋದೇ ಗೊತ್ತಾಗಲ್ಲ. ಆ ರೀತಿ ಚಟುವಟಿಕೆಗಳನ್ನು ಪೋಷಕರು ಮಾಡಿಸ್ಬೋದು. ಅದು ಅಲ್ಲದೆ ನೋಡಿ, ಈಗ ನಾವು ಅಂದ್ಕೊಳ್ತೀವಿ ಬರೀ ಈ ರೀತಿ ಆಟ ಆಡಿಸ್ಬೇಕು ಅಥವಾ ಈ ರೀತಿ ಪದಬಂಧನೋ ಓದೋದ್ರ ಕಡೆಗೋ ಗಮನ ಕೊಡಿಸ್ಬೇಕು ಅಂತ, ಆದರೆ ಕೆಲವೊಂದು ಮೂಲ ಕೌಶಲಗಳು ಅಂತ ಇರುತ್ತೆ. ಅಂದರೆ ಪ್ರತಿಯೊಬ್ಬರು, ಅದು ಗಂಡ್ಮಗು ಆಗಲಿ ಅಥವಾ ಹೆಣ್ಮಗು ಆಗಲಿ, ಕಲ್ತ್ಕೊಳ್ಳೇಬೇಕಾದಂತಹ ಕೆಲವು ಕೌಶಲಗಳಿರುತ್ತೆ. ಈಗ ಉದಾಹರಣೆಗೆ ಬಟ್ಟೆ ಮಡಚೋದಾಗ್ಬಹುದು, ಮನೆಯಲ್ಲಿ ಕೆಲವೊಂದು ಕೆಲಸಗಳಿಗೆ ಸಹಾಯ ಮಾಡೋಂಥದ್ದಾಗ್ಬೋದು, ಅಂಗಡಿಯಿಂದ ತಂದಂತಹ ಸಾಮಾನುಗಳನ್ನು ಡಬ್ಬಿಗಳಿಗೆ ಹಾಕಂಥದ್ದಾಗ್ಬೋದು, ಅಥವಾ ಮನೆಯಲ್ಲಿ ಸಣ್ಣ ಸಣ್ಣ ಕೆಲಸಗಳಾಗಿರೋಂತಹ ಕಸ ಗುಡಿಸೋದು, ಒರೆಸೋದು, ಹಾಗೆಯೇ ರಂಗೋಲಿ ಹಾಕ್ತಕ್ಕಂಥದ್ದು, ಈ ರೀತಿ ಪೋಷಕರಿಗೆ ಸಹಾಯ ಮಾಡುವಂತಹ ಕೆಲಸಗಳನ್ನು ಕೂಡ ಮಕ್ಕಳು ಮಾಡಬಹುದು. ಅಂದರೆ ಆ ಮಕ್ಕಳಿಗೆ ಆ ರೀತಿ ನಾವು ಪೋಷಕರಾಗಿ ಅವರನ್ನು ಕೂಡ, ಅಂದರೆ ಮಕ್ಕಳನ್ನೂ ಕೂಡ ಅದರಲ್ಲಿ ತೊಡಗಿಸ್ಕೊಂಡು ಮನೆ ಕೆಲಸದಲ್ಲಿ ಮಾಡ್ತಾ ಇದ್ದಾಗ ಮಕ್ಕಳಿಗೂ, ಓ ನಮ್ಮನ್ನು ಇವರು ಕೇಳ್ತಾ ಇದ್ದಾರೆ, ನಮಗೇನೋ ಹೇಳ್ತಾ ಇದ್ದಾರೆ, ನಾವಿದನ್ನು ಮಾಡಬೇಕು ಅನ್ನೋಂತಹ ದೃಷ್ಟಿ ಮಕ್ಕಳಲ್ಲೂ ಬರುತ್ತೆ. ಮತ್ತು ಮಕ್ಕಳು ಮನೆ ಒಳಗಡೆ ಇದ್ದಂಗಾಗತ್ತೆ, ಮತ್ತು ಈ ರೀತಿಯ ಕೆಲಸಗಳನ್ನು ಕೂಡ ಕಲ್ತಂಗಾಗತ್ತೆ. ನೋಡಿ, ಕೆಲವೊಂದು ಸರಳವಾದ ಕೆಲಸಗಳು, ನೀರು ತುಂಬೋದಾಗ್ಬೋದು ಅಡುಗೆ ಮನೆಯಲ್ಲಿ ಅಲ್ವಾ, ಅಡುಗೆಗೆ ಸಹಾಯ ಮಾಡ್ತಕ್ಕಂಥದ್ದಾಗ್ಬೋದು, ಅದು ಗಂಡ್ಮಕ್ಳಾಗಲಿ ಹೆಣ್ಮಕ್ಳಾಗಲಿ ಯಾರೂ ಕೂಡ ಮಾಡಬಹುದು. ಆ ರೀತಿ ಕೆಲಸಗಳನ್ನು ಸೊಪ್ಪಲ್ಲಿ ಸೊಪ್ಪನ್ನು ಸೋಸೋದಾಗ್ಬೋದು, ಬೀನ್ಸಿನ ನಾರು ಅಂದರೆ ಹುರುಳಿಕಾಯ್ದು ನಾರು ತೆಗೆಯುವಂಥದ್ದಾಗ್ಬೋದು, ಬಟಾಣಿಯನ್ನು ಬಿಡಿಸೋದಾಗ್ಬೋದು, ನೋಡಿ ಈ ರೀತಿ ಕೆಲಸಗಳನ್ನು ಮಕ್ಕಳಿಗೆ ಹೇಳ್ಕೊಡ್ಬೇಕು. ಅದು ಬೇಸಿಗೆ ರಜೆ ಅನ್ನೋದು ಇದಕ್ಕೆ ಸರಿಯಾದಂಥ ಸಮಯ. ಪೋಷಕರು ಮಕ್ಕಳನ್ನು ಕೂಡ ಈ ರೀತಿಯ ಕೆಲಸಗಳಲ್ಲಿ ತೊಡಗಿಸ್ಕೊಳ್ಳೋದ್ರಿಂದ ಮಕ್ಕಳು ಕೂಡ ಸಣ್ಣ ವಯಸ್ಸಿಂದನೇ ಕಲಿತಾ ಹೋಗ್ತಾರೆ ಇದನ್ನು, ಅವರಿಗೂ ಕೂಡ ಮುಂದೆ ಅದು ತುಂಬಾ ಲಾಭದಾಯಕ ಆಗತ್ತೆ. ಈಗ ಕೆಲವು ಮಕ್ಕಳಿಗೆ ಉದ್ದಿನ ಬೇಳೆ ಯಾವುದು, ಹೆಸರು ಬೇಳೆ ಯಾವುದು, ಅವೆರಡಕ್ಕೂ ಏನು ವ್ಯತ್ಯಾಸ ಅನ್ನೋದೇ ಗೊತ್ತಿರೋದಿಲ್ಲ. ಯಾವುದನ್ನ ಕಡಲೆ ಬೇಳೆ ಅಂದರೆ ಯಾವುದು, ಕಡಲೆ ಕಾಳು ಅಂದರೆ ಯಾವುದು, ಆ ಥರದ್ದೆಲ್ಲ ಗೊತ್ತೇ ಇರೋದಿಲ್ಲ. ಆಗ ಅಂಗಡಿಯಿಂದ ಸಾಮಾನು ತಂದು ಅದನ್ನು ಯಾವ್ಯಾವುದು ಅಂತ ಹೆಸರು ಹೇಳಿ ಅದನ್ನು ಡಬ್ಬಿಗೆ ಹಾಕುವಂಥ ಕೆಲಸನ ಮಕ್ಕಳಿಗೆ ಕೊಟ್ಟಾಗ ಖಂಡಿತವಾಗ್ಲೂ ಮಕ್ಕಳಿಗೂ ಕೂಡ ಇದ್ರ ಬಗ್ಗೆ ತುಂಬಾ ಅರಿವು ಉಂಟಾಗುತ್ತೆ. ಅದು ಅವರಿಗೆ ತುಂಬ ಸಹಾಯ ಆಗುತ್ತೆ, ಮುಂದಿನ ಜೀವನದಲ್ಲಿ ಅವರಿಗೆ ತುಂಬ ಸಹಾಯ ಆಗುತ್ತೆ. ಈ ರೀತಿಯ ಚಟುವಟಿಕೆಗಳನ್ನು ಮಾಡಿಸ್ಬಹುದು. ಹಾಗೆಯೇ ಸಂಜೆ 4 ಗಂಟೆ ನಂತರ ಮಕ್ಕಳನ್ನ ಅವರವ್ರ ಗುಂಪುಗಳಲ್ಲಿ ಆಟ ಆಡಕ್ಕೆ ಬಿಡಬಹುದು. ಆಗ ಸೂರ್ಯನ ಒಂದು ಶಾಖ, ಸೂರ್ಯನ ಪ್ರಭೆ ಸ್ವಲ್ಪ ಕಡಿಮೆ ಆಗಿರುತ್ತೆ. ಹಾಗಾಗಿ ಆವಾಗ 4:30 ನಂತರ ಮಕ್ಕಳನ್ನ ಆಟ ಆಡೋದಕ್ಕೆ ಬಿಡ್ಬೋದು. ಫ್ರೀ ಹ್ಯಾಂಡಾಗಿ ಅವ್ರು ಯಾವ ಆಟ ಬೇಕೋ ಅದನ್ನು ಅವ್ರ ಖುಷಿಯಿಂದ ಆಡೋ ಥರ ನಾವು ನೋಡ್ಕೊಳ್ಬೋದು. ಇದರಿಂದ ದೇಹಕ್ಕೂ ಕೂಡ ವ್ಯಾಯಾಮ ಸಿಗುತ್ತೆ. ಹಾಗೆಯೇ ಒಳಾಂಗಣ ಆಟಗಳನ್ನು ಆಡೋದ್ರಿಂದ, ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಮಕ್ಕಳು ತಮ್ಮನ್ನ ತಾವು ತೊಡಗಿಸ್ಕೊಂಡಿರೋದ್ರಿಂದ ಮಕ್ಕಳಿಗೆ ಮಾನಸಿಕವಾಗಿ ಕೂಡ ಬೆಳವಣಿಗೆ ಆಗುತ್ತೆ. ಇದನ್ನು ನಾವು ನೋಡಿಕೊಳ್ಬೇಕು.
ಈಗಾಗಲೇ ನಾನು ಹೇಳಿದ್ದೀನಿ ಏನಪ್ಪ ಅಂದರೆ ಬೇಸಿಗೆನಲ್ಲಿ ಹೊರಗಡೆ ಹೋಗಿ

ಇದಿಷ್ಟರ ಜೊತೆಗೆ ಒಂದು ORS ಪ್ಯಾಕೆಟ್ನ ಕೂಡ ಪ್ರತಿಯೊಬ್ಬರೂ ಇಟ್ಕೊಳ್ಳೋದು ತುಂಬಾ ಒಳ್ಳೆಯದು. ಎಲ್ಲ ವೈದ್ಯರು ಕೂಡ ಈಗಾಗಲೇ ಹೇಳ್ತಾ ಇದ್ದಾರೆ, ಯಾಕೆಂದರೆ ಈ ಬಿಸಿಲು ಹೇಗಿದೆ ಅಂತ ಹೇಳಿದ್ರೆ ಒಂದೇ ಸಲಕ್ಕೆ ನಮ್ಮ ದೇಹದಲ್ಲಿರೋಂಥ ನೀರಿನ ಅಂಶ ಎಲ್ಲ ಹೋಗೋ ಥರ ಮಾಡುವಂತಹ ಒಂದು ತೀಕ್ಷ್ಣವಾದ ಬಿಸಿಲಿದೆ. ಇದರಿಂದ ತಪ್ಪಿಸ್ಕೊಳ್ಬೇಕು ಅಂದರೆ ನಾವು ಜಾಣರಾಗಬೇಕು. ಆದ್ದರಿಂದ ನೀರಿನ ಜೊತೆಗೆ ORS ಒಂದು ಪೊಟ್ಟಣವನ್ನು ಕೂಡ ಪ್ಯಾಕೆಟನ್ನು ಕೂಡ ತಗೊಂಡು ಹೋಗೋದು ತುಂಬ ಒಳ್ಳೆಯದು. ಅಥವಾ ORSನ ನೀರಿಗೆ ಸೇರಿಸಿ ಒಂದೆರಡು ಬಾಟಲಿಗಳಲ್ಲಿ ಅದನ್ನು ಮಿಶ್ರಣವನ್ನು ದ್ರಾವಣವನ್ನು ಇಟ್ಕೊಳ್ಳೋದು ಇನ್ನೂ ಕೂಡ ಒಳ್ಳೆಯದು. ಇದನ್ನೆಲ್ಲರೂ ಕೂಡ ಅನುಸರಿಸ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಬೇಸಿಗೆ ರಜಾ ಅನ್ನೋದು ಎಲ್ರಿಗೂ ಕೂಡ ರಜಾ ಇದ್ದಾಗ ಮಕ್ಕಳನ್ನು ಬೇರೆ ಬೇರೆ ಕಡೆ ಕರ್ಕೊಂಡು ಹೋಗಬೇಕು, ಪ್ರವಾಸಿ ತಾಣಗಳನ್ನು ತೋರಿಸ್ಬೇಕು ಅನ್ನೋದು ಪೋಷಕರಿಗೆ ಆಸೆ ಇರುತ್ತೆ. ಆ ರೀತಿ ಕರ್ಕೊಂಡು ಹೋದಾಗ ನಾನು ಹೇಳಿದಂತಹ ಮುನ್ನೆಚ್ಚರಿಕೆ ಕ್ರಮಗಳನ್ನು ದಯಮಾಡಿ ಎಲ್ಲರೂ ಕೂಡ ಅದನ್ನು ತಗೊಳ್ಳಿ. ಆಗ ಮಕ್ಕಳಿಗೂ ಕೂಡ ಒಳ್ಳೆಯದು, ಪೋಷಕರಿಗೂ ದೊಡ್ಡವರಿಗೂ ಕೂಡ ಅದು ಒಳ್ಳೆಯದಾಗತ್ತೆ. ಇನ್ನು ಈ ಬೇಸಿಗೆ ಕಾಲ ಬಂದಾಗ ನಮ್ಮ ಜೀವನ ಶೈಲಿಯನ್ನು ಸ್ವಲ್ಪ ಬದಲಾವಣೆ ಮಾಡಿಕೊಳ್ಬೇಕು. ಏನು ಜೀವನ ಶೈಲಿಯಲ್ಲಿ ಬದಲಾವಣೆ? ಈಗ ಸ್ನಾನದಿಂದ ಹಿಡಿದು, ಅಂದರೆ ಕೆಲವರು ಇವಾಗ ಸ್ನಾನ ಮಾಡ್ತಾರೆ, ಯಾವ ರೀತಿ ಮಾಡ್ತಾರೆ, ಬಿಸಿ ಬಿಸಿ ಬಿಸಿ ಸ್ನಾನ ಮಾಡ್ತಾರೆ. ಆದರೆ ಬೇಸಿಗೆಯಲ್ಲಿ ಎಲ್ಲರೂ ನೆನಪಲ್ಲಿ ಇಟ್ಕೊಳ್ಳಿ, ಸ್ನಾನ ಮಾಡುವಾಗ ತಣ್ಣೀರು ಸ್ನಾನ ತುಂಬಾ ಒಳ್ಳೆಯದು. ಪ್ರತಿದಿನ ಸ್ನಾನ ಮಾಡೋದು ಒಳ್ಳೆಯದು. ಕೆಲವು ಕಡೆ ತುಂಬ ಸೆಕೆ ಇರೋ ಕಡೆ ಎರಡು ಹೊತ್ತು ಸ್ನಾನ ಮಾಡ್ತಾರೆ, ಇರಲಿ ಪರವಾಗಿಲ್ಲ. ಇವಾಗ ಹೇಗಿದೆಯಪ್ಪ ಅಂತ ಹೇಳಿದ್ರೆ ನಾವು ಸ್ನಾನ ಮಾಡ್ಕೊಂಡು ಹೊರಗಡೆ ಬರೋಷ್ಟೊತ್ತಿಗೆ ಬೆವರಿನ ಸ್ನಾನ ಇನ್ನೊಂದ್ಸಲ ಆಗಿರುತ್ತೆ, ಅಷ್ಟು ಬಿಸಿಲಿದೆ. ಆದ್ದರಿಂದ ಉಗುರು ಬೆಚ್ಚಗಿನ ನೀರು ಅಥವಾ ತಣ್ಣೀರಿನಲ್ಲಿ ಸ್ನಾನ ಮಾಡೋದು ತುಂಬಾ ಒಳ್ಳೆಯದು. ಗಂಡ್ಮಕ್ಳಿಗೆ ನಿಜ ಹೇಳಬೇಕು ಅಂದರೆ ತಲೆಗೇನೆ ಅವರು ಸ್ನಾನ ಮಾಡಿಬಿಡ್ತಾರೆ ಪ್ರತಿದಿನ, ಅದು ಪರವಾಗಿಲ್ಲ. ಕೆಲವರು ಪ್ರತಿದಿನ ಸ್ನಾನ ಮಾಡಲ್ಲ, ಗ್ರಾಮೀಣ ಪ್ರದೇಶಗಳಲ್ಲಿ ಪ್ರತಿನಿತ್ಯ ಸ್ನಾನ ಮಾಡುವಂತಹ ಪದ್ಧತಿ ಇಲ್ಲ. ಆದರೆ ನಾವಿಲ್ಲಿ ಒಂದು ಗಮನಿಸಬೇಕು ಏನಪ್ಪ ಅಂತ ಹೇಳಿದ್ರೆ, ಈ ಹೊತ್ತಲ್ಲಿ ಬೇಸಿಗೆ ಕಾಲದಲ್ಲಿ ಮೈ ತುಂಬ ಬೆವರೋದ್ರಿಂದ ಎಲ್ಲ ಮಕ್ಕಳು ಕೂಡ ಪ್ರತಿದಿನ ಸ್ನಾನ ಮಾಡೋದು ಒಳ್ಳೆಯದು. ಯಾಕೆಂದರೆ ಆ ಬೆವರು ಅದ್ರ ಜೊತೆಗೆ ಸ್ನಾನ ಮಾಡಿದಾಗ ನೀರಿನ ಜೊತೆ ಸ್ವಲ್ಪ ಸೋಪ್ ಹಾಕಿ ಸ್ನಾನ ಮಾಡೋದ್ರಿಂದ ಅದ್ರ ಜೊತೆಗೆ ಹೊರಟೋಗೋದ್ರಿಂದ ಕಶ್ಮಲಗಳೆಲ್ಲ ದಿನ ಪ್ರತಿದಿನ ಒಂದು ಬಾರಿನಾದರೂ ಸ್ನಾನ ಮಾಡೋದು ಒಳ್ಳೆಯದು. ತುಂಬ ರಾಸಾಯನಿಕ ಇರೋಂತಹ ಸೋಪ್ಗಳನ್ನು ಬಳಸ್ದೇನೆ ಕಡಲೆ ಹಿಟ್ಟು, ಹೆಸರು ಹಿಟ್ಟು ಇವುಗಳನ್ನು ಬಳಸಿ ಸ್ನಾನ ಮಾಡೋದ್ರಿಂದ ಮೈ ಕೂಡ ತಂಪಾಗಿರುತ್ತೆ, ಸ್ವಲ್ಪ ದೇಹಕ್ಕೂ ಕೂಡ ಸ್ವಲ್ಪ ಆರಾಮಾಗಿರೋಂತಹ ಅನುಭವ ಸಿಗುತ್ತೆ. ಆದ್ದರಿಂದ ಪೋಷಕರು ಸ್ವಲ್ಪ ಜ್ಞಾಪಕ ಇಟ್ಕೊಳ್ಳಿ, ನೀವು ಪ್ರತಿದಿನ ಸ್ನಾನ ಮಾಡಬೇಕು, ಮಕ್ಕಳಿಗೂ ಕೂಡ ಪ್ರತಿನಿತ್ಯ ಸ್ನಾನ ಮಾಡಿಸ್ಬೇಕು. ಇನ್ನೊಂದು ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಹೆಣ್ಮಕ್ಳಿಗೆ ತಲೆ ಕೂದಲು ತುಂಬ ಇರೋಂತಹ ಹೆಣ್ಮಕ್ಳಿಗೆ ವಾರದಲ್ಲಿ ಎರಡು ಬಾರಿ ತಲೆ ಸ್ನಾನ ಮಾಡಿಸೋದು ಒಳ್ಳೆಯದು. ಯಾಕೆ ಅಂತ ಹೇಳಿದ್ರೆ, ಹೆಣ್ಮಕ್ಳಿಗೆ ಸಾಧಾರಣವಾಗಿ ಈಗ ಕೂದಲು ಸಂಧಿ ಬೆವರೋದು ತುಂಬ ಜಾಸ್ತಿ ಈ ಕಾಲದಲ್ಲಿ. ಹಾಗೆ ಒಂದು ವಾರ ಹತ್ತು ದಿನ ಬಿಟ್ಬಿಟ್ರೆ ಹೇನುಗಳಾಗ್ಬೋದು, ಕಜ್ಜಿ ಆಗ್ಬೋದು. ಆದ್ದರಿಂದ ಅದನ್ನು ತಡಿಬೇಕು ಅಂತ ಹೇಳಿದ್ರೆ ವಾರದಲ್ಲಿ ಎರಡು ದಿನ ಹೆಣ್ಮಕ್ಳಿಗೆ ತಲೆ ಸ್ನಾನ ಮಾಡಿಸೋದು ತುಂಬಾ ಒಳ್ಳೆಯದು. ಅಕಸ್ಮಾತ್ ಎರಡು ದಿನ ತಲೆ ಸ್ನಾನ ಮಾಡೋಕ್ಕಾಗಲಿಲ್ಲ ಅಂದರೆ ಕೊನೆ ಪಕ್ಷ ವಾರದಲ್ಲಿ ಒಂದು ಬಾರಿ ಆದರೂ ಖಂಡಿತವಾಗ್ಲೂ ತಲೆ ಸ್ನಾನ ಮಾಡಲೇಬೇಕು. ಅದಕ್ಕೂ ಕೂಡ ನೈಸರ್ಗಿಕವಾಗಿ ಸಿಗೋವಂತಹ ವಸ್ತುಗಳನ್ನು, ಅಂಟುವಳಕಾಯಿ ಆಗ್ಬೋದು, ಸೀಗೆ ಪುಡಿ ಆಗ್ಬೋದು ಅಥವಾ ಕಡಲೆ ಹಿಟ್ಟಾಗ್ಬೋದು, ಇವುಗಳನ್ನು ಖಂಡಿತವಾಗ್ಲೂ ಬಳಸಿದಾಗ ಕೂದಲಿನ ಆರೋಗ್ಯನೂ ಚೆನ್ನಾಗಿರುತ್ತೆ, ಜೊತೆಗೆ ಸ್ವಲ್ಪ ತಂಪಾಗಿ ಕೂಡ ಇರುತ್ತೆ. ಅದನ್ನು ಎಲ್ಲರೂ ಕೂಡ ಇಲ್ಲಿ ಗಮನಿಸ್ಕೊಳ್ಬೇಕು. ಸ್ನಾನ ಅನ್ನೋದು ತುಂಬಾ ಮುಖ್ಯ. ಸ್ನಾನ ಮಾಡಿಕೊಂಡು ಬಂದ ಮೇಲೆ ತುಂಬ ಬಿಗಿಯಾದಂತಹ ಉಡುಪುಗಳನ್ನು ಧರಿಸೋದು ಬೇಡ. ಯಾಕೆ ಅಂತೇಳಿದ್ರೆ ತುಂಬ ಅದು ಬೆವರೋದ್ರಿಂದ ಬಿಗಿಯಾದ ಉಡುಪುಗಳು ಇನ್ನಷ್ಟು ತೊಂದರೆ ಮಾಡುತ್ತೆ ನಮ್ಮ ಚರ್ಮಕ್ಕೆ. ಆದ್ದರಿಂದ ಸಡಿಲವಾದಂತಹ ಹತ್ತಿಯ ಉಡುಪುಗಳನ್ನು ಬಳಸಬೇಕು. ಎಲ್ಲರೂ ಕೂಡ ಜ್ಞಾಪಕ ಇಟ್ಕೊಳ್ಳಿ, ಸಡಿಲವಾದಂತಹ ಹತ್ತಿಯ ಉಡುಪುಗಳನ್ನು ನಾವು ಬಳಸಬೇಕು. ತಿಳಿ ಬಣ್ಣ ಇರೋಂತಹ ಉಡುಪುಗಳನ್ನು ಬಳಸೋದು ತುಂಬ ಒಳ್ಳೆಯದು. ಕಪ್ಪು ಬಣ್ಣದ ಬಟ್ಟೆನ ಹಾಕ್ಕೊಳ್ಳೋದು ಬೇಡ ಇನ್ನು ಸ್ವಲ್ಪ ದಿವಸ. ಯಾಕೆ ಅನ್ನೋದು ಎಲ್ರಿಗೂ ಗೊತ್ತಲ್ವಾ? ನಿಮ್ಮ ಮಕ್ಕಳನ್ನ ಒಂದ್ಸತಿ ಕೇಳಿ, ಯಾಕೆ ಒಂದು ಏಳು ಎಂಟನೇ ಕ್ಲಾಸಲ್ಲಿ ಓದ್ತಾ ಇದ್ರೆ ಮಕ್ಕಳು ಕೇಳಿದ್ರೆ ಮಕ್ಕಳಿಗೆ ಗೊತ್ತಿರುತ್ತೆ ಯಾಕೆ ನಾವು ಕಪ್ಪು ಬಣ್ಣದ ಬಟ್ಟೆಗಳನ್ನು ಈಗ ಹಾಕ್ಕೋಬಾರ್ದು ಅಂತ. ಕಪ್ಪು ಅಥವಾ ಗಾಢ ವರ್ಣದ ಬಟ್ಟೆಗಳು ಏನಾಗತ್ತಪ್ಪ ಅಂತ ಹೇಳಿದ್ರೆ ಸೂರ್ಯನ ಬೆಳಕನ್ನು ಜಾಸ್ತಿ ಹೀರ್ಕೊಳ್ಳುತ್ತೆ. ಜಾಸ್ತಿ ಹೀರ್ಕೊಂಡಾಗ ನಮಗೆ ಸೆಕೆ

ಅನುಭವ ಉಂಟಾಗುತ್ತೆ. ಆದ್ದರಿಂದ ನಾವು ಕಪ್ಪು ಬಣ್ಣದ ಬಟ್ಟೆಗಳನ್ನು ಹಾಕ್ಕೊಳ್ಳೋದು ಬೇಡ, ಅದ್ರ ಬದಲು ತಿಳಿ ಬಣ್ಣದ ಬಟ್ಟೆಗಳು, ಸಾಧ್ಯವಾದಷ್ಟು ಬಿಳಿ ಅಥವಾ ತೆಳು ಹಳದಿ ತೆಳು ಹಸಿರು ಈ ರೀತಿ ಬಟ್ಟೆಗಳನ್ನು ಹಾಕ್ಕೊಳ್ಳೋದ್ರಿಂದ ನಮಗೇನಾಗತ್ತೆ ಅಂದರೆ ಸೂರ್ಯನ ಬೆಳಕು ಪ್ರತಿಫಲಿಸಲ್ಪಡುತ್ತೆ, ಹೀರ್ಕೊಳ್ಳೋ ಬದಲಿಗೆ ಪ್ರತಿಫಲಿಸಲ್ಪಡುತ್ತೆ, ಅಂದರೆ ವಾಪಸ್ ಹೋಗುತ್ತೆ ಬಟ್ಟೆಯಿಂದ, ನಮ್ಮ ಮೈಗೆ ನೇರವಾಗಿ ಬರೋದಿಲ್ಲ. ಆದ್ದರಿಂದ ನಮಗೆ ಸ್ವಲ್ಪ ಆರಾಮ ಅಂತ ಅನಿಸುತ್ತೆ. ಆಮೇಲೆ ಈಗಾಗಲೇ ಹೇಳ್ದಂಗೆ ನಾನು ಸಿಂಥೆಟಿಕ್ ಉಡುಪುಗಳು ಬೇಡ. ಯಾಕೆ ಅಂತ ಹೇಳಿದ್ರೆ ಸಿಂಥೆಟಿಕ್ ಉಡುಪುಗಳು ಕೂಡ ನಮಗೆ ಬೆವರೋದನ್ನು ಜಾಸ್ತಿ ಮಾಡುತ್ತೆ, ಗಾಳಿ ಆಡೋದಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ. ಶುದ್ಧವಾದ ಹತ್ತಿಯ ಬಟ್ಟೆಗಳನ್ನು ಧರಿಸೋದು ತುಂಬಾ ಒಳ್ಳೆಯದು. ಎಲ್ಲರೂ ಕೂಡ ನೆನಪಿಡಿ, ಪೋಷಕರಾಗಿ ಮಕ್ಕಳಿಗಾಗಲಿ ನಾವೇನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಸಡಿಲವಾದಂತಹ ಹತ್ತಿಯ ಉಡುಪುಗಳನ್ನು ನಾವು ಧರಿಸ್ಬೇಕು. ಇದು ಗಾಳಿ ಆಡೋದಕ್ಕೆ ಅವಕಾಶ ಮಾಡಿಕೊಡೋದ್ರಿಂದ ನಮಗೆ ತುಂಬಾ ಒಂದು ರೀತಿ ಆರಾಮಾಗತ್ತೆ, ಜೊತೆಗೆ ನಾವು ಬೆವರೋದು ಕೂಡ ಸ್ವಲ್ಪ ಕಡಿಮೆ ಆಗತ್ತೆ ಇಂತಹ ಬಟ್ಟೆಗಳನ್ನು ಧರಿಸಿದಾಗ. ಇದು ಪುಟ್ಟ ಮಕ್ಕಳಿರ್ತಾರಲ್ಲ, ಅಂದರೆ ಇನ್ನೂ ಕೂಡ ಒಂದು 3 ತಿಂಗಳು 6 ತಿಂಗಳು ಮಕ್ಕಳಿರ್ತಾರಲ್ಲ, ಅಂಥ ಮಕ್ಕಳಿಗೂ ಕೂಡ ತೆಳುವಾಗಿರೋಂತಹ ಹತ್ತಿಯ ಒಂದು ಬಟ್ಟೆ ಹಾಕೋದ್ರಿಂದ ತುಂಬಾ ಒಳ್ಳೆಯದು. ಇನ್ನು ಗಂಡು ಮಕ್ಕಳು ಸ್ಲೀವ್ಲೆಸ್ ಟೀ ಶರ್ಟ್ಗಳು ಬರುತ್ತೆ, ಸ್ವಲ್ಪ ಸಡಿಲವಾಗಿರ್ತಕ್ಕಂಥದ್ದು, ಅವರಿಗೆ ಶಾರ್ಟ್ಸ್ ಇದೆ ಅಂದರೆ ಹಾಕ್ಕೊಳ್ಬೋದು ಆರಾಮವಾಗಿ. ಈ ರೀತಿ ಬಟ್ಟೆಗಳನ್ನು ಧರಿಸೋದ್ರಿಂದ ಸ್ವಲ್ಪ ಈ ಬೇಸಿಗೆ ಕಾಲದಲ್ಲಿ ಆರಾಮವಾಗಿರ್ಬೋದು. ಹೆಣ್ಮಕ್ಳು ಕೂಡ ಅಷ್ಟೇ, ಟೀಯ ಪ್ಯಾಂಟ್ಗಳು ಬರುತ್ತೆ, ಜೊತೆಗೆ ಅವ್ರಿಗೂ ಕೂಡ ಸ್ಲೀವ್ಲೆಸ್ ಟೀ ಶರ್ಟ್ಸ್ ಇರುತ್ತೆ, ಹಾಗೆ ಸಡಿಲವಾದಂತಹ ಚೂಡಿದಾರ್ ಆಗ್ಬೋದು. ಆ ರೀತಿ ಉಡುಪುಗಳನ್ನು, ಹತ್ತಿ ಉಡುಪುಗಳನ್ನು ಧರಿಸೋದ್ರಿಂದ ಮಕ್ಕಳಿಗೆ ಸ್ವಲ್ಪ ಆರಾಮಾಗತ್ತೆ. ನೋಡಿ, ಬೆಳಿಗ್ಗೆ ಸ್ನಾನದಿಂದ ನಮ್ಮ ಉಡುಪು ಕೂಡ ಹೇಗೆ ನಾವು ಬದಲಾವಣೆ ಮಾಡಿಕೊಳ್ಬೇಕು ಅನ್ನೋದು ನಿಮಗೆ ಗೊತ್ತಾಗ್ತಾ ಇದೆ ಅಲ್ವಾ? ಹಾಗೇ ತುಂಬ ಮುಖ್ಯ ಅಂತಂದರೆ ನಮಗೆ ಆಹಾರ ಕ್ರಮ. ನಾವು ಏನಪ್ಪ, ಹೇಗೆ, ಯಾವ ಥರ ಊಟ ಮಾಡಬೇಕಪ್ಪ ಈ ಕಾಲದಲ್ಲಿ, ಏನು ನೋಡಿದ್ರೂ ಬೇಡ ಅನಿಸುತ್ತೆ. ನಮ್ಮ ಮೈಸೂರು ಭಾಗದಲ್ಲಿ ಎಲ್ಲ ಕಡೆ ಯಾವಾಗಲೂ ಕೂಡ ನಾವು ಅನ್ನದ ಮತ್ತು ತರಕಾರಿಯ ಬಾತ್ಗಳನ್ನು ತುಂಬ ಮಾಡ್ತೀವಿ ಅಲ್ವಾ? ಯಾವುದೇ ಒಂದು ಸಂದರ್ಭ ಅಂತ ಹೇಳಿದ್ರೆ ನಮಗೆ ಪಲಾವ್ ಅಥವಾ ಬಾತ್ ಇಲ್ಲದೆ ನಡೆಯೋದೇ ಇಲ್ಲ. ಆದರೆ ನಾವಿಲ್ಲಿ ನಮ್ಮ ಆಹಾರ ಕ್ರಮವನ್ನು ಕೂಡ ಒಂದು ಸ್ವಲ್ಪ ಬದಲಾಯಿಸ್ಕೊಬೇಕು. ತುಂಬ ಉಪ್ಪು ಹುಳಿ ಖಾರ ತುಂಬ ಜಾಸ್ತಿ ಇರ್ತಕ್ಕಂತಹ ಆಹಾರವನ್ನು ಸ್ವಲ್ಪ ಈಗ ಕಡಿಮೆ ಮಾಡೋದು ಒಳ್ಳೆಯದು. ಅಂದರೆ ಹೊಟ್ಟೆಗೂ ಅದು ಉರಿ ಆಗುತ್ತೆ, ಜೊತೆಗೆ ಬಿರು ಬೇಸಿಗೆ ಇರೋದ್ರಿಂದ ನಮ್ಮ ದೇಹಕ್ಕೂ ಅದು ಉಷ್ಣದ ಅನುಭವವನ್ನು ಕೊಡುತ್ತೆ. ಹಾಗಾದರೆ ಯಾವ ಥರದ ಆಹಾರವನ್ನು ನಾವು ಸೇವನೆ ಮಾಡಬೇಕು ಅಂತ ಹೇಳಿದ್ರೆ ನೋಡಿ, ಮೊದಲನೇದು ಅಂದರೆ ಅದು ಆಹಾರ ಅಲ್ಲ, ನೀರನ್ನು ನಾವು ಆಹಾರ ಅಂತ ಪರಿಗಣಿಸಲ್ಲ, ಆದರೂ ಕೂಡ ನಾವು ಬಾಯಾರಿಕೆ ಆಗ್ತಾ ಇರಲಿ ಅಥವಾ ಆಗದೇ ಇರಲಿ ನೀರನ್ನು ಕುಡಿತಾ ಇರಬೇಕು. ಪೋಷಕರಾಗಿ ಮಕ್ಕಳು ನೀರು ಕುಡಿತಾ ಇದ್ದಾರಾ ಇಲ್ವಾ ಅನ್ನೋದನ್ನು ಸ್ವಲ್ಪ ಗಮನಿಸಬೇಕು. ಚೆನ್ನಾಗಿ ಆ ಮಕ್ಕಳು ನೀರು ಕುಡಿತಾ ಇದ್ದಾರೆ ಅನ್ನೋದನ್ನು ಖಾತ್ರಿ ಪಡಿಸ್ಕೊಳ್ಬೇಕು. ಯಾಕೆ ಅಂತ ಹೇಳಿದ್ರೆ, ನಾನು ಈಗಾಗಲೇ ಹೇಳಿದ್ದೀನಿ, ದೇಹದಲ್ಲಿರುವಂತಹ ನೀರು ಕಡಿಮೆ ಆಗೋದಕ್ಕೆ ಬಿಡಬಾರ್ದು. ಯಾಕೆಂದರೆ ಬೆವರಿನ ಮೂಲಕ ನೀರು ಹೋಗ್ತಾ ಇರುತ್ತೆ, ಹಾಗೆಯೇ ಈ ಉಷ್ಣ ತುಂಬ ಜಾಸ್ತಿ ಇರೋದ್ರಿಂದ, ಶಾಖ ತುಂಬ ಜಾಸ್ತಿ ಇರೋದ್ರಿಂದ ಕೂಡ ನಾವು ಹೆಚ್ಚು ಬೆವರುತ್ತೀವಿ, ನಮ್ಮಲ್ಲಿರೋಂತಹ ನೀರು ಹೆಚ್ಚು ನಷ್ಟ ಆಗುತ್ತೆ. ಮಕ್ಕಳಿಗಂತೂ ಇದು ತುಂಬ ಬೇಗ ಆಗುತ್ತೆ. ಆದ್ದರಿಂದ 1 ಗಂಟೆಗೊಂದ್ಸಲ ಮಕ್ಕಳು ನೀರು ಕುಡಿತಾ ಇದ್ದಾರಾ ಇಲ್ವಾ ಅನ್ನೋದನ್ನು ನಾವು ನೋಡ್ಕೋಬೇಕಾಗತ್ತೆ. ಇದನ್ನು ಪ್ರತಿಯೊಬ್ಬ ಪೋಷಕರು ಕೂಡ ನೋಡ್ಕೊಬೇಕು. ಮನೆಗಳಲ್ಲಿ ಸಾಧಾರಣವಾಗಿ ಅಜ್ಜಿಯರಿದ್ದರೆ, ಅಮ್ಮಂದರು ಮನೆಯಲ್ಲೇ ಇದ್ದರೆ ಹೇಳ್ತಾರೆ ಮಕ್ಕಳಿಗೆ, ನೀರು ಕುಡಿ ನೀರು ಕುಡಿ. ಕೆಲವು ಮಕ್ಕಳಿಗೆ ಅದು ಅನ್ಸಲ್ಲ ನೀರು ಕುಡಿಬೇಕು ಅಂತ. ಆಮೇಲೆ ಆ ನೀರು ಕುಡಿಯೋದ್ರಲ್ಲೂ ಒಂದು ವಿಧಾನ ಇದೆ, ಘಟ ಘಟ ಘಟ ಘಟ ಅಂತ ಕುಡಿದ್ಬಿಡೋದಲ್ಲ ನೀರನ್ನು, ಗಂಟೆಗೊಂದ್ಸತಿ ಒಂದು ಲೋಟ ನೀರನ್ನು ಸ್ವಲ್ಪ ನಿಧಾನವಾಗೇ ಕುಡಿಬೇಕು. ಆ ನಾಲ್ಗೆ ಮತ್ತು ತುಟಿಗಳಿಗೆ ಒದ್ದೆ ಆಗಿ ಆ ನೀರಿನ ಅನುಭವವನ್ನು ಪಡ್ಕೊಳ್ಬೇಕು. ಆ ರೀತಿ ನೀರನ್ನು ನಿಧಾನವಾಗಿ ಕುಡಿಯೋದ್ರಿಂದ ನಮ್ಮ ದೇಹಕ್ಕೆ ತುಂಬಾ ಲಾಭ ಇದೆ. ಇದನ್ನು ಪೋಷಕರಾದವರು ಗಮನಿಸ್ಕೊಬೇಕಾಗತ್ತೆ. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಬಾಯಾರಿಕೆ ಇರಲಿ ಅಥವಾ ಇಲ್ಲದೇ ಇರಲಿ ಇದು ದೊಡ್ಡವರು ಮಾಡಬೇಕಾದಂಥದ್ದು, ಮಕ್ಕಳು ಕೂಡ ಅನುಸರಿಸಬೇಕಾಗಿರೋವಂಥದ್ದು. ಮಕ್ಕಳಿಗೆ ಮತ್ತು ದೊಡ್ಡವರು ಪ್ರತಿಯೊಬ್ಬರೂ ಕೂಡ ಗಂಟೆಗೊಂದ್ಸಲ ಬಾಯಾರಿಕೆ ಆಗಿದೆಯೋ ಆಗಿಲ್ವೋ ಖಂಡಿತವಾಗ್ಲೂ ನೀರನ್ನು ಕುಡೀರಿ. ನಾನು ಈಗಾಗಲೇ

0: ಹೇಳ್ದಂಗೆ ಇದನ್ನ ಯಾಕೆ ಪದೇ ಪದೇ ಹೇಳ್ತಾ ಇದ್ದಾರೆ ಅಂತ ನಿಮ್ಗೆ ಅನ್ನಿಸ್ಬೋದು. ಆದರೆ ಅದು ತುಂಬ ಮುಖ್ಯವಾಗಿರ್ತಕ್ಕಂಥದ್ದು. ತುಂಬ ಬಾಯಾರಿಕೆ ಆಯಿತು, ತುಂಬ ಸುಸ್ತಾಗ್ತಿದೆ ಮಕ್ಳಿಗೆ, ನಿಮಗೆ ಗೊತ್ತಾಗುತ್ತೆ ಯಾಕೋ ತುಂಬ ಸುಸ್ತಾಗ್ತಾ ಇದೆ ಮಗುಗೆ ಅಂತ ನಿಮಗೆ ಅನಿಸಿದ್ರೆ ಕೂಡಲೇ ಏನು ಮಾಡಿ ಸ್ವಲ್ಪ ORS ಪುಡಿಯನ್ನು ನೀರಿಗೆ ಬೆರೆಸಿ, ಆ ಪ್ರಮಾಣ ಕೊಟ್ಟಿರ್ತಾರೆ ಅದರಲ್ಲಿ ಎಷ್ಟು ಹಾಕಬೇಕು ಅಂಥೇಳಿ, ಅದನ್ನು ಹಾಕಿಬಿಟ್ಟು ನೀವು ಆ ORS ನೀರನ್ನು ಮಗುಗೆ ಕುಡಿಸೋದ್ರಿಂದ ನಾವು ಈ ನಿರ್ಜಲೀಕರಣದಿಂದ ತಪ್ಪಿಸ್ಕೊಳ್ಬೋದು. ಇದು ಮೊದಲನೇದು. ನೀರು ನಮ್ಮ ದೇಹಕ್ಕೆ ಅತ್ಯವಶ್ಯಕವಾಗಿ ಬೇಕು, ಆದ್ದರಿಂದ ಗಂಟೆಗೊಂದ್ಸತಿ ನೀರನ್ನು ಕುಡಿಬೇಕು. ಈ ರೀತಿಯ ಒಂದು ಕ್ರಮಗಳನ್ನು ನಾವು ತಗೊಳ್ಳೋದ್ರಿಂದ ಬೇಸಿಗೆಯಲ್ಲಿ ಖಂಡಿತವಾಗ್ಲೂ ಕೂಡ ನಾವು ನಮ್ಮನ್ನು ಉಷ್ಣಾಘಾತದಿಂದ, ಸೌರಾಘಾತದಿಂದ, ಬಿಸಿಗಾಳಿಯಿಂದ, ಶಾಖದ ದುಷ್ಪರಿಣಾಮಗಳಿಂದ ನಮ್ಮನ್ನು ನಾವು ತಡೆಗಟ್ಬೋದು. ನಮ್ಮ ಮಕ್ಕಳನ್ನು ಕೂಡ ನಾವು ಇದರಿಂದ ತಡೆಗಟ್ಟಬಹುದು. ಎಲ್ಲ ಪೋಷಕರು ಕೂಡ ಈ ಕ್ರಮಗಳನ್ನು ಅನುಸರಿಸ್ತೀರಾ ಅಂತ ನಾನು ನಂಬಿದ್ದೀನಿ. ಧನ್ಯವಾದಗಳು.
1: ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು ಎಂಬ ಕವಿವಾಣಿಯಂತೆ ಹಿರಿಯರ ಅನುಭವ, ಗುರುಗಳ ಮಾರ್ಗದರ್ಶನ, ತಂದೆ ತಾಯಂದಿರ ಪ್ರೀತಿ ವಾತ್ಸಲ್ಯದ ಜೊತೆಗೆ ಮಗುವಿನ ಕಲಿಕಾ ಸಾಮರ್ಥ್ಯವನ್ನು ಅನಾವರಣಗೊಳಿಸುವ ಕಾರ್ಯಕ್ರಮವೇ ಮನೆಯೇ ಮೊದಲ ಪಾಠಶಾಲೆ. ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 10:20
2: ಹಾಗೂ ಮರು ಪ್ರಸಾರ ಸೋಮವಾರ ಮಧ್ಯಾಹ್ನ 3:40
1: ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
3: ಕೇಳುಗರೆ, ಇದುವರೆಗೂ ಮನೆಯ ಮೊದಲ ಪಾಠಶಾಲೆ ಕಾರ್ಯಕ್ರಮ ಪ್ರಸಾರವಾಯಿತು.
4: ಇನ್ನು ಮುಂದೆ ನಮ್ಮ ನಿಲಯದಿಂದ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 2 ಕುರಿತ ಕಾರ್ಯಕ್ರಮ ಡಾಕ್ಟರ್ MR ಸೀತಾರಾಮ್ ರವರು, ಸಲಹೆಗಾರರು ಹಾಗೂ ಕೀಲು ಮತ್ತು ಮೂಳೆರೋಗ ತಜ್ಞರು ವಿವೇಕಾನಂದ ಸ್ಮಾರಕ ಆಸ್ಪತ್ರೆ SVYM ಇವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
4: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
4: DVJ ಅವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
4: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
2: ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ರೇಡಿಯೋ ಗೆಳತಿ ಅನಿತಾ ಸರಗೂರು. ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ DVJ ಅವರ ಕಗ್ಗದ ವಾಚನವನ್ನು ಡಾಕ್ಟರ್ ಸೀತಾರಾಮ್ ರವರು ನಡೆಸಿಕೊಡಲಿದ್ದಾರೆ. ಎಲ್ಲರಿಗೂ ಕಗ್ಗವನ್ನು ಹೇಳಲು ಅನುಕೂಲವಾಗಲಿ ಎನ್ನುವ ದೃಷ್ಟಿಯಿಂದ ನಾನು ಈ ಪದ್ಯವನ್ನು ಪುನರಾವರ್ತನೆ ಮಾಡುತ್ತಿದ್ದೇನೆ. ಬನ್ನಿ, ಕಗ್ಗದ ವಾಚನ ಮಾಡುತ್ತಾ ಜೀವನದ ಮೌಲ್ಯವನ್ನು ತಿಳಿಯೋಣ.
5: ಎಲ್ಲರಿಗೂ ನಮಸ್ಕಾರ. ನಿತ್ಯದ ಬದುಕಿಗೆ ಕಗ್ಗದ ಬೆಳಕು, ನಮ್ಮ ಜೀವನಕ್ಕೆ ದಾರಿದೀಪವಾಗಬಲ್ಲಂತಹ ಕಗ್ಗದ ಅಧ್ಯಯನದಲ್ಲಿ ನಾವು ತೊಡಗಿದ್ದೇವೆ. ಇವತ್ತಿಂದ ಅದನ್ನು ಪ್ರಾರಂಭ ಮಾಡೋಣ. ಈ ಒಂದು ಕಾರ್ಯಕ್ರಮದಲ್ಲಿ ಕಗ್ಗದಲ್ಲಿರುವಂತಹ ಎಲ್ಲ ಪದ್ಯಗಳ ಸೂಕ್ಷ್ಮ ಸ್ಥೂಲ ಸ್ತರದಲ್ಲಿ ಅದನ್ನು ಓದುತ್ತಾ ಅದರ ಮುಖ್ಯವಾದಂತಹ ಅರ್ಥವನ್ನು ನಾವು ಗ್ರಹಿಸೋದಕ್ಕೆ ಪ್ರಯತ್ನ ಪಡೋಣ. ಎಲ್ಲರೂ ಕಗ್ಗದ ಪುಸ್ತಕವನ್ನು ಅಥವಾ ಕಗ್ಗದ ಸಾಫ್ಟ್ ಕಾಪಿ ಎಲ್ಲರೂ ಮೊಬೈಲ್ ಫೋನ್ನಲ್ಲೋ ಯಾವುದರಲ್ಲಾದರೂ ಸರಿ ಅದನ್ನು ಇಟ್ಕೊಂಡಿದ್ರೆ ಅನುಕೂಲ. ಮತ್ತು ಈ ಕಗ್ಗದ ಪದ್ಯಗಳನ್ನು ನಾವು ಓದುವಾಗ ನಮ್ಮ ಜೊತೆ ಧ್ವನಿ ಸೇರಿಸಿ ನೀವು ಕೂಡ ಈ ಪದ್ಯಗಳನ್ನು ಜೋರಾಗಿ ಹೇಳ್ತಾ ಬಂದರೆ ಇದು ಹೆಚ್ಚು ಸ್ವಾರಸ್ಯಪೂರ್ಣವೂ ಆಗುತ್ತೆ, ಹೆಚ್ಚು ಅರ್ಥಪೂರ್ಣವೂ ಆಗುತ್ತೆ. ಸೊ ಹಾಗೆ ನಾವು ಇವತ್ತಿನಿಂದ ಈ ಕಗ್ಗದ ಎಲ್ಲ ಪದ್ಯಗಳ ಒಂದು ಪರಿಚಯಕ್ಕೆ ಪದಾರ್ಪಣೆ ಮಾಡೋಣ. ಮಂಕುತಿಮ್ಮನ ಕಗ್ಗದಲ್ಲಿ ಬೇರೆ ಎಲ್ಲ ಮಹಾನ್ ಕೃತಿಗಳಲ್ಲಿ ಇರೋ ರೀತಿಯಲ್ಲೇ ಪ್ರಾರಂಭದಲ್ಲಿ ಕವಿ ಗ್ರಂಥಕರ್ತ ಭಗವಂತನ ಪ್ರಾರ್ಥನೆಯಿಂದ ಇದನ್ನು ಪ್ರಾರಂಭ ಮಾಡುವಂಥದ್ದು ವಾಡಿಕೆ, ಮಂಗಳಾಚರಣೆ ಅಂತಲೂ ಹೇಳ್ತಾರೆ. ಸೊ ಹಾಗೆ DVJ ಅವರು ಕೂಡ ಮೊದಲ 3 ಪದ್ಯಗಳಲ್ಲಿ ಮುಕ್ತಕಗಳಲ್ಲಿ ಭಗವಂತನ ಸ್ಮರಣೆಯನ್ನು

0: ಅರ್ಥ ಭಗವಂತನಿಗೆ ನಮಸ್ಕಾರಗಳನ್ನು ತಿಳಿಸಿ ನಂತರ ಮುಂದುವರಿತಾರೆ. ಸೊ ಹಾಗೆ ಮೊದಲನೆಯ ಪದ್ಯವನ್ನು ಈಗ ನೋಡೋಣ. ಶ್ರೀ ವಿಷ್ಣು ವಿಶ್ವಾದಿ ಮೂಲ ಮಾಯಾಲೋಲ,
1: ಶ್ರೀ ವಿಷ್ಣು ವಿಶ್ವಾದಿ ಮೂಲ ಮಾಯಾಲೋಲ,
0: ದೇವ ಸರ್ವೇಶ ಪರಬೊಮ್ಮನೆಂದು ಜನಂ,
1: ದೇವ ಸರ್ವೇಶ ಪರಬೊಮ್ಮ ಎಂದು ಜನಂ,
0: ಆವುದನು ಕಾಣದೊಡಂ,
1: ಆವುದನು ಕಾಣದೊಡಂ,
0: ಅಳ್ತಿಯಂ ನಂಬಿಹುದೋ,
1: ಅಳ್ತಿಯಂ ನಂಬಿಹುದೋ,
0: ಆ ವಿಚಿತ್ರಕ್ಕೆ ನಮಿಸೋ,
1: ಆ ವಿಚಿತ್ರಕ್ಕೆ ನಮಿಸೋ,
0: ಮಂಕುತಿಮ್ಮ
1: ಮಂಕುತಿಮ್ಮ.
0: ಸೊ ಈ ಪದ್ಯದಲ್ಲಿ ಡಿ ವಿ ಜಿ ಅವರು ಭಗವಂತನ ಅನೇಕ ರೂಪಗಳನ್ನ ನಾಮಗಳನ್ನ ಸ್ಮರಣೆ ಮಾಡ್ತಾ ತನ್ನ ನಮಸ್ಕಾರಗಳನ್ನ ತಿಳಿಸ್ತಾರೆ. ನಾವು ನಮ್ಮ ಸಂಸ್ಕೃತಿಯಲ್ಲಿ ಅನೇಕ ದೇವರುಗಳನ್ನ ಪೂಜೆ ಮಾಡ್ತೀವಿ. ಅದು ಆ ದೇವರುಗಳು ದೇವತೆಗಳು ದೇವರು ಅದೆಲ್ಲ ಎಷ್ಟು ಮನುಷ್ಯರಿದಾರೋ ಅಷ್ಟೇ ದೇವತೆಗಳು ಅಷ್ಟೇ ದೇವರು ಕೂಡ ನಾವು ಸೃಷ್ಟಿ ಮಾಡಿದ್ದೀವಿ. ಊರಿಗೊಂದು ದೇವತೆ, ಮನೆಗೊಂದು ದೇವರು, ಸೊ ಹೀಗೆ ಆ ದೇವರುಗಳಿಗೆ ಲೆಕ್ಕವೇ ಇಲ್ಲ. ವಿಶೇಷವಾಗಿ ನಾವು ಅದನ್ನು ನಂಬುವಂಥದ್ದು ಏನಂತಂದರೆ, ಭಗವಂತ ಜಗತ್ತಿನ ಸೃಷ್ಟಿಕರ್ತ, ಎಲ್ಲ ಕಡೆ ವ್ಯಾಪಿಸಿದ್ದಾನೆ, ಎಲ್ಲ ಕಡೆ ಇರುವಂತಹ ಒಂದು ಶಕ್ತಿ ಅಂತ ನಮ್ಮೆಲ್ಲರ ನಂಬಿಕೆ. ಇದು ಬರೀ ಭಾರತೀಯ ಸಂಸ್ಕೃತಿಯಲ್ಲಷ್ಟೇ ಅಲ್ಲದೆ ಎಲ್ಲ ಪರಂಪರೆಗಳಲ್ಲೂ ಕೂಡ ಈ ನಂಬಿಕೆಯನ್ನು ನಾವು ನೋಡ್ತೀವಿ. ಸೊ ಹಾಗೆ ಪ್ರಾರಂಭ ಮಾಡ್ತಾ ಡಿ ವಿ ಜಿ ಅವರು ಹೇಳ್ತಾರೆ, ಶ್ರೀ ವಿಷ್ಣು ವ್ಯಾಪ್ನೋತಿ ಇತಿ ವಿಷ್ಣು, ಎಲ್ಲ ಕಡೆ ಹರಡಿರೋದ್ರಿಂದ ವಿಷ್ಣು ಅನ್ನೋ ಹೆಸರು ಬಂತು ಅಂತ ಅದರ ಅರ್ಥ. ಸೊ ಎಲ್ಲ ಕಡೆ ಹರಡಿರುವಂತಹ ಶ್ರೀ ವಿಷ್ಣು ಅಂತ ಒಂದು ಹೆಸರು. ವಿಶ್ವಕ್ಕೆ ಆದಿ ಅಂದರೆ ವಿಶ್ವಕ್ಕೆ ಮೊದಲು, ನಾವೆಲ್ಲ ಸೃಷ್ಟಿಯಾಗಕ್ಕೆ ಮುಂಚೆ ಇದ್ದಂಥದ್ದೇನು ಅಂತಂದರೆ ಆ ಶಕ್ತಿಯೇ ದೇವರು ಅಂತ. ವಿಶ್ವಕ್ಕೆಲ್ಲ ಮೂಲ, ಮಾಯಾಲೋಲ, ಈ ಜಗತ್ತೆಲ್ಲ ಭಗವಂತನ ಮಾಯಾಲೀಲೆ ಅಂತ ನಾವು ನಂಬ್ತೀವಿ. ಸೊ ಮಾಯಾಲೋಲ, ಈ ಮಾಯನ್ನು ನಡೆಸ್ತಾ ಇರುವಂತಹ ಒಂದು ಶಕ್ತಿ. ಅವನು ದೇವ, ಅವನು ಸರ್ವೇಶ, ಎಲ್ಲಕ್ಕೂ ಅವನೇ ಒಡೆಯ. ಇವೆಲ್ಲದನ್ನು ಒಂದು ರೀತಿಯಲ್ಲಿ ಎಲ್ಲದರ ಒಂದು ಮೇಲೆ ಸಿಂಹಾಸನದಲ್ಲಿ ಕುಳಿತಿರುವಂತಹ, ತುತ್ತ ತುದಿಯಲ್ಲಿ ಕುಳಿತಿರುವಂತಹ ಪರಬೊಮ್ಮ, ಪರಬ್ರಹ್ಮ ಅನ್ನುವಂಥ ಒಂದು ಶಕ್ತಿ ಅಂತ ನಮ್ಮೆಲ್ಲರ ನಂಬಿಕೆ. ಆದರೆ ನಮ್ಗೆ ದೇವ್ರು ಕಾಣಿಸ್ತಾನ? ನಮ್ಮ ಸುತ್ತಮುತ್ತ ನಾವು ನೋಡಿದಾಗ ನಮಗೆ ಬೇರೆ ಬೇರೆ ಜನ ಕಾಣಿಸ್ತಾರೆ. ಅಲ್ಲೊಂದು ಮನೆ ಇದೆ, ಇಲ್ಲೊಂದು ಮರ ಇದೆ, ಅಲ್ಲೆಲ್ಲೋ ಒಂದು ಗಾಡಿ ಹೋಗ್ತಾ ಇದೆ, ಇಲ್ಲಿ ಒಂದು ರಸ್ತೆ. ಸೊ ಹಾಗೆ ನಮಗೆ ಈ ವಸ್ತುಗಳು, ಜನರು, ಜೀವಿಗಳು ಎಲ್ಲವೂ ಕೂಡ ಕಾಣಿಸ್ತಾ ಇದೆ. ಆದರೆ ದೇವರು ನಮಗೆ ಕಾಣಿಸ್ತಾ ಇಲ್ಲ. ಸೊ ಯಾವುದನ್ನು ಕಾಣಿಸೋದಿಲ್ವೋ ಅಂಥದ್ದನ್ನು ನಾವು ನಂಬಿದ್ದೀವಿ. ಅದನ್ನು ಅಳಿತೀಂ ನಂಬಿಹುದೋ ಅಂದರೆ ಬಹಳ ಪ್ರೀತಿಯಿಂದ, ದೇವರು ನಮಗೆ ಬಹಳ ಪ್ರೀತಿಪ್ರಾಯ, ದೇವರು ನಮ್ಮನ್ನೆಲ್ಲ ಪ್ರೀತಿಸ್ತಾನೆ ಅನ್ನೋಂಥದ್ದೇ ನಮ್ಮೆಲ್ಲರ ನಂಬಿಕೆ. ಸೊ ಆ ಒಂದು ಪರಸ್ಪರ ಪ್ರೀತಿ ಇದೆ ಅಂತ ಬರೀ ನಮ್ಮ ಸಂಪ್ರದಾಯದಲ್ಲೇ ಅಲ್ಲದೆ ಜಗತ್ತಿನ ಎಲ್ಲ ಸಂಪ್ರದಾಯಗಳಲ್ಲೂ ಆ ನಂಬಿಕೆ ಇದೆ. ಸೊ ಹಾಗೆ ಯಾವ ಶಕ್ತಿ ನಮಗೆ ಗೋಚರವೇ ಆಗಲ್ವೋ, ಯಾವ ಶಕ್ತಿ ನಮ್ಮ ನಂಬಿಕೆಯ ಪ್ರಕಾರ ಇದೆಲ್ಲದಕ್ಕೂ ಮೂಲವೋ, ಆ ಒಂದು ಶಕ್ತಿಯನ್ನು ನಾವು ಬಹಳ ಪ್ರೀತಿಯಿಂದ ನಂಬಿಕೊಂಡು ಬಂದಿದ್ದೀವಿ. ಇದು ಬಹಳ ವಿಚಿತ್ರ ಅಂತ ಅನ್ಸುತ್ತಂತೆ ಡಿ ವಿ ಜಿ ಅವರಿಗೆ, ಹೌದಲ್ವಾ? ನಮಗೆ ಯಾವುದು ಕಣ್ಣಿಗೆ ಕಾಣುತ್ತೋ ಅದು ಸತ್ಯ ಅಂತ ನಾವು ನಂಬ್ಕೋತೀವಿ. ಕಣ್ಣಿಗೆ ಕಾಣದೇ ಇರುವಂಥದ್ದನ್ನು ನಾವು ನಂಬ್ತಾ ಇದ್ದೀವಿ ಅಂತಂದರೆ ಅದು ಒಂದು ರೀತಿಯಲ್ಲಿ ವಿಚಿತ್ರವೇ. ಸೊ ಆ ವಿಚಿತ್ರವಾದಂಥ ಒಂದು ಶಕ್ತಿ ಇದೆ, ಆ ಶಕ್ತಿಗೆ ಬಾ ನಮಸ್ಕಾರ ಮಾಡೋಣ ಅಂಥೇಳಿ ಮೊದಲನೇ ಪದ್ಯದಲ್ಲಿ ಡಿ ವಿ ಜಿ ಅವರು ಹೇಳ್ತಾ ಇದ್ದಾರೆ. ಇನ್ನು ಎರಡನೇ ಪದ್ಯದಲ್ಲಿ ಇದನ್ನೇ ಮುಂದುವರಿಸ್ತಾರೆ ಡಿ ವಿ ಜಿ ಅವರು, ಅದನ್ನ ನೋಡೋಣ. ಜೀವ ಜಡ ರೂಪ,
1: ಜೀವ ಜಡ ರೂಪ,
0: ಪ್ರಪಂಚವನದಾವುದೋ,
1: ಪ್ರಪಂಚವನು ಅದು ಆವುದೋ,
0: ಆವರಿಸಿಕೊಂಡು
1: ಆವರಿಸಿಕೊಂಡು,
0: ಒಳ ನೆರೆದು ಇಹುದಂತೆ,
1: ಒಳ ನೆರೆದು ಇಹುದಂತೆ,
0: ಭಾವ ಕೊಳಪಡದಂತೆ,
1: ಭಾವ ಕೊಳಪಡದಂತೆ,
0: ಅಳತೆಗಳವಡದಂತೆ,
1: ಅಳತೆಗಳವಡದಂತೆ,
0: ಆ ವಿಶೇಷಕ್ಕೆ ಮಣಿಯೋ,
1: ಆ ವಿಶೇಷಕ್ಕೆ ಮಣಿಯೋ,
0: ಮಂಕುತಿಮ್ಮ
1: ಮಂಕುತಿಮ್ಮ.
0: ನಾವು ನಿತ್ಯ ಜೀವನದಲ್ಲಿ ನಮ್ಮ ಸುತ್ತಮುತ್ತೂರು ಅನೇಕ ವಸ್ತುಗಳನ್ನು, ಅನೇಕ ಜೀವಿಗಳನ್ನು ನೋಡ್ತೀವಿ. ನಮ್ಮೆಲ್ಲರ ಮನೆಯಲ್ಲಿ ಯಾವುದೋ ಒಂದು ಪ್ರಾಣಿ, ಯಾವುದೋ ಹಸು, ಯಾವುದೋ ಒಂದು ಆಡು, ಕುರಿ, ನಾಯಿ, ಬೆಕ್ಕು ಇವೆಲ್ಲ ಇದೆ. ಕೋಳಿಗಳನ್ನು ನಾವು ನೋಡ್ತೀವಿ, ಕಾಡಿಂದ ಬರುವಂಥ ಆನೆಗಳು ಹಂದಿಗಳು ಇವೆಲ್ಲ ನಾವು ನೋಡ್ತೀವಿ. ಅಷ್ಟೇ ಅಲ್ಲದೆ ನಮ್ಮ ಸುತ್ತಮುತ್ತ

0: ಜೀವ ಇಲ್ಲದೇ ಇರುವಂಥ ನಿರ್ಜೀವ ವಸ್ತುಗಳು ಅನೇಕ ಇವೆ. ಈ ಎಲ್ಲ ವಸ್ತುಗಳಲ್ಲಿ ಯಾವುದೋ ಒಂದು ಶಕ್ತಿ ಅಡಗಿದೆ ಅಂತ ನಮ್ಮ ನಂಬಿಕೆ. ಇಡೀ ಪ್ರಪಂಚವನ್ನೇ ವ್ಯಾಪಿಸಿರುವಂತಹ ಯಾವುದೋ ಒಂದು ಶಕ್ತಿ ಇದೆ ಅಂತ ನಮ್ಮೆಲ್ಲರ ನಂಬಿಕೆ. ಅದು ಬರೀ ಹೊರಗಡೆ ಮಾತ್ರ ಅಲ್ಲ, ಆ ವಸ್ತು, ಆ ವ್ಯಕ್ತಿ, ಆ ಜೀವಿ, ಅದರ ಒಳಗಡೆ ಕೂಡ ಅದೇ ಶಕ್ತಿ ಪ್ರತಿಬಿಂಬಿತವಾಗಿದೆ, ಆವರಿಸಿಕೊಂಡಿದೆ ಅನ್ನೋದು ನಮ್ಮ ನಂಬಿಕೆ. ವಿಶೇಷ ಏನಪ್ಪ ಅಂತಂದರೆ, ಈಗ ಒಂದು ದೊಡ್ಡ ಬಂಡೆ ಇದೆ ಅಂತ ಅನ್ಕೊಳ್ಳೋಣ, ಅದನ್ನು ದೊಡ್ಡದು ಅಂತ ನಾವು ಹೇಳ್ತೀವಿ. ಒಂದು ಚಿಕ್ಕ ಕಲ್ಲಿದ್ದರೆ ಅದನ್ನು ಚಿಕ್ಕದು ಅಂತ ಹೇಳ್ತೀವಿ. ಹಾಗೆ ಒಂದು ಆನೆ ಅದು ಬಂತು ಅಂತಂದರೆ ಬಂಡೆ ಎಷ್ಟು ದೊಡ್ಡದಾಗಿದೆ ಅಂತ ಹೇಳ್ತೀವಿ. ಆದರೆ ಬಂಡೆಗೂ ಆನೆಗೂ ವ್ಯತ್ಯಾಸ, ಬಂಡೆಗೆ ಜೀವ ಇಲ್ಲ, ಆನೆಗೆ ಜೀವ ಇದೆ, ಎರಡೂ ದೊಡ್ಡದೆ. ಸೊ ಹೀಗೆ ಆನೆಗೆ ಕೋಪ ಬರ್ಬೋದು, ಆನೆಗೆ ಖುಷಿ ಆಗ್ಬೋದು, ಬಂಡೆಗೆ ಖುಷಿಯೂ ಆಗಲ್ಲ, ಕೋಪವೂ ಬರಲ್ಲ. ಸೊ ನಾವು ನೋಡ್ತಿರೋಂಥ ಪ್ರಪಂಚದಲ್ಲಿ ಈ ಎರಡು ಮುಖ್ಯವಾದಂಥ ವಿಶೇಷ ಭಾವಗಳನ್ನು ನಾವು ನೋಡ್ತೀವಿ. ನಮ್ಮೆಲ್ರಿಗೂ ಕೆಲವು ಭಾವನೆಗಳು, ಕೆಲವು ನಮ್ಗೆ ಅನಿಸೋವಂಥದ್ದು, ನಮ್ಮ ನಡವಳಿಕೆಗೆ ಪ್ರೇರಕವಾಗುವಂಥ ವಿಚಾರಗಳಿರುತ್ತೆ. ಮತ್ತು ಪ್ರತಿಯೊಂದನ್ನು ಕೂಡ ನಾವು ಅಳಿತೀವಿ. ನಮ್ಗೆ ತುಂಬ ಶಕ್ತಿ ಇದೆ ಅಂತ ಅನಿಸುತ್ತೆ, ತುಂಬ ದುಃಖ ಆಗಿದೆ ಅನಿಸುತ್ತೆ, ಅಥವಾ ಇವನಿಗೆ ಏನೋ ಒಂದು ವಿಶೇಷ ಶಕ್ತಿ ಇದೆ ಅಂತ ಅನಿಸುತ್ತೆ, ಅದನ್ನೆಲ್ಲ ನಾವು ಅಳಿತೀವಿ. ಮಾರ್ಕ್ಸ್, ಇವ್ರಿಗೆ ಜಾಸ್ತಿ ಮಾರ್ಕ್ಸ್ ಬಂತು ಅಂತ ಅಂತೀವಿ. ಸೊ ಹಾಗೆ ಅಳಿಯುವಂಥದ್ದು ನಾವು ಮಾಡುವಂಥ ನಿತ್ಯ ಮಾಡುವಂಥ ಒಂದು ಕ್ರಿಯೆ. ಆದರೆ ಈ ಎಲ್ಲ ಕಡೆ ವ್ಯಾಪಿಸಿ ಎಲ್ಲರ ಒಳಗೂ ತುಂಬಿರುವಂತಹ ಶಕ್ತಿಯ ಒಂದು ವೈಶಿಷ್ಟ್ಯ ಏನಪ್ಪ ಅಂತಂದರೆ, ಆ ಶಕ್ತಿಗೆ ತನ್ನದೇ ಆದಂಥ ಭಾವ ಯಾವುದೂ ಇಲ್ಲ. ಯಾಕೆಂದರೆ ಪ್ರತಿಯೊಂದು ಕ್ಷಣದಲ್ಲೂ ಕೂಡ ನನ್ನಲ್ಲಿರುವಂಥ ಭಾವನೆ ಬೇರೆ, ನಿಮ್ಮಲ್ಲಿರುವಂಥ ಭಾವನೆ ಬೇರೆ, ಅದು ಎರಡರಲ್ಲೂ ಕೂಡ ಅದೇ ಶಕ್ತಿ ಇರುವಂಥದ್ದು. ಹಾಗೆ ತನ್ನದೇ ಆದಂಥ ಬೇರೆ ಭಾವ ಇಲ್ಲ, ತನ್ನದೇ ಆದಂಥ ಒಂದು ನಾವು ಅಳಿಯಬಹುದಾದಂಥ ದೊಡ್ಡದ ಚಿಕ್ಕದ ಕಪ್ಪಗಿದೆಯಾ ಬೆಳ್ಳಗಿದೆಯಾ ಯಾವುದು ಕೂಡ ನಾವು ಮಾಡೋದಕ್ಕೆ ಆಗಲ್ಲ. ಅಂತಹ ಒಂದು ವಿಶೇಷವಾದಂತಹ ಶಕ್ತಿ ನಾವು ಭಗವಂತ ಅಂತ ನಂಬ್ಕೊಂಡಿದ್ದೀವಿ, ಅದಕ್ಕೆ ಮಣಿ, ಅದಕ್ಕೆ ನಮಸ್ಕಾರ ಮಾಡು ಅಂತ ಡಿ ವಿ ಜಿ ಅವರು ಎರಡನೇ ಶ್ಲೋಕದಲ್ಲಿ ಹೇಳಿದ್ದಾರೆ.
1: ಕೇಳುವರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ ಎರಡರ ಕುರಿತ ಕಾರ್ಯಕ್ರಮ ಬಿತ್ತರಗೊಂಡಿತು. ಕೇಳುವರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಾಗರಿಕತೆಯ ನಾಗಲೋಟ ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ಅವರು ನಡೆಸಿಕೊಡುವ ಜ್ಞಾನಸುಧ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ನಾಗರಿಕತೆಯ ನಾಗಲೋಟ ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ. ಬದುಕು ಕಟ್ಟಿಕೊಳ್ಳಲಿಕ್ಕಾಗಿ ನೌಕರಿ, ಬೇಸಾಯ, ವ್ಯಾಪಾರ, ಕೂಲಿನಾಲಿ ಇತ್ಯಾದಿ ಸಂಪಾದನೆಗಳನ್ನು ಮಾಡಿಕೊಂಡು ಜೀವನದರತ ಎಳೆಯುವ ನಾವು ನಮ್ಮ ನಮ್ಮ ಕೆಲಸಗಳಲ್ಲಿ ಪ್ರತಿದಿನ ಇದ್ದಂತೆ ಇದ್ದು ಬಿಡುವ ಕಾಲ ಮುಗಿಯಿತು. ಯಾಕೆಂದರೆ ಈಗ ಕಾಲ ಬದಲಾಗಿದೆ. ಬದಲಾವಣೆ ಜಗದ ನಿಯಮ. ಕಾಲ ಬದಲಾಯಿತು ಎನ್ನುವ ಮಾತು ನಮಗೆ ಇಂದು ನಿನ್ನೆಯದಲ್ಲ. ಪ್ರತಿ ಶತಮಾನಗಳ ಹರಿಯುವಿಕೆ ಮತ್ತು ಯುಗ್ಯಾಂತದ ಕೊನೆಯವರೆಗೆ ಈ ಮಾತು ಚಾಲ್ತಿಯಲ್ಲಿರುತ್ತದೆ. ತ್ರೇತಾಯುಗದಲ್ಲಿ, ಕೃತ ಯುಗದಲ್ಲಿ, ದ್ವಾಪರದಲ್ಲಿ, ಕಲಿಯುಗದಲ್ಲಿ ಯಾವುದೆಲ್ಲ ಹೇಗಿತ್ತು, ಈಗ ಹೇಗಾಯಿತು ಎಂಬ ವಿಚಾರಗಳನ್ನು ನೈತಿಕತೆ ಮತ್ತು ಧಾರ್ಮಿಕತೆಯ ವಿಷಯಗಳ ಆಧಾರದ ಮೇಲೆ ಉಲ್ಲೇಖಿಸಿದ 16 ವಿವರಗಳು ನಮಗೆ ಗೊತ್ತು. ಆದರೆ ಕೃಷಿ, ಕೈಗಾರಿಕೆ, ವಾಣಿಜ್ಯ, ವಹಿವಾಟು, ನೌಕರಿ, ಉತ್ಪಾದನೆ ಹೀಗೆ 16 ವೃತ್ತಿಗಳಲ್ಲಿ ತೊಡಗಿ ಜೀವನ ನಿರ್ವಹಣೆ ಮಾಡುತ್ತಾ ಬಂದ ಮನುಷ್ಯಲೋಕ ಪ್ರತಿ ಕಾಲಕ್ಕೂ ನಾಗರಿಕತೆಯ ನಾಗಲೋಟಕ್ಕೆ ಸ್ಪಂದಿಸಿ ಹೆಜ್ಜೆ ಹಾಕಿದೆ. ಬದಲಾದ ಕಾಲಮಾನಕ್ಕೆ ತಕ್ಕಂತೆ ಮನೋಮಾನ ಬದಲಾಯಿತು. ಆದರೆ ಕೌಶಲ್ಯಾಧಾರಿತ ವೃತ್ತಿಪರಿಣಿತಿ ಎಂಬ ಹೊಸ ಜಾಗೀರ್ದಾರು ಬಂದು

ಹೊಸ ಹುಡುಗರ ಪಡೆಯನ್ನು ಹೇಗೆ ಕೆಂಗೆಡಿಸಿದೆ ಎಂದರೆ ಅದೇ ಒಂದು ವಿಸ್ಮಯ. ಐಟಿಬಿಟಿ ಕ್ಷೇತ್ರಗಳು ಬೆಳೆದು ಅತಿ ಹೆಚ್ಚು ಸಂಬಳದ ರುಚಿ ತೋರಿಸಿ ಯುವಕ ಸಮುದಾಯವನ್ನು ಆಕರ್ಷಿಸಿದ ಕಾಲಮಾನವಿದು. ದೊಡ್ಡ ದೊಡ್ಡ ಬಹುರಾಷ್ಟ್ರೀಯ ಕಂಪನಿಗಳು ಮುಗಿಲೆತ್ತರಕ್ಕೆ ತಲೆಯೆತ್ತಿ ಜಗತ್ತನ್ನೇ ಒಂದು ಮುಷ್ಟಿಯೊಳಗೆ ತಂತ್ರಜ್ಞಾನದ ಮಾಂತ್ರಿಕತೆಯೊಂದಿಗೆ ಪಳಗಿಸಿದ ಬದಲಾವಣೆಯನ್ನು ಕಣ್ಣಾರೆ ಕಂಡವರು ನಾವು. ಅಮೆರಿಕನ್ ಟೈಮ್ಸ್ ಪತ್ರಿಕೆಯನ್ನು ಅದು ಪ್ರಿಂಟಾದ ಕೂಡಲೇ ವಿಶ್ವದ ಯಾವ ಮೂಲೆಯಲ್ಲಿದ್ದರೂ ಅಂಗೈನಲ್ಲಿ ಸ್ಕ್ರಾಲ್ ಮಾಡುತ್ತಾ ಓದಿದವರು ನಾವು. ಭಾರತದಲ್ಲಿ ಬೆಳೆದ ಗುಲಾಬಿ ಫ್ಲೋರಿಡಾದ ಹೂಕುಂಡಗಳಲ್ಲಿ ಬೆಳಗಾಗುವುದರಲ್ಲಿ ಅರಳಿ ನಗುವುದನ್ನು ಕಂಡವರು ನಾವು. ಡೆನ್ಮಾರ್ಕಿನ ಹಾಲು ಆಸ್ಟ್ರೇಲಿಯಾದ ಟೀ ಕೆಟಲುಗಳಲ್ಲಿ ಕುದಿಯುವ ಪರಿ ನೋಡಿದವರು ನಾವು. ವಿಶ್ವದ ಭೂಪಟವೇ ಹೇಗೆ ಚಿಕ್ಕದಾಗಲು ಕಾರಣ ವಿಜ್ಞಾನದ ತಾಂತ್ರಿಕ ಲೋಕ ಅನಾವರಣಗೊಂಡ ಪರಿಣಾಮ. ಇಂಥ ಕಾಲಘಟ್ಟದಲ್ಲಿ ತಾಂತ್ರಿಕ ಶಿಕ್ಷಣ, ವಿಜ್ಞಾನದ ಪದವೀಧರರು, ಎಂಜಿನಿಯರಿಂಗ್ ಗ್ರ್ಯಾಜುಯೇಟುಗಳು ಐಟಿಬಿಟಿ ಕ್ಷೇತ್ರಗಳಲ್ಲಿ ಉದ್ಯೋಗ ಅರಸಿ ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲಿ ಉದ್ಯೋಗ ಗಿಟ್ಟಿಸಿಕೊಂಡು ಅಲ್ಲೇ ನೆಲೆನೂರಿ ಬದುಕಿ ಕಟ್ಟಿಕೊಂಡರು. ಅಧಿಕ ಸಂಬಳ ಬರುವ ಕಾರಣ ತರುಣ ತಲೆಮಾರಿನ ಆರ್ಥಿಕ ಸ್ಥಿತಿ, ಜೀವನ ಶೈಲಿ ಎಲ್ಲವೂ ಸುಧಾರಿಸಿತು. ಒಂದು ಐಷಾರಾಮಿ ವೈಭವದ ಜೀವನಕ್ಕೆ ಅವರ ಕುಟುಂಬ ಒಗ್ಗಿಹೋಯಿತು. ಕಾರ್ಪೊರೇಟ್ ಸೆಕ್ಟರ್ನಲ್ಲಿ ನಮ್ಮ ಮನೆಯ ಹುಡುಗನೊಬ್ಬ ಡಾಲರ್ ಲೆಕ್ಕದಲ್ಲಿ ದುಡಿಯುತ್ತಾನೆ ಎಂಬ ಉದ್ಯೋಗ ಖಾತ್ರಿಯೇ ಆ ಕುಟುಂಬಕ್ಕೊಂದು ಸಾಮಾಜಿಕ ಸ್ಥಾನಮಾನ ಕಲ್ಪಿಸಿದಂತೆ ಇತ್ತು, ಈಗಲೂ ಇದೆ. ಯಾವಾಗ ಈ ಐಟಿಬಿಟಿ ಕ್ಷೇತ್ರ ಗರಿಗೆದರಿ ಮೂಟೆಗಟ್ಟಲೆ ಸಂಬಳದ ಲೆಕ್ಕದಲ್ಲಿ ದುಡ್ಡು ಕೊಟ್ಟಿತೋ ಸಾಮಾನ್ಯ ಪದವೀಧರರ ಸರಕಾರಿ ನೌಕರರ ಉದ್ಯೋಗ ಸಂಬಳಗಳು ಐಟಿಬಿಟಿ ಸೆಕ್ಟರಿನ ಸಂಬಳ ಮತ್ತು ಚರಿಷ್ಠಾದ ಮುಂದೆ ಡಲ್ಲು ಒಡೆಯತೊಡಗಿದವು. ಮನುಷ್ಯನ ನಿತ್ಯದ ಚಟುವಟಿಕೆಗಳು ವಿಸ್ತರಣೆಯ ಮಾರ್ಗದಲ್ಲಿ ಚಲಿಸುತ್ತವೆ. ಅಭಿವೃದ್ಧಿ ಅದರ ಮಂತ್ರ. ಇಂಥ ಒತ್ತಿನಲ್ಲಿ ಹಠಕ್ಕೆ ಬಿದ್ದ ಮನಸ್ಸು ಹದವರಿತು ನಡೆದರೆ ಪ್ರತಿ ಉತ್ಸಾಹ ಮುರುಮಡಿಸುತ್ತದೆ, ಚಲನಶೀಲತೆ ಜೊತೆಗೂಡುತ್ತದೆ. ಸೋಲೆಂಬುದು ಮುಕ್ಕಾಲು ಹಾದಿ ನಂಬಿಂದ ಪೇರಿ ಕಿತ್ತಿರುತ್ತದೆ. ದೇಹವನ್ನು ಯಂತ್ರದಂತೆ ದುಡಿಸಬಹುದು, ಆದರೆ ಮನಸ್ಸು ಯಂತ್ರದಂತೆ ನಡೆಯಲಾರದು. ಮನಸ್ಸಿಗೆ ಅದರದ್ದೇ ಆಯಾಸವಿದೆ. ದೇಹವನ್ನೇ ಸೂಪರ್ ಸ್ಪೀಡ್ ಮಾಡುವಷ್ಟು ಅದು ಟ್ಯೂನ್ ಆಗಿರುತ್ತದೆ. ಅದಕ್ಕಾಗಿ ಮನಸ್ಸನ್ನು ವೃತ್ತಿಗೆ ಪ್ರವೃತ್ತಿಗೆ ಹೊಂದಿಸುವಂತೆ ಅಣಿಮಾಡಿ ಆಗ ನೋಡಿ ಸೋಲು ಮತ್ತು ಸಾವುಗಳು ನಮ್ಮನ್ನಾಗಲಿ ನಮ್ಮ ವೃತ್ತಿ ಪ್ರವೃತ್ತಿಗಳ ಏಳುಬೀಳಿನ ಬೆಂಕಿಯಲ್ಲಾಗಲಿ ಮೈ ಕಾಯಿಸಿಕೊಂಡು ಬೆಚ್ಚಗಾಗಲು ಬರುವುದಿಲ್ಲ. ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ನಾಗರಿಕತೆಯ ನಾಗಲೋಟ ಎಂಬ ವಿಷಯದ ಕುರಿತ ಜ್ಞಾನಸುಧ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಗದಲ್ಲಿ ಸರಗುರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಕೇಳುಗರೆ, ಇದುವರೆಗೂ ನಾಗರಿಕತೆಯ ನಾಗಲೋಟ ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶವು ನಡೆಸಿಕೊಟ್ಟ ಜ್ಞಾನಸುಧ ಕಾರ್ಯಕ್ರಮವನ್ನು ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಸ್ಫೂರ್ತಿ ಸೆಲೆ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಇದರ ನಂತರ ಅದ್ಭುತವಾದ ಪ್ರಸಂಗ ಬರುವಂಥದ್ದು. ಅಕ್ಕ ಹುಡುಗಿ ಆಗಿದ್ದ ಅಂತ ಕನಸು ಕಂಡಿದ್ದಾಳೆ. ಬಸವಣ್ಣನ ಬಗ್ಗೆ ಮಾತು ಕೇಳಿದ್ದಾಳೆ. ಶಿವಶರಣರ ಆಂದೋಲನದ ಬಗ್ಗೆ ಕೇಳಿದ್ದಾಳೆ. ವಚನಗಳನ್ನು ಮನಸ್ಸಿಗೆ ಸೇರಿಸ್ಕೊಂಡಿದ್ದಾಳೆ, ಕಂಠಪಾಠ ಮಾಡಿಕೊಂಡಿದ್ದಾಳೆ. ಆಕೆಗೆ ಒಂದು ಆಸೆ ಇರೋದು, ಬಸವಣ್ಣನ ನೋಡಬೇಕು ಅಂತ.

ಬಸವಣ್ಣ ನೋಡಬೇಕು ಅಂತ ಅಪೇಕ್ಷೆಯಿಂದ ಬಂದವಳು. ಅಷ್ಟು ದೂರದಿಂದ ನಡೆದು ಕಲ್ಯಾಣಕ್ಕೆ ಬಂದಳು. ಕಲ್ಯಾಣ ಹತ್ತಿರ ಬರ್ತಾ ಇದೆ, ಆಕೆಗೆ ಬಸವಣ್ಣನ ನೋಡುವಂಥ ಆಸೆ, ಅಲ್ಲಮ ಪ್ರಭುವನ ಕಣ್ಣಿನಿಂದ ನೋಡಲಿಕ್ಕೆ ಆದಿತ್ಯ ಅಂತ ಒಂದು ಆಸೆ. ಅಂಥವ್ರಲ್ಲಿ ಚನ್ನಬಸವಣ್ಣ ಇದ್ದಾನೆ, ಸಿದ್ದರಾಮ ಇದ್ದಾನೆ, ಅವ್ರಲ್ಲಿ ಅನುಭವ ಮಂಟಪದಲ್ಲಿ ಇರ್ತಾರೆ ಅಂತ ಕೇಳಿದ್ದಾಳೆ, ಕಥೆಗಳನ್ನು ಕೇಳಿದ್ದಾಳೆ. ಹೋಗಿ ನೋಡೋ ಅವಕಾಶ ಸಿಕ್ಕಿತೆ ಅಂತ ಅನಿಸಲ್ವೇ ನಮಗೆ? ಅಂಥ ವಚನದಲ್ಲಿ ಮೈಮರೆತು ಶಿವನನ್ನು ಮದುವೆ ಮಾಡಿಕೊಂಡಿದ್ದೀನಿ ಅಂತ ಹೇಳಿ ಹೋಗುವಂಥವಳು ಅನುಭವ ಮಂಟಪಕ್ಕೆ ಹೋಗಬೇಕು ಅಂತ ಹೋಗ್ತಾಳೆ. ಅದು ಅಲ್ಲದೆ ಆ ಶರಣರ ಜೊತೆಗೆ ಸ್ವಲ್ಪ ದಿವಸ ಇದ್ದು ಏನಾದರೂ ಕಲಿಯೋ ಅವಕಾಶ ಸಿಕ್ಕಿತೆ ಅನ್ನೋದಂತ ಭಾಗ್ಯ. ಆಕೆ ಕಲ್ಯಾಣಕ್ಕೆ ಸೇರೋ ಹಿಂದಿನ ದಿವಸ ಒಂದು ಘಟನೆ ಆಗುತ್ತೆ ಕಲ್ಯಾಣದಲ್ಲಿ. ಕಲ್ಯಾಣ ನಾಳೆ ಸೇರ್ಕೋತಾಳೆ ಅನ್ನುವಾಗ ಅಲ್ಲಮ್ಮ ಪ್ರಭು ಕೂತಿದ್ದಾನೆ. ಒಂದು ಸಲ ಬಸವಣ್ಣನ ಹೇಳ್ತಾನೆ, ಅವನು ಹೇಳೋ ಮಾತು ಹೇಗಿದೆ ನೋಡಿ, ಲೋಕಕ್ಕೆ ಪ್ರಕಾಶಿತವಾಗಿ ಉಳಿಯುವಂಥ ಒಂದು ಉಜ್ವಲ ಚಿತ್ರವನ್ನು ಬಸವಣ್ಣ ನಾಳೆ ನೀನು ಅನುಭವ ಮಂಟಪದಲ್ಲೇ ಕಾಣುತ್ತೀ ಅಂತ ಹೇಳ್ತಾರೆ. ನಾಳೆ ಅಂದರೆ ಈ ಶರಣರೆಲ್ಲ ಕೂಡ ಅವಕಾಶ ಇದೆ, ಅವರಿಗೆಲ್ಲ ನೋಡೋ ಅವಕಾಶ ಇದೆ ಅಂತ ಹೇಳ್ತಾನೆ. ತಕ್ಷಣ ಬಸವಣ್ಣ ಕೇಳ್ತಾನೆ, ತಾವು ಹೇಳಿದ ಮಾತಿನ ಅರ್ಥ ಆಗಲಿಲ್ಲ ನನಗೆ. ನಾಳೆ ದಿನ ಇಲ್ಲಿ ನಡೆಯುವಂಥ ದೊಡ್ಡ ಘಟನೆ ಯಾವುದದು, ಏನು ಘಟನೆ ನಡೆಯಬಹುದು ಇಲ್ಲಿ ಯಾವುದು ಸ್ವಾಮಿ ಅಂತ ಬಸವಣ್ಣ ಕೇಳ್ತಾನೆ. ಅದಕ್ಕೆ ತಕ್ಷಣ ಅಲ್ಲಮ್ಮ ಪ್ರಭು ಹೇಳುವಂಥದ್ದು, ಹೆಣ್ಣು ಸಾಧಿಸಬಹುದಾದ ಮಹತ್ತಿನ ಮಟ್ಟವನ್ನು ನಾಳೆ ಎಲ್ಲರೂ ಕಾಣುತ್ತೀರಿ. ಒಂದು ಹೆಣ್ಣು ಜೀವನದಲ್ಲಿ ಅತ್ಯಂತ ದೊಡ್ಡ ಮಹತ್ತಿನ ಸಾಧನೆಯನ್ನು ಮಾಡುವಂಥದ್ದನ್ನು ನೀವು ಕಣ್ಣಿಂದ ಕಾಣ್ತೀರಿ ನಾಳೆ. ವೈರಾಗ್ಯ ದೇವತೆಯೇ ಸ್ತ್ರೀಯ ವೇಷವನ್ನು ತೊಟ್ಟು ಬಂದಂತಹ ವೈರಾಗ್ಯ ನಿಧಿ ಅನುಭವ ಮಂಟಪದಲ್ಲಿ ನಾಳೆ ಕಾಲಿಡುತ್ತದೆ. ಇದು ಯಾಕೆ ನನಗೆ ಹೇಳಬೇಕು ಅನಿಸುತ್ತೆ ಅಂದರೆ, ಹರಿಹರ ರಗಳೆಯಿಂದ ಮಾಡಿಸ್ಕೊಂಡಿದ್ದು ನಾನು ಅದನ್ನು. ಯಾಕೆ ಹೇಳಬೇಕು ಅಂದರೆ, ಅವನಿಗೆ ಅಲ್ಲಮ್ಮ ಪ್ರಭು ಗೊತ್ತಿದೆ ವೈರಾಗ್ಯದ ತವನಿಧಿ ಅಕ್ಕ ಅಂತ, ಎಲ್ಲವನ್ನ ಮೆಟ್ಟಿ ನಿಂತವಳು ಅಕ್ಕ ಅಂತ ಗೊತ್ತಿದೆ. ಆದರೂ ಪರೀಕ್ಷೆ ಮಾಡ್ತಾನು, ಅದು ಭಾಳ ಮುಖ್ಯ ನಾಳೆ ಪರೀಕ್ಷೆ ಆಗುವಂಥದ್ದು. ಅಕ್ಕ ಬರ್ತಾಳೆ ಅಂತ ಹಿಂದಿನ ದಿವಸಾನೇ ಹೇಳ್ತಾನೆ ಅಲ್ಲಿ ಬಸವಣ್ಣನಿಗೆ, ಅನುಭವ ಮಂಟಪದಲ್ಲಿ ಅಂಥ ವೈರಾಗ್ಯ ನಿಧಿ ಕಾಲಿಡುತ್ತದೆ ಎಂದು ಪ್ರಭು ಹೇಳಿದ. ತಕ್ಷಣ ಬಸವಣ್ಣ ಹೊಳಿತದೆ, ಅಂದರೆ ತಾವು ಮಹಾದೇವಿ ಅಕ್ಕನವರ ವಿಚಾರವನ್ನು ಕುರಿತು ಹೇಳುತ್ತಿದ್ದೀರೆಂದು ತೋರುತ್ತದೆ ಅಂತ ಬಸವಣ್ಣ ಹೇಳಿದಾಗ ಬಹಳ ಚಂದ ಹೇಳ್ತಾನೆ, ಹೌದು ಆಕೆ ನಿನ್ನನ್ನೇ ಧ್ಯಾನಿಸುತ್ತಾ ಇತ್ತ ಬರುತ್ತಿರುವುದು ನೀನು ತಿಳಿದಿಲ್ಲವೇ, ನಿನ್ನನ್ನೇ ಧ್ಯಾನ ಮಾಡ್ಕೊಂಡು ಬರ್ತಾ ಇದ್ದಾಳೆ ಆಕೆ, ಅವತ್ತಿಂದ ಬಸವಣ್ಣ ನೋಡಬೇಕು ಅಂತ ಧ್ಯಾನ ಮಾಡ್ಕೊಂಡು ಬರ್ತದೆ, ನಿನಗೆ ಗೊತ್ತಿಲ್ವಾ ಅಂತ. ಆ ಬಸವಣ್ಣ ಹೇಳ್ತಾನೆ, ನನಗೆ ಗೊತ್ತಿದೆ, ಆದರೆ ನಾಳೆನೇ ಬರ್ತಾಳೆ ಅಂತ ಗೊತ್ತಿಲ್ಲ, ಹತ್ತಿರದಲ್ಲಿದ್ದಾಳೆ ಅಂತ ಗೊತ್ತು ಆದರೆ ನಾಳೆನೇ ಬರ್ತಾಳೆ ಅಂತ ಗೊತ್ತಿಲ್ಲ. ಈ ವಿಷಯವಂತ ಮನಸ್ಸಲ್ಲಿ ಚಿತ್ರ ಕಟ್ಟಬೇಕು ನಿಮ್ಮ ಮನಸ್ಸಲ್ಲಿ. ಯಾಕಂದರೆ ಹೇಗೆ ಭಕ್ತ ಭಗವಂತನಿಗೋಸ್ಕರ ಕಾಯ್ತಾನೋ ಹಾಗೆ ಭಗವಂತ ಕೂಡ ಭಕ್ತರಿಗೋಸ್ಕರ ಕಾಯ್ತಾನೆ. ಅಲ್ಲಮ್ಮ ಪ್ರಭುವಿನಂಥ ಮನುಷ್ಯ, ಶೂನ್ಯ ಸಿಂಹಾಸನದ ಅಧಿಪತಿ ಆದಂಥ ಮನುಷ್ಯ, ಭಕ್ತಿ ಭಂಡಾರಿ ಆದಂಥ ಬಸವಣ್ಣ, ಇಬ್ಬರೂ ಆಕೆ ಬರಲಿ ಅಂತ ಕಾಯ್ಕೊಂಡು ಕೂತಿದ್ದಾರೆ ನೋಡಿ ಹೇಗಿದೆ, ಗೊತ್ತಿದೆ ನನಗೆ ಅಂತ ಹೇಳ್ತಾನೆ. ಅದಕ್ಕೆ ಹೇಳ್ತಾನೆ, ಆದರೆ ಭಾಗ್ಯ ನಾಳೆಯೇ ದೊರೆತಿತ್ತೆಂದು, ಆ ಮಾತು ನೋಡಬೇಕು, ಅಕ್ಕ ಮಹಾದೇವಿ ನೋಡುವಂಥ ಭಾಗ್ಯ ನನ್ನದು ಅಂತ ಬಸವಣ್ಣ ಹೇಳ್ತಾನೆ. ಆ ಭಾಗ್ಯ ನಾಳೆಯೇ ದೊರಕೀತೆಂದು ನನಗೆ ಅನಿಸಿರಲಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಹೇಳ್ತಾನೆ, ಮಹಾದೇವಿಯಕ್ಕನ ಭಕ್ತಿಯ ನಿಲುವನ್ನು ಊಹಿಸಿದ ಬಸವೇಶ್ವರನ ತನು ಪುಳಕವಾಯಿತು. ಅಕ್ಕ ಮಹಾದೇವಿ ಬರ್ತಾಳೆ ನೆನೆಸ್ಕೊಂಡ ಇವನ ಮೈಗೆ ಪುಳಕಾಯ್ತಂತೆ, ಅಷ್ಟು ಸಂತೋಷ ಆಯಿತು. ಪ್ರಭು ಅವ ಹೇಳ್ತಾನೆ, ಪ್ರಭುದೇವರು ಎಷ್ಟು ಮೆಚ್ಕೋತಾರೆ ಅಂತ ಅಂದ್ಕೊಂಡಿರಲಿಲ್ಲ, ಆಕೆ ಬರ್ತಾಳೆ ಅಂತ ಕಾಯ್ಕೊಂಡು ಪ್ರಭುದೇವರು ಕೂತಿದ್ದಾರೆ ಅಂದರೆ ನಿಜವಾಗ್ಲೂ ಅದ್ಭುತ ಇದು ಅಂತ ಹೇಳ್ತಾನೆ ಬಸವಣ್ಣ. ಎಲ್ಲರ ಶರಣರು ಕೂತ್ಕೊಂಡ್ಬಿಡ್ತಾರೆ, ಮೈಯೆಲ್ಲ ಕಿವಿಯಾಗಿ ಕಣ್ಣಾಗಿ ಕೂತ್ಕೋತಾರೆ, ನಾಳೆ ಯಾರೂ ಬಿಡೋಂಗಿಲ್ಲ, ಅಕ್ಕ ಮಹಾದೇವಿ ಬರ್ತಾಳೆ, ಆಕೆ ಬಗ್ಗೆ ತುಂಬ ಕೇಳಿದ್ದಾರೆ. ಅದ್ರ ಜೊತೆಗೆ ಅತ್ಯಂತ ಹಿರಿಯನಾದಂಥ ಮಹಾಜ್ಞಾನಿಯಾದಂಥ ಅಲ್ಲಮ್ಮ ಪ್ರಭು ಅಷ್ಟು ಹೇಳಬೇಕಾದ್ರೆ ತಪ್ಪಿಸ್ಕೊಳ್ಳೋ ಸಾಧ್ಯ ಇಲ್ಲ, ಜೀವನದ ಅವಕಾಶ ಅಂತ ಎಲ್ಲರೂ ಕೂತ್ಕೊಂಡಿರುತ್ತೆ. ಅದಕ್ಕೆ ಹೇಳ್ತಾರೆ, ಹೂವು ಕಾಣುವುದಕ್ಕೆ ಮೊದಲೇ ಅದರ ಪರಿಮಳ ಬರ್ತದೆ ಅಂತ. ಅಕ್ಕ ಮಹಾದೇವಿ ಬರೋದಕ್ಕಿಂತ ಮೊದಲೇ ಆಕೆ ಬಗ್ಗೆ ಒಂದು ವಿವರ ಬಂದುಬಿಟ್ಟಿದೆ. ಭಕ್ತಿ ವೈರಾಗ್ಯದ ಕಥೆ ಆ ಪ್ರಭೆ ಕಲ್ಯಾಣದವರೆಗೂ ಮೊದಲೇ ಬಂದುಬಿಟ್ಟಿತ್ತು. ಅದು ಬರೀತಾನೆ ಎಷ್ಟು ಚಂದ ಅಂದರೆ, ಉಡುತಡಿಯ ಕೌಶಿಕರಾಯನ ಪಟ್ಟದ ರಾಣಿಯಾಗಬಹುದಾಗಿದ್ದ ಭಾಗ್ಯವನ್ನು ಎಡಗಾಲಿನಿಂದ ಒದ್ದು ಮುಕ್ತಿ ಮಹಾರಾಣಿಯಾಗಬೇಕೆಂದು ಹೊರಟ ಸತ್ವಶಕ್ತಿಯ ಕಾಂತಿಯನ್ನು ಕಾಣಲು ಕಲ್ಯಾಣ ಪಟ್ಟಣ ಕಾತರಿಸಿ ಕೂತಿತ್ತು. ಇಡೀ ಕಲ್ಯಾಣ ಪಟ್ಟಣ ಯಾವ ರಾಜನ ಹೆಂಡತಿಯಾಗಿ ರಾಣಿಯಾಗಬಹುದಾಗಿತ್ತೋ ಅಂಥ ಅವಕಾಶವನ್ನು ಎಡಗಾಲಿನಿಂದ ಒದ್ದು ನಾನು ಮುಕ್ತಿಯ ಮಹಾರಾಣಿ ಆಗ್ತೀನಿ ಅಂತ ಸತ್ವ ತೆಸ್ತಿ ಬಂತಲ್ಲ ಅಲ್ಲಿಂದ, ಅದನ್ನು ನೋಡಬೇಕು ಅಂತ ಇಡೀ ಕಲ್ಯಾಣ ಪಟ್ಟಣ ಸಿದ್ಧವಾಗಿ ಕೂತಿತ್ತು ಅಂತ ಹೇಳ್ತಾರೆ. ಬಸವಣ್ಣನ ಮನಸ್ಸಂತೂ ಪ್ರತಿ ಕ್ಷಣ ಹಾರೈಸ್ತಿತ್ತು, ಬೇಗ ಬರಲಿ ಬೇಗ ಬರಲಿ ಬೇಗ ಬರಲಿ ಅಂತ. ಮರುದಿನ ಪ್ರತಿ ದಿವಸದಂತೆ ಅನುಭವ ಮಂಟಪ ರೆಡಿಯಾಗಿದೆ, ಅನುಭವ ಗೋಷ್ಠಿ ರೆಡಿಯಾಗಿದೆ, ಎಲ್ಲರೂ ಕೂತಿದ್ದಾರೆ. ಅಲ್ಲಮ್ಮ ಪ್ರಭು ಸಿಂಹಾಸನದ ಮೇಲೆ ಕೂತಿದ್ದಾನೆ, ಆದರೆ ಅವನ ಪಕ್ಕದಲ್ಲಿ ಬಸವೇಶ್ವರ, ಎಡಗಡೆ ಚೆನ್ನ ಬಸವಣ್ಣ, ಅದು ವ್ಯವಸ್ಥೆ ಆಗಿತ್ತು. ಅಲ್ಲಮ್ಮ ಪ್ರಭುವಿನ ಬಲಗಡೆಗೆ ಬಸವೇಶ್ವರ, ಆದರೆ ಎಡಗಡೆಗೆ ಚೆನ್ನ ಬಸವಣ್ಣ. ಬಸವೇಶ್ವರನ ಪಕ್ಕದಲ್ಲಿ ಸಿದ್ದರಾಮ, ಎಲ್ಲ ಶರಣರು ಕೂತಿದ್ದಾರೆ, ಎಲ್ಲರೂ ತಮ್ಮ ತಮ್ಮ ಸ್ಥಳದಲ್ಲಿ ಕೂತಿದ್ದಾರೆ. ಎಲ್ಲರ ಕಣ್ಣಲ್ಲಿ ಕೂಡ ಮಾತೇ ಬರ್ತಾ ಇಲ್ಲ, ಮಾತಲ್ಲಿ

ಇಲ್ಲ ಬಾಯಿಲಿ. ಬಹುಶಃ ಅದು ಅನುಭವ ಮಂಟಪದೊಂದು ಅವತ್ತಿಂದ ಏನಾದರೂ ಚರ್ಚೆ ಆಗಬೇಕು ಅಂತ ತೀರ್ಮಾನ ಇರುತ್ತಲ್ಲ ಮೊದಲೇ ಮಾಡಬೇಕು ಅಂತ. ಯಾರಿಗೂ ಮನಸ್ಸಿಗೆ ಹೊಳಿತಾ ಇಲ್ಲ, ಯಾಕಂದರೆ ಅದು ಬರುತ್ತೆ, ಬರಲಿ ಬರಲಿ, ಆಕೆ ಬರಲಿ, ಅಕ್ಕ ಬರಲಿ ಅಂತ ಕಾಯ್ತಿದ್ದಾರೆ. ಅಲ್ಲಿ ನೋಡಿ ಹೇಗಿದೆ ಅಲ್ಲಮ್ಮ ಪ್ರಭುವಿನ ಮನಸ್ಸು ಹೇಗಿದೆ ಅಂತ. ದಿನಾಲು ಎಲ್ಲರ ಜೊತೆಗೆ ತನ್ಮಯನಾಗಿ ಮಾತಾಡುವಂಥ ಅಲ್ಲಮ್ಮ ಪ್ರಭು ಅವತ್ತು ಅಂತರ್ಮುಖಿಯಾಗಿ ಕೂತಿದ್ದ ಅಂತ. ಹೊರಗಡೆ ಕಣ್ಣೇ ತೆಗಿತಾ ಇಲ್ಲ ಅವನು, ಕಣ್ಣು ಮುಚ್ಚಲು ಅಂತರ್ಮುಖಿಯಾಗಿದ್ದಾನೆ. ಒಳಗಡೆ ಏನೋ ಧ್ಯಾನಸ್ಥಾನೆ ಅನ್ನೋ ಹಂಗಾಗಿದೆ. ಎಷ್ಟು ಮುಖ ಗಂಭೀರಾಗಿತ್ತು ಅಂತ ಹರಿಹರ ತುಂಬ ಚೆನ್ನಾಗಿ ಬರೀತಾನೆ. ಎಷ್ಟು ಗಂಭೀರಾಗಿದ್ದ ಅಲ್ಲಮ್ಮ ಪ್ರಭು ಅವತ್ತು ಅಂದರೆ ಬಸವಣ್ಣನಿಗೆ ಕೂಡ ಅಲ್ಲಮ್ಮ ಪ್ರಭುನ ಮಾತಾಡ್ಸೋಕೆ ಹೆದರಿಕೆ ಆಯಿತು. ಅವನು ಅಂದ್ಕೊಂಡ ಅಕ್ಕ ಮಹಾದೇವಿ ಬರ್ತಾಳೆ ಅಂತ ಎಲ್ಲರೂ ಕಾತರರಾಗಿ ಕುಳಿತಾಗ ಇವನು ಯಾಕೆ ಎಷ್ಟು ಗಂಭೀರಾಗಿದ್ದಾನೆ ಅಂತ. ಆ ಹೊತ್ತಿಗೆ ಅಕ್ಕ ಮಹಾದೇವಿ ಬರ್ತಾಳೆ. ಆ ಬರೋದನ್ನು ಎಷ್ಟು ಅದ್ಭುತವಾಗಿ ಬರೀತಾರಪ್ಪ, ನನ್ನ ಬಾಯಿಂದ ಹೇಳೋದಕ್ಕಿಂತ ಅದು ಓದೋದು ವಾಸಿ ಅನ್ಸಿದೆ, ಅಷ್ಟು ಚೆಂದ ಇದೆ. ಒಂದು ಅಕ್ಷರ ಬಿಡೋಕೆ ಮನಸ್ಸಾಗಲ್ಲ. ನಿಧಾನವಾಗಿ ಅಕ್ಕ ಮಹಾದೇವಿ ಮಂಟಪವನ್ನು ಬರ್ತಾಳೆ, ಒಳಗೆ ಪ್ರವೇಶಿಸ್ತಾಳೆ. ಆಕೆ ದಿವ್ಯ ಸಾತ್ವಿಕ ಮೂರ್ತಿಯನ್ನು ಕಂಡ ಶರಣರೆಲ್ಲ ರೋಮಾಂಚನಗೊಳ್ಳುತ್ತಾರೆ. ಆಕೆ ನೋಡಿದ ತಕ್ಷಣ ಆಕೆ ನೋಡೋದು ಗೊತ್ತಾಗ್ಬಿಡ್ತದೆ ಆಕೆ ಇವರಿಗೆ ಅಂತಕೊಂಡು. 18 ವರ್ಷಗಳ ಯೌವನವನ್ನು ಹೊತ್ತ ಆ ದೇಹದ ಕಣಕಣವು ವೈರಾಗ್ಯದ ಕಿಡಿಯನ್ನು ಚಿಮ್ಮುತ್ತಿರುವಂತೆ ಕಾಣುತ್ತಿತ್ತು. ದೇಹದ ಪ್ರತಿಯೊಂದು ಕಣ ಕೂಡ ವೈರಾಗ್ಯವನ್ನು ಚಿಮ್ಮುತ್ತಿರುವ ಹಾಗೆ ಕಾಣಿಸ್ತಾ ಇತ್ತು. ಹೊನ್ನ ಕೇದಿಗೆಯ ಬಣ್ಣದ ಅವಳ ದೇಹ ಕಾಂತಿಗೂ ಅಡಿಯಿಂದ ಮುಡಿಯವರೆಗೂ ಹೊಮ್ಮುತ್ತಿರುವ ಅವಳ ಸರ್ವಾಂಗ ಸೌಂದರ್ಯಕ್ಕೂ ದೃಷ್ಟಿಯಾಗದಿರಲೆಂಬಂತೆ ಕೂದಲಿನ ಬಣ್ಣದ ಹರುಕು ಚಿಂದಿಯ ಬಟ್ಟೆಯೊಂದನ್ನು ಮೈಮೇಲೆ ಸುತ್ತಿಕೊಂಡಿದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡಿ ಆಕೆ ವರ್ಣನೆ ಮಾಡ್ತಾರೆ. ಆಕೆ ಬಣ್ಣ ಹೊನ್ನ ಕೇದಿಗೆಯ ಬಣ್ಣ, ಆ ಮುಖದ ಕಾಂತಿ ಆ ಸರ್ವಾಂಗದ ಕಾಂತಿಗೆ ದೃಷ್ಟಿಯಾಗಬಾರದು ಅಂತ ಹೇಳಿ, ಯಾವಾಗಲೂ ತುಂಬ ಚೆನ್ನಾಗಿದ್ದರೆ ಏನು ಮಾಡ್ತೀವಿ ಅಂತ ದೃಷ್ಟಿಯಾಗಬಾರ್ದು ಅಂತ ಬೊಟ್ಟಿಡ್ತೀವಿ ಮಗುನ ಕೆನ್ನೆ ಮೇಲೆ. ಆ ಇಡೀ ಸರ್ವಾಂಗಕ್ಕೆ ದೃಷ್ಟಿ ಆಗಬಾರದು ಅಂತ ಹೇಳಿ ಆಕೆ ಚಿಂದಿ ಉಟ್ಕೊಂಡಿದ್ದಾಳಂತೆ, ಕೂದಲು ಹರಡ್ಕೊಂಡಿದ್ದಾಳೆ. ಹೇಗೆ ಬರೀತಾರೆ ನೋಡಿ, ಕೂದಲಿನ ಬಣ್ಣದ ಹರುಕು ಚಿಂದಿಯ ಬಟ್ಟೆಯೊಂದನ್ನು ಮೈಮೇಲೆ ಸುತ್ತಿಕೊಂಡಿದ್ದಾಳೆ. ಅದರ ಮೇಲೆ ಅವಳ ನೀಲ ಕೇಶರಾಶಿಗಳು ಹರಡಿ ಕೂದಲನ್ನೇ ದೇಹಕ್ಕೆ ಮರೆಮಾಡಿಕೊಂಡಿರುವಂತೆ ಕಾಣುತ್ತಿದೆ. ಹಣೆಯ ಮೇಲೆ ಶುಭ್ರತೆಗೆ ಸಾಕ್ಷಿ ಎಂಬಂತೆ ಹೊಳೆಯುತ್ತಿರುವ ವಿಭೂತಿ, ಕೈಯಲ್ಲಿ ಹಿಡಿದ ರುದ್ರಾಕ್ಷಿ ಸರ, ಈ ಕಡೆ ಸಾಲಂತೂ ಅದು ಏನು ವಿಚಾರ ಮಾಡಬಾರ್ದು. ಎಲ್ಲಕ್ಕಿಂತ ಮಿಗಿಲಾಗಿ ಶಿವತತ್ವದ ರಹಸ್ಯವನ್ನೇ ಹೊರಸೂಸುವಂಥ ತೇಜಸ್ವಿಯಾದ ಕಣ್ಣುಗಳು ನಕ್ಷತ್ರಗಳಂತೆ ಹೊಳೆಯುತ್ತಿವೆ. ಯಾವಾಗಲೂ ಹಂಗೆ ಅನಿಸುತ್ತೆ, ಒಂದು ತೇಜೋಮಯವಾದಂಥ ಒಂದು ಶಕ್ತಿ ಒಳಗೆ ಬಂದ ತಕ್ಷಣ ಪ್ರತಿಯೊಂದು ಅಂಗಾಂಗದಲ್ಲಿ ಆ ಸಾತ್ವಿಕತೆ ಸ್ಫುರಣೆ ಆಗ್ತದೆ. ಅದನ್ನು ನೋಡಿದ್ರು ಅವರು, ಅಕ್ಕ ಮಹಾದೇವಿ ಪರಿಚಯ ಮಾಡೋದೇ ಕಾರಣ ಇಲ್ಲ. ಆಕೆ ಏನು ಮಾಡಿದ್ದು ಅಕ್ಕ ಮಹಾದೇವಿ ಅಂದರೆ, ಆಕೆಗೂ ಹೆದರಿಕೆ ಇದೆಯಲ್ಲ. ಕಲ್ಪನೆ ಮಾಡಿ, ಒಬ್ಬ ಪುಟ್ಟ ಹುಡುಗಿ ಅನುಭವ ಆಗಿದೆ, ತಾನು ಒಪ್ಕೊಂಡಿದ್ದಾಳೆ ಚೆನ್ನ ಮಲ್ಲಿಕಾರ್ಜುನನ ಗಂಡ ಅಂಥೇಳಿ, ಅದನ್ನು ಜನ ಹುಚ್ಚಿ ಅಂದಿರಬಹುದು ಅಥವಾ ಉನ್ಮಾದ ಅಂದಿರಬಹುದು, ಆ ಒಟ್ಟಕ್ಕೆ ಬಂದಿದ್ದಾಳೆ. ಅನುಭವ ಮಂಟಪದಲ್ಲಿ ಇರೋರೆಲ್ಲ ದೊಡ್ಡವರು, ಭಾರಿ ದೊಡ್ಡವರು, ಮಹಾಜ್ಞಾನಿಗಳು ಅಲ್ಲಿ ಒಳಗೆ ಬಂದ್ಲು. ಆಕೆಗೂ ಒಂಥರ ಭಯ ಇದ್ದಿರಬೇಕಲ್ಲ, ಯಾರನ್ನು ತಾನು ದೇವರು ಅಂತ ಭಾವಿಸ್ತಾ ಇದ್ದೋ, ಬಸವಣ್ಣ ಕೂತಿದ್ದಾನೆ, ಅಲ್ಲಮ್ಮ ಪ್ರಭು ಕೂತಿದ್ದಾನೆ, ಎಲ್ಲರೂ ಕೂತಿದ್ದಾರೆ. ಅನುಭವ ಮಂಟಪವನ್ನು ಪ್ರವೇಶಿಸಿದ ಮಹಾದೇವಿ ಸುತ್ತಲೂ ತನ್ನ ಕಣ್ಣುಗಳನ್ನು ಒಮ್ಮೆ ಆಡಿಸಿದ್ಲು, ಅವಳು ಯಾರ್ಯಾರಿದ್ದಾರೆ ಅಂತ. ಅಲ್ಲಿ ಮಂಗಳ ಮೂರ್ತಿ ಬಸವಣ್ಣನನ್ನು ಕಣ್ತುಂಬಿ ನೋಡುತ್ತಾಳೆ. ಮೊದಲು ನೋಡೋದು ಬಸವಣ್ಣನೇ. ಅವನ ಬಗ್ಗೆ ತುಂಬ ಕೇಳಿದ್ದಾಳೆ, ತಮಗೂ ಹಾಗೆ ಅನಿಸುತ್ತೆ, ಯಾರ ಬಗ್ಗೆಯೂ ತುಂಬ ಕೇಳಿರ್ತೀರಿ ಹಾಗೆ ಹೇಗೆ ಅಂಥೇಳಿ. ಎದುರಿಗೆ ಬಂದಾಗ ನೀ ಮನಸ್ಸು ಏನು ಮಾಡುತ್ತೆ ಗೊತ್ತಾ, ತಾಳೆ ಹಾಕಿ ನೋಡುತ್ತೆ, ಅದೇ ಹೌದಾ ಅದೇ ಹೌದಾ ಅನಿಸುತ್ತೆ. ಹಾಗೆ ಆಕೆಗೆ ಈಗಿನ ಕಾಲದಲ್ಲಿ ಫೋಟೋಗ್ರಾಫ್ ಆದರೂ ಸಿಗುತ್ತೆ ನೀ ಮೊದಲು ಬರೋದಕ್ಕಿಂತ ಮೊದಲು. ಅಲ್ಲಿ ಏನೂ ಇಲ್ಲ, ಬರೀ ಬಾಯಿಂದ ಕೇಳಿದ್ದು ಬಸವಣ್ಣ ಹೇಗಿದ್ದಾನೆ ಹೇಗಿದ್ದಾನೆ ಅಂಥೇಳಿ. ಅವನು ನೋಡಿದ ತಕ್ಷಣ ಅವ್ರು ಬಸವಣ್ಣ ಅಂತ ಅನ್ನಿಸ್ತು. ಕೆಲವೊಂದು ಸಲ ಅನಿಸುತ್ತೆ ನಿಮಗೆ, ತುಂಬ ಅವ್ರ ಬಗ್ಗೆ ಕೇಳಿದಾಗ ಹೀಗಿದ್ದಾರೆ ಹೀಗಿದ್ದಾರೆ ಅಂದಾಗ ನೋಡಿದಾಗ ಅವರೇ ಅಲ್ವಾ ಅನಿಸುತ್ತೆ. ಚಿತ್ರ ನೋಡದೆ ಹೋದರೂ ಅನಿಸುತ್ತೆ. ಇಲ್ಲಂತೂ ಹೃದಯ ಸೆಳೆದು ಬಿಟ್ಟಿರಬೇಕು. ಬಸವಣ್ಣನನ್ನು ಕಣ್ತುಂಬಿ ನೋಡ್ತಾಳೆ, ತನ್ನ ಅನೇಕ ವರ್ಷಗಳ ಸಾಧನೆಯ ಫಲ ಸಿಕ್ತು ಅಂತ ಬಿಡ್ಕೋತಾಳೆ. ಎಷ್ಟು ವರ್ಷ ತಪಸ್ಸು ಮಾಡಿದ್ನಪ್ಪ ಈ ಗಳಿಗೆಗೋಸ್ಕರ ಅಂತ ಅನಿಸುತ್ತೆ. ಉಡುತಡಿಯಿಂದ ಇಲ್ಲಿಯವರೆಗೂ ತಾನು ಕ್ಷಣ ಕ್ಷಣವೂ ಕಾಣುತ್ತಿದ್ದ ಕನಸು ನನಸಾಗಿ ಬಿಟ್ಟಿದೆ. ಆಕೆ ನಂಬಕ್ಕೆ ಆಗ್ತಾ ಇಲ್ಲ. ಬಸವೇಶ್ವರನ ದಿವ್ಯ ಸನ್ನಿಧಿಗೆ ಬಂದಿದ್ದಾಳೆ. ಅದನ್ನು ನೆನೆದಂತೆ ಅವಳ ಮೈ ರೋಮಾಂಚನವಾಯಿತು. ಶೂನ್ಯ ಸಿಂಹಾಸನದ ಮೇಲಿದ್ದ ಅಲ್ಲಮ್ಮ ಪ್ರಭುವನ್ನು ನೋಡಿದಳು. ತಕ್ಷಣ ಅನ್ನಿಸ್ತು, ತನ್ನ ಊರಿನ ಪಕ್ಕದ ಊರು ಬಳ್ಳಿಗಾವಿ. ತಾನು ಯಾವ ಊರಿಂದ ಬಂದಿದ್ದಾಳೋ ಉಡುತಡಿ ಹತ್ತಿರನೇ ಬಳ್ಳಿಗಾವಿ. ಅದಕ್ಕೆ ಹೆಂಗೆ ಹೇಳ್ತಾಳೆ ಅವಳು, ತನ್ನ ಊರಿನ ನೆರೆಯ ಊರು ಬಳ್ಳಿಗಾವಿಯಿಂದ ಸಿಡಿದು ಬಂದಿದ್ದ ಆ ಪ್ರಭುದೇವನ ವೈರಾಗ್ಯದ ಮಹತ್ವವನ್ನು ಕೇಳಿಬಲ್ಲಳು ಆಕೆ. ತನ್ನ ಪಕ್ಕದ ಊರಿನವನೇ ಆದರೆ ಎಂಥವನಾಗ್ಬಿಟ್ಟಿದ್ದಾನೆ ಈಗ, ವೈರಾಗ್ಯ ನಿಧಿ ಆಗಿದ್ದಾನೆ, ಪ್ರಭು ಆಗಿದ್ದಾನೆ, ಶೂನ್ಯ ಸಿಂಹಾಸನ ಅಧಿಪತಿ ಆಗಿದ್ದಾನೆ. ಅದನ್ನು ಕೇಳಿಬಿಟ್ಟು ಎಲ್ಲರಿಗೂ ದೀರ್ಘವಾಗಿ ತಲೆಬಾಗಿ ನಮಸ್ಕರಿಸಿದಳು ಅಕ್ಕ ಮಹಾದೇವಿ. ಆಕೆ ಇನ್ನೇನೂ ಮಾಡೋಕ್ಕೆ ಸಾಧ್ಯ ಇಲ್ಲ, ನಮಸ್ಕಾರ ಮಾಡಿದ್ಲು. ಅದಕ್ಕೆ ಅಂದ ಕೂಡಲೇ ನೋಡಿ ಎಷ್ಟು ಮಜಾ ಆಗತ್ತೆ.
ಆಕೆ ನಮಸ್ಕಾರ ಮಾಡಿದ ಕೂಡಲೇ

ಇವರೆಲ್ಲರೂ ಸಿದ್ಧವಾಗಿ ಕೂತಿದ್ರಲ್ಲ ಅಕ್ಕ ಬರ್ತಾಳೆ ಅಂತ ಹೇಳಿ ನಮಸ್ಕಾರ ಮಾಡಿದ ತಕ್ಷಣ ಯಾರಿಗೂ ಮಾತಿಲ್ಲ, ಎಲ್ಲರೂ ಎದ್ದು ನಿಂತು ಬಿಡ್ತಾರೆ. ಗೊತ್ತಿಲ್ಲದ ಹಾಗೆ ಯಾಕೆ ನಿಂತೀವಿ ಅಂತ ಗೊತ್ತಿಲ್ಲ. ಇದಾಗೋದು ಹೀಗೆ, ಒಂದು ಮಹಾಶಕ್ತಿ ಕಂಡಾಗ ನಮ್ಗೆ ಗೊತ್ತಿಲ್ಲದ ಹಾಗೆ ಎದ್ದು ನಿಂತ್ಕೋಬೇಕು ಅಂತ ಅನಿಸ್ಬಿಡುತ್ತೆ. ಬಹುಶಃ ತಾವು ನೋಡಿರಬೇಕು ಮಹಾತ್ಮ ಗಾಂಧಿಯವ್ರ ಜೀವನದಲ್ಲಿ ಆದದ್ದು. ಕೋರ್ಟಲ್ಲಿ ಅವನು ಹೇಳ್ತಾನೆ, ಬ್ರಿಟಿಷ್ ಜಡ್ಜ್ ಕೂತಿದ್ದ, ನ್ಯಾಯಾಧೀಶ ಕೂತಿದ್ದಾನೆ, ಕಾಲ್ ದ ಪ್ರಿಸನರ್ ಟು ದ ಬಾರ್ ಅಂತ ಕರೀತಾನೆ. ಆ ವಿಡಿಯೋ ಇದೆ, ಅದ್ಭುತವಾದ ವಿಡಿಯೋ ಇದೆ. ಅವನು ಒಳಗೆ ಕರೀರಿ ಕೈದಿನ ಅಂತ ಕರೀತಾನೆ. ಅವನು ಕೂತಂತ ಕ್ಲಾರ್ಕ್ ಹೇಳ್ತಾನೆ, ಕೈದಿನ ಒಳಗೆ ಕಳಿಸ್ರಿ ಅಂತಾನೆ. ಬಾಗಿಲು ತೆಗೀತದೆ, ಗಾಂಧಿ ತನ್ನ ಕೈಯಲ್ಲಿ ಒಂದು ಪುಸ್ತಕ ಹಿಡ್ಕೊಂಡು, ಹೆಗಲ ಮೇಲೆ ಅದು ಇರುವಂಥದ್ದು ಕೋಲ್ ಹಿಡ್ಕೊಂಡು ನಿಧಾನಕ್ಕೆ ಬರ್ತಾರೆ. ಒಳಗೆ ಬಂದ ತಕ್ಷಣ ಆ ಕಟಕಟೆಯಲ್ಲಿ ಹೋಗಬೇಕಲ್ಲ, ಸಾಕ್ಷಿ ಹೇಳೋ ಕಟಕಟೆಯಲ್ಲಿ ಹೋಗಬೇಕಲ್ಲ. ಅಲ್ಲಿ ಹೋಗೋಕೆ ಹತ್ತಿದಾಗ ಒಂಥರ ಕ್ಲಾರ್ಕ್ ಇರ್ತಾನಲ್ಲ, ಮುಂದೆ ಕೂತಿರ್ತಾನೆ ಜಡ್ಜ್ ಮುಂದೆ, ಆಶ್ಚರ್ಯ ಆಗುತ್ತೆ. ಯಾಕಂದರೆ ಜಡ್ಜ್ ಕುರ್ಚಿ ಸರಿಸಿ ಎದ್ದು ನಿಂತ್ಕೊಂಡ್ಬಿಡ್ತಾನೆ. ಕೋರ್ಟಲ್ಲಿ ಒಂದು ರೂಲ್ ಇದೆ, ಜಡ್ಜ್ ನಿಂತ್ಕೊಂಡ್ರೆ ಯಾರೂ ಕೂಡೋಂಗಿಲ್ಲ, ಎಲ್ಲ ಎದ್ದು ನಿಂತ್ಕೋಬೇಕು. ಎದ್ದು ನಿಂತ್ಕೊಂಡ ತಕ್ಷಣ ಎಲ್ಲರೂ ಎದ್ದು ನಿಂತ್ಕೊಂಡ್ಬಿಡ್ತಾರೆ. ಕೆಲವರು ಮನಸ್ಸಿಂದ ಎದ್ದು ನಿಂತ್ಕೋತಾರೆ, ಕೆಲವರು ಮನಸ್ಸಿಲ್ಲೇ ನಾವ್ಯಾಕೆ ನಿಂತ್ಕೋಬೇಕು, ಅದೇನು ಮಾಡಿ ಜಡ್ಜ್ ನಿಂತ್ಕೊಂಡಿದ್ದಾನಲ್ಲ, ಎಲ್ಲರೂ ಎದ್ದು ನಿಂತ್ಕೋತಾರೆ. ಗಾಂಧಿ ಬಂದು ಅಲ್ಲಿ ಕಟ್ಕಟ್ಟಿಗೆ ನಿಂತ್ಕೊಂಡ ತಕ್ಷಣ ಅವ್ರ ಕೈ ಮುಗಿತಾರೆ, ಹೀಗೆ ಮುಗಿಬೇಕು ಅಂತ. ಆಗ ಜಡ್ಜ್ ಏನು ಮಾಡ್ತಾನೆ ಅಂದರೆ, ತಾನು ಬಾಗಿ ಬೋ ಅಂತಾರೆ ಇಂಗ್ಲೆಂಡಲ್ಲಿ, ತಾನು ಹೀಗೆ ಬಾಗಿ ತಲೆ ಬಾಗ್ತಾನೆ, ತಲೆ ಬಾಗಿ ಕೂತ್ಕೊಂಡು ಮಾಡ್ತಾನೆ. ನೋಡಿ, ಶಿಕ್ಷೆ ಕೊಡುವವನು ಅವನು ನ್ಯಾಯಾಧೀಶ, ಶಿಕ್ಷೆ ಕೊಡುವಂಥ ನ್ಯಾಯಾಧೀಶ ತನ್ನ ಕೋರ್ಟಿಗೆ ಬಂದಂಥ ಅಪರಾಧಿ ಮುಂದೆ ಎದ್ದು ನಿಂತ್ಕೊಂಡು ತಲೆ ಬಾಗಿ ಮರ್ಯಾದೆ ತೋರಿಸೋದಿದೆಯಲ್ಲ. ಜಡ್ಜಾಗಿ ನಾನು ಏನಾದರೂ ತೀರ್ಮಾನ ಕೊಡ್ಬೋದಪ್ಪ, ಆದರೆ ಒಬ್ಬ ಮಹಾನ್ ವ್ಯಕ್ತಿಯಾಗಿ ನಿನಗೆ ಗೌರವ ತೋರಿಸೋದು ನಾನು ಸರಿ ಅಂತ ಹೇಳಿ ನಿಂತ್ಕೊಂಡ ಹಾಗೆ. ಇಲ್ಲಿ ಬಸವಣ್ಣ, ಅಲ್ಲಮ ಪ್ರಭು, ಚನ್ನಬಸವಣ್ಣ ಎಲ್ಲರೂ ದೊಡ್ಡವರು ಆದರೂ ಕೂಡ ಒಬ್ಬ ವೈರಾಗ್ಯವನ್ನು ಅಪ್ಪಿಕೊಂಡಂಥ ಹುಡುಗಿ ಎಲ್ಲವನ್ನು ತ್ಯಾಗ ಮಾಡಿ ಬಂದಿದ್ದಾಳೆ ಅಂದಾಗ ಗೌರವಕ್ಕೋಸ್ಕರ ಎದ್ದು ನಿಂತ್ಕೊಂಡ್ಬಿಟ್ರಂತೆ, ಎಲ್ಲರೂ ಎದ್ದು ನಿಂತ್ಕೊಂಡ್ಬಿಟ್ರಂತೆ. ಆದರೆ ಅಲ್ಲಮ್ಮ ಆಕೆಯನ್ನು ಎವಿಟ್ಟು ನೋಡುತ್ತಿದ್ದ, ಒಂದೇ ಸಮ ನೋಡ್ತಾ ಇದ್ದಾನೆ ಕೂತ್ಕೊಂಡು ಪರೀಕ್ಷೆ ಮಾಡೋ ಹಾಗೆ. ಎಲ್ರಿಗೂ ಒಂಥರ ಮುಜುಗರ ಆಗಿಬಿಡ್ತು, ಅಂಥ ಅಕ್ಕ ಮಹಾದೇವಿ ಬಂದಿದ್ದಾಳೆ ಕೂತ್ಕೊ ಅನ್ಬಾರ್ದೆ, ನಿಮ್ಗೆ ಅನ್ಸಲ್ವ ದೊಡ್ಡವ್ರು ಬಂದ ಕೂತ್ಕೊ ಬರೀ ಕೂತ್ಕೊಂಡು ಏನು ಎಲ್ಲಿದ್ದು ಬಂದ್ರಿ ಅಂತ ಕೇಳ್ತಾ ಇದ್ರೆ ಕೂತ್ಕೊ ಅನ್ರಪ್ಪ ಮೊದಲು ಅಂತ ಅನ್ಸಲ್ಲ. ಎಲ್ರಿಗೂ ಮುಜುಗರ ಆಗಿದೆ. ಬಸವಣ್ಣ ಅಂತೂ ಮಹಾ ಮೃದು ಸ್ವಭಾವದ ಮನುಷ್ಯ, ಕೂತ್ಕೊ ಅಂತ ಇಲ್ಲ, ಹಾಗೇ ಇದ್ದಾನೆ. ಆಗ ಎಷ್ಟು ಚೆನ್ನಾಗಿದೆ ನೋಡಿ, ಅಲ್ಲಮ್ಮ ಪ್ರಭು ಯಾಕೆ ನೋಡ್ತಾ ಇದ್ದ ಅಂದ್ರೆ ಮಾತಾಡ್ತಾನ ಅವನು, ಹೌದು ಇದೇ ಬನವಾಸಿಯ ಮಾಯಾದೇವಿ. ತಾವು ಬಸವ ಅಲ್ಲಮ್ಮ ಪ್ರಭುವಿನ ಜೀವನ ನೋಡಿದರೆ ಗೊತ್ತಿರುತ್ತೆ, ಮಾಯಾದೇವಿ ಬಹಳ ಕಾಡಿದಾಳೆ ಆಕೆನ, ಅವನ ಮನಸ್ಸನ್ನು ಸೆಳಿಬೇಕು ಅಂತ ರಾಜನ ಮಗಳಾಕೆ ಬೇಕಾದಷ್ಟು ಸೆಳೆದು, ಮಾಯಾ ಕೋಲಾಹಲ ಅಂತ ದೊಡ್ಡದು, ಬೇಕಾದಷ್ಟು ಮನಸ್ಸು ಸೆಳೆಯ ಪ್ರಯತ್ನ ಮಾಡಿದ್ದಾಳೆ. ಅಲ್ಲಮ್ಮ ಪ್ರಭು ಆಕೆಯನ್ನು ಸೋರಿಸ್ತಿದ್ದಾನೆ, ನೋಡು ಇದು ನಿನ್ನ ಶಕ್ತಿ ಅಲ್ಲ, ನಿನ್ನ ಶಕ್ತಿ ಅಧ್ಯಾತ್ಮ, ಅದನ್ನು ಹಿಡ್ಕೋ. ಈ ಮೈ ಸೆಳೆಯುವಂಥ ಈ ದೇಹನೇ ಶಾಶ್ವತ ಅನ್ಕೋಬೇಡ, ಅಧ್ಯಾತ್ಮವನ್ನು ಅರಗಿಸ್ಕೋ ಅಂತ ಹೇಳಿ ಆಕೆಯನ್ನು ಬಿಟ್ಟು ಬಂದಿದ್ದಾನೆ. ಆಕೆಗೆ ಹಮ್ಮೆ ಇತ್ತು, ನನ್ನ ಸೌಂದರ್ಯದ ಮುಂದೆ ಬಾಗದೇ ಇರುವಂಥ ಗಂಡು ಯಾರು ಅಂತ. ಆದರೆ ಅಲ್ಲಮ್ಮ ಪ್ರಭು ಆಕೆಯ ಸೊಕ್ಕನ್ನು ಸೋಲಿಸಿ, ಇದು ನಿನ್ನ ನಿಜವಾದ ರೂಪ ಅಲ್ಲ, ಒಳಗೆ ಅಧ್ಯಾತ್ಮವನ್ನು ತುಂಬಿಕೋ ಅಂತ ಹೇಳಿಬಿಟ್ಟು ಬಂದವನು. ಅದನ್ನು ಹೇಳ್ತಾನೆ ನೋಡಿ, ಹೌದು ಇದೇ ಬನವಾಸಿಯ ಮಾಯಾದೇವಿ, ಹೌದು ಅದೇ ವಯಸ್ಸು, ಅದೇ ರೂಪು, ಅದೇ ಕಾಂತಿ, ಆದರೆ ಮಾಯಾದೇವಿಯಲ್ಲಿ ಕಾಣದಿದ್ದ ದೈವಿಕ ತೇಜಸ್ಸು ಇಲ್ಲಿ ಪೂರ್ಣಗೊಂಡಿದೆ. ಆ ಮಾಯಾದೇವಿಯಲ್ಲಿ ದೈವಿಕ ತೇಜಸ್ಸು ಬರಲೇ ಇಲ್ಲ, ಬರೇ ತಾಮಸ ಇತ್ತು, ರಾಜಸ ಗುಣ ಇತ್ತು, ಆದರೆ ಆಕೆಗೆ ಬರಲಿಲ್ಲ, ಈ ಆಧ್ಯಾತ್ಮಿಕ ಗುಣ ಬಂದುಬಿಟ್ಟಿದೆ. ಅದಕ್ಕೆ ಹೇಳ್ತಾನೆ, ಆ ಜಗನ್ಮಾತೆಯ ಒಂದು ಮುಖ ಮಾಯಾದೇವಿ, ಆದರೆ ಇನ್ನೊಂದು ಮುಖ ಮಹಾದೇವಿ. ಎಷ್ಟು ಚಂದದ ಮಾತು, ಆ ಜಗನ್ಮಾತೆಗೆ ಎರಡು ರೂಪ, ಒಂದು ಮಾಯಾದೇವಿಗೆ ಮನಸ್ಸನ್ನು ಸೆಳೆಯುವಂಥದ್ದು, ಇನ್ನೊಂದು ಮಹಾದೇವಿಯಾಗಿ ಮನಸ್ಸನ್ನು ತೃಪ್ತಿ ಮಾಡುವಂಥದ್ದು. ಅದು ಆಗಿರುವಂಥದ್ದು ಮಾಯಾದೇವಿ ಯಾವುದನ್ನು ಸಾಧಿಸಬೇಕೆಂದು ತಾನು ಎಚ್ಚರಿಸಿ ಬಂದಿದ್ದೇನೋ ಅದು ಇಲ್ಲಿ ಸಹಜವಾಗಿ ಸಾಧಿಸಿ ಹೋಗಿದೆ. ಮಹಾದೇವಿಗೆ ಹೇಳಿದ್ದ, ಇವ್ ನೋಡ್ಕೋ ಇದ್ಬಿಡು, ದೇಹದ ಚಿಂತೆ ಮಾಡಬೇಡ, ಭಗವಂತನ ಹುಡುಕು ಅಂತ ಹೇಳಿ ಬಂದಿದ್ದ, ಇಲ್ಲಿ ಸಹಜವಾಗಿ ಆಗಿಬಿಟ್ಟಿದೆ ಮಹಾದೇವಿಗೆ ಅಂತ ಹೇಳ್ತಾನೆ. ತಾನು ಕಲ್ಪಿಸಿಕೊಳ್ಳುತ್ತಿದ್ದ ಆದರ್ಶ ಸ್ತ್ರೀಯ ಚಿತ್ರ ಮಹಾದೇವಿಯಲ್ಲಿ ಸಿದ್ಧವಾಗಿದೆ. ತಾನು ಆದರ್ಶ ಸ್ತ್ರೀ ಅಂದರೆ ಹೇಗಿರಬೇಕು ಅಂತ ಮನಸ್ಸಲ್ಲಿ ಇಟ್ಕೊಂಡಿದ್ನೋ ಅದೇ ಬಂದಿದೆ ಅಂತ ಹೇಳ್ತಾನೆ. ಮಜಾ ನೋಡಿ ಹೇಗಿದೆ ಮುಂದೆ ಇದು. ಹೀಗೆ ಯೋಚಿಸಿ ಪ್ರಭು ಮನಸ್ಸಿನಲ್ಲಿ ಅವಳಿಗೆ ನಮಸ್ಕರಿಸಿದ. ದೊಡ್ಡ ಮಾತಿದು, ಯಾಕಂದರೆ ವಯಸ್ಸಿನಲ್ಲಿ ದೊಡ್ಡವನು ಹೊರಗಡೆ ನಮಸ್ಕಾರ ಮಾಡೋಕ್ಕಾದರೂ ಕೂಡ ಮನಸ್ಸಲ್ಲೇ ನಮಸ್ಕಾರ ಮಾಡಿದ್ದಂತೆ ಅಕ್ಕ ಮಹಾದೇವಿಗೆ. ಇದನ್ನು ನೆನ್ಕೊಂಡಾಗ ನನಗೆ ದೂರ್ವಾಸ ಪ್ರಸಂಗ ನೆನಪಾಗುತ್ತೆ. ಕುಮಾರವ್ಯಾಸ ಭಾರತದಲ್ಲಿ ಅದ್ಭುತವಾಗಿ ಬರ್ತದೆ. ದೂರ್ವಾಸ ಪಾಪ ದುರ್ಯೋಧನ ಟ್ಯೂಷನ್ ಮಾಡಿ ಕಳಿಸಿದ್ದಾನೆ, ಹೋಗ್ರಿ ಅಲ್ಲಿ ಅಂತ ಬಂದರು. ಊಟಕ್ಕೆ ಹಾಕು ಅಂದರು. ಅಯ್ಯೋ ಆಕೆ ಪಾಪ ಧರ್ಮರಾಜ, ಧರ್ಮರಾಜನೇ ಅವನು, ಬಂದುಬಿಡಿ ಊಟಕ್ಕೆ ಅಂದ, ಸ್ನಾನ ಮಾಡ್ಕೊಂಡು ಬನ್ನಿ ಅಂದ. ನಮಗೆಲ್ಲ ಕತೆ ಗೊತ್ತು, ಆಕೆ ಪಾತ್ರೆ ತೊಳೆದಿಟ್ಟಿದ್ದಾಳೆ, ತೊಳೆದಿಟ್ಟರೆ ಏನು ಮಾಡೋಕ್ಕಾಗಲ್ಲ. ಧರ್ಮರಾಜ ಅಂದ, ಇನ್ನೇನಪ್ಪ ಹೋಯ್ತು, ದೂರ್ವಾಸರ ಸಿಟ್ಟು ಬಂದರೆ ಮುಗಿದು ಹೋಗ್ತದೆ ನಮ್ದೆಲ್ಲಾನು ಅಂತ ಹೇಳ್ಕೊಂಡು, ಮತ್ತಿದೆಯಲ್ಲ ಕರಿ ಕೃಷ್ಣನ ಅಂತ. ಅರ್ಜುನ ಅಂದ, ನಾ ಕರಿತೀನಿ ಅಂದ. ಭೀಮ

ನಾ ಕರಿತೀನಿ ಅಂತೆಲ್ಲ ಅಂದರು. ಧೋಮ್ಯರು ಸರಿಯಾಗಿ ಹೇಳಿದ್ರು, ನೀವು ಕರೆದದ್ ನೋಡಿದ್ದೀನಿ ಆವಾಗ, ಕರೀರಿ ದ್ರೌಪದಿನ ಕರೀರಿ, ಆಕೆ ಬರ್ತಾ ಕರೆದು ಬರ್ತಾಳೆ ಅಂತ. ದ್ರೌಪದಿ ಬರಬೇಕು, ದ್ರೌಪದಿ ಕರೆದ್ರೆ ಬೇಡ ಎಷ್ಟರ ಮಟ್ಟಿಗೆ ಬರ್ತಾನ ಅವನು. ಆಕೆ ಕಣ್ಣು ಮುಚ್ಚಿ ಕಣ್ಣು ತೆರೆದ್ರೊಳಗೆ ಹೃದಯದಲ್ಲಿ ಸ್ಥಾನಸ್ಥನಾಗಿದ್ದಂಥ ಕೃಷ್ಣ ಹೊರಗಡೆ ಕಂಡುಬಿಟ್ಟ. ಆಕೆ ಹೇಳ್ತಾಳೆ, ಎಂಥ ಅದ್ಭುತ ಮಾತದು, ಭಕ್ತಿಯ ಲವಲೇಶ ನಮಗಿಲ್ಲ ಕೃಷ್ಣ ಅಂತ ಹೇಳ್ತಾಳೆ. ದ್ರೌಪದಿನೇ ಹಂಗೆ ಹೇಳಬೇಕಾದ್ರೆ ನಾವು ಎಲ್ಲಿದ್ದೀವೋ, ದ್ರೌಪದಿ ಕರೆದ್ರೆ ಎಲ್ಲಿದ್ದ ಓಡಿ ಬರುವಂಥ ಕೃಷ್ಣ. ಆಕೆ ದ್ರೌಪದಿ ಹೇಳ್ತಾಳೆ, ನಮ್ಮ ಭಕ್ತಿಯ ಲವಲೇಶ ನನಗಿಲ್ಲ ಅಂತ. ಕೃಷ್ಣ ಬಂದು ಆಗೋತು, ಶಿ ಡಿಡ್ ನಾಟ್ ಕ್ಲೀನ್ ದಿ ವೆಸಲ್ ಪ್ರಾಪರ್ಲಿ, ಏನೇನು ಗೊತ್ತಿರೋದು, ಅಗಳೆಲ್ಲೇ ಇತ್ತಂಥದ್ದು ಅಂತ ತೊಗೊಂಡು ತಿಂದಂತೆ. ತಿಂದ ತಕ್ಷಣ ಅದು ಎಂಥ ಮಾತಿದೆ ರೀ ಕುಮಾರವ್ಯಾಸಂದು, ಬೇರು ನೀರು ಉಂಡಾಗ ತಣಿಯವೆ ಮರದ ಶಾಖೋಪಶಾಖೆಗಳು. ಎಷ್ಟು ಚೆನ್ನಾಗಿದೆ ನೋಡಿ, ಗಿಡಕ್ಕೆ ನೀರು ಹಾಕ್ಬೇಕಾದ್ರೆ ಎಲೆಗೆ ಹಾಕಬೇಕಾಗಿಲ್ಲ, ಬೇರಿಗೆ ಹಾಕಿದ್ರೆ ಸಾಕು. ಬೇರು ನೀರು ಉಂಡಾಗ ಬೇರಿಗೆ ನೀರು ಸಿಕ್ಕರೆ ತಣಿಯವೆ ಮರದ ಶಾಖೋಪಶಾಖೆಗಳು. ಹಾಗೆ ಭಗವಂತ ತಿಂದ ತೃಪ್ತಿ ಆದ ಅಂದ್ರೆ ದುರ್ವಾಸನೆ ಹೊಟ್ಟೆ ಖಾಲಿ ಇರೋಕೆ ಸಾಧ್ಯ ಇದೆಯಾ? ಅಲ್ಲಿ ನದಿಗೆ ಸ್ನಾನಕ್ಕೆ ಹೋದಾಗ ಹೊಟ್ಟೆ ತುಂಬಿತು ಅಂತ, ಬಂದೆಯಾ ಕೃಷ್ಣ ಅಂತ ಅಲ್ಲೇ ಶುರು ಮಾಡ್ತಾವ್ರು. ಬಂದೆಯಾ, ಬಂದುಬಿಟ್ಟಪ್ಪ ನೀನು, ಗೊತ್ತಾಯ್ತು ನನಗೆ ಅಂತ. ಮಜಾ ನೋಡಿ, ಊಟಕ್ಕೆ ಕರ್ಕೊಂಬರ್ಬೇಕಲ್ಲ ಅವ್ರನ್ನ, ಕೃಷ್ಣನೇ ಹೋಗ್ತಾನೆ, ಬನ್ನಿ ಊಟಕ್ಕೆಲ್ಲ ಸಜ್ಜಾಗಿದೆ ಅಂತ. ಇನ್ನೇನು ಬರ್ತಾ ಇಲ್ಲಿವರೆಗೆ ಬಂದುಬಿಟ್ಟಿದೆ ಅವರಿಗೆ. ಆಗ ದೂರ್ವಾಸರು ಇದೇ ಎಕ್ಸಾಕ್ಟ್ಲಿ ಸೇಮ್ ಪ್ರಸಂಗ ಬರೋದು. ಕೃಷ್ಣ ನಮಸ್ಕಾರ ಮಾಡ್ತಾನೆ ದೂರ್ವಾಸರಿಗೆ, ನಮಸ್ಕಾರ ಮಾಡ್ದ ಹೇಳ್ತಾರೆ, ಬಾಯಿ ಬಿಟ್ಟು ಹೇಳ್ತಾರೆ, ಮಹಾರಾಯ ಜಗತ್ತಿನ ಮರ್ಯಾದೆಗೋಸ್ಕರ ನೀನು ಸಣ್ಣವನು ನನ್ನ ನಮಸ್ಕಾರ ಮಾಡ್ತಾ ಇದ್ದೀಯಾ, ಆದ್ರೆ ನಿಜವಾಗಲೂ ನೀ ಜಗದೋದ್ಧಾರ, ನೀನು ನಾ ನಮಸ್ಕಾರ ಮಾಡ್ತೀನಿ ಮನಸ್ಸಿಂದ. ನೀನು ದೈಹಿಕವಾಗಿ ನೀ ನಮಸ್ಕಾರ ಮಾಡಿದರೆ ನಾನು ಮಾನಸಿಕವಾಗಿ ನಿನಗೆ ನಮಸ್ಕಾರ ಮಾಡ್ತೇನೆ ಅಂತ. ಇಲ್ಲಿ ಅಲ್ಲಮ್ಮ ಪ್ರಭು ಮಾಡಿದ್ದದೇನೆ, ಅಷ್ಟು ಭಕ್ತಿಯಿಂದ ನಮಸ್ಕಾರ ಮಾಡ್ತಾನೆ ಆಕೆಗೆ. ಕೊನೆಗಂತೂ ಬರ್ತದೆ, ಅಕ್ ಮಹಾದೇವಿ ಅಕ್ಕನ ಪಾದಕ್ಕೆ ನಮೋ ನಮೋ ಎನ್ನುತ್ತಿರ್ದೇನು ಅಂತ, ಪಾದಕ್ಕೆ ನಮೋ ನಮ ಎನ್ನುತ್ತಿರ್ದೇನು ಅಂತ ಹೇಳ್ತಾನೆ ಅಲ್ಲಮ್ಮ ಪ್ರಭು. ಆದರೆ ಹೊರಗಡೆ ಅದನ್ನು ತೋರಿಸ್ಲಾರ್ದೇನೆ ಯಾಕೆ ಹಿಂಗೆ ಮಾಡ್ದ ಅಂದರೆ ಅವನಿಗೆ ಗೊತ್ತು ಎಂಥ ಸಾಧನೆ ಮಾಡಿದ ಅವಳಿಗಳು ಅಂತ. ಆದರೆ ಜಗತ್ತಿಗೆ ತೋರಿಸ್ಬೇಕಲ್ಲ, ಅದಕ್ಕೆ ಹೇಳ್ತಾನೆ ಜಗತ್ತಿಗೆ ಅವಳ ನಿಜವಾದ ಯೋಗ್ಯತೆಯನ್ನು ತೋರಿಸಬೇಕೆಂದು ನಿರ್ಧಾರ ಮಾಡಿದ. ಆಗ ಬಸವಣ್ಣ ವಿನಯದ ಸಾಕಾರ ಮೂರ್ತಿ ಆತ, ಅದು ಹೆಂಗೆ ಪರಿಚಯ ಮಾಡ್ತಾನೆ ನೋಡ್ರಿ, ಒಂದೇ ಸಾಲ ಎಷ್ಟು ಚಂದ ಹೇಳ್ತಾನ ಅವನು. ಬಸವಣ್ಣ ಎದ್ದು ನಿಂತು ವಿನಯದಿಂದ ಅಲ್ಲಮ್ಮ ಪ್ರಭು ಹೇಳಬೇಕಲ್ಲ, ಅಧ್ಯಕ್ಷರ ಪರಿಚಯ ಮಾಡಿಕೊಡ್ಬೇಕಲ್ಲ. ಎನ್ನ ಹೆತ್ತ ತಾಯಿ ನೋಡಿ ಹೆಂಗಿದೆ ಮಾತದು, ಎನ್ನ ಹೆತ್ತ ತಾಯಿ ಮಹಾದೇವಿ ಅಕ್ಕನ ನಿಲುವು ನೋಡಯ್ಯ ಪ್ರಭುವೆ, ನನ್ನ ಹೆತ್ತ ತಾಯಿ ಮಹಾದೇವಿ ಅಕ್ಕನ ನಿಲುವು ನೋಡಯ್ಯ ಪ್ರಭುವೆ, ಯಾವ ಹೊರೆಯನ್ನು ಹೊತ್ತವಳಲ್ಲ, ಬಟ್ಟೆಯ ಹಂಗೂ ಇಲ್ಲ, ಹೆಣ್ಣು ಗಂಡೆಂಬ ಅಭಿಮಾನದ ಹೊರೆ ಇಲ್ಲ, ಬಯಲಿಗೆ ಬೇಟಗೊಂಡ ಬಳಿಕ ಉಡಿಸಿ ತೊಡಿಸಿ ಮರೆ ಮಾಡಿಕೊಳ್ಳುವುದೇನು, ಒಂದು ಸಲ ನನ್ನ ದೇಹವನ್ನು ಸಮರ್ಪಣೆ ಮಾಡ್ಕೊಂಡ ಮೇಲೆ ಉಡಿಸೋದೇನು ತೊಡಿಸೋದೇನು ಮರೆ ಮಾಡಿಕೊಳ್ಳೋದೇನು ಅಂತ ಹೇಳಿ ಅಲ್ಲಮ್ಮ ಪ್ರಭು ಹೇಳ್ತಾನೆ. ಆದರೆ ಅಲ್ಲಮ್ಮ ಪ್ರಭು ಮುಖ ಇನ್ನ ಉಗ್ರವಾಗೇ ಇದೆ, ಅದನ್ನು ನೋಡಿ ಕೂತ್ಕೊಂಡ್ಬಿಟ್ಟ, ನಾನು ಕೇಳೋದು ತಪ್ಪಾಯ್ತೇನೋ ಅಂಥೇಳಿ ಅಷ್ಟಕ್ಕೆ ನಿಂತ್ಕೊಂಡ್ಬಿಟ್ಟ. ಆಗ ಅಲ್ಲಮ್ಮ ಗಂಭೀರವಾಗಿ ಕೇಳುವಂಥ ಪ್ರಶ್ನೆ, ಎಂಥ ಪ್ರಶ್ನೆ ಕೇಳೋದು ಅದನ್ನು, ಅವನ ಮಾತು ನೋಡಿ ಹೇಗಿದೆ ಅಲ್ಲಮ್ಮ ಪ್ರಭುದು, ಉದಮದದ ಯೌವನವನ್ನೊಳಗೊಂಡ ಸತಿ ನೀನು ಇತ್ತಲೇಕೆ ಬಂದೆಯವ್ವ, ಉದಮದದ ಯೌವನವನ್ನು ಒಳಕೊಂಡ ಸತಿ ನೀನು ಇತ್ತಲೇಕೆ ಬಂದೆಯವ್ವ, ಉನ್ಮತ್ತವಾದಂಥ ಯೌವನವನ್ನು ಹೊತ್ಕೊಂಡು ಇಲ್ಲಿ ಯಾಕೆ ಬಂದೆಯಮ್ಮ ನೀನು, ಅನುಭವ ಮಂಟಪ ನಿನ್ನ ಜಾಗ ಅಲ್ಲ. ಸತಿ ಎಂದೊಡೆ ಮುನಿವರು ನಮ್ಮ ಶರಣರು, ಯಾವುದೋ ಹೆಂಗ್ಸ್ ಬಂದ್ರೆ ನಮ್ಮ ಶರಣರು ಸಿಟ್ಟು ಬರ್ತದೆ, ಯಾಕೆ ಬಂದ್ಲು, ಸಾಧಕರಿಗೆ ಮಾತ್ರ ಅಲವಿರುವಂಥ ಒಳಗಡೆ ನೀನು ಯಾಕೆ ಬಂದೆ ಇಲ್ಲಿ. ಸತಿ ಎಂದರೆ ಮುನಿವರು ನಮ್ಮ ಶರಣರು, ನಿನ್ನ ಪತಿಯ ಕುರುಹ ಹೇಳಿದೊಡೆ ಬಂದು ಕೂಡು, ನಿನ್ನ ಪತಿಯ ಕುರುಹ ಹೇಳಿದೊಡೆ ಬಂದು ಕೂಡು, ಅಲ್ಲದೊಡೆ ತೊಲಗುತ್ತಾಯೇ. ಏನು ಅದ್ಭುತ ಮಾತದು, ನಿನ್ನ ಗಂಡನ ಗುರುತು ಹೇಳಬಾ, ನಿನ್ನ ಗಂಡನಿಗೆ ಗುರುತು ಹೇಳದೆ ಹೋದರೆ ಒಳಗೆ ಬರಬೇಡ, ತೊಲಗುತ್ತಾಯೇ ಹೊರಗೋಗಿ ನೀನು. ನಮ್ಮ ಗುಹೇಶ್ವರ ಶರಣರಲ್ಲಿ ಸಂಘ ಸುಖ ಸನ್ನಿಹಿತವ ಮಾಡು ಬಯಸುವಡೆ, ನಿನ್ನ ಪತಿ ಯಾರೆಂಬುದು ಹೇಳ ಎಲ್ಲವೇ. ನನ್ನ ಶರಣರ ಜೊತೆಗೆ ಬದುಕಬೇಕು, ಅವ್ರ ಜೊತೆಗೆ ಸ್ವಲ್ಪ ದಿವಸ ಇರಬೇಕು ನಿನ್ನ ಆಸೆ ಇದ್ದರೆ, ನಿನ್ನ ಪತಿ ಯಾರೆಂಬುದು ಹೇಳ ಎಲೆಯವೇ, ನಿನ್ನ ಗಂಡ ಯಾರು ಹೇಳು ಅಂತ. ಅಕ್ಕನ ಸತ್ವ ಪರೀಕ್ಷೆಯಲ್ಲಿ ಅಲ್ಲಮ್ಮನ ಮೊದಲ ಪ್ರಶ್ನೆಯೇ ಕುರುಹನ್ನ ಕೇಳಿದಂಥದ್ದು, ನಿನ್ನ ಗಂಡನ ಗುರುತು ಹೇಳು ಅಂತ. ದಯವಿಟ್ಟು ನೀವು ವಿಚಾರ ಸ್ವಲ್ಪ ನೋಡಬೇಕು, ಇವತ್ತಿಗೂ ಕೂಡ ಇಷ್ಟು ಅತ್ಯಂತ ಬೆಳೆದಂಥ ಸಮಾಜ, ಅತ್ಯಂತ ಪ್ರೋಗ್ರೆಸಿವ್ ಸಮಾಜ ಅನ್ನುವಂಥ ಕಾಲದಲ್ಲಿ ಕೂಡ ಒಬ್ಬ ಮಹಿಳೆಯನ್ನು, ಬಹುತೇಕ ಮಹಿಳೆಯರನ್ನು, ಈಗ ಎಲ್ಲರೂ ಅಂತ ಹೇಳೋಕ್ಕಾಗಲ್ಲ, ಬಹುತೇಕ ಮಹಿಳೆಯರನ್ನು ಅವರ ಗಂಡನ ಹೆಸರಿನಿಂದಾನೇ ಗುಡಿಸೋದು, ಮಿಸ್ಸೆಸ್ ಸೋ ಆ್ಯಂಡ್ ಸೋ, ಸ್ವಂತ ಅಸ್ತಿತ್ವ ಇಲ್ಲ. ಇವತ್ತಿಗಿರಬೇಕಾದ್ರೆ 900 ವರ್ಷಗಳ ಹಿಂದೆ ಇರಬೇಕು. ಡಾಕ್ಟರ್ ರಾಮಸ್ವಾಮಿ ಸರ್ ತುಂಬ ಚೆನ್ನಾಗಿ ಹೇಳಿದರು, 900 ವರ್ಷಗಳಿಂದ ಯಾಕೆ ಹೇಳಿದ್ರು, ತಲ್ಲಣಗಳು ಎಂಥದ್ದಿರಬೇಕು ಅಂತ. ಅಲ್ಲಿ ಮನೆಗೆ ಬಂದರೆ ಗಂಡನ ಹೆಸರು ಹೇಳಬೇಕು, ನನಗೆ ಗೊತ್ತಿದೆ, ನಿಮಗೆಲ್ಲ ಬಹಳ ಜನ ಗೊತ್ತಿದೆ, ಮದುವೆ ಆದಾಗ ಉರುಟಣೆ ಅಂತ ಮಾಡೋರು, ಉರುಟಣೆ ಮಾಡಿದಾಗ ಗಂಡನ ಹೆಸರು ಹೇಳೋಕೆ ನಾಚ್ಕೋಬೇಕಾಕೆ, ಒಂದು ನಂಬಿಕೆ ಇತ್ತು, ಗಂಡನ ಹೆಸರು ಹೇಳಿದ್ರೆ ನನಗೆ ಆಯುಷ್ ಕಮ್ಮಿ ಆಗ್ತದೆ ಅಂತ. ತಮ್ಗೆ ಗೊತ್ತಿರಬೇಕು, ನಮ್ಗೆ ಗುರುಗಳು ಭಾಳ ಚೆನ್ನಾಗಿ ಹೇಳೋರು, ಯಾರೋ ಪ್ರವಾಸಕ್ಕೆ ಹೊಂಟಿದ್ರಂತೆ ತಿರುಪತಿ ಪ್ರವಾಸಕ್ಕೆ, ಗೊತ್ತಲ್ಲ ನಿಮಗೆ, ವೆಂಕಟೇಶ್ವರಿಗೆ
ಹೇಳ್ಕೊಂಡು ಹೋಗ್ತಿದ್ರು, ಗೋವಿಂದ ಗೋವಿಂದ ಗೋವಿಂದ.

ಗೋವಿಂದ ಅಂತ ಹೇಳ್ತಿದ್ರಂತೆ. ನಂದು ಅದೇ ನಂದು ಅದೇ ಅಂತಿದ್ಲಂತಕ್ಕೆ. ಅಲ್ಲ ಮಣಿ, ನೀನು ಗೋವಿಂದ ಮೈ ಬಿಟ್ಟು ಅನ್ನ ಮಾ, ಇಲ್ಲ ನಂದು ಅದೇ ಅಂತ. ಯಾಕಂದ್ರೆ ಗಂಡನ ಹೆಸರು ಗೋವಿಂದ ಅನ್ನೋಂಗಿಲ್ಲ ಆಕೆ ಬಾಯ್ಬಿಟ್ಟು. ಈ ಥರ ಪರಿಸ್ಥಿತಿ ಇದ್ದಂಥ ಕಾಲ ಇತ್ತೀಚೆಗೆ ಇದ್ದದ್ದು. ಆಗಿನ ಕಾಲದಲ್ಲಂತೂ ಗುರುತು ಹಿಡಿಯೋದು ಹೆಂಗಸಿಂದು ಯಾರು ಹೆಂಡತಿ ಅಂತ ಕೇಳಬೇಕು. ಅದಕ್ಕೆ ಎಷ್ಟು ಚೆನ್ನಾಗಿ ಹೇಳ್ತಾರೆ, ಮಹಿಳೆಯನ್ನು ಆಕೆಗೆ ಅಸ್ತಿತ್ವ ಇರೋದು, ಗುರುತು ಸಿಗೋದು ಗಂಡನ ಮೂಲಕವೇ ಸಿಗುವಂಥದ್ದು. ಈ ಕಾಲದಲ್ಲೂ ಬಹಳಷ್ಟು ಮಟ್ಟಿಗೆ ಹಾಗೇ ಇದೆ. ಹಾಗಾದ್ರಿಂದ ಬಹಳಷ್ಟು ಹಿಂದೆ ಮಹಿಳೆ ಹಿಂದೆ ಹೋಗ್ಬಿಟ್ರು. ಗಂಡಸಿನ ನೆರಳಾಗಿ ಬದುಕುವಂಥ ಅನಿವಾರ್ಯ ಕರ್ಮ ಆಕೆಗಿತ್ತು. ಸ್ವಂತ ಅಸ್ತಿತ್ವ ಆಗುವಂಥ ಪರಿಸ್ಥಿತಿ ಇರಲಿಲ್ಲ ಅವಾಗ. ಈಗ ಅಲ್ಲಮ ಪ್ರಭು ಯಾಕೆ ಮಾಡಿದ ಅಂದರೆ, ಅಂಥ ಪರಿಸ್ಥಿತಿಯಲ್ಲಿ ಒಬ್ಬ ಹೆಣ್ಣು ತನ್ನ ವೈಯಕ್ತಿಕ ಅಸ್ತಿತ್ವವನ್ನು ಗುರುತಿಸ್ಕೊಳ್ಳೋದು ಮಾತ್ರ ಅಲ್ಲ, ಒಂದು ಆಧ್ಯಾತ್ಮಿಕ ಶಕ್ತಿಯಾಗಿ ಬೆಳೆದಿದ್ದಾಳೆ ಅನ್ನೋದನ್ನು ಜಗತ್ತಿಗೆ ತೋರಿಸ್ಬೇಕಾಗಿ. ಅದು ಮುಖ್ಯ ಆಯಿತು. ಆಕೆಗೆ ಅಸಹ್ಯ ಮಾಡೋದು, ಅಪಮಾನ ಮಾಡೋದು ಒಂದು ಮನಸ್ಸು ಇರಲಿಲ್ಲ. ಯಾಕೆ ಮೊದಲೇ ಹೇಳಿದ್ದಾನೆ, ವೈರಾಗ್ಯದ ತವನಿಧಿ ನಾಳೆ ಅನುಭವ ಉಂಟಕ್ಕೆ ಬರ್ತಾ ಇದೆ ಅಂತ ಹಿಂದಿನ ದಿವಸಾನೆ ಡಿಸಿಷನ್ ಕೊಟ್ಬಿಟ್ಟಿದ್ದಾನು. ಮ್ಯಾಚ್ ಫಿಕ್ಸ್ ಆಗಿ ಹೋಗಿದೆ ಆಗಲೇ. ಆದರೆ ಕೂಡ ಇಲ್ಲಿ ಹೇಳಬೇಕಾದದ್ದು, ಆಕೆ ಎಂಥ ದೊಡ್ಡವಳು ಅಂತ. ಆಕೆ ಒಂದು ನೆಲೆ ಇದೆ, ಆಕೆ ಒಂದು ವ್ಯಕ್ತಿತ್ವ ಇದೆ ಅನ್ನುವಂಥದ್ದನ್ನು ತೋರಿಸ್ಬೇಕಾಗಿತ್ತು ಅಲ್ಲಮ್ಮ ಪ್ರಭುಗೆ. ಅಲ್ಲಮ್ಮನ ಮಾತು ಕೇಳಿ ಎಲ್ಲರಿಗೂ ಬಹಳ ದುಃಖ ಆಯಿತು. ಅಂತಹ ಅಕ್ಕ ಬಂದಿದ್ದಾಳೆ, ವೈರಾಗ್ಯದ ತವನಿಧಿ ಬಂದಿದ್ದಾಳೆ, ಆಕೆ ಕೂತ್ಕೋ ಅಂತ ಹೇಳಿದ್ಬಿಟ್ಟು ತೊಲಗು ತಾ ತೊಲಗು ಆಕೆ ಅಂತಾನಲ್ಲ, ಏನಪ್ಪ ಇದು ಅಂತ ಅಲ್ಲಮ್ಮ ಪ್ರಭು ಹೇಳೋ ಧೈರ್ಯ ಯಾರಿಗೂ ಇಲ್ಲ, ಯಾರಿಗೂ ಧೈರ್ಯ ಇಲ್ಲ. ಅಕ್ಕ ಅಧೀರಳಾಗಲಿಲ್ಲ. ಆಕೆ ಹೇಳುವಂಥ ಮಾತು ಎಷ್ಟು ಚಂದ ಇದೆ ನೋಡ್ರಿ, ಅದಕ್ಕೆ ಸರಿಯಾಗಿ ಉತ್ತರ ಕೊಡ್ತಾಳೆ. ಉದಮದದ ಯೌವನವು ದೇವಧರ್ಮ ಪ್ರಭುವೇ, ಉದಮದದ ಯೌವನವು ದೇಹ ಧರ್ಮ. ಆದರೆ ನಾನು ಯೌವನದ ಮದದ ಭ್ರಾಂತಿಯಲ್ಲಿ ಸಿಕ್ಕಿಲ್ಲ, ಅದನ್ನು ಮೀರಿ ಬಂದಿದ್ದೇನೆ. ನನ್ನ ಪತಿಯ ಕುರುಹ ಕೇಳಿದ್ದೀರಿ, ನನ್ನ ಗಂಡನ ಕುರುಹ ಕೇಳ್ತಿರಲ್ಲ. ನನಗೆ ಪತಿ ಇದ್ದಾನೆ. ಆತನೊಂದಿಗೆ ನನ್ನ ಮದುವೆ ಹೇಗಾಯಿತು ಅಂತ ಹೇಳ್ತಾಳೆ. ಆಕೆ ಒಂದು ಅವಕಾಶ ಸಿಕ್ಬಿಡ್ತು, ನಿನ್ನ ಗಂಡ ಯಾರು ಅಂತ ಕೇಳಬೇಕು. ಇದುವರೆಗೂ ತಾನೇ ಹೇಳ್ತಾ ಇಲ್ಲ, ನನ್ನ ಗಂಡ ಚನ್ನಮಲ್ಲಿಕಾರ್ಜುನ ಅಂತ ಹೇಳು. ಈಗ ಫಸ್ಟ್ ಟೈಮ್ ಕೇಳ್ತಿದ್ದಾನೆ ಅಲ್ಲಮ್ಮ ಪ್ರಭು, ನಿನ್ನ ಗಂಡ ಯಾರು ಹೇಳು ಅಂತ. ಎಂಥ ಅವಕಾಶ ಸಿಕ್ಕಿದೆ, ಹೆಂಗೆ ಹೇಳ್ತಾಳೆ ನೋಡಿಕೆ, ನನ್ನ ಗಂಡ ಹೇಗಿದ್ದಾನೆ ಅಂತ. ಮದುವೆ ಆದದ್ದು ಹೇಗೆ ಅಂತ ಹೇಳ್ತಾಳೆ. ಪಚ್ಚೆಯ ನೆಲೆಗಟ್ಟು ಕನಕದ ತೋರಣ ವಜ್ರದ ಕಂಬ. ಅಂದರೆ ಸಂಭ್ರಮದಲ್ಲಾದಂಥ ಮದುವೆ, ನಮ್ದೇನು ಕಳ್ತನದಲ್ಲಾದದ್ದಲ್ಲ, ಅದ್ಭುತ ಮದುವೆ ನಂದು. ಹೆಂಗೆ ಸಾಮ್ರಾಜ್ಯ ನೋಡಿ ಹೇಗಿದೆ. ಪಚ್ಚೆಯ ನೆಲೆಗಟ್ಟು ಕನಕದ ತೋರಣ, ಬಂಗಾರದ ತೋರಣ, ವಜ್ರದ ಕಂಬ, ಹವಳದ ಚಪ್ಪರವನಿಕ್ಕಿ, ಮುತ್ತು ಮಾಣಿಕ್ಯದ ಮೇಲು ಕಟ್ಟ ಕಟ್ಟಿ, ಮೇಲ್ಕಟ್ಟು ಕಟ್ಟಿದ್ದಾರೆ ಮುತ್ತು ಮಾಣಿಕ್ಯದ್ದು. ಮದುವೆಯ ಮಾಡಿದರು ಎಮ್ಮವರೆನ್ನ ಮದುವೆಯ ಮಾಡಿದರು. ಸುಮ್ಮನೆ ಸುಲಭ ಅಲ್ಲ, ಅತ್ಯಂತ ಸಂಭ್ರಮದಲ್ಲಿ ಮದುವೆ ಮಾಡಿದ್ದಾರೆ ನಮ್ಮವರು. ಕಂಕಣ ಕೈಧಾರೆ ಸ್ಥಿರ ಶೇಷೆಯ ನಿಕ್ಕಿ ಎಲ್ಲವನ್ನು ಮಾಡಿ ಚೆನ್ನ ಮಲ್ಲಿಕಾರ್ಜುನನೆಂಬ ಗಂಡಂಗೆ ಎನ್ನ ಮದುವೆಯ ಮಾಡಿದರು ಎಮ್ಮವರು ಮದುವೆಯ ಮಾಡಿದರು. ಚೆನ್ನ ಮಲ್ಲಿಕಾರ್ಜುನ ನನ್ನ ಗಂಡ ಅಂತ ಸಂಭ್ರಮದಿಂದ ಹೇಳ್ಕೊಂಡ್ರು. ಎಲ್ಲರೂ ಸಂತೋಷ ಆಗ್ಬಿಟ್ಟು. ಶರಣರಿಗೆ ಎಷ್ಟು ಚೆನ್ನಾಗಿ ಮಾತು ಕೊಟ್ಟಲಲ್ಲ, ನಿನ್ನ ಗಂಡ ಯಾರು ಅಂತ ಕೇಳಿದಾಗ, ನನ್ನ ಗಂಡ ಮದುವೆ ಆಗಿರಲಿ, ನಾನು ಅನ್ಕೊಂಡಿದ್ದೀನಿ ಅವನ್ನ ಅಂತ ಅನ್ಲಿಲ್ಲ ಆಕೆ. ನನ್ನ ಮದುವೆ ಆಗೋಗಿದೆ, ಸಂಭ್ರಮದ ಮದುವೆ ಆಗಿದೆ ಅಂತ ಎಲ್ಲರೂ ಸಂತೋಷಪಟ್ಟರು. ಆದರೆ ಅಲ್ಲಮ್ಮ ಸಂತೋಷ ಪಡೋ ಪೈಕಿ ಅಲ್ಲ, ಪರೀಕ್ಷೆ ಆಗ್ಬೇಕು ಇನ್ನೂ ಅಂತ ಕೇಳ್ತಾನೆ. ಅಲ್ಲಮ್ಮ ಹೇಳ್ತಾನೆ, ನಿನ್ನ ಚರಿತ್ರೆ ಜಗತ್ತಿಗೆ ಗೊತ್ತಿಲ್ಲ ಅಂತ ತಿಳ್ಕೊಬೇಡ, ನಿನ್ನ ಚರಿತ್ರೆ ಜಗತ್ತಿಗೆಲ್ಲ ಗೊತ್ತಿದೆ. ಚರಿತ್ರೆಯನ್ನು ಲೋಕ ಅರಿಯದು ಎಂದು ಭಾವಿಸಬೇಡ ಮಗಳೇ. ಕೌಶಿಕ ರಾಜನ ಮಡದಿಯಾಗಿದ್ದ ನೀನು ಆತನನ್ನು ವಂಚಿಸಿ ಬಂದು ಚನ್ನಮಲ್ಲಿಕಾರ್ಜುನನೇ ಪತಿ ಎಂದು ಹೇಳಿದರೆ ಶರಣರು ಮೆಚ್ಚಲಾರರು. ನೀನು ಮದುವೆ ಆಗಿ ಜಗತ್ತಿಗೆ ಗೊತ್ತಿದೆಯಲ್ಲ, ಇಡೀ ಜಗತ್ತಿಗೆ ಗೊತ್ತು ನೀನು ಕೌಶಿಕನ ಮದುವೆ ಆಗಿದ್ದೀಯಾ ಅಂತ ಹೇಳಿ ಅದನ್ನು ವಂಚಿಸಿ ಬಿಟ್ಟು ಅವನು ಬಿಟ್ಟು ಓಡಿ ಬಂದಿದೆಯಾ ಇಲ್ಲಿ, ಓಡಿ ಬಂದು ನಮ್ಮ ಮುಂದೆ ಚನ್ನಮಲ್ಲಿಕಾರ್ಜುನನೇ ಪತಿ ಅಂತ ಹೇಳ್ತೀಯಾ ನೀನು, ಅದನ್ನು ನಮ್ಮ ಶರಣರು ಒಪ್ಪೋದಿಲ್ಲ ಅಂತ ಹೇಳ್ತಾನೆ. ಇದನ್ನು ಕೇಳಿ ಬಸವಣ್ಣನ ಕಣ್ಣಲ್ಲಿ ನೀರೇ ಬಂದ್ಬಿಡ್ತು. ಇಂಥ ಹೊರಟು ಮಾತಾಡಬಹುದು ಆಕೆಗೆ? ಕೌಶಿಕನ ಜೊತೆ ಆಕೆ ಬದುಕೋ ಮನಸ್ಸಿರಲಿಲ್ಲ ಅಂತ ಎಲ್ರಿಗೂ ಗೊತ್ತು. ಮನಸ್ಸಲ್ಲ ಮನೆ ಅಲ್ಲ, ತನ್ನ ಬಟ್ಟೆಯನ್ನು ಕೂಡ ಧಿಕ್ಕರಿಸಿ ಬಂದಂಥವಳು, ಅಷ್ಟು ವೈರಾಗ್ಯದಿಂದ ಇದ್ದಂಥವಳಿಗೆ ಹಿಂಗೆ ಕೇಳ್ಬೋದಾ? ಮತ್ತೆ ಪ್ರಭುವಿನ ಮುಖ ನೋಡ್ತಾನೆ, ಪ್ರಭುವಿನ ಬಿಗಿಯಾಗೇ ಇದ್ದಾನೆ. ಹೇಳೋ ಧೈರ್ಯ ಇಲ್ಲ ಯಾರಿಗೂ. ಅಕ್ಕ ಹೇಳ್ತಾಳೆ, ಎಂಥ ಮಾತು ಸ್ವಾಮಿ ಇದು, ಕಣ್ಮನ್ ಚಿತ್ರ ಕಟ್ಟಬೇಕು ಅನಿಸುತ್ತೆ. ಅಕ್ಕ ಹೇಳ್ತಾಳೆ, ನಿಜ ಪ್ರಭುವೇ, ನೀವು ಕೇಳುವ ಈ ಪ್ರಶ್ನೆಯನ್ನು ನಾಳೆ ಪ್ರಪಂಚವೂ ಕೇಳುತ್ತದೆ. ನೀವಷ್ಟೇ ಅಲ್ಲ, ನಾಳೆ ಪ್ರಪಂಚ ಕೇಳ್ತದೆ. ಕೌಶಿಕನ ಜೊತೆಗೆ ಮದುವೆ ಆಗಲಿಲ್ವಾ? ಮದುವೆ ಆಗಿ ಒಂದು ಸಂಸಾರ ಮಾಡಲಿಲ್ವಾ? ಬಿಟ್ಟು ಬಂದು ಚನ್ನಮಲ್ಲಿಕಾರ್ಜುನ ಪತಿ ಅಂದರೆ ಏನರ್ಥ ಅಂತ ಪ್ರಪಂಚ ಕೇಳಬಹುದು. ಅದಕ್ಕಾಗಿ ಉತ್ತರ ಹೇಳುತ್ತಿದ್ದೇನೆ. ಅಂದರೆ ನಿಮಗಲ್ಲ ಉತ್ತರ ಇದು, ನಿಮಗೂ ಆಯಿತು, ಮುಂದೆ ಪ್ರಪಂಚ ಕೇಳುವಂತಹ ಪ್ರಪಂಚ ಕೂಡ ಉತ್ತರ ಆದಂಗೆ ಆಯಿತು. ಹೇಳ್ತಾಳೆ, ನಾನು ಕೌಶಿಕ ರಾಜನನ್ನು ಎಂದೂ ಕನಸು ಮನಸ್ಸಿನಲ್ಲೂ ಪ್ರೀತಿಸಲಿಲ್ಲ, ಪ್ರೀತಿ ಮಾಡಲೇ ಇಲ್ಲ. ಆದರೆ ಅವನು ಹಿಡ್ಕೊಂಡು ಹೋಗ್ತೀನಿ ಅಂದಾಗ ನನ್ನ ತಂದೆ ತಾಯಿಗೆ ತೊಂದರೆ ಆಗ್ತದೆ, ಅವ್ರು ಒದ್ದಾಡ್ತಾರೆ ಅನ್ನೋ ಭಯದಿಂದ ನಾನು ಹೋದೆ, ಬೇರೆ ಅಗತಿ ಇರಲಿಲ್ಲ ನನಗೆ. ಇನ್ನೊಂದು ಆಸೆ ಇತ್ತು ಅಂತ ಭಾಳ ಚಂದ ಹೇಳ್ತಾಳಕ್ಕೆ ಪ್ರಭುಗೆ. ಒಂದು 3-4 ವಚನಗಳಲ್ಲಿ ಬರ್ತದೆ. ನನ್ನ ಆಸೆ ಏನಿತ್ತು ಗೊತ್ತಾ? ಅವನು ಹಾಳು ಮಾಡಿ ಬರಬೇಕು ಅಂತ ಇರಲಿಲ್ಲ. ಅವನು ಸದ್ಭಕ್ತನಾಗಿ ನನ್ನ ಜೊತೆಗೆ ದಾಸೋಹದಲ್ಲಿ ಭಕ್ತಿಯಲ್ಲಿ ಕೂತ್ಕೊಂಡಿದ್ರೆ ರಾಜ್ಯಕ್ಕೆ ಒಳ್ಳೆಯದಾಗ್ತದೆ ಅಂತಿದ್ದೆ. ಬಹುಶಃ ಆಗ ನಾನು ರಾಜ್ಯ ಬಿಟ್ಟು ಬರ್ತಿರ್ಲಿಲ್ಲೇನೋ. ಅವನು ಒಳ್ಳೆಯವನಾಗಿದ್ದರೆ
ಅವನು ಒಳ್ಳೆಯವನಾಗಲಿಲ್ಲ, ಅವನು ನನ್ನ ಹೃದಯದಲ್ಲಿರುವಂಥ ಭಕ್ತಿಯನ್ನು ಪೂಜೆ ಮಾಡಲಿಲ್ಲ.

ನನ್ನ ದೇಹವನ್ನು ಬೇಡ್ಕೊಂಡ. ಅದಕ್ಕಾಗಲಿಲ್ಲ. ಅದಕ್ಕೆ ಹೇಳ್ತಾಳೆ, ನನ್ನ ಮೈ ಮನಗಳು ಒಂದನ್ನೂ ಅವನಿಗೆ ಒಪ್ಪಿಸಿರಲಿಲ್ಲ. ಈ ಮೀಸಲು ಸೌಂದರ್ಯ ಚೆನ್ನ ಮಲ್ಲಿಕಾರ್ಜುನನಿಗೆ ಅರ್ಪಿತವಾದದ್ದು, ನನಗೆ ದೇಹದ ಮೋಹ ಇಲ್ಲ ಅಂತ ಹೇಳಿದ್ವಿ. ಎಲ್ರಿಗೂ ಸಂತೋಷ ಆಯ್ತು, ಎಷ್ಟು ಚೆನ್ನಾಗಿ ಉತ್ತರ ಕೊಟ್ಲಲ್ಲ ಅಂತ. ಆದರೆ ಅಲ್ಲಮ್ಮ ಮತ್ತೆ ಒಪ್ಪೋದಿಲ್ಲ. ಅವನ ಮುಂದಿನ ಪ್ರಶ್ನೆ ಎಷ್ಟು ಚೆನ್ನಾಗಿದೆ ನೋಡಿ. ದೇವನೊಲಿಯದೆ ನೀನು ಒಲಿಸಿದನೆಂಬುದು ಅದಾವುದಕ್ಕೆ ಕಣೆ? ಭಾವಸಿದ್ಧವಾದಲ್ಲಿ ಸೀರೆಯ ನುಡಿದು ಕೂದಲ ಮರೆ ಮಾಡಲೇಕೆ? ಅದು ಅಂತರಂಗದ ನಾಚಿಕೆ ಬಾಹ್ಯದಲ್ಲಿ ತೋರಿತ್ತು, ಅದು ಗುಹೇಶ್ವರ ಲಂಗಕ್ಕೆ ಒಲವಲ್ಲ. ಎಷ್ಟು ಚೆನ್ನಾಗಿರು ಮಾತು, ಚುಚ್ಚದಂಗೆ ಆಗಬೇಕು, ಎದೆಗೆ ಶೂಲ ಚುಚ್ಚದಂಗೆ ಆಗಬೇಕು. ದೇವನೊಲಿಯದೆ ನೀನು ಒಲಿಸಿದನೆಂಬುದು ಅದಾವುದಕ್ಕೆ? ಅವನು ನಿನ್ನ ಒಲಿಯಲಾರದೆ ನೀನು ಮದುವೆ ಆಗಿದ್ದೀನಿ ಅಂತ ಅವನು ಒಲಿದಿದ್ದಾನೆ ಅಂತ ಪ್ರೂಫ್ ಏನು? ನೀನು ಹೇಳ್ಬೋದು ಚೆನ್ನ ಮಲ್ಲಿಕಾರ್ಜುನ ಮದುವೆ ಆಗಿದ್ದೀನಿ ಅಂತ, ಆತ ನೀನು ಒಲಿದಿದ್ದಾನೆ, ನೀನೇನು ಹೇಳ್ತೀಯ, ಅವನು ಒಲಿಸ್ಕೊಂಡಿದ್ದೇನೆ ಅಂತ ಹೇಳ್ತೀಯ. ನೀನು ಒಲಿಸ್ಕೋಬೇಕು, ಅವನು ಒಲಿಬೇಕು ನಿನ್ನ. ನಾವು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಹೇಳ್ತಾರೆ, ತೀರ್ಥಯಾತ್ರೆಗೆ ಹೋಗ್ಬೇಕಾದ್ರೆ ದೇವಸ್ಥಾನಕ್ಕೆ ಹೋಗ್ತೀನಿ ಅನ್ಬಾರ್ದಂತೆ, ಭಗವಂತ ಕರೆಸ್ಕೊಂಡು ಅನ್ಬೇಕು. ಹೋಗೋರು ನಾವ್ಯಾರು, ಅವನು ಬಾ ಅಂದಾಗ ಮಾತ್ರ ಹೋಗಬೇಕು ಅಂತ ನಂಬಿಕೆ ನಮ್ಮಲ್ಲಿ ಇರುವಂಥದ್ದು. ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಭಗವಂತ ಕರೆದಿದ್ದಾನೆ ಅನ್ನುವಂಥವ್ರು, ನಾನು ಒಲಿಸಿಕೊಂಡೆ ಅಂದರೆ ಏನರ್ಥ ಹೇಳ್ತಾನೆ? ಅವನು ಒಲಿಸ್ಕೊಳ್ಬೇಕು ನಿನ್ನ, ಅದಾಗ್ತದೆ. ಅವನು ಒಲಿಯದೆ ಅವನನ್ನು ಮದುವೆ ಆಗಿಯೋ ಪರಿಯಂತೂ ಭಾವಶುದ್ಧವಾಗಿದೆ, ದೇಹದ ಮೋಹವನ್ನು ಬಿಟ್ಟಿದ್ದೆ ಅನ್ನುತ್ತಿದ್ಯಾ? ನಿಜವಾಗಿಯೂ ದೇಹದ ಮೋಹ ಅಳೆದಿದ್ದರೆ ನಿನಗೆ ಸೀರೆಯನ್ನು ಬಿಟ್ಟು ಕೂದಲನ್ನು ಯಾಕೆ ಹೊತ್ಕೊಂಡೆ? ಈ ಮನುಷ್ಯ ಕಲ್ಪನೆ ಮಾಡಬೇಕು ಸ್ವಾಮಿ, ಒಂದು ಅಸಹಾಯ ಹೆಣ್ಮಗಳು ನಿಂತ್ಕೊಂಡಿದ್ದಾಳೆ, ನೂರಾರು ಜನ ಶರಣರಿದ್ದಾರೆ, ಅಂಥ ಹೊತ್ತಲ್ಲಿ ಏಕಾಂಗಿಯಾಗಿ ನಿಂತಿದ್ದಾಳೆ. ಆಕೆ ಪರೀಕ್ಷೆ, ಸ್ಟ್ಯಾಂಡಿಂಗ್ ಎಕ್ಸಾಮಿನೇಷನ್, ಅದು ನಾಟ್ ಈವನ್ ಸಿಟ್ಟಿಂಗ್ ಎಕ್ಸಾಮಿನೇಷನ್. ಅಲ್ಲಿ ನಿಂತ್ಕೊಂಡು ಪ್ರಶ್ನೆ ಕೇಳಬೇಕಾದ್ರೆ ಏನು ಕಷ್ಟ ಆಗಿರ್ಬೇಕಲ್ಲ ಆಕೆಗೆ, ಎಷ್ಟು ಮುಜುಗರ ಆಗಿರ್ಬೇಕು. ಆಕೆಗೆ ಹೇಳ್ತಾರೆ, ನಿನಗೆ ದೇಹದ ಮೋಹ ಅಳೆದಿದ್ದರೆ ಸೀರೆಯನ್ನು ಬಿಟ್ಟು ಕೂದಲನ್ನು ಮರೆ ಮಾಡಿಕೊಂಡಿದ್ದೇಕೆ? ಅದಕ್ಕೆ ಸೀರೆಯ ಮೋಹ ಹೋಯಿತು, ಕೂದಲಿನ ಮೋಹ ಹಿಡಿಯಿತು, ಮೋಹವನ್ನು ಎಲ್ಲಿ ಬಿಟ್ಟಂತಾಯಿತು ನೀನು? ಎಷ್ಟು ಚೆನ್ನಾಗಿದೆ ಅದು, ಭಾವಶುದ್ಧವಾದಲ್ಲಿ ಸೀರೆಯನ್ನು ಉಳಿದು ಕೂದಲ ಮರೆ ಮಾಡದೆ, ಅದಕ್ಕೆ ಕೂದಲ್ಯಾಕೆ ಮರೆ ಮಾಡ್ಕೊಂಡಿದ್ಯಾ ನೀನು ಅಂತ ಇಷ್ಟು ನೇರವಾಗಿ ಕೇಳಿದಾಗ ಒಂದು ಕ್ಷಣ ಮಹಾದೇವಿ ಭ್ರಾಂತಳಾಗಿಬಿಡ್ತಾಳೆ. ಉತ್ತರ ಹೇಗೆ ಕೊಡೋದು? ಇಷ್ಟೊಂದು ಜನ ಗಂಡಸರಿದ್ದಾರೆ, ದೊಡ್ಡ ಜ್ಞಾನಿಗಳಿದ್ದಾರೆ, ಇಂಥವ್ನ ಪ್ರಶ್ನೆ ಕೇಳಿದ್ರೆ ಏನು ಹೇಳಬೇಕು ಆಕೆ? ಆದರೆ ಬಹಳ ತಡವರಿಸಲಿಲ್ಲ ಆಕೆ, ಯಾಕಂದರೆ ಆಕೆಯ ವೈರಾಗ್ಯ ಕ್ಷಣಿಕವಾದ ಭಾವಾವೇಶದ ಕ್ರಿಯೆ ಆಗಿರಲಿಲ್ಲ. ಆಕೆದು ಯಾವಾಗಲೂ ಆಳವಾದ ಅರಿವಿನಿಂದ ದೃಢಗೊಂಡಂಥ ಫಲ ಅದು. ಆಕೆ ಮಾತು ನೋಡಿ ಎಷ್ಟು ಚೆನ್ನಾಗಿದೆ, ಅದ್ಭುತ ಮಾತು. ಒಬ್ಬರಿಗೊಬ್ಬರು ಅದು ಚಾಲೆಂಜ್ ಆಫ್ ಜೀನಿಯಸ್ಸಸ್. ಅದು ಒಬ್ಬರಿಗೊಬ್ಬರು ಫಲಪಕ್ವವಾದಲ್ಲದೆ ಹೊರಗಣ ಸಿಪ್ಪೆ ಒಪ್ಪಗೆಡದು. ಆಕೆ ಮಾತು, ಫಲಪಕ್ವವಾಗದಲ್ಲದೆ ಹೊರಗಣ ಸಿಪ್ಪೆ ಒಪ್ಪಗೆಡದು, ಕಾಮನ ಮುದ್ರೆ ಕಂಡು ನಿಮಗೆ ನೋವಾದೀತೆಂದು ಆ ಭಾವದಿಂದ ಮುಚ್ಚಿದೆ. ಇದಕ್ಕೆ ನೋವೇಕೆ? ಏನು ಮಾತಪ್ಪ ಇದು? ಕಾಡದಿರಣ್ಣ, ಚೆನ್ನ ಮಲ್ಲಿಕಾರ್ಜುನ ದೇವರ ದೇವನ ಒಳಗಾದವಳ ಅಂತ ಕೇಳ್ಕೊತಾಳೆ. ಆ ಮಾತು ಹೆಂಗಿದೆ ನೋಡಿ, ಫಲಪಕ್ವವಾದಲ್ಲದೆ ಹೊರಗಣ ಸಿಪ್ಪೆ ಒಪ್ಪಗೆಡದು, ಒಳಗೆ ಹಣ್ಣು ಆಗೋ ತನಕನೂ ಮೇಲಿನ ಸಿಪ್ಪೆ ಕೆಡೋದಿಲ್ಲ. ಹಾಗೆ ಕಾಮನ ಮುದ್ರೆಯ ಕಂಡು ನಿಮಗೆ ನೋವಾದೀತೆಂದು ನಾನು ಭಯದಿಂದ ಭಾವದಿಂದ ಮುಚ್ಚಿದೆ. ನಾನು ಕೂದಲು ಹಾಕ್ಕೊಂಡದ್ದಾಗಲಿ, ಚಿಂದಿ ಉಟ್ಕೊಂಡದ್ದಾಗಲಿ, ನಿಮಗೆ ಕಾಮನ ಮುದ್ರೆಯಿಂದ ನೋವಾದೀತಲ್ಲ ಅಂತ ನಾನು ಹಾಕ್ಕೊಂಡದ್ದು, ನಿಮ್ಮ ಮನಸ್ಸು ಚಂಚಲಾದೀತಲ್ಲ ಅಂತ ಹಾಕ್ಕೊಂಡು ನನಗೋಸ್ಕರ ಅಲ್ಲ. ಏನು ಅಲಮ ಪ್ರಭು ಹೇಳೋ ಮಾತಾ ಇದು? ಆದರೆ ಹೇಳ್ತಾಳೆ ಆಕೆಗೆ, ಏನು ಚಿಂತೆ ಇಲ್ಲ, ಅಲಮ ಪ್ರಭು ಯಾರೇ ಆಗಲಿ ಹೇಳಬೇಕದನ್ನು. ಫಲಪಕ್ವವಾದಲ್ಲದೆ ಹೊರಗಣ ಸಿಪ್ಪೆ ಒಪ್ಪಗೆಡದು, ಒಳಗೆ ಪಕ್ವ ಆಗಿ ಹೋಗಿದ್ದೀನಿ ನಾನು ಅಂತ ಆಕೆ ಎಕ್ಸ್ಪ್ಲೇನ್ ಮಾಡೋದು ಹೇಗಿದೆ ನೋಡಿ. ನನಗಾಗಿ ಕೂದಲು ಮರೆ ಮಾಡಿಕೊಂಡಿಲ್ಲ ಪ್ರಭುವೇ, ನಿಮಗೋಸ್ಕರವಾಗಿ ಕಾಮನ ಮುದ್ರೆ ಕಂಡು ನಿಮಗೆ ನೋವಾದೀತೆಂದು ಮರೆ ಮಾಡಿಕೊಂಡಿದ್ದೇನೆ. ಯಾಕಂದರೆ ಫಲ ಪಕ್ವವಾಗುವವರೆಗೂ ಮೇಲಿನ ಸಿಪ್ಪೆ ಒಪ್ಪಗೆಡುವುದಿಲ್ಲ. ಒಳಗಿನ ಹಣ್ಣು ಆದ್ಮೇಲೆ ತಾನೇ ಸಿಪ್ಪೆ ಒಡೆಯುವಂಥದ್ದು. ಶರಣರಿಗೆಲ್ಲ ತುಂಬ ಸಂತೋಷ ಆಯಿತು, ಅಲ್ಲಮ್ಮ ಪ್ರಭುಗೆ ಸರಿಸಾಟಿಯಾದಂಥ ಉತ್ತರ ಕೊಟ್ಟಲಲ್ಲ ಅಂತ. ಅಲ್ಲಮ್ಮ ಪ್ರಭುಗಂತೂ ಭಾರಿ ಸಂತೋಷ ಆಗೋದು, ತುಂಬ ಅಂತರಂಗದ ಸಂತೋಷ ಆಯಿತು. ಆದರೂ ತೃಪ್ತಿ ಇಲ್ಲ, ಅದಕ್ಕೆ ಪ್ರಭು ಅವನು ತೃಪ್ತಿ ಆಗಲಿಲ್ಲ. ಅವನು ಅಕ್ಕನ ತೀವ್ರ ವೈರಾಗ್ಯ ದೃಢತೆಗಳು ನಿರ್ಧಾರ ಆಯಿತು. ಆದರೆ ಅಂತರಂಗದಲ್ಲಿ ಅರಳಿರುವಂಥ ಅರಿವಿದೆಯಲ್ಲ, ತಿಳಿವಿದೆಯಲ್ಲ, ಅದರ ಸ್ಪಷ್ಟ ಪ್ರತಿ ಐಡಿಯಾನ ಮಂದಿ ಕೊಡಬೇಕು ಅಂತ ಅನ್ನಿಸ್ತವನಿಗೆ. ಅದನ್ನೇ ಅವನು ಮಾತು ಕೇಳ್ತಾನೆ, ಏನು ತಿರುಗಿ ಕೊಡುವಂಥ ಮಾತ್ರೆ ಅದು? ನೀ ದೇವರೊಳಗೋ ದೇವರು ನಿನ್ನೊಳಗೋ ಎಂಬ ಠಾವನರಿ. ನೀನೆಲ್ಲ ಹೇಳ್ತೀಯ ಚೆನ್ನ ಮಲ್ಲಿಕಾರ್ಜುನ ಮದುವೆ ಆಗಿದ್ದೀನಿ ಅಂತ ಹೇಳ್ತೀಯಲ್ಲ, ನೀ ದೇವರೊಳಗೋ ದೇವರು ನಿನ್ನೊಳಗೋ ಎಂಬ ಠಾವನರಿ. ನನಗೆ ಗೊತ್ತಿಲ್ಲ ನೀನು ಭಗವಂತನ ಒಪ್ಪಿಕೊಂಡಿದ್ದೆ, ಭಗವಂತ ನೀನು ಒಪ್ಪಿಕೊಂಡು ಗೊತ್ತಿಲ್ಲ, ಗೊತ್ತಾಗೋದಿಲ್ಲ ಅದು. ಆದರೆ ಒಂದು ಮಾತು ಹೇಳ್ತಾ, ನೀನು ಹೇಳಿದಲ್ಲ ಇದೀಗ ಫಲಪಕ್ವವಾಗದೆ ಮ್ಯಾಲೆ ಚಿಪ್ಪ ಹೊಡೆಯೋದಿಲ್ಲ ಅಂದೆಲ್ಲ, ನಾನೊಂದು ಹೇಳ್ತೀನಿ ಕೇಳು. ಸಿಪ್ಪೆ ಒಪ್ಪಗೆಟ್ಟಾಗ ಹಣ್ಣಿನ ರಸ ಕೊಳಕಾಯಿತು. ಏನದು ದೇವ್ ಹೇಳೋ ಮಾತು? ನೀನು ಹೇಳಿದೆ ಹಣ್ಣು ಪಕ್ವ ಆದಾಗ ಮಾತ್ರ ಮೇಲಿನ ಸಿಪ್ಪೆ ಒಡಿತದೆ ಅಂತ ಹೇಳಿದಲ್ಲ, ನಾನೊಂದು ಹೇಳ್ತೀನಿ, ಮೇಲೆ ಸಿಪ್ಪೆಗೆ ಪೆಟ್ಟಾದರೂ ಒಳಗಿನ ಹಣ್ಣು ಕೊಳಕಾಗ್ತದೆ ಆಗಿಲ್ವಾ? ಮಾವಿನ ಹಣ್ಣು ನೋಡಿ ಹಾಗೆ ಇಟ್ಟು ನೋಡಿ, ಮೇಲಿನ ಸಿಪ್ಪೆ ಪೆಟ್ಟಾದರೆ ಒಳಗೆ ಹಣ್ಣು ಕೂಡ ಕೊಳತು ಹೋಗುತ್ತೆ. ಅದು ಹೇಳ್ತಾನೆ, ಸಿಪ್ಪೆ ಒಪ್ಪಗೆಟ್ಟಾಗ ಹಣ್ಣಿನ ರಸ ಕೊಳಕಾಯಿತು, ಅದು ಗುಹೇಶ್ವರ ಲಿಂಗ ಒಪ್ಪದ ಮಾತು. ನೀನು ಹೇಳ್ತೀಯ ಒಳಗೆ ಪಕ್ವ ಆಗಿದೆ ಅಂತ ಹೇಳ್ತೀಯ ನೀನು, ಆದರೆ ಪಕ್ವ

ಆಗೋದು ಯಾವಾಗ ಮೇಲಿನ ಸಿಪ್ಪೆ ಒಡೆದಾಗಲೇ ಒಳಗಿನ ಕೊಳಕಾಗುವಂಥದ್ದು ಹಣ್ಣಾಗೋದಲ್ಲ ಅಂತ ಹೇಳ್ತಾನೆ. ಇದನ್ನು ಹೇಗೆ ಸಮರ್ಸ್ಕೊಳ್ತೀಯಾ ಅಂತ. ಅದಕ್ಕೆ ಅಕ್ಕ ಹೇಳ್ತಾಳೆ, ಇದು ಕೊಳೆಯುವ ಹಣ್ಣಲ್ಲ, ಇದು ಕೊಳೆಯುವ ಹಣ್ಣಲ್ಲ, ಕಾಮ ಕ್ರೋಧ ಲೋಭ ಮೋಹಾದಿಗಳಿಗೆ ಒಳಗಾಗಿರುವವರೆಗೂ ಇದು ಕೊಳೆಯುವ ಸಂಭವ ಉಂಟು ಆಗ್ತದೆ. ಆದರೆ ಇವಳು ಅತೀತವಾದಂಥ ಸಚ್ಚಿದಾನಂದ ಸ್ವರೂಪ ಒಂದಿದೆಯಲ್ಲ, ಅದು ರಸ ಕೊಳೆಯೋದಿಲ್ಲ. ಹಿಂದಿನ ದೇಹದ ಹಂಗನ್ನು ಬಿಟ್ಟು ಬೆಂದ ನುಲಿಯ

ಒಳಗಡೆ ಏನಿಲ್ಲ, ಅದು ನನ್ನ ಹಂಗಾಗೋಗಿದೆ ದೇಹ, ನಂದು ದೇಹದಲ್ಲಿ ಏನು ಉಳಿದಿಲ್ಲ, ಸುಟ್ಟ ಹಗ್ಗದ ಬೂದಿ ಇದ್ದಂಗಿದ್ದೆ ನಾನು. ಅದು ಕೇಳ್ತಾಳೆ, ಹಿಂದಿನ ದೇಹದ ಹಂಗನ್ನು ಬಿಟ್ಟು ಬೆಂದ ನುಲಿಯಂತೆ ಇದನ್ನು ಆಶ್ರಯಿಸಿ ಶರಣ ಸತಿ ಲಿಂಗಪತಿಯಾಗಿದ್ದೇನೆ. ಚನ್ನಮಲ್ಲಿಕಾರ್ಜುನನ ಗಂಡನ ಒಳಹೊಕ್ಕು ಬೆರೆಸಿದನು ನಾನು ಎನ್ನುತ್ತಾಳೆ. ಅವನು ಸೇರ್ಕೊಂಡ್ಬಿಟ್ಟಿದ್ದೀನಿ ಅಂತಾಳೆ. ಮತ್ತೆ ಅಲ್ಲಮ್ಮ ಪ್ರಭು ಕೇಳ್ತಾನೆ, ಕೂಡಲಿಲ್ಲದ ಆಗಲಿಲ್ಲದ ಘನವ ಕೂಡುವ ಪರಿ ಅಂತವ್ವ, ನೀನು ಚನ್ನಮಲ್ಲಿಕಾರ್ಜುನನ ಕೂಡ್ಕೊಂಡ್ಬಿಟ್ಟೆ ಅಂತ ಹೇಳ್ತೀಯಲ್ಲ, ಅಮೂರ್ತವಾದಂಥ ನಿರಾಕಾರವಾದಂಥ ಶಕ್ತಿ ಜೊತೆಗೆ ಸೇರ್ಕೋತೀನಿ ಅಂದರೆ ಏನರ್ಥ, ಹೇಗೆ ಸೇರ್ಕೊಂಡೆ ನೀನು ಅಂತ ಕೇಳ್ತಾನೆ. ಗುಹೇಶ್ವರ ಲಿಂಗವ ಬೆರೆ ಮಾಡಿ ಬೆರೆಸಬಾರದು ಕೇಳ ಕಳದಿ. ಹಂಗೆಲ್ಲ ಸೇರಿಸ್ಕೋಬಾರ್ದು ಸುಮ್ಮ ಸುಮ್ಮನೆ, ಯಾರ ಜೊತೆಗೂ ಸೇರ್ಕೋಬೋದು ನೀನು. ಭಗವಂತ ಸೇರ್ಕೋತೀನಿ ಅಂದರೆ ಏನರ್ಥ, ಅದು ಹೆಂಗೆ ಹೇಳ್ತಾನೆ ನೋಡಿ, ಕೂಡಲಿಲ್ಲದ ಆಗಲಿಲ್ಲದ, ಅದು ಆದದ್ದಲ್ಲ ಭಗವಂತ ಅನ್ನೋ ಶಕ್ತಿ, ಆದದ್ದಲ್ಲ ಯಾವತ್ತಿಗೂ ಅನಾದಿ ಅನಂತ ಯಾವತ್ತಿ ಇರುವಂಥ ಶಕ್ತಿ, ಅದ್ರ ಜೊತೆ ನೀನು ಸೇರ್ಕೋತೀನಿ ಅಂದ್ರೆ ಅದು ಹೆಂಗೆ ಸೇರ್ಕೊಂಡೆ ಮನೇನು ಹೇಳಿ ನೋಡೋಣ ಅಂತ ಕೇಳಿದಾಗ ಆಕೆ ಹೇಳೋ ಮಾತು, ಗಟ್ಟಿ ತುಪ್ಪ ತಿಳಿ ತುಪ್ಪಕ್ಕೆ ಹಂಗುಂಟೆ ಅಯ್ಯ, ಗಟ್ಟಿ ತುಪ್ಪ ತಿಳಿ ತುಪ್ಪಕ್ಕೆ ಹಂಗುಂಟೆ ಅಯ್ಯ. ಗಟ್ಟಿ ತುಪ್ಪ ತಿಳಿ ತುಪ್ಪ ನೀವು ಮಾಡಬೇಕಾಗಿಲ್ಲ, ತುಪ್ಪ ಇರ್ತದೆ, ಬಿಸಿಲಾದರೆ ತಿಳಿ ತುಪ್ಪ ಆಗತ್ತೆ, ಚಳಿ ಆದರೆ ಅದೇ ಗಟ್ಟಿ ತುಪ್ಪ ಆಗತ್ತೆ, ತುಪ್ಪವೇ ಅದು. ಹೊರಗಿನ ವಾತಾವರಣ ಬದಲಾದ ಹಾಗೆ ಗಟ್ಟಿ ತಿಳಿ ಆಗತ್ತೆ ಅಷ್ಟೇ, ಅದು ಬೇರೆ ಅಲ್ಲ. ಅದೇ ರೀತಿ ಹೇಳ್ತಾಳೆ, ದೀಪಕ್ಕೆ ದೀಪ್ತಿಗೆ ಭೇದ ಉಂಟೆ ಅಯ್ಯ. ಒಂದು ದೀಪದ ಬೆಳಕು ಸೊಡ್ರಿದೆ, ಆ ದೀಪ ಇದೆಯಲ್ಲ ಬೆಂಕಿ ಇದೆಯಲ್ಲ ಮೇಲೆ, ಅದಕ್ಕೂ ಬೆಳಕಿಗೂ ಹೆಂಗೆ ಸಂಬಂಧ, ಒಂದರಿಂದ ಒಂದಿರುವಂಥದ್ದು. ಆ ದೀಪದ ಬೆಳಕಿದ್ದಾಗಲೇ ಬೆಳಕು ಬರುವಂಥದ್ದು, ಬೆಂಕಿ ಇದ್ದಾಗಲೇ ಬೆಳಕು ಬರುವಂಥದ್ದು, ಭೇದ ಉಂಟೆ ಅಯ್ಯ. ಅಂಗಕ್ಕೆ ಆತ್ಮಕ್ಕೆ ಭೇದ ಉಂಟೆ ಅಯ್ಯ. ಎನ್ನಂಗವನು ಶ್ರೀ ಗುರು ಮಂತ್ರವ ಮಾಡಿ ತೋರಿದನಾಗಿ ನನ್ನ ದೇಹ ಇದೆ. ಈ ದೇಹಕ್ಕೇನು ಮಾಡಿದ, ಗುರು ಬಂದು ಶ್ರೀ ಗುರು ಬಂದು ಮಂತ್ರ ಹೇಳಿ ದೀಕ್ಷೆ ಕೊಟ್ಟ, ತೋರಿದನಾಗಿ ಸಾವಯವಕ್ಕೂ ನಿರವಯಕ್ಕೂ ಭಿನ್ನವಿಲ್ಲಯ್ಯ. ಏನು ಅದ್ಭುತ ಮಾತು, ನನ್ನ ಗುರು ನನಗೆ ದೀಕ್ಷೆ ಕೊಟ್ಟ ಮೇಲೆ ಈ ಆಕಾರವಾದಂಥ ದೇಹಕ್ಕೂ ನಿರಾಕಾರವಾದಂಥ ಭಗವಂತನು ಯಾವ ವ್ಯತ್ಯಾಸನೂ ಇಲ್ಲ, ಅವರಲ್ಲಿ ಸೇರ್ಕೊಂಡ್ಬಿಟ್ಟಿದ್ದೇನೆ, ನಾವು ಒಂದಾಗ್ಬಿಟ್ಟಿದ್ದೇನೆ. ಚನ್ನ ಮಲ್ಲಿಕಾರ್ಜುನ ದೇವರ ಬೆರೆಸಿ ಮತಿಗೆಟ್ಟವಳ ನೇತಕ್ಕೆ ನುಡಿಸುವರಯ್ಯ. ಎಷ್ಟು ಮಾತು ಕೇಳ್ತೀರಪ್ಪ ನನಗೆ ಅಂತಾರೆ. ಅವನು ಬಿಡಲ್ಲ, ನೀ ಸೇರ್ಕೊಂಡ್ಬಿಟ್ಟೆ ಅಂತೀಯಲ್ಲ, ನನಗೆ ಜ್ಞಾನ ಓದೆ ಆಯಿತು ಅಂತ ಹೇಳ್ತೀಯಲ್ಲ, ಭಗವಂತನ ಸೇರ್ಕೊಂಡ್ಬಿಟ್ಟಿದ್ದೇನೆ ಅಂತೀಯಲ್ಲ, ಸಾವಯವ ನಿರವಯ ಆಗೋಯ್ತು, ಆಕಾರ ನಿರಾಕಾರ ಆಯಿತು ಅಂತ ಹೇಳ್ತೀಯ, ಒಂದು ಸೇರ್ಕೊಂಡ್ಬಿಟ್ಟಿದೆ ಅಂತ. ಅದಕ್ಕೆ ಅಲ್ಲಮ್ಮ ಪ್ರಭು ಕೇಳ್ತಾನೆ, ನಾ ಸತ್ತೇನೆಂದು ಹೆಣ ಕೂಗಿದುದುಂಟೆ. ಏನು ಮಾತದು, ನಾ ಸತ್ತೇನೆಂದು ಹೆಣ ಕೂಗಿದುದುಂಟೆ, ಬಯಚಿಟ್ಟೆ ಬಯಕೆ ಕರೆದುದುಂಟೆ, ಹೆಪ್ಪಿಟ್ಟ ಹಾಲು ಸಿಹಿ ಅಪ್ಪುದೆ, ಈ ಮಾತು ಒಪ್ಪಿದೆ ಗುಹೇಶ್ವರ ಲಿಂಗಕ್ಕೆ. ಏನು ಪರೀಕ್ಷೆ ಮಾಡೋದಂದ್ರೆ ನಿಜವಾಗ್ಲೂ ಪರೀಕ್ಷೆ ಬೇಕು. ನೀನೆಲ್ಲ ಹೇಳಿದೆ ಅವನು ಆಕಾರ ಹೋಗಿ ನಿರಾಕಾರ ಸೇರ್ಕೊಂಡ್ಬಿಟ್ಟಿದ್ದೀನಿ ಅಂತ ಹೇಳಿದೆಲ್ಲ, ಆಗಬೇಕಾದ್ರೆ ನಾ ಸತ್ತೇನೆಂದು ಹೆಣ ಕೂಗುವುದುಂಟೆ. ನಿಜವಾಗ್ಲೂ ನೀನು ಪತಿಯನ್ನು ಸೇರಿದ್ದೆ ಆಗಿದ್ರೆ ನೀ ಹೇಳಬೇಕಾಗ್ತಿರ್ಲಿಲ್ಲ, ನಮ್ಗೆ ಗೊತ್ತಾಗ್ಬಿಡೋದು, ನೀ ಹೇಳಬೇಕಾಗಿಲ್ಲ. ಅದನ್ನು ಇದೇ ರಥ ಪ್ರಸಂಗ ಅಲ್ಲಮ್ಮ ಪ್ರಭು ಜೀವನದಲ್ಲೂ ಬರುತ್ತೆ. ಮುಕ್ತಾಯಕ್ಕನ ಕಡೆ ಹೋಗ್ತಾನೆ, ಅಜಗಣ್ಣ ತೀರ್ಕೊಂಡಾಗ ಸಮಾಧಾನ ಮಾಡೋಕೆ ಹೋದಾಗ ಇದೇ ಪ್ರಶ್ನೆಯನ್ನು ಆಕೆ ಕೇಳಿರ್ತಾಳೆ. ಆದರೆ ಅಲ್ಲಿ ಪ್ರಸಂಗ ಬೇರೆ ಇದ್ದದ್ದು, ಮುಕ್ತಾಯಕ್ಕನನ್ನು ಉದ್ಧಾರ ಮಾಡೋದಕ್ಕೆ ಅಲ್ಲಮ್ಮ ಪ್ರಭು ಅಲ್ಲಿ ಹೋದದ್ದು. ಇಲ್ಲಿ ತನ್ನ ಉದ್ಧಾರಕ್ಕೋಸ್ಕರ ಅಕ್ಕ ಅಲ್ಲಮ್ಮನ ಕಡೆ ಬಂದಿದ್ದಾಳೆ. ಅಲ್ಲಮ್ಮನಿಗಾದಂಥ ಇನ್ನೂ ಆಧ್ಯಾತ್ಮಿಕ ಪೂಜ್ಯತೆ ಬಂದಿಲ್ಲ ಆಕೆಗೆ, ಆದರೂ ಹೊಳಪು ಸಿಕ್ಕಿದೆ ಬೇಕಾದಷ್ಟು. ಆಕೆಯನ್ನು ಪರೀಕ್ಷೆ ಮಾಡಬೇಕು, ಆಕೆ ಕಂಡಂಥ ಸತ್ಯವನ್ನು ಜಗತ್ತಿ ತೋರಿಸ್ಬೇಕು ಅಂತ. ಆಕೆ ಉತ್ತರ ಹೇಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ಸತ್ತ ಹೆಣ ಕೂಗುವುದೆ ಅಂತ ಕೇಳಿದ್ನಲ್ಲ ಅವನು, ಅದು ಕೇಳ್ತಾಳೆ, ಮರಗಿದೊರಗಿ ಕನಸ ಕಂಡು ಹೇಳುವಲ್ಲಿ ಸತ್ತ ಹೆಣ ಎದ್ದಿತ್ತು. ಎಷ್ಟು ಚೆಂದ, ಮರೆದೊರಗಿ ಕನಸ ಕಂಡು ಹೇಳುವಲ್ಲಿ ಸತ್ತ ಹೆಣ ಎದ್ದಿತ್ತು. ಯಾರೋ ಅತ್ಯಂತ ಮಲ್ಕೊಂಡ್ಬಿಡ್ತಾರೆ, ಎಚ್ಚರಿಲ್ಲದೆ ಮಲ್ಕೊಂಡಿರ್ತೀವಿ ನಾವು, ನಿದ್ದೆ ಹತ್ಬಿಟ್ಟಿದೆ. ನಿದ್ದೆ ಹಚ್ಚಿದಾಗ ನಾವು ಬದುಕಿದ್ದೇವೋ ಸತ್ಯವೋ ಗೊತ್ತಿಲ್ಲ, ಆದರೆ ಕನಸು ಬೀಳತ್ತೆ, ಎದ್ದ ಮೇಲೆ ಕನಸು ಬಿದ್ದಿತ್ತು ನೋಡು ನನಗೊಂದು ಅಂತ ಹೇಳ್ತೇನೆ. ಕನಸು ಬಿದ್ದಾಗ ಈ ದೇಹ ಭಾವ ಇರಲಿಲ್ಲ ನನಗೆ, ಅಲ್ವಾ, ಸತ್ತು ಹೋಗಿದ್ದೆ ನಾನು. ಆದರೆ ಎದ್ದು ಬಿಟ್ಟು ಕನಸು ಹೇಳ್ತೀನಲ್ಲ, ಹಿಂಗಾಗಿತ್ತು ಅಂದಾಗ ಅದು ಹೇಳ್ತಾಳೆ, ಮರೆದೊರಗಿ ಕನಸ ಕಂಡು ಹೇಳುವಲ್ಲಿ ಸತ್ತ ಹೆಣ ಎದ್ದಿತ್ತು, ತನ್ನ ಋಣ ನಿಧಾನವಾಗಿ ಎದ್ದು ಕರೆಯಿತು. ನೀ ಆಗಲೇ ಕೇಳಿದೆ ಮೇಲೆ ನನಗೆ, ಬಯಚಿಟ್ಟೆ ಬಯಕೆ ಕರೆದುದೆ, ಮುಚ್ಚಿಟ್ಟಂತ ಬಯಕೆ ಕರೀತದ, ಮುಚ್ಚಿಟ್ಬಿಟ್ಟಿದ್ಯಾ ಅಂತ. ಆಗಲ್ಲ, ನಾನು ಮಾಡಿದ ಕರ್ಮ ಇದೆಯಲ್ಲ, ಋಣ ಇದೆಯಲ್ಲ, ಹಿಡಿದು ಕರೀತದೆ, ನಾನು ಬಿಡೋದಿಲ್ಲ ಅದು ಮಾಡು ಅಂತ ಹೇಳ್ತದೆ. ಹೆಪ್ಪಿಟ್ಟು ಹಾಲು ಗಟ್ಟಿ ತುಪ್ಪವಾಗಿ ಸಿಹಿಯಾಗಿತ್ತು. ಇನ್ನೊಂದ್ಸಲ, ಹೆಪ್ಪಿಟ್ಟ ಹಾಲು ಸಿಹಿ ಅಪ್ಪುದೆ ಅಂತ ಕೇಳಿದೆ, ಹಾಲಿಗೊಂಚೂರು ಮೊಸರು ಹಾಕಿದ್ರೆ ಹುಳಿ ಆಗಿಬಿಡುತ್ತಲ್ಲ ಅದು, ಹಂಗಲ್ಲ, ಸ್ವಲ್ಪ ತಳ್ಕೊ, ಅದು ಮೊಸರಾಗುತ್ತೆ, ಕೆನೆ ತೆಗಿ ಕಡಿ ಬೆಣ್ಣೆ ಆಗುತ್ತೆ, ಬೆಣ್ಣೆವನ್ನು ಕಾಯಿಸ್ದಾಗ ತುಪ್ಪ ಆಗುತ್ತೆ, ಅದು ಸಿಹಿ ಆಗುತ್ತೆ. ಅದರಿಂದ ಹೆಪ್ಪಿಟ್ಟ ಹಾಲು ಸಿಹಿ ಆಗ್ತದೆ, ತಾಳ್ಮೆ ಬೇಕು, ಅದಕ್ಕೊಂದು ಸಂಸ್ಕಾರ ಆಗಬೇಕು, ಆಗುತ್ತೆ, ಅದಾಗಿದೆ ನನಗೆ ಅಂತ. ಇದಕ್ಕೆ ತಪ್ಪ ಸಾಧಿಸಲೇಕೆ, ಚೆನ್ನ ಮಲ್ಲಿಕಾರ್ಜುನನ ದೇವನ ಅಣ್ಣಗಳಿರ ಅಂತ ಕೇಳ್ಕೊತಾಳೆ. ಇದು ಹೇಳಿದ ಮೇಲಂತೂ ಅವನಿಗೆ ಭಾಳ ಖುಷಿಯಾಗಿಬಿಡ್ತಾ, ಅಲ್ಲಮ್ಮ ಪ್ರಭುಗೆ ಆಕೆ ಜಾಣ್ಮೆಗೆ ಮಾತಿಗೆ ಇಳಿದು ಸಿಂಹಾಸನ ಬಿಟ್ಟು ಕೆಳಗಿಳಿದು ಬರ್ತಾನೆ. ಕೆಳಗಿಳಿದು ಬಂದು ಆಕೆ ಮುಂದೆ ನಿಂತು ಗೌರವಿಸ್ತಾನೆ. ಅವನು ಹೇಳುವಂಥ ಮಾತು ನೋಡಿ ಹೇಗಿದೆ, ಅಲ್ಲಮ್ಮ ಪ್ರಭು ಒಂದು ಫೈನೆಸ್ಟ್ ಸರ್ಟಿಫಿಕೇಟ್ ಎವರ್ ಕೊಡುವಂಥದ್ದು.

ಕೊಡುವಂಥದ್ದು. ತನುಗುಣ ನಾಸ್ತಿಯಾಗಿ ಲಿಂಗ ಸಂಗಿಯಾದಳು, ಮನಗುಣ ನಾಸ್ತಿಯಾಗಿ ಅರಿವು ಸಂಗಿಯಾದಳು, ಭವಗುಣ ನಾಸ್ತಿಯಾಗಿ ಮಹಾಪ್ರಭೆ ತಾನಾದಳು. ತಾನಿದಿರೆಂಬೆರಡಳಿದು ನಮ್ಮ ಗುಹೇಶ್ವರ ಲಿಂಗದಲ್ಲಿ ಸ್ವಯವಾದ ಮಹಾದೇವಿಯಕ್ಕನ ನಿಲುವಿಂಗೆ ಶರಣೇನು ತಿರುತ್ತೇನು ಅಂತಾನೆ. ಶರಣು ಶರಣಾರ್ಥಿ ಅಂತ ಹೇಳಿಬಿಡ್ತಾನೆ ನಮ್ಮ ಪ್ರಭು. ಹೇಳಿದಾಗ ಇಡೀ ಅನುಭವ ಮಂಟಪದಲ್ಲಿ ಒಂದು ರೋಮಾಂಚನ ಆಗ್ತದೆ. ಬಸವಣ್ಣ ಅಂತೂ ಅಳ್ತಾ ಇರ್ತಾನೆ ಸಂತೋಷದಿಂದ, ಎಲ್ಲರೂ ಚಪ್ಪಾಳೆ ತಡ್ತಾರೆ, ಖುಷಿ ಪಡ್ತಾರೆ. ಆಗ ಚೆನ್ನ ಬಸವಣ್ಣ ಇದ್ದಾನಲ್ಲ ತರುಣ, ಅವನೇನು ಭಾರಿ ಉತ್ಸಾಹ, ಅವನಿಗೆ ಮಹಾಬುದ್ಧಿವಂತ ಮಹಾಪ್ರಾಜ್ಞ. ಅವನು ಸಂತೋಷ ಆಗಿ ಇಡೀ ಅನುಭವ ಮಂಟಪಕ್ಕೆ ಕೇಳುವ ಹಾಗೆ ಜೋರಾಗಿ ಕೂಗ್ತಾನೆ, ಕೇಳಿ ಈ ವಚನವನ್ನು, ಕೇಳಿ ಈ ವಚನವನ್ನು ಅಂತ ಹೇಳ್ತಾನೆ. ಎಲ್ಲರೂ ಸ್ತಬ್ಧವಾಗಿ ಚೆನ್ನ ಬಸವಣ್ಣ ಹೇಳೋ ಮಾತನ್ನು ಕೇಳ್ತಾರೆ. ಅಜಕೋಟಿ ವರ್ಷದವರೆಲ್ಲರೂ ಹಿರಿಯರೇ, ಅಜ ಕೋಟಿ ವರ್ಷ ಬದುಕಿದಂಥವ್ರಲ್ಲ ಹಿರಿಯರೇ ಅವರು, ಹುತ್ತೇರಿ ಬೆತ್ತ ಬೆಳೆದ ತಪಸ್ವಿಗಳೆಲ್ಲರೂ ಹಿರಿಯರೇ, ತಪಸ್ ಮಾಡ್ತಾ ಕೂತಿದ್ದಾನೆ, ಹುತ್ತ ಬೆಳೆದಿದೆ, ಮೈಯೆಲ್ಲ ಬೆತ್ತ ಬೆಳೆದಿದೆ ಅಂಥವರೆಲ್ಲ ಹಿರಿಯರೇ. ನಡು ಮುರಿದು ತಲೆ ನಡುಗಿ ನರೆ ತೆರೆ ಹೆಚ್ಚಿ ಮತಿಗೆಟ್ಟು ಒಂದ ನಾಡ ಹೋಗಿ ಒಂಬತ್ತ ನಾಡುವ ಅಜ್ಞಾನಿಗಳೆಲ್ಲರೂ ಹಿರಿಯರೇ. ವಯಸ್ಸಾಗಿದೆ, ಹೆಂಗಿದೆ ನೋಡಿ, ಮತಿಗೆಟ್ಟು ಮೊದಲು ನಡ ಮುರಿದು ವಯಸ್ಸಾಗ್ಬಿಟ್ಟಿದೆ, ತಲೆ ನಡುಗಿ ನರೆ ತೆರೆ ಹೆಚ್ಚಿ, ಮುಖದಲ್ಲಿ ನರೆ ಬಂದಿದೆ, ತೆರೆ ಬಂದಿದೆ, ಹೆಚ್ಚಿ ಮತಿಗೆಟ್ಟು ಬುದ್ಧಿ ಭ್ರಮಣೆಯಾಗಿ ಒಂದ ನಾಡ ಹೋಗಿ ಒಂಬತ್ತ ನಾಡುವ ಅಜ್ಞಾನಿಗಳೆಲ್ಲರೂ ಹಿರಿಯರೇ. ವಯಸ್ಸಿನಿಂದ ಅನ್ನೋಕ್ಕಾಗೋದಿಲ್ಲ ಅಂಥೇಳಿ ಅನುವರಿದು ಘನವ ಬೆರೆಸಿ ಹಿರಿದು ಕಿರಿದೆಂಬ ಭೇದವ ಮರೆದು ಕೂಡಲ ಚೆನ್ನ ಸಂಗಯ್ಯನಲ್ಲಿ ಬೆರೆಸಿ ಬೇರಿಲ್ಲದಿಪ್ಪ ಹಿರಿಯತನ ನಮ್ಮ ಮಹಾದೇವಿ ಅಕ್ಕಂಗಾಯಿತು ಅಂತ ಹೇಳಿ ಆ ಸಂಭ್ರಮದಲ್ಲಿ ಹೇಳಿದಾಗ ಎಲ್ಲರೂ ತುಂಬ ಸಂತೋಷಪಟ್ಟರು. ಆಗ ಅಲ್ಲಮ ಪ್ರಭು ಹೇಳ್ತಾನೆ, ಹೌದು ಚೆನ್ನ ಬಸವಣ್ಣ, ನೀನು ಮಾಡಿದ ನುಡಿ ಸತ್ಯ, ಹೇಳಿದ ನುಡಿ ಸತ್ಯ. ಕಿರಿಯರಾದಡೇನು ಹಿರಿಯರಾದರೇನು, ಅರಿವಿಂಗೆ ಹಿರಿದು ಕಿರಿದುಂಟೆ. ಎಷ್ಟು ಚಂದ ಮಾತು ಅಲ್ಲಮ ಪ್ರಭು, ಅರಿವಿಂಗೆ ಹಿರಿದು ಕಿರಿದುಂಟೆ, ವಯಸ್ಸಿನಲ್ಲಿ ಕಿರಿಯಲಾದಳು ಮಹಾದೇವಿ ನಮ್ಮೆಲ್ಲರಿಗೂ ಅಕ್ಕ ಅಂತ. ಮಹಾದೇವಿ ಅಕ್ಕ ಅಂತ ಹೆಸರಿಟ್ಟು ತೊಟ್ಟಲಲ್ಲಿ ಇಟ್ಟದ್ದು ಮಹಾದೇವಿ ಅಕ್ಕ ಅಂತ, ಅದನ್ನು ಬದಲಾಯಿಸಿ ಹೆಸರು ಮಾಡಿದ್ದು ಅಲ್ಲಮ ಪ್ರಭು. ಮಹಾದೇವಿ ಅಕ್ಕ ಇದ್ದದನ್ನು ಅಕ್ಕ ಮಹಾದೇವಿ ಅಂತ ಹೇಳ್ತಾನೆ. ನಮ್ಮೆಲ್ಲರಿಗೂ ಅಕ್ಕನಾದವಳು ಮಹಾದೇವಿ ಅಂತ. ಈ ಶರಣರ ಹೊಗಳಿಕೆಯನ್ನು ಕೇಳಿ ಬಹಳ ಸಂಕೋಚ ಆಗಿಬಿಡುತ್ತೆ ಮಹಾದೇವಿಗೆ, ತುಂಬ ಸಂಕೋಚ ಆಗುತ್ತೆ, ದೊಡ್ಡ ದೊಡ್ಡವ್ರ ಮಾತು ಹೇಳ್ತಾರಲ್ಲ ಅಂತ. ಆದರೆ ಅನುಭವ ಗೋಷ್ಠಿಯಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಆಯ್ತಲ್ಲ ನನಗೆ, ನನಗೊಂದು ಒಳಗೊಂದು ಪರ್ಮಿಷನ್ ಸಿಗ್ತಲ್ಲ ಒಳಗೆ ಹೋಗೋದಕ್ಕೆ, ಸಂತೋಷ ಪಡ್ತಾಳೆ. ಅವತ್ತು ಹೇಳ್ತಾರೆ, ಅನುಭವ ಮಂಟಪದಿಂದ ಹೊರಗೆ ಹೋದಂಥ ಶರಣರು ಎಲ್ಲರೂ ಪುನರ್ಜನ್ಮ ಪಡೆದಂಗೆ ಆಗಿತ್ತು ಅಂತ ಅಲ್ಲಮ್ಮ ಪ್ರಭು ಹೇಳೋರಿಗೂ ಒಂದು ಪುನರ್ಜನ್ಮ ಆಯಿತು. ಇವತ್ತು ಒಂದು ಸಾರ್ಥಕವಾದಂಥ ಧನ್ಯ ಜೀವಿಯನ್ನು ನೋಡಿದಂಥ ದೃಶ್ಯ ನಮಗೆ ಸಿಕ್ತು ಅಂತ ಹೇಳ್ತಾನೆ.

0: ಕೇಳುಗರೆ, ಇದುವರೆಗೂ ಸ್ಫೂರ್ತಿ ಸೆಲೆ ಕಾರ್ಯಕ್ರಮ ಬಿತ್ತರಗೊಂಡಿತು. ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಜ್ಞಾನ ವಿಸ್ಮಯ, ಹಸಿರು ಹೈಡ್ರೋಜನ್ ಶಕ್ತಿಯ ಆಯಾಮ ಎಂಬುದರ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಹಸಿರು ಹೈಡ್ರೋಜನ್ ಶಕ್ತಿಯ ಆಯಾಮ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಜಾಗತಿಕ ತಾಪಮಾನ ಏರಿಕೆಯು ಹವಾಮಾನ ಬದಲಾವಣೆಯ ಒಂದು ಅಂಶವಾಗಿದೆ. ಇದು ಗ್ರಹದ ಉಷ್ಣತೆಯ ಏರಿಕೆಯನ್ನು ಉಲ್ಲೇಖಿಸುತ್ತದೆ. ಇದು ವಾತಾವರಣದಲ್ಲಿನ ಹಸಿರು ಮನೆ ಅನಿಲಗಳ ಹೆಚ್ಚಿದ ಸಾಂದ್ರತೆಯಿಂದ ಮುಖ್ಯವಾಗಿ ಪಳಿಯುಳಿಕೆ ಇಂಧನಗಳನ್ನು ಸುಡುವುದು ಮತ್ತು ಕೃಷಿಯಂತಹ ಮಾನವ ಚಟುವಟಿಕೆಯಿಂದ ಉಂಟಾಗುತ್ತದೆ. ಜಾಗತಿಕ ತಾಪಮಾನವು ಹೆಚ್ಚುವುದರಿಂದ ಆಗಾಗಿ ತೀವ್ರವಾದ ಬರ, ಬಿರುಗಾಳಿ, ಶಾಖದ ಅಲೆಗಳು, ಸಮುದ್ರದ ಮಟ್ಟ ಮತ್ತು ತಾಪಮಾನ ಏರುವಿಕೆಗೆ ಹಿಮನದಿಗಳ ಕರಗುವಿಕೆ ಮುಂತಾದ ದುಷ್ಪರಿಣಾಮಗಳನ್ನು ಉಂಟು ಮಾಡಬಹುದು. ಸಾಗರಗಳ ತಾಪಮಾನ ಏರಿಕೆಯಿಂದ ನೇರವಾಗಿ ಪ್ರಾಣಿಗಳಿಗೆ ಹಾನಿ ಉಂಟಾಗಬಹುದು. ಅವುಗಳು ವಾಸಿಸುವ ಸ್ಥಳಗಳು ನಾಶವಾಗಬಹುದು ಮತ್ತು ಜನರ ಜೀವನೋಪಾಯಗಳು ಮತ್ತು ಸಮುದಾಯಗಳ ಮೇಲೆ ವಿನಾಶಕಾರಿ ಪರಿಣಾಮಗಳು ಉಂಟು ಮಾಡಬಹುದು. ಈ ಎಲ್ಲ ಸರ್ಕಾರಗಳು, ಸರ್ಕಾರೇತರ ಸಂಸ್ಥೆಗಳು, ಕೈಗಾರಿಕೆಗಳು ಈ ಬಗ್ಗೆ ಹೆಚ್ಚು ಕಾಳಜಿ ವಹಿಸುವುದು ಮತ್ತು ಜಾಗತಿಕ ತಾಪಮಾನ ಏರಿಕೆಯನ್ನು ತಡೆಯಲು ಕ್ರಮಗಳನ್ನು ತೆಗೆದುಕೊಳ್ಳುವುದು ಅತ್ಯವಶ್ಯಕವಾಗಿದೆ. 2023 ಸರ್ಕಾರಗಳು ಮತ್ತು ಉದ್ಯಮದ ನಾಯಕರು ಅಸ್ತಿತ್ವದಲ್ಲಿರುವ ಹಸಿರು

ತಂತ್ರಜ್ಞಾನಗಳನ್ನು ಹೆಚ್ಚಿಸುವ ಮತ್ತು ಹೊಸದನ್ನು ಅಭಿವೃದ್ಧಿಪಡಿಸುವತ್ತ ಹೆಚ್ಚು ಗಮನ ಹರಿಸಲಿವೆ. ಜಾಗತಿಕ ತಾಪಮಾನ ಏರಿಕೆಯನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಅತ್ಯಂತ ಭರವಸೆ ತಂತ್ರಜ್ಞಾನವೆಂದರೆ ಹಸಿರು ಹೈಡ್ರೋಜನ್ ಶಕ್ತಿಯ ಪರಿಹಾರವಾಗಿದೆ. ಇದು ಹೊಸ ಶುದ್ಧ ಶಕ್ತಿಯ ಮೂಲವಾಗಿದೆ. ಇದು ನವೀಕರಿಸಬಹುದಾದ ಶಕ್ತಿಯ ಮೂಲಗಳಿಂದ ಶಕ್ತಿಯನ್ನು ಸಂಗ್ರಹಿಸಿ ಶಕ್ತಿಯ ಬೇಡಿಕೆ ಇರುವ ದೂರ ಪ್ರದೇಶಗಳಿಗೆ ಸಾಗಿಸಿ ಅಲ್ಲಿ ಉಪಯೋಗಿಸುವ ಅಧೀನ ಅನುವು ಮಾಡಿಕೊಡುತ್ತದೆ. ಹೇರಳವಾದ ಗಾಳಿ ಬೀಸುವ ಅಥವಾ ಸೌರಶಕ್ತಿಯ ಸಂಪನ್ಮೂಲಗಳನ್ನು ಹೊಂದಿರುವ ಪ್ರದೇಶಗಳನ್ನು ನವೀಕರಿಸಬಹುದಾದ ಶಕ್ತಿ ಮೂಲಗಳೆಂದು ಪರಿಗಣಿಸಬಹುದು. ಹೈಡ್ರೋಜನ್ ಇಂಧನ ಕೋಶಗಳು ಹೈಡ್ರೋಜನ್ ಮತ್ತು ಆಮ್ಲಜನಕ ಪರಮಾಣುಗಳನ್ನು ಸಂಯೋಜಿಸುವ ಮೂಲಕ ವಿದ್ಯುತ್ ಉತ್ಪಾದಿಸುತ್ತದೆ. ಬ್ಯಾಟರಿಯಂತೆ ರಚನೆಯನ್ನು ಹೊಂದಿರುವ ಎಲೆಕ್ಟ್ರಾನಿಕಲ್ ಕೋಶದಲ್ಲಿ ಹೈಡ್ರೋಜನ್ ಮತ್ತು ಆಮ್ಲಜನಕ ಪರಮಾಣುಗಳು ಸಂಯೋಜನೆಗೊಂಡು ವಿದ್ಯುತ್ ಉತ್ಪಾದನೆಯಾಗುತ್ತದೆ. ಈ ಕ್ರಿಯೆಯಲ್ಲಿ ನೀರು ಮತ್ತು ಸಣ್ಣ ಪ್ರಮಾಣದ ಶಾಖವು ಉಪ ಉತ್ಪನ್ನಗಳಾಗಿ ಹೊರಬರುತ್ತದೆ. ಹೀಗೆ ಉತ್ಪಾದಿಸಿದ ವಿದ್ಯುತ್ ಶಕ್ತಿಯನ್ನು ಕೈಗಾರಿಕೆಗಳಲ್ಲಿ, ಮಿಲಿಟರಿಯಲ್ಲಿ, ಮನೆಗಳಲ್ಲಿ ಮತ್ತು ಎಲೆಕ್ಟ್ರಿಕ್ ವಾಹನಗಳಲ್ಲಿ ವಿವಿಧ ಅನ್ವಯಗಳಿಗೆ ಬಳಸಬಹುದು. ವಿವಿಧ ರೀತಿಯ ಇಂಧನ ಕೋಶಗಳು ವ್ಯಾಪಕ ಶ್ರೇಣಿಯ ಅನ್ವಯಗಳಿಗೆ ಲಭ್ಯವಿದೆ. ಸಣ್ಣ ಇಂಧನ ಕೋಶಗಳು ಲ್ಯಾಪ್ಟಾಪ್, ಕಂಪ್ಯೂಟರ್ ಮತ್ತು ಸೆಲ್ಫೋನ್ಗಳು ಮತ್ತು ಮಿಲಿಟರಿ ಅಪ್ಲಿಕೇಶನ್ಗಳಿಗೆ ಶಕ್ತಿಯನ್ನು ನೀಡಬಲ್ಲವು. ದೊಡ್ಡ ಇಂಧನ ಕೋಶಗಳು ಎಲೆಕ್ಟ್ರಿಕಲ್ ಪವರ್ ಗ್ರಿಡ್ಗಳಿಗೆ ವಿದ್ಯುತ್ ಶಕ್ತಿಯನ್ನು ಪೂರೈಸಬಲ್ಲದು. ಕಟ್ಟಡಗಳಲ್ಲಿ ಬ್ಯಾಕಪ್ ಅಥವಾ ತುರ್ತು ಶಕ್ತಿಯ ಮೂಲವಾಗಿ ಮತ್ತು ವಿದ್ಯುತ್ ಶಕ್ತಿ ಗ್ರಿಡ್ಗಳಾಗಿ ಸಂಪರ್ಕ ಹೊಂದಿರದ ಸ್ಥಳಗಳಲ್ಲಿ ವಿದ್ಯುತ್ ಸರಬರಾಜು ಮೂಲವಾಗಿ ಬಳಸಬಹುದು. ಹೈಡ್ರೋಜನ್ ಅನ್ನು ಪರ್ಯಾಯ ವಾಹನವೆಂದು ಪರಿಗಣಿಸಲಾಗುತ್ತಿದೆ. ಇದು ಪರ್ಯಾಯ ಸಾರಿಗೆಗೆ ಬಳಕೆಯಾಗಲಿದೆ. ಹೈಡ್ರೋಜನ್ ಇಂಧನ ವಾಹನಗಳು ಶೂನ್ಯ ಒಗೆಸೂಸುವ, ಯಾವುದೇ ವಾಯು ಮಾಲಿನ್ಯಕಾರಕಗಳನ್ನು ಹೊರಸೂಸದಂತಹ ವಾಹನಗಳಾಗಿ ಬಳಕೆಯಾಗಿ ಬರಲಿವೆ. ಇಂಧನ ಕೋಶವು ಗ್ಯಾಸೋಲಿನ್ ಚಾಲನೆಯಲ್ಲಿರುವ ಆಂತರಿಕ ದಹನಕಾರಿ ಇಂಜಿನ್ಗಿಂತ 2-3 ಪಟ್ಟು ಹೆಚ್ಚು ಪರಿಣಾಮಕಾರಿಯಾಗಿದೆ. ಹೈಡ್ರೋಜನ್ ಅನ್ನು ಆಂತರಿಕ ದಹನಕಾರಿ ಇಂಜಿನ್ಗಳಿಗೆ ಇಂಧನವಾಗಿ ಸಹ ಬಳಸಬಹುದು. ಆದರೆ ಇಂತಹ ವ್ಯವಸ್ಥೆಯಲ್ಲಿ ಸಾರಜನಕ ಆಕ್ಸೈಡ್ ಹೊರಸೂಸುವಿಕೆ ಕಾರಣವಾಗುತ್ತದೆ ಮತ್ತು ಇಂಧನ ಕೋಶಗಳಲ್ಲಿನ ಬಳಕೆಗಿಂತ ಕಡಿಮೆ ಪರಿಣಾಮಕಾರಿಯಾಗಬಹುದು. ಭವಿಷ್ಯದಲ್ಲಿ ಮುಂದೊಂದು ದಿನ ನೀವು ಪೆಟ್ರೋಲ್ ಬದಲಿಗೆ ಹೈಡ್ರೋಜನ್ ಅನ್ನು ನಿಮ್ಮ ಕಾರಿನ ಇಂಧನ ಟ್ಯಾಂಕ್ನಲ್ಲಿ ತುಂಬಿಸುವ ಸಂದರ್ಭಗಳು ಬರಲಿವೆ. ಹಲವಾರು ವಾಹನ ತಯಾರಕರು ಹೈಡ್ರೋಜನ್ ಇಂಧನ ಕೋಶ ಆಧಾರಿತ ವಾಹನಗಳನ್ನು ಮಾರುಕಟ್ಟೆಗೆ ತರಲು ತೀವ್ರವಾಗಿ ಪ್ರಯತ್ನಿಸುತ್ತಿದ್ದಾರೆ ಮತ್ತು ಕೆಲವರು ಈಗಾಗಲೇ ತಮ್ಮ ಆರಂಭಿಕ ಮಾದರಿಗಳನ್ನು ಮಾರುಕಟ್ಟೆಗಳಲ್ಲಿ ಬಿಡುಗಡೆ ಮಾಡಿದ್ದಾರೆ ಮತ್ತು ಸಾರ್ವಜನಿಕ ಹೈಡ್ರೋಜನ್ ಇಂಧನ ಕೇಂದ್ರಗಳು ಈಗಾಗಲೇ ಬಂದತೊಡಗಿವೆ. ಹಾಗಾದರೆ ಇದರ ಸಂಗ್ರಹಣೆ ಸಾಗಣೆ ಹೇಗೆ ಎನ್ನುವುದನ್ನು ನೋಡುವುದಾದರೆ ನಮ್ಮ ಶಾಲಾ ದಿನಗಳಲ್ಲಿ ನೋಡಿದ ವಿದ್ಯುತ್ ವಿಭಜನೆಯ ಪ್ರಯೋಗವನ್ನು ನೆನಪಿಸಿಕೊಳ್ಳಬೇಕು. ಇದರಲ್ಲಿ ನೀರ ವಿದ್ಯುತ್ ಪ್ರವಾಹ ನೀರಿನ ಮೂಲಕ ಹಾದು ಹೋಗಿ ನೀರು ಆಮ್ಲಜನಕ ಮತ್ತು ಹೈಡ್ರೋಜನ್ ಆಗಿ ವಿಭಜನೆಯಾಗಿ 2 ಅನಿಲಗಳು 2 ಗಾಜಿನ ಟ್ಯೂಬ್ಗಳಲ್ಲಿ ಸಂಗ್ರಹಿಸಲ್ಪಟ್ಟವು. ವಿದ್ಯುತ್ ವಾಹಿ ಕಣಗಳು ಹೊಂದಿರುವ ದ್ರವ ಅಥವಾ ದ್ರಾವಣದ ಮೂಲಕ ವಿದ್ಯುತ್ ಪ್ರವಾಹವನ್ನು ಆಯಿಸುವ ಮೂಲಕ ಉತ್ಪತ್ತಿಯಾಗುವ ರಾಸಾಯನಿಕ ವಿಭಜನೆಯನ್ನು ವಿದ್ಯುತ್ ವಿಭಜನೆ ಎಂದು ಕರೆಯಲಾಗುತ್ತದೆ. ಹೈಡ್ರೋಜನ್ ಪ್ರಕೃತಿಯಲ್ಲಿ ಅತ್ಯಂತ ಸರಳವಾದ, ಹಗುರವಾದ ಮತ್ತು ಚಿಕ್ಕ ರಾಸಾಯನಿಕ ಅಂಶವಾಗಿದೆ. ಉತ್ಪಾದನಾ ವಿವರಗಳನ್ನು ಅವಲಂಬಿಸಿ ಹೈಡ್ರೋಜನ್ ಅನ್ನು ಬೂದು ಅಥವಾ ಹಸಿರು ಎಂದು ಕರೆಯಬಹುದು. ಬೂದು ಹೈಡ್ರೋಜನ್ ಅನ್ನು ಸಾಂಪ್ರದಾಯಿಕವಾಗಿ ಉಗಿಯಿಂದ ಮೀಥೇನನ್ನು ವಿಭಜಿಸುವ ಕ್ರಿಯೆಯಿಂದ ಉತ್ಪಾದಿಸಲಾಗುತ್ತದೆ. ಈ ಕ್ರಿಯೆಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಉಪ ಉತ್ಪನ್ನವಾಗಿ ಹೊರಹೊಮ್ಮುತ್ತದೆ. ಕಲ್ಲಿದ್ದಿನಿಂದಲೂ ಬೂದು ಬಣ್ಣ ಹೈಡ್ರೋಜನ್ ಅನ್ನು ಉತ್ಪಾದಿಸಬಹುದು. ಆದರೆ ಈ ಕ್ರಿಯೆಯಲ್ಲಿ ಪ್ರತಿ ಯೂನಿಟ್ ಹೈಡ್ರೋಜನ್ ಉತ್ಪಾದನೆಗೆ ಗಮನಾರ್ಹವಾಗಿ ಹೆಚ್ಚಿನ ಉಪ ಉತ್ಪನ್ನ ಕಾರ್ಬನ್ ಹೊರಹೊಮ್ಮುತ್ತದೆ. ನೀಲಿ ಜಲಜನಕವು ಬೂದು ಬಣ್ಣದಂತೆಯೇ ಅದೇ ಪ್ರಕ್ರಿಯೆಯನ್ನು ಅನುಸರಿಸುತ್ತದೆ. ಆದರೆ ಉಪ ಉತ್ಪನ್ನವಾಗಿ ಉತ್ಪತ್ತಿಯಾಗುವ ಕಾರ್ಬನ್ ಅನ್ನು ಹೆಚ್ಚುವರಿ ಪ್ರಕ್ರಿಯೆ ಮೂಲಕ ಸಂಗ್ರಹಿಸಲಾಗುತ್ತದೆ. ಹಸಿರು ಹೈಡ್ರೋಜನ್ ನವೀಕರಿಸಬಹುದಾದ ವಿದ್ಯುತ್ ಶಕ್ತಿಯನ್ನು ಬಳಸಿಕೊಂಡು ವಿದ್ಯುತ್ ವಿಭಜನೆಯ ಮೂಲಕ ನೀರನ್ನು ಹೈಡ್ರೋಜನ್ ಮತ್ತು ಆಮ್ಲಜನಕವಾಗಿ ವಿಭಜಿಸುವ ಮೂಲಕ ಉತ್ಪತ್ತಿಯಾಗುವ ಹೈಡ್ರೋಜನ್ ಎಂದು ವ್ಯಾಖ್ಯಾನಿಸಲಾಗಿದೆ. ಟ್ರಕ್, ರೈಲು ಮತ್ತು ಹಡಗುಗಳು ಮತ್ತು ಪೈಪ್ಲೈನ್ಗಳ ಮೂಲಕ ಹೈಡ್ರೋಜನ್ ಅನ್ನು ಅಂತಿಮ ಬಳಕೆದಾರರಿಗೆ ಸಾಗಿಸಬಹುದು. ಪ್ರತಿಯೊಂದು ವಿಧಾನವು ವಿಭಿನ್ನ ಶೇಖರಣಾ ತಂತ್ರಜ್ಞಾನಗಳನ್ನು ಮತ್ತು ಪ್ರಯಾಣದ ದೂರದ ಕಡೆಗೆ ಸೂಕ್ಷ್ಮತೆಯನ್ನು ಒದಗಿಸಬಹುದು. ಹಸಿರು ಹೈಡ್ರೋಜನ್ ಶಕ್ತಿಯ ಪರಿಹಾರ ಪರಿವರ್ತನೆಯ ಪ್ರಮುಖ ಭಾಗವಾಗಿದೆ. ಆದಾಗ್ಯೂ ನಾವು ಮೊದಲು ನವೀಕರಿಸಬಹುದಾದ ವಿದ್ಯುತ್ ನಿಯೋಜನೆಯನ್ನು ಮತ್ತಷ್ಟು ವೇಗಗೊಳಿಸಬೇಕಾಗುತ್ತದೆ. ಇತ್ತೀಚಿನ ಅಧ್ಯಯನಗಳು ಹಸಿರು ಹೈಡ್ರೋಜನ್ ವೆಚ್ಚ
ಸ್ಪರ್ಧಾ

0: ಆಗುವವರೆಗೂ ಪರಿವರ್ತನ ಇಂಧನವಾಗಿ ನೀಲಿ ಹೈಡ್ರೋಜನ್ ಪರಿಕಲ್ಪನೆಯ ಬಗ್ಗೆ ಚರ್ಚೆ ಹುಟ್ಟುಹಾಕಿದ. ಪ್ರಸ್ತುತ ಹೈಡ್ರೋಜನ್ ಶಕ್ತಿಯ ಪರಿಹಾರವು ಬಂಡವಾಳದ ತೀವ್ರತೆಯನ್ನು ಹೊಂದಿದೆ ಮತ್ತು ಸೋಲಾರ್ ಪಿವಿಯ ಆರಂಭಿಕ ದಿನಗಳಲ್ಲಿ ಅನುಭವಿಸಿದಂತಹ ಅಡಚಣೆಗಳನ್ನು ಹೈಡ್ರೋಜನ್ ಶಕ್ತಿ ಪರಿಹಾರವು ಎದುರಿಸಬಹುದು. ಇಂಜಿನಿಯರ್ಗಳು ಹೂಡಿಕೆಯ ವೆಚ್ಚವನ್ನು ಕಡಿಮೆ ಮಾಡುವ ವಿಧಾನಗಳ ಪರಿಷ್ಕರಣೆಯಲ್ಲಿ ತೊಡಗತೊಡಗಿದ್ದಾರೆ. ಕಡಿಮೆ ವೆಚ್ಚದ ನವೀಕರಿಸಬಹುದಾದ ವಿದ್ಯುತ್ ಶಕ್ತಿಯಲ್ಲಿ ಭಾರತವು ವಿಶಿಷ್ಟ ಪ್ರಯೋಜನವನ್ನು ಹೊಂದಿದೆ. ಅಂದರೆ ಭಾರತದಲ್ಲಿ ಹಸಿರು ಹೈಡ್ರೋಜನ್ ಅತ್ಯಂತ ಹೆಚ್ಚು ಪರಿಣಾಮಕಾರಿ ರೂಪದಲ್ಲಿ ಹೊರಹೊಮ್ಮಲಿದೆ. ಹಸಿರು ಹೈಡ್ರೋಜನ್ ಉತ್ಪಾದನೆಯನ್ನು ಹೆಚ್ಚಿಸಲು ಭಾರತವು ರಾಷ್ಟ್ರೀಯ ಹೈಡ್ರೋಜನ್ ಮಿಷನ್ ಅನ್ನು ಘೋಷಿಸಿದೆ. ಹವಾಮಾನ ಗುರಿಗಳನ್ನು ಪೂರೈಸುವಲ್ಲಿ ಮತ್ತು ಭಾರತವನ್ನು ಹಸಿರು ಹೈಡ್ರೋಜನ್ ಮಾಡುವಲ್ಲಿ ಸರ್ಕಾರ ಪ್ರಯತ್ನಗಳನ್ನು ಬೆಂಬಲಿಸುವ ಗುರಿಯನ್ನು ಈ ಮಿಷನ್ ಹೊಂದಿದೆ. ಈ ಮಿಷನ್ ಅಡಿಯಲ್ಲಿ 2030 ವೇಳೆಗೆ ಹಸಿರು ಹೈಡ್ರೋಜನ್ ಉತ್ಪಾದನೆಯ ಗುರಿಯು 5 ಬಿಲಿಯನ್ ಟನ್ ಆಗಲಿದೆ. ಭಾರತದಲ್ಲಿ ಹೈಡ್ರೋಜನ್ ಬೇಡಿಕೆಯು 2050 ವೇಳೆಗೆ 4 ಪಟ್ಟು ಹೆಚ್ಚು ಬೆಳೆಯಬಹುದು. ಇದು ಜಾಗತಿಕ ಬೇಡಿಕೆಯ ಸುಮಾರು 10% ಅನ್ನು ಪ್ರತಿನಿಧಿಸುತ್ತದೆ. ಇದು 2030 ವೇಳೆಗೆ 640 ಶತಕೋಟಿ ಆದಾಯ ವ್ಯವಹಾರ ಮಟ್ಟವನ್ನು ತಲುಪಬಹುದು. 5 ದೊಡ್ಡ ಭಾರತೀಯ ಕಂಪನಿಗಳು ಹಸಿರು ಹೈಡ್ರೋಜನ್ ಯೋಜನೆಗಳಲ್ಲಿ ಭಾರಿ ಹೂಡಿಕೆ ಮಾಡಲು ಸಿದ್ಧವಾಗಿದೆ. ಕೇಳಿದ್ರಲ್ಲ ಇಷ್ಟು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಹಸಿರು ಹೈಡ್ರೋಜನ್ ಶಕ್ತಿಯ ಆಯಾಮ ಎನ್ನುವ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
1: ಕೇಳುಗರೆ, ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಹಸಿರು ಹೈಡ್ರೋಜನ್ ಶಕ್ತಿಯ ಆಯಾಮ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಟ್ಟ ಕಾರ್ಯಕ್ರಮ ಬಿತ್ತರಗೊಂಡಿತು. ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಡಾಕ್ಟರ್ ಗುರುರಾಜ ಕರ್ಜಗಿರವರು ಪ್ರಸ್ತುತಪಡಿಸುವ ಕರುನಾಳುಬ ಬೆಳಕೆ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ.

ಒಬ್ಬ ರೈತ ಆಲೂಗಡ್ಡೆ ಬೆಳೀತಿದ್ದ. ತರುಣ ಪ್ರತಿ ಸಲ ಹೊಸ ಹೊಸ ಬೆಳೆ ಮಾಡೋನು, ಚೆನ್ನಾಗಿ ಬೆಳೆಯೋನು, ಪ್ರಯತ್ನಶೀಲ. ಆ ಇಡೀ ಊರಲ್ಲಿ ಸಮಾನ ಎಲ್ಲರೂ ಆಲೂಗಡ್ಡೆನೆ ಬೆಳೆಯೋರು. ಅದು ಆಲೂಗಡ್ಡೆ ಬೆಳೆ ಊರಂತೆ ಹೆಸರು. ನಿಮ್ಗೆ ನೋಡ್ಕೋಬೇಕೇನಾಗ್ತದೆ, ಆಲೂಗಡ್ಡೆ ಬೆಳೆದಾಗ ಎಲ್ಲ ಕಿತ್ತಬೇಕು, ತುಂಬಾ ಮಣ್ಣು ಇರುತ್ತೆ, ತೊಳಿಬೇಕು, ಮಾರ್ಕೆಟ್ಗೆ ತಗೊಂಡು ಹೋಗ್ಬೇಕು. ಮಾರ್ಕೆಟ್ಗೆ ತಗೊಂಡು ಹೋಗ್ಬೇಕಾದ್ರೆ ಏನ್ ಮಾಡ್ತಾರೆ, ಅವನ ಸಣ್ಣ ಆಲೂಗಡ್ಡೆ ಬೇರೆ, ದೊಡ್ಡ ಆಲೂಗಡ್ಡೆ ಬೇರೆ ಮಾಡ್ಬೇಕು. ಎರಡಕ್ಕೂ ಬೇರೆ ಬೇರೆ ರೇಟ್ ಸಿಗುತ್ತಲ್ಲ, ಹಾಗೆ ಮಾಡ್ಕೊಂಡು ಹೋಗ್ಬೇಕು. ಒಂದು 10-6 ಆಳು ಹಚ್ಚಿ ಬೇರೆ ಬೇರೆ ಚೀಲದಲ್ಲಿ ಹಾಕಿ ತುಂಬಿಸಿಡೋದು, ದೊಡ್ಡ ಆಲೂಗಡ್ಡೆನ ಬೇರೆ ಚೀಲ ತುಂಬಿಸಿಡೋದು, ಎಲ್ಲ ಮಾಡೋಣ. ಹೀಗೆಲ್ಲ ಮಾಡಿಕೊಂಡು ಮಾರ್ಕೆಟ್ಗೆ ಹೋಗೋ ತನಕ ಸ್ವಲ್ಪ ಸಮಯ ಆಗ್ತಾ ಇತ್ತು. ಆದ್ರೆ ವಿಚಿತ್ರ ಅಂದ್ರೆ, ಈ ತರುಣ ಇದ್ದಲ್ಲ ಆಲೂಗಡ್ಡೆ ಬೆಳೆಯೋನು, ಎಲ್ಲರಕ್ಕಿಂತ ಮೊದಲು ಮಾರ್ಕೆಟಿಗೆ ಅವನೇ ಹೋಗೋ. ಮಾರ್ಕೆಟಿಗೆ ಮೊದಲು ಹೋದಾಗ ನಿಮ್ಗೆ ಒಳ್ಳೆ ರೇಟ್ ಸಿಗ್ತದಲ್ಲ, ಬೆಲೆ ಸಿಗ್ತದೆ, ಲಾಭ ಬರೋದು. ಇವರಂತ ಇದ್ರು, ಅವನು ಎಂದೂ ಹೀಗೆ ಆಲೂಗಡ್ಡೆ ಬೇರ್ಪಡಿಸಿದ್ ನೋಡ್ಲೇ ಇಲ್ಲ ನಾವು. ಅವನ್ನೆಲ್ಲ ಬೇರೆ ಬೇರೆ ಮಾಡಿ ವಿಂಗಡಣೆ ಮಾಡಿ ತಗೊಂಡು ಹೋಗ್ಬೇಕಲ್ಲ, ಅವ್ನು ವಿಂಗಡಣೆ ಮಾಡಿದ್ದ ನೋಡ್ಲಿಲ್ಲ ನಾವು. ಸೀದಾ ಮಾರ್ಕೆಟಿಗೆ ಹೋಗ್ತಾನೆ, ಅವನ್ ಹೇಗೆ ವಿಂಗಡಣೆ ಮಾಡಿದ, ಯಾವಾಗ ಮಾಡಿದ, ನೋಡ್ಬೇಕು ಅಂತ ಪ್ಲಾನ್ ಮಾಡಿದ್ರು. ಅವರು ಕಂಡಿಡಿಬೇಕು ಅವ್ನು ಹೇಗೆ ಮಾಡ್ತಾನೆ ಕುತೂಹಲ. ಒಂದ್ಸಲ ಒಂದಿಷ್ಟು

ಗುಟ್ಟಾಗಿ ರೈತರು ಹಿಂಬಾಲಿಸಿದ್ರು. ಅವನೇನ್ ಮಾಡಿದೆ ಗೊತ್ತಾ, ನೆಲದಿಂದ ಆಲೂಗಡ್ಡೆ ಕಿತ್ತ ಮೇಲೆ ಎಲ್ರಂಗ ತೊಳೆದ, ಒಣಗಿಸಿದ, ಬೇರ್ಪಡಿಸ್ಲೇ ಇಲ್ಲ, ಬೇರ್ಪಡಿಸ್ಲೇ ಇಲ್ಲ, ಚೀಲದಲ್ಲೂ ತುಂಬಲಿಲ್ಲ. ವಿಚಿತ್ರ ಅಂದ್ರೆ ಇವರೆಲ್ಲ ಸಣ್ಣ ಸಣ್ಣ ಚೀಲಗಳಲ್ಲಿ ತುಂಬ್ತಾ ಇದ್ರಲ್ಲ, ಸಣ್ಣ ಆಲೂಗಡ್ಡೆ ಬೇರೆ, ದೊಡ್ಡ ಆಲೂಗಡ್ಡೆ ಬೇರೆ, ಇವನೇನ್ ಮಾಡ್ಲೇ ಇಲ್ಲ. ಹಾಗೆ ಆಲೂಗಡ್ಡೆ ರಾಶಿಯನ್ನ ಒಂದು ವ್ಯಾನ್ ಅಲ್ಲಿ ಹಾಕೊಂಡ್ಬಿಡು, ಒಂದು ಲಾರಿಯಲ್ಲಿ ಹಾಕೊಂಡು ಪಟ್ಟಣ ಮಾರುಕಟ್ಟೆಗೆ ಹೋಗ್ಬಿಟ್ಟ. ಮಾರುಕಟ್ಟೆಗೆ ಹೋಗಿ ನೋಡಿದಾಗ ಕೇಳ್ತಾರೆ ಇವರು ರೈತರು, ಉಳಿದ ಬಾಕಿ ರೈತರು, ಇಲ್ಲ ಬೇರ್ಪಡಿಸ್ಕೊಂಡೆ ಬಂದಿದ್ದ ಅವನು ಅಂದ್ರು. ಹೆಂಗ್ ಬೇರ್ಪಡಿಸ್ಕೊಂಡ, ನಾವು 8-10 ದಿವಸ ಮಾಡ್ತೀವಿ ಬೇರ್ಪಡಿಸ್ಬೇಕಾದ್ರೆ, ಲಾರಿಯಲ್ಲಿ ಹಾಕೊಂಡಿದ್ದು ಒಂದ್ ತಾಸಲ್ಲಿ ಮಾರುಕಟ್ಟೆ ಮುಟ್ಟಿದ್ದಾನೆ, ಯಾವಾಗ ಬೇರ್ಪಡಿಸಿದ ಇವನು? ಕೂತೂಲ ತಡಿಲಾರದೆ ರೈತರು ಹೋಗಿ ಆ ತರುಣನ ಕೇಳಿದ್ರು, ನಿಂದೇನೋ ಸೀಕ್ರೆಟ್ ಇದೆಯಪ್ಪ, ಇದು ಹೇಗೆ ಸೆಪರೇಟ್ ಮಾಡ್ತೀಯ, ಎಲ್ಲ ಬೇರೆ ಬೇರೆ ಮಾಡೋದು ಹೆಂಗೆ, ಯಾವಾಗ ಮಾಡ್ತೀಯ ನೀನು ಅಂತ. ಆತ ನಕ್ಕಿಬಿಟ್ಟು ಹೇಳ್ದ, ಅಯ್ಯೋ ಆ ವಿಂಗಡಣೆ ಮಾಡೋ ಕಾರಣನೇ ಇಲ್ಲ ಅಂದ. ಯಾಕಪ್ಪ ಅಂತ ಕೇಳಿದ್ರು, ನಾನೇನ್ ಮಾಡ್ತೀನಿ ಗೊತ್ತಾ, ಆಲೂಗಡ್ಡೆ ಲಾರಿಯಲ್ಲಿ ಹಾಕ್ಬಿಡ್ತೀನಿ, ನಮ್ಮ ತೋಟದಿಂದ ಮಾರ್ಕೆಟಿಗೆ ಹೋಗೋ ತನಕನು ರಸ್ತೆ ಎಷ್ಟು ಕೆಟ್ಟಾಗಿದೆ ಅಂತ ಗೊತ್ತಲ್ಲ ನಿಮಗೆ, ಬರೀ ಹಳ್ಳ ಕೊಳ, ಪಟ್ಟಣ ಮುಟ್ಟೋ ತನಕ ಲಾರಿ ಧಡ ಧಡ ಧಡ ಧಡ ಹಾರ್ಕೊಂಡು ಕುಣ್ಕೊಂಡೆ ಹೋಗ್ತಾ ಇರ್ತದೆ. ಹೀಗೆ ಲಾರಿ ಎತ್ತಿ ಎತ್ತಿ ಹಾಕುವಾಗ ಆಲೂಗಡ್ಡೆಗಳು ತಾವೇ ಬೇರ್ಪಡ್ತಾವೆ, ನೀವೇನು ಬೇರ್ಪಡಿಸೋ ಕಾರಣ ಇಲ್ಲ. ದೊಡ್ಡವಾದಂಥ ಭಾರವಾದಂಥ ಆಲೂಗಡ್ಡೆ ಕೆಳಗೆ ಕೂತ್ಕೊಂಡ್ರೆ ಹಗುರವಾದ ಚಿಕ್ಕ ಆಲೂಗಡ್ಡೆ ಮೇಲೆ ಬರ್ತಾವೆ. ನಾನು ಹೋಗಿ ಏನ್ ಮಾಡ್ತೀವಿ, ನಾನು ನನ್ನ ಹೆಂಡತಿ ನನ್ನ ಸ್ನೇಹಿತರು ಒಂದಿಬ್ಬರಿದ್ದಾರೆ, ಸರ ಸರ ಸರ ಸರ ಮೇಲೆ ಬಂದದ್ದೆಲ್ಲ ತುಂಬಿ ಒಂದ್ ಕಡೆ ಕೊಡ್ತೇನೆ, ಕೆಳಗೆ ಉಳಿದದ್ದೆಲ್ಲ ಬೇರೆ ಕಡೆ ಕೊಡ್ತೇನೆ, ಬೇರ್ಪಡಿಸೋಕೆ ಯಾಕೆ ಹೋಗ್ಬೇಕು ಅಂದ. ಹೌದಲ್ಲ, ಕೂಲಿ ವ್ಯರ್ಥ ಮಾಡ್ಕೊಂಡ್ವಿ ನಾವು, ಸಮಯ ವ್ಯರ್ಥ ಮಾಡ್ಕೊಂಡ್ವಿ, ಇನ್ನೇನು ಮಾಡೋದಿಲ್ಲ. ನೋಡಿ ಆ ಲಾರಿಯಲ್ಲಿ ಹೋಗುವಾಗ ಆ ಧಡ ಧಡ ಧಡ ಅಂತ ಹಾರ್ಕೊಂಡದ್ದೇನೆ ಆಲೂಗಡ್ಡೆನ ಬೇರ್ಪಡಿಸೋಂಗಾಯ್ತಲ್ಲ. ಇದನ್ನ ಕೇಳಿದ ನನಗ ಅನಿಸಿದ್ದು ಅಂದ್ರೆ, ನಮ್ಮ ಜೀವನನು ಹಾಗೆ ಅಲ್ವಾ, ನಮ್ಮ ಜೀವನ ಸಾಗುವಾಗ ಕಷ್ಟದ ಸಮಯ ಬರ್ತದೆ. ಕಷ್ಟದ ಸಮಯ ಅಂದ್ರೆ ಕೆಟ್ಟ ದಾರಿ, ಅದು ಎತ್ತಿ ಎತ್ತಿ ಹಾಕ್ತದೆ ನಿಮ್ಮನ್ನ ಭಾವನಾತ್ಮಕವಾಗಿ, ದೈಹಿಕವಾಗಿ, ಮಾನಸಿಕವಾಗಿ ಎತ್ತಿ ಎತ್ತಿ ಹಾಕ್ಬಿಡ್ತದೆ ಆ ಕಾಲ. ಈ ಕಾಲ ಪಾರ ಆದೀತೆ ಯಾವಾಗ ಅಂತ ಅನ್ಸ್ಬಿಡುತ್ತೆ. ಒಂದ್ಸಲ ಕಷ್ಟ ಬಂದಾಗ ಅನ್ಸಲ್ವಾ, ಅಯ್ಯೋ ಎಂದ ಪಾರ ಆಗ್ತೀವಪ್ಪ ಇದರಿಂದ ಅಂತ ಅನ್ಸಲ್ಲ, ಅದು ಕಷ್ಟದ ಹಾದಿ. ಈ ಕಷ್ಟದ ಸಮಯ ಬಂದಾಗ ಮಾತ್ರ ದೊಡ್ಡವರು ಯಾರು ಚಿಕ್ಕವರು ಯಾರು ಎಂಬ ವಿಂಗಡಣೆ ಆಗಿ ಹೋಗ್ತದೆ ಮನುಷ್ಯನಿಗೆ. ದೊಡ್ಡವರು ಕಷ್ಟ ಬಂದಾಗ ಮೌನದಲ್ಲಿ ತುಟಿಗಚ್ಚಿ ಗಟ್ಟಿಯಾಗಿ ತಾಳ್ಕೊಂಡು ಸ್ಥಿರತೆಯನ್ನು ಕಾಪಾಡಿಕೊಳ್ಳುತ್ತಾರೆ. ಉಳಿದವರು ಹೌಹಾರಿ ಸಮಚಿತ್ತವನ್ನು ಕಳ್ಕೊಂಡು ಜೀವನದ ಅವಕಾಶಗಳನ್ನು ಕಳ್ಕೊಳ್ತಾರೆ. ಜೀವನದ ಕಠಿಣ ದಾರಿಯಲ್ಲಿ ಸಾಗುವಾಗ ನಮಗೆ ಆಲೂಗಡ್ಡೆ ವಿಂಗಡಣೆಗಳ ಕಥೆ ನೆನಪಾದರೆ ಬಹಳ ಒಳ್ಳೆಯದು. ಅದನ್ನು ನಾವಾಗೆ ವಿಂಗಡಣೆ ಮಾಡಬೇಕಂತೆಲ್ಲ. ಕಷ್ಟದ ಸಮಯ ಬಂದಾಗ ನಾವು ಯಾವ ಭಾಗಕ್ಕೆ ಸೇರ್ಕೋತೀವಿ ಅನ್ನೋದು ಬಹಳ ಮುಖ್ಯ. ಆದ್ದರಿಂದ ಆಲೂಗಡ್ಡೆ ವಿಂಗಡಣೆಗೆ ಹೇಗೆ ಬೇರೆ ಕೆಲಸ ಬೇಕಾಗಿಲ್ವೋ, ಕೆಟ್ಟ ದಾರಿ ಸಾಕೋ, ಹಾಗೆ ನಮ್ಮ ಜೀವನದಲ್ಲಿ ಬಂದಂತಹ ಕಷ್ಟದ ಪರಿಸ್ಥಿತಿಗಳು ನಮ್ಮನ್ನ ದೊಡ್ಡವರನ್ನಾಗಿ ಸಣ್ಣವರನ್ನಾಗಿ ವಿಂಗಡಿಸ್ತದೆ ಅನ್ನೋ ನೆನಪಿನಲ್ಲಿರಬೇಕು.

0: ಕೇಳುಗರೆ, ಇದುವರೆಗೂ ಡಾಕ್ಟರ್ ಗುರುರಾಜ ಕರ್ಜಗಿರ್ ಅವರು ಪ್ರಸ್ತುತಪಡಿಸಿದ ಕರುಣಾಳುಬ ಬೆಳಿಗ್ಗೆ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
0: ಇನ್ನು ಮುಂದೆ ಕೇಳಿ ಬರೋಣ ಹಾಡು ಹಸೆ. ಬುದ್ಧ ಗೀತಗಾಯನ ಕುರಿತು ಮೈಸೂರಿನ ಶ್ರೀಯುತ ಲಕ್ಷ್ಮೀರಾಮ್ ಮತ್ತು ತಂಡದವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.
2: ಎಲ್ಲರಿಗೂ ನಮಸ್ಕಾರ. ನಾನು ಲಕ್ಷ್ಮೀರಾಮ್, ಜನಪದ ಗಾಯಕ. ಕಳೆದ 25 ವರ್ಷಗಳಿಂದ ನಾಡಿನಾದ್ಯಂತ ಬುದ್ಧ ಬಸವ ಅಂಬೇಡ್ಕರ್ ಅವರ ಹಾಡುಗಳನ್ನು, ಜನಪದ ಗೀತೆಗಳನ್ನು, ತತ್ವಪದಗಳನ್ನು ಪ್ರಸ್ತುತ ಬಂದಿದ್ದೇನೆ. ಈಗ ಬುದ್ಧ ಪೂರ್ಣಿಮೆಯ ಅಂಗವಾಗಿ ನಮ್ಮ ಸಂಗಡಿಗರ ಜೊತೆಯಲ್ಲಿ ಬುದ್ಧನ ಕುರಿತ ಕೆಲವು ಹಾಡುಗಳನ್ನು ಪ್ರಸ್ತುತಪಡಿಸಬೇಕು ಅಂತ ಹೇಳಿ ಬಂದಿದ್ದೇನೆ.

0: ಕೇಳುವರೆ, ಇದುವರೆಗೂ ಹಾಡುವಸೆ ಕಾರ್ಯಕ್ರಮದಲ್ಲಿ ಬುದ್ಧಗೀತ ಗಾಯನ ಕುರಿತು ಮೈಸೂರಿನ ಶ್ರೀಯುತ ಲಕ್ಷ್ಮೀರಾಮ್ ಮತ್ತು ತಂಡದವರು ಹಾಡಿರುವ ಹಾಡುಗಳನ್ನ ಆಲಿಸಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.
1: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
0: ಕೇಳುವರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಸಮುದ್ರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಕೇಳುವರೇ, ಇದುವರೆಗೂ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮ ಬಿತ್ತರಗೊಂಡಿತು. ಇನ್ನು ಮುಂದೆ ನಮ್ಮ ನಿಲಯದಿಂದ ಮಹಿಳೆ ಕಾರ್ಯಕ್ರಮ. ಎಚ್ಡಿಕೋಟೆ ತಾಲೂಕಿನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ಉಪ ಕೇಂದ್ರವಾದ ಜಯಪುರದಲ್ಲಿ ಬ್ಯೂಟಿಷಿಯನ್ ತರಬೇತಿಯನ್ನು ಪಡೆಯುತ್ತಿರುವ ಅನುಭವ ಹಂಚಿಕೆ ಕುರಿತು ಶ್ರೀಮತಿ ಮಂಜುಳಾ, ಶ್ರೀಮತಿ ಶಿಲ್ಪ, ಶ್ರೀಮತಿ ಮಂದಾರ, ಶ್ರೀಮತಿ ಪೂರ್ಣ, ಶ್ರೀಮತಿ ಮಮತಾ, ಶ್ರೀಮತಿ ಶಿವಮ್ಮರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಕಾರೇಶು ದಾಸಿ, ಕರಣೇಶು ಮಂತ್ರಿ, ರೂಪೇ ಚ ಲಕ್ಷ್ಮಿ, ಕ್ಷಮಯಾ ಧರಿತ್ರಿ, ಭೋಜೇಶು ಮಾತಾ,

0: ಬಾ.
1: ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಮಾತೃ ಹೃದಯ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಚಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ

0: ಪದೇ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ 8:45 ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ 1:30.
1: ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಎಂದಿನಂತೆ ತಮಗೆಲ್ಲರಿಗೂ ಮಹಿಳೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ,

ಪ್ರಸ್ತುತ ದಿನಗಳಲ್ಲಿ ಮಹಿಳೆಯರು ಹಲವಾರು ಕ್ಷೇತ್ರಗಳಲ್ಲಿ ಪುರುಷರಷ್ಟೇ ಸಮಾನವಾದ ಕೆಲಸಗಳನ್ನು ಮಾಡುತ್ತಿದ್ದಾರೆ. ಮಹಿಳೆಯರು ಹಬಲಿಯರಲ್ಲ, ಸಬಲಿಯರು ಎನ್ನುವುದು ಪದೇ ಪದೇ ಮನದಟ್ಟಾಗುತ್ತಿದೆ. ಮಹಿಳೆಯರು ಸಹ ಸ್ವಉದ್ಯೋಗ ಮಾಡುತ್ತಾ, ಸ್ವಾವಲಂಬನೆ ಜೀವನ ನಡೆಸುತ್ತಾ, ಆರ್ಥಿಕವಾಗಿ ಮುನ್ನಡೆದು ಸಮುದಾಯದ ಮಹಿಳೆಯರಿಗೆ ಮಾದರಿಯಾಗಿರುವುದನ್ನು ನಾವು ಕಾಣಬಹುದು. ಅದೇ ನಿಟ್ಟಿನಲ್ಲಿ ಹೆಚ್ಡಿಕೋಟೆ ತಾಲೂಕಿನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರವು ಗ್ರಾಮೀಣ ಮತ್ತು ಸ್ಥಳೀಯ ಜನರಿಗೆ ಅನುಕೂಲವಾಗುವಂತೆ ಹಲವಾರು ರೀತಿಯ ಕೌಶಲ್ಯಾಧಾರಿತ ತರಬೇತಿಗಳನ್ನು ಕೊಡುತ್ತಾ ಯುವಕ ಯುವತಿಯರು ಹಾಗೂ ಮಹಿಳೆಯರಿಗೆ ಸ್ವಉದ್ಯೋಗ ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ನಿರಂತರವಾಗಿ ಶ್ರಮಿಸುತ್ತಿದೆ. ಅದೇ ನಿಟ್ಟಿನಲ್ಲಿ ಎಲೆಕ್ಟ್ರಿಕ್ ತರಬೇತಿ, ಕಂಪ್ಯೂಟರ್ ತರಬೇತಿ, ಟೈಲರಿಂಗ್ ತರಬೇತಿ, ಬ್ಯೂಟಿಷಿಯನ್ ತರಬೇತಿ, ಅಣಬೆ ಬೇಸಾಯ, ಸ್ಪೋಕನ್ ಇಂಗ್ಲಿಷ್, ಕುರಿ ಸಾಕಾಣಿಕೆ, ಹೈನುಗಾರಿಕೆ, ರೇಷ್ಮೆ ಹುಳು ಸಾಕಾಣಿಕೆ, ಇನ್ನೂ ಹಲವು ರೀತಿಯ ತರಬೇತಿಗಳನ್ನು ಕೊಡುತ್ತಾ ಆರ್ಥಿಕವಾಗಿ ಮುಂದುವರೆಯಲು ಸಹಕಾರಿಯಾಗಿದೆ.

0: ಮೇಡಮ್ ನಮಸ್ತೆ. ನಮಸ್ತೆ. ಚೂರ ಮಾತಾಡಿ ಮ್ಯಾಮ್, ಇಲ್ಲಿಗೆ ರೀಚ್ ಆಗಬೇಕು. ಮೇಡಮ್ ನಮಸ್ತೆ.
1: ನಮಸ್ತೆ.
0: ನಿಮ್ಮದೊಂದು ಪರಿಚಯ ಮಾಡ್ಕೊಳ್ಳಿ ಮ್ಯಾಮ್.
1: ಮ್ಯಾಮ್ ನನ್ನ ಹೆಸರು ಮಂಜುಳಾ ಅಂತ, ತಳೂರಿಂದ ಬರ್ತಿರೋದು. ಬ್ಯೂಟಿಷಿಯನ್ಗೆ ಬರ್ತಾ ಇದ್ದೀನಿ. ಈಗ ಸ್ಟಾರ್ಟ್ ಆಗಿ 2 ತಿಂಗಳಾಗಿದೆ. ಇನ್ನು ಕಲ್ತಿದ್ದೀವಿ, ಇನ್ನು ಸ್ವಲ್ಪ ಕಲಿಯಬೇಕು.
0: ಓಕೆ. 2.5 ತಿಂಗಳಿಗೆ ತಳೂರಿಂದ ಬ್ಯೂಟಿಷಿಯನ್ ಕ್ಲಾಸಿಗೆ ಬರ್ತಾ ಇದ್ರಿ. ಎಷ್ಟು ದೂರ ಇದೆ ಮೇಡಮ್ ನಿಮ್ಮ ಊರಿಗೆ? ಇಲ್ಲಿ
1: ಮ್ಯಾಮ್ ನಾವು 2 ಬಸ್ಸಲ್ಲಿ ಬರ್ತೀವಿ.
0: 2 ಬಸ್ ಅಂತ ಬರಬೇಕು ಜೈಪುರಕ್ಕೆ.
1: ಜೈಪುರಕ್ಕೆ.
0: ಇಲ್ಲಿ ಒಂದು ತರಬೇತಿಯನ್ನು ಕೊಡ್ತಾ ಇದ್ರೆ ಅಂತ ಈಗ ಗೊತ್ತಾಯ್ತು ಮೇಡಮ್.
1: ರವಿ ಸರ್ ಬಂದು ಅಲ್ಲಿ
0: ಮೊಬಿಲೈಸರ್ ಮಾಡೋದು
1: ಹೇಳಿದ್ರು. ಅಂದರೆ ಬೇರೆಯವ್ರಿಗೆ ಗೊತ್ತಿತ್ತು, ನನಗೆ ಗೊತ್ತಿರಲಿಲ್ಲ. ಅವರು ಹೇಳಿದ್ರು, ಅವಾಗ ನಾನು ಬಂದು ಸೇರ್ಕೊಂಡೆ.
0: ಇಲ್ಲೊಂದು ಬ್ಯೂಟಿಷಿಯನ್ ತರಬೇತಿ ಕೊಡ್ತಾ ಇದ್ದಾರೆ ಅಂತ ಅವ್ರ ಮೂಲಕ ಗೊತ್ತಾದ್ರಿಂದ ಬಂದ್ರಿ. ಇದಕ್ಕೆಲ್ಲ ಕುಟುಂಬದ ಸಹಕಾರ ಇತ್ತಾ?
1: ನಾ ಹಸ್ಬೆಂಡ್ ಒಬ್ಬರೇ ಹೋಗು ಅಂತ.
0: ಇವಾಗ ಮನೇಲಿ ಯಾರ್ಯಾರು ಇದ್ದೀರಿ?
1: ನಾನು ಮತ್ತೆ ಹಸ್ಬೆಂಡ್ ಮತ್ತೆ ಮಕ್ಳು ಅಷ್ಟೇ.
0: ಮಕ್ಳಿದಾರಾ?
1: ಇಬ್ರು.
0: ಮನೆಯವ್ರು ಏನು ಮಾಡ್ತಾರೆ ಮೇಡಮ್?
1: ಅವರು ಮಾಮೂಲಿ ಕೆಲ್ಸಕ್ಕೆ ಹೋಗ್ತಾರೆ.
0: ನೀವೇನ್ ಮಾಡ್ತಾ ಇರಿ ಇಲ್ಲಿ ಒಂದು ತರಬೇತಿ ಬರೋಕ್ಕೆ ಮುಂಚೆ?
1: ಏನಿಲ್ಲ
0: ಮನೇಲಿ
1: ಮಕ್ಕಳು ನೋಡ್ಕೊಂಡು.
0: ಮತ್ತೆ ಬ್ಯೂಟಿಷಿಯನ್ ತರಬೇತಿ ಪಡ್ಕೋಬೇಕು ಅಂತ ಆಸಕ್ತಿ ಹೇಗೆ ಬಂತು ಮೇಡಮ್?
1: ಮ್ಯಾಮ್ ನನ್ನ ಚಿಕ್ಕ ವಯಸ್ಸಿಂದ ಆಸೆ ಇತ್ತು, ಇದು ನನ್ನ ಕನಸು ಕೂಡ, ಕಲಿಬೇಕು ನಾನು ಆಗಬೇಕು ಅಂತ. ಆದರೆ ಅವಕಾಶ ಸಿಕ್ಕಿರಲಿಲ್ಲ. ಮತ್ತು ನಾನು ಎಲ್ಲೂ ಹೊರಗಡೆ ಹೋಗಿ ಪರಿಚಯ ಎಲ್ಲ ಎಲ್ಲಿದೆ ಅಲ್ಲಿ ಕೇಳಿದಾಗ ಎಲ್ಲ ಕಡೆ ಬರೀ 25,000 30,000 ಅಂತ ಕೇಳ್ತಾಯಿದ್ರು. ಅಷ್ಟೆಲ್ಲ ಕೊಡೋಷ್ಟು ಹೋಗಿ ಕಲ್ತ್ಕೊಳ್ಳೋಕ್ಕೂ ಆಗಲ್ಲ. ಮತ್ತು ಇನ್ನೊಂದು ಏನಂದರೆ ಮ್ಯಾಮ್, ನನಗೆ ಎಜುಕೇಷನ್ ಇಲ್ಲ, ಎಜುಕೇಷನ್ ಮಾಡಿಲ್ಲ. ಅದರಿಂದ ನಾನು ಎಲ್ಲಿಗೂ ಹೋಗ್ತಿರ್ಲಿಲ್ಲ, ಮನೇಲೇ ಎದ್ರುಕೊಂಡು ಮನೇಲೇ ಇರ್ತಿದ್ದೆ. ಎಲ್ಲೋದ್ರೂ ಓದೋದ ಬಗ್ಗೆನೇ ಕೇಳ್ತಾರೆ, ಅದಕ್ಕೆ ನಾನು ಹೋಗ್ತಿರ್ಲಿಲ್ಲ. ಆಮೇಲೆ ಇಲ್ಲಿಗೆ ನಾನು ರವಿ ಸರ್ಗಾಗಿ ಹೇಳಿದೆ, ಆದರೂ ಪರವಿಲ್ಲ ಸರ್ ಮಾತಾಡೋಣ, ಮ್ಯಾಮ್ ಹತ್ರ ಮಾತಾಡಿ ಅಂತ ಹೇಳಿದ್ರು. ಆಗ ಮ್ಯಾಮ್ ಹತ್ರ ಬಂದು ನಾನು ಹೇಳಿದೆ, ಸರ್ ಸರ್ಟಿಫಿಕೇಟ್ ಎಲ್ಲ ಸಿಗಲ್ಲ, ನಾನು ಓದಿಲ್ಲ ಅಂದರೆ ಅಂತ ಅಂದ್ಕೊಂಡಿದ್ದೆ. ಆಗ ಮ್ಯಾಮ್ ಪರವಾಗಿಲ್ಲ, ನೀವು ಕಲೀರಿ ಅಂತ ಹೇಳಿ ಇದು ಮಾಡಿದ್ರು, ಸಪೋರ್ಟ್ ಮಾಡಿದ್ರು ಮ್ಯಾಮ್. ಅದಕ್ಕೆ ಕಲಿತಾ ಇದ್ದೀನಿ ಮ್ಯಾಮ್.
0: ಅಂದರೆ ಏನು ಎಜುಕೇಷನ್ ಮಾಡಿದ್ದೀನಿ?
1: ಇಲ್ಲ ಮ್ಯಾಮ್, ಏನು
0: ಇಲ್ಲ. ಆದರೂ ನೀವು ಪಾರ್ಲರ್ಗೆ ಅಂದರೆ ಬ್ಯೂಟಿಷಿಯನ್ ಟ್ರೈನಿಂಗ್ ಬಂದಿದ್ದೀನಿ.
1: ಹೌದು.
0: ಏನು ಕಷ್ಟ ಆಗ್ತಾ ಇಲ್ಲ ನಿಮಗೆ?
1: ಕಷ್ಟ ಅಂದರೆ ಏನು ಕಷ್ಟ ಏನಿಲ್ಲ ಮ್ಯಾಮ್. ಮ್ಯಾಮ್ ನಾನು ಸ್ಕೂಲ್ಗೆ ಹೋಗಿಲ್ಲ, ನನಗೆ ಯಾವುದೇ ಓದಿಂದ ಎಜುಕೇಷನ್ಗೆ ಯಾವ ಸರ್ಟಿಫಿಕೇಟು ಇಲ್ಲ. ನಾನು ಮನೆಯಲ್ಲೇ ಇದ್ದೆ ಚಿಕ್ಕ ವಯಸ್ಸಲ್ಲಿ. ಸ್ವಲ್ಪ ನಮ್ಮ ಮಾವ ಟ್ಯೂಷನ್ ಮಾಡ್ತಿತ್ತು, ಆ ಟ್ಯೂಷನಲ್ಲಿ ಅವರು ಟ್ಯೂಷನ್ ಮಾಡುವಾಗ ನನಗೆ ಸ್ವಲ್ಪ ಕಲ್ತ್ಕೊತಾ ಇದೆ. ಹಂಗಂಗೆ ಅವಾಗೆಲ್ಲ ಮರ್ತೋಗ್ಬಿಡ್ತು. ಮತ್ತು ನಾನು ಕಲಿಬೇಕೆಂದರೆ ನನಗೆ ಓದೋದು ಅಂದರೆ ತುಂಬ ಇಷ್ಟ. ಅದರಿಂದ ನಾನು ಬುಕ್ಸ್ ಎಲ್ಲ ಓದೋದು, ಎಲ್ಲೇ ಹೊರಗಡೆ ಬಸ್ಸು ಗಾಡೀಲಿ ಎಲ್ಲರೂ ಹೋಗ್ಬೇಕಂದ್ರೆ ನಾನು ಎಲ್ಲರೂ ಬೋರ್ಡ್ ನೋಡಿದ್ರೆ ಸುಮ್ಮನೆ ಆ ಪಿಕ್ಚರ್ಸ್ಗಳನ್ನೆಲ್ಲ ನೋಡಿ ಅದು ಒಂದೊಂದು ಅಕ್ಷರನ ಕೂಡಿಸಿ ಕೂಡಿಸಿ ಓದ್ಕೊತಿದ್ದೆ. ನಾನು ಓದ್ತಿದ್ದೆ, ಇವಾಗಲೂ ನಾನು ಅದೇ ಮಾಡೋದು. ಎಲ್ಲೋದ್ರೂ ನನಗೆ ದೊಡ್ಡ ಅಕ್ಷರಗಳೆಲ್ಲ ಓದ್ಬಿಡ್ತೀನಿ, ಅದು ಜಾಯಿನ್ ಮಾಡಿ ಹೆಂಗೆ ಬರುತ್ತೆ ಅದನ್ನು ಅರ್ಥ ಮಾಡ್ಕೊಂಡು ಓದಿ ಓದಿ ಕಲ್ತ್ಕೊಂಡಿದ್ದೀನಿ. ನಾನು ಓನಾಗೆ ಕಲ್ತ್ಕೊಂಡು ನಮ್ಮ ಮಾವ ಟ್ಯೂಷನ್ ಮಾಡ್ತಿದ್ರು, ಅವ್ರು ನೋಡಿ ನನ್ನ ಸ್ವಂತ ಎಲ್ಲ. ಈಗಲೂ ಎಲ್ಲೋದ್ರೂ ನನ್ನ ದೊಡ್ಡ ಬೋರ್ಡಲ್ಲಿ ಏನಾದ್ರು ಅಕ್ಷರಗಳಿದ್ರೆ ಅದು ಏನಿರ್ಬೋದು ಅಂತ ಓದಿ ಮತ್ತು ಅದ್ರದ್ದು ಸಣ್ಣ ಒತ್ತಕ್ಷರಗಳಿರುತ್ತಲ್ಲ ಅದ್ರ ಜೊತೆಗೆ ಜಾಯಿನ್ ಮಾಡಿದ್ರೆ ಏನು ಬರುತ್ತೆ ಮೀನಿಂಗ್ ಅಂತ ಓದಿ ಓದಿ ಕಲ್ತ್ಕೊಂಡು.

0: ಆಸಕ್ತಿ ಇರೋದ್ರಿಂದ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಸೊ ಹಂಗಾಗಿ ಈಗ ಬ್ಯೂಟಿಷಿಯನ್ ಬರ್ತಾ ಇದ್ದಾರೆ, ಹಂಗಾಗಿ ಏನು ಕಷ್ಟ ಆಗ್ತಾ ಇದೆ.
1: ಅದೇ ಸ್ವಲ್ಪ ಅದು ಇಂಗ್ಲೀಷ್ ಬಂದು ಇಂಗ್ಲೀಷ್ನು ಓದ್ತೀನಿ ಮ್ಯಾಮ್, ಆದರೆ ಇಂಗ್ಲೀಷಲ್ಲಿ ಕೂಡ್ಸ್ ಬರ್ತಾರಲ್ಲ ಅದು ಓದೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ.
0: ಒಬ್ಬ ಉತ್ತಮ ಬ್ಯೂಟಿಷಿಯನ್ ಆಗಬೇಕು ಅಂತಂದರೆ ಎಜುಕೇಷನ್ ಇರಬೇಕು, ಇರಲೇಬೇಕು ಅನ್ನೋದೇನಿಲ್ಲ.
1: ಅದೇ ಮ್ಯಾಮು ಸರ್ ಎಲ್ಲ ನಮಗೆ ಇದು ಮಾಡುವಾಗ ಹೇಳ್ತಾರೆ, ಓದ್ ಎಜುಕೇಷನ್ ಇಂಪಾರ್ಟೆಂಟ್ ಇಲ್ಲ ಅಂತ ಹೇಳ್ತಿಲ್ಲ, ಆದರೆ ಸ್ಕಿಲ್ ಇರಬೇಕು ಅಂತ ಹೇಳಿದ್ದಾರೆ. ಅದು ನನ್ನ ಮೈಂಡಲ್ಲಿದೆ, ಏನೇ ಮಾಡಬೇಕು ನಮ್ಮ ತಲೆ ಉಪಯೋಗಿಸ್ಕೋಬೇಕು, ಎಲ್ಲದಕ್ಕೂ ಎಜುಕೇಷನೇ ಬೇಕು ಅಂತೇನಿಲ್ಲ, ಬ್ರೈನ್ ಚೆನ್ನಾಗಿ ವರ್ಕ್ ಆದರೆ ಸಾಕು ಅಂತ ಹೇಳ್ತಾ ಇರ್ತಾರೆ ಯಾವಾಗಲೂ. ಅದನ್ನು ಯೂಸ್ ಮಾಡಿಕೊಂಡು ನಾನು ಕಲಿಯಬೇಕು. ಇವಾಗ ನಾನು 3 ತಿಂಗಳಲ್ಲಿ ಕಲಿಯೋಕ್ಕಾಗಿಲ್ಲ ಅಂದರೆ ಅಟ್ಲೀಸ್ಟ್ ಈಗ ಮ್ಯಾಮ್ 3 ತಿಂಗಳು ಕಲಿಸಿರೋ ಅದನ್ನು ಒಂದು ವರ್ಷನಾದರೂ ಕೂತ್ಕೊಂಡು ಅದನ್ನೇ ನಾನು ಓನಾಗೆ ಪ್ರಾಕ್ಟೀಸ್ ಮಾಡಿ ಕಲ್ತು ನಾನು ಒಂದ್ಸಲ ಈ ಸಂಸ್ಥೆಗೆ ನಾನು ಬ್ಯೂಟಿಷಿಯನ್ನಾಗಿ ಬರಬೇಕು ಅಂತ ನನ್ನ ಆಸೆ ಇದೆ. ಅದು ಮಾಡೇ ಮಾಡ್ತೀನಿ ಅಂತ
0: ಅಂದರೆ ಒಂದು ಮುಂದಿನ ಗುರಿ ಉದ್ದೇಶ ಏನು ಅಂತಂದರೆ ಬ್ಯೂಟಿಷಿಯನ್ ಆಗಿ ಸಂಸ್ಥೆಗೆ ನಾನು ಮತ್ತೆ ಬರಬೇಕು ಅನ್ನೋದನ್ನ ಹೇಳ್ತಿದ್ರಿ. ತಳೂರಿಂದ ಬರ್ತಾ ಇದ್ದೀನಿ ಅಂತ ಹೇಳಿದ್ರಿ. ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರ ಸ್ಥಳೀಯ ಮಹಿಳೆಯರಿಗೆ ಅನುಕೂಲ ಆಗಲಿ ಅನ್ನೋದು ದೃಷ್ಟಿಯಿಂದ ಈ ರೀತಿ ತರಬೇತಿಯನ್ನು ಕೊಡ್ತಾ ಇದ್ದಾರೆ.
1: ಈಗ ನಾನೇ ಇದ್ದೀನಿ ಮ್ಯಾಮ್ ಉದಾಹರಣೆಗೆ, ಯಾಕೆಂದ್ರೆ ನಾವು ಓದಿಲ್ಲ, ನನ್ನ ಥರ ಹುಡುಗಿರು ಇನ್ನೂ ಇರ್ತಾರೆ, ಎಲ್ಲೆಲ್ಲೋ ಇರ್ತಾರೆ, ಅಂಥವ್ರನ್ನ ನೋಡಿ ಈ ಸಂಸ್ಥೆಯಿಂದ ಉಪಯೋಗ ಆಗಲಿ ಅಂತ ನನ್ನ ಆಸೆ. ಅಂದರೆ ಜಾಸ್ತಿ ಏನು ಸರ್ ಆಗಲಿ ಮ್ಯಾಮ್ ಆಗಲಿ ಓದಿರಬೇಕು ಅಂತ ಏನಿಲ್ಲ, ಸ್ವಲ್ಪ ಓದಿದ್ರು ಸಾಕು ಇದು ಮಾಡಬೇಕು ಅಂತ ಹೇಳ್ತಾರೆ. ಸಂಸ್ಥೆಯಿಂದ ನಮ್ಮಂಥ ಹುಡುಗಿರು ಎಲ್ಲೆಲ್ಲೋ ಮೂಲೆಯಲ್ಲಿರೋರೆಲ್ಲ ಬರಬೇಕಂತ ಆಸೆ ಪಡ್ತೀನಿ. ಅವರು ಕಲಿಬೇಕು ಮ್ಯಾಮ್ ಅದಕ್ಕೆ ಎಲ್ಲ ಹೇಳಿ ಎಲ್ಲ ಪ್ರಾಕ್ಟೀಸ್ ಮಾಡ್ತಾರಲ್ಲ, ಬೇರೆ ಕಡೆ ನಾನು ಕೇಳ್ಪಟ್ಟಿದ್ದೀನಿ, ಎಲ್ಲ ಅವ್ರ ಸುಮ್ಮನೆ ತೋರಿಸ್ಬಿಡ್ತಾರೆ ಏನು ಮಾಡ್ತಾರೆ, ಆದರೆ ಮ್ಯಾಮ್ ಆಗಲ್ಲ. ಮ್ಯಾಮ್ ಎಲ್ಲನೂ ಪ್ರತಿಯೊಂದೂ ಹೇಳ್ಕೊಡ್ತಾರೆ, ಕಲೀರಿ ಕಲೀರಿ ಅಂತ ಅವ್ರು ನಮಗೆ ಇದು ಮಾಡ್ತಾ ಇರ್ತಾರೆ. ನಾವೇ ತುಂಬ ಸಲ ರಜಾ ಹಾಕ್ಬಿಡ್ತೀವಿ ಇದು ಮಾಡ್ತಾರೆ, ಅವಾಗ ಅವರು ಸ್ವಲ್ಪ ಇದ್ದಾಗೆ ಹೇಳ್ತಾರೆ ನಿಮ್ಗೆ ಇದೇ ಇಂಪಾರ್ಟೆಂಟು, ಕಲಿಯೋದೇ ಇಂಪಾರ್ಟೆಂಟು, ನೋಡಿ ಕಲಿಯೋದೇ ಇಂಪಾರ್ಟೆಂಟ್ ಅಂತ ಹೇಳಿ ಮ್ಯಾಮು ಆ ಪ್ರಾಡಕ್ಟ್ಗಳನ್ನೆಲ್ಲ ತೋರಿಸಿ ಹೇಳಿ ಅದ ಹೆಸರೆಲ್ಲ ಹೇಳಿ ಏನು ಮಾಡಬೇಕು ಇದಾದ ನಂತರ ಏನು ಮಾಡಬೇಕು ಪ್ರತಿಯೊಂದು ಹೇಳ್ಕೊಡ್ತಾರೆ. ಅದನ್ನು ನಮ್ಮ ಕೈಲೇ ಇರೋದು, ಮ್ಯಾಮ್ದು ಡ್ಯೂಟಿ ಅವ್ರು ಮಾಡ್ತಾರೆ ಕರೆಕ್ಟಾಗಿ, ಅದನ್ನು ನಾವು ಅದರಿಂದ ಅದನ್ನೇ ತಲೆಯಲ್ಲಿ ಇಟ್ಕೊಂಡು ಮಾಡಬೇಕು ಅಷ್ಟು.
0: ಪ್ರಾಕ್ಟಿಕಲ್ ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾರೆ,
1: ಮ್ಯಾಮ್ ಹೇರ್ ಕಟಿಂಗು, ಹೇರ್ ಸ್ಟೈಲು, ಸೀರೆ ಟೈಪಿಂಗು, ಐಬ್ರೋ, ಮೇಕಪ್ ಎಲ್ಲ ನಡೀತಾ ಇದೆ, ಅದೆಲ್ಲ ಕಲಿತೆ
0: ಎಲ್ಲ ಕಲಿತೀನಿ. ಸ್ವ ಉದ್ಯೋಗ ಮಾಡ್ತೀನಿ ಅಂತಂದ್ರೆ
1: ಮಾಡ್ಬೋದು ಮ್ಯಾಮ್, ಅದೇ ಬಜೆಟ್ ಪ್ರಾಬ್ಲಮ್ ಇರೋದ್ರಿಂದ.
0: ಉತ್ತಮ ಹುಡುಗಿ 3 ತಿಂಗಳಲ್ಲಿ ಹೊರಹೊಮ್ಮತೀರಿ, ಕಾನ್ಫಿಡೆಂಟ್ ಇದೆ. ನೆಕ್ಸ್ಟ್ ಏನ್ ಮಾಡ್ಬೇಕು ಅನ್ಕೊಂಡು?
1: ಮ್ಯಾಮ್ ಕೆಲ್ಸಕ್ಕೆ ಹೋಗ್ಬೇಕು, ಪಾರ್ಲರ್ ಕೆಲ್ಸಕ್ಕೆ ಹೋಗಿ ಸೇರ್ಕೊಂಡು ಮಾಡ್ಬೇಕು ಅಂತ ಇದೆ.
0: ಇದು ಕುಟುಂಬದ ಸಹಕಾರ ಚೆನ್ನಾಗಿದೆಯಾ?
1: ಯಾರು ಬೇಡ ಅನ್ನೋರು ಯಾರು ಇಲ್ಲ ಮ್ಯಾಮ್, ಅಂದ್ರೆ ಹೋಗ್ತೀನಿ ಅಂತ ಹೇಳಿದ್ರೆ ನಮ್ಮ
0: ಕಳಿಸ್ತಾರೆ.
1: ಸಂಸ್ಥೆ ಬಗ್ಗೆ ಹೇಳದ್ ಬಾಯಲ್ಲಿ ಹೇಳ್ದಷ್ಟು ಈಸಿ ಅಲ್ಲ, ದೊಡ್ಡದು ಅದು, ಇದರಿಂದ ಒಳ್ಳೆ ಇದೈತೆ ನಮಗೆ, ಅನುಕೂಲ ಐತೆ. ಮಹಿಳೆಯರಿಗೆ ಮ್ಯಾಮ್ ಯಾರೂ ಸುಮ್ಮನೆ ಕುತ್ಕೋಬೇಡಿ, ಎಲ್ಲನೂ ಕಲ್ತ್ಕೊಂಡು ಮುಂದೆ ಅವ್ರ ಕಾಲ ಮೇಲೆ ಅವರೇ ನಿಂತ್ಕೊಂಡು ಮಾಡಬೇಕು, ಏನಾದರೂ ಕೆಲಸ ಮಾಡಬೇಕು, ಸುಮ್ಮನೆ ಕಲ್ತ್ಬಿಟ್ಟು ಮನೆಯೆಲ್ಲ ಕುತ್ಕೊಳ್ಳೋದನ್ನು ಮಾಡಬೇಕು ಅಂತ ನಾನು
0: ಹೇಳ್ತೀನಿ.
1: ಅಂದರೆ ಎಲ್ಲರೂ ಮಹಿಳೆಯರು ಎಲ್ಲರೂ ಕೆಲಸ ಮಾಡಬೇಕು, ಏನಾದರೂ ಬ್ಯೂಟಿಷಿಯನ್ ಒಂದೇ ಅಂತಲ್ಲ, ಯಾವುದಾದ್ರಲ್ಲ ಅವ್ರಿಗೆ ಯಾವುದು ಆಸಕ್ತಿ ಇದೆಯೋ ಅದರಲ್ಲಿ ಮಾಡಿ ಕಲ್ತು ಮಾಡಬೇಕು ಅಂತ ನಾನು ಹೇಳ್ತೀನಿ ಅಷ್ಟೇ.
0: ಅಂದರೆ ಈಗ ಒಬ್ಬ ಏನು ಶಿಕ್ಷಣವನ್ನು ಪಡೆಯಿದ್ದಾನೆ, ಯಾವುದೇ ಥರ ಸರ್ಟಿಫಿಕೇಟ್ನು ತೊಗೊಳ್ದೇನೆ, ಈ ಬ್ಯೂಟಿಷಿಯನ್ ಟ್ರೈನಿಂಗ್ನ ತೊಗೋತಾ ಇದ್ದೀರಿ ಅಲ್ವಾ, ಸೊ ಇದ್ರ ಬಗ್ಗೆ ನೀವೇನು ಹೇಳೋದಕ್ಕೆ ಇಷ್ಟಪಡ್ತೀರಿ?
1: ಛಲ ಇರಬೇಕು ಮ್ಯಾಮ್, ಅಂದರೆ ನಾ ಮಾಡ್ತೀನಿ ಅನ್ನೋ ನಂಬಿಕೆ ನಮ್ಮ ಮೇಲೆ ನಮಗೆ ಇರಬೇಕು. ಅದು ಬತ್ತದೆ ಅಂತಂದರೆ ಆಟೋಮೆಟಿಕಾಗಿ ಯಾವ್ದು ಬೇಕಾದ್ರೂ ಕಲಿಬೋದು.
0: ಅಂದರೆ ಎಜುಕೇಷನ್
1: ಇಂಪಾರ್ಟೆಂಟ್ ಏನೂ ಅಲ್ಲ
0: ಜೀವನದಲ್ಲಿ, ಅದು ಭಾಗ ಅದೇ ಜೀವನ.
1: ಆದರೆ ಹೊರಗಡೆಗೆ ಬೇಕೇ ಬೇಕು ಎಜುಕೇಷನ್ನು, ಆದರೆ ನಾವು ಕಲಿಬೇಕು ಅಂತಂದರೆ ಓದಿಲ್ಲ ಆದ್ರೂ ಕಲಿಬೋದು ಅಂತ ನಾನು ಹೇಳ್ತೀನಿ.
0: ಭಾಳ ಸಂತೋಷ ನಮ್ಮ ಇಷ್ಟೊತ್ತು ನಮ್ಮ ಜೊತೆ ಇದ್ದು ಅವಳು ಸ್ಫೂರ್ತಿದಾಯಕ ವಿಚಾರಗಳನ್ನ ನಮ್ಮ ಜೊತೆ ಹಂಚ್ಕೊಡೋದಕ್ಕೆ ಧನ್ಯವಾದ. ನಮಸ್ತೆ.
2: ನಮಸ್ತೆ ಮ್ಯಾಮ್, ನನ್ನ ಹೆಸರು ಶಿಲ್ಪಾ ಅಂತ, ನಾನು ಕೊಡಗಾದಿಂದ ಬರ್ತಿರೋದು ಬ್ಯೂಟಿಷಿಯನ್ ಕ್ಲಾಸ್ಗೆ. ನನಗೆ ಬ್ಯೂಟಿಷಿಯನ್ ಕಲಿಯೋದ್ರ ತುಂಬ ಇಂಟ್ರೆಸ್ಟ್ ಇತ್ತು, ಅದಕ್ಕೆ ಬಂದಿದ್ದೀನಿ. ಅದು ನನ್ನ ಫ್ರೆಂಡ್ಗೆ ಹೇಳಿದ್ದೆ ನಾನು ಬ್ಯೂಟಿಷಿಯನ್ ಕಲಿಬೇಕು ಅಂತ. ಆಗ ಇವರು ರುಕ್ಮಿಣಿ ಮ್ಯಾಮ್ ಅಲ್ಲಿ ಊರೊಳಗೆ ಬಂದಿದ್ರು, ಆವಾಗ ಅವಳು ಇದರಿಂದ ಹೇಳಿ ಬಂದವರ ಟ್ರೈನಿಂಗ್ ಆಯಿತು ಜೈಪುರದಲ್ಲಿ, ಹೋಗೋಣ ಅಂತಂತ ಹೇಳಿದ್ರು. ಅವಳು ಸ್ವಲ್ಪ ಫ್ಯಾಷನ್ ಡಿಸೈನಿಂಗ್ ಮಾಡ್ತಿದ್ದಾಳೆ, ಅದಕ್ಕೆ ಹೋಗೋಣ ಅಂತಂತ ಹೇಳಿದ್ರು. ಸರಿ ಹೋಗೋಣ ಬಾ ಅಂತಂದ್ಬಿಟ್ಟು ಅವಳು ಫ್ಯಾಷನ್ ಡಿಸೈನ್ ಸೇರ್ಕೊಂಡು ನಾನು ಬ್ಯೂಟಿಷಿಯನ್ ಸೇರ್ಕೊಂಡೆ ಮಾಡ್ತಿದ್ದೀನಿ.
0: ಈಗ ನಡೀತಿದೆ ಮ್ಯಾಮ್.

0: ಕ್ಲಾಸ್?
1: ಮ್ಯಾಮ್ ಚೆನ್ನಾಗಿ ನಡೀತೈತೆ ಕ್ಲಾಸ್, ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ, ಎಲ್ಲ ರೀತಿದ್ವಿ ಕಲಿತಿದ್ದೀವಿ. ಇನ್ನು 2 ತಿಂಗಳು ಆಯಿತು, ಇನ್ನೊಂದು ಮೇಕಪ್ ಕ್ಲಾಸ್ ಇದ್ದಾವೆ. ನಾವು ಏನಾದ್ರು ಬಿಸ್ನೆಸ್ ಮಾಡಬೇಕು ಅನ್ಕೊಂಡಿದ್ವಿ.
0: ಮುಂದಿನ ಗುರಿ ಉದ್ದೇಶ
1: ಅದೇ, ನಾವು ಬಿಸ್ನೆಸ್ ಮಾಡಬೇಕು ಅನ್ಕೊಂಡಿದ್ದೀವಿ.
0: ಅಂದರೆ ಒಂದು ಬಿಸ್ನೆಸ್ ಮಾಡ್ತೀರಾ?
1: ಹಾಂ, ಮಾಡಬೇಕು.
0: ಈಗ ಏನೇನೆಲ್ಲ ಕಲ್ತಿದ್ದೀರಿ ಮೇಡಮ್?
1: ಹಾಂ ಮ್ಯಾಮ್, ಐಬ್ರೋ ಮಾಡೋದು, ಮತ್ತು ಮೆಹಂದಿದು, ವ್ಯಾಕ್ಸು, ಫೇಸ್ ವ್ಯಾಕ್ಸು, ವ್ಯಾಕ್ಸ್ ಮಾಡೋದು, ಮತ್ತು ಏರ್ ಕಟಿಂಗು, ಹೇರ್ ಸ್ಟ್ರೈಟ್ನಿಂಗ್ ಎಲ್ಲ ಪ್ರತಿಯೊಂದು ಹೇಳ್ಕೊಟ್ಟಿದ್ದಾರೆ, ಮಾಡ್ತಿದ್ದೀವಿ.
0: ಉತ್ತಮ ಬ್ಯೂಟಿಷಿಯನ್ ಆಗಿ ಅವರು ಅಂತೀರಾ ಈ 3 ತಿಂಗಳು?
1: ಹಾಂ, ಮಾಡ್ತೀವಿ ಮ್ಯಾಮ್. ಬಂದಿದ್ದೇವೆ ಇವಾಗ, ಆಲ್ರೆಡಿ ಟ್ರೈನಿಂಗ್ ತಗೊಂಡಿರೋವಾಗಲೇ ಮದುವೆ ಆರ್ಡ್ರುಗಳೆಲ್ಲ ಬಂದಿದ್ದೆ ಮ್ಯಾಮ್.
0: ಹೌದಾ?
1: ಸಿಕ್ತಿದ್ದೇವೆ,
0: ತರಬೇತಿಯಲ್ಲಿ ಸಂಪಾದನೆ ಮಾಡೋಕೆ ಸ್ಟಾರ್ಟ್ ಮಾಡೋದು
1: ಸಿಕ್ಕಿದೆ. 2 ಆರ್ಡ್ರು ಸಿಕ್ಕಿದೆ ಮ್ಯಾಮ್, ಹೇಳ್ಬಿಟ್ಟು ಹೋಗಿ ಮಾಡಿಸಿದ್ದೀವಿ. ಸಿಕ್ತದೆ, ಏನಿಲ್ಲ ಮ್ಯಾಮ್ ನನಗೆ.
0: ಅಂದರೆ ಒಂದು ಉದ್ಯೋಗ ಮಾಡಿದ್ರೆ ಒಂದು ಕಾನ್ಫಿಡೆಂಟ್
1: ಕಾನ್ಫಿಡೆಂಟ್ ಆಯ್ತು. ಪಾರ್ಲರ್ಗಿಂತ ಮಾಮೂಲಿ ಫ್ಯಾಷನ್ ಡಿಸೈನ್ ಇವಾಗ ಬಾಡಿಗೆಗಳ್ದು ಇದ್ಕೇಳಿ ಬಟ್ಟೆ ಕೇಳ್ತಾರೆ, ಆ ರೀತಿ ಇಟ್ಕೊಂಡು ಈ ರೀತಿ ಮೇಲಕ್ಕೆಲ್ಲ ಹೋಗ್ಬೇಕು ಅಂತ ನಾನು ಪ್ಲ್ಯಾನ್ ಮಾಡಿದೆ.
0: ಅಂದರೆ ಎರಡೂ ಗೊತ್ತಿದೆ ನಿಮಗೆ, ಫ್ಯಾಷನ್ ಡಿಸೈನಿಂಗ್
1: ಅದು ಸ್ವಲ್ಪ ಗೊತ್ತಿದೆ.
0: ಸೊ ಎರಡನ್ನೂ ಮಾಡಬೇಕು ಅನ್ನೋ ಮುಂದೆ ಒಂದು ಗುರಿ ಉದ್ದೇಶ ಇಟ್ಕೊಂಡಿದ್ದೀವಿ. ಈ VRLC ಸೆಂಟರ್ ಜೈಪುರದಲ್ಲಿ ಆರಂಭ ಮಾಡಿ ಈ ರೀತಿಯ ಸ್ಥಳೀಯ ಮಹಿಳೆಯರಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಟ್ರೈನಿಂಗ್ನ ಕೊಡ್ತಾ ಇರುವಂಥದ್ದು ಎಷ್ಟು ಅನುಕೂಲ ಆಗ್ತಾಯಿದೆ?
1: ತುಂಬ ಅನುಕೂಲ ಆಗ್ತೈತೆ ಮ್ಯಾಮ್, ಎಲ್ಲ ಮಹಿಳೆಯರಿಗೆ ತುಂಬ ಅನುಕೂಲ ಆಗ್ತೈತೆ. ನಮಗೂ ಸ್ವಲ್ಪ ಎಲ್ಲ ಮಹಿಳೆಯರಿಗೆ ಅವ್ರವ್ರ ಕಾಲ ಮೇಲೆ ನಿಂತ್ಕೊಳ್ಳೋಕ್ಕೆ
0: ಅವಕಾಶ
1: ಸಿಗ್ತೈತೆ ಮ್ಯಾಮ್.
0: ಮಹಿಳೆಯರಿಗೆ ಏನು ಸಂದೇಶ ಹೇಳೋದಕ್ಕೆ ಇಷ್ಟಪಡ್ತೀವಿ?
1: ಏನಿಲ್ಲ, ನಮ್ಮಂಗೆ ಎಲ್ಲರೂ ಬಂದು ಕಲೀರ, ಅವ್ರ ಕಾಲ ಮೇಲೆ ನಿಂತ್ಕೊಳ್ಳಿ, ಅವ್ರ ಜೀವನ ನೋಡ್ಕೋಬೇಕು, ಮಕ್ಕಳು ನನ್ನ ಎಲ್ಲರನ್ನು ನೋಡಬೇಕು ಅನ್ನೋದು ಹೇಳಿ.
0: ಭಾಳ ಸಂತೋಷ ಮ್ಯಾಮ್ ಇಷ್ಟೊತ್ತು ನಮ್ಮ ಜೊತೆ ಇದ್ದು ನಿಮ್ಮ ಒಂದು ತರಬೇತಿ ಅನುಭವವನ್ನು ಹಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳು.
1: ಥ್ಯಾಂಕ್ ಯು ಮ್ಯಾಮ್.
0: ಮೇಡಮ್ ನಮಸ್ತೆ.
2: ನಮಸ್ತೆ ಮ್ಯಾಮ್.
0: ನಿಮ್ಮ ಹೆಸರು ಮ್ಯಾಮ್?
2: ಮಂದಾರ.
0: ಯಾವೂರು ಮ್ಯಾಮ್?
2: ಮಾದಾಪುರ ಹತ್ರ ಚಿಕ್ಕೇರಿಯವರು.
0: ಮನೇಲಿ ಯಾರ್ಯಾರು ಇದ್ರಿ ಮ್ಯಾಮ್?
2: ನಮ್ಮ ಮನೆಯವರು, ಇಬ್ಬರು ಮಕ್ಕಳು, ಅತ್ತೆ, ಮಾವ, ಮೈದ.
0: ಈ ಬ್ಯೂಟಿಷಿಯನ್ ತರಬೇತಿ ಪಡಿಬೇಕು ಅಂತ ಆಸಕ್ತಿ ಇತ್ತ ಮೇಡಮ್?
2: ಆಸಕ್ತಿ ಏನ ಇತ್ತು ಅಂದರೆ ಅಷ್ಟು ಅಮೌಂಟ್ ಕೊಟ್ಟು ಕಲಿಯೋಕ್ಕಾಗಲ್ಲ ಅನ್ನೋದೊಂದು ಮೈಂಡಲ್ಲಿ ಇತ್ತು, ಅದಕ್ಕೋಸ್ಕರ ಮಾಡ್ತಿರ್ಲಿಲ್ಲ. ಈ ಸಂಸ್ಥೆ ಕಡೆಯಿಂದ ಈ ಥರ ಕಮ್ಮಿ ಅಮೌಂಟಲ್ಲಿ ಹೇಳ್ಕೊಡ್ತಾರೆ ಅಂತ ಗೊತ್ತಾದ್ಮೇಲೆ ಬಂದು.
0: ಯಾವಾಗ ಗೊತ್ತಾಯಿತು, ಯಾರು ಹೇಳಿದ್ರು?
2: ಅದು ಮನೆಗೆ ವಿಸಿಟ್ ಮಾಡಿದ್ರು ಸಂಸ್ಥೆ ಕಡೆಯಿಂದ, ರವಿ ಸರ್ ಅಂತ, ಅವರಿಂದ ಗೊತ್ತಾಗಿ ತಿಳ್ಕೊಂಡು ಬಂದಿದ್ದೆ.
0: ಅಂದರೆ ನಿಮಗೆ ಮೊದಲಿಂದ ಆಸಕ್ತಿ ಇದ್ದೇ ಬಂದಿದ್ದ? ನಾವು ಟ್ರೈನಿಂಗ್ ಪಡ್ಕೊಳ್ಳೋದು ಅಂದ್ರೆ ಅವಕಾಶಗಳು ಇರಲಿಲ್ಲ, ಈಗ ಅವಕಾಶ ಸಿಕ್ತು, ಅದಕ್ಕೆ
2: ಅಷ್ಟು ಅಮೌಂಟ್ ಕೊಟ್ಟು ಕಲಿಯೋಕ್ಕಾಗಲ್ಲ ನನ್ನ ಮೈಂಡಲ್ಲಿ ಇದ್ದು ಬೇಡ ಅಂತ ಇದ್ದು, ಇವಾಗ ಕಮ್ಮಿ ಇದ್ರೆ ಅಮೌಂಟ್ ಇಂದ ಹೇಳ್ಕೊಡ್ತಿದ್ರಲ್ಲ ಅದಕ್ಕೋಸ್ಕರ ಜಾಯ್ನ್ ಆಯ್ತು.
0: ಎಷ್ಟು ದಿನ ಆಯಿತು ನೀವು ಜಾಯ್ನ್ ಆಗಿ?
2: 2 ತಿಂಗಳಾಯಿತು.
0: ಏನೇನೆಲ್ಲ ಕಲ್ತಿದ್ದೀರಿ?
2: ಅದೇ ಮೆಹಂದಿ, ಹೇರ್ ಕಟ್ಟು, ಮತ್ತು ಫೇಷಿಯಲು, ವ್ಯಾಕ್ಸ್ ಮಾಡೋದು, ಸ್ಯಾರಿ ಟ್ರ್ಯಾಪಿಂಗು, ದಾರೆ ಮೇಕಪ್ದು ನೆನ್ನೆ ಎಲ್ಲ ಹೇಳ್ಕೊಟ್ಟಿದ್ದಾರೆ, ನಾವು ಪ್ರಾಕ್ಟೀಸ್ ಮಾಡಬೇಕು. ಆಲ್ಮೋಸ್ಟ್ ಎಲ್ಲ ಮುಗಿದಿದೆ, ಮೇಕಪ್ ಕ್ಲಾಸ್ ಒಂದು ಬ್ಯಾಲೆನ್ಸ್ ಇದೆ, ನಾವು ಪ್ರಾಕ್ಟೀಸ್ ಮಾಡಬೇಕು.
0: ಅಂದರೆ ಇದಕ್ಕೆಲ್ಲ ಕುಟುಂಬದ ಸಹಕಾರ ಇತ್ತ ನೀವು ಇಲ್ಲಿ ಬರೋದಕ್ಕೆ?
2: ಇದೆ
0: ಇದೆ. ಈ ಮುಂಚೆ ಏನು ಮಾಡ್ತಾ ಇದ್ರಿ ಮೇಡಮ್? ಇಲ್ಲಿ ಮನೆಯಲ್ಲೇ ಬರೋದಕ್ಕೆ ಮುಂಚೆ
2: ಮನೆಯಲ್ಲೇ ಇದ್ದು 8 ವರ್ಷ ಇವಾಗ ಕಳಿಸಿರೋದು.
0: ಮತ್ತು ನೆಕ್ಸ್ಟ್ 3 ತಿಂಗಳ ತರಬೇತಿ ಮುಗಿದ ನಂತರ ನಿಮ್ಮ ಒಂದು ಗುರಿ ಉದ್ದೇಶನ ತಿಳಿಸೋದಾದ್ರೆ?
2: ಮುಗಿದ್ಮೇಲೆ ಮತ್ತೆ ಪಾರ್ಲರಲ್ಲಿ ಎಲ್ಲರೂ ಸೇರ್ಕೊಂಡು ಕೆಲಸ ಮಾಡಿ ಒಂದು 6 ತಿಂಗಳು 1 ಇಯರ್ ಮಾಡಿ ಮತ್ತೆ ಸ್ವಲ್ಪ ಇದಾದಮೇಲೆ ನಾನೇ ಓನಾಗಿ ಇಡಬೇಕು ಅಂತ ಡಿಸೈಡ್ ಮಾಡಿದ್ದೆ. ಬಡವ್ರ ಥರ ಇರ್ತಾರಲ್ಲ, ಅವ್ರಿಗೆ ಹೆಲ್ಪ್ ಆಗುತ್ತೆ, ಕಲಿತು ವೇಸ್ಟ್ ಮಾಡಬಾರ್ದು, ಆ ಜೀವನನ ಮುಂದೆ ರೂಪಿಸ್ಕೋಬೇಕು, ಚೆನ್ನಾಗಿ ಕಲಿತು ಅದನ್ನು ವೇಸ್ಟ್ ಮಾಡಬಾರ್ದು ಅಂತ.
0: ಸಂತೋಷ, ನಿಮ್ಮ ಅನುಭವ ಹಂಚ್ಕೊಂಡಿದ್ದಕ್ಕೆ ಧನ್ಯವಾದ.
2: ಥ್ಯಾಂಕ್ ಯು ಮ್ಯಾಮ್.
0: ಮೇಡಮ್ ನಮಸ್ತೆ.
2: ನಮಸ್ತೆ.
0: ನಿಮ್ದೊಂದು ಸಣ್ಣ ಪರಿಚಯನ ತಿಳಿಸ್ಕೊಡಿ
2: ಮ್ಯಾಮ್. ನನ್ನ ಹೆಸರು ಪೂರ್ಣ ಅಂತ, ನಾವು HD ಕೋಟೆಯಿಂದ ಚಿಕ್ಕೇರಿಯವರಿಂದ ಬಂದಿರೋದು ನಾವು. ನನಗೆ ತುಂಬ ಆಸೆ ಇತ್ತು ಮ್ಯಾಮ್ ಇದ್ರ ಕಲಿಬೇಕು ಅಂತ, ತುಂಬ ಕನಸಿದೆ ಹೇಳಿನ ಕಲಿಬೇಕಂತ. ಮ್ಯಾಮ್ ಮುಂಚೆನೆ ಹೇಳಿದ್ರು 5 ವರ್ಷದಿಂದ, ಅವಾಗಲೇ ಸೇರ್ಕೊ ಬಂದಿದ್ರೆ ಇವಾಗ ಎಲ್ಲೆಲ್ಲಿ ಇರ್ತಿದ್ದ ಗೊತ್ತಿಲ್ಲ. ಇಲ್ಲಿ ಮಂದರ ಇದಾರಲ್ಲ, ಅವ್ರಿಗೆ ಮೊದಲೇ ಹೇಳಿದೆ ನನಗೆ ಯಾವ್ದಾದ್ರು ಬ್ಯೂಟಿಷಿಯನ್ ಕಲಿಬೇಕು ಅಂತ ತುಂಬ ಇಷ್ಟ, ನಿಮ್ಗೆ ಏನಾದ್ರು ಗೊತ್ತಿದ್ರೆ ಹೇಳಿ ಅಂತ ಹೇಳಿದ್ದಕ್ಕೆ ಅವ್ರು ನೆನಪಿಸ್ಕೊಂಡು ನಂಗೆ ಕಾಲ್ ಮಾಡಿ ಈ ರೀತಿ ಐತೆ, ಹೋಗೋಣ ಬಾ ಅಂತ ಕರೆದಿದ್ದಕ್ಕೆ ಇಲ್ಲಿ ಬಂದು ಇಂಟರ್ವ್ಯೂ ಮಾಡಿ ಹೋಗಿದ್ದು ಮ್ಯಾಮ್. ಇದರಿಂದ ತುಂಬ ಚೆನ್ನಾಗಿದೆ, ಕಲಿಬೋದು ಅಂತ ಇಷ್ಟ ಆಯಿತು. ಅದರಲ್ಲೂ ನನಗೆ ಮ್ಯಾಮ್ ನೋಡಿ ಇನ್ನೂ ಖುಷಿ ಆಯಿತು, ಯಾಕಂದರೆ ಅವ್ರು ನಮ್ಗೆ ಗೊತ್ತಿರೋರಲ್ವ, ತುಂಬ ಆಸೆ ಆಯಿತು ಕಲಿಬೇಕಲ್ಲ ಅನ್ನೋ ಒಂದು ಆಸೆ ಇದೆ. ಅಂದರೆ ಇವಾಗಂತೂ ನಾವು ಹೊರಗಡೆ ಹೋಗಿ ದುಡಿಯೋಕ್ಕೂ ನಮ್ಮ ಕಲ್ಲ ಆಗಲ್ಲ, ಅಷ್ಟು ನಾವು ಇದರಲ್ಲೂ ಇಲ್ಲ, ಯಾರು ಕಳಿಸೋದಿಲ್ಲ. ಈಗ ಗೊತ್ತಲ್ಲ, ಈಗ ಸ್ವಸ್ಥಿರೋ ಆಚೆ ಕಡೆ ಕಳಿಸೋದೇ ಇಲ್ಲ. ಇದಕ್ಕೆ ಕಳಿಸಿದರೆ ಅಂದರೆ ನಾವೇ ಹೆಮ್ಮೆ ಪಡ್ಬೇಕು ಇವಾಗ, ಯಾಕಂದರೆ ಅಪ್ಪನ ಮನೇಲಿದ್ದಾಗಲೇ ಬೇರೆ, ಗಂಡನ ಮನೆಗೆ ಬಂದಾಗಲೇ ಬೇರೆ ಇರ್ತೀವಿ, ನಮ್ಮ ಒಂದೇ ರೀತಿ ಇರೋಕ್ಕಾಗಲ್ಲ. ಇವಾಗ ಅದರಲ್ಲೂ ಬೇರೆ ನಮ್ಮ ಮನೆಯವ್ರಿಗೂ ಸ್ವಲ್ಪ ಪ್ರಾಬ್ಲಮ್ ಆಗಿ ಇವಾಗ ಮನೇಲಿದ್ರೆ ಎಲ್ಲೂ ಹೋಗೋಕ್ಕಾಗಲ್ಲ. ಈಗ ಅವರು ಒಂದಿನ ಕೆಲಸಕ್ಕೆ ಹೋದ್ರೆ ಇನ್ನೊಂದು ದಿವಸ ಹೋಗೋಕ್ಕೂ ಆಗಲ್ಲ, ಪ್ರಾಬ್ಲಮ್ ಇದೆ ಅವ್ರಿಗೆ. ಈಗ ನಾವು ಇದರಿಂದ ಒಂದು ಕಲಿತ್ರೆ ಎಲ್ಲಾದರೂ ನಮ್ಮ ಮಕ್ಕಳಿಗೆ ಎಜುಕೇಷನ್ ಆದರೂ ರೂಪಿಸ್ಕೊಡ್ಬೋದು ಅನ್ನೋದು ಆಸೆ ಇದೆ. ಮುಂದೆ ನೋಡುವ

0: ಇಲ್ಲಿ ಮ್ಯಾಮ್ ಹೇಳಿದಾರೆ, ಇಲ್ಲಿ ಆ್ಯಂಡ್ ಪರ್ಸನಲ್ ಒಂದು ಪಾರ್ಲರ್ ಇದೆ, ಅದು ಕ್ಲೋಸ್ ಮಾಡ್ತಿದ್ರು ಮ್ಯಾಮ್, ನಾನೇ ಮಾಡ್ತೀನಿ ಅಂತ ಹೇಳಿದಕ್ಕೆ ಅವ್ರ ಹತ್ರ ಹೇಳಿ ಮಾತಾಡಿದರೆ ಮೊನ್ನೆ ತಾರೀಕಿಂದ ಓಪನ್ ಮಾಡುವ ಅಂತ ತಿಳ್ಕೊಂಡಿದ್ದೀನಿ.
1: ಅಂದ್ರೆ ಈಗ ತರಬೇತಿ ಇನ್ನೂ ಕಂಪ್ಲೀಟ್ ಆಗಿಲ್ಲ, ಇದು ಆರಂಭ ಮಾಡಬೇಕು ಅನ್ನೋ ಒಂದು ಆಸಕ್ತಿಯನ್ನು
0: ಆಸಕ್ತಿ ಇದೆ. ಅಂದ್ರೆ ನಮ್ಗೆ ಯಾರು ಆ ಕಡೆ ಈ ಕಡೆ ಸಪೋರ್ಟ್ ಮಾಡೋರು ಯಾರು ಇಲ್ಲ ಮ್ಯಾಮ್, ಅತ್ತೆ ಮಾವನು ಅಷ್ಟೇನು ಸಪೋರ್ಟ್ ಮಾಡಲ್ಲ ನಮ್ಗೆ ಯಾರುವೆ. ಅಂದ್ರೆ ನಮ್ಮನ್ನು ಮಾಡೋರ ನಮ್ಮ ಮನೆಯವರು, ಇನ್ನು ನಮ್ಮ ತಾಯಿ ಮನೆ ಕಡೆನೂ ಅಷ್ಟರಲ್ಲ, ಯಾಕಂದ್ರೆ ಅವರೇ ಬಡವರು, ಮತ್ತೆ ನಾವು ಅವ್ರ ಹತ್ರ ಹೋಗಿ ಕೇಳಿದ್ರೆ ಚೆನ್ನಾಗೂ ಇರಲ್ಲ. ಅದಕ್ಕೋಸ್ಕರ ನಾವಾರು ದುಡ್ದು ಸಂಪಾದನೆ ಮಾಡಿ ನಮ್ಮ ಮಕ್ಕಳನ್ನಾರು ಸಾಕು ಅನ್ನೋದಿದೆ.
1: ಕುಟುಂಬದಲ್ಲಿ ಯಾರ್ಯಾರು ಇದ್ರಿ?
0: ನಾನು ಮತ್ತೆ ನಮ್ಮ ಮನೆಯವರು, ನನ್ನ ಮಕ್ಕಳು ಇಬ್ರು ಇದಾರೆ, ಮತ್ತೆ ನಮ್ಮ ಅತ್ತೆ ಮಾವ ಮೈದ ಮತ್ತೆ ಅವ್ರ ಅಜ್ಜಿ ಇದಾರೆ, ಅಷ್ಟು ಬಿಟ್ರೆ ನಾವು ಸ್ವಲ್ಪ ಸಪ್ರೇಟ್ ಇದೀವಿ, ಅವ್ರು ಸಪ್ರೇಟ್ ಇದಾರೆ. ಇವ್ರನ್ನ ಮ್ಯಾಮ್ ಅಂತ ತುಂಬ ಒಳ್ಳೆಯವ್ರು, ಮಾತ್ರ ಅವ್ರು ಎಲ್ಲ ಪ್ರತಿಯೊಂದು ನಮಗೆ ಯಾವ ರೀತಿ ಎಲ್ಲಿ ಇರಬೇಕು, ನಾವು ಎಲ್ಲಿ ತೆಗಬೇಕು, ಎಲ್ಲಿ ಹೇಳ್ಬೇಕು, ಪ್ರತಿಯೊಂದು ಹೇಳ್ಕೊಟ್ಟಿದ್ದಾರೆ ಮ್ಯಾಮ್. ನಾವು ಒಂದು ಮೇಕಪ್ ಮಾಡಿದಾಗ ಅಲ್ಲ ಏನಾದ್ರು ಪ್ರಾಬ್ಲಮ್ ಆಯಿತು, ಅವ್ರಿಗೆ ಇಷ್ಟನೇ ಆಗಿಲ್ಲ, ನಮ್ಗೆ ಏನೋ ನೋವಾಗೋ ರೀತಿ ಮಾತಾಡಿದ್ರು ಅದನ್ನು ಸರಿಯಾಗಿ ನಮ್ಗೆ ಸ್ವೀಕರಿಸ್ಬೇಕು. ನಾವು ಅವ್ರ ಜೊತೆಗೆ ಜಗಳಕ್ಕೆ ಬೀಳಂಗಿಲ್ಲ, ಅವ್ರೇನೇ ನಮ್ಗೆ ಅವಮಾನ ಮಾಡಿದ್ರೆ ಅದನ್ನು ನಾವೆಲ್ಲ ತಡ್ಕೊಳ್ಬೇಕು, ಅವಾಗಲೇ ಬ್ಯೂಟಿಷನ್ ಆಗಕ್ಕೆ ಸಾಧ್ಯ ಅಂತ ಹೇಳ್ಕೊಟ್ಟಿದ್ದಾರೆ. ಪ್ರತಿಯೊಂದು ಎಲ್ಲದರಲ್ಲೂ ನಮ್ಗೆ ಏನೇನು ಪಾಠ ಮಾಡಬೇಕು, ಪ್ರತಿಯೊಂದು ಎಲ್ಲನೂ ಹೇಳ್ಕೊಟ್ಟಿದ್ದಾರೆ, ಯಾವ ರೀತಿ ಇರಬೇಕು, ಯಾವ ಶಿಸ್ತಲ್ಲಿ ಇರಬೇಕು, ಎಲ್ಲನೂ ಹೇಳ್ಕೊಟ್ಟಿದ್ದಾರೆ ಮ್ಯಾಮ್. ಯಾವ್ದ್ರಲ್ಲೂ ತೊಂದರೆ ಇಲ್ಲ, ಬೇರೆಯವರು ಮುಂದೆ ಬಂದು ಸೇರ್ಕೊಂಡು ಕೆಲಸ ಮಾಡೋ ಇಲ್ಲಿ ಟ್ರೈನಿಂಗ್ ತಗೋಬೋದು, ಅವ್ರಿಗೂ ಒಳ್ಳೆ ಮುಂದೆ ಎಜುಕೇಷನ್ ಆಗುತ್ತೆ. ಅವರು ಒಬ್ಬೊಬ್ಬರು ತಿಳ್ಕೊತಾರೆ ನಾವು ಬ್ಯೂಟಿಷನ್ ಕಲಿಯಕ್ಕೆ ಬಂದಿರೋ, ಅವ್ರು ಇಷ್ಟ ಬಂದಂಗೆ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ, ಆದರೆ ಮ್ಯಾಮ್ ಆ ರೀತಿ ಅಲ್ಲ. ಪ್ರತಿಯೊಂದು ಗಂಡಿನ ಜೊತೆಗೆ ಹೆಂಗಿರ್ಬೇಕು, ಅತ್ತೆ ಮಾವನ ಜೊತೆಗೆ ಯಾವ ರೀತಿ ರೆಸ್ಪೆಕ್ಟ್ ಕೊಡ್ಬೇಕು, ಪ್ರತಿಯೊಂದು ಹೇಳ್ಕೊಡ್ತಾರೆ ಮ್ಯಾಮ್. ಅದೊಂದು ಗುಣ ತುಂಬ ಚೆನ್ನಾಗಿದೆ ಮ್ಯಾಮ್, ಯಾವ ರೀತಿ ಮರ್ಯಾದೆ ಕೊಡಬೇಕು ಅದೆಲ್ಲ ಹೇಳ್ಕೊಡ್ತಾರೆ, ಅದನ್ನು ಚೆನ್ನಾಗಿ ಎಲ್ಲನೂ ಬುದ್ಧಿ ಹೇಳ್ಕೊಡ್ತಾರೆ ಮ್ಯಾಮ್.
1: ಹಿಂಗೆ ನಿಮ್ಮ ಒಂದು ಸ್ವಉದ್ಯೋಗದ ಬೆಳವಣಿಗೆಗೆ ಅಷ್ಟೇ ಫೋಕಸ್ ಮಾಡ್ದೇನೆ, ಒಂದು ಸ್ವ ಬೆಳವಣಿಗೆಗೂ ಹೇಗೆ ಸಹಕಾರಿ ಆಗಬೇಕು ಅನ್ನೋದ್ರ ಕುರಿತು ಮಾಹಿತಿಯನ್ನು ನೀಡ್ತಾರೆ. ನೆಕ್ಸ್ಟು ನಿಮ್ಮ ಒಂದು ಗುರಿ ಉದ್ದೇಶ ಏನು?
0: ಅದೇ ಮ್ಯಾಮ್, ಈ ರೀತಿ ಪಾರ್ಲರ್ ಓಪನ್ ಮಾಡುವ ಅಂತ ತಿಳ್ಕೊಂಡಿದ್ದೀನಿ, ಮಾಡ್ತೀನಿ ಅಂತ ಬರೋದೆಲ್ಲ ಇದ್ದೀನಿ. ನೋಡು ಎಷ್ಟು ವರ್ಷಕ್ಕಂತ ಅವ್ರು ಕೊಡ್ತಾರೆ ಅಲ್ಲಿ ತನಕ ಅಂತ ಮಾಡ್ತಾ ಇರ್ತೀನಿ, ಮತ್ತೆ ಬೇರೆ ಕಡೆ ಏನಾದರೂ ಇಲ್ಲಿ ಖಾಲಿ ಮಾಡೋದ್ಮೇಲೆ ಮಾಡಲೇಬೇಕಲ್ವಾ, ಅವ್ರು ಇಷ್ಟು ದಿನ ಅಂತ ಕೊಟ್ಟಿರ್ತಾರೆ ನೋಡು.
1: ಮಹಿಳೆಯರಿಗೆ ಏನು ಸಂದೇಶ ಹೇಳೋದಕ್ಕೆ ಇಷ್ಟಪಡ್ತೀನಿ?
0: ಅದೇ ಮ್ಯಾಮ್, ಬಂದು ಮಾಡ್ಬೋದು, ಟ್ರೈನಿಂಗ್ ತಗೋಬೋದು, ತುಂಬ ಸೌಕರ್ಯ ಇದೆ, ಪ್ರತಿಯೊಂದು ಹೆಲ್ಪ್ ಮಾಡ್ತಾರೆ. ಬೇರೆ ಕಡೆ ಹೋಗಿ ಕಲಿತೀವಿ ಅಂದ್ರೆ 20,000-30,000 ಆಗುತ್ತೆ, ಇಲ್ಲಿ ಬರೀ 5,000 ಟ್ರೈನಿಂಗ್ ಕೊಡ್ತಾಯಿದ್ದಾರೆ. ಬಡವ್ರಿಗೂ ತುಂಬ ಸಹಾಯ ಮಾಡ್ತಾರೆ, ನಮಗೂ ಕೂಡ ಹೆಲ್ಪ್ ಮಾಡಿದ್ದಾರೆ. ಇವಾಗ ನಮಗೂ ಅಮೌಂಟ್ ಕಟ್ಟಿಲ್ಲ ನಾವು, ಆದರೂ ನಮ್ಗೆ ಸಹಾಯ ಮಾಡ್ತಾಯಿದ್ದಾರೆ, ಅದರಲ್ಲಿ ಕಮ್ಮಿ ಮಾಡಿಸ್ಕೊಡ್ತೀವಿ ಅಂತ ಹೇಳಿ ಇದು ಮಾಡಿಕೊಟ್ಟಿದ್ದಾರೆ ಮ್ಯಾಮ್. ತುಂಬ ಖುಷಿ ಆಯಿತು ಅದರಿಂದ. ಒಟ್ಟಿನಲ್ಲಿ ಬಡವರು ಬಂದು ಮಾಡ್ಬೋದು, ಈಗ ಏನು ಇಲ್ಲದೇ ಏನು ಮಾಡುವ, ಅಷ್ಟು ದುಡ್ಡು ಕಟ್ಟಬೇಕಲ್ಲ, ಹಂಗೆ ಹಿಂಗೆ 1 ರೂಪಾಯಿಗೂ ಕೆಲವು ಜನಕ್ಕೆ ಕಷ್ಟ ಇರುತ್ತೆ. ಈಗ ನಾವು ಹೋಗಿ ಸೇರ್ಕೊಬಿಟ್ರೆ ಅದು 5,000 ರೂಪಾಯಿನೂ ಎಲ್ಲಿ ಹೋಗಿ ಕಟ್ಟುವ ಅಂತ ಯೋಚನೆ ಮಾಡ್ತಾಯಿರ್ತಾರೆ, ಅವ್ರು ಬಂದು ಸೇರ್ಕೋಬೋದು, ಹೆಲ್ಪ್ ಮಾಡ್ತಾರೆ, ತುಂಬ ಚೆನ್ನಾಗಿ ಅವ್ರಿಗೂ ಅವಕಾಶ ಆಗುತ್ತೆ ಇದು ಮಾಡಿದ್ರೆ, ಬಂದು ಸಹಾಯ ಮಾಡ್ತಾರೆ.
1: ಬಹಳ ಸಂತೋಷ ಮಿಸ್ರತ್ತು ನಮ್ಮ ಜೊತೆ ಇದ್ದು ನಿಮ್ಮ ತರಬೇತಿ ಅನುಭವವನ್ನು ಹಂಚ್ಕೊಂಡಿದ್ದಕ್ಕೆ ಧನ್ಯವಾದ.
0: ಥ್ಯಾಂಕ್ ಯು.
1: ಮೇಡಮ್ ನಮಸ್ತೆ.
2: ನಮಸ್ತೆ ಮ್ಯಾಮ್.
1: ನಿಮ್ಮ ಹೆಸರು ಮಾ
2: ಅಂತ.
1: ನಿಮ್ದೊಂದು ಸಣ್ಣ ಪರಿಚಯ ಮಾಡ್ಕೊಡಿ ಮ್ಯಾಮ್.
2: ನಾವು ಕೋಟೆ ಉಂಡಿಯಿಂದ ಬರ್ತಿರೋದು. ಇಲ್ಲಿ ನಾನು ಬ್ಯೂಟಿಷಿಯನ್ ಮಾಡ್ತಾರಂತ ಹತ್ರ ಇದ್ರೂ ಗೊತ್ತಿರಲಿಲ್ಲ. ಲಾಸ್ಟ್ ಬ್ಯಾಚ್ ಅವರು ಸುನೀತಾ ಅವರ ಪರಿಚಯ ನಮ್ಮೂರಲ್ಲಿ, ಅವ್ರು ಹೇಳಿದ್ದು ನೀವು ಮಾಡ್ತಿರಾಕ ಹೋಗಿ ಮನೇಲೇ ಇರ್ತಿರಲ್ಲ ಫ್ರೀಯಾಗಿ ಕಲಿಬೋದು ಅಂತ ಹೇಳಿದ್ರು, ಆಮೇಲೆ ಇಲ್ಲಿ ಜಾಯ್ನ್ ಆಗಿದ್ದು.
1: ಬ್ಯೂಟಿಷಿಯನ್ ನಿಮಗೆ ಮೊದಲಿಂದನೂ ಆಸಕ್ತಿ ಇತ್ತಾ?
2: ಮೇಡಮ್ ಆಸಕ್ತಿ ಇತ್ತು, ಇದೆ ಅಂತಲ್ಲ, ಎಲ್ಲಾದರೂ ಹೋಗಿ ಹೊರಗಡೆ ಮಾಡಬೇಕು ಅಂತ ಇತ್ತು, ಆದರೆ ನಮ್ಮ ಮನೇಲಿ ಬಿಡ್ತಿರ್ಲಿಲ್ಲ. ಅಂದರೆ ಅವಕಾಶ ಏನು ಮಾಡಬೇಕು ಅಂತ ನನಗೆ ಕನ್ಫ್ಯೂಷನ್ ಇತ್ತು. ಅದರಿಂದ ಅವರು ಸ್ವಲ್ಪ ಹೇಳಿದ್ರು, ನಮ್ಮ ಮ್ಯಾಮ್ ತುಂಬ ಫ್ರೀಯಾಗಿ ಹೇಳ್ಕೊಡ್ತಾರೆ, ಏನೇ ಇದ್ದಾದರೂ ಕೋಪ ಮಾಡ್ಕೊಳ್ಳಲ್ಲ, ತುಂಬ ಒಳ್ಳೆಯವರು ಹೋಗಿ ಹೇಳ್ಕೊಡ್ತಾರೆ. ಈಗ ಹೊರಗಡೆ ಹೋದರೆ ಏನು ಯಾವ ಥರ ಅಂತ ಸ್ವಲ್ಪ ಭಯ ಇತ್ತು. ನಮ್ಮ ಮನೇಲಿ ಎಲ್ಲೂ ಮನೆ ಹೊರಗಡೆ ಕಳಿಸೇ ಇರಲಿಲ್ಲ, ಇದರಿಂದ ಅವರು ಏನಿಲ್ಲ ಹೋಗಿ ನೀವು ಮಾಡ್ತೀರಾ ಅಂತ ಹೇಳಿದ್ಮೇಲೆ ಇಲ್ಲಿ ಬಂದು ಜಾಯ್ನ್ ಆದ್ರು.
1: ಹೇಗೆ ಅನ್ನಿಸ್ತಿದೆ ಮೇಡಮ್?
2: ಪರವಾಗಿಲ್ಲ.
1: ಜಾಯ್ನ್ ಆಗಿ ಎಷ್ಟು ದಿನ ಆಯಿತು?
2: 2.5 ತಿಂಗಳಾಯಿತು ಮೇಡಮ್. ಅದೇ ಏನಿಲ್ಲ, ಕಲಿತಾ ಇದ್ದೀನಿ ಸ್ವಲ್ಪ. ನಾ ಕಲಿಯೋದ್ರಲ್ಲಿ ನಿಧಾನನೇ ಇರೋದು ನಿಜ ಹೇಳಬೇಕು ಅಂದರೆ, ಇಲ್ಲಿ ಹೋಗಿ ಬಿಟ್ಟು ಹೋದ್ಮೇಲೆ ಸ್ವಲ್ಪ ನಿಧಾನ ಆದರೂ ಮನೆಯಲ್ಲೇ ಪ್ರಾಕ್ಟೀಸ್ ಮಾಡಿ ಏನಾದರೂ ಮಾಡಬೇಕು, ಮನೆಯಲ್ಲೇ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡದೆ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಈಗ ಅಷ್ಟು ವರ್ಷದಿಂದ ಟೈಮ್ ವೇಸ್ಟ್ ಆಗೋಯ್ತು ಮ್ಯಾಮ್, ಎಲ್ಲೂ ಹೊರಗಡೆ ಬಿಡ್ತಿರ್ಲಿಲ್ಲ, ನಾನು ಮಾಡಬೇಕು ಅಂತ ಇಷ್ಟ ಇದ್ದರು, ಇದನ್ನ ವೇಸ್ಟ್ ಮಾಡ್ಕೊಳ್ಳಲ್ಲ, ನಿಧಾನ ಆದರೂ ಕಲ್ತು ಏನಾದರೂ ಮಾಡ್ತೀನಿ.
1: ಕುಟುಂಬದಲ್ಲಿ ಯಾರ್ಯಾರು ಇದ್ರು?
2: ನಾನು ನಮ್ಮ ಯಜಮಾನರು, ಇಬ್ಬರು ಮಕ್ಕಳು.
1: ಇಬ್ಬರು ಮಕ್ಳು ಏನು ಮಾಡ್ತಾ ಇದ್ದಾರೆ?
2: ಓದ್ತಿದ್ರು ಮ್ಯಾಮ್.
1: ಏನು?
2: ಮಗ ಸೆಕೆಂಡ್ ಇಯರು, ಮಗಳು ಸೆವೆಂತ್.
1: ಮಕ್ಕಳು ಅಷ್ಟು ದೊಡ್ಡವರಾಗಿ ಇವಾಗ ನಿಮಗೆ ಒಂದು ಬ್ಯೂಟಿಷಿಯನ್ ಮಾಡಬೇಕು ಅಥವಾ ಸ್ವಉದ್ಯೋಗ ಮಾಡಬೇಕು ಅಂತ ಈ ಒಂದು ತರಬೇತಿಗೆ ಬರ್ತಾ ಇದ್ದೀರಿ, ಏನು ಅನಿಸ್ತಾ ಇದೆ?
2: ತುಂಬ ಖುಷಿಯಾಗುತ್ತೆ ಮ್ಯಾಮ್. ಮನೇಲೇ ಇದ್ದು ಈಗ ಸುಮ್ಮನೆ ಕಾಲ ಕಳ್ಕೊಂಡು ಟೈಮ್ ವೇಸ್ಟ್ ಆಯಿತು, ಮುಂದೆ ಏನಾದರೂ ಏನಾದರೂ ಮಾಡಬೇಕು ಅಂತ. ಅಂದ್ರೆ ಮನೇಲಿ ಅವಕಾಶ ಕೊಡ್ತಿರಲಿಲ್ಲ ಹೊರಗಡೆ ಹೋಗ್ಬೇಕು ಅಂತ, ನಮ್ಗಿತ್ತು ಮನಸ್ಸಲ್ಲಿ ಏನಾದ್ರು ಮಾಡ್ಬೇಕು, ನಾವು ಒಬ್ಬರನ್ನೇ ಒಬ್ಬರ ಮೇಲೆ ಡಿಪೆಂಡ್ ಆಗೋದು ಬೇಡ, ಮಕ್ಕಳು ದೊಡ್ಡವರಾಯ್ತಾ ಖರ್ಚು ಜಾಸ್ತಿ ಇರುತ್ತೆ. ಈಗ ಏನೇ ಪ್ರತಿಯೊಂದು 10 ರೂಪಾಯಿ ಆದರೂ ಅವ್ರಿಗೆ ಕೈ ನೀಡಿ ಕೇಳ್ಬೇಕು, ಅದ್ರಲ್ಲಿ ತುಂಬ ಬೇಜಾರಾಗ್ತಿತ್ತು. ಇದ್ರಿಂದ ನಾವು ಏನಾದ್ರೂ ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು, ಅನ್ನೋದು. ಈಗ ನಮ್ಮ ಮ್ಯಾಮ್ ಯಾವ ಥರ ಇರಬೇಕು ಎಲ್ಲನೂ ಹೇಳ್ಕೊಡ್ತಾರೆ.

0: ಜೊತೆಲಿ ಸ್ವಲ್ಪ ಧೈರ್ಯನು ಕೊಡ್ತಾರ, ಈಗ ಬರಲ್ಲ ಅಂತ ಕೋಪನು ಮಾಡ್ಕೊಳಲ್ಲ. ಅವ್ರ ಆತರ ಇರೋದ್ರಿಂದನೆ ನಾವು ಸ್ವಲ್ಪ ಲೇಟ್ ಆಗಿ ಬಂದ್ರು ಬೇಜಾರು ಮಾಡ್ಕೊಳಲ್ಲ, ತುಂಬಾ ಕೋಆಪರೇಟ್ ಮಾಡ್ತಾರ.
1: ಈ ಮೂರು ತಿಂಗಳ ತರಬೇತಿಯಲ್ಲಿ ಎಲ್ಲಾನು ಕಲ್ತಿದ್ದೀರಾ? ಉತ್ತಮ ಬ್ಯೂಟಿಷಿಯನ್ ಆಗಿ ಬರೋ ಅಂತೀನಿ ಅಂತ ಅನ್ಸ್ತಾ
0: ನಿಧಾನ ಆದ್ರೂ ಮಾಡ್ತೀನಿ ಅನ್ನೋ ಕಾನ್ಫಿಡೆಂಟ್ ಇದೆ.
1: ಮುಂದಿನ ಒಂದು ಗುರಿ ಉದ್ದೇಶ ಏನು ಮೇಡಮ್ ಈ ಮೂರು ತಿಂಗಳು ತುಂಬಿದ ಮೇಲೆ?
0: ಅದೇ ಮನೇಲೆ ಸ್ವಲ್ಪ ಇನ್ನೂ ಟ್ರೈನಿಂಗ್ ತಗೊಂಡು ಮಾಡಬೇಕು, ಮನೇಲೆ ಆರ್ಡರ್ ಕೊಟ್ಟರೆ ಮಾಡ್ತೀನಿ ಅಂತ.
1: ಇ ಆರ್ ಎಲ್ ಸಿ ಸೆಂಟ್ರಿ ಜೈಪುರದಲ್ಲಿ ಆರಂಭ ಮಾಡಿ ಸ್ಥಳೀಯ ಮಹಿಳೆಯರಿಗೆ ಅನುಕೂಲ ಆಗಬೇಕು, ಸ್ವಉದ್ಯೋಗ ಮಾಡಬೇಕು, ಆರ್ಥಿಕವಾಗಿ ಸಬಲರಾಗಬೇಕು ಅನ್ನೋ ಒಂದು ದೃಷ್ಟಿಯಿಂದ ಉಪಕೇಂದ್ರವನ್ನು ಆರಂಭ ಮಾಡಿದೆ. ಸೊ ಇದ್ರ ಬಗ್ಗೆ ಏನನ್ಸುತ್ತೆ ನಿಮಗೆ?
0: ಅದಮ್ಮ ಈ ಥರ ನಮ್ಮ ಥರ ಮನೇಲೇ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡಿ ಇಷ್ಟು ವರ್ಷ ಕಳೆದಂಗೆ ಹೆಣ್ಮಕ್ಳು ಬೇರೆ ಈ ನಮ್ಮ ಥರನೇ ಇರೋದು ಬೇಡ, ಇನ್ನು ಮುಂದಕ್ಕಾದರೂ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೋಬೇಕು ಅಂತ ಏನಾದರೂ ಒಂದು ಮಾಡಲೇಬೇಕು.
1: ಈ ಅವಕಾಶನ ಉಪಯೋಗ ಮಾಡ್ಕೊಳ್ತಾ ಇದ್ದೀವಿ. ಭಾಳ ಸಂತೋಷ ಮ್ಯಾಮ್ ಇಷ್ಟೊತ್ತು ನಮ್ಮ ಜೊತೆ ಇದ್ದು ನಿಮ್ಮ ತರಬೇತಿ ಅನುಭವವನ್ನು ಹಂಚ್ಕೊಂಡಿದ್ದಕ್ಕೆ ಧನ್ಯವಾದ.
0: ಥ್ಯಾಂಕ್ಸ್ ಮ್ಯಾಮ್.
1: ಮೇಡಮ್ ನಮಸ್ತೆ.
2: ನಮಸ್ತೆ ಮ್ಯಾಮ್.
1: ನಿಮ್ಮ ಹೆಸರು, ನಿಮ್ಮದೊಂದು ಸಣ್ಣ ಪರಿಚಯನ ತಿಳಿಸಿ ಮ್ಯಾಮ್.
2: ನನ್ನ ಹೆಸರು ಶಿವಮ್ಮ ಅಂತ, ತಳೂರಿಂದ ಮಾತಾಡಿದ್ದೀನಿ ಮ್ಯಾಮ್. ನಮ್ಮನೇಲಿ 5 ಜನ ಇದ್ದೀವಿ ಮ್ಯಾಮ್, ನಾನು, 3 ಮಕ್ಕಳು, ನಮ್ಮ ಯಜಮಾನರು ಮ್ಯಾಮ್.
1: ನಿಮ್ಮದು ಏನು ಶಿಕ್ಷಣ ಪಡ್ಕೊಂಡಿದ್ದೀರಿ ಮ್ಯಾಮ್?
2: PUC ಆಗಿದ್ದೀನಿ.
1: PUC ಆಗಿದೆ. ತದನಂತರ ಇಷ್ಟು ವರ್ಷದ ನಂತರ ನಿಮಗೆ ಬ್ಯೂಟಿಷಿಯನ್ ತರಬೇತಿಯನ್ನು ಪಡಿಬೇಕು ಅಂತ ಯಾಕೆ ಆಸಕ್ತಿ ಬಂತು ಮೇಡಮ್?
2: ಮ್ಯಾಮ್ ಮೊದಲಿಂದನೂ ಆಸಕ್ತಿ ಇತ್ತು ಮ್ಯಾಮ್, ಎಲ್ಲೂ ಸಿಕ್ಕಿರಲಿಲ್ಲ ಮ್ಯಾಮ್ ಅವಕಾಶ, ಅದರಿಂದ ಇರಲಿಲ್ಲ ಮ್ಯಾಮ್, ಈಗ ಸಿಕ್ತು ಮ್ಯಾಮ್ ಬಂದಿದ್ದೀನಿ.
1: ನಿಮ್ಗೆ ಹೇಗೆ ಗೊತ್ತಾಯ್ತು ಮ್ಯಾಮ್ ಈ ಜೈಪುರದಲ್ಲಿ ಒಂದು ಉಪಕೇಂದ್ರ?
2: ಮ್ಯಾಮ್ ಮಾದಾಪುರಕ್ಕೆ ಮೊಬಿಲೇಷನ್ಗೆ ಹೋಗಿದ್ರಂತೆ ಮ್ಯಾಮ್, ಅಲ್ಲಿರೋ ಹುಡುಗಿ ನಮ್ಮ ಕ್ಲಾಸಲ್ಲಿ ಇದ್ದಾಳೆ ಮ್ಯಾಮ್ ಮಂಜುಳ ಅಂತ, ಅವ್ರಿಗೆ ಅವಳಿಂದ ನನಗೆ ಗೊತ್ತಾಯ್ತು ಮ್ಯಾಮ್.
1: ಮೊಬಿಲೈಸರ್ ಮೂಲಕ ನಿಮಗೆ ಒಂದು ತರಬೇತಿ ಸಿಗ್ತದೆ,
2: ಬೇರೆ ಊರಿಗೆ ಹೋಗಿ ಆ ಊರಿಂದ ನಮಗೆ ಪರಿಚಯ ಇರೋರು ಹೇಳಿ ಗೊತ್ತಾಯ್ತು.
1: ಹೇಗೆ ನಡೀತಿದೆ ಮ್ಯಾಮ್ ಕ್ಲಾಸು? ಎಷ್ಟು ದಿನ ಆಯಿತು ನೀವು ಬಂದು ಜಾಯಿನ್?
2: 2.5 ತಿಂಗಳಾಯ್ತು.
1: 2.5 ತಿಂಗಳಾಯ್ತು. ಎಲ್ಲ ಕಲ್ತಿದ್ದೀರಾ ನೀವು?
2: ಕಲಿತಾ ಇದ್ದೀವಿ ಮ್ಯಾಮ್.
1: ಕಲ್ತಿದ್ದೀವಿ. ಉತ್ತಮ ಬ್ಯೂಟಿಷಿಯನ್ ಆಗಿ ಹೊರಹೊಂತೀನಿ ಅನ್ನೋ ನಂಬಿಕೆ ಇದೆ.
2: ಇದೆ ಮ್ಯಾಮ್.
1: ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ VRSS ಸೆಂಟ್ರ್ ಬಗ್ಗೆ?
2: ಮ್ಯಾಮ್ VRSS ತುಂಬ ಒಳ್ಳೆ ಕೆಲಸ ಮಾಡ್ತಾಯಿದೆ ಮ್ಯಾಮ್, ಬ್ಯೂಟಿಷನ್ ಮತ್ತು ಟೈಲರಿಂಗ್ ಅಲ್ಲದೆ ಇನ್ನೂ ತುಂಬ ವಿಧವಾದ ಕೋರ್ಸ್ಗಳೆಲ್ಲ ಮಾಡ್ತಾಯಿದ್ರೆ ಮ್ಯಾಮ್, ನಿರುದ್ಯೋಗಿ ಯುವಕರುಗಳಿಗೆ ಮತ್ತು ಎಲ್ಲ ಥರ ಉದ್ಯೋಗವೂ ಇದೆ ಮ್ಯಾಮ್, ಇಂಥದ್ದಿಲ್ಲ ಅಂತ ಇಲ್ಲ ಮ್ಯಾಮ್, ನಾವು ಆಸಕ್ತಿ ವಹಿಸಿದ್ರೆ ಎಲ್ಲ ಥರನೂ ಮುಂದುವರ್ಬೋದು.
1: ನೆಕ್ಸ್ಟ್ ಈ 3 ತಿಂಗಳ ತರಬೇತಿ ಮುಗಿದ ನಂತರ ನಿಮ್ಮ ಒಂದು ಗುರಿ ಉದ್ದೇಶ ಏನಿದೆ ಮೇಡಮ್?
2: ಮ್ಯಾಮ್ ಜಾಬ್ ಮಾಡಬೇಕು ಅಂತ ಇದೆ ಮ್ಯಾಮ್.
1: ಬ್ಯೂಟಿಷಿಯನ್ ಆಗಿ ಬ್ಯೂಟಿ ಪಾರ್ಲರ್ ಹೋಗಿ ಕೆಲಸ?
2: ಹೌದು ಮ್ಯಾಮ್. ಅದೇ ಬ್ಯೂಟಿಷಿಯನ್ ಕೆಲಸನ ಬೇರೆ ಕಡೆ ಸೇರಿಕೊಂಡು ಕೆಲಸ ಮಾಡಿ ತದನಂತರ ಸ್ವಲ್ಪ ಆರ್ಥಿಕವಾಗಿ ಮುಂದುವರೆದ ಮೇಲೆ ಸ್ವಂತ ಓನ್ ಆಗಿ ಪಾರ್ಲರ್ ಇರೋಣ ಅಂತ ತಿಳ್ಕೊಂಡಿದ್ದೀನಿ.
1: ಇದಕ್ಕೆಲ್ಲ ಕುಟುಂಬದ ಸಹಕಾರ ಹೇಗಿದೆ?
2: ಈ ಚೆನ್ನಾಗಿದೆ ಮ್ಯಾಮ್, ಬಂದಾಗ ಒಬ್ಬರೇ ನಾವು ಒಬ್ಬರೇ ಅಂತ ಇತ್ತು ಮ್ಯಾಮ್, ಈಗ ಎಲ್ಲ ಚೆನ್ನಾಗಿ ಒಂದೇ ಆಗಿದ್ದೀವಿ ಮ್ಯಾಮ್, ಕ್ಲಾಸು ಚೆನ್ನಾಗಿದೆ, ವಾತಾವರಣ ಚೆನ್ನಾಗಿದೆ ಮ್ಯಾಮ್, ಎಲ್ಲ ಸಪೋರ್ಟ್ ಚೆನ್ನಾಗಿದೆ ಮ್ಯಾಮ್, ನಮ್ಮ ಮ್ಯಾಮ್ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಮ್ಯಾಮ್, ಅವ್ರು ನೋಡೋಕ್ಕೋಸ್ಕರ ಆದರೂ ಕ್ಲಾಸಿಗೆ ಬರಬೇಕು ಅನ್ನೋಷ್ಟು ಚೆನ್ನಾಗಿ ನಮಗೆ ಎನ್ಕರೇಜ್ ಮಾಡ್ತಾರೆ ಮ್ಯಾಮ್.
1: ಅಂದರೆ ಒಟ್ಟಾರೆ ತರಗತಿಗಳನ್ನು ಚೆನ್ನಾಗಿ?
2: ಹೌದು ಹೌದು.
1: ಉತ್ತಮ ರೀತಿಯಲ್ಲಿ ನೀವು ತರಬೇತಿನ
2: ಪಡ್ಕೊತಿದ್ದೀವಿ.
1: ಸೊ ನಿಮ್ಮ ಥರನೇ ಯಾರು ಮಹಿಳೆ
2: ಹೌದು
1: ತರಬೇತಿ ಪಡ್ಕೋಬೇಕು ಅಥವಾ ಸ್ವಉದ್ಯೋಗ ಮಾಡಬೇಕು ಅಥವಾ ಆರ್ಥಿಕವಾಗಿ ಸಬಲರಾಗಬೇಕು ಅಂತಿರುವಂಥ ಮಹಿಳೆಯರಿಗೆ ಏನಿದೆ?
2: ಅದೇ ಮನೆ ಕೆಲಸದ ಜೊತೆಲಿ ಇದ್ನು ಮಾಡಿದ್ರೆ ನಾವು ಮುಂದುವರಿಬೋದು ಮ್ಯಾಮ್ ಅಂತ ಹೇಳ್ತೀವಿ. ಸವಾಲುಗಳು ಇದ್ದೇ ಇರ್ತವೆ ಮ್ಯಾಮ್, ಇಲ್ಲದೇನೆ ಇರೋದಿಲ್ಲ ಮ್ಯಾಮ್, ಎಲ್ಲನೂ ಎಲ್ಲನೂ ಮೆಟ್ ನಿಂತ್ಕೊಂಡು ಬಂದ್ ಮಾಡ್ಕೋತೇವೆ.
1: ಬಹಳ ಸಂತೋಷ ಮ್ಯಾಮ್ ಇಷ್ಟಕ್ಕೂ ನಮ್ಮ ಜೊತೆ ಇದ್ದು ಈ ತರಬೇತಿ ಅನುಭವವನ್ನು ಹಂಚ್ಕೊಂಡಿದ್ದಕ್ಕೆ ಧನ್ಯವಾದ.
2: ಥ್ಯಾಂಕ್ ಯು ಮ್ಯಾಮ್.
3: ಕಾರೇಶು ದಾಸಿ, ಕರಣೇಶು ಮಂತ್ರಿ, ರೂಪೇಚ ಲಕ್ಷ್ಮಿ, ಕ್ಷಮಯಾ ಧರಿತ್ರಿ, ಭೋಜೇಶು ಮಾತಾ,

0: ಬಾ.
1: ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಮಾತೃ ಹೃದಯ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಚಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ

0: ಪದೇ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ 8:45 ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ 1:30.
1: ಕೇಳುವರೆ, ಇದುವರೆಗೂ ಮಹಿಳೆ ಕಾರ್ಯಕ್ರಮ ಬಿತ್ತರಗೊಂಡಿತು. ಇನ್ನು ಮುಂದೆ ನಮ್ಮ

0: ದಿಂದ ಭಗವದ್ಗೀತೆಯ ಶ್ಲೋಕದಾರ್ಥ ಹಾಗೂ ಮುತ್ತುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜರು ನಡೆಸಿಕೊಡುವ ಗೀತಾ ಸುನಾದ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35
1: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 7ನೇ ಅಧ್ಯಾಯವಾಗಿರುವ ಧ್ಯಾನ ಯೋಗದ 24ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ.

ಅವ್ಯಯವೂ ಅನುಪಮವೂ ಆದ ನನ್ನ ಪರಭಾವವನ್ನು ಅರಿಯದ ಅವಿವೇಕಿಗಳು ಅವ್ಯಕ್ತವಾಗಿದ್ದೂ ಕೂಡ ವ್ಯಕ್ತಗೊಂಡವನೆಂದು ನನ್ನನ್ನು ಭಾವಿಸುತ್ತಾರೆ ಎಂಬ ಮಾತನಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಶ್ರೀಕೃಷ್ಣನಿಗೆ ಎರಡು ವ್ಯಕ್ತಿತ್ವವಿದೆ. ಒಂದು ಹೊರಗಿನದು. ಸಾಧಾರಣ ಮನುಷ್ಯನಂತೆ ಅವನು ದೇವಕಿ ವಸುದೇವರಿಗೆ ಪುತ್ರನಾಗಿ, ದ್ವಾರಕೆಗೆ ರಾಜನಾಗಿ, ಪಾಂಡವರಿಗೆ ಸ್ನೇಹಿತನಾಗಿದ್ದಾನೆ. ಇದು ಹೊರಗಿನ ಭಾವ. ಆದರೆ ಆಂತರಿಕವಾಗಿ ಅವನೊಬ್ಬ ದೊಡ್ಡ ತತ್ವಜ್ಞಾನಿ, ಮಹಾಕರ್ಮಯೋಗಿ. ಅವನು ಚಾರಿತ್ರಿಕ ವ್ಯಕ್ತಿ. ಕೆಲವು ವರುಷಗಳ ಹಿಂದೆ ಹುಟ್ಟಿ ಕೆಲವು ಕಾಲವಾದ ಮೇಲೆ ಪ್ರಪಂಚವನ್ನ ಇಲ್ಲಿರುವಂಥವರು ಬಿಟ್ಟು ಹೋಗ್ತಾರೆ. ಅಂಥವರು ಅವಿವೇಕಿಗಳು ನೋಡುವಂಥದ್ದು ಇಷ್ಟನ್ನೇ. ಅವರು ತಮ್ಮಂತೆಯೇ ಶ್ರೀಕೃಷ್ಣ ಇದ್ದಾನೆ, ಆದರೆ ತಮಗಿಂತ ಸ್ವಲ್ಪ ಮೇಲಿರಬಹುದು ಅಷ್ಟೇ ಅಂಥೇಳಿ ಭಾವಿಸ್ತಾರೆ. ಹೇಗೆ ಅಂದರೆ, ಎಲ್ಲರೂ ಒಂದೇ ಕ್ಲಾಸ್ನಲ್ಲಿ ಓದ್ತಾ ಇರುವಂಥವರು, ಒಬ್ಬನಿಗೆ ಸ್ವಲ್ಪ ಜಾಸ್ತಿ ನಂಬರ್ ಬಂದಿದೆ, ಇನ್ನೊಬ್ಬನಿಗೆ ಸ್ವಲ್ಪ ಕಡಿಮೆ ನಂಬರ್ ಬಂದಿದೆ ಅಷ್ಟೇ ಅಂತ. ಆದರೆ ಅವನು ನಮ್ಮಂತೆ ಹುಟ್ಟುವುದಕ್ಕೆ ಮುಂಚೆ ಅವ್ಯಕ್ತನಾಗಿದ್ದ, ಈಗ ವ್ಯಕ್ತನಾಗಿದ್ದಾನೆ, ಅನಂತರ ಪುನಃ ಅವ್ಯಕ್ತನಾಗುತ್ತಾನೆ ಎಂದು ತಮ್ಮಂತೆಯೇ ಅವನನ್ನ ನೋಡ್ತಾರೆ. ಆದರೆ ಶ್ರೀಕೃಷ್ಣನಿಗೆ ಆ ಚಾರಿತ್ರಿಕ ವ್ಯಕ್ತಿತ್ವದ ಹಿಂದೆ ಇನ್ನೊಂದು ವ್ಯಕ್ತಿತ್ವವಿದೆ. ಅದೇ ಭೌಮ ವ್ಯಕ್ತಿತ್ವ. ಅದು ಅವ್ಯಯವಾದುದು, ಯಾವ ಬದಲಾವಣೆಗೂ ಕೂಡ ಸಿಲುಕದಂಥದ್ದು. ಅವನು ಸಾಕ್ಷಾತ್ ಭಗವಂತ. ಇವನಿಗೆ ಸಮನಾದವರು, ಇವನನ್ನ ಮೀರಿದವರು ಜಗದಲ್ಲಿ ಯಾರು ಕೂಡ ಇಲ್ಲ. ಇವನೊಂದು ಆಕಾರವನ್ನು ಧರಿಸಿ ಅವತಾರವನ್ನ ಮಾಡಿದ್ದರೂ ಕೂಡ ತನ್ನ ಹಿಂದಿನದನ್ನ ಮರ್ತಿಲ್ಲ. ಅವನು ಪ್ರಪಂಚಕ್ಕೆ ನಮ್ಮಂತೆ ಕರ್ಮ ಸವೆಸಲು ಬಂದವನಲ್ಲ. ನಾವಾದರೂ ನಮ್ಮ ಹಿಂದಿನ ಕರ್ಮ, ಪೂರ್ವಜನ್ಮದ ಕರ್ಮ, ಸುಕೃತ ಕರ್ಮ ಅನ್ನೋದನ್ನೆಲ್ಲ ತೀರಿಸ್ಲಿಕ್ಕಾಗಿ ಪ್ರತಿ ಬಾರಿ ಇಲ್ಲಿ ಜನ್ಮ ತಾಳ್ತೇವೆ. ಆದರೆ ಕೃಷ್ಣ ಆ ರೀತಿ ತನ್ನ ಹಿಂದಿನ ಕರ್ಮಗಳನ್ನು ಸವಸ್ಲಿಕ್ಕೆ ಬಂದವನಲ್ಲ. ನಾವು ಬರಲೇಬೇಕು, ಬರದೇ ಇರ್ತೀನಿ ಅಂತೇಳಂದ್ರೆ ಸಾಧ್ಯವೇ ಇಲ್ಲ. ನಮ್ಮ ವಾಸನೆಗಳೇ ಅಂದರೆ ನಮ್ಮ ಆಕಾಂಕ್ಷೆಗಳು, ನಮ್ಮ ಆಸೆಗಳು ಅನ್ನೋದೆಲ್ಲ ಯಾವುದಿರುತ್ತೆ, ಆ ಆಸೆಗಳೇ ಪ್ರಪಂಚಕ್ಕೆ ನಮ್ಮನ್ನು ಎಳೆದುಕೊಂಡು ಬಂದಿರುವಂಥದ್ದು. ಆದರೆ ಪೂರ್ಣಾತ್ಮನಾಗಿರುವಂತಹ ಭಗವಂತನಿಗೆ ಕಾಮನೆಗಳಾವವೂ ಕೂಡ ಇಲ್ಲ. ಮಾನವ ಕೋಟಿಯ ಮೇಲಿನ ಅನುಕಂಪೆಯಿಂದ ಮಾತ್ರ ಅವನು ಬರುವಂಥದ್ದು. ಅವಾಗ ನಾವು ಯೋಚನೆ

ಮಾಡಬೇಕು. ಭಗವಂತನ ದಶಾವತಾರವಿರ್ಬೋದು, ಅದಲ್ಲದೆ ನೂರಾರು ಅವತಾರಗಳು ಏನು ಭಗವಂತ ತಾಳಿಕೊಂಡು ಈ ಭೂಲೋಕಕ್ಕೆ ಬರ್ತಾನೋ ಅವೆಲ್ಲವೂ ಕೂಡ ಈ ಮಾನವ ಕೋಟಿಯ ಅನುಕಂಪದ ಮೇಲೆಯೇ. ಅಂಥ ಕಾರುಣ್ಯಪೂರ್ಣ ಆ ಭಗವಂತ. ಆಮೇಲೆ ಇಲ್ಲಿಗೆ ಬಂದಾದ್ಮೇಲೂ ಕೂಡ ಮಾನವಾಕಾರವನ್ನು ಧರಿಸಿದ ಮೇಲೆಯೂ ಕೂಡ ಅವನು ತನ್ನ ದೈವತ್ವವನ್ನು ಮಾತ್ರ ಕ್ಷಣ ಕಾಲವೂ ಕೂಡ ಮರೆತಿಲ್ಲ. ಆದರೆ ಇದನ್ನು ನಮ್ಮಂಥ ಮೂಢರು ಮೂರ್ಖರು ಮಾತ್ರ ಅರಿಯರು, ಅವ್ರಿಗೆ ಅರಿಯೋದಕ್ಕೆ ಗೊತ್ತಾಗೋದೇ ಇಲ್ಲ ಆತ ಭಗವಂತ ಅಂತ. ಆದರೆ ಅವತಾರದ ಹಿಂದೆ ಇರುವ ದೈವತ್ವವನ್ನು ಅರಿಯುವುದು ಎಲ್ಲರಿಗೂ ಸಾಧ್ಯವಿಲ್ಲ. ಅದನ್ನು ಅರಿಯಬೇಕಾದರೆ ಭಗವದಂಶ ಎಂಬುವುದು ನಮ್ಮಲ್ಲಿಯೇ ಜಾಗೃತವಾಗಿರಬೇಕು, ಆಗ ಮಾತ್ರ ಸಾಧ್ಯ. ಇಲ್ಲದೇ ಇದ್ದರೆ ನಾವು ಹೇಗೆ ಇರುವೆವೋ ಹಾಗೆಯೇ ಇನ್ನೊಬ್ಬರನ್ನೂ ಕೂಡ ಅಳೆಯುತ್ತೇವೆ, ಅವತಾರವನ್ನೂ ಕೂಡ ನಾವು ಇದೇ ರೀತಿ ಅಳೆದು ಬಿಡುತ್ತೇವೆ ನಮ್ಮ ಸೇರು ಪಾವು ಚಟಾಕಿನ ಮೂಲಕ. ಶ್ರೀರಾಮ ಹುಟ್ಟಿ ಕೆಲಸ ಮಾಡಿದ ಕಾಲದಲ್ಲಿ ಅವನನ್ನು ಅವತಾರವೆಂದು ತಿಳಿದವರು ಎಲ್ಲೋ ಅಲ್ಪ ಮಂದಿ. ಶ್ರೀಕೃಷ್ಣನೂ ಕೂಡ ಅಷ್ಟೇ, ಜನ್ಮಧಾರಣೆ ಮಾಡಿ ಕರ್ಮದಲ್ಲಿ ನಿರತನಾದಾಗ ನಮ್ಮಂತೆಯೇ ಅವನೂ ಕೂಡ ಟೀಕೆ ನಿಂದನೆಗಳನ್ನು ಕೇಳಬೇಕಾಗಿ ಬಂತು. ಹಾಗೆಯೇ ಇಂದು ಕೂಡ ಹಲವಾರು ಮಂದಿ ನೂರಾರು ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ, ಆದರೆ ಅವರೆಲ್ಲರೂ ಕೂಡ ನಾವು ಟೀಕೆ ನಿಂದನೆಗಳನ್ನೇ ಮಾಡ್ತಾ ಹೋಗ್ತೇವೆ. ಆದರೆ ಈಗ ಜನಸಾಧಾರಣರೆಲ್ಲರೂ ಕೂಡ ಅವನನ್ನು ಅವತಾರವೆಂದು ಒಪ್ತಾರೆ. ಶ್ರೀರಾಮನ ಅವತಾರ, ಶ್ರೀಕೃಷ್ಣನ ಅವತಾರ ಅಂತ ಹೇಳಿ ಎಲ್ಲರೂ ಕೂಡ ಅವನ ಅವತಾರ ಪುರುಷನೆಂದು ಒಪ್ಪುತ್ತಾರೆ. ಆದರೆ ಶ್ರೀರಾಮನ ಅಸ್ತಿತ್ವವಿತ್ತಲ್ವ, ತ್ರೇತಾಯುಗ ಅಂತೇಳಿ ನಾವು ಕರೀತಿದ್ವಲ್ವ, ಅಂಥ ತ್ರೇತಾಯುಗದಲ್ಲಿ ನಿಜವಾಗಿಯೂ ಕೂಡ ಶ್ರೀರಾಮನನ್ನ ಅವತಾರ ಪುರುಷ ಅಂತ ಎಲ್ಲರೂ ಒಪ್ಪಿದ್ರ? ಖಂಡಿತ ಇಲ್ಲ. ಅವನು ಸಾಧಾರಣ ಮನುಷ್ಯನಾಗಿಯೇ ತನ್ನ ದೈವಾಂಶವನ್ನ ನೆನಪಿಟ್ಟುಕೊಂಡು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದ. ಆದರೂ ಕೂಡ ದುಷ್ಟರು ದುರಾತ್ಮರು ಮೂಢರು ಮೂರ್ಖರು ಅವನನ್ನ ಅವತಾರ ಪುರುಷ ಅಂತ ಒಪ್ಪದೆ ಟೀಕೆ ನಿಂದನೆಗಳಲ್ಲೇ ತನ್ನ ಜನ್ಮವನ್ನ ಕಳೆದು ಬಿಟ್ರು. ಹಾಗೆ ಶ್ರೀಕೃಷ್ಣನ ಅವತಾರದಲ್ಲಿಯೂ ಕೂಡ ಇಡೀ ಕೌರವ ಕುಲವೇ ಶ್ರೀಕೃಷ್ಣನನ್ನ ಶತ್ರು ಅಂತ ಹೇಳಿ ಭಾವಿಸ್ಬಿಡ್ತು. ಆ ಶತ್ರು ಎಂದು ಭಾವಿಸಿದ ನಂತರ ಅದರ ಪರಿಣಾಮವನ್ನ ಅವರು ಅನುಭವಿಸ್ತಾರೆ. ಆದರೆ ನಾನು ಹೇಳ್ತಾ ಇರುವಂಥದ್ದು, ಇಲ್ಲಿ ಭಗವಂತ ತಾನಾಗಿಯೇ ಈ ಭೂಲೋಕಕ್ಕೆ ಬಂದರೂ ಕೂಡ ಮನುಷ್ಯ ಲೋಕ ಅವನನ್ನ ದೈವಾಂಶ ಸಂಭೂತ ಅಂತೇಳಿ ಒಪ್ಪಲೇ ಇಲ್ಲ. ಅದು ಅವತಾರವಲ್ಲ, ತನ್ನಂತೆಯೇ ಇರುವಂತಹ ಒಬ್ಬ ಮನುಷ್ಯ ಅಂತೇಳಿ ತಿಳಿದಂಥವರೇ ಮೂರ್ಖರು. ಯಾಕಂದ್ರೆ ಎಲ್ಲರೂ ಅವರು ಇವರಂತೆಯೇ ಅವರಂತೆಯೇ ಅಂತೇಳಿ ಭಾವಿಸ್ಬಿಡ್ತಾರೆ. ಯಾರಲ್ಲಿ ಭಗವದಂಶ ಅನ್ನುವಂಥದ್ದು ಆಂತರಿಕವಾಗಿ ಇರುತ್ತೋ, ದೈವಾಂಶ ಎನ್ನುವಂಥದ್ದು ಯಾರಿಗೆ ಆಂತರಿಕವಾಗಿ ಇರುತ್ತೋ ಅವರಿಗೆ ಮಾತ್ರ ಅವರೆಲ್ಲರೂ ಕೂಡ ಭಗವತ್ ಪುರುಷರು ಅಂಥೇಳಿ ಕಾಣಿಸ್ಕೊಳ್ತಾರೆ. ಹಾಗಾಗಿ ಒಂದು ವಸ್ತು ಸ್ಥಾಪಿತವಾಗಿ ಹೋದ ಮೇಲೆ ಅದನ್ನು ನಂಬುವಂಥದ್ದು ಸುಲಭ. ಆದರೆ ಅದಕ್ಕಿಂತ ಮುಂಚೆಯೇ ಅದರಲ್ಲಿರುವಂತಹ ದೈವತ್ವಕ್ಕೆ ನಾವು ಮಣಿಬೇಕು ಅಂತಂದರೆ ಆ ಜೀವಿ ನಿಜವಾಗಿಯೂ ಕೂಡ ಆಧ್ಯಾತ್ಮಿಕ ಜೀವನದಲ್ಲಿ ಬಹಳ ಮುಂದುವರೆದಿರಬೇಕು. ಅಂಥ ಮುಂದುವರೆದಾಗ ಮಾತ್ರ ದೈವಾಂಶ ಸಂಭೂತದ ಒಂದು ಜೀವಿ ತಿಳಿಲಿಕ್ಕೆ ಸಾಧ್ಯ. ಅಂಥ ಒಂದು ಮಾತಿಗೆ ಅದು ಯಾವ ಮುದ್ದುರಾಮನ ಪದ್ಯ ಸೂಕ್ತವಾಗುತ್ತೆ ಗಮನಿಸೋಣ ಬನ್ನಿ. ಎಂತು ತಂದಿತೋ ಇಂತ ಜೀವಭಾವದ ಬಣ್ಣ, ಎಂತು ತಂದಿತೋ ಇಂಥ ಜೀವಭಾವದ ಬಣ್ಣ.

0: ತುಳುಕುತ್ತಿದೆ ಭಾವುಕತೆ ಹಿಮಮಣಿಯ ಮಡಿಲಿಂದ, ಇದು ಬಾನ ಭುವಿ ಸೊಬಗು ಮುದ್ದು ರಾಮ, ಇದು ಬಾನ ಭುವಿ ಸೊಬಗು ಮುದ್ದು ರಾಮ.
1: ಹಾಗಾಗಿ ಈ ಭುವಿಗೆ ಜೀವಭಾವದ ಬಣ್ಣವನ್ನ ತಂದಿರೋರು ಯಾರು? ಮುಂಜಾವಿನ ಒಂದು ಇಬ್ಬನಿಗೆ ಕನಕ ಕಿರಣವನ್ನ ಬೆರೆಸಿರೋರು ಯಾರು? ಭಾವುಕತೆ ಅನ್ನುವಂಥ ಹಿಮಮಣಿಯ ಮಡಿಲಿನಿಂದ ಹರಿತಾ ಇದೆ, ಇದು ಬಾನ ಭುವಿ ಸೊಬಗು ಅಂತ. ಯಾವಾಗ ನಮ್ಮ ದೃಷ್ಟಿ ಸೌಂದರ್ಯಯುತವಾಗಿ ಇರುತ್ತೋ, ನಮ್ಮ ನೋಡುವಂತಹ ಸೃಷ್ಟಿಯನ್ನ ಈ ದೃಷ್ಟಿ ಅಷ್ಟೇ ಸೊಬಗಿನಿಂದ ನೋಡುತ್ತೆ. ಹಾಗೆ ಭಗವಂತನನ್ನು ಕೂಡ. ದೈವಾಂಶ ಎನ್ನುವಂಥದ್ದು ನಮ್ಮ ಮನಸ್ಸಿನಲ್ಲಿದ್ದರೆ ನಿಜವಾಗಿ ಈ ಸಮಾಜದಲ್ಲಿ ಇರುವಂಥ ದೈವಾಂಶ ಪುರುಷರು ನಮ್ಮ ಕಣ್ಣಿಗೂ ಕೂಡ ಗೋಚರವಾಗ್ತಾರೆ. ಆ ಬಾನ ಭುವಿ ಸೊಬಗನ್ನು ದೃಷ್ಟಿಯನ್ನು ಸರಿಯಾಗಿ ಇಟ್ಟುಕೊಂಡಾಗ ಆ ಸೊಬಗು ನಮ್ಮ ಕಣ್ಮುಂದೆ ಕಾಣುತ್ತೆ. ಆ ಬಾನ ಭುವಿಯ ಸೊಬಗನ್ನು ಭಗವಂತನೆಂಬ ಸೃಷ್ಟಿಕರ್ತನಿಗೆ ನಾವು ನಮಿಸುವ ಮೂಲಕ ಸಮರ್ಪಣೆ ಮಾಡಿಕೊಂಡಾಗ ಸರ್ವವೂ ಸರ್ವಶ್ರೇಷ್ಠವಾಗಿ ಕಾಣುತ್ತೆ ಅನ್ನುವಂಥದ್ದೇ ಮುದ್ದುರಾಮನ ಮಾತು ಮತ್ತು ಕೃಷ್ಣರ ಮಾತು. ಅತ್ತ ಕಡೆ ನಮ್ಮ ಚಿತ್ತ ಹರಿಯಲಿ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು: ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಸಮರ್ಥ್ ಮಲ್ಲಿಕಾರ್ಜುನ್ಗೆ ಗೆಲುವು, ಬಾಗಲಕೋಟೆಯಲ್ಲಿ ಉಮೇಶ್ ಮೇಟಿಗೆ ಜಯ. ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವಿನ ಹಿನ್ನೆಲೆ ಮತದಾರರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಧನ್ಯವಾದ. ರಾಜ್ಯದಲ್ಲಿ ಸರ್ಕಾರಿ ಎಂಜಿನಿಯರಿಂಗ್ ಕೋರ್ಸುಗಳನ್ನು ಮತ್ತಷ್ಟು ಮೇಲ್ದರ್ಜೆಗೇರಿಸಲು ಕ್ರಮ, ಸಚಿವ ಡಾಕ್ಟರ್ ಎಂಸಿ ಸುಧಾಕರ್. ಬೆಳಗಾವಿಯಲ್ಲಿ ಸುಸಜ್ಜಿತ ಬಸ್ ಡಿಪೋ ಲೋಕಾರ್ಪಣೆಗೊಳಿಸಿದ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ. ಹಾಗೂ ಕರ್ನಾಟಕ ಮಾಹಿತಿ ಆಯೋಗದ ಮುಖ್ಯ ಮಾಹಿತಿ ಆಯುಕ್ತರಾಗಿ ಜಿ ಸತ್ಯವತಿ ಪ್ರಮಾಣ ವಚನ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ್ ಶಾಮನೂರು ಮಲ್ಲಿಕಾರ್ಜುನ್ ಗೆಲುವು ಸಾಧಿಸಿದ್ದಾರೆ. ಸಮರ್ಥ್ ಅವರು 5,708 ಮತಗಳ ಅಂತರದಿಂದ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ ದಾಸಕರಿಯಪ್ಪ ಅವರನ್ನು ಪರಾಭವಗೊಳಿಸಿದ್ದಾರೆ. ಸಮರ್ಥ್ ಅವರು 69,578 ಮತಗಳನ್ನು ಗಳಿಸಿದರೆ ಸಮೀಪದ ಪ್ರತಿಸ್ಪರ್ಧಿ ಬಿಜೆಪಿಯ ಶ್ರೀನಿವಾಸ ಟಿ ದಾಸಕರಿಯಪ್ಪ 63,870 ಮತಗಳನ್ನು ಪಡೆದಿದ್ದಾರೆ. ಎಸ್ಡಿಪಿಐ ಅಭ್ಯರ್ಥಿ ಅಪ್ಸರ್ ಕೊಡ್ಲಿಪೇಟೆ 18,975 ಮತಗಳೊಂದಿಗೆ ಮೂರನೇ ಸ್ಥಾನ ಗಳಿಸಿದ್ದಾರೆ. ಮೂರು ಇವಿಎಂಗಳಲ್ಲಿ ಕಂಡುಬಂದ ತಾಂತ್ರಿಕ ದೋಷದಿಂದ ಮತ ಎಣಿಕೆ ನಿಧಾನಗತಿಯಲ್ಲಿ ಸಾಗಿತ್ತಲ್ಲದೆ ಫಲಿತಾಂಶ ಘೋಷಣೆ ಕೂಡ ತಡವಾಯಿತು. ಬಾಗಲಕೋಟೆ ವಿಧಾನಸಭಾ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ 21,866 ಮತಗಳಿಂದ ಗೆಲುವು ಸಾಧಿಸಿದ್ದಾರೆ. ಉಮೇಶ್ ಮೇಟಿ ಅವರಿಗೆ 96,941 ಮತಗಳು ಲಭಿಸಿವೆ. ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಅವರಿಗೆ 76,075 ಮತಗಳು ಲಭಿಸಿವೆ. ಗೆಲುವಿನ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಉಮೇಶ್ ಮೇಟಿ, ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳು ಹಾಗೂ ಪಕ್ಷದ ಪ್ರಣಾಳಿಕೆ ಗೆಲುವಿಗೆ ಪ್ರಮುಖ ಕಾರಣವಾಗಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಕ್ಷೇತ್ರದ ಜನತೆಗೆ ಅವರು ಕೃತಜ್ಞತೆ ಸಲ್ಲಿಸಿದ್ದಾರೆ. ಬಾಗಲಕೋಟೆ ಮತ್ತು ದಾವಣಗೆರೆ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳ ಗೆಲುವಿಗೆ ಕಾರಣರಾದ ಮತದಾರರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಧನ್ಯವಾದ ಸಲ್ಲಿಸಿದ್ದಾರೆ. ಇದು ಸರ್ಕಾರದ ಸಾಧನೆಗಳಿಗೆ ಮತ್ತು ಕಾಂಗ್ರೆಸ್ ಪಕ್ಷದ ಸಿದ್ದಾಂತಕ್ಕೆ ಸಿಕ್ಕ ಜಯವಾಗಿದೆ ಎಂದು ತಿಳಿಸಿದ್ದಾರೆ. ವಿರೋಧ ಪಕ್ಷಗಳ ಅಪಪ್ರಚಾರ ಹಾಗೂ ಹಣದ ಪ್ರಭಾವದ ಹೊರತಾಗಿಯೂ ಎರಡೂ ಕ್ಷೇತ್ರಗಳ ಮತದಾರರು ಕಾಂಗ್ರೆಸ್ ಪಕ್ಷದ ಮೇಲೆ ನಂಬಿಕೆ ಇಟ್ಟು ಮತ ಚಲಾಯಿಸಿದ್ದಾರೆ. ತಮಿಳುನಾಡು ವಿಧಾನಸಭಾ ಚುನಾವಣೆ ಫಲಿತಾಂಶವನ್ನು ನಿರೀಕ್ಷಿಸಿರಲಿಲ್ಲ, ಕೇರಳದಲ್ಲಿ ಕಾಂಗ್ರೆಸ್ ಪಕ್ಷದ ಗೆಲುವು ನಿರೀಕ್ಷಿತ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಶೃಂಗೇರಿ ಮರು ಎಣಿಕೆ ಫಲಿತಾಂಶವು ಇಡೀ ದೇಶಕ್ಕೆ ಮಾರಕ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸೋಲು ಗೆಲುವು ಸಾಮಾನ್ಯ, ಆದರೆ ಇಲ್ಲಿ ನಡೆದಿರುವುದು ಷಡ್ಯಂತ್ರ ಎಂದು ಆರೋಪಿಸಿದ್ದಾರೆ. ಈ ಫಲಿತಾಂಶದ ಬಗ್ಗೆ ಕಾನೂನಾತ್ಮಕವಾಗಿಯೂ ಹೋರಾಟ ಮಾಡಲಾಗುವುದು ಎಂದು ಹೇಳಿದ್ದಾರೆ. ಇದೇ ವೇಳೆ ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳು ಕೈಹಿಡಿದಿವೆ ಎಂದು ಉಪಚುನಾವಣೆ ಫಲಿತಾಂಶದ ಕುರಿತು ಪ್ರತಿಕ್ರಿಯಿಸಿದ್ದಾರೆ. ಕೇರಳದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿರುವುದು ನಿರೀಕ್ಷಿತ ಎಂದು ತಿಳಿಸಿದ್ದಾರೆ.
1: ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ಸರ್ಕಾರದ

0: ದಾವಣಗೆರೆ ಮತ್ತು ಬಾಗಲಕೋಟೆ ಇವೆರಡು ಕ್ಷೇತ್ರದ ಮತದಾರರಿಗೆ ಮೊದಲು ನಾನು ಕೃತಜ್ಞತೆ ಸಲ್ಲಿಸಿದ್ದೇನೆ. ಎರಡು ಸೀಟನ್ನು ಕೂಡ ಬೈಲಕ್ಷದಲ್ಲಿ ಗೆದ್ದಿದ್ದೇವೆ. ಜನತೆ ಬಹಳ ನಿರೀಕ್ಷೆ ಮಾಡ್ತಾ ಇದ್ರು, ವಿರೋಧ ಪಾರ್ಟಿಯವರು ಟೀಕೆ ಮಾಡ್ತಾ ಇದ್ರು, ಸಂಭ್ರಮದಲ್ಲಿ ಇದ್ರು, ಆದರೂ ಕೂಡ ಜನ ನಮ್ಮನ್ನ ಕೈ ಬಿಡಲಿಲ್ಲ. ಇನ್ನ ಹೆಚ್ಚಿಗೆ ಆತ್ಮವಿಶ್ವಾಸವನ್ನ ಹೆಚ್ಚಿದ್ದಾರೆ. ಅವ್ರಿಗೆ ಮಾಡ್ತಕ್ಕಂತ ಕಾಮಗಾರಿ, ಅವ್ರು ಮಾಡ್ತಕ್ಕಂತ ಸೇವೆಯಲ್ಲಿ ಇನ್ನ ಹೆಚ್ಚಿಗೆ ಉತ್ಸಾಹದಿಂದ ಮಾಡಲಿಕ್ಕೆ ಸಂದೇಶವನ್ನು ಕೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ನಾವು ಮಾಡ್ತೇವೆ.
1: ದೇಶದ ಭದ್ರತೆಗೆ ನರೇಂದ್ರ ಮೋದಿ ಅವರೊಬ್ಬರೇ ಸೂಕ್ತ ಎಂಬುದು 5 ರಾಜ್ಯಗಳ ಚುನಾವಣೆಯ ಫಲಿತಾಂಶದಲ್ಲಿ ಕಂಡುಬಂದಿದೆ ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ದುರಾಡಳಿತದಿಂದ ಜನರು ಬೇಸತ್ತು ಹೋಗಿದ್ದರು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಪಂಚರಾಜ್ಯಗಳ ಚುನಾವಣೆಯಲ್ಲಿ 4 ರಾಜ್ಯಗಳಲ್ಲಿ ಬಿಜೆಪಿಗೆ ಅಭೂತಪೂರ್ವ ಗೆಲುವು ದೊರೆತಿದೆ. ಇದು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರದ ಅಭಿವೃದ್ಧಿ ಕಾರ್ಯಕ್ಕೆ ಜನರು ನೀಡಿರುವ ಮೆಚ್ಚುಗೆ ಎಂದು ಸಂಸದ ಡಾ ಕೆ ಸುಧಾಕರ್ ತಿಳಿಸಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಅವರ ಟಿಎಂಸಿಯ ದುರಾಡಳಿತ, ಕೋಮು ರಾಜಕಾರಣ, ಕೈಗಾರಿಕಾ ವಿರೋಧಿ ನೀತಿಗಳು, ಬಾಂಗ್ಲಾದ ಅಕ್ರಮ ವಲಸಿಗರ ಹಿತ ಕಾಯುವ ನೀತಿಗಳಿಂದ ಬೇಸತ್ತ ಜನರು ಎನ್ಡಿಎಗೆ ಆಶೀರ್ವದಿಸಿ ಟಿಎಂಸಿಯನ್ನು ಕಿತ್ತೊಗೆದಿದ್ದಾರೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ರಾಜ್ಯದ ದಾವಣಗೆರೆ, ದಕ್ಷಿಣ ಹಾಗೂ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆ ಸೇರಿದಂತೆ 5 ರಾಜ್ಯಗಳ ಚುನಾವಣಾ ಫಲಿತಾಂಶ ಕುರಿತು ವಿಶ್ಲೇಷಣೆ ಇಂದು ರಾತ್ರಿ 8 ಗಂಟೆಗೆ ಮೂಡಿಬರಲಿದೆ. ಬೆಂಗಳೂರು ವಿಶ್ವವಿದ್ಯಾಲಯದ ರಾಜಕೀಯ ಶಾಸ್ತ್ರ ವಿಭಾಗದ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರಾದ ಡಾ ವೀಣಾದೇವಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಹಿರಿಯ ಪತ್ರಕರ್ತರಾದ ಕೆಸಿ ಶಿವರಾಮ್ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರಸ್ತುತವಿರುವ ಕೈಗಾರಿಕೆಗಳ ಬೇಡಿಕೆ ಹಾಗೂ ನಿರೀಕ್ಷೆಗಳ ಕೌಶಲ್ಯಗಳನ್ನು ಪೂರೈಸುವ ನಿಟ್ಟಿನಲ್ಲಿ ರಾಜ್ಯದಲ್ಲಿರುವ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿರುವ ಕೋರ್ಸುಗಳನ್ನು ಮತ್ತಷ್ಟು ಮೇಲ್ದರ್ಜೆಗೇರಿಸಲು ಕ್ರಮ ವಹಿಸಲಾಗುತ್ತಿದೆ ಎಂದು ಉನ್ನತ ಶಿಕ್ಷಣ ಸಚಿವ ಡಾ ಎಂಸಿ ಸುಧಾಕರ್ ತಿಳಿಸಿದ್ದಾರೆ. ರಾಮನಗರದ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಇಂದು ಮೈಕ್ರೋಸಾಫ್ಟ್, ಎಸ್ಎಪಿ ಮತ್ತು ಸೀಮೆನ್ಸ್ ಇನ್ನೋವೇಷನ್ ಹಬ್ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಸುಮಾರು 11 ಸರ್ಕಾರಿ ಕಾಲೇಜುಗಳಿದ್ದು ಈಗಾಗಲೇ 6 ಕಾಲೇಜುಗಳಲ್ಲಿ ಈ ಲ್ಯಾಬ್ ಮಾಡಲಾಗಿದೆ. ಬಾಕಿ ಉಳಿದ 5 ಕಾಲೇಜುಗಳಲ್ಲಿ ಮುಂದಿನ ದಿನಗಳಲ್ಲಿ ಲ್ಯಾಬ್ ನಿರ್ಮಾಣಕ್ಕೆ ಕ್ರಮ ವಹಿಸಲಾಗುತ್ತಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯ ಸಾರಿಗೆ ವ್ಯವಸ್ಥೆಯನ್ನು ಮತ್ತಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ಸಾರಿಗೆ ಸಚಿವ ಡಾ ರಾಮಲಿಂಗಾರೆಡ್ಡಿ ಬೆಳಗಾವಿಯಲ್ಲಿ ಇಂದು ನೂತನವಾಗಿ ನಿರ್ಮಿಸಲಾದ ಸುಸಜ್ಜಿತ ಬಸ್ ಡಿಪೋ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಸಚಿವ ರಾಮಲಿಂಗಾರೆಡ್ಡಿ, ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಶಕ್ತಿ ಯೋಜನೆಯಿಂದ ಸಾರಿಗೆ ಸಂಸ್ಥೆಗೆ ಹೆಚ್ಚಿನ ಆದಾಯ ಬರುತ್ತಿದ್ದು, ಸಾರ್ವಜನಿಕರ ಅನುಕೂಲಕ್ಕಾಗಿ ರಾಜ್ಯಾದ್ಯಂತ ಹೊಸ ಬಸ್ಗಳನ್ನು ಸೇರ್ಪಡೆಗೊಳಿಸಲಾಗುತ್ತಿದೆ ಎಂದು ತಿಳಿಸಿದರು. ಈ ನೂತನ ಡಿಪೋದಲ್ಲಿ ಬಸ್ಗಳ ದುರಸ್ತಿಗಾಗಿ ಹೈಟೆಕ್ ವರ್ಕ್ಶಾಪ್, ಸಿಬ್ಬಂದಿ ವಿಶ್ರಾಂತಿ ಕೊಠಡಿ ಹಾಗೂ ಸುಸಜ್ಜಿತ ವಾಹನ ನಿಲುಗಡೆ ವ್ಯವಸ್ಥೆ ಕಲ್ಪಿಸಲಾಗಿದೆ. ಗ್ರಾಮೀಣ ಮತ್ತು ನಗರ ಭಾಗದ ಪ್ರಯಾಣಿಕರಿಗೆ ಹೆಚ್ಚಿನ ಬಸ್ ಸೌಲಭ್ಯ ಒದಗಿಸುವುದು ಹಾಗೂ ಬಸ್ಗಳ ನಿರ್ವಹಣೆಯನ್ನು ಉತ್ತಮಪಡಿಸುವುದು ಈ ಡಿಪೋದ ಮುಖ್ಯ ಉದ್ದೇಶವಾಗಿದೆ. ಕರ್ನಾಟಕ ಮಾಹಿತಿ ಆಯೋಗದ ರಾಜ್ಯ ಮುಖ್ಯ ಮಾಹಿತಿ ಆಯುಕ್ತರಾಗಿ ಇಂದು ಜಿ ಸತ್ಯವತಿ ಅವರು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಬೆಂಗಳೂರಿನ ಲೋಕಭವನದಲ್ಲಿ ನಡೆದ ಸಮಾರಂಭದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಪ್ರಮಾಣ ವಚನ ಬೋಧಿಸಿದರು. ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕಾನೂನು ಸಚಿವ ಎಚ್ಕೆ ಪಾಟೀಲ್, ಇಂಧನ ಸಚಿವ ಕೆಜೆ ಜಾರ್ಜ್ ಉಪಸ್ಥಿತರಿದ್ದರು. ಮಾನ್ಸೂನ್ ಪೂರ್ವ ಸಿದ್ದತೆ ಪ್ರಯುಕ್ತ ಜಿಬಿಎ ವ್ಯಾಪ್ತಿಯಲ್ಲಿ ಬರುವ ಎಲ್ಲಾ ಪ್ರಮುಖ ರಸ್ತೆಗಳಲ್ಲಿ ಮಳೆ ನೀರು, ಚರಂಡಿ, ಹೂಳು ತೆಗೆಯುವುದು, ಶೋಲ್ಡರ್ ಡ್ರೈನ್ ಮತ್ತು ಗ್ರೇಟಿಂಗ್ಸ್ಗಳ ಸ್ವಚ್ಛತೆಯನ್ನು ಖಾತರಿಪಡಿಸಿಕೊಳ್ಳಲು ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ ಪಾಲಿಕೆಗಳ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ನಗರ ಪಾಲಿಕೆಗಳ ವ್ಯಾಪ್ತಿಯಲ್ಲಿ ತಂಡಗಳನ್ನು ರಚಿಸಿ ಆಯಾ ನಗರ ಪಾಲಿಕೆಗಳ ವ್ಯಾಪ್ತಿಯ ಎಲ್ಲಾ ಆರ್ಟೀರಿಯಲ್ ಮತ್ತು ಸಬ್ ಆರ್ಟೀರಿಯಲ್ ರಸ್ತೆಗಳ ಮಳೆ ನೀರು ಚರಂಡಿಗಳಲ್ಲಿ 1 ಕಿಲೋಮೀಟರ್ಗಳಷ್ಟು ಕನಿಷ್ಠ 10 ಕಡೆ ಡ್ರೈನ್ ಸ್ಲ್ಯಾಬ್ಗಳ ಅಥವಾ ಗ್ರೇಟಿಂಗ್ಗಳನ್ನು ತೆರೆದು ನೀರು ಸರಾಗ

0: ವಾಗಿ ಹರಿಯಲು ಅವಕಾಶವಿದೆಯೇ ಎಂಬುದನ್ನು ಪರಿಶೀಲಿಸುವಂತೆ ಸೂಚನೆ ನೀಡಿದ್ದಾರೆ. ಶೃಂಗೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಅಂಚೆ ಮತಪತ್ರಗಳಲ್ಲಿ ಅಕ್ರಮ ನಡೆದಿದೆ ಎಂಬ ಆರೋಪದ ಮೇಲೆ ಬಿಜೆಪಿ ವಿಜೇತ ಅಭ್ಯರ್ಥಿ ಡಿಎನ್ ಜೀವರಾಜ್ ಸೇರಿದಂತೆ ಮೂವರ ವಿರುದ್ದ ಪೊಲೀಸರು ಚಿಕ್ಕಮಗಳೂರು ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಇಂದು ಪ್ರಕರಣ ದಾಖಲಿಸಿದ್ದಾರೆ. ಮೇ 3 ಅಂಚೆ ಮತ ಎಣಿಕೆ ಮೇಜಿನ ಏಜೆಂಟ್ ಆಗಿ ಸೇವೆ ಸಲ್ಲಿಸಿದ್ದ ವಕೀಲ ಸುಧೀರ್ ಕುಮಾರ್ ಮುರೊಳ್ಳಿ ಈ ಸಂಬಂಧ ದೂರು ದಾಖಲಿಸಿದ್ದಾರೆ. ಎಣಿಕೆ ಪ್ರಕ್ರಿಯೆಯಲ್ಲಿ ಮತಪತ್ರಗಳನ್ನು ತಿರುಚಲಾಗಿದೆ ಎಂದು ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಈ ಕುರಿತಂತೆ ಪ್ರತಿಕ್ರಿಯಿಸಿರುವ ಬಿಜೆಪಿ ಶಾಸಕ ಜೀವರಾಜ್ ಸೋಲಿನ ಬಳಿಕ ಮತ ತಿರುಚುವಿಕೆ ಆರೋಪ ಮಾಡುವುದು ಸರಿಯಲ್ಲ ಎಂದು ತಿಳಿಸಿದ್ದಾರೆ. ವಿಜಯಪುರ ನಗರದಲ್ಲಿ ಇಂದು ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಮೂಲಸೌಕರ್ಯ ಅಭಿವೃದ್ಧಿ ಹಾಗೂ ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಚಾಲನೆ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಸಮರ್ಥ್ ಮಲ್ಲಿಕಾರ್ಜುನ್ಗೆ ಗೆಲುವು, ಬಾಗಲಕೋಟೆಯಲ್ಲಿ ಉಮೇಶ್ ಮೇಟಿಗೆ ಜಯ. ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವಿನ ಹಿನ್ನೆಲೆ ಮತದಾರರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಧನ್ಯವಾದ. ರಾಜ್ಯದಲ್ಲಿ ಸರ್ಕಾರಿ ಇಂಜಿನಿಯರಿಂಗ್ ಕೋರ್ಸ್ಗಳನ್ನು ಮತ್ತಷ್ಟು ಮೇಲ್ದರ್ಜೆಗೇರಿಸಲು ಕ್ರಮ, ಸಚಿವ ಡಾಕ್ಟರ್ ಎಂಸಿ ಸುಧಾಕರ್. ಬೆಳಗಾವಿಯಲ್ಲಿ ಸುಸಜ್ಜಿತ ಬಸ್ ಡಿಪೋ ಲೋಕಾರ್ಪಣೆಗೊಳಿಸಿದ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹಾಗೂ ಕರ್ನಾಟಕ ಮಾಹಿತಿ ಆಯೋಗದ ಮುಖ್ಯ ಮಾಹಿತಿ ಆಯುಕ್ತರಾಗಿ ಜಿ ಸತ್ಯವತಿ ಪ್ರಮಾಣವಚನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35.
1: ಸೊ ಪ್ರಕರಣ 113 ಪ್ರಕಾರ ಅವ್ರನ್ನ ವಜಾ ಮಾಡಿ
2: ಕೇಳುವರೆ. ಇನ್ನು ಮುಂದೆ ನಮ್ಮ ನಿಲಯದಿಂದ ಆರೋಗ್ಯ ಮಂಥನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮದಲ್ಲಿ ತಾಲೂಕಿನ ಅಭಿವೃದ್ಧಿ ಯೋಜನೆಗಳ ಕುರಿತು ಮೈಸೂರು ಜಿಲ್ಲೆಯ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಯೋಜನಾಧಿಕಾರಿಗಳು ಮತ್ತು ಯೋಜನಾ ನಿರ್ದೇಶಕರಾದ ಶ್ರೀ ಪ್ರಭುಸ್ವಾಮಿರವರ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ.
3: ಸೇತುವೆ ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ.
4: ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಬಾಂಧಲಿ ಗೆಳೆಯ ನಿಂಗರಾಜು. ಕೇಳುಗರು, ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ತಾಲೂಕಿನ ಅಭಿವೃದ್ಧಿ ಯೋಜನೆಗಳ ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಮೈಸೂರಿನ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಯೋಜನಾಧಿಕಾರಿಗಳು ಮತ್ತು ಯೋಜನಾ ನಿರ್ದೇಶಕರಾದ ಶ್ರೀ ಪ್ರಭುಸ್ವಾಮಿರವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
1: ಜನಧ್ವನಿ ಕಾರ್ಯಕ್ರಮದ ಎಲ್ಲ ಕೇಳುಗರಿಗೆ ನಾನು ಹೃತ್ಪೂರ್ವಕವಾದಂಥ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ನಮಸ್ಕಾರಗಳು
4: ಸರ್. ನಾವಿವತ್ತು ಈ ಒಂದು ಗ್ರಾಮೀಣ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಜಿಲ್ಲಾ ಪಂಚಾಯಿತಿ ಒಂದು ಯೋಜನೆಗಳ ಸಂಬಂಧಪಟ್ಟಂತೆ ನಾವು ಮಾತನಾಡ್ತಾ ಇದ್ದೀವಿ ಸರ್. ಸರ್, ಮೊದಲನೇದಾಗಿ ಈ ಒಂದು ಜಿಲ್ಲೆಯ ಒಂದು ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಅಥವಾ ಗ್ರಾಮೀಭಿವೃದ್ಧಿಗೆ ಸಂಬಂಧಪಟ್ಟಂತೆ ಜಿಲ್ಲಾ ಪಂಚಾಯಿತಿ ಒಂದು ಯೋಜನೆಯ ಒಂದು ಮುಖ್ಯ ಉದ್ದೇಶ ಏನು ಸರ್?
1: ಪ್ರಸ್ತುತ ಈಗಾಗ ಎಲ್ಲ ಮುಂಗಾರು ಪ್ರಾರಂಭ ಆಗಿದೆ ಮತ್ತು ಬೇಸಿಗೆಯನ್ನು ಸಹ ನಾವು ನೋಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಬಹುಮುಖ್ಯವಾಗಿ ನಾವು ಗ್ರಾಮೀಣ ಕುಡಿಯುವ ನೀರು ಯೋಜನೆ ಬಗ್ಗೆ ನಿರ್ವಹಣೆ ಮತ್ತು ನಿರ್ಮಾಣದ ಪ್ರಮುಖವಾದ ಘಟ್ಟ ಆ ನಿಟ್ಟಿನಲ್ಲಿ ಈಗ ಕುಡಿಯುವ ನೀರದ ಏನೇ ಸಮಸ್ಯೆ ಇದೆ ಅದಕ್ಕೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಟಾಸ್ಕ್ ಫೋರ್ಸ್ ಸಮಿತಿಯನ್ನು ರಚನೆ ಮಾಡಿ ಸೊ ಏನಾದ್ರು ಸಮಸ್ಯೆಗಳಿದ್ರೆ ಅದ್ರ ಬಗ್ಗೆ ನಿರ್ವಹಣೆ ಮಾಡಬೇಕು ಅಂತ ನಾವು ಈಗ ಆಲ್ರೆಡಿ ಎಲ್ಲ ಗ್ರಾಮ ಪಂಚಾಯಿತಿಗಳಿಗೆ ನಿರ್ದೇಶನ ನೀಡಿದ್ದೀವಿ. ಮತ್ತು ಪ್ರಮುಖವಾದಂಥ ಒಂದು ಈ ಒಂದು ಕುಡಿಯುವ ನೀರು ನಿರ್ವಹಣೆಯಲ್ಲಿ ಗ್ರಾಮೀಣ ಕುಡಿಯುವ ನೀರು ವಿಭಾಗ ಅಂತ ಒಂದು ಇರುತ್ತೆ. ಅಲ್ಲಿ ಸಪ್ರೇಟವಾಗಿ ಅದು ಪ್ರತ್ಯೇಕವಾಗಿ ಒಂದು ಘಟಕ ಇದೆ. ಅಲ್ಲಿ ಇಂಜಿನಿಯರ್ಗಳು ಇರ್ತಾರೆ, ಎ.ಡಬ್ಲ್ಯೂ ಇರ್ತಾರೆ ತಾಲೂಕು ಮಟ್ಟದಲ್ಲಿ. ಬಟ್ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ನಮ್ಮ ಗ್ರಾಮ ಪಂಚಾಯಿತಿ PDO ಮತ್ತು ಕಾರ್ಯದರ್ಶಿಗಳು ಸಿಬ್ಬಂದಿಗಳೇ ನಿರ್ವಹಣೆ ಮಾಡ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಈಗ ಆಲ್ರೆಡಿ ನಮ್ಮಲ್ಲಿ ಬಹುತೇಕ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಮತ್ತು HD Kote ಸರಗೂರು ಸೇರಿದಂತೆ ಬಹುಗ್ರಾಮ ಕುಡಿಯುವ ನೀರು ಯೋಜನೆ ಅಂತ ಏನು ಹೇಳ್ತಾ ಇದ್ದೀವಿ ಸೊ ಅದನ್ನು ನಾವು ಈಗ JGM ಜಲ್ ಜೀವನ್ ಮಿಷನ್ಗೆ ಒಂದು ಯೋಜನೆ ಪ್ರಕಾರ ಆಲ್ಮೋಸ್ಟ್ ಆಲ್ 73% ಇವಾಗ ಇಂಡಿವಿಜುವಲ್ ಟ್ಯಾಪ್ ಕನೆಕ್ಷನ್ ಕೊಟ್ಟಿದ್ದೀವಿ. ಸೊ ಇನ್ನುಳಿದಂಗೆ ಈಗ 4 ಹಂತಗಳು ಪೂರ್ಣಗೊಂಡಿದೆ. ಮತ್ತು ಈಗ ಕೇಂದ್ರ ಪುರಸ್ಕೃತ ಯೋಜನೆ ಇದಾಗಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಅನುದಾನ ಬಳಸ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ಉಳಿದಂಥ ಕಾಮಗಾರಿಗಳೇನಿದ್ರೆ ಅದನ್ನು
5: ಮುಂದಿನ 2024

0: 2028ವರೆಗೂ ಇದು ಯೋಜನೆಯನ್ನು ಕಂಟಿನ್ಯೂ ಮಾಡಿದ್ದಾರೆ. ಸೊ ಯಾವ್ದಾದ್ರೂ ಇನ್ನೂ ಗ್ಯಾಪ್ಗಳಿದ್ರೆ, ಕಾಮಗಾರಿ ಇದ್ರೆ ಅದನ್ನು ಪೂರ್ಣಗೊಳಿಸುವಂತ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ವಿ. ಸೊ ಇಲ್ಲಿ ಪ್ರಮುಖವಾಗಿ ಈ ಸಂದರ್ಭದಲ್ಲಿ ನಾನು ಕೇಳುಗರಲ್ಲಿ ಮತ್ತೆ ಸಾರ್ವಜನಿಕರಲ್ಲಿ ಒಂದು ಏನಂತೆ, ಗ್ರಾಮೀಣ ಕುಡಿಯುವ ನೀರು ಯೋಜನೆಯಲ್ಲಿ ನೀರು ನಿರ್ವಹಣೆ ಬಹುಮುಖ್ಯವಾದಂಥ ಘಟ್ಟ ಈ ಸಂದರ್ಭದಲ್ಲಿ. ಯಾಕೆಂದ್ರೆ ಸಂಪೂರ್ಣವಾಗಿ ಈಗ ಮಳೆ ಆಗಿಲ್ಲ, ಈಗ ತಾನೇ ಪ್ರಾರಂಭವಾಗಿದೆ. ಇನ್ನೂ 2-3 ತಿಂಗಳು ನಾವು ನಿರ್ವಹಣೆಯನ್ನ ಬಾರಿ ಸರಿಯಾಗಿ ನಿರ್ವಹಣೆ ಮಾಡಬೇಕಾಗುತ್ತೆ. ಯಾಕೆಂದ್ರೆ ಬೇಸಿಗೆ ಸಂದರ್ಭದಲ್ಲಿ ನಮಗೆ ಅನೇಕ ಗ್ರಾಮಗಳಲ್ಲಿ ಹಬ್ಬ ಹರಿದಿನಗಳು ಬರ್ತವೆ, ಮದುವೆ ಮುಂಜಿಗಳಾಗ್ತವೆ. ಸೊ ನೀರು ಬಳಕೆ ಜಾಸ್ತಿ ಆಗುತ್ತೆ, 2-3 ಪಟ್ಟು ಜಾಸ್ತಿ ಆಗುತ್ತೆ. ಬಟ್ ಇದೇ ಸಂದರ್ಭದಲ್ಲಿ ನೀರಿನ ಪೂರೈಕೆ ಮಾಡುವಲ್ಲಿ ಸ್ವಲ್ಪ ನಮಗೆ ಸಮಸ್ಯೆ ಆಗುತ್ತೆ. ವಿದ್ಯುತ್ ಅಭಾವ ಇರ್ಬೋದು ಅಥವಾ ಅಂತರ್ಜಲ ಕಡಿಮೆ ಆಗ್ಬೋದು, ಈ ರೀತಿ ಬೇಡಿಕೆ ಮತ್ತು ಪೂರೈಕೆಯಲ್ಲಿ ವ್ಯತ್ಯಾಸ ಇರೋದ್ರಿಂದ ಸಾರ್ವಜನಿಕರು ನೀರನ್ನ ಸರಿಯಾಗಿ ಬಳಕೆ ಮಾಡ್ಕೋಬೇಕಾಗುತ್ತೆ, ನಿರ್ವಹಣೆ ಸರಿಯಾಗಿ ಮಾಡಬೇಕಾಗುತ್ತೆ. ಸೊ ಆದಷ್ಟು ಟ್ಯಾಪ್ಗಳನ್ನ ಬಂದ್ ಮಾಡಬೇಕಾಗುತ್ತೆ ನೀರು ಯೂಸ್ ಮಾಡ್ಕೊಂಡ ನಂತರ. ಮತ್ತೆ ಸಾರ್ವಜನಿಕವಾಗಿ ನಾವು ಈ ಹಿಂದೆ ಖರ್ಚು ಮಾಡ್ತಾ ಇದ್ವಲ್ಲ ನೀರನ್ನ, ಅದನ್ನ ಆದಷ್ಟು ಮಿತಿಗೊಳಕ್ಬೋದು. ಅಗತ್ಯವಾಗಿ ಮಾತ್ರ ಬಳಕೆ ಮಾಡ್ಕೊಂಡು ವೇಸ್ಟ್ ಅನ್ನ ನಾವು ಆದಷ್ಟು ಕಡಿಮೆ ಮಾಡಬೇಕಾಗುತ್ತೆ.
1: ಓಕೆ ಸರ್, ಒಂದು ಕರೆ ಇದೆ. ಹಲೋ
2: ಸರ್, ನಮಸ್ಕಾರ ಸರ್.
1: ಹಾಂ ನಮಸ್ತೆ, ತಮ್ಮ ಹೆಸರಿನಿಂದ
2: ಮಾತನಾಡ್ತಾ
1: ರಮೇಶ್ ಅವ್ರು ಹೇಳಿ, ತಮ್ಮ ಪ್ರಶ್ನೆ ಏನಂತ?
2: ಸರ್ ನಮಸ್ಕಾರ. ನಾನು ಏನ್ ಫೋನ್ ಮಾಡ್ತೀನಿ ಅಂದ್ರೆ ಸರ್, ಇಲ್ಲಿ ನಮ್ದು ವಾರ್ಡ್ ಪಂಚಾಯತಿ ಇಲ್ಲಿ ಮೊದಲನೇ ಆದಾಯ ಅಂದ್ರೆ ಸರ್ ನೀರಿನ ಕಂದಾಯ, ಮನೆ ಕಂದಾಯ, ಅದೇ ಇಂಪಾರ್ಟೆಂಟ್ ಅಲ್ಲ ಸರ್. ಈ ಕಂದಾಯಗಳು ಬರ್ಬೇಕು ಅಂದ್ರೆ ನಮ್ಮಲ್ಲಿ ವಾಟರ್ ಮ್ಯಾನೇಜರ್ ಸರಿಯಾಗಿ ನೀರು ಇರ್ತಿಲ್ಲ ಸರ್. ನೀರು ಅಂದ್ರೆ ಅವರು ದುಡ್ಡು ಇಸ್ಕೊಂಡು ನೀರು ಬಿಡ್ತಾರೆ ಅದು. ಆಮೇಲೆ ಅಂದ್ರೆ ಅವ್ರ ಗುಂಪಿದೆ ಅಂದ್ರೆ ಯಾರಾದ್ರೂ ಬಡ ಮಹಿಳೆ ನೀರು ಬಿಡಿ ಅಂತಂದ್ರೆ ಅವ್ರಿಗೆ ಜಗಳ ಮಾಡೋದು, ಆತರ ಎಲ್ಲ ಸಮಸ್ಯೆ ಆಗುತ್ತೆ. ದಯಮಾಡಿ ನೀವು ವಾಟರ್ ಮ್ಯಾನೇಜರ್ ಪಂಚಾಯತಿ ಚೇಂಜ್ ಮಾಡ್ಕೊಡೋದು ಒಳ್ಳೇದು. ಒಂದು ಸರ್. ಎರಡನೇದು, ಹಲೋ ಸರ್.
1: ಹಾ ಹೇಳಿ ಹೇಳಿ. ಹಾ
2: ಎರಡನೇದು ಸರ್, ಈ ಮಡಿಗೆ ಗ್ರಾಮ ಪಂಚಾಯತ್ ಐತಲ್ಲ, 44 ವಿಲೇಜ್ ಬರ್ತದೆ ಸರ್ ಆ ಪಂಚಾಯತ್ಗೆ, 45 ವಿಲೇಜಸ್.
1: ಈ ಮಡಿಕೇರಿ ಪಂಚಾಯತಿ ಗಂದೆ?
2: ಗ್ರಾಮ ಪಂಚಾಯತಿ ಸರ್, ಈ ಮಡಿಕೇರಿ ಗ್ರಾಮ ಪಂಚಾಯತಿ.
1: ಓಕೆ. ಹಾ ಹಾ,
2: ಅದು ನಾನು ಎರಡು ಗ್ರಾಮ ಪಂಚಾಯತಿ, 3 ಗ್ರಾಮ ಪಂಚಾಯತಿ ಮಾಡ್ಕೊಟ್ರೆ ಅನುಕೂಲ. ಏನಕ್ಕೆ ಅಂದ್ರೆ ಸರ್ಕಾರ ಸೌಲಭ್ಯಗಳನ್ನ ಪಡ್ಕೋಕ್ ಆಗ್ತಿಲ್ಲ ಸರ್. ಹೌದು ಸರ್, ಈ ತರ ಆಗಿದೆ ಸರ್. ಮತ್ತೆ ಸರ್ ಇನ್ನೊಂದು ಏನಪ್ಪಾ ಅಂತಂದ್ರೆ, ಈ ಕುಡಿಯೋ ನೀರಿನ ಸಮಸ್ಯೆ ಆಮೇಲೆ ಪಂಚಾಯತಿಲಿ.
1: ಹಾ ಹೇಳಿ ಹೇಳಿ, ಕೇಳಿಸ್ಕೊತಾರೆ ಸರ್. ಹೇಳಿ
2: ಸರ್. ಈಗ ಗ್ರಾಮ ಪಂಚಾಯತ್ ಚುನಾಯಿತ ಪ್ರತಿನಿಧಿಗಳಿಲ್ಲ ಸರ್. ಚುನಾಯಿತ ಪ್ರತಿನಿಧಿಗಳಿದ್ದಾಗ ಒಬ್ಬ ಸಾಮಾನ್ಯ ಜನ ಹೋಗಿ ಅವ್ರ ಶೌಚಾಲಯಗಳ ಕೇಳೋದಾಗ್ಲಿ, ಒಂದು ಕೊಟ್ಟಿಗೆ ಕೇಳೋದಾಗ್ಲಿ, ಏನಾದ್ರು ಒಂದು ಅಂದ್ರೆ ಅವ್ರಿಗೆ ಸೌಲಭ್ಯಗಳ ಕೇಳಕ್ ಹೋಯ್ತು ಅಂದ್ರೆ ಅಲ್ಲಿ ಗ್ರಾಮ ಪಂಚಾಯತಿ ಮೆಂಬರ್ ಪ್ರತಿನಿಧಿಗಳಿದ್ದಲ್ಲ, ಅವ್ರಿಗೆ ಓಟ್ ಹಾಕಿದ್ರೆ ಮಾತ್ರ ಅವ್ರಿಗೆ ಸಿಗುತ್ತೆ ಸರ್. ಇಲ್ಲ ಅಂದ್ರೆ ಅವ್ರೇನ್ ಮಾಡ್ತಾರೆ, 100 ಆಸ್ತಿ ಮಾಡ್ತಾರೆ ಸರ್. ಅಂದ್ರೆ ಅವ್ರಿಗೆ ಒಂಥರ ಇದು ಇಕ್ಕೊಟ್ಟಾಗೆ, ಅವ್ರಿಗೆ ಒಂಥರ ದತ್ತು ಕೊಟ್ಟಂಗೆ, ಗ್ರಾಮನ ದತ್ತು ಕೊಟ್ಟಿರ್ತಾರೆ.
1: ಅದಕ್ಕೆ
2: ಜನ ಅವನೇ ಹೋಗಿ ಸೌಲಭ್ಯಗಳನ್ನ ಪಡ್ಕೊಳ್ತಾರ, ಇದು ಪಡ್ಕೊಂಡ್ರೆ ಯಾವ್ದೇ ತರ ಕಂದಾಯಗಳಾಗ್ಲಿ, ನೀರಿನ ಕಂದಾಯ, ಮನೆ ಕಂದಾಯ ಎಲ್ಲ ಕಟ್ಟಿರ್ತಾರೆ ಸರ್.
1: ಸರ್ ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ.
0: ರಮೇಶ್ ಅವರು ನಮಸ್ಕಾರ. ಈಗ ನೀವು 2-3 ಪ್ರಶ್ನೆಗಳನ್ನ ಕೇಳಿದ್ರೆ, ಒಂದು ವಾಟರ್ ಮ್ಯಾನ್ಗಳ ಪ್ರಾಬ್ಲಮ್ ಅಂತ. ಸೊ ಈಗ ನೋಡಿ, ಗ್ರಾಮ ಪಂಚಾಯತಿ ಘಟಕ, ಗ್ರಾಮ ಪಂಚಾಯತಿ ಘಟಕ ಅಂದಮೇಲೆ ನಿಮ್ಗೆಲ್ಲ ಗೊತ್ತಿರಂಗೆ, ಪಂಚಾಯತ್ ರಾಜ್ ಅಧಿನಿಯಮದ ಪ್ರಕಾರ ಅಲ್ಲಿ ಬರ್ತಕ್ಕಂಥ ನೌಕರರು ಯಾರ್ಯಾರು ಇದ್ದಾರೆ, ವಾಟರ್ ಮ್ಯಾನ್ಗಳಿರ್ಬೋದು, ಆಮೇಲೆ ಬಿಲ್ ಕಲೆಕ್ಟರ್ ಇರ್ಬೋದು, ಸ್ವಚ್ಛತಾಗಾರರು ಇರ್ಬೋದು, ಇವರೆಲ್ಲ ಗ್ರಾಮ ಪಂಚಾಯತಿ ನೌಕರರು. ಅವರು ಟ್ರಾನ್ಸ್ಫರ್ಗೆ ಪ್ರಾವಿಷನ್ ಇಲ್ಲ, ಬೇರೆ ಗ್ರಾಮ ಪಂಚಾಯತಿಗೆ ಟ್ರಾನ್ಸ್ಫರು ಅಥವಾ ಬೇರೆ ತಾಲೂಕಿಗೆ ಟ್ರಾನ್ಸ್ಫರು, ಬೇರೆ ಜಿಲ್ಲೆಗೆ ಪ್ರಾವಿಷನ್ ಇಲ್ಲ. ಅದು ಘಟಕ ಅಂದರೆ ಗ್ರಾಮ ಪಂಚಾಯತಿ. ಸೊ ಅದು ಪಂಚಾಯತ್ ರಾಜ್ಯ ಒಂದು ನಿಯಮ. ಆ ನಿಟ್ಟಿನಲ್ಲಿ ಪ್ರಸ್ತುತ ಅದಕ್ಕೆ ಟ್ರಾನ್ಸ್ಫರ್ ಅವ್ರಿಗೆ ಎಲಿಜಿಬಲ್ ಇಲ್ಲ. ಏನಾದರೂ ವಾಟರ್ ಮ್ಯಾನ್ಗಳದ್ದು ಸಮಸ್ಯೆಗಳಿದ್ರೆ ನೀವು ರೈಟಿಂಗಲ್ಲಿ ಅಥವಾ ಮೌಖಿಕವಾಗಿ ಹೇಳಿದ್ರೆ, ಈಗ ಪ್ರಸ್ತುತ ತಾವು ಹೇಳ್ದಂಗೆ ಈಗ ಬಾಡಿ ಇಲ್ಲ, ಆದರೆ ಒಬ್ಬರು ಆಡಳಿತಾಧಿಕಾರಿ ಅಂತ ತಾಲೂಕು ಮಟ್ಟದ ಅಧಿಕಾರಿಗಳನ್ನ ನಾವು ನೇಮಕ ಮಾಡಿದ್ದೀವಿ. ಅವರು ಆವಾಗವಾಗ ಭೇಟಿ ನೀಡ್ತಾರೆ. ಅವರ ಒಂದು ಮೊಬೈಲ್ ನಂಬರ್ ತಗೊಂಡು ನೀವು ನೇರವಾಗಿ ಮಾತಾಡಿ, ಏನಾದ್ರು ಸಮಸ್ಯೆ ಇದ್ರೆ ಹೇಳಿ, ಮತ್ತು ಜೊತೆಗೆ ರೈಟಿಂಗಲ್ಲೂ ಸಹ ಕೊಟ್ಟರೆ ಅವರು ಅದನ್ನು ಪರಿಶೀಲನೆ ಮಾಡಿ ಅಗತ್ಯ ಕ್ರಮ ವಹಿಸ್ತಾರೆ, ಮತ್ತು ಕಟ್ಟುನಿಟ್ಟಿನ ನಿರ್ದೇಶನ ನೀಡ್ತಾರೆ. ಮತ್ತು ಬಾಡಿ ಇಲ್ಲ ಅಂದ ತಕ್ಷಣ ವಾಟರ್ ಮ್ಯಾನ್ಗಳೇ ಆಗಲಿ, ಬಿಲ್ ಕಲೆಕ್ಟರ್ ಅವರು ಸ್ವಇಚ್ಛೆಗೆ ಏನೇ ಕೆಲಸ ಮಾಡೋಂಗಾಗಲ್ಲ. ಪಂಚಾಯತ್ ರಾಜ್ ಕಾಯ್ದೆ ಏನಿದೆ, ಬಾಡಿ ಇಲ್ಲ ಅಂದ್ರೂ ಆಡಳಿತದಿಗೆ ಸಂಪೂರ್ಣ ಅಧಿಕಾರ ಇದೆ. ಸೊ ಪ್ರಕರಣ 113 ಪ್ರಕಾರ ಅವ್ರನ್ನ ವಜಾ ಮಾಡಿ ಶಿಫಾರಸು ಮಾಡುವಂತ ಒಂದು ಅಧಿಕಾರ ಇದೆ. ಆ ನಿಟ್ಟಿನಲ್ಲಿ ಬಾಡಿ ಇಲ್ಲ ಅಂದ್ರೂ ಏನು ದಿನನಿತ್ಯದ ಕೆಲಸ ಕಾರ್ಯಗಳ ನಿರ್ವಹಣೆಗೆ ಏನು ತೊಂದರೆ ಇಲ್ಲ, ಆಡಳಿತಾಧಿಕಾರಿ ಕ್ರಮ ವಹಿಸ್ಬೋದು. ಇದು ಒಂದು. ಎರಡನೇ

ಇದು ನೀವು ಭೀಮಟ್ಟಗೆರೆ ದೊಡ್ಡ ಗ್ರಾಮ ಪಂಚಾಯತ್ ಬೈಫರ್ಕೇಶನ್ ಮಾಡಬೇಕು ಅಂತ ಹೇಳಿದ್ದೀರಾ. ಸೊ ಈಗ ಹಲವು ಬಾರಿ ಇದು ಚರ್ಚೆ ಆಗಿದೆ ನಿಮ್ಮ ಗ್ರಾಮ ಪಂಚಾಯತಿ ಗ್ರಾಮ ಸಭೆಯಲ್ಲಿರ್ಬೋದು, ವಾರ್ಡ್ ಸಭೆಯಲ್ಲಿರ್ಬೋದು, ಬೇರೆ ಬೇರೆ ವೇದಿಕೆಯಲ್ಲಿ ಇದು ಚರ್ಚೆ ಆಗಿದೆ. ಸೊ ಮುಂದಿನ ದಿನಗಳಲ್ಲಿ ಸರ್ಕಾರ ಏನಾದರೂ ಇದು ಮಾಡಿದ್ರೆ ಆಯಾ ಭಾಗದಲ್ಲಿ ನೀವು ಜನಪ್ರತಿನಿಧಿಗಳು ಸಾರ್ವಜನಿಕರು ಮೆಮೊರಾಂಡಮ್ ಕೊಟ್ಟರೆ ಅದನ್ನು ಮುಂದಿನ ಒಂದು ಅವಕಾಶ ಕೊಟ್ಟರೆ ಸರ್ಕಾರದ ಅಂತಲ್ಲಿ ಕ್ರಮ ಆಗುತ್ತೆ ಅದು.

0: ನಿಮ್ಗೆ ಗೊತ್ತಿರಂಗೆ ಭೀಮಟ್ಕೆಲಿ ಸುಮಾರು 14-15 ಆಡಿಗಳು ಬರ್ತವೆ. ಸೊ ತುಂಬಾ ವಿಸ್ತೀರ್ಣದಲ್ಲಿ ದೊಡ್ಡದು ಸಹ ನಮಗೂ ಆದರ್ಶ ಗ್ರಾಮ ಅಂತ ಆಯ್ಕೆ ಆಗಿತ್ತು. ಹಿಂದೆ MP ಧ್ರುವ ನಾರಾಯಣ್ ಅವರು ಇದ್ದಾಗ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಮಾಡಿದ್ರು. ಸೊ ಇನ್ನೂ ಅನೇಕ ಸಮಸ್ಯೆಗಳಿದೆ, ಅದನ್ನ ಹಂತ ಹಂತವಾಗಿ ಪರಿಹಾರ ಮಾಡೋಕ್ಕೆ ಸರ್ಕಾರದ ಮಟ್ಟದಲ್ಲಿ ನೀವೇನಾದ್ರು ಇಂಡಿವಿಜುವಲ್ ಆಗಿ ಪರ್ಟಿಕ್ಯುಲರ್ ಆಗಿ ಇಂಥ ಆಡಿ ಇಂಥ ಗ್ರಾಮದಲ್ಲಿ ಸಮಸ್ಯೆ ಇದ್ರೆ ಅದನ್ನ ನಾವು ಸಂಬಂಧಪಟ್ಟಂಥ ಇಒ ಇರ್ಬೋದು ಅಥವಾ ಆಡಳಿತಾಧಿಕಾರಿಗಳ ಗಮನಕ್ಕೆ ತಂದು ಪರಿಹಾರ ಕ್ರಮ ತಗೊಳ್ತೀವಿ. ಮತ್ತೆ
1: ಒಂದ್ ಸೆಕೆಂಡ್ ಪಂಚಾಯತಿ ಬೇರೆ ಪಂಚಾಯತಿ ಹಾಕಂತಾರ, ಅಟ್ಲೀಸ್ಟ್ ಫಸ್ಟ್ ವಿಲೇಜ್ ಹಾಕಿ. ಏನಕ್ಕಪ್ಪ ಅಂದ್ರೆ ಇಲ್ಲಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಗುಂಪುಗಳಿದ್ದಾರೆ ಸರ, ಈಗ ಅವರೇ ದೊಡ್ಡ ಗುಂಪು ಇರುತ್ತೆ ಅಂತ ಹೇಳಿ. ಒಬ್ಬ ಮಹಿಳೆ ಅಣ್ಣ ನೀರ್ ಬಿಟ್ಟಿಲ್ಲ ಅಂದ್ರೆ ಅವ್ರಿಗೆ ಎಣ್ಣೆ ಕುಡ್ಬಿಟ್ಟು ಜಗಳ ಆಡ್ತಂಗದು. ಈಗ ಪ್ರತಿಯೊಬ್ರು ವಾಟರ್ ಮೇನ್ ಎಣ್ಣೆ ಕುಡಿತಾರೆ ಸರ್, ಡ್ರಿಂಕ್ ಮಾಡ್ಬಿಟ್ಟು ರಾತ್ರಿ ಬೈಯೋದು, ಒಂಥರ ಕಾಮಾಚ ಶಬ್ದಗಳನ್ನ ಬೈತಂಗದು. ಪಕ್ಕದ ಪಂಚಾಯತ್ ಪಕ್ಕದ ವಿಲೇಜ್ ಹಾಕೊಡಿ, ಆದ್ರೆ ಜನಗಣ ಸೌಲಭ್ಯ ಸಿಗುತ್ತೆ
0: ಖಂಡಿತ. ಅದು ಪರ್ಟಿಕ್ಯುಲರ್ ಆಗಿ ನನಗೆ ಹೆಸರು ಹೇಳಿ ಯಾರು ವಾಟರ್ ಮ್ಯಾನ್ ಯಾವ.
1: ಇಲ್ಲ ಇಲ್ಲಿ ಏನಂದ ಪರ್ಟಿಕ್ಯುಲರ್ ಹೆಸರು ಒಂದು ಹೆಸರು ಇರ್ತು ಅಂದ್ರೆ ನಾಳೆ ದಿನ ಮತ್ತೆ ಗುಂಪು ಕಷ್ಟ ಆಗ್ತದೆ ಸರ್. ಅಲ್ಲಿ ಹೆಂಗಂದ್ರೆ ಸರ್, ಈಗ ಈಗ ಅಣ್ಣ ಅಣ್ಣ ನೀರ್ ಬಿಟ್ಟಿರ್ತಾರೆ, ತಮ್ಮ ಬಂದು ಕೆಟ್ಟ ಅಣ್ಣನ ಅಣ್ಣ ಸರ್ ನೀರ್ ಬಿಟ್ಕೊಡಿ ಅಂತಂದ್ರೆ ತಮ್ಮ ಅವು ಅಪ್ಪ ಎಲ್ಲ ಬಂದು ಜೋರ ಇದನ್ನ ಬೈಯೋದು ಸರ್, ಒಡೆಯಕ್ ಹೋಗೋದು. ಆತರ ಎಷ್ಟೋ ಘಟನೆಗಳಾಗಿದೆ ಸರ್, ಆಮೇಲೆ ಕುಡ್ಕೊಂಡ್ ಬೈಯೋದು ಅಷ್ಟೆಲ್ಲ ಆಗ್ತಿದೆ ಸರ್. ಜನಗಳಿಗೆ ಈಗ ನೋಡಿ ಪಾಪ ಎಷ್ಟೋ ಜನಗಳಿಗೆ ನೀರೇ ಇಂಪಾರ್ಟೆಂಟ್ ಅಲ್ಲ ಸರ್. ಬೆಳಿಗ್ಗೆಯಿಂದ ಕೆಲಸ ಮಾಡ್ತಾರೆ, ಬೆಳಿಗ್ಗೆಯಿಂದ ಕೆಲಸ ಮಾಡಕ್ ಹೋಗ್ತಾರೆ ಸರ್, ಕೂಲಿ ಮಾಡ್ಕೊ ಬರ್ತಾರೆ, ಸಾಯಂಕಾಲ ನೀರಿಲ್ಲ ಅಂದ್ರೆ ಎಷ್ಟು ಕಷ್ಟ ಆಗ್ತದಲ್ಲ ಸರ್.
0: ಹೌದೌದು, ಇಂಥ ಸಮಸ್ಯೆಗಳು ಗ್ರಾಮದಲ್ಲಿ ನಾವು ನೋಡಿದೀವಿ. ಸೊ ಇದನ್ನ ನಾವು ಸಂಬಂಧಪಟ್ಟಂತ ಆಡಳಿತಾಧಿಕಾರಿಗಳಿಗೆ ಮತ್ತೆ PDOಗೆ ಸೂಕ್ಷ್ಮವಾಗಿ ತಿಳಿಸಿ ನಾವು ಕ್ರಮ ವಹಿಸ್ತೀವಿ.
1: ಆಮೇಲೆ ಇನ್ನೊಂದು ಸರ್, ಇನ್ನೊಂದು ಮನೆ ಪ್ರಶ್ನೆ, 10-7 ಫೋನಿನ ಕಾರ್ಯಕ್ರಮ ಇತ್ತು ಜಿಲ್ಲಾ ಮಟ್ಟದಲ್ಲಿ, ಅದು ಪ್ರತಿ 3ನೇ ಗುರುವಾರ ಇತ್ತು, ಪ್ರತಿ ತಿಂಗಳ 3ನೇ ಗುರುವಾರ. ಅದು ಮತ್ತೆ ಅದೇ ರೀತಿ ಕಂಟಿನ್ಯೂ ಆಯ್ತು ಅಂದ್ರೆ ಎಷ್ಟೋ ಜನಗಳಿಗೆ ಸಮಸ್ಯೆಗಳು ಬಗೆಹರುತ್ತೆ ಸರ್. ಯಾಕಂದ್ರೆ ಒಂದ್ ತಾಲೂಕಾಪಿ ಸಮಸ್ಯೆ ಆಗ್ಲಿ, ಒಂದ್ ಪಂಚಾಯತಿ ಸಮಸ್ಯೆ ಆಗ್ಲಿ, ಒಂದು ಯಾರೇ ಆಗ್ಲಿ ಒಂದ್ ಸಮಸ್ಯೆ ಆಗ್ಲಿ, ಅಲ್ಲಿ ನಮ್ಮ 10-7 ಮೂರನೇ ಗುರುವಾರ ಆದ್ರೆ ಎಲ್ಲ ಅಧಿಕಾರಿಗಳು ಸಮಸ್ಯೆ ಅಲ್ಲೇ ಬಗೆಹರಿಸುತ್ತೆ ಸರ್. ಈಗ ಮತ್ತೆ ಭ್ರಷ್ಟಾಚಾರ ಇಡೀ ನಮ್ ಕೋಟೆ ತಾಲೂಕಿಗೆ ಭ್ರಷ್ಟಾಚಾರಗಳೇ ಜಾಸ್ತಿ ಆಗ್ತದೆ ಸರ್.
0: ನಮ್ಮ ಮನೆ ಜಿಲ್ಲಾಧಿಕಾರಿಗಳ ಒಂದು ಇದ್ರಲ್ಲಿ ಆಗ್ತಾ ಇತ್ತು. ಸೊ ಅದನ್ನ ಮತ್ತೊಮ್ಮೆ ನಾನು ಸಹ ಅದನ್ನ ನೆನಪು ಮಾಡಿಸ್ತೇನೆ. ಖಂಡಿತ ಖಂಡಿತ ಆಡಳಿತಾಧಿಕಾರಿಗಳಿಗೆ ಹೇಳ್ತೇನೆ.
2: ಧನ್ಯವಾದಗಳು ನಮಸ್ಕಾರ ಕರೆ ಮಾಡಿದ್ದಕ್ಕೆ. ಸರಿಗೆ ತಾವು ಮಾತನಾಡ್ತಾ ಇದ್ರಿ, ಪ್ರಮುಖವಾಗಿ ಗ್ರಾಮಾಭಿವೃದ್ಧಿಗೆ ಸಂಬಂಧಪಟ್ಟಂತೆ ಅದರಲ್ಲಿ ಕುಡಿಯುವ ನೀರಿಗೆ ಸಂಬಂಧಪಟ್ಟಂತೆ ತಾವು ಮಾತನಾಡ್ತಿದ್ರೆ, ಬಹುಮುಖ್ಯವಾದ ಒಂದು ಘಟಕ ಅಂದರೆ ನೀರು, ಇದನ್ನು ನಾವು ಸರಿಯಾದ ಪ್ರಮಾಣದಲ್ಲಿ ಬಳಸಬೇಕು ಅಂತ. ಸೊ ಅದೇ ರೀತಿ ಸರ್, ಪ್ರಸ್ತುತ ಯಾವ್ಯಾವ ಒಂದು ಪ್ರಮುಖ ಯೋಜನೆಗಳು ಈ ಒಂದು ಜಿಲ್ಲಾ ಪಂಚಾಯತಿ ಮೂಲಕ ಈ ಒಂದು ಗ್ರಾಮ ಪಂಚಾಯತಿ ಅಭಿವೃದ್ಧಿಗೆ ಜಾರಿಯಾಗ್ತಾ ಇದೆ ಸರ್?
0: ಈಗ ಒಂದು ಕುಡಿಯೋ ನೀರ್ದು ಹೇಳಬೇಕಾದ್ರೆ, ನಾವು ಕುಡಿಯೋ ನೀರುದು ವಿಭಾಗ ಸಪ್ರೇಟ್ ಇರೋದ್ರಿಂದ ಅವ್ರಿಗೆ ಅನುದಾನ ಬರ್ತಾ ಇದೆ. ಗ್ರಾಮೀಣ ಕುಡಿಯೋ ನೀರಿನಲ್ಲಿ 4 ವಿಧಗಳಿದೆ. ಒಂದು ಮಲ್ಟಿ ವಿಲೇಜ್ ಸ್ಕೀಮ್ ಇರ್ಬೋದು, JJM ಮಿನಿ ವಾಟರ್ ಸಪ್ಲೈ, ಪೈಪ್ಡ್ ವಾಟರ್ ಸಪ್ಲೈ ಮತ್ತೆ ಬೋರ್ವೆಲ್. ಇವುಗಳೆಲ್ಲ ನಿರ್ವಹಣೆ ಮತ್ತು ನಿರ್ಮಾಣವನ್ನ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ವಾಟರ್ ಸಪ್ಲೈ ಇದೆ. ಬಟ್ ಗ್ರಾಮ ಪಂಚಾಯತಿಗೆ ಹ್ಯಾಂಡ್ ಓವರ್ ಆದ್ಮೇಲೆ, ಅದು ಹಸ್ತಾಂತರ ಆದ್ಮೇಲೆ, ಅದು ಸಂಪೂರ್ಣ ನಿರ್ವಹಣೆ
2: ಗ್ರಾಮ ಪಂಚಾಯತಿ.
0: ಗ್ರಾಮ ಪಂಚಾಯತಿಗಳಿಗೆ ನಿರ್ವಹಣೆ ಏನಾಗ್ತಾ ಇದೆ ಅಂದ್ರೆ, ಸೊ ಈ ಹಿಂದೆ 14ನೇ ಹಣಕಾಸು ಇರ್ಬೋದು, 15ನೇ ಹಣಕಾಸು ಇದ್ಬಿಡ್ಬೋದು, ಅದರಲ್ಲಿ ಟೋಟಲ್ಲು ಟೈಡ್ ಅಮೌಂಟ್ ಇರ್ತೀವಿ. ನಿರ್ಬಂಧಿತ ಅನುದಾನದಲ್ಲಿ 50% ಅನುದಾನವನ್ನು ವಾಟರ್ ಸಪ್ಲೈಗೆ ನಿರ್ವಹಣೆಗೆ ಗ್ರಾಮ ಪಂಚಾಯತಿಗಳು ಕ್ರಿಯಾಯೋಜನೆ ಮಾಡಿ ಅದನ್ನು ನಿರ್ವಹಣೆ ಮಾಡ್ತಾ ಇದ್ದು. ಬಟ್ ಇತ್ತೀಚೆಗೆ ಅದು ಈಗ 15th ಫೈನಾನ್ಸ್ ಮುಗಿದೋಗಿದೆ, 16th ಫೈನಾನ್ಸ್ ಏಪ್ರಿಲಿಂದ ಸ್ಟಾರ್ಟ್ ಆಗಿದೆ. ಸೊ ಇನ್ನೂ ಅನುದಾನ ಬಂದಿಲ್ಲ. ಆದರೆ ಈ ಹಿಂದೆ ಏನಾದರೂ 15th ಫೈನಾನ್ಸ್ ಅನುದಾನ ಅಥವಾ ಬೇರೆ ಅನುದಾನ ಇದ್ರೆ ಅದರಲ್ಲಿ ನಿರ್ವಹಣೆ ಮಾಡೋಕ್ಕೆ ಪ್ರಾವಿಷನ್ ಇದೆ. ಸೊ ಜೊತೆಗೆ ಓನ್ ಫಂಡ್ ಅಂತ ಹೇಳ್ತೀವಿ, ಏನು ಈಗ ಗ್ರಾಮ ಪಂಚಾಯತಿ ಕಂದಾಯ ವಸೂಲಿ ಏನ್ ಮಾಡ್ತಾರೆ ಅದರಲ್ಲಿ ನಿರ್ವಹಣೆ ಕೆಲವೊಂದು ಸಂದರ್ಭದಲ್ಲಿ ಆಕ್ಷನ್ ಪ್ಲಾನ್ ಮಾಡಿ ನಿರ್ವಹಣೆ ಮಾಡ್ತಾರೆ. ಕೇವಲ ವಾಟರ್ ಸಪ್ಲೈ ನಿರ್ವಹಣೆ ಅಂದ್ರೆ ಮೇಜರ್ ಆಗಿ ಇತ್ತೀಚೆಗೆ ಪೈಪ್ ಒಡೆದೋಗುವಂಥದ್ದು ಅಥವಾ ಬೋರ್ವೆಲ್ ಕೆಟ್ಟೋಗಂಥದ್ದು ಅಥವಾ ಮೋಟರ್ ರಿಪೇರಿ ಇಂಥ ಸಣ್ಣ ಪುಟ್ಟ ವರ್ಕ್ಗಳು ಬರ್ತವೆ. ಮೇಜರ್ ಆಗಿ ಹಿಂದೆ ಇತ್ತಲ್ಲ ದೊಡ್ಡ ದೊಡ್ಡ ಸ್ಕೀಮ್ ಮಾಡೋದೆಲ್ಲ, ಇವಾಗ ಆ ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ವಾಟರ್ ಸಪ್ಲೈ ವಿಂಗೇನೆ ಮಾಡ್ತಾ ಇರೋದ್ರಿಂದ ಗ್ರಾಮ ಪಂಚಾಯತಿ ಓನ್ಲಿ ನಿರ್ವಹಣೆ ಮಾಡುವಂಥದ್ದು ಒಂದು ಮಾಡ್ತಾ ಇದ್ದಾರೆ. ಸೊ ಬೇಸಿಗೆ ಆಗಿರೋದ್ರಿಂದ ಇವಾಗ ಕಂಟಿಜೆಂಟ್ ಆಕ್ಷನ್ ಪ್ಲಾನ್ ಎಲ್ಲ ಮಾಡ್ಕೊಂಡಿದ್ದಾರೆ ಗ್ರಾಮ ಪಂಚಾಯತಿಯಲ್ಲಿ. ಮುಂದಿನ ದಿನಗಳಲ್ಲಿ 1-2 ತಿಂಗಳಲ್ಲಿ ಏನೆಲ್ಲ ಸಮಸ್ಯೆಗಳು ಬರಬಹುದು ಅಂತ ಗ್ರಾಮಗಳನ್ನ ಐಡೆಂಟಿಫೈ ಮಾಡಿ ವಾಟರ್ ಸಪ್ಲೈ ವಿಂಗು ಮತ್ತೆ ಗ್ರಾಮ ಪಂಚಾಯತ್ ಅವರು ಇಬ್ಬರು ಸಹಕಾರದಿಂದ ಒಂದು ಪ್ಲಾನ್ ಮಾಡ್ಕೊಂಡು ಅಂತ ಸಮಸ್ಯೆಗಳಿರೋಂಥ ಗ್ರಾಮಗಳನ್ನ

0: ಎಮ್ ಎಲ್ ಎ ಗಮನಕ್ಕೆ ತಂದು ಮತ್ತೆ ಆಯಾ ಭಾಗದಲ್ಲಿ ಆಡಳಿತಾಧಿಕಾರಿಗಳು ಅದನ್ನು ನೋಡಿ ಕ್ರಮ ವಹಿಸ್ತಾ
1: ಇದ್ದಾರೆ. ಮತ್ತೊಂದು ಕರೆ ಇದೆ. ಹಲೋ ಹಲೋ
2: ಹಲೋ
1: ಹಾ ನಮಸ್ತೆ, ತಮ್ಮ ಹೆಸರು?
2: ಸರ್ ನಮಸ್ಕಾರ, ನನ್ನ ಹೆಸರು ಮಹೇಶ್ ಅಂದ್ಬಿಟ್ಟು.
1: ಮಹೇಶ್ ಅವ್ರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
2: ಸರ್ ಹೂವಿನಕೋಳದಿಂದ ಮುನಿನಳ್ಳಿ ಗ್ರಾಮ ಪಂಚಾಯತಿ ಮಾಜಿ ಉಪಾಧ್ಯಕ್ಷರು.
1: ಹೂವಿನಕೋಳ, ಹಾ ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
2: ಸರ್ ನಮ್ಮ ಊರಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಜಾಸ್ತಿ ಆಗಿದೆ ಸರ್. ಜಾನುವಾರುಗಳಿಗೆ ಕುಡಿಯೋ ಮನುಷ್ಯರಿಗೂ ಕೂಡ ನೀರಿನ ಸಮಸ್ಯೆ ಜಾಸ್ತಿ ಆಗಿದೆ.
1: ಹಲೋ,
2: ಕೇಳಿಸ್ತಿಲ್ವಾ?
1: ಕೇಳಿಸ್ತದೆ, ಹೇಳಿ. ಹಾ,
2: ಕುಡಿಯೋ ನೀರು ಸಮಸ್ಯೆ ಜಾಸ್ತಿ ಇದೆ ಸರ್. ಸಿಡಿಒ ಫೋನ್ ಮಾಡಿದ್ರೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಏನ್ ಮಾಡೋದು ಸರ್? ಈ ಬ್ಯಾಸಿಗೆ ಟೈಮಲ್ಲಿ ತುಂಬಾ ಮಳೆ ಸಮಸ್ಯೆ ಆಗದೆ ನೀರಿನ ಸಮಸ್ಯೆ ಜಾಸ್ತಿ ಆಗುತ್ತೆ. ಕೇಳಿದ್ರೆ ಪಿಡಿಒ ಒಂಥರ, ಪಂಚಾಯತ್ಲಿ ದುಡ್ಡು ಇಲ್ಲ, ಹಣ ಇಲ್ಲ, ಏನ್ ಮಾಡೋದು ಒಂಥರ. ಅದಕ್ಕೂ ಇದಕ್ಕೂ ಏನೇನು ಸಮಸ್ಯೆ? ಕುಡಿಯೋ ನೀರಿಗೆ ಆದ್ಯತೆ ಕೊಡ್ಬೇಕು ಅಂದ್ಬಿಟ್ಟು ಸರ್ಕಾರ ಪೇಪರ್ ಸ್ಟೇಟ್ಮೆಂಟ್ ಎಲ್ಲಾನು ಕೊಡ್ತದೆ. ಮನುಷ್ಯನಿಗೆ ಮೂಲ ಸೌಲಭ್ಯಗಳು ಇಲ್ದ ಮೇಲೆ ಹೆಂಗೆ ಸರ್?
1: ಸರ್ ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ ಮಹೇಶ್ ಅವ್ರ.
0: ಮಹೇಶ್ ಅವ್ರೀಗ ಗೊತ್ತಾಯ್ತು ನಿಮ್ ಪ್ರಾಬ್ಲಮ್. ಹೂವಿನ ಕುಲದ ಎಲ್ಲಿ, ಯಾವ ಏರಿಯಾದಲ್ಲಿ ಪರ್ಟಿಕ್ಯುಲರ್ ಆಗಿ ವಾಟರ್ ಪ್ರಾಬ್ಲಮ್?
2: ಸರ್ ಹೂವಿನ ಕುಳ ಗ್ರಾಮ ಪಂಚಾಯತಿ ಹೂವಿನ ಕುಳದಿಂದ.
0: ಅಲ್ಲ, ಗೊತ್ತಾಯ್ತು, ಅಲ್ಲಿ ಎಲ್ಲಿ ಯಾವ ಬೀದಿ ಅಥವಾ ಇಡೀ ಗ್ರಾಮಕ್ಕೆ ಪ್ರಾಬ್ಲಮ್ ಆಗಿದೆಯಾ ಏನಂತ?
2: ಸರ್ ಗ್ರಾಮಕ್ಕೆ ಪ್ರಾಬ್ಲಮ್ ಆಗಿದೆ. ಇಲ್ಲಿ ಫೋನ್ ಮಾಡಿದ್ರು ರೆಸ್ಪಾನ್ಸ್ ಹಣ ಇಲ್ಲ ಅಂತಾರ. ಸರ್ಕಾರದಿಂದ ಹಣ ಬಿಡುಗಡೆ ಆಗದ, SC/ST ಗೆ ಹಣ ಬಿಡುಗಡೆ ಆಗದ, ಕುಡಿಯೋ ನೀರು ತೊಂದರೆ ಇಲ್ಲ ಅಂತ ಅನೌನ್ಸ್ಮೆಂಟ್ ಮಾಡ್ತಾರ. ನೀವು ಒಂದ್ ಹೇಳ್ತಿದ್ರಿ, ಒಂದ್ಸಿದ್ರಿ, ಸಮಸ್ಯೆ ಬಗೆಹರಿ ಸರ್. ಯಾರಿಗರು ಸರ್?
0: ಹೌದು, ಈಗ ನಾನು ಈಗ PDO ಮತ್ತೆ EO ಜೊತೆಗೆ ಮಾತಾಡ್ತೀನಿ. ಮಾತಾಡಿ ಈಗ ಸಮಸ್ಯೆ ಏನಿದೆ ಅಲ್ಲಿ, ಹ್ಯಾಂಡ್ ಪಂಪ್ ಅಥವಾ ಏನು ಸಮಸ್ಯೆ ತಿಳ್ಕೊಂಡು ಇವತ್ತೇನೆ ನಾನು ಇಂಟಿಮೇಶನ್ ಕೊಡ್ತೀನಿ.
2: ಯಾರು ಕೇಳೋದು ಸರ್? ನಿಮ್ಮ ಮೇಲಧಿಕಾರಿಗಾಗ ನೀವು ಕೇಳ್ಬೋದು, ಅವರು ಮಾಡ್ತೀನಿ ಅಂತ.
0: ಇಲ್ಲ ಇಲ್ಲ, ನಿಮ್ಗೆ ಈಗಲೇ ಫೋನ್ ಮಾಡಿಸ್ತೀನಿ ಇನ್ನು ಒನ್ ಅವರ್ ಅಲ್ಲಿ. ಅನುದಾನ ಇಲ್ಲ, ಆಕ್ಷನ್ ಪ್ಲಾನ್ ಇಲ್ಲ, ಅದೆಲ್ಲ ಸಮಸ್ಯೆ. ಸೊ ಕುಡಿಯೋ ನೀರು ತಕ್ಷಣ ಆಗ್ಬೇಕಂತದ್ದು.
2: ಅದಕ್ಕೆ ಹಣ ಇಲ್ಲ ಅಂತಂದ್ರೆ ಕುಡಿಯೋ ನೀರು
0: ಇಲ್ಲ ಇಲ್ಲ,
2: ಹಣ ಬಿಡುಗಡೆ ಮಾಡ್ಕೊಂಡು ಪಂಚಾಯತ್ ಹಣ ಇಲ್ಲ ಅಂತಂದ್ರೆ ಹೆಂಗೆ ಸರ್?
0: ಸಮಸ್ಯೆ ಅದಲ್ಲ ಬಿಡಿ, ಅದನ್ನ ನಾವು ಮಾಡಿಸ್ತೀವಿ ಬಿಡಿ.
2: ಸರ್ ಇನ್ನೊಂದು ಮಾಹಿತಿ ಬೇಕಾಯ್ತು
0: ಹೇಳಿ.
2: PMI ಮನೆಯದು ಎಲ್ಲ ಕಟ್ಟಡ ಕಟ್ಟಾಗಿದೆ, 10 ತಿಂಗಳಿಂದ ಬಿಡುಗಡೆ ಆಗಿಲ್ಲ. ಕೇಳಿದ್ರೆ ನಮ್ಗೆ CS ಕಡೆಯಿಂದ ಯಾವುದೇ ರೀತಿಯ ತುಂಬ ಆಗಿಲ್ಲ ಅಂತಾರ. ಹೇಗೆ ಸರ್ ಸಮಸ್ಯೆಗಳು?
0: ಈಗ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಸ್ಕೀಮ್ ಅಲ್ಲಿ ಆಗಿರೋದ?
2: ಹೌದು ಸರ್, 24-25 ಆಗಿರೋದು.
0: ಓಕೆ, ಈಗ ಏನಾಗಿದೆ, ಅಡ್ವಾನ್ಸ್ ನಿಮ್ಗೆ 70,000 ಕೊಟ್ಟಿದ್ರಲ್ವಾ?
2: 30,000 ಸರ್.
0: ಓಕೆ, 30,000. ಹಾ, ನಿಮ್ದು ಹಳೆ ಇದು. ಓಕೆ,
2: ಗೋಡೆ 7 ಅಡಿ ಗೋಡೆ ಆಗದ, ಮೇಲ್ಚಾವಣಿ ಆಗದ, ಏನು ಆಗಿಲ್ಲ. ಇಲ್ಲಿಂದ ಎಲ್ಲಾನು ಕಳಿಸ್ಕೊಟ್ಟಿದ್ರೆ GPS ಆಗದ, ಏನು ಆಗಿಲ್ಲ. ಹಿಂಗಾದ್ರೆ ಹೆಂಗೆ ಸರ್ ಸಮಸ್ಯೆಗಳು?
0: ಅದೇ ಅದೇ,
2: ಸಾರ್ವಜನಿಕರಿಗೆ ಸಮಸ್ಯೆ ಸ್ಪಂದಿಸಿದವ್ರು ಹೆಂಗೆ ಸರ್?
0: ಆಡಿಟ್, ಅದು ಆಡಿಟ್ ಹಂತದಲ್ಲಿದೆ. ಸೊ ಆಗುತ್ತೆ, ಏನು ಅದು ತೊಂದರೆ ಇಲ್ಲ. PMI ಇದು ಏನ್ ಪ್ರಾಬ್ಲಮ್
2: ಸರ್? ಇದೇ ಮಾಹಿತಿ ಗೊತ್ತಿರೋದು ನಮ್ಗೆ. ಎಲ್ಲ ಫೋನ್ ಮಾಡಿದ್ರು ಆಗುತ್ತೆ ಆಗುತ್ತೆ ಆಗುತ್ತೆ. ಸಮಸ್ಯೆ ಬಗ್ಗೆ ಸರ್ ಯಾರು ಸರ್?
0: ಇಲ್ಲ ಇಲ್ಲ, ಅದು ಅಮೌಂಟ್ ಸ್ವಲ್ಪ ಟೆಕ್ನಿಕಲಿ ಪ್ರಾಬ್ಲಮ್ ಆಗಿತ್ತು. ಸಾಫ್ಟ್ವೇರ್ ಏನ ಚೇಂಜ್ ಮಾಡಕ್ಕೆ ಹಂತದಲ್ಲಿ ಅದು ಡಿಲೇ ಆಯ್ತು. ಈಗ ಏನು ಮೊದಲನೇ ಹಂತದಲ್ಲಿ ಪೇಮೆಂಟ್ ಆಗಿದೆ ಅವ್ರಿಗೆ, ಎರಡನೇ ಹಂತದಲ್ಲಿ ಪೇಮೆಂಟ್ ಆಗೋದಕ್ಕೆ ಏನು ತೊಂದರೆ ಆಗಲ್ಲ, ಆಗುತ್ತೆ. ಸೊ ಮತ್ತೆ ಇವಾಗ ಮಾರ್ಚ್ ಎಂಡ್ ಮುಗ್ದೋಗಿರೋದ್ರಿಂದ ಇವಾಗೆಲ್ಲ ಆಗುತ್ತೆ ಅದನ್ನ. ಬಟ್ ಇನ್ನೊಂದ್ಸಲ ರಿಮೈಂಡರ್ ಮಾಡ್ತೀವಿ.
2: ನೀವ ಸರ್ ಜೊತೆ ಮಾತಾಡೋದು, ನಾವು ಮೈಸೂರು ಮಾತಾಡ್ತೀನಿ ಮೀಟಿಂಗ್ ಇದೆ ಅಂತಂದ್ರು. ಬಗ್ಗೆ ರೆಸ್ಪಾನ್ಸ್ ಇಲ್ಲ, ಏನಿಲ್ಲ,
0: ಇಲ್ಲ
2: ಆಗಿದೆ ಸರ್.
0: ನಿಮ್ಮ ಕೋಟೆಲಿ 508 ಮನೆ ಸ್ಯಾಂಕ್ಷನ್ ಆಗಿದೆ, 306 ಪ್ರೋಗ್ರೆಸ್ ಅಲ್ಲಿ ಇದೆ. 306 ಮನೆಗೂ ಅಡ್ವಾನ್ಸ್ 30,000 ಕೊಟ್ಟು ಈಗ ಎರಡನೇ ಹಂತದಲ್ಲಿ ಲಿಂಟಲು ಮತ್ತೆ ರೂಫ್ ಅಂತಲ್ಲಿರೋಗೆ GPS ಸಹ ಆಗಿದೆ. ಎರಡೆರಡು ಸರಿ GPS
2: ಮಾಡಿ.
0: ಹೌದು ಹೌದು, ಹಾ GPS ಆಗಿದೆ. ಮತ್ತೊಮ್ಮೆ ನಾನು ರಿಮೈಂಡರ್ ಮಾಡ್ತೀವಿ. ಮಹೇಶ್ ಅವರು ಇವತ್ತೇ ನಿಮ್ ಫೋನ್ ಮಾಡಿಸ್ತೀನಿ, ನಿಮ್ ನಂಬರ್ ತಗೊಂಡಿದ್ದೀನಿ.
1: ಧನ್ಯವಾದಗಳು ಮಹೇಶ್ ಅವರೇ ಕರೆ ಮಾಡಿದ್ದಕ್ಕೆ. ಸರ್, ಈಗ ತಾವು ಮಾತನಾಡ್ತಾ ಇದ್ರಿ ಪ್ರಮುಖ ಯೋಜನೆಗಳ ಬಗ್ಗೆ ತಾವು ಮಾತನಾಡ್ತಾ ಇದ್ರಿ ಸರ್. ಇದೇ ರೀತಿಯಲ್ಲಿ ಈಗ ಒಂದು ಗ್ರಾಮ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಒಂದು ಜಿಲ್ಲಾ ಪಂಚಾಯತಿ ಒಂದು ಪಾತ್ರ ಏನು ಸರ್?
0: ನೋಡಿ,

0: ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಕಾಯ್ದೆಯಲ್ಲಿ ಮೂರು ಘಟಕಗಳಿವೆ, ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ. ವಿಕೇಂದ್ರೀಕರಣ ವ್ಯವಸ್ಥೆಯಲ್ಲಿ ನಾವು ಕ್ರಿಯೆ ಯೋಜನೆ ಮಾಡಬೇಕಾದ್ರೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ನಾವು ಮಾಡ್ತಾ ಇದ್ದೀವಿ. ತಮಗೆಲ್ಲ ಗೊತ್ತಿರುವಂಥ ವಾರ್ಡ್ ಸಭಾ, ಗ್ರಾಮ ಸಭಾ ಮೂಲಕ ಅವಶ್ಯಕ ಮೂಲಭೂತ ಸೌಕರ್ಯಗಳೇನಿದೆ, ಸೊ ಮತ್ತು ವೈಯಕ್ತಿಕ ಸಮಸ್ಯೆಗಳೇನಿದೆ, ಎರಡು ರೀತಿಯ ಒಂದು ಕಾರ್ಯಕ್ರಮಗಳನ್ನು ನಾವು ಸಂಘಟನೆ ಮಾಡ್ತೀವಿ. ಸೊ ಇದಕ್ಕೋಸ್ಕರ ಪ್ರತಿ ವರ್ಷ ಕನಿಷ್ಠ 6 ತಿಂಗಳಿಗೊಮ್ಮೆ ಒಂದು ಗ್ರಾಮ ಸಭಾ, ವಾರ್ಡ್ ಸಭಾ ಮಾಡಿ ಏನೆಲ್ಲ ವಾಸ್ತವ ಸ್ಥಿತಿ ಅನಾಲಿಸಿಸ್ ಅಂತ ಹೇಳ್ತೀವಿ ಅದನ್ನು ಮಾಡಿ ತದನಂತರ ಅದಕ್ಕೆ ಪೂರಕವಾದಂಥ ಒಂದು ಯೋಜನೆಯನ್ನು ಸಿದ್ಧಪಡಿಸಿ ನಿಗದಿತ ಅನುಬಂಧದಲ್ಲಿ ನಾವು ಅಪ್ರೂವಲ್ ತಗೊಳ್ತೀವಿ. ಇಂಪ್ಲಿಮೆಂಟೇಷನ್ ಸ್ಟೇಜಲ್ಲಿ ಮೂರು ರೀತಿ ಅನುದಾನ ಬರುತ್ತೆ. ಒಂದು ಡಿಸ್ಟ್ರಿಕ್ಟ್ ಸೆಕ್ಟರ್ ಜಿಲ್ಲಾ ವಲಯದ ಕಾರ್ಯಕ್ರಮದಲ್ಲಿ ಅನುದಾನ ಬರುತ್ತೆ, ರಾಜ್ಯ ವಲಯದ ಕಾರ್ಯಕ್ರಮ ಬರುತ್ತೆ, ಕೇಂದ್ರ ಪುರಸ್ಕೃತ ಯೋಜನೆಯಲ್ಲಿ ಬರುತ್ತೆ, ಕೇಂದ್ರ ಸರ್ಕಾರ, ಕೇಂದ್ರ ಪುರಸ್ಕೃತ ಅಂದರೆ ರಾಜ್ಯ ಸರ್ಕಾರ ಮತ್ತು
1: ಕೇಂದ್ರ
0: ಎರಡೂ ಹಾಕುತ್ತೆ, ಮತ್ತು ಕೇಂದ್ರ ಸರ್ಕಾರದ 100% ಆದರೆ ಕೇಂದ್ರ ಪುರಸ್ಕೃತ ಯೋಜನೆ, ಕೇಂದ್ರ ಸರ್ಕಾರದ ಅನುದಾನ ಹೇಳ್ತೀವಿ. ಈ ರೀತಿ ಅನುದಾನದ ಮೂಲ ನಮಗೆ ಗೊತ್ತಿರುತ್ತೆ, ಗ್ರಾಮ ಪಂಚಾಯತಿಗೆ, ತಾಲೂಕು ಪಂಚಾಯತ್ಗೆ, ಜಿಲ್ಲಾ ಪಂಚಾಯತ್ ಅಧಿಕಾರಿಗಳಿಗೆ. ಸೊ ಈಗ ಏನು ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ನಾವು ಗ್ರಾಮ ಸಭಾ, ವಾರ್ಡ್ ಸಭಾಲ್ ಮಾಡಿರ್ತೀವಿ, ಸಂಗ್ರಹಣೆ ಮಾಡಿರ್ತೀವಿ ಡ್ಯೂರಿಂಗ್ ದ ಮಂತ್ ಆಫ್ ಅಕ್ಟೋಬರ್ 2ನೇ ತಾರೀಕು ಮಾಡ್ತೀವಿ ವಿಶೇಷ ಗ್ರಾಮ ಸಭೆ, ಅದನ್ನು ನಾವು ಬೈಫರ್ಕೇಶನ್ ಮಾಡ್ತೀವಿ. ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಯಾವ್ದು ಇಂಪ್ಲಿಮೆಂಟೇಷನ್ ಆಗಬೇಕು, ತಾಲೂಕು ಪಂಚಾಯತಿಲಿ ಯಾವ್ದಾಗಬೇಕು, ಜಿಲ್ಲಾ ಹಂತದಲ್ಲಿ ಯಾವ್ದಾಗಬೇಕು, ರಾಜ್ಯ ಮಟ್ಟದಲ್ಲಿ ಯಾವ್ದಾಗಬೇಕು, ಈ ರೀತಿ 4 ರೀತಿಯ ವಿಂಗಡಣೆ ಮಾಡಿ ಕಾರ್ಯಕ್ರಮಗಳನ್ನ, ಕಾರ್ಯಗಳನ್ನ, ಸೊ ಆಯಾ ಸಂಬಂಧಪಟ್ಟಂತ ಇಲಾಖೆಯವರು ಅದನ್ನ ಇಂಪ್ಲಿಮೆಂಟೇಷನ್ ಮಾಡಕ್ಕೆ ನಾವು ಶಿಫಾರಸು ಮಾಡ್ತೀವಿ. ಮತ್ತೆ ನಾವೆಲ್ಲ ನೋಡ್ತಾ ಇದೀವಿ ಏಕಕಾಲದಲ್ಲಿ ಒಂದೇ ಸರಿ ಎಲ್ಲಾ ಕಾಮಗಾರಿಗಳು ಎಲ್ಲಾ ಯೋಜನೆಗಳು ನಾವು ಇಂಪ್ಲಿಮೆಂಟ್ ಆಗಲ್ಲ. ಅವಶ್ಯಕ್ಕಾಗಿ ಈಗ ಕುಡಿಯೋ ನೀರು ಇದು ತುರ್ತು ಮನುಷ್ಯನಿಗೆ ಬೇಕಾದ್ದು, ಅದನ್ನ ಇಮಿಡಿಯೇಟ್ಲಿ ನಾವು ಆಕ್ಷನ್ ಆಗುತ್ತೆ. ಕೆಲವೊಂದು ಬ್ರಿಡ್ಜ್ ರೋಡ್ಗಳು ಅವೆಲ್ಲ ವಿಳಂಬ ಆಗುತ್ತೆ, ಡಿಪೆಂಡ್ಸ್ ಆನ್ ಸೋರ್ಸ್. ಸೊ ಈ ರೀತಿ ನಾವು ಬೈಫರ್ಕೇಶನ್ ಮಾಡಿದ ನಂತರ ನಮಗೆ ಕಾರ್ಯಕ್ರಮಗಳು ಏನು ಲಿಂಕ್ ಅನುದಾನ ಬರುತ್ತೆ, 15th ಫೈನಾನ್ಸ್ ಇರ್ಬೋದು, ಸ್ವಂತ ಸಂಪನ್ಮೂಲ ಇರ್ಬೋದು, ಅಥವಾ ಸ್ಟೇಟ್ ಸೆಕ್ಟರ್ ಕಾರ್ಯಕ್ರಮಗಳದು ಅನುದಾನ ಬಂದ ನಂತರ ಅದಕ್ಕೆ ಪೂರಕವಾಗಿ ನಾವು ಕಾರ್ಯಕ್ರಮಗಳ ಇಂಪ್ಲಿಮೆಂಟೇಷನ್ ಮಾಡ್ತೀವಿ.
1: ಓಕೆ ಸರ್, ಮತ್ತೆ ಕರೆ ಇದೆ ಅದ್ರ ಬಗ್ಗೆ ಮಾತಾಡೋಣ. ಹಲೋ
2: ಸರ್, ನಮಸ್ಕಾರ.
1: ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
2: ಸರ್, ನನ್ನ ಹೆಸರು ಶ್ರೀಧರ್ ಅಂತ, ಕೆಬ್ಬೆಪುರ ಆಡಿ ಸರ್, ನಿಮ್ಮಟ್ಟಿಗೆ ಪಂಚಾಯತಿ.
1: ಹಾ ಶ್ರೀಧರ್ ಅವರೇ, ಹೇಳಿ ತಮ್ಮ ಪ್ರಶ್ನೆ ಏನಂತ.
2: ಸರ್, ನಮ್ಮ ಗ್ರಾಮ ಈ ಭಾಗದ ಒಂದಷ್ಟು ಸಮಸ್ಯೆ ಕುರಿತು ತಮ್ಮಲ್ಲಿ ವಿಷಯಗಳನ್ನ ನಾನು ಈಗ ಹೇಳ್ಬೇಕಂತಿದೆ ಸರ್. ಈಗ ನಮ್ದು ಈ ಪಿಎಂ ಜನ್ಮ ಒಂದು ರೋಡ್ ಆಗಿದೆ ಸರ್, ಒಂದು 380 ಒಂದು ರೋಡ್ ಆಗಿದೆ ಅದು. ನಡಡಿಂದ ಕೆಬ್ಬೆಪುರ ಎ ಬಿ ಮತ್ತೆ ಮುಳಿಯೂರವರೆಗೆ ಸೆಟ್ ಆಗ್ತದೆ ಸರ್. ಹಾಗಾಗಿ ನಮ್ಗೆ ಆ ಕಡೆ ಈ ಕಡೆ ಒಂದಷ್ಟು ಖಾಸಗಿ ವ್ಯಕ್ತಿಗಳು ಏನಿದ್ದಾರೆ ಒತ್ತುವರಿ ಮಾಡಿದ್ದಾರೆ ಸರ್. ಅದು ಅಲ್ಲಿ ಅವರು ರೋಡ್ ಪ್ಲಾನಿಂಗ್ ಅಲ್ಲಿ ಅದು 30 ಬರ್ಬೇಕಂತೆ. ಈಗ ನಮ್ಗೆ ಆ ಕಡೆ ಈ ಕಡೆ ಒತ್ತುವರಿ ಮಾಡಿ 10 ಅಡಿ 15 ಅಡಿ 12 ಅಡಿ ಈ ರೀತಿ ಇದೆ ಸರ್ ಇವಾಗ ರೋಡು. ಮತ್ತೆ ಆ ರೋಡದ್ದು ಇನ್ನೊಂದು ಮ್ಯಾಪ್ ಅಲ್ಲಿ ಸ್ಕೆಚ್ ಅಲ್ಲಿ ನಮ್ಗೆ ಚಿಕ್ಕಸುಕೆ ಅಂತ ಇತ್ತು ಸರ್. ಆ ಚಿಕ್ಕಸುಕೆ ಅಲ್ಲಿ ನಮ್ಗೆ ಆವಾಗ ಕಲ್ಕೆರೆ ಆಡಿ ಅಂತ ಇವಾಗ ಮ್ಯಾಪ್ ಅಲ್ಲಿ ಕಲ್ಕೆರೆ ಆಡಿ ಅಂತಾನೆ ಬರೋದು. ಅಲ್ಲಿಂದ ನಮ್ಗೆ ನೇರವಾಗಿ ರೋಡ್ ಇದೆ ಸರ್. ಇವರು ಏನ್ ಮಾಡ್ದಂದ್ರೆ ಆ ಕಡೆ ಖಾಸಗಿ ವ್ಯಕ್ತಿ ಆದ ಆಂಧ್ರದವರು ರಮಣ್ ಕುಮಾರ್ ರೆಡ್ಡಿ ಅಂದ್ಬಿಟ್ಟು, ಮತ್ತೆ ಈ ಕಡೆ ಪಕ್ಕದಲ್ಲಿ ಗೌಡರು ಒಂದು 3-4 ಜನ ಇದ್ದಾರೆ, ಮತ್ತೆ ಕೇರಳ ಒಂದು 4-5 ಜನ ಇದ್ದಾರೆ. ಅವರು ಏನ್ ಮಾಡ್ದಂದ್ರೆ ನಿಮ್ಗೆ ಈ ಮಧ್ಯದಲ್ಲಿ ರೋಡ್ ಬೇಡ, ಈ ಬಳಸ್ಕೊಂಡ್ ಬರಕ್ ಆಗಲ್ಲ, ಆಗ ನಾವಿಲ್ಲೇ ನಿಮ್ಗೆ ರೋಡ್ ವ್ಯವಸ್ಥೆಗಳನ್ನ ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಮ್ಗೆ ಅಲ್ಲಿ ಒಂದು ತಿರುಗಾಡಕ್ಕೆ ಒಂದು ರೋಡ್ ವ್ಯವಸ್ಥೆ ಕೂಡ ಅವರು ಬಿಟ್ಕೊಟ್ರು ಆ ಜಾಗದಲ್ಲಿ. ಯಾಕಂದ್ರೆ ಪ್ಲಾನ್ ಪ್ರಕಾರ ನಮ್ಗೆ ಅದೆಲ್ಲ ರೋಡ್ ಅವ್ರ ಜಮೀನಲ್ಲೇ ಹೋಗ್ಬೇಕು ಸರ್. ಇವಾಗ ಏನಾಗಿದೆ, ಅವ್ರು ಅಷ್ಟಕ್ಕೆ ಬಿಟ್ಕೊಟ್ಬಿಟ್ಟು ಏನ್ ಮಾಡಿದ್ರು ಇದು ಟ್ರೆಂಚ್ ಅನ್ನ ತೆಗೆದು ಕಮ್ಮಿ ಆಗಿದೆ ಇವಾಗ, ಅದು ಮಳೆಗೆ ಕುಸ್ತು ಈಗ ಟ್ರೆಂಚ್ ಆಗಿದೆ ಸರ್ ಇವಾಗ. ಮತ್ತೆ ಅಲ್ಲಿ ಏನ್ ಮಾಡಿದ್ದಾರೆ, ಆ ಮರ ಮತ್ತೆ ಬಿದಿರುಗಳನ್ನ ಕೂಡ ಅಲ್ಲಿ ನೆಟ್ಬಿಟ್ಟಿದ್ದಾರೆ ಸರ್ ಇವಾಗ. ಹಾಗಾದನ್ನ ನಾನು ತಹಸೀಲ್ದಾರ್ ಅವ್ರಿಗೆ ನಾನು ಅದನ್ನ ರಿಕ್ವೆಸ್ಟ್ ಕೊಟ್ಟಿದ್ವಿ, ಮತ್ತೆ ಒಂದಷ್ಟು ಲೈವ್ ಆಗಿ ಕೂಡ ನಾವು ಅದು ಮಾಡಿ ಅದನ್ನ ಬಿಟ್ಟಿದ್ವಿ ಸರ್. ಹಾಗಾಗಿ ಅದೊಂದು ವಿಷಯ ಒಂದಿದೆ ಸರ್. ಆಮೇಲೆ ನಮ್ಗೆ ಈ ಮನೆಗಳು ಅದು ಒಂದಷ್ಟು ಬಂದಾಗ

0: ತರ ಒಂದು ಕಾಮಗಾರಿಗಳು ಮಾಡೋ ಅಂತವ್ರು ಅಲ್ಲಿ ಇಲ್ಲ. ಒಂದು ಅವ್ರು ಕಾಟಾಚಾರಕ್ಕೆ ಬಂದು ಆ ಮನೆಗಳನ್ನ ಇಷ್ಟ ಬಂದಾಗೆ ಮಾಡಿ ಹಾಗೆ ಬಿಟ್ಬಿಟ್ಟು ಹೋಗಂತ ಒಂದು ವ್ಯವಸ್ಥೆಗಳಿಗೆ ಜಾಸ್ತಿ ಆಗ್ಬಿಟ್ಟಿದೆ ಸರ್. ದಯಮಾಡಿ ಅದೊಂದಕ್ಕೆ ಏನಾದ್ರು ಮಾಡ್ಬೇಕು. ಮತ್ತೆ ರೋಡು ತುಂಬಾ ಅಗತ್ಯವಾಗಿರೋದ್ರಿಂದ ನಮ್ಗೆ ರೋಡು ಬೇಕು ಸರ್. ಇತಿಹಾಸದಲ್ಲಿ ನಮ್ಗೆ ಕಾಡಿಂದ ಹೊರಗಡೆ ಬಂದಾಗ ಇದೇ ನಾವು ನೋಡ್ತಾ ಇರೋದು ಡಾಂಬರ್ ರೋಡ್ ನಮ್ಗೆ ಆಗ್ತಾ ಇರೋದು ಅಂದ್ರೆ ಇದೊಂದು ಖುಷಿ ವಿಚಾರ ಸರ್. ಇದು ಏನಿದೆ ಸರ್ ಅಲ್ಲಿ ಅಲ್ಲಿಂದ ನಮ್ಗೆ ನಡಡಿಯಿಂದ ಕೆಬಿಪುರ ಎಡಿಗೆ ಒಂದು ಬಸ್ಸಿನ ವ್ಯವಸ್ಥೆ ಕೂಡ ಆಗ್ಬೇಕು ಸರ್. ಯಾಕಂದ್ರೆ ಇವಾಗ ಅಲ್ಲಿ ಬಿದ್ರು ಅವರು ತೋಟ ಎಲ್ಲ ಖಾಸಗಿ ವ್ಯಕ್ತಿಗಳು ತೋಟ ಮಾಡಿರೋದ್ರಿಂದ ಯಾವ ಟೈಮಲ್ಲಿ ಬರ್ತದೆ ಹೋಗ್ತೇವೆ ಅಂತ ನಮ್ಗೆ ಹೇಳಕ್ಕಾಗಲ್ಲ. ಯಾಕಂದ್ರೆ ನೈಟು 9:00 to 9:30 ಗಾಡಿಗೆ ಬಂತು ಅಂದ್ರೆ 10 ಗಂಟೆಗೆ ಬಂತು ಅಂದ್ರೆ ಅಲ್ಲಿ ಆನೆಗಳು ತುಂಬಾ ಇರ್ತವೆ ಬಿದ್ರು ಇರೋದ್ರಿಂದ.
1: ಸರ್ ಮಾತಾಡ್ತಾರೆ ಕೇಳಿಸ್ಕೊಳ್ಳಿ ಶ್ರೀಧರ್ ಅವರೇ.
0: ಸರ್
2: ಶ್ರೀಧರ್ ಅವರೇ, ತಾವ್ ಹೇಳ್ದಂಗೆ PM ಜನ್ಮನ್ ಯೋಜನೆ ಅಡಿ 9 ಇಲಾಖೆ ಸುಮಾರು 11 ಕಾರ್ಯಕ್ರಮಗಳು ಇಂಟರ್ವೆನ್ಷನ್ ಅಲ್ಲಿ ಈ ಯೋಜನೆಯ ಜಾರಿಗೆ ಬಂದಿದೆ. ಸೊ ಅದರಲ್ಲಿ ಜೇನು ಕುರುಬರು ಎಲ್ಲೆಲ್ಲಿದ್ದಾರೆ ಇದೆಲ್ಲ ಕಾರ್ಯಕ್ರಮ ಇಂಪ್ಲಿಮೆಂಟ್ ಆಗ್ತಾ ಇದೆ. ಈಗ ನೀವು ಹೇಳ್ದಂಗೆ ರಸ್ತೆದು ಒನ್ ಆಫ್ ದ ಕಾಂಪೋನೆಂಟು ಅದರಲ್ಲಿ. ಸೊ ಈಗ ಅದನ್ನು ನೀವು ಹೇಳಿರೋದನ್ನ ನೋಟ್ ಮಾಡ್ಕೊಂಡಿದ್ದೀನಿ. ನಡಾಡಿ ಏನು ರಸ್ತೆ ನಿರ್ಮಾಣ ಆಗ್ತಾ ಇದೆ, ಅಕ್ಕಪಕ್ಕದವ್ರು ಏನು ಒತ್ತುವರಿ ಮಾಡ್ಕೊಂಡಿದ್ದಾರೆ. ಸೊ ಈಗ ಆಲ್ರೆಡಿ ನೀವು ಇದ್ರ ಬಗ್ಗೆ ನೀವು ತಹಸೀಲ್ದಾರ್ ಕೊಟ್ಟಿದ್ದೀರ, ಆದರೂ ಸಹ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಒಬ್ಬರು ಇದಕ್ಕೆ ಅಧಿಕಾರಿ ಇರ್ತಾರೆ, PM ಜನ್ಮನ ಇದು ನೋಡೋದು ಟ್ರೈಬಲ್ ವೆಲ್ಫೇರ್ ಆಫೀಸರು, ಅವ್ರ ಗಮನಕ್ಕೆ ತರ್ತೀನಿ, ಮಲ್ಲೇಶ್ ಅಂತ ಇರ್ತಾರೆ. ಸೊ ನಿಮಗೆ ನಂಬರ್ನು ಕೊಟ್ಟಿರ್ತೀನಿ, ಹೆಚ್ಚಿನ ವಿಚಾರವನ್ನು ಅವ್ರ ಜೊತೆಗೆ ಶೇರ್ ಮಾಡಿ. ಸೊ ರಸ್ತೆ ತೆರವು ಬಗ್ಗೆ ಇದು 3-4 ಇಲಾಖೆಯವರು ಸೇರಿ ಮಾಡುವಂಥದ್ದು, ರೆವಿನ್ಯೂ ಡಿಪಾರ್ಟ್ಮೆಂಟು ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟು ಮತ್ತು ಯಾರು ಏಜೆನ್ಸಿ ಇದ್ದಾರೆ ರಸ್ತೆ ನಿರ್ಮಾಣದು. ಸೊ ಇವ್ರು 3 PWD ಇರ್ಬೋದು. ಸೊ ಇವರೆಲ್ಲ ಸೇರಿ ಇದನ್ನು ಮಾಡ್ತಾರೆ. ನಾನು ಇದನ್ನು ಸಂಬಂಧಪಟ್ಟಂತೆ ಆ್ಯಕ್ಷನ್ ಟೇಕನ್ ಮಾಡ್ತೀನಿ. ಮತ್ತು PM ಜನ್ಮನಲ್ಲಿ ಇವಾಗ ಏನು ಮನೆ ಮಂಜೂರಾಗಿದೆ, ಸೊ ಈ ಹಿಂದೆ 2 ಲಕ್ಷ ಯೂನಿಟ್ ಕಾಸ್ಟ್ ಇತ್ತು, ಈಗ ಅದನ್ನು ರಿವೈಸ್ ಮಾಡಿದ್ದಾರೆ, 4.5 ಮಾಡಿದ್ದಾರೆ. ಸೊ ಈಗ ನಮ್ಮ ಮೊದಲನೇ ಕರೆಯವರು ಮಾಡ್ದಂಗೆ, ಸೊ ಮೊದಲನೇ ನಾವು ಅಡ್ವಾನ್ಸ್ ಪೇಮೆಂಟ್ ಕೊಟ್ಟ ನಂತರ ಇವಾಗ ಲಿಂಟಲ್ ರೂಫ್ ಆಗಿರೋರಿಗೆ ಆಡಿಟ್ ಆಗಿ 2ನೇ ಕಂತು ಮತ್ತು ಅಂತಿಮ ಕಂತು ರಿಲೀಸ್ ಆಗಿಲ್ಲ. ಸೊ ಇದನ್ನು ಮಾಡ್ತೀವಿ. ಮತ್ತು ಕೆಲವರೆಲ್ಲ ಈ PM ಜನ್ಮನ ಟ್ರೈಬ್ ಅಂಬೇಡ್ಕರ್ ಆವಾಸ್ ಯೋಜನೆ ಅದು 4.5 ಲಕ್ಷ ಅದು ಯೂನಿಟ್ಟು. ಸೊ ಅಲ್ಲಿ ಏನಾಗಿದ್ರೆ ಖಾಸಗಿ ವ್ಯಕ್ತಿಗಳು ಕೊಟ್ಟಿದ್ದೀರಾ, ಅಂದರೆ ಅವರು ಏಜೆನ್ಸಿ ಒಂದು 30-40 ಜನ ಸೇರಿಬಿಟ್ಟು ಒಂದು ಏಜೆನ್ಸಿ ಫಿಕ್ಸ್ ಮಾಡಿಬಿಟ್ಟು ಅವ್ರ ಕಡೆಯಿಂದ ಮಾಡ್ತಾ ಇದ್ದೀರಾ. ಸೊ ಅದು ಏನಂದರೆ ಅನ್ಅಫಿಷಿಯಲಾಗಿ ನೀವು ಮಾಡ್ಕೊಂಡಿರೋದು ಆ ಖಾಸಗಿ ವ್ಯಕ್ತಿಗಳನ್ನ, ಬಟ್ ಸರ್ಕಾರದ ಒಂದು ಕಾರ್ಯಕ್ರಮ ಏನು ಅದು SOP ಅಂದರೆ ಸ್ವಂತ ನೀವು ಓನ ಕಟ್ಸ್ಕೋಬೇಕು, ನಿಮ್ಮ 4.5 ಲಕ್ಷ ಕೊಡ್ತೀವಿ ಅಂತ ಹೇಳಿರೋದು. ಸೊ ನಿಮ್ಮ ಒಂದು ಖಾಸಗಿ ವ್ಯಕ್ತಿಗಳ ನಿಮ್ಮ ಪರ್ಸ್ನಲ್ ಒಡಂಬಡಿಕೆ. ಸೊ ಆದರೂ ಸಹ ನಾವು ಇಲಾಖಾಧಿಕಾರಿಗೆ ಗಮನಕ್ಕೆ ತರ್ತೀನಿ ಅದನ್ನು, ಆ ರೀತಿ ಯಾರಿದ್ದಾರೆ ಅವ್ರಿಗೆ ಉತ್ತಮ ಗುಣಮಟ್ಟದ ಒಂದು ಕಾಮಗಾರಿ ಮಾಡಿಸ್ಬೇಕು ಅಂತ ಹೇಳ್ತೀವಿ. ನಾವು ಕೆಲವು ಕಡೆ ಹೋಗಿದ್ದು ಮೇಟಿಕುಪ್ಪೆ ಆ ಕಡೆ ಎಲ್ಲ ಚೆನ್ನಾಗಿ ಕಟ್ಕೋತಾ ಇದ್ದಾರೆ, ಮತ್ತು ಆ ಏಜೆನ್ಸಿನೂ ಚೆನ್ನಾಗಿ ಕಟ್ತಾ ಇದ್ದಾನೆ, ಖುಷಿ ಪಡ್ತಾ ಇದ್ದಾರೆ ಆಡಿ ಜನ. ಬಟ್ ನೀವು ಹೇಳ್ದಂಗೆ ನಿಮ್ಮ ಕೆಬ್ಬೆಪುರ ಆಡಿ ಸುತ್ತಮುತ್ತ ಏನಿದೆ ಸಮಸ್ಯೆಗಳು ಅದನ್ನು ಮಹೇಶ್ ಅವ್ರಿಗೆ ಕಳಿಸ್ತೀನಿ, ಟ್ರೈಬಲ್ ವೆಲ್ಫೇರ್ ಆಫೀಸರು ತಾಲೂಕ್ನವ್ರು ಇದ್ದಾರೆ. ಸೊ ಆ ಸಮಸ್ಯೆಗಳನ್ನ ಅವ್ರಿಗೆ ಗಮನಕ್ಕೆ ತರ್ತೀನಿ. ಸೊ ಇದನ್ನು ನಾನು ಸಂಬಂಧಪಟ್ಟಂಥವ್ರ ಗಮನಕ್ಕೆ ತಂದು ಮತ್ತೊಮ್ಮೆ ನಿಮ್ಮ ಸಮಸ್ಯೆಗೆ ಪೂರಕವಾಗಿ ಸ್ಪಂದಿಸುವ ರೀತಿ ನಾವು ಕ್ರಮ ವಹಿಸ್ತೀವಿ.
0: ಅದೊಂದು ದಯಮಾಡಿ ಅವರು ನಾವೊಂದು ರಿಕ್ವೆಸ್ಟ್ ಕೊಟ್ಟು ಇವು ಇದುವರೆಗೂ ಅವರು ಬಂದಿಲ್ಲ ಸರ್. ಈಗ ನಾವು ಮಹೇಶ್ ಅವ್ರಿಗೂ ಸರ ನಮ್ಮ ITDP ಅವ್ರಿಗೂ ಕೂಡ ನಾವು ಹೇಳಿದ್ವಿ, ಮತ್ತೆ ವಿಷಯ ಅವ್ರಿಗೂ ಕೂಡ ನಾವು ಹೇಳಿದ್ವಿ ಸರ್. ಅವರು ಇದುವರೆಗೂ ಅವರಿಂದ ಯಾವ ಒಂದು ನಮ್ಗೆ ರೆಸ್ಪಾನ್ಸ್ ಸಿಕ್ಕಿಲ್ಲ ಸರ್. ನಾವು ಕಾಯ್ತಾ ಇನ್ನೇನು ರೋಡ್ ಮುಗಿ ಅಂತ ಸರ್, ಅದಿನ್ನು ಹಾಕಿ ಲೆವೆಲ್ ಆಯ್ತು. ಇವಾಗ ಮಳೂರು ಮತ್ತೆ ಚಿತ್ತೂರದಿಂದ ಇದು ಜಲ್ಲಿನ ಹಾಕಿ ಎಲ್ಲ ಲೆವೆಲ್ ಮಾಡ್ಕೊಂಡು ಬರ್ತಾ ಇದಾರೆ ಸರ್. ಇನ್ನೇನ ಈ ತಿಂಗಳಲ್ಲೆಲ್ಲ ಮುಗಿಯಂತ ಇದಿದೆ ಸರ್ ಅವ್ರು.
2: ಇಲ್ಲ ಇಲ್ಲ, ಈ ಕಾರ್ಯಕ್ರಮ ಮುಗಿಯೋದ ತಕ್ಷಣ ನಾನು ಮಲ್ಲೇಶ್ ಅವ್ರಿಗೆ ಫೋನ್ ಮಾಡಿ ಅವ್ರನ್ನ ಕಳಿಸ್ತೀನಿ ನಿಮ್ಮಲ್ಲಿಗೆ.
0: ಸರಿ ಸರ್,
2: ಥ್ಯಾಂಕ್ ಯು. ಓಕೆ, ಧನ್ಯವಾದಗಳು ಶ್ರೀಧರ್ ಅವ್ರಿಗೆ ಕರೆ ಮಾಡಿದ್ರಿ.
0: ಓಕೆ ಸರ್.
1: ಸರ್, ಈಗ ತಾವು ಮಾತನಾಡ್ತಾ ಇದ್ರಿ ಏನೊಂದು ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂತೆ ಏನೋ ಒಂದು 4 ಹಂತಗಳಲ್ಲಿ ನಾವು ಅಭಿವೃದ್ಧಿ ಯೋಜನೆಗಳನ್ನು ನಾವು ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ರಿ ಸರ್. ಅದೇ ರೀತಿ ಈಗ ನಮ್ಮ ಜಿಲ್ಲಾ ಪಂಚಾಯತಿ ಮುಖಾಂತರ ಅಥವಾ ಗ್ರಾಮ ಪಂಚಾಯತಿ ಮುಖಾಂತರ ರೈತರಿಗೆ ಸಹಾಯ

0: ಮಾಡ್ತಕ್ಕಂಥ ಏನಾದ್ರು ಪ್ರಮುಖ ಯೋಜನೆಗಳೇನಾದರೂ ಇದೆಯಾ ಹೇಗೆ ಸರ್?
1: ಸೊ ಈಗ ನಾವು ನೀವು ಚರ್ಚೆ ಮಾಡಿದಂಗೆ ಕಳೆದ ಒಂದು ವಾರದಲ್ಲಿ ಕೃಷಿ ಇಲಾಖೆ ಮತ್ತು ಸಂಬಂಧಪಟ್ಟಂಥ ಇಲಾಖೆಯವ್ರ ಜೊತೆಗೆ ಸಂವಾದ ಮಾಡಿದ್ದೀರಾ, ಆ ಸಂದರ್ಭದಲ್ಲಿ ಅವರು ಹೇಳಿರ್ಬೋದು. ಸೊ ಕೃಷಿ ಇಲಾಖೆಗೆ ಸಂಬಂಧಪಟ್ಟಂಥ ಸುಮಾರು ಕೇಂದ್ರ ಸರ್ಕಾರದ್ದು 8 ಕಾರ್ಯಕ್ರಮ ಇದೆ, ಅದೇ ರೀತಿ ನಮ್ಮ ರಾಜ್ಯ ಮಟ್ಟದ್ದು 8 ಕಾರ್ಯಕ್ರಮ ಇದೆ. 16 ಕಾರ್ಯಕ್ರಮಗಳು ಕೃಷಿಗೆ ಸಂಬಂಧಪಟ್ಟಿದೆ. ಈಗ ನಿಮ್ಗೆ ಗೊತ್ತಿರಂಗೆ ಕೃಷಿ ಭಾಗ್ಯ ಯೋಜನೆ ಇರ್ಬೋದು, ಡ್ರಿಪ್ ಇರಿಗೇಷನ್ ಇರ್ಬೋದು, ಮತ್ತು ಕೃಷಿ ಯಂತ್ರೋಪಕರಣ ಯೋಜನೆ ಇರ್ಬೋದು, ಮತ್ತು ಮಣ್ಣು ಪರೀಕ್ಷೆ ಇರ್ಬೋದು, ಈ ರೀತಿ ಅನೇಕ ವಿಧವಾದಂಥ ಕಾರ್ಯಕ್ರಮಗಳು ಯೋಜನೆಗಳು ಕೃಷಿ ಇಲಾಖೆ ತೋಟಗಾರಿಕೆಯಲ್ಲಿದೆ. ಸೊ ಇದನ್ನ ಇವಾಗ ಏನ್ ಮಾಡಿದಾರೆ ಅಂದ್ರೆ, ಮೊದಲಂಗೆ ಮ್ಯಾನ್ಯಲ್ಲಿ ಅರ್ಜಿ ತಗೊಳ್ಳೋದು, ಸಂಬಂಧಪಟ್ಟಂತ ಫಲಾನುಭವಿಗೆ ಏನೋ ಒಂದು ಸಬ್ಸಿಡಿ ಕೊಡಬಹುದು, ಆ ರೀತಿ ಇತ್ತು. ಬಟ್ ಇವಾಗ ಆನ್ಲೈನ್ ಸಿಸ್ಟಮ್ ಮಾಡಿರೋದ್ರಿಂದ ಸೊ ಯಾವುದೇ ಒಂದು ನೀವು ಯೋಜನೆಯಲ್ಲಿ ಸವಲತ್ತು ಪಡ್ಕೋಬೇಕಾದ್ರೆ ನಿಮಗೆ ಬೇಕಾದಂತ ಯೋಜನೆಗಳ ಕುರಿತು ಆನ್ಲೈನ್ ನೀವು ಅರ್ಜಿ ಸಲ್ಲಿಸಿದ್ರೆ ಸೊ ಬೇಸ್ಡ್ ಆನ್ ಸೀನಿಯಾರಿಟಿ ಮತ್ತೆ ಆದ್ಯತೆ ಪ್ರಕಾರ ಅವರಿಗೆ ಎಲಿಜಿಬಿಲಿಟಿ ಇದ್ರೆ ಖಂಡಿತ ಈ ಯೋಜನೆಗಳ ಸದುಪಯೋಗವನ್ನು ಪಡಿಸ್ಕೊಳ್ಬಹುದು. ಸೊ ಈ ನಿಟ್ಟಿನಲ್ಲಿ ಇದಕ್ಕೆ ಕೃಷಿ ಇಲಾಖೆ ಆರ್ಎಸ್ಕೆಗಳಿಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ. ಮತ್ತೆ ನಾವು ಐಸಿ ಕಾರ್ಯಕ್ರಮದಲ್ಲಿ ಹ್ಯಾಂಡ್ ಬಿಲ್ಸ್ ಮಾಡಿಸಿದ್ವಿ. ಮತ್ತೆ ನೀವು ಆರ್ಎಸ್ಕೆ ಹೋದ್ರೆ ಅಲ್ಲಿ ನಮ್ಮ ಕೃಷಿ ಸಖಿಯರು ಅಂತ ಇರ್ತಾರೆ, ಅವರು ನಮ್ಮ NRLM ಅವರ ಸ್ತ್ರೀಶಕ್ತಿ ಸಂಘದ ಸದಸ್ಯರಾಗಿರ್ತಾರೆ, ಅವರು ಹೆಚ್ಚಿನ ಮಾಹಿತಿ ಇರುತ್ತೆ ಅವ್ರ ಹತ್ರ. ಅವ್ರಿಗೆ ನಾವು 9 ಹಂತದಲ್ಲಿ ತರಬೇತಿ ಕೊಟ್ಟಿದ್ದೀವಿ ಯೋಜನೆಗಳ ಬಗ್ಗೆ, ಮತ್ತೆ ಸರ್ಕಾರದ ಸವಲತ್ತುಗಳ ಬಗ್ಗೆ, ಮತ್ತೆ ಸರ್ಕಾರದಲ್ಲಿ ಏನೆಲ್ಲ ಸೌಲಭ್ಯಗಳಿದೆ ಅದನ್ನೆಲ್ಲ ಪೂರ್ಣ ಮಾಹಿತಿ ಅವ್ರಿಗೆ ಅರಿವಿರುತ್ತೆ. ಸೊ ತಾವು ಅವರನ್ನು ಸಂಪರ್ಕ ಮಾಡಿದ್ರೆ ಹೆಚ್ಚಿನ ಮಾಹಿತಿ ಸಿಗುತ್ತೆ. ಇನ್ಪುಟ್ ಸಬ್ಸಿಡಿ ಇರ್ಬೋದು, ಮತ್ತೆ ಕೃಷಿ ಸಾಧನ ಸಲಕರಣೆಗಳಿರ್ಬೋದು, ಡ್ರಿಪ್ ಇರಿಗೇಷನ್ ಬಗ್ಗೆ, ಕೃಷಿ ಭಾಗ್ಯ ಯೋಜನೆ, ಪ್ರತಿಯೊಂದು ಸಿಗುತ್ತೆ. ಸೊ ದಯವಿಟ್ಟು ಇದನ್ನ ಸದುಪಯೋಗ ಪಡ್ಕೋಬೇಕು ಅಂತ ನಾನು ರೈತರಲ್ಲಿ ಒಂದು ಕಳಕಳಿ ಮನವಿ ಮಾಡ್ಕೊಳ್ತೇನೆ.
0: ಓಕೆ ಸರ್, ಮತ್ತೊಂದು ಕರೆ ಇದೆ. ಹಲೋ,
2: ಹಲೋ ಸರ್.
0: ಹಾ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ಮಲ್ಲೇಶ್ ಅವ್ರ ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
2: ಮಚ್ಚೂರ ಹಾಡಿ ಮಾತಾಡ್ತಾರ ಸರ್.
0: ಹಾ ಮಲ್ಲೇಶ್ ಅವ್ರ ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
2: ಸರ್, ನಮ್ಮ ಹಾಡಿಗಳಿಗೆ ಒಂದು ರಸ್ತೆ ಸರಿಯಾಗಿಲ್ಲ, ರಸ್ತೆಗೆ ಮಳೆಗಾಲದಲ್ಲಂತೂ ಹೋಗಕ್ಕಾಗಲ್ಲ, ಅತಿ ಕಲ್ಲು ಮಣ್ಣು ಏನು ಹಾಕಿಲ್ಲ, ಒಂದರ ಕಾಲ್ದಾರಿ ತೀರ ಇರೋದು. ಸೊ ಅದೊಂದು ವ್ಯವಸ್ಥೆ ಆಗ್ಬೇಕು ಸರ್. ಮತ್ತೆ ಮನೆ ಆಗಿಲ್ಲ ಹಾಡಿಗಳಲ್ಲಿ, ಸೊ ಮನೆಗೆ ಬಹಳ ಪ್ರಾಬ್ಲಮ್ ಇರೋದು. ಅಂದ್ರೆ ಇದು ಕೆಲವು ಮನೆಗಳು ಟಾರ್ಪಲ್ ಇದೆ, ಕೆಲವು ಮನೆಗಳು ಹುಲ್ಲಿಂದ ಕವಿಸ್ಕೊಂಡಿರೋದು, ಟಾರ್ಪಲ್ ಮನೆಗಳೇ ಜಾಸ್ತಿ. ಸೊ ಹಾಗಾಗಿ ಇದೊಂದು ವ್ಯವಸ್ಥೆ ಮಾಡ್ಕೊಟ್ರೆ ಬಾರಿ ಒಳ್ಳೇದು ಸರ್.
0: ಸರ್ ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ ಮಲ್ಲೇಶ್ ಅವರೇ.
1: ಮಲ್ಲೇಶ್ ಅವರೇ ನಮಸ್ಕಾರ. ಈಗ ರಸ್ತೆ ಅಭಿವೃದ್ಧಿ ಅಂತ ನೀವು ಹೇಳಿದಿರಿ, ಈ ರಸ್ತೆಯಲ್ಲಿ 4-5 ವಿಧ ಇದೆ. ಒಂದು ಫಾರೆಸ್ಟ್ ವ್ಯಾಪ್ತಿಲಿ ಬರೆದ್ರೆ ಫಾರೆಸ್ಟ್ ನಿರ್ವಹಣೆ ಮಾಡ್ತಾರೆ, PWD ವ್ಯಾಪ್ತಿ ಬಂದರೆ PWD ಇಲಾಖೆ ಅವ್ರು ಮಾಡ್ತಾರೆ, PRED ಅಂದರೆ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಅಂದರೆ ಅವ್ರದ್ದು ನಿರ್ವಹಣೆ ಮಾಡ್ತಾರೆ, ಇರಿಗೇಷನ್. ಸೊ ಹಾಗಾಗಿ ಐ ಥಿಂಕ್ ನಿಮ್ಮದು ಮಚ್ಚೂರಾಡಿ ಅಂದರೆ ಇನ್ಸೈಡ್ ದ ಫಾರೆಸ್ಟ್ ಇರಬೇಕು, ಫಾರೆಸ್ಟ್ ಅರಣ್ಯ ವ್ಯಾಪ್ತಿಲಿ ಬರ್ತಕ್ಕಂಥದ್ದು. ಸೊ
2: ಫಾರೆಸ್ಟ್ ಫುಲ್ ಒಳಗಡೆ ಬರಲ್ಲ ಸರ್, ಜನರಲ್ ಪಕ್ಕದಲ್ಲೇ ಬರೋದು.
1: ಓಕೆ, ಆ ರೀತಿ ಇದ್ರೆ ನಾವು ಈ TSP ಸ್ಕೀಮ್ ಅಲ್ಲಿ ನಿಮ್ಗೆ CC ರಸ್ತೆ ಅಥವಾ ಆಸ್ಫಾಲ್ಟ್ ಅಥವಾ ಮೆಟ್ಲಿಂಗ್ ಯಾವ್ದಾದ್ರು ರಸ್ತೆ ಮಾಡ್ಬೋದು. ಸೊ ಇದನ್ನ ನಾನು ಮಹೇಶ್ ಅವ್ರು ಕೇಳ್ತೀನಿ, ನಿಮ್ ನಂಬರ್ ಕೊಟ್ಟು ಯಾವ ರಸ್ತೆ ಅಂತ. ಅದು ಯಾಕೆಂದ್ರೆ ಸುಮ್ಮನೆ ಜನರಲ್ ಆಗಿ ನಾವು ಹೇಳೋದು ಚೆನ್ನಾಗಿರಲ್ಲ. ಸೊ ಪರ್ಟಿಕ್ಯುಲರ್ ಆಗಿ ಅದು ಯಾರು ಲಿಮಿಟ್ಗೆ ಬರುತ್ತೆ, ಎಲಿಜಿಬಲ್ ಇದೆಯಾ, ಫಾರೆಸ್ಟ್ನವ್ರ ಅನುಮತಿ ಸಿಕ್ಕಿದೆಯಾ, ಸಿಕ್ಕಿದ್ರೆ ಖಂಡಿತ ಅದಕ್ಕೆ ಗ್ರ್ಯಾಂಡ್ ಸ್ಕೇಮ್ ಸಮಸ್ಯೆ ಇಲ್ಲ. ನಮಗೆ ಸಾಕಷ್ಟು SCP TSP ಅನುದಾನ ಬರ್ತಾ ಇದೆ. ನಾನು ಹೇಳಿದ್ನಲ್ಲ, ಈಗ 9 ಇಲಾಖೆ PM ಜನ್ಮನಲ್ಲಿ ಏನು ರಸ್ತೆ ಇರ್ಬೋದು, ಮತ್ತು ಕುಡಿಯೋ ನೀರಿರ್ಬೋದು, ಅಂಗನವಾಡಿ ಇರ್ಬೋದು, ಶಾಲಾ ಸ್ಕೂಲ್ಗಳಿಗಿರ್ಬೋದು, ಈ ರೀತಿ ಸೌಲಭ್ಯ ಕಲ್ಪನೆ ಮಾಡೋಕ್ಕೆ PM ಜನ್ಮನಲ್ಲಿ ಅವಕಾಶ ಇದೆ. ಆ ನಿಟ್ಟಿನಲ್ಲಿ ನಾನು ತಿಳಿಸ್ತೀನಿ. ಜೊತೆಗೆ ಇನ್ನೊಂದು ಹೇಳಿದೆ ಮನೆಗಳದ್ದು ಪ್ರಾಬ್ಲಮ್ ಅಂತ. ಈಗ ಆಲ್ರೆಡಿ ನಮ್ಮ ತಾಲೂಕಿಗೆ, ಈಗ ಶ್ರೀಕೋಟೆ ತಾಲೂಕಿಗೆ 508 ಮನೆ ಸ್ಯಾಂಕ್ಷನ್ ಆಗಿ 386 ಅಂಡರ್ ಪ್ರೋಗ್ರೆಸ್ ಇದೆ. ಇನ್ನೂ ಸುಮಾರು ಜನ ಅದನ್ನ ಸ್ಟಾರ್ಟ್ ಮಾಡಿಲ್ಲ, ಅಡ್ವಾನ್ಸ್ ತಗೊಂಡು. ಸೊ ಇದು ಒಂದು ಕಟ್ಟೆ ಇರಲಿ. ಇನ್ನೊಂದು ಕಡೆ ನಿಮ್ಮ ಮಚ್ಚೂರು ಆಡಿಲಿ ಏನಾದ್ರು ಎಲಿಜಿಬಲ್ ಇದ್ದರೆ, ಅಂದರೆ ಅವ್ರಿಗೆ ಜಾಗ ಅವ್ರ ಹೆಸರಲ್ಲೇ ಇದ್ದರೆ, ಮತ್ತು ಅವರು ಅಲ್ಲಿ ಏನಾದ್ರು ಗುಡಿಸ್ಲಿದ್ರೆ. ಈಗ ನಮ್ಮಲ್ಲಿ ಸರ್ವೆ ಆಗಿದೆ ಈಗ ಇತ್ತೀಚೆಗೆ, ಕಳೆದ 1 ವರ್ಷದಿಂದ ನಿಮಗೆಲ್ಲ ಗೊತ್ತಿರ್ಬೋದು, ವಸತಿ ರೈತರು ನಿವೇಶನ ರೈತರು ಅಂತ ಸರ್ವೆ ಆಗಿದೆ. ಆ ಪ್ರಕಾರವಾಗಿ ಕೋಟೆಯದಲ್ಲೇ 9,000 ದಿನ

0: ಮನೆ ವಸತಿ ರೈತ ನಿವೇಶನ ರೈತರು ಇದ್ದಾರೆ. ಅದೇ ರೀತಿ ಸರಗೂರು ತಾಲೂಕಲ್ಲಿ 5,500 ಫಲಾನುಭವಿಗಳು ಇದ್ದಾರೆ ಅಂತ ಹೇಳಿದ್ದಾರೆ. ಸೊ ಈಗ ಅದನ್ನೆಲ್ಲ ಆಡಿಟ್ ಮಾಡ್ತಾ ಇದ್ದಾರೆ. ಆಡಿಟ್ ಅಂದರೆ ಅವ್ರಿಗೆ ಸ್ವಂತ ಜಾಗ ಇದೆಯಾ, ಅವ್ರ ಹೆಸರಲ್ಲೇ ಇದೆಯಾ, ಅಥವಾ ಬಾಡಿಗೆ ಮನೇಲಿ ಇದ್ದಾರೆ. ಈ ರೀತಿ ಅದನ್ನು ಆಡಿಟ್ ಮಾಡಿದ ನಂತರ, ಅದು ಅಪ್ರೂವಲ್ ಆದ ನಂತರ, ಸೊ ಈಗ ಹೊಸದಾಗಿ ಯಾವ್ಯಾವುದು ಮನೆ ಸ್ಯಾಂಕ್ಷನ್ ಆಗುತ್ತೆ, ಅಂಬೇಡ್ಕರ್ ಆವಾಸ್ ಯೋಜನೆಯಲ್ಲಾಗುತ್ತೆ, PM ಜನ್ಮನಲ್ಲಾಗುತ್ತೆ, ಸೊ ಆ ಮಂಜೂರಾತಿ ಟಾರ್ಗೆಟ್ ಕೋಟ್ ನಂತರ ಇಲ್ಲಿ ಯಾರು ಎಲಿಜಿಬಲ್ ಇದ್ದಾರೆ ಈಗ ಸರ್ವೆ ಮಾಡಿ ಅವರಿಗೆ ಮನೆಯನ್ನು ವಿವಿಧ ಹಂತದಲ್ಲಿ ಕೊಡುವಂಥ ಒಂದು ಇದು ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಸರ್ಕಾರದಲ್ಲಿ ಇವಾಗ ಮನೆ ಕೊಡೋದೇನು ಸ್ಟಾಪ್ ಆಗಿಲ್ಲ, ನಿರಂತರವಾಗಿ ಈಗ ಕಾರ್ಯಕ್ರಮ ನಡೀತಾ ಇದೆ. ಸೊ ಬಟ್ ಈಗ ಯಾರ್ಯಾರು ಎಲಿಜಿಬಲ್ ಇದೆ ಆ ಪಟ್ಟಿಲಿ ಈಗ ಏನು ಮಾಡಿದ್ದಾರೆ ಸರ್ವೆ, ಆ ಪಟ್ಟಿಲಿ ನೀವು ಹೇಳಿರೋಂಥ ಫಲಾನುಭವಿಗಳು ಇದ್ದರೆ ಖಂಡಿತ ಅವ್ರಿಗೆ ಮನೆ ಬರುತ್ತೆ. ಸೊ ಹಾಗಾಗಿ ಇದನ್ನು ಸಹ ನಾನು ನಿಮ್ಮ ಜೊತೆಗೆ ಮಾತಾಡೋಕ್ಕೆ ಹೇಳ್ತೀನಿ ಮಹೇಶ್ ಅವ್ರಿಗೆ. ಸೊ ಸರ್ವೆ ಮಾಡಿ ಫಲಾನುಭವಿಗಳು ಅದರಲ್ಲಿ ಇದಾರ ಸರಿ ಒಂದು ಕನ್ಫರ್ಮ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಅವ್ರು ಬಂದಂಥ ಸಂದರ್ಭದಲ್ಲಿ ಹೆಚ್ಚಿನ ಮಾಹಿತಿ ನೀವು ಕೊಡಬೇಕಾಗುತ್ತೆ.
1: ಓಕೆ,
2: ಧನ್ಯವಾದಗಳು ಮಲ್ಲೇಶ್ ಅವರೇ ಕರೆ ಮಾಡಿದ್ದಕ್ಕೆ.
1: ಸರ್ ಇನ್ನೊಂದು,
2: ಹಲೋ, ಹೇಳಿ ಹೇಳಿ.
1: ಇನ್ನೊಂದು ಸಣ್ಣ ಪ್ರಶ್ನೆ ಕೇಳಬೇಕಾಗಿರೋದು ಸರ್, ಇದು ಈ ಟ್ರೆಂಚ್ ಹೊಡೆದಿದ್ರು ಸರ್, ಟ್ರೆಂಚ್ ಆನೆಗಳು ಒಳಗಡೆ ಬರಬಾರ್ದು ಅಂತ ಹೇಳಿ ಒಂದು ಟ್ರೆಂಚ್ ಹೊಡೆದಿದ್ರು, ಅದು ಗೋಗಪ್ಪುರ ಮತ್ತೆ ಮಜ್ಜೂರ ಹಾಡಿ ಬಂದಿರೋಂತ ಲೈನ್ ಅದ್ರಲ್ಲಿ, ಹಲೋ,
2: ಹೇಳಿ ಹೇಳಿ, ಕೇಳಿಸ್ತದೆ.
1: ಅದ್ರಲ್ಲಿ ಸರ್ ಏನಾಗಿದೆ ಅಂತಂದ್ರೆ, ಈ ಆ ಟ್ರೆಂಚ್ ಮಣ್ಣು ಎಲ್ಲ ಕುಸ್ತೋಗಿದೆ, ಅದ್ರ ಮಣ್ಣು ತರಿಸ್ಕೊಡಿ ಅಂತ ನಾವು ಆರೋಗ್ಯವ್ರನ್ನ ಕೇಳಿದ್ದೆ. ಅವ್ರೇನಂದ್ರೆ ಬಜೆಟ್ ಏನಿಲ್ಲ ಮನೆಯಿಂದ ಮಾಡಕ್ ಆಗ್ತಾ ಇಲ್ಲ, ಕಷ್ಟ ಅಂತ ಹೇಳ್ತಾರೆ. ಅಲ್ಲಿ ಬಹಳ ಇಕ್ಕಟ್ಟು ಸರ್, ಸಂಜೆ 6 ಗಂಟೆ ಇತ್ತು ಅಂದ್ರೆ ಆನೆಗಳು ಅದೇ ಜಾಗದಲ್ಲಿ ಇರ್ತದೆ. ಒಂದು ಅಲ್ಲಿ ಟ್ರೆಂಚ್ ಹೋಗಿದೆ ಸರ್, ಅದು ಕೆರೆ ಇರಲ್ಲಿ ಆಲ್ರೆಡಿ ಟ್ರೆಂಚ್ ತಗಿದ ಮುಂದೆ ತಗಿಸ್ಕೊಟ್ರೆ ಸರ್ ಸರ್ ಅಷ್ಟೇ.
0: ಓಕೆ, ಇದು ಅದೇ ನಮ್ಮ ನೇರವಾಗಿ ಆನೆಕ ಕಂದಕ ಇದೆಲ್ಲ ನಿರ್ವಹಣೆ ಮಾಡೋದು ಫಾರೆಸ್ಟ್ ಇಲಾಖೆನೇ, ವೈಲ್ಡ್ ಫಾರೆಸ್ಟ್. ಸೊ ಅವರು RFO ಏನು ಹೇಳಿದ್ದಾರೆ, ಅದು ಅನುದಾನ ಕೊರತೆ ಮತ್ತೊಂದು ಮಗದೊಂದು ಏನೇ ಇದ್ರೂ, ಸೊ ತುಂಬ ಎಸೆನ್ಸಿಯಲ್ ಇದ್ದರೆ ಅವರು ಮಾಡ್ಬೋದು, ಬೇರೆ ಬೇರೆ ಸ್ಕೀಮ ಇದೆ. ಸೊ ಆದರೂ ಇದ್ರ ಗಮನ ಸಂಬಂಧಪಟ್ಟಂಥ DFO ಅವ್ರಿಗೂ ನಾವು ಲೆಟರ್ ಬರೆದು ತಿಳಿಸ್ತೀವಿ.
2: ಧನ್ಯವಾದಗಳು ಮೇಲೆ ಕರೆ ಮಾಡಿದ್ದೆ. ಸರಿ, ತಾವು ಮಾತನಾಡ್ತಾ ಇದ್ರಿ ಈಗ ರೈತರಿಗೆ ಸಹಾಯ ಆಗ್ತಕ್ಕಂಥ ಯೋಜನೆಗಳ ಬಗ್ಗೆ ಮಾತನಾಡ್ತಾ ಇದ್ರಿ, ಜೊತೆಗೆ ರೈತರು ಇದನ್ನು ಹೇಗೆ ಬಳಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ತಾವು ಮಾತನಾಡ್ತಾ ಇದ್ರಿ ಸರ್. ಅದೇ ರೀತಿ ಈ ಒಂದು ಮಹಿಳೆಯರ ಸಬಲೀಕರಣಕ್ಕಾಗಿ ಈ ಒಂದು ಜಿಲ್ಲಾ ಪಂಚಾಯತಿ ಮುಖಾಂತರ ಏನೇನು ಯೋಜನೆಗಳನ್ನು ಜಾರಿ ಮಾಡಲಾಗಿದೆ ಸರ್?
0: ಮಹಿಳೆಯ ಸಬಲೀಕರಣಕ್ಕೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಪ್ರಮುಖವಾದಂಥ ಒಂದು ಯೋಜನೆ ಅಂದರೆ NRLM. ಸೊ ಅದನ್ನು ನಾವು ಸಂಜೀವಿನಿ ಅಂತ ಏನು ಹೇಳ್ತೀವಿ. ಸೊ ಇಲ್ಲಿ ಈ ಯೋಜನೆಯಡಿ ನಮ್ಮ ಜಿಲ್ಲೆಯಲ್ಲಿ ಸುಮಾರು 11,755 ಸಂಘಗಳು ರಚನೆಯಾಗಿದೆ. ಸುಮಾರು 220,000 ಮಹಿಳಾ ಸದಸ್ಯರಿದ್ದಾರೆ. 11,755 ಸಂಘಗಳು, ಸುಮಾರು 220,000 ಮಹಿಳಾ ಸದಸ್ಯರು. ಸೊ ಇವರಿಗೆಲ್ಲ ನಾವು ವಿವಿಧ ಯೋಜನೆಯಡಿ ನಾವು ಅವರಿಗೆ ಆರ್ಥಿಕವಾಗಿ ಅಭಿವೃದ್ಧಿ ಆಗಲಿಕ್ಕೆ ಮತ್ತು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮುಂದೆ ಬರಲಿಕ್ಕೆ ಸಹಾಯಧನ ನೀಡ್ತಾ ಇದ್ದೀವಿ. ಪ್ರಮುಖವಾದಂಥ ಒಂದು ಕಾರ್ಯಕ್ರಮ ಅಂದರೆ ಸಮುದಾಯ ಬಂಡವಾಳ ವಂತಿಕೆ ಅಂತ ಕೊಡ್ತೀವಿ, ಅದನ್ನು ಕಮ್ಯುನಿಟಿ ಇನ್ವೆಸ್ಟ್ಮೆಂಟ್ ಫಂಡ್ ಅಂತ ಹೇಳ್ತೀವಿ. ಸುಮಾರು 125,000 ಅನುದಾನವನ್ನು ಆ ಸಂಘಕ್ಕೆ ಕೊಡ್ತೀವಿ. ಆ ಸಂಘದಲ್ಲಿರ್ತಕ್ಕಂಥ ಸದಸ್ಯರು ಯಾರಿಗೆ ಅವಶ್ಯಕತೆ ಇದೆ ಅವರ ಚಟುವಟಿಕೆಗಳ ಆಧಾರದ ಮೇಲೆ, ಈ ಕೆಲವರು ಮರಿ ಕುರಿ ಸಾಕ್ತಾರೆ, ಕೆಲವರು ಜೇನು ಕೃಷಿ ಮಾಡ್ತಾರೆ, ಕೆಲವರು ಹೂ ಕಟ್ತಾರೆ, ಕೆಲವರು ಅಂಗಡಿ ಇಟ್ಕೊಂಡಿರ್ತಾರೆ, ಬಳೆ ಶಾಪ್ ಇಟ್ಕೊಂಡಿರ್ತಾರೆ. ಈ ರೀತಿ ಅವರ ಆಕ್ಟಿವಿಟಿಗೆ ಸಂಬಂಧಪಟ್ಟಂಥ ಒಂದು ಪೂರಕವಾಗಿ ಈ ಅನುದಾನವನ್ನು ಅವರು ಆ ಸಂಘದಲ್ಲೇ ಒಕ್ಕೂಟದಲ್ಲಿ ತೀರ್ಮಾನ ತಗೊಂಡು ಅನುದಾನವನ್ನು ಬಳಕೆ ಮಾಡ್ಕೊಂಡು, ಇದು ಒಂದು. ಜೊತೆಗೆ ರಿವಾಲ್ವಿಂಗ್ ಫಂಡ್ ಅಂತ ಕೊಡ್ತೀವಿ ಸಂಘಗಳಿಗೆ, ಅದು ಸುಮಾರು 30,000 ಇರುತ್ತೆ. ಸ್ಟಾರ್ಟಿಂಗ್ ಆಕ್ಟಿವಿಟಿಗೆ ಏನೆಲ್ಲ ಬೇಕು ಅವರಿಗೆ, ಒಂದು ಚೇರ್ ಬೇಕು, ಟೇಬಲ್ ಬೇಕು, ಒಂದು ಯಾವುದಾದ್ರೂ ಬುಕ್ಸ್ಗಳು ಖರೀದಿ ಮಾಡೋ, ಇದಕ್ಕೆಲ್ಲ ಪೂರಕವಾಗಿ ಅನುಕೂಲವಾಗುವಂಥ ರೀತಿಯಲ್ಲಿ ನಾವು ಅದನ್ನು ಸಹ ಕೊಡ್ತೀವಿ. ಇದ್ರ ಜೊತೆಗೆ ಇತ್ತೀಚೆಗೆ ನೀವೆಲ್ಲ ನೋಡಿರ್ಬೋದು, ಈ ಗ್ರಾಮ ಪಂಚಾಯತಿಲಿ ಘನತ್ಯಾಜ್ಯ ವಿಲೇವಾರಿ ನಿರ್ವಹಣೆ ಅಂತ ಹೇಳ್ತೀವಿ, ಅದನ್ನು ಸಹ ಮಹಿಳೆಗೆ ಕೊಡ್ತಾ ಇದೀವಿ ನಿರ್ವಹಣೆ.

0: ಸೊ ನಮ್ಮಲ್ಲಿ ಇವಾಗ 256 ಗ್ರಾಮ ಪಂಚಾಯತಿಲಿ ಪ್ರತಿಯೊಂದು ಗ್ರಾಮ ಪಂಚಾಯತಿ ಇಬ್ಬರು ಮಹಿಳೆಯರ ಸದಸ್ಯರನ್ನ ಆಯ್ಕೆ ಮಾಡಿ ಯಾರು ವಾಲಂಟಿಯರ್ ಬರ್ತಾರೆ ಈ ಡ್ರೈವಿಂಗ್ ಕಲಿಯೋದಕ್ಕೆ ಮತ್ತು ವೆಹಿಕಲ್ ನಿರ್ವಹಣೆ ಮಾಡೋದಕ್ಕೆ ಮತ್ತು ಘನತ್ಯಾಜ್ಯ ನಿರ್ವಹಣೆ ಮಾಡೋಕ್ಕೆ ಆ ಮಹಿಳಾ ಸದಸ್ಯರಿಗೆ ನಾವು ಫ್ರೀ ಡ್ರೈವಿಂಗ್ ಲೈಸೆನ್ಸ್ ಕೊಟ್ಟು ತರಬೇತಿ ಕೊಟ್ಟು ಅವರಿಗೆ ನಾವು ಇವಾಗ DL ಸಹ ಕೊಟ್ಟಿದ್ವಿ. ಈಗ ಆ ಪೈಕಿ 256 ಗ್ರಾಮ ಪಂಚಾಯತಿಯಲ್ಲಿ 93 ಜನ ಇವಾಗ ಆಲ್ರೆಡಿ ವೆಹಿಕಲ್ ಯೂಸ್ ಮಾಡ್ತಾ ಇದ್ದಾರೆ. ಸೊ ಅವರೇ ವೆಹಿಕಲ್ ತಗೊಂಡೋಗಿ ಅವರನ್ನೇ ಸಂಗ್ರಹಣೆ ಮಾಡ್ತಾರೆ, ಅವರೇ ಸೆಗ್ರಿಗೇಷನ್ ಮಾಡ್ತಾರೆ. ಸೊ ಈ ಪ್ರಕ್ರಿಯೆದಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ ಅವ್ರಿಗೆ ಒಂದು ಸ್ಯಾಲ್ರಿ ಬರುತ್ತೆ. ಇನ್ನೊಂದು ಕಡೆ ಅವರು ಪಾರ್ಟ್ ಟೈಮ್ ರೀತಿ ಬೆಳಗ್ಗೆ ಒಂದು 2 hours ಮಾಡ್ತಾರೆ, ಸಂಜೆ ಒಂದು 2 hours ಮಾಡ್ತಾರೆ. ಉಳಿದ ಸಮಯದಲ್ಲಿ ಅವ್ರು ಬೇರೆ ಬೇರೆ ಅವರ ಆರ್ಥಿಕ ಚಟುವಟಿಕೆ ಅವರ ಒಂದು ಆಕ್ಟಿವಿಟಿ ಇನ್ವಾಲ್ವ್ ಆಗ್ತಾರೆ. ಸೊ ಆ ದೃಷ್ಟಿಯಿಂದ ಇದು ಒಂದು ರೀತಿ ವರದಾನ ಆಗಿದೆ ಮಹಿಳೆಯರಿಗೆ.
1: ಅದ್ರ ಬಗ್ಗೆ ಮಂತೋಷಣ ಸರ್, ಮತ್ತೆ ಕರೆ ಇದೆ. ಹಲೋ, ಹಾ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ಎಲ್ಲಿಂದ? ಗೋಳೂರಾಡಿಯಿಂದ. ಹಾ ಹೇಳಿ, ತಮ್ಮ ಹೆಸರು?
2: ಗೌರಿ.
1: ಗೌರಿ, ಹಾ ಗೌರಿ ಅವರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
2: ಸರ್ ನಮ್ಗೆ ಸರ್ವೆ ಆಗಿದೆ ಸರ್, ಆದ್ರೆ ನೀ ಎಷ್ಟು ಎರಡು ಕುಂಟೆನ ಒಂದು ಕುಂಟೆನೇನು ಆಗಿಲ್ಲ, ನಮ್ಗೆ ಗೊತ್ತಾಗಿಲ್ಲ. ಸರ್ವೆ ಆಗಿದೆ, ಆದ್ರೆ ರಸ್ತೆಗಳು ನಮ್ಗೆ ಆಗಿಲ್ಲ. ಬೀದಿ ಲೈಟ್ ಅಂದ್ ಕೊಡಿ.
1: ಬೀದಿ ಲೈಟ್ ಇಲ್ಲ.
2: ಮನೆ ಅಂತಂದ್ರೆ ಜೇನು ಕುರುಬರಿಗೆ ಮಾತ್ರ ಏನೋ ಇದು ಅವ್ರಿಗೆ ಮಾತ್ರ ಪಾಸ್ ಆಗಿರೋದು. ಮತ್ತೆ ನಮ್ ಏರಾವಸ್ ಇದ್ರಲ್ಲಿ ಒಬ್ರಿಗೂ ಮನೆ ಯಾವ್ದು ಒಂದು ಒಪ್ಪು ಪತ್ರ ಇಲ್ಲ, ಯಾವ್ದು ಕೊಟ್ಟಿಲ್ಲ ನಮ್ಗೆ. ಅಂದ್ರೆ ಇವಾಗ ಹಕ್ಕು ಪತ್ರ ಮೊದ್ಲೆಲ್ಲ ಸರ್ವೆ ಮಾಡಿ ಅವ್ರಿಗೆ ಹಕ್ಕು ಪತ್ರ ಎಲ್ಲ ಕೊಟ್ಟರೆ ಒಂದ್ ಕುಂಟೆ ಅಷ್ಟೇ ಕೊಟ್ಟರೆ ಅವ್ರಿಗೆ. ಅದು ಯಾರ್ಯಾರ ಹೆಸರಿಗೆನೆ ಸರ್ವೆ ಮಾಡಿ ಅವ್ರ ಹೆಸರಿಗೆ ಇದು ಸೇರಿಸ್ಬಿಟ್ಟು ಮಕ್ಳ ಹೆಸರು ಬೇರೊಬ್ರು ಹೆಸರಿಗೆ ಸೇರಿಸ್ಬಿಟ್ಟು ಕೊಟ್ಟಿರೋದ್ ನಮ್ಗೆ. ಅಂದ್ರೆ ಇವಾಗ ಕೆಲವ್ರು ಇವಾಗ ಒಂದು 5-6 ತಿಂಗಳಿಂದ ಮತ್ತೆ ಸರ್ವೆ ಮಾಡಿ ಹಕ್ಕು ಪತ್ರಗಳ ಅರ್ಜಿ ಹಾಕಿ ಮತ್ತೆ 18 ವರ್ಷ ಆಗಿಲ್ಲ ಅಂತ ಅಂದ್ಬಿಟ್ಟು ರಿಜೆಕ್ಟ್ ಮಾಡಿದಾರೆ. ಮತ್ತೆ ಮನೆಯೆಲ್ಲ ಕರೆಂಟ್ ಕೊಟ್ಟಿದಾರೆ ಕೆಲವ್ರಿಗೆಲ್ಲ, ಶೆಡ್ ಮನೆಗೆಲ್ಲ ಕರೆಂಟ್ ಕೊಟ್ಟಿದ್ರೆ ನಮ್ಗೆ ತುಂಬಾನೇ ತೊಂದ್ರೆ. ಯಾಕಂತಂದ್ರೆ ಇದು ಟಾರ್ಪ ಇದಲ್ವಾ, ಹಂಚು ಮನೆ ಅಲ್ಲ, ನಮ್ಮಲ್ಲೆಲ್ಲ ಗಾಡಿಗಳಲ್ಲೆಲ್ಲ ಟಾರ್ಪೈ
1: ಮನೆನೆ. ಸರ್ ಮಾತಾಡ್ತಾರೆ ಕೇಳಿಸ್ಕೊಳ್ಳಿ. ಹಾ ಸರ್ ಮಾತಾಡ್ತಾರೆ ಕೇಳಿಸ್ಕೊಳ್ಳಿ.
0: ಗೌರಮ್ಮ ನಮಸ್ಕಾರ. ಈಗ ಸ್ಟ್ರೀಟ್ ಲೈಟ್ದು ನಾನು ಮಾತಾಡ್ತೀನಿ ಸಂಬಂಧಪಟ್ಟವನ್ಗೆ, ಗೋಳೂರು ಆಡಿದು. ಮತ್ತೆ ಈಗ JK ಮಾತ್ರ ಮನೆ ಬರ್ತಾ ಇದೆ, ಉಳಿದವ್ರು ಬರಲ್ಲ ಅಂತ ಹೇಳ್ತಾ ಇದ್ದೀರಾ. JK ಜೇನು ಕುರುಬರಿಗೆ ಅವ್ರದ್ದು ಟ್ರೈಬಲ್ ವೆಲ್ಫೇರ್ ಇಂದ ಸಪ್ರೇಟ್ ಆಗಿ ಅವ್ರಿಗೆ ಒಂದು ಸ್ಕೀಮಲ್ಲಿ ಮನೆ ಕೊಡ್ತಾರೆ. ಬಟ್ ನಿಮಗೆ ಯರವಾ ಕಮ್ಯುನಿಟಿ ಇರೋರ್ಗು ಜನರಲ್ ಗ್ರೂಪಲ್ಲಿ PMAY ಇರ್ಬೋದು ಅಥವಾ ಅಂಬೇಡ್ಕರ್ ಆವಾಸ್ ಯೋಜನೆ ಇರ್ಬೋದು ಅಥವಾ ಬಸವ ವಸತಿ ಯೋಜನೆ ಇರ್ಬೋದು, ಬೇರೆ ಬೇರೆ ಸ್ಕೀಮಲ್ಲಿ ಮನೆ ಕೊಡುವಂಥ ಒಂದು ಪ್ರಕ್ರಿಯೆ ಇದೆ. ಆ ನಿಟ್ಟಿನಲ್ಲಿ ನಿಮಗೆ ಸ್ವಂತ ಸೈಟ್ ಇದ್ದರೆ, ನಿಮಗೆ ಮನೆ ಇಲ್ಲ ಅಂದರೆ ಖಂಡಿತ ನೀವು ಎಲಿಜಿಬಲ್ ಇರ್ತೀರ, ನೀವು ನಿಮಗೆ ಬರ್ಬೋದು. ಆದರೆ ಜನರಲ್ ಬರುತ್ತೆ, JK ಬರಲ್ಲ. ಸೊ ಹಾಗಾಗಿ ಅದನ್ನು ನಾನು ಸಂಬಂಧಪಟ್ಟಂಥ ಗ್ರಾಮ ಪಂಚಾಯತ್ ಅವ್ರಿಗೆ ಹೇಳ್ತೀನಿ. ಬಟ್ ನಿಮ್ಮ ಹೆಸರಲ್ಲಿ ಅದು ಜಾಗ ಇರಬೇಕು, ಜಾಗ ಇದ್ರೆ ಮಾತ್ರ.
2: ಸರಿ, ಇದು ಈಗ ಜೇನು ಕುರುಬರು ಅಂತ ಹೇಳಿದ್ರಲ್ಲ, ನಾವೆಲ್ಲ ಒಂದೇ ಸಂಖ್ಯೆ ಆದಿವಾಸಿ 3-4 ಪಂಗಡ ಇರ್ತದೆ ಅಲ್ವಾ, ಎರವ ಪಣಿಯ ಮತ್ತೆ ಜೇನು ಕುರುಬ ಬೆಟ್ಟ ಕುರುಬ.
0: ಈಗ
2: ಅದು ಆದಿವಾಸಿ ಇದ್ರಲ್ಲೇ ಬರೋದಲ್ವಾ?
0: ಈಗ ನಿಮ್ದು ಸಮಸ್ಯೆ ಗೊತ್ತಾಯ್ತು, CM ಅವ್ರು ಬಂದಿದಾಗ್ಲೂ ನಿಮ್ಮ ಎಲ್ಲ ಮುಖಂಡರು ಮೆಮೊರಾಂಡಮ್ ಕೊಟ್ಟಿದ್ದಾರೆ. ಈಗ ಅದು ಈಗ ಸದ್ಯಕ್ಕೆ ಜೇನು ಕುರುಬ ಮತ್ತೆ ಕೊರವ ಎರಡು ಮಾತ್ರ ಈ ಸಪ್ರೇಟ್ ಮಾಡಿ ಉಳಿದವನ್ನ ಸಪ್ರೇಟ್ ಮಾಡಿದ್ದಾರೆ. ಬಟ್ ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಏನು ನಿರ್ಧಾರ ತಗೊಂಡು ಅವರೇನಾದ್ರು ತಿದ್ದುಪಡಿ ಆದೇಶ ಬಂದ ನಂತರ ಇದಾಗುತ್ತೆ. ಪ್ರಸ್ತುತ ಏನಿದೆ ಅದರ ಪ್ರಕಾರ ಅಧಿಕಾರಿಗಳು ನಿಮಗೆ ಸವಲತ್ತು ಕೊಡುವಂಥ ಒಂದು ನಿಮ್ಗೆ ಏನು ಎಲಿಜಿಬಲ್ ಇದೆ ಅದನ್ನು ಕೊಡುವಂಥ ಒಂದು ಪ್ರಕ್ರಿಯೆ ಮಾಡ್ತಾರೆ. ಸೊ ಈಗ ಪ್ರಸ್ತುತ ಇನ್ನೂ ಅದನ್ನು ನಿಮ್ದೆಲ್ಲ ಸೇರಿಲ್ಲ. ಸೊ ಈಗ JK ಮತ್ತೆ ಕೊರವ ಮಾತ್ರ ಎರಡು ಕಮ್ಯುನಿಟಿ ಇದೆ, ಇನ್ನು ಉಳಿದಂಥದ್ದು ಮಾಮೂಲಿ ಟ್ರೈಬಲ್.

0: ಅಂತಲೇ ಟ್ರೀಟ್ ಆಗ್ತಿದೆ. ಸೊ ಪ್ರಸ್ತುತ ಏನಿದೆ ಎಸ್ ಒ ಪಿ ಸ್ಟ್ಯಾಂಡರ್ಡ್ ಆಫ್ ಪ್ರೊಸೀಜರು, ಅದ್ರ ಪ್ರಕಾರ ನಿಮ್ಗೆ ಏನು ಸವಲತ್ತು ಇದೆ ಅದನ್ನು ಕೊಡ್ತೀವಿ. ಆಮೇಲೆ ಹಕ್ಕುಪತ್ರದ ಹೇಳಿದ್ರಲ್ಲ, ಹಕ್ಕುಪತ್ರದ್ದು ಈಗ ನಿಮ್ಮ ಹತ್ರ ಒರಿಜಿನಲ್ ಇದ್ದರೆ ಅದನ್ನು ನೀವು ಜೆರಾಕ್ಸ್ ಮಾಡಿ, ಒರಿಜಿನಲ್ನ ಇದ್ದರೆ ಅದನ್ನು ಜೆರಾಕ್ಸ್ ಮಾಡಿ ನೀವು ಸಮರ್ಪಟ್ಟಂಥ ಗ್ರಾಮ ಪಂಚಾಯತಿ ಕೊಟ್ಟರೆ, ಸೊ ಖಂಡಿತ ಅದನ್ನು ಈ ಸೊತ್ತು ಮಾಡಿಕೊಡ್ತಾರೆ, ಏನು ಸಮಸ್ಯೆ ಇಲ್ಲ. ಬಟ್ ಒರಿಜಿನಲ್ ಇರಬೇಕು. ಈಗೇನಾಗಿದ್ರೆ ಕೆಲವರೆಲ್ಲ ತಿದ್ದುಪಡಿ ಮಾಡ್ಕೊಂಡು ಅದೆಲ್ಲ ಕೈಯಲ್ಲೆಲ್ಲ ಕರೆಕ್ಷನ್
1: ಸರ್, ಅದೆಲ್ಲ ನಾವು ಇದು ಹಳೆ ಹಕ್ಕು ಪತ್ರ ಐತಲ್ಲ, ಅದನ್ನ ನಾವು ಅವಲಂಬಿಸಿಗೆ ಅರ್ಜಿ ಎಲ್ಲ ಹಾಕಿದೀವಿ. ಆದ್ರೆ ಅವರು ಹಳೆ ಹಕ್ಕು ಪತ್ರ ಇದ್ರಲ್ಲೆಲ್ಲ ಅರ್ಜಿ ಹಾಕೇನು ಪ್ರಯೋಜನ ಅವ್ರಿಗೆಲ್ಲ? ಈಗ ನಾವು ವ್ಯವಸಾಯ ಜಮೀನು ಮಾಡ್ತಿದೀವಲ್ಲ, ಅದು ಬರೀ ಮನೆ ಸುತ್ತ ಮಾತ್ರ ಅವ್ರು ಒಂದ್ ಕುಂಟೆ ಮಾತ್ರ ಕೊಟ್ಟರದ್, ನಾವು ಜಮೀನ್ ಮಾಡ್ತಾರದು ಉಳ್ಮೆ ಮಾಡ್ತಾರದು ಜಾಗನ ಅವ್ರು ಸರ್ವೆ ಮಾಡಿಲ್ವಲ್ಲ, ಅದು ಒಂದೇ ಸರಿ ಮಾಡ್ಬೋದಲ್ಲ ಅವರು.
0: ಈಗ
1: ರಿಓಪನ್ ಮಾಡ್ಬೋದಲ್ಲ ಅವರು.
0: ಈಗ ಕಮಿಟಿ ಮೀಟಿಂಗ್ ಆಗುತ್ತಲ್ಲ, ಆ ಕಮಿಟಿ ಮೀಟಿಂಗ್ ಅಲ್ಲಿ ಇದ್ರ ಬಗ್ಗೆ ನೀವು ಸಮಸ್ಯೆನ ಹೇಳಿದಿರಾ? ಮತ್ತೊಮ್ಮೆ ನಾನು ಜಿಲ್ಲಾ ಮಟ್ಟದ ಅಧಿಕಾರಿಗೆ ಮಲ್ಲೇಶ್ ಅವ್ರಿಗೆ ಹೇಳ್ತೀನಿ ಈ ರೀತಿ ಏನ್ ಪ್ರೊಸೀಡಿಂಗ್ಸ್ ಆಗಿದೆ, ಅದ್ರ ಬಗ್ಗೆ ಏನ್ ಆಕ್ಷನ್ ಟೇಕನ್ ಆಗಿದೆ. ಸೊ ಮತ್ತೊಮ್ಮೆ ನಿಮ್ಮ ನಂಬರ್ ತಗೊಂಡಿರ್ತೀನಿ. ಸೊ ಮಲ್ಲೇಶ್ ಅವ್ರು ಇದಾರಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿ, ಅವ್ರಿಗೆ ಹೇಳ್ತೀನಿ ನಿಮ್ಗೆ ಒಂದ್ಸರಿ ಗೋಳೂರು ಆಡಿಗೆ ಭೇಟಿ ನೀಡಿ ಏನ್ ಸಮಸ್ಯೆಗಳಿದೆ, ಮೂಲಭೂತ ಸಮಸ್ಯೆಗಳ ಬಗ್ಗೆ ಸ್ವಲ್ಪ ಪರಿಹಾರ ಕ್ರಮ ವಹಿಸಕ್ಕೆ ಹೇಳ್ತೀನಿ.
1: ಸುಮ್ನೆ ಸರ್ ಅವ್ರ ಮೂಲಭೂತ ಆದಿವಾಸಿಗಳಿಗೆ ಮೂಲಭೂತ ಏನಂತ ತಿಳ್ಕೊಟ್ಟಿದಾರೆ ಸರ್, ಯಾವ್ದು ಇಲ್ಲ, ಎಲ್ಲಾ ಅರ್ಧಕ್ಕೆ ನಿಲ್ಸ್ಬಿಟ್ಟಿದ್ದಾರೆ. ಸರ್ವ ಮಾಡಿದಾರೆ ಅದು ಅರ್ಧಕ್ಕೆ, ಕೆಲವ್ರಿಗೆಲ್ಲ ಒಂದ್ ಕುಂಟೆ ಎಲ್ಲ ಕೊಟ್ಟು ಹಂಗೇನ ಅರ್ಧ ಮಾಡ್ತಾರೆ, ಆದ್ರೆ ಹೆಸರಿಗೆ ಮಾತ್ರ ಅವರು ಮಾಡಿದೀವಿ ಹಿಂಗ್ ಕೊಟ್ಟಿದೀವಿ ಅಂತ ಹೇಳಿದಾರೆ. ನೋಡಿ ಇವಾಗ ಅವ್ರ ಮನೆ ಜೇತ ಅವ್ರಿಗೆ ಮನೆ ಪಾಸ್ ಆಗಿದೆ, ಅವ್ರದ್ದೆಲ್ಲ ಹಂಗೆ ಪೆಂಡಿಂಗ್ ಅಲ್ಲಿ ಹಂಗೆ ಹೋಗ್ತಾ ಇದೆ ಅವ್ರಿಗೆ ಕಟ್ಟಿ, ಈಗ ತುಂಬಾ 2 ವರ್ಷನೇ ಆಗೈತೆ ಅವ್ರಿಗೆ.
0: ನೋಡೋಣ ಇದನ್ನ ಮಲ್ಲೇಶ್ ಅವ್ರಿಗೆ ಜಿಲ್ಲಾ ಮಟ್ಟದ ಅಧಿಕಾರಿ ಗಮನವ್ರ ತರ್ತೀನಿ. ಸೊ ನಿಮ್ಮ ಆಡಿಗೆ ಭೇಟಿ ಕೊಡ್ತಾರೆ, ಒಂದ್ಸರಿ ಅವ್ರಿಗೆ ನಿಮ್ಮ ಸಮಸ್ಯೆಗಳು ಒಂದ್ಸರಿ ಹೇಳಿ.
1: ನೀವು ಬಂದು ನಮ್ಮ ಆಡಿಗೆ ಫಸ್ಟ್ ನೋಡಿ ಸರ್.
0: ಆಯ್ತಾ ಆಯ್ತಾ ಆಯ್ತಾ ಗೌರಮ್ಮ,
1: ಅಲ್ಲೇ ಮೀಟಿಂಗ್ ಮಾಡಿ ಅವ್ರನ್ನೆಲ್ಲ ಮೀಟ್ ಮಾಡ್ಕೊಂಡು ಅಲ್ಲೇ ಮೀಟಿಂಗ್ ಮಾಡ್ಕೊಂಡು ಹೋದ್ರೆ ಆಡ ಜನಗಳು ಎಷ್ಟು ಜನ ಇದಾರೆ, ಹೆಂಗೆ ಇದಾರೆ ಅವರು, ಜೀವನ ಹೆಂಗೆ ಅಂತ ನಿಮ್ಗೆ ಗೊತ್ತಾಗಲ್ಲ.
0: ಇಲ್ಲ
1: ಆಡಿಗೆ ಬನ್ನಿ ಸರ್,
0: ತಾಲೂಕ್ ಮಟ್ಟದ ಅಧಿಕಾರಿಗಳನ್ನು ಕಳಿಸ್ತೀನಿ ಮಹೇಶ್ ಅವ್ರನ್ನ.
1: ಸರ್ ಸರ್ ಸರ್ಕಾರ ಸಹಾಯಕ್ಕೂ ಬಿಡಲ್ಲ, ನಮ್ನ ಉಳಿಸಕ್ ಬಿಡಲ್ಲ, ಹಿಂಗೆ ಹಿಂಗೆ ನೀವು ಇಟ್ಟಿದಾರಲ್ಲ ನಮ್ನ, ನಮ್ಮ ಮನ್ಸೂರುಗಳಲ್ವಾ.
0: ಇಲ್ಲ ನಿಮ್ಮ ಆಡಿಗೆ ಲಾಸ್ಟ್ ಒಂದು 6 ತಿಂಗಳಿಂದ ಬಂದಿರು ಮಲ್ಲೇಶ್, ನಿಮ್ದು ಹಕ್ಕುಪತ್ರದ ಏನ್ ಸಮಸ್ಯೆ ಇತ್ತು ಅದ್ರ ಬಗ್ಗೆ ಬಂದು ಒಂದ್ಸರಿ ನಿಮ್ಮ ಎಲ್ಲ ಭೇಟಿ ಮಾಡಿ ಚರ್ಚೆ ಮಾಡಿ ಹೋಗಿದ್ರು. ಮತ್ತೊಮ್ಮೆ ನಾನು ಮಲ್ಲೇಶ್ ಮತ್ತೆ ತಾಲೂಕ್ ಮಟ್ಟದ ಅಧಿಕಾರಿ ಮತ್ತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಇಬ್ಬರಿಗೂ ಹೇಳ್ತೀನಿ, ಕಳಿಸ್ತೇನೆ.
1: ಬರ್ತಾರ ನೋಡ್ಬೋದಲ್ಲ, ರೈತರ ಹತ್ರ ಬೀಜನಾಯ್ತು, ಮನೆಗಳು ಆಯ್ತು, ಎಲ್ಲ ಆಯ್ತು, ಆದ್ರೆ ನಮ್ಗೆ ಮಾತ್ರ ಹಕ್ಕುಪತ್ರ ಬೇಕು, ಮನೆಗಳು ಕೊಡಕಾದ್ರೆ ಹಕ್ಕುಪತ್ರ ಬೇಕು, ಆದ್ರೆ ಒಂದು ಬೀಜನಾಯ್ತು ನಮ್ಗೆ ಕೊಟ್ರ ಆಯ್ತಿತ್ತು. ಈಗ ಮನೆಗಳಿಗೆ ಕೊಟ್ಟಿದ್ದಾರೆ ಏನೋ, ಶೆಡ್ ಮನೆಗೆ ಸ್ವಲ್ಪ ಕರೆಂಟ್ ಕೊಟ್ಟಿದ್ದಾರೆ, ಆದ್ರೆ ಬೀದಿ ಲೈಟ್ ನಮ್ಗೆ ಕೊಟ್ರೆ ಏನೋ ಸ್ವಲ್ಪ ಅನುಕೂಲ ಆಯ್ತಿತ್ತು ನಮ್ಗೆ. ನೋಡಿ ರೈತರು ನಮ್ ಮನೆ ಪಕ್ಕನೆ ನೋಡಿ, ಅವರು ಮನೆ ಮೇಲೆ ತುಂಬಾ ನೋಡಿ ಲೈಟ್ಗಳು ಉಳಿತಾ ಇದೆ ನಮ್ಗೆ ನೋಡಿ, ಕತ್ತು ನಾವು
0: ನೋಡಿ
1: ಪಂಚಾಯತಿ ರೋಡ್ ಇದೆ ನೋಡಿ ನಮ್ಮ ಮನೆ ಪಕ್ಕನೆ, ರೋಡ್ ಬಂದ್ ನೋಡಿ, ರೋಡ್ ಬಂದ್ ನೋಡಿ, ಯಾರ್ ಮಾಡ್ತಾರೆ ಸರ್? ಅದಕ್ಕೆ ಹೇಳೋದು ನಮ್ದು ಸಹಾಯಕನು ಬಿಡಲ್ಲ, ಜೀವನ ಮಾಡಕ್ಲು ಬಿಡಲ್ಲ, ಹೋರಾಟ ಮಾಡಿ ಸುಮಾರು ಜನ ಸತ್ತೋಗಿದೆ ಸರ್. ನಾವು
0: ಇಲ್ಲ ಈಗ
1: ನಮ್ಗೆ ಗೊತ್ತಿಲ್ಲ ಸರ್.
0: ಈಗ ಏನಾಗಿದೆ ಅಂದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನವ್ರದ್ದು ಏನು ಸಮಸ್ಯೆ ಇದೆ ಒಂದ್ಸರಿ ಕೇಳೋಣ. ಸೊ ಆಯ್ತು, ಈಗ ಹೇಳಿದಿರಲ್ಲ ಮತ್ತೊಮ್ಮೆ ನಿಮ್ಮ ಕಷ್ಟ ಸುಖ ಹೇಳ್ಕೊಂಡಿದ್ದೀರಾ, ನಾನು ಈಗಲೇ ಮಾತಾಡ್ತೀನಿ, ಸಾಧ್ಯವಾದ್ರೆ ಇವತ್ತಿದ್ರೆ ಇವತ್ತೇನೆ ಕಳಿಸ್ತೀನಿ, ಇಲ್ಲಾಂದ್ರೆ ಜೊತೆಗೆ ಕಳಿಸ್ತೀನಿ ಜಿಲ್ಲಾ ಮಟ್ಟದವರು ಮತ್ತೆ ತಾಲೂಕು ಮಟ್ಟದವರು.
1: ನಾವು ಇಲ್ಲಿ ಇದು ಅರಣ್ಯ ಹಕ್ಕು ಸಮಿತಿ ಮುಖಾಂತರ ನಾವು ಗ್ರಾಮ ಸಭೆ ಮಾಡಿ ಮತ್ತೆ ನಮ್ಮ ಸಮುದಾಯ ಹಕ್ಕು ಪತ್ರ ಮತ್ತೆ ನಮ್ಮ ಜಮ್ಮಗಳದ ಮುಖಾಂತರ ನಾವು ಇದು ಹಕ್ಕು ಇದು ಅರಣ್ಯ ಹಕ್ಕು ಸಮಿತಿ ಪತ್ರದಲ್ಲೇ ನಾವು ಎಸ್ ಕಮಿಟಿ ಕೊಟ್ಟಿದೀವಿ ಸರ್. ನಾವು
0: 1 ತಿಂಗಳಲ್ಲಿ
1: 13ನೇ ತಾರೀಕು

0: ಓಕೆ ಗುಡ್. ಆಯ್ತು ಆಯ್ತು.
1: ಸರ್ ಇದ್ರ ಬಗ್ಗೆ ಹೇಳಿದ್ದಾರೆ ಗೌರಮ್ ಅವರೇ, ಸರ್ ಬರ್ಕೊಂಡಿದ್ದಾರೆ, ನಿಮ್ಮ ಹಾಡಿ ಕಳಿಸ್ತಾರೆ ಸರ್, ಒಂದ್ಸಲ ವಿಸಿಟ್ ಮಾಡ್ತಾರೆ, ಭೇಟಿ ಮಾಡ್ತಾರೆ.
2: ಧನ್ಯವಾದಗಳು.
1: ಓಕೆ ಧನ್ಯವಾದಗಳು ಗೌರಮ್ ಕರೆ ಮಾಡಿದ್ದೆ. ಸರಿಗೆ ತಾವು ಮಾತನಾಡ್ತಾ ಇದ್ರಿ, ಮಹಿಳಾ ಸಬಲೀಕರಣಕ್ಕೆ ಸಂಬಂಧಪಟ್ಟಂತೆ ತಾವು ಮಾತನಾಡ್ತಾ ಇದ್ರಿ. ಇದ್ರ ಜೊತೆಗೆ ಸರ್ ಈಗ ಉದ್ಯೋಗ ಮತ್ತು ಆದಾಯ ವರ್ತನೆಗೆ ಸಂಬಂಧಪಟ್ಟಂತೆ ಏನಾದರೂ ಮಹಿಳೆಯರಿಗೆ ವಿಶೇಷ ತರಬೇತಿಗಳು ಆ ಥರದ್ದೇನಾದರೂ ನೀಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆಯಾ ಅಥವಾ ಹೇಗೆ ಸರ್?
0: ಹೌದು, ಮುಂದುವರೆದ ಭಾಗವಾಗಿ ಈಗ ಏನು ಗ್ರಾಮ ಪಂಚಾಯತಿಯಲ್ಲಿ ಘನತ್ಯಾಜ್ಯ ನಿರ್ವಹಣೆ ಜೊತೆಗೆ ಈಗ ನಾವು ಕೃಷಿ ಮತ್ತು ಪಶುಪಾಲನೆ ಇಲಾಖೆಗೆ ಕೃಷಿ ಸಖಿ ಪಶು ಸಖಿ ಅಂತ ನಮ್ಮ ಮಹಿಳಾ ಸದಸ್ಯರಿಗೆ ತರಬೇತಿ ಕೊಟ್ಟು ಪ್ರತಿಯೊಂದು ಗ್ರಾಮ ಪಂಚಾಯತಿಲಿ ಒಬ್ಬರಿಗೆ ನಿಯೋಜನೆ ಮಾಡಿದ್ವಿ. ಸೊ ಅದನ್ನು ಸಹ ಅತ್ಯಂತ ಪ್ರಮುಖವಾದಂಥ ಒಂದು ಕಾರ್ಯಕ್ರಮ, ಯಾಕೆಂದರೆ ನಾವು ಅವ್ರಿಗೆ ಗೌರವಧನ 3,000 ರೂಪಾಯಿ ಕೊಡ್ತೀವಿ ಪ್ರತಿ ತಿಂಗಳು 15 ದಿನವರೆಗೂ ಮಿನಿಮಮ್ಮು. ಸೊ ಕೆಲವರೆಲ್ಲ ಮಹಿಳೆಯರು ತುಂಬ ಇನ್ವಾಲ್ವ್ ಆಗಿದ್ದಾರೆ ಇಲಾಖೆಗೆ, ಕೃಷಿ ಇಲಾಖೆ ಜೊತೆಗೆ ಅಧಿಕಾರಿಗಳ ಜೊತೆಗೆ ನೌಕರ ಜೊತೆಗೆ ಒಡನಾಡಿಯಾಗಿ ಬೇರೆ ಬೇರೆ ಕಾರ್ಯಕ್ರಮನೂ ಅವ್ರು ಮಾಡ್ತಾ ಇದ್ದಾರೆ. ಸೊ ಮತ್ತು ಬಿ ಸಿ ಸಖಿ ಅಂತ ನಾವು 3-4 ಗ್ರಾಮ ಪಂಚಾಯತಿಗೊಬ್ಬರು ಮಹಿಳಾ ಸದಸ್ಯರನ್ನು ತಗೊಂಡಿದ್ದೀವಿ. ಅವ್ರಿಗೆ ಏನಂದರೆ ಈ ಅಕೌಂಟ್ ಓಪನ್ ಮಾಡೋದು, ಬ್ಯಾಂಕ್ ಟ್ರಾನ್ಸಾಕ್ಷನ್ ಬಗ್ಗೆ ಜನಗಳಿಗೆ ಅರಿವು ಮೂಡಿಸೋದು ಈ ರೀತಿ ಮಾಡ್ತಾ ಇದ್ದಾರೆ. ಅವ್ರಿಗೆ ಕಮಿಷನ್ ಬೇಸಲ್ಲಿ ದುಡ್ಡು ಸಿಗ್ತಾ ಇದೆ. ಸೊ ಈ ರೀತಿ ವಿವಿಧ ಯೋಜನೆಗಳಲ್ಲಿ ನಮ್ಮ ಮಹಿಳಾ ಸದಸ್ಯರು ತೋಡ್ಕೊಂಡಿದ್ದಾರೆ. ಮತ್ತು ಇತ್ತೀಚೆಗೆ ನಾವು ಈ ಮಹಿಳಾ ಸದಸ್ಯರು ಯಾರ್ಯಾರು ಇದ್ದಾರೆ ಇವರಿಗೆ ನಾವು ಈ ಅಕ್ಕೆ ಕೆಫೆ ಅಂತ ಕ್ಯಾಂಟೀನ್ ಏನು ನಾವು ಇದೆ ಅದನ್ನು ಸಹ ಅವರಿಗೆ ನಮ್ಮ ಸರ್ಕಾರದಿಂದ ಅವರಿಗೆ ಮೂಲಭೂತ ಸೌಕರ್ಯ ಕಲ್ಪಿಸಿ ಸುಮಾರು 15 ಲಕ್ಷದಲ್ಲಿ ಅವ್ರಿಗೆ ಇನ್ಫ್ರಾಸ್ಟ್ರಕ್ಚರ್ ಕೊಡ್ತೀವಿ. ಬಿಲ್ಡಿಂಗ್ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಒಳಗಡೆ ಏನೆಲ್ಲ ಪರಿಕರ ಬೇಕು ಅದನ್ನೆಲ್ಲ ಒದಗಿಸ್ತೀವಿ. ಇವರು ಅದನ್ನು ಮೇಂಟೈನ್ ಮಾಡುವಂಥದ್ದು, ಕ್ಯಾಂಟೀನ್ ನಡೆಸುವಂಥದ್ದು. ಇದು ಸಹ ನಮ್ಮ ಮೈಸೂರು ಜಿಲ್ಲಾ ಪಂಚಾಯತಿ ಆವರಣದಲ್ಲಿ ಒಂದು ಓಪನ್ ಆಗಿದೆ ಇತ್ತೀಚೆಗೆ. ಮತ್ತು ಹುಣಸೂರು ಮತ್ತು ಪಿರಿಯಾಪಟ್ಟಣ ಮೇನ್ ರೋಡಲ್ಲಿ 2 ಆಗಿದೆ. ಅದೇ ರೀತಿ ಮೈಸೂರು ತಾಲೂಕು ಪಂಚಾಯತಿಯಲ್ಲಿ ಇದೆ, 4 ಆಗಿದೆ ಈಗ ಆಲ್ರೆಡಿ. ಇನ್ನು ಉಳಿದಂಥ ಕಡೆಗಳು ನಾವು ಜಾಗ ಐಡೆಂಟಿಫೈ ಮಾಡಿ ಅದನ್ನು ಮಾಡ್ತಾ ಇದ್ದೀವಿ. ಸೊ ಇದಲ್ಲದೆ ಅನೇಕ ರೀತಿಯಾದಂಥ ಮೈಕ್ರೋ ಫೈನಾನ್ಸ್ ಅಂತ ಸಪೋರ್ಟ್ ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ಯಾರ್ಯಾರು ಮಹಿಳಾ ಸದಸ್ಯರು ನಮಗೆ ಯಾವುದಾದ್ರೂ ಒಂದು ಎಕನಾಮಿಕಲ್ ಆಕ್ಟಿವಿಟಿ ಮಾಡ್ತೀವಿ ಅಂತ ಬಂದರೆ, ಸೊ ಅವ್ರಿಗೆ ಬ್ಯಾಂಕ್ನವರು ಲೋನ್ ಸುಮಾರು 5-10 ಲಕ್ಷದವರೆಗೂ ಕೊಡ್ತಾ ಇದ್ದಾರೆ. ಸೊ ಅದರಿಂದ ಅವರು ಒಂದು ಆರ್ಥಿಕ ಚಟುವಟಿಕೆಗಳನ್ನು ಮಾಡುವಂಥದ್ದು, ಸಣ್ಣ ಸಣ್ಣ ಉದ್ಯಮ ಮಾಡುವಂಥದ್ದು, ಒಂದು ಪೆನಾಯಿಲ್ ಫ್ಯಾಕ್ಟ್ರಿ ಮಾಡುವಂಥದ್ದು, ಗಂಧದ ಕಡ್ಡಿ ಫ್ಯಾಕ್ಟ್ರಿ ಮಾಡುವಂಥದ್ದು. ಸೊ ಈ ರೀತಿ ಸಾಕಷ್ಟು ಉದಾಹರಣೆಗಳು ನಮ್ಮ ಈ ಸಂಜೀವಿನಿ ಒಕ್ಕೂಟದಲ್ಲಿ ನಡೀತಾ ಇದೆ. ಮತ್ತು ಇದಕ್ಕೆಲ್ಲ ನಾವು ಬೇಕಾದಂಥ ಈ ತರಬೇತಿ ಅಂತ ತಾವೇನು ಹೇಳ್ತಾ ಇದ್ದೀರಾ, ಇದನ್ನು ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ನಡೆಸ್ತಾ ಇದ್ದೀವಿ. ನೀವು ನಂಬ್ತಿರೋ ಬಿಡ್ತಿರೋ ನಮ್ಮ ಮಹಿಳೆಯರು ಏನು ಪ್ರೊಡಕ್ಟ್ ಮಾಡ್ತಾ ಇದ್ದಾರೆ, ಇದನ್ನು ಡೆಲ್ಲಿ ಮತ್ತು ಕೇರಳ ಬೇರೆ ಬೇರೆ ಸ್ಟೇಟಲ್ಲಿ ಏನು ಎಕ್ಸಿಬಿಷನ್ಗಳಾಗ್ತವೆ ಅಲ್ಲಲ್ಲಿ ಮಾರಾಟ ಮಾಡಿ 1-2 ಲಕ್ಷ ಪ್ರಾಫಿಟ್ ತರ್ತಾ ಇದ್ದಾರೆ. ಸೊ ಅವ್ರನ್ನೆಲ್ಲ ನಾವು ಸಕ್ಸಸ್ ಸ್ಟೋರಿಗಳನ್ನ ಮಾಡಿ ಈ ನಮ್ಮಲ್ಲಿ ಮ್ಯಾಗ್ಝಿನ್ಗಳು ರಿಲೀಸ್ ಆಗ್ತಲ್ಲ ಅದೆಲ್ಲ ನಾವು ಪ್ರಕಟಣೆ ಪಡಿಸ್ತಾ ಇದ್ದೀವಿ. ಸೊ ಆ ದೃಷ್ಟಿಯಿಂದ ನೀವು ನಮ್ಮಲ್ಲಿ ನಮ್ಮ ಜಿಲ್ಲೆಯಲ್ಲಿ ಸುಮಾರು 237 ಕೋಟಿ ಓವರ್ಆಲ್ ಟರ್ನ್ ಓವರ್ ಇದೆ ನಮ್ಮ ಸಮುದಾಯ ಬಂಡವಾಳ ವಂತಿಕೆ. ಹಾಗಾಗಿ ಇದು ಅದ್ಭುತವಾದಂಥ ಕಾರ್ಯಕ್ರಮ ಮಹಿಳೆಯ ಒಂದು ಆರ್ಥಿಕ ಸಬಲೀಕರಣದ ದೃಷ್ಟಿಯಿಂದ.
1: ಓಕೆ ಸರ್, ಅದರ ಬಗ್ಗೆ ಮುಂದುವರ್ಸೋಣ. ಮತ್ತೊಂದು ಕರೆ ಇದೆ. ಹಲೋ, ಹಾಂ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
3: ಸರ್ ನಮಸ್ಕಾರ ಸರ್.
1: ಹಾಂ ನಮಸ್ತೆ, ತಮ್ಮ ಹೆಸರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
3: ಕೆಂಪನಾಡಿಯಿಂದ.
1: ತಮ್ಮ ಹೆಸರು?
3: ಚಿಕ್ಕಮಾರ್ ಅಂತ ಸರ್.
1: ಹಾಂ ಚಿಕ್ಕಮಾರ್ ಅವರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ? ಹಾಂ
3: ಸಮಸ್ಯೆ ನಮ್ಮ ಕಟ್ಟದಂಗೆ ನೀರಿನ ಸಮಸ್ಯೆ ತುಂಬಾ ಮುಖ್ಯವಾಗಿದೆ ಸರ್.
1: ನೀರಿಂದ
3: ನೀರು ಬಿಡ್ತೇನೆ ಸರ್, 1 ವರ್ಷದಿಂದ ನಾವು ಕಂಪ್ಲೇಂಟ್ ಕೊಡ್ತಾ ಇದೀವಿ ಸರ್ ಪಂಚಾಯತಿಗೆ. ಅಧ್ಯಕ್ಷರು ಉಪಾಧ್ಯಕ್ಷರು ವಾರ್ಡ್ ಮೆಂಬರ್ ಇದ್ದಾಗ್ಲೂ ಕೂಡ ನಾವು ಕಂಪ್ಲೇಂಟ್ ಕೊಟ್ಟಿದೀವಿ. ಅವಾಗ್ಲೂ ಕೂಡ ಒಳ್ಳೆ ನೀರು ಸಪ್ಲೈ ಮಾಡ್ತೀವಿ, ಅದು ಇವಾಗ ಕೂಡ ಫಿಲ್ಟರ್ ನೀರು ಆಗ್ತಾ ಇಲ್ಲ ಸರ್. ಅದು ಮತ್ತೆ ಬೋರ್ ರೆಡಿ ಮಾಡ್ತಿ ಬೋರ್ ರೆಡಿ ಮಾಡ್ತಿ ಅಂತ ಹೇಳ್ತಾ ಇದೀವಿ ಸರ್. ಅನಾರೋಗ್ಯಕ್ಕೆ ತುಂಬಾ ತುತ್ತಾಗ್ತಿದ್ದಾರೆ ಸರ್ ನಮ್ಮ ಮಾಡಿ ಜನಗಳು. ಅಂದ್ರೆ ನಮ್ಮ ವಿವೇಕಾನಂದ ಸ್ಮಾರಕ ಹಾಸ್ಪಿಟಲ್ ಕೂಡ ಎಂಬೇಗೂರು ಗೋರ್ಮೆಂಟ್ ಹಾಸ್ಪಿಟಲ್ ಕೂಡ ತುಂಬಾ ತಿರ್ತಾ ಇದೆ ಸರ್, ನೆಗಡಿ ಕೆಮ್ಮಳು ಜ್ವರ. ಒಂದು ವರ್ಷದಿಂದ ಸರ್ ಇದೇ ಕಂಪ್ಲೀಟ್ ಆಗ್ತಿದೆ. ಬಹಳ ತುಂಬಾ ಸಣ್ಣ

0: ಅಂತೂ ತುಂಬಾ ಜ್ವರ ನೆಗಡಿ ಕೆಮ್ಮಲು ತಡೆಯಕ್ ಆಗ್ತಾ ಇಲ್ಲ.
1: ಸರ್ ಮಾತನಾಡ್ತಾರೆ ಕೇಳಿಸ್ಕೊಳ್ಳಿ ಚಿಕ್ಕಮಾರ್ ಅವರೇ.
2: ಈಗ ತಮ್ಮದು ಏನ್ ಸಮಸ್ಯೆ ಇದೆ ನನಗೆ ಅರ್ಥ ಆಯ್ತು. ಕೆಂಪನಾಡಿಲಿ ನೀರ್ದು ಸರಿಯಾಗಿ ಕ್ವಾಲಿಟಿ ಇಲ್ಲ, ಮತ್ತೆ ನಿರಂತರವಾಗಿ ಬಿಡ್ತಾ ಇಲ್ಲ. ಗ್ರಾಮ ಪಂಚಾಯತ್ ಅವ್ರು ಅಂತ ಹೇಳಿದಿರಾ. ನಾನು ಈಗ್ಲೇನೆ ಇಲ್ಲೇ ಇದ್ದೀನಿ ಸರ್ಗೂರಲ್ಲಿ. ಸೊ ಈಗ ಇಒ ಮತ್ತು ಪಿ ಡಿ ಒ ಜೊತೆಗೆ ಮಾತಾಡ್ತಾ ಇದ್ದೀನಿ, ಮತ್ತು ಅವರು ಸಾಧ್ಯವಾದರೆ ನಾನು ನೇರವಾಗಿ ನಿಮ್ಮ ನಂಬರ್ ಕೊಟ್ಟು ನಿಮ್ಮ ಜೊತೆಗೇ ಮಾತಾಡ್ತಾರೆ. ಸೊ ಸಮಸ್ಯೆ ಇಮಿಡಿಯೇಟ್ಲಿ ಪರಿಹಾರ ಮಾಡೋಕ್ಕೆ ನಾವು ಕ್ರಮ ವಹಿಸ್ತೀವಿ
0: ಸರ್. ಜೊತೆಗೆ ಇನ್ನೊಂದು ಸರ್, ಒಳಚರಂಡಿ ವ್ಯವಸ್ಥೆಗಳು ಸರಿಯಾಗಿ ಆಗ್ತಾ ಇಲ್ಲ ಸರ್, ಸೊಳ್ಳೆ ನೊಣ ಜಾಸ್ತಿ ಆಗ್ತದೆ ಸರ್.
2: ಚರಂಡಿ ನಿರ್ವಹಣೆ.
0: ಹೌದು ಸರ್, ಚರಂಡಿ ನಿರ್ವಹಣೆ ಸರಿಯಾಗಿ ಆಗ್ತಾ ಇಲ್ಲ ಸರ್.
2: ಈಗ ಚರಂಡಿ ನಿರ್ವಹಣೆಗೆ ಅಂತ ನಾವು ಏನು ಸಪ್ರೇಟ್ ಆಗಿ ಸರ್ಕಾರದಿಂದ ಯಾವುದೇ ಇದಿರಲ್ಲ. ನಿರ್ವಹಣೆ ಅನ್ನೋದು ಸಮುದಾಯ ಮತ್ತು ಗ್ರಾಮ ಪಂಚಾಯತಿಗೆ ಒಟ್ಟಿಗೆ ಮಾಡುವಂಥದ್ದು. ಈಗ ಹಬ್ಬ ಹರಿದಿನಗಳಿಗೆ ಒಂದ್ಸರಿ ಅವರು ಚರಂಡಿ ಕ್ಲೀನ್ ಮಾಡಿಸ್ಕೊಡ್ತಾರೆ, ಬಟ್ ದಿನನಿತ್ಯ ನಾವು ಸಹ ಜನರು ಅವ್ರ ಜೊತೆ ಕೈ ಜೋಡಿಸ್ಬೇಕು. ನಾವು ಸುಮಾರು ಕಡೆ ನೋಡಿದ್ದೀವಿ, ಈಗ ಮನೆಗಿನ್ನ ಕಟ್ಟಬೇಕಾದ್ರೆ ಮಣ್ಣು ಚರಂಡಿಗೆ ಸುರಿದ್ಬಿಡ್ತಾರೆ, ಮತ್ತೆ ಕ್ಲೀನ್ ಮಾಡಲ್ಲ, ಅದು ಅಲ್ಲೇ ನೀರು ನಿಂತ್ಕೊಳ್ತೇವೆ. ಸೊ ಜನಗಳನ್ನು ಸಹ ಇದು ಅರಿವಿರಬೇಕು. ಅದರಲ್ಲೂ ಬೇಸಿಗೆ ಸಂದರ್ಭದಲ್ಲಿ ತುಂಬ ಸಮಸ್ಯೆ ಇದು, ನೊಣಗಳು ಜಾಸ್ತಿ ಆಗ್ತವೆ, ಕಾಯಿಲೆ ಕಶಲ ಜಾಸ್ತಿ ಆಗುತ್ತೆ. ಆದರೂ ಸಹ ನೀವು ಹೇಳ್ದಂಗೆ ನಾನು ಅದನ್ನು ಸಂಬಂಧಪಟ್ಟಂಥ ಗ್ರಾಮ ಪಂಚಾಯತಿಯವ್ರು ತಿಳಿಸ್ತೀನಿ. ಆ ರೀತಿ ಒಂದ್ಸರಿ ಕ್ಲೀನ್ ಮಾಡಿ ಮತ್ತೊಮ್ಮೆ ಬ್ಲೀಚಿಂಗ್ ಪೌಡರ್ ಹಾಕಿ ಜನಗಳಿಗೆ ಸ್ವಲ್ಪ ಅವೇರ್ನೆಸ್ ಕೊಡೋಕ್ಕೆ ಹೇಳ್ತೀನಿ.
0: ಓಕೆ ಸರಿ ಸರ್.
1: ಓಕೆ ಓಕೆ, ಧನ್ಯವಾದಗಳು ಚಿಕ್ಕಮಾರ್ ಅವರೇ ಕರೆ ಮಾಡಿದ್ದಕ್ಕೆ. ಹಾಂ ಹಾಂ ಸರ್, ಈಗ ತಾವು ಮಹಿಳಾ ಸಬಲೀಕರಣಕ್ಕಾಗಿ ಏನೇನು ಯೋಜನೆಗಳಿದೆ, ಏನೇನು ತರಬೇತಿಗಳಿದೆ ಅನ್ನೋದ್ರ ಬಗ್ಗೆ ತಾವು ಮಾತನಾಡ್ತಾ ಇದ್ರಿ ಸರ್. ಅದೇ ರೀತಿ ಈ ಒಂದು ಗ್ರಾಮೀಣ ಯುವಕರಿಗೆ ಒಂದು ಉದ್ಯೋಗವನ್ನು ಕಲ್ಪಿಸಿಕೊಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಏನಾದರೂ ಆ ಸ್ಕಿಲ್ ಡೆವಲಪ್ಮೆಂಟ್ ತರಬೇತಿಗಳಿಗೆ ಸಂಬಂಧಪಟ್ಟಂತೆ ಏನಾದರೂ ಇಲಾಖೆಯಿಂದ ಆಯೋಜನೆ ಮಾಡಲಾಗ್ತಾ ಇದೆ ಹೇಗೆ ಸರ್?
2: ಈಗ ಸ್ಕಿಲ್ ಡೆವಲಪ್ಮೆಂಟ್ ಅಂತಲೇ ಒಂದು ಇಲಾಖೆ ಇರೋದು ಎಲ್ಲರಿಗೂ ಗೊತ್ತಿರುವಂಥದ್ದೆ, ಸರ್ಕಾರದ ಒಂದು ಪ್ರಮುಖವಾದಂಥ ಯೋಜನೆ. ಇಲ್ಲಿ ಉಚಿತವಾಗಿ ಅನೇಕ ಸ್ಕಿಲ್ಡ್ ಬೇಸ್ಡ್ ತರಬೇತಿಗಳನ್ನ ಕೊಡ್ತಾ ಇದ್ದಾರೆ. ಸೊ ನಾವು ಸಹ ಪ್ರತಿ ಜಿಲ್ಲಾ ಮಟ್ಟದ ಒಂದು ಪ್ರಗತಿ ಪರಿಶೀಲನೆ ಸಂದರ್ಭದಲ್ಲಿ ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳನ್ನ ಕೇಳುವಂತ ವಿಚಾರದಲ್ಲಿ ಅನೇಕ ಯುವ ಜನರು ಬರ್ತಾರೆ, ಒಂದಿನ ತರಬೇತಿ ತಗೊಳ್ತಾರೆ, ಆಮೇಲೆ ಡಿಸ್ಕಂಟಿನ್ಯೂ ಮಾಡೋಗ್ತಾರೆ. ಈ ರೀತಿ ಕಂಪ್ಲೇಂಟ್ಗಳನ್ನ ಹೇಳ್ತಾ ಇದ್ದಾರೆ. ಸೊ ದಯವಿಟ್ಟು ನಮ್ಮಲ್ಲಿ ಸಾಕಷ್ಟು, ನೀವು ನಮ್ಮಲ್ಲಿ 20-30 ವಿವಿಧ ರೀತಿಯಾದಂತ ಸ್ಕಿಲ್ಡ್ ಬೇಸ್ಡ್ ತರಬೇತಿ ಇದೆ, ಮತ್ತು ಇದರಲ್ಲಿ 50% ನಾವು ಅದನ್ನು ಜಾಬ್ ಓರಿಯೆಂಟಲ್ ಕೋರ್ಸ್ ಇದೆ, ಮತ್ತು 6 months ಅವ್ರು ಫಾಲೋಅಪ್ ಮಾಡೋಕ್ಕೂ ಇದೆ, ಮತ್ತು ಬ್ಯಾಂಕ್ ಒಂದು ಲಿಂಕಿಂಗ್ ಮಾಡಿ ಅವ್ರ ಲೋನ್ ಫೆಸಿಲಿಟಿ ಕೊಡುವಂಥದ್ದು ಒಂದು ಸರ್ಕಾರದ ಕಾರ್ಯಕ್ರಮ ಇದೆ. ಸೊ ದಯವಿಟ್ಟು ಯುವಕ ಯುವತಿಯರು ಇದನ್ನು ಸದ್ಬಳಕೆ ಮಾಡ್ಕೋಬೇಕು. ಈಗೆಲ್ಲ ಮೊದಲು ಹಂಗೆ ನೀವು ಅರ್ಜಿ ತಗೊಂಡು ಕನ್ಸರ್ನ್ ಡಿಪಾರ್ಟ್ಮೆಂಟ್ ಕೊಡಬೇಕು ಅಂತಿತ್ತು, ಇವಾಗೇನಿಲ್ಲ, ಆನ್ಲೈನಲ್ಲಿ ನೀವು ಸ್ಕಿಲ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ದು ವೆಬ್ಸೈಟ್ಗೆ ಹೋದರೆ ನಿಮಗೆ ಪೂರಕವಾದಂಥ ಎಲ್ಲ ಮಾಹಿತಿ ಸಿಗುತ್ತೆ. ಸೊ ಅದನ್ನು ಸದ್ಬಳಕೆ ಮಾಡ್ಕೊಂಡ್ರೆ ಅನುಕೂಲ. ಆಮೇಲೆ ಅನೇಕ ಸಕ್ಸಸ್ ಸ್ಟೋರಿಗಳನ್ನು ನಿಮಗೆ ವೆಬ್ಸೈಟಲ್ಲೇ ಪ್ರಕಟಣೆ ಮಾಡಿದ್ದಾರೆ. ಸೊ ಅದನ್ನು ಬಳಕೆ ಮಾಡ್ಕೊಂಡ್ರೆ ನಿಮಗೆ ತುಂಬ ಅನುಕೂಲ.
1: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ ಹಲೋ
3: ಹಲೋ,
1: ಹಾಂ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
3: ನಾವು ರಾಜೇಗೌಡನಿಂದ ಸರ್.
1: ತಮ್ಮ ಹೆಸರು?
3: ನಮ್ಮ ಹೆಸರು ಮಂಜುಳ ಸರ್.
1: ಹಾಂ ಮಂಜುಳ ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ ಹೇಳಿ ಹೇಳಿ, ತಮ್ದು ಏನು ಪ್ರಶ್ನೆ ಅಂತ
3: ಹೇಳಿ
1: ಏನ್ ಸಮಸ್ಯೆ ಇದ್ರಿ? ಮಾಡಿ ಶೌಚಾಲಯ ಮತ್ತು ನೀರಿನ ಸಮಸ್ಯೆನಾ?
3: ನೀರಿನ
1: ಸಮಸ್ಯೆ ಇವಾಗ ಸಮಸ್ಯೆ ಇದೆ.
3: ಸಮಸ್ಯೆ ಅಂದ್ರೆ ಸರ್, ಜಾಗನೇ ಇಲ್ಲ ಸರ್ ಶೌಚಾಲಯ ಕಟ್ಟಗಳಕ್ಕೆ. ನಮ್ಗೆ ಒಂದ್ ಮನೆ ಕಟ್ಟಕ್ಕಷ್ಟೇ ಜಾಗ ಕೊಟ್ಟಿರೋದು, ಶೌಚಾಲಯಕ್ಕೆಲ್ಲ ಜಾಗನೇ ಇಲ್ಲ ಸರ್. ಅದ್ರಿಂದ ನಮ್ಗೆ ಜಾಗ ಇಲ್ಲದ್ರಿಂದ ಶೌಚಾಲಯಗಳಿಗೆ ತೊಂದರೆ ಆಗೋದಿ
1: ಸರ್. ಸರ್ ಮಾತಾಡ್ತಾರೆ ಕೇಳಿಸ್ಕೊಳ್ಳಿ ಮಂಜುಳ ಅವರೇ.
3: ಸರಿ,
2: ಈಗ ಮಂಜುಳ ಅವರು ನೀರಿನ ಸೌಲಭ್ಯ ಇದೆ ಅಂತ ಹೇಳಿದ್ರೆ ತುಂಬಾ ಧನ್ಯವಾದಗಳು ನಿಮ್ಗೆ. ಶೌಚಾಲಯದ್ದು ಏನಾಗಿದೆ ಅಂದ್ರೆ, ನಿಮಗೆ ಸ್ವಂತ ಜಾಗ ಇಲ್ಲ ಅಂದರೆ ಅವರು GPS ಮಾಡೋದಕ್ಕೆ ಮತ್ತು ಪೇಮೆಂಟ್ ಮಾಡೋದಕ್ಕೆ ಸಮಸ್ಯೆ ಆಗುತ್ತೆ. ಸೊ ಆ ದೃಷ್ಟಿಯಿಂದ ನಿಮ್ಮ ಈಗ ಆಲ್ರೆಡಿ ನೀವು ಮನೆ ಇರೋದ್ರಿಂದ ಮನೆ ಒಳಗಡೆನೆ ಈಗ ನೀವು

0: ಪಟ್ಟಣ ಪ್ರದೇಶದಲ್ಲಿ ನೋಡಿರ್ಬೋದು ನೀವು, ಮನೆ ಒಳಗಡೆನೆ ಶೌಚಾಲಯ ಕಟ್ಸ್ಕೊಂಡಿರ್ತಾರೆ. ಸೊ ಆ ದೃಷ್ಟಿಯಿಂದ ತಾವು ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಬಚ್ಚಲ್ ಮನೆ ಅಂತ ನಾವು ಹಳ್ಳಿಲಿ ಏನು ಹೇಳ್ತೀವಿ, ಅಲ್ಲಿ ಒಂದು 3 ಅಡಿ ಜಾಗದಲ್ಲಿ ನೀವು ಕಟ್ಸ್ಕೊಳ್ತೀವಿ ಅಂದರೆ ಖಂಡಿತ ನಮ್ಮ PDOಗಳು ನಿಮಗೆ ಹೆಲ್ಪ್ ಮಾಡ್ತಾರೆ. ಸೊ ನೀವು ಇನ್ಸೈಡೇ ಮನೆ ಒಳಗಡೆನೆ ಕಟ್ಸ್ಕೋಬೋದು, ಶೌಚಾಲಯನ ಹೊರಗಡೆನೆ ಇರಬೇಕು ಅಂತ ಏನು ಸಂಪ್ರದಾಯ, ಅದಕ್ಕೆ ನೀವು ಇದಾಗಬೇಡಿ. ಸೊ ಒಳಗಡೆ ನೀವು ಕಟ್ಸ್ಕೊಳ್ತೀವಿ ಅಂದರೆ ಖಂಡಿತ ನಮ್ಮವರು ಅಲ್ಲೇ ಕಟ್ಸ್ಕೊಳ್ಳೋಕ್ಕೆ GPS ಮಾಡಿ ನಿಮಗೆ ಏನು ಸಹಾಯಧನ ಇದೆ, SC ST ಆದರೆ 20,000, ಜನರಲ್ ಅವರಾದರೆ 1,200 ರೂಪಾಯಿ ಕೊಡೋಕ್ಕೆ ಏನು ಸಮಸ್ಯೆ ಆಗಲ್ಲ. ಸೊ ನಾನು ನಿಮ್ಮ ನಂಬರ್ ತಗೊಂಡಿರ್ತೀನಿ, ಸಂಬಂಧಪಟ್ಟಂಥ PDOಗೆ ಹೇಳ್ತೀನಿ, ಅವ್ರು ಬಂದು ನಿಮ್ಮ ಜೊತೆಗೆ ಮಾತಾಡ್ತಾರೆ.
1: ಓಕೆ, ಧನ್ಯವಾದಗಳು ಮಂಜುಳವರೇ ಕರೆ ಮಾಡಿದ್ದಕ್ಕೆ. ಸರ್, ಈಗ ತಾವು ಸ್ಕಿಲ್ ಡೆವಲಪ್ಮೆಂಟ್ ಸಂಬಂಧಪಟ್ಟಂತೆ ತಾವು ಮಾತನಾಡ್ತಾ ಇರಿ, ಅದೇ ರೀತಿ ಈಗ ಸ್ಟಾರ್ಟ್ಅಪ್ ಅಥವಾ ಒಂದು ಸ್ವ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಸರ್ಕಾರದಿಂದ ಬೆಂಬಲ ಅಥವಾ ಏನಾದರೂ ಯೋಜನೆ ಇದೆಯಾ ಅಥವಾ ಹೇಗೆ ಸರ್?
0: ಸ್ಟಾರ್ಟಪ್ಪಲ್ಲಿ ಈಗ 2 ರೀತಿ ಇದೆ. ಒಂದು, ಅವ್ರ ಹತ್ರ ಈಗ ಆಲ್ರೆಡಿ ಓನ್ ಲ್ಯಾಂಡ್ ಏನಾದ್ರು ಇದ್ದರೆ ಅಥವಾ ಸ್ಮಾಲ್ ಆ್ಯಂಡ್ ಮೀಡಿಯಮ್ ಯಾವುದಾದ್ರು ಮಾಡ್ತೀವಿ ಆಗಿದ್ರೆ ಅವ್ರಿಗೆ ಸರ್ಕಾರದಲ್ಲಿ ಏನು ಸಿಂಗಲ್ ವಿಂಡೋ ಸಿಸ್ಟಮ್ ಅಂತಿದೆ, ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಅದನ್ನು ಆ ಸಮಿತಿಯಲ್ಲಿ ಅಪ್ರೂವಲ್ ತಗೊಂಡು ಅವರೇನು ಸ್ಟಾರ್ಟಪ್ ಮಾಡ್ತಾರೆ ಅದಕ್ಕೆ ಪೂರಕವಾದಂಥ ಒಂದು ಸರ್ಕಾರದ ಏನು SOP ಇದೆ ಆ ಪ್ರಕಾರ ಮಾಡೋದು. ಮತ್ತು ಉಳಿದಂಗೆ ಈ ಬೇರೆ ಸಣ್ಣ ಉದ್ಯಮ ಮಾಡ್ತೀವಿ ಅಂದರೆ ನಾನು ಹೇಳ್ದಂಗೆ ಸ್ಕಿಲ್ ಡೆವಲಪ್ಮೆಂಟಲ್ಲಿ ನೀವು ತರಬೇತಿ ತಗೊಂಡ್ರೆ ಸೊ ಅವರು ಬ್ಯಾಂಕ್ ಲಿಂಕೇಜ್ ಮಾಡ್ತಾರೆ, ಸೊ ನೀವು ಫೈನಾನ್ಷಿಯಲ್ ಸಪೋರ್ಟ್ ತಗೊಂಡು ನೀವು ಮಾಡ್ಬೋದು. ಈಗ ಸಾಕಷ್ಟು ಅವಕಾಶಗಳನ್ನು ಕಲ್ಪಿಸಿದ್ದಾರೆ.
1: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ,
2: ನಮಸ್ತೆ ಸರ್.
1: ನಮಸ್ತೆ, ತಮ್ಮ ಹೆಸರು ಇಲ್ಲಿಂದ ಮಾತನಾಡ್ತಾ ಇದ್ದೀನಿ.
2: ನಾನು ರಾಜು ಅಂತ ಹೇಳಿ ಸರ್ಗೂರಿಂದ.
1: ರಾಜು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
2: ಇದು ರಿಲೇಟೆಡ್ ಏನಂತ ಗೊತ್ತಿಲ್ಲ, ಆದ್ರೆ ಮಾಹಿತಿ ಅಂತ ಅನ್ಕೊಬಹುದು. ಸರ್ ನಮಸ್ಕಾರ.
0: ನಮಸ್ಕಾರ, ನಮಸ್ಕಾರ ಹೇಳಿ.
2: ಸರ್, ಈಗ ಗ್ರಾಮ ಪಂಚಾಯತಿ ಚುನಾವಣೆಗಳೇ ನಡೆದಿದೆ, ತಾಲೂಕ್ ಪಂಚಾಯತಿ ಚುನಾವಣೆ ಯಾವುದು ನಡೆದಿಲ್ಲ. ಸೊ ಅಲ್ಲಿನ ಆಡಳಿತ ವ್ಯವಸ್ಥೆ ಹೇಗೆ ಸರ್? ಈಗ ಡೆವಲಪ್ಮೆಂಟ್ ಬಗ್ಗೆ, ಸ್ಕಿಲ್ ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ತಾ ಇದ್ರಿ, ಬಟ್ ಕ್ಯೂರಿಯಾಸಿಟಿ ಅದ್ರ ಬಗ್ಗೆ ಮಾಹಿತಿ ಇರ್ಬೋದೇನೋ. ಒಂದು ಚುನಾವಣೆಗಳೇ ನಡೆದಿಲ್ಲ, ಅಲ್ಲಿ ಪಂಚಾಯತಿ ಡೆವಲಪ್ಮೆಂಟ್ ಹೇಗೆ ಸಾಧ್ಯ ಆಗುತ್ತೆ ಅನ್ನೋದು ನನ್ನೊಂದು ಪ್ರಶ್ನೆ. ಈಗ ಅದನ್ನ ಅಧಿಕಾರಿ ವರ್ಗದವರೇ ಮಾಡ್ತಾ ಇದಾರ ಅಥವಾ ಯಾವಾಗ ಆಗ್ಬೋದು, ಈ ತರದ ಇರೋದು ಇದೆಯಾ ಸರ್?
0: ಇಲ್ಲ, ಈಗ ತಾವು ಹೇಳ್ದಂಗೆ ಪಂಚಾಯತ್ ರಾಜ್ ಕಾಯ್ದೆಯಲ್ಲಿ ಗ್ರಾಮ ಪಂಚಾಯತಿ ಆಗಲಿ, ತಾಲೂಕು ಪಂಚಾಯತಿ ಆಗಲಿ, ಜಿಲ್ಲಾ ಪಂಚಾಯತಿ ಆಗಲಿ, ಸೊ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಏನು ಅಧಿಕಾರ ಇದೆ ಅಥವಾ ಬಾಡಿಗೆ ಅಧಿಕಾರ ಏನಿದೆ, ಸಾಮಾನ್ಯ ಸಭೆ ಇರ್ಬೋದು, ಸಬ್ ಕಮಿಟಿಗಳ ಒಂದು ಅಧಿಕಾರ ಇರ್ಬೋದು, ಅಥವಾ ಆರ್ಥಿಕ ಮತ್ತು ಮೂಲಭೂತ ಸೌಕರ್ಯ ಜನಗಳಿಗೆ ಕೊಡುವಂಥದ್ದಿರ್ಬೋದು, ಈ ಎಲ್ಲ ಕಾರ್ಯಕ್ರಮಗಳನ್ನು ಏನು ಅಧ್ಯಕ್ಷರು ಉಪಾಧ್ಯಕ್ಷರು ಸಮಿತಿ ಮಾಡ್ತಾ ಇದ್ದೋ ಅಷ್ಟೆಲ್ಲ ಅಧಿಕಾರವನ್ನು ಆಡಳಿತಾಧಿಕಾರಿಗಳು ಮಾಡಬೇಕು ಅಂತ ಸ್ಪಷ್ಟವಾಗಿ ಸರ್ಕಾರದ ಒಂದು ನಿಯಮ ಆಗಿದೆ. ಆಮೇಲೆ ನಿಮಗೆಲ್ಲ ಈಗೆಲ್ಲ ಗೊತ್ತಿರುವಂಥ ವಿಚಾರ ಪತ್ರಿಕೆಯಲ್ಲಿ ಬರ್ತಾ ಇದೆ, ಸರ್ಕಾರದ ಒಂದು ಮುಖ್ಯಮಂತ್ರಿಗಳು ಮತ್ತು ಬೇರೆ ಬೇರೆಯವರು ಹೇಳಿರೋ ಪ್ರಕಾರ ಆದಷ್ಟು ತಕ್ಷಣ ನಾವು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ಇದಕ್ಕೆ ಅನೇಕ ರೀತಿಯಂಥ ಮೀಸಲಾತಿ ಇರ್ಬೋದು, ಮತ್ತೊಂದಿರು ಕೋರ್ಟಲ್ಲೆಲ್ಲ ಇರೋದ್ರಿಂದ ಸೊ ಇದು ವಿಳಂಬ ಆಗಿದೆ.
2: ಫೈನ್ ಕಟ್ಟಿದ್ದಾರೆ ಅಂತ ಏನೋ ಕೇಳ್ಪಟ್ಟೆ ಸರ್, ನಿಜನಾ ಸರ್? ಅದು ಎಲೆಕ್ಷನ್ ಡಿಲೇ ಆಗಿರೋ ಕಾರಣಕ್ಕೆ ಎಲೆಕ್ಷನ್ ಕಮಿಷನ್ಗೆ ಇದಾಗಿದೆ ಅಂತ?
0: ಅದೇ ನನಗೆ ಮಾಹಿತಿ ಇಲ್ಲ.
2: ಚುನಾವಣೆ ಶೀಘ್ರದಲ್ಲಿ ಆಗ್ಬೋದಾ ಸರ್?
0: ಅದೇ ನನಗೆ ಅಷ್ಟೊಂದು ಮಾಹಿತಿ.
2: ನಾನು ಚುನಾವಣೆ ಪರ್ಪಸ್ ಕೇಳ್ತಾ ಇಲ್ಲ, ಡೆವಲಪ್ಮೆಂಟ್ ರಿಲೇಟೆಡ್ ಟು ಡೆವಲಪ್ ಅದ್ರ ಬಗ್ಗೆ ಕೇಳ್ತಾ ಇದೀನಿ. ಹೀಗೆ ಮುಂದುವರೆದ್ರೆ ಹೇಗೆ ಡೆವಲಪ್ಮೆಂಟ್ ಆಗುತ್ತೆ ಇದ್ರಲ್ಲಿ ಕೇಳಿದ್ ನಾನು ಅಷ್ಟೇ.
0: ಅದೇ ಈಗ ಅಭಿವೃದ್ಧಿ, ಮೂಲಭೂತ ಸೌಕರ್ಯ, ಗ್ರಾಮೀಣದ ಒಂದು ಅಭಿವೃದ್ಧಿ ಅನ್ನೋ ಒಂದು ಇದರಲ್ಲಿ ನೀವು ಹೇಳ್ದಂಗೆ ಸಣ್ಣ ಪುಟ್ಟ ಬಾಡಿ ಇದ್ದಾಗ ಏನು ಆಗ್ತಾ ಇತ್ತು, ಸೊ ಅದಕ್ಕೆ ಮತ್ತೆ
2: ಡೆವಲಪ್ಮೆಂಟ್ ಹೇಗಾಗುತ್ತೆ ಅನ್ನೋದೊಂದು ಪ್ರಶ್ನೆ.
0: ಪ್ರಸ್ತುತ ಆಡಳಿತಾಧಿಕಾರಿ ಇರುವಂತ ಸಂದರ್ಭದಲ್ಲಿ ಹೋಲಿಕೆ ಮಾಡಿದಂತ ಸಂದರ್ಭದಲ್ಲಿ ಅನೇಕ ಸಣ್ಣ ಪುಟ್ಟ ಸಮಸ್ಯೆಗಳು ಇರ್ಬೋದು, ಯಾಕೆಂದ್ರೆ ಬಾಡಿ ಇದ್ದಾಗ ಅವರು ಆ ವಾರ್ಡಲ್ಲಿ ಪ್ರತಿನಿಧಿ ಇದ್ದೇ ಇದೆ, ಆ ವಾರ್ಡ್ನಲ್ಲಿ ಸಂಪೂರ್ಣ ಜವಾಬ್ದಾರಿ ವಹಿಸ್ಕೊಂಡು ಮಾಡ್ತಾ ಇದ್ದಾರೆ. ಸೊ ಈಗ ಒಬ್ಬರು ಅಧಿಕಾರಿಗಳು ಏಕಕಾಲದಲ್ಲಿ ಇಡೀ ತಾಲೂಕಿನ, ಇಡೀ ಜಿಲ್ಲೆಯ, ಇಡೀ ಗ್ರಾಮ ಪಂಚಾಯತಿ ನಿರ್ವಹಣೆ ಮತ್ತು ನಿರ್ವಹಿಸುವಲ್ಲಿ ಸ್ವಲ್ಪ ಸಮಸ್ಯೆ ಆಗುತ್ತೆ ಅಂತ ನಿಮ್ಮ ಭಾವನೆ. ಬಟ್ ಆದರೂ ಸಹ ಇದು ಸರ್ಕಾರದ ನೀತಿ ನಿಯಮಗಳು ಚೌಕಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕಾಗಿರೋದ್ರಿಂದ ಖಂಡಿತವಾಗಿ ಈ ನಿಖರವಾಗಿ ಇವತ್ತೇ ಯಾವತ್ತಾಗುತ್ತೆ ಯಾವುದು ಚುನಾವಣೆ ಮತ್ತು ಯಾವಾಗ ಇದು

0: ಬಾಡಿ ಬರುತ್ತೆ ಅಂತ ನಾವು ನಿಖರವಾಗಿ ಹೇಳಕ್ ಕಷ್ಟ. ಆದರೆ ಪ್ರಸ್ತುತ ಏನು ಸರ್ಕಾರದ ಡೈರೆಕ್ಷನ್ ಏನಿದೆ, ಆಡಳಿತಾಧಿಕಾರಿಗಳು ಯಾವುದೇ ಸಮಸ್ಯೆ ಆಗದಂಗೆ ಆಯಾ ಗ್ರಾಮ ಪಂಚಾಯತ್, ಆಯಾ ತಾಲೂಕು, ಆಯಾ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸಬೇಕು ಅಂತ ಅವ್ರಿಗೆ ಸಂಪೂರ್ಣವಾದಂಥ ಅಧಿಕಾರವನ್ನು ಕೊಟ್ಟಿದೆ. ಅಂದರೆ ಬಾಡಿ ಎಷ್ಟು ಅಧಿಕಾರವನ್ನು ಪಡ್ಕೊಂಡಿತ್ತು ಅಷ್ಟು ಅಧಿಕಾರವನ್ನು ಇವರು ಇಂಪ್ಲಿಮೆಂಟ್ ಮಾಡ್ಬೋದು, ಯಾವುದೇ ರೀತಿಯಾದ ತೊಂದರೆ ಇಲ್ಲ. ಹಣಕಾಸಿನ
1: ಜನರಿಗೆ ಕನ್ವೆ ಮಾಡೋದು ಹೇಗೆ ಸರ್? ಈಗ ಇದು ಪ್ರತಿನಿಧಿಗಳಿಲ್ಲದೆ ಏನು ಯೋಜನೆಗಳಿದೆ ಅದರದ ಸರ್ಕಾರದ ಯೋಜನೆಗಳನ್ನ ಅಧಿಕಾರಿಗಳು ಎಷ್ಟು ಮಟ್ಟಿಗೆ ಜನಗಳು ತಲುಪಿಸಕಾಗುತ್ತೆ ಅಂತ, ಜನಪ್ರತಿನಿಧಿಗಳ ಒಂದು ಇಲ್ಲದೆ ಅಂತ.
0: ಅದೇ ಈಗ ವಾರ್ಡ್ ಸಭೆ ಗ್ರಾಮ ಸಭೆ ಅದು ಏನು ಆಗ್ತಾ ಇತ್ತು ಅದರಲ್ಲೇ ನಾವು ತಿಳಿಸ್ಬೇಕಾಗುತ್ತೆ. ಪ್ರತಿ 6 ತಿಂಗಳಿಗೊಮ್ಮೆ ವಾರ್ಡ್ ಸಭೆ ಗ್ರಾಮ ಸಭೆ ಮಾಡಿ ನಗರ ಆಗ್ಬೋದು ಅಥವಾ ಗ್ರಾಮೀಣ ಭಾಗದಲ್ಲಿರ್ಬೋದು ತಿಳುವಳಿಕೆ ಕೊಡಬೇಕು. ಇದ್ರ ಜೊತೆಗೆ ಸೈಮಲ್ಟೇನಿಯಸ್ಲಿ ಸಂಬಂಧಪಟ್ಟಂಥ ಇಲಾಖಾಧಿಕಾರಿಗಳು ಇದ್ರ ಜೊತೆಗೆ ಕೈ ಜೋಡಿಸ್ಬೇಕು. ಸೊ ಮತ್ತು ವಿವಿಧ ಸರ್ಕಾರದ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಒಂದು ಜನಗಳಿಗೆ ಇದನ್ನು ತಿಳುವಳಿಕೆ ಕೊಡಬೇಕು. ಸೊ ನೋಡೋಣ, ಅದಷ್ಟು ಶೀಘ್ರದಲ್ಲಿ ಆಗ್ಬೋದು, ಸರ್ಕಾರದ ಮಟ್ಟದಲ್ಲಿದೆ. ಆಮೇಲೆ ಸರ್ಗೂರು ಬಿಟ್ಟರೆ ಆಲ್ಮೋಸ್ಟ್ ಅಲ್ಲಿ ನಗರಸಭೆನೂ ಈಗ ಬಾಡಿ ಇಲ್ಲ, ನಿಮ್ಮ ಸರ್ಗೂರ್ ಮಾತ್ರ ಇಡೀ ಜಿಲ್ಲೆಯಲ್ಲಿ ಬಾಡಿ ಇರೋದು.
1: ಎಲ್ಲೂ ಇಲ್ಲ, ಅದಕ್ಕೋಸ್ಕರನೇ ಕೇಳಿದ್ದು. ಆಗಲೇ 4 ವರ್ಷ ಹತ್ರ ಆಗೋಯ್ತು, ಇನ್ನು ಡೆವಲಪ್ಮೆಂಟ್ ಇಲ್ಲಿ ಅನ್ನೋದು ಒಂದು ಪ್ರಶ್ನೆ ಅದು ಅಷ್ಟೇ. ಚುನಾವಣೆ ನನ್ನ ಉದ್ದೇಶ ಅಲ್ಲ, ಪ್ರತಿನಿಧಿಗಳ ಆಯ್ಕೆಯಲ್ಲಿ ಹೇಗೆ ಅಭಿವೃದ್ಧಿ ಆಗುತ್ತೆ ಅನ್ನೋದು ಅಷ್ಟೇ ನನ್ನ ಪ್ರಶ್ನೆ.
2: ಧನ್ಯವಾದಗಳು ರಾಜರೇ, ಕರೆ ಮಾಡಿದ್ದು. ಸರ್ ಈಗ ತಾವು ಸಾಕಷ್ಟು ಮಾಹಿತಿಗಳನ್ನು ತಾವು ಹೇಳಿದ್ರಿ ಸರ್. ಈಗ ಒಂದು ಗ್ರಾಮ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಯೋಜನೆಗಳನ್ನ ಜಾರಿಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ಏನಾದರೂ ಸಮಸ್ಯೆಗಳು ಅಥವಾ ಸವಾಲುಗಳಾಗ್ತಾ ಇದೆಯಾ ಅಥವಾ ಹೇಗೆ ಸರ್?
0: ಖಂಡಿತ ಇಲ್ಲ, ಯಾಕೆಂದರೆ ಈಗ ಸರ್ಕಾರದಿಂದ ಸ್ಪಷ್ಟ ನಿರ್ದೇಶನ ಇದೆ ಮತ್ತು ಕಾಯ್ದೆಯಲ್ಲೂ ಸಹ ಸ್ಪಷ್ಟಪಡಿಸಿದೆ. ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಮೂರು ಹಂತದಲ್ಲಿ ಏನು ಪಂಚಾಯತಿಗಳು ಮಾಡಬೇಕಾಗಿದೆ ಆ ಎಲ್ಲ ಅಧಿಕಾರವನ್ನ ಆಡಳಿತಾಧಿಕಾರಿಗಳು ನಿರ್ವಹಿಸಬೇಕಾಗಿದೆ. ಆ ನಿಟ್ಟಿನಲ್ಲಿ ಅವರು ಇದನ್ನ ಒಂದು ಸಂದರ್ಭದಲ್ಲಿ ಸದುಪಯೋಗ ಪಡ್ಕೊಂಡು ಸರ್ಕಾರದ ಕಾರ್ಯಕ್ರಮಗಳನ್ನು ಯಾವುದೇ ಜನಗಳಿಗೆ ಸಮಸ್ಯೆ ಉಂಟಾಗದಂತೆ ನಿರ್ವಹಣೆ ಮಾಡುವಂಥ ಜವಾಬ್ದಾರಿ ಅವ್ರದ್ದಾಗಿರುತ್ತೆ. ಮತ್ತು ಯಾವುದೇ ಕಾರ್ಯಕ್ರಮಗಳು ಬಾಡಿ ಇಲ್ಲ ಅಂತ ನಿಂತಿಲ್ಲ ನೋಡಿ. ಕುಡಿಯೋ ನೀರಿನ ಸಮಸ್ಯೆ ಇರ್ಬೋದು, ಶೌಚಾಲಯ ಇರ್ಬೋದು, ಮನೆಗಳು ಎಲ್ಲ ಕಾರ್ಯಕ್ರಮ ಇಂಪ್ಲಿಮೆಂಟ್ ಆಗ್ತಾ ಇದೆ. ಬಟ್ ಇದನ್ನು ನಮ್ಮ ಎಲ್ಲ ಆಡಳಿತಾಧಿಕಾರಿಗಳು ಸ್ವಲ್ಪ ಹೆಚ್ಚಿನ ಒಂದು ಆಸಕ್ತಿ ವಹಿಸಿ ದಿನನಿತ್ಯ ಏನು ಆಕ್ಟಿವಿಟಿ ಇದೆ ಅದನ್ನು ಮೇಲ್ವಿಚಾರಣೆ ಮಾಡಬೇಕಾಗುತ್ತೆ, ಪರಿಶೀಲನೆ ಮಾಡಬೇಕಾಗುತ್ತೆ, ಫೀಲ್ಡ್ಗೆ ಹೋಗಿ ನೋಡಬೇಕಾಗುತ್ತೆ. ಸೊ ಹೆಚ್ಚಿನ ಒಂದು ಕಾಳಜಿ ಅವ್ರ ಇಲಾಖೆ ಕೆಲಸ ಕಾರ್ಯಗಳ ಜೊತೆಗೂ ಇದನ್ನು ಹೆಚ್ಚಿನ ರೀತಿ ತೊಡಗಿಸ್ಕೋಬೇಕಾಗುತ್ತೆ. ಸೊ ಮತ್ತು ಸಮುದಾಯದವ್ರ ಈ ಸಂದರ್ಭದಲ್ಲಿ ಅವ್ರ ಕೈ ಜೋಡಿಸ್ಬೇಕಾಗುತ್ತೆ.
2: ಸರ್ ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ತೀರಿ ಸರ್. ಸರ್ ಕೊನೆಯದಾಗಿ ಈಗ ನಿಮ್ಮ ಒಂದು ದೃಷ್ಟಿಯಲ್ಲಿ ಒಂದು ಆದರ್ಶ ಗ್ರಾಮ ಅಂತಂದರೆ ಹೇಗಿರಬೇಕು ಸರ್?
0: ನೋಡಿ, ಇತ್ತೀಚೆಗೆ ನಾವೆಲ್ಲ ನೋಡ್ತಾ ಇದ್ವಿ ಅಭಿವೃದ್ಧಿ ಅಂದರೆ ಕೇವಲ ಬಿಲ್ಡಿಂಗು, ರಸ್ತೆ, ಚರಂಡಿ. ಸೊ ಇಷ್ಟೇ ಅಲ್ಲ, ಇದ್ರ ಜೊತೆಗೆ ಮಾನವನ ಅಭಿವೃದ್ಧಿ ಆಗಬೇಕು. ಆಮೇಲೆ ಎಲ್ಲ ಹೇಳ್ತಾ ಇದ್ದಾರೆ ನಮಗೆ ಕುಡಿಯೋ ನೀರು ಬೇಕು, ಶೌಚಾಲಯ ಬೇಕು, ಬಿದಿ ದೀಪ ಬೇಕು ಅಂತ. ಸೊ ಗ್ರಾಮ ಪಂಚಾಯತಿ ಜೊತೆಗೆ ಸಮುದಾಯದವರು ಕೈ ಜೋಡಿಸ್ಬೇಕು, ನಿರ್ವಹಣೆಗೆ ನಾವು ಸಹ ಪೂರಕವಾಗಿ ಅವ್ರ ಜೊತೆ ನಿಂತ್ಕೋಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ಕೆಲವೊಂದು ಸಂದರ್ಭದಲ್ಲಿ ಅದು ಅಭಿವೃದ್ಧಿಯಲ್ಲಿ ಗ್ಯಾಪ್ ತುಂಬ ಆಗುತ್ತೆ. ಮತ್ತೆ ಕೇವಲ ನಾವು ವೈಯಕ್ತಿಕವಾಗಿ ಮಾನವ ಅಭಿವೃದ್ಧಿ ಆದರೆ ಸಾಲ. ಸೊ ಜಾನುವಾರುಗಳು ಮತ್ತೆ ನೈಸರ್ಗಿಕ ಸಂಪನ್ಮೂಲಗಳನ್ನು ನಾವು ಕಾಪಾಡ್ಕೊಳ್ಬೇಕು. ಈಗ ಅದಕ್ಕೇನೆ ನಾವು ಸುಸ್ಥಿರ ಅಭಿವೃದ್ಧಿ ಅಂತ ಹೇಳ್ತಾ ಇದ್ದೀವಿ. ಈಗ ನೋಡಿ, ಮಾನವ ಅಭಿವೃದ್ಧಿ ಅಂತ ಏನು ಹೇಳ್ತಾ ಇದೆ 1990 2005 2015 ನಂತರ 2030 ಸುಸ್ಥಿರ ಅಭಿವೃದ್ಧಿನೂ ನಾವು ಮುಂದಿನ ಜನಾಂಗಕ್ಕೆ ನೈಸರ್ಗಿಕ ಸಂಪನ್ಮೂಲ ಇರ್ಬೋದು, ಜೀವ ಜಲರಾಶಿ ಇರ್ಬೋದು, ಇದಕ್ಕೂ ಸಹ ನಾವು ಪೂರಕವಾಗಿ ಒಂದು ಕಾರ್ಯಕ್ರಮನ ರೂಪಿಸ್ಕೋಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಸರ್ಕಾರದ ಈಗ ಏನೆಲ್ಲ ಕಾರ್ಯಕ್ರಮಗಳಿದೆ ಅದನ್ನ ಸದ್ಬಳಕೆ ಮಾಡಿಕೊಂಡು ಲಭ್ಯ ಇರುವಂತ ನೈಸರ್ಗಿಕ ಸಂಪನ್ಮೂಲಗಳನ್ನ ಸರಿಯಾಗಿ ಬಳಕೆ ಮಾಡಿಕೊಂಡು ನಾವು ಹೆಚ್ಚಿನ ಒಂದು ಸುಸ್ಥಿರ ಅಭಿವೃದ್ಧಿಯತೆ ಹೋಗ್ಬೇಕು ಅಂತ ನನ್ನ ಒಂದು ಮನವಿ.
2: ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ತೀರಿ ಸರ್. ಕೊನೆಯದಾಗಿ ಒಂದು ಕರೆ ಇದೆ ಸರ್. ಹಲೋ, ಹಲೋ, ಹಾ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ತಮ್ಮ ಹೆಸರು ಮಂಚೇಗೌಡನಹಳ್ಳಿ ಅಡಿ. ತಮ್ಮ ಹೆಸರು
3: ಸುನಂದ ಸರ್.
2: ಹಾ ಸುನಂದ ಅವರು ಹೇಳಿ, ತಮ್ಮ ಏನಾದ್ರು ಸಮಸ್ಯೆ ಇದೆಯಾ?
3: ರೋಡ್ ಸಮಸ್ಯೆ.
2: ಆಮೇಲೆ
3: ಮನೆಗಳು

0: ಮನೆಗಳು. ಓಕೆ ಸರ್, ಮಾತನಾಡ್ತಾರೆ ಕೇಳಿಸ್ಕೊಳ್ಳಿ ಸುನಂದಮ್ಮ ಅವ್ರೆ. ಹಾ
1: ಸುನಂದಮ್ಮ, ಈಗ ನಿಮ್ಮ ಏನು ಎರಡು ಪ್ರಮುಖವಾದಂತ ಸಮಸ್ಯೆಗಳು, ರಸ್ತೆ ಒಂದು, ಮನೆ ಎರಡದ್ದು ವಿಚಾರವಾಗಿ ನಾನು ನೋಟ್ ಮಾಡ್ಕೊಂಡಿದ್ದೀನಿ.

0: ಇವತ್ತು ಪರಿಹಾರ ಮಾಡ್ತೀವಿ.
1: ಓಕೆ, ಧನ್ಯವಾದಗಳು ಸುನಂದ ಅವರೇ ಕರೆ ಮಾಡಿದ್ದಕ್ಕೆ. ಸರ್ ತುಂಬಾ ಧನ್ಯವಾದಗಳು ಸರ್, ತಾವು ಇದುವರೆಗೂ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಹಾಡುಗಳಿಂದ ಕೂಡ ತುಂಬಾ ಕರೆಗಳು ಬಂತು. ಅವರ ಒಂದು ಆಸೆಗಳು ಕೂಡ ತಮ್ಮ ಮುಖಾಂತರ ಅಂದರೆ ತಮ್ಮ ತಾವು ಕೂಡ ಅವ್ರಿಗೂ ಭರವಸೆಯನ್ನು ಕೊಟ್ಟಿದ್ದೀರಾ. ನಾನು ಅಧಿಕಾರಿಗಳಿಗೆ ತಿಳಿಸಿ ಆದಷ್ಟು ನಮ್ಮ ಒಂದು ಹೋದಿನಲ್ಲಿ ಸಮಸ್ಯೆಗಳನ್ನು ಬಗೆಹರಿಸ್ತೀವಿ ಅಂತ. ತಾವಿಷ್ಟೊತ್ತು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಗ್ರಾಮ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಜಿಲ್ಲಾ ಪಂಚಾಯತಿಯಿಂದ ಏನೇನು ಯೋಜನೆಗಳಿದೆ ಅದನ್ನು ಹೇಗೆ ಸದುಪಯೋಗವನ್ನು ಪಡ್ಕೊಳ್ಬೇಕು ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಗಳನ್ನು ಮತ್ತು ಸಾಕಷ್ಟು ಕಾರ್ಯಗಳು ಕೂಡ ತಾವು ಮಾಹಿತಿಗಳನ್ನು ತಾವು ತಿಳಿಸಿಕೊಟ್ಟಿದ್ದೀರಾ. ಹಾಗಾಗಿ ನಮ್ಮ ಕೇಳುಗರ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸರ್.
0: ಜನಧ್ವನಿ ನಿಮಗೂ ಹಾಗೂ ಎಲ್ಲ ತಾಂತ್ರಿಕ ಸಿಬ್ಬಂದಿಯವರಿಗೂ ವೈಯಕ್ತಿಕ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ.
1: ನಮಸ್ಕಾರ. ಥ್ಯಾಂಕ್ ಯು ಸರ್. ಪ್ರಿಯ ಕೇಳುಗರೆ, ಇದುವರೆಗೂ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಗ್ರಾಮ ಅಭಿವೃದ್ಧಿ ಯೋಜನೆಗೆ ಸಂಬಂಧಪಟ್ಟಂತೆ ಜಿಲ್ಲಾ ಪಂಚಾಯತ್ ಯೋಜನೆಗಳ ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಮೈಸೂರಿನ ಜಿಲ್ಲಾ ಪಂಚಾಯತಿಯ ಮುಖ್ಯ ಯೋಜನಾಧಿಕಾರಿಗಳು ಮತ್ತು ಯೋಜನಾ ನಿರ್ದೇಶಕರಾದ ಶ್ರೀ ಪ್ರಭುಸ್ವಾಮಿರವರು. ಇದು ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಮತ್ತೆ ಮುಂದಿನ ವಾರ ಮತ್ತೊಂದು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ನಮಸ್ಕಾರ.
2: ಸೇತುವೆ ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ.
3: ಕೇಳುವರೆ, ಇದುವರೆಗೂ ಆರೋಗ್ಯ ಮಂಥನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮ ಬಿತ್ತರಗೊಂಡಿತು.
4: ಈ ಮನೆಯಲ್ಲಿ ಮೊಟ್ಟೆ ಇಡಲು ನಮ್ಮನ್ನು ಯಾರು ತಡೆಯುವಂತಿಲ್ಲ.
5: ನಾನು ತಡೆಯುತ್ತೇನೆ.
4: ಗೊತ್ತಿಲ್ಲ, ನಾವು ಡೆಂಗ್ಯೂ ಮತ್ತು ಚಿಕನ್ ಗುನ್ಯಾ ಹರಡುವ ಏಡಿಸ್ ಸೊಳ್ಳೆಗಳು.
5: ಶಾಲೆಯಲ್ಲಿ ಮೇಷ್ ರೋಡ್ ಡೆಂಗು ಸೊಳ್ಳೆಗಳಿಂದ ರಕ್ಷಣೆಗೋಸ್ಕರ
4: ಎಲ್ಲ ಉಪಾಯ ಹೇಳಿಕೊಟ್ಟಿದ್ದಾರೆ.
5: ಹೌದಾ ಪಟ್ಟಿಂಗ್? ನಮಗೆ ಚಾಲೆಂಜ್, ಜಾಗ ಖಂಡಿತ ಸಿಗುತ್ತೆ.
4: ಸಿಗೋದಿಲ್ಲ, ಇಲ್ಲಿ ಎಲ್ಲವೂ ಸುರಕ್ಷಿತವಾಗಿದೆ.
6: ಡೆಂಗುವನ್ನು ತಡೆಗಟ್ಟಲು ಕೂಲರ್ನ ನೀರು ಪ್ರತಿ ವಾರಕ್ಕೊಮ್ಮೆ ಬದಲಾಯಿಸಿ, ಬಾಲ್ದಿ ಮತ್ತು ಟ್ಯಾಂಕಿಯನ್ನು ಸರಿಯಾಗಿ ಮುಚ್ಚಿಡಿ, ಉದ್ದನೆಯ ಕೈಯ ಬಟ್ಟೆಯನ್ನು ಧರಿಸಿ, ಸೊಳ್ಳೆಗಳನ್ನು ಉಳಿಸುವ ಕ್ರೀಮ್ ಕಾಯತ್ ಮತ್ತು ಅಗರಬತ್ತಿಯನ್ನು ಉಪಯೋಗಿಸಿ.
5: ಡೆಂಗುನೊಂದಿಗೆ ಹೋರಾಟ, ಡೆಂಗುನಿಂದ ಸಂರಕ್ಷಣೆ.
6: ನ್ಯಾಷನಲ್ ವೆಕ್ಟರ್ ಬೋರ್ನ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಂ ಜನಹಿತಕ್ಕಾಗಿ ಜಾರಿಯಲ್ಲಿದೆ.
7: ಧೂಮಪಾನ ಮಾಡುವವರಿಗೆ ಧೂಮಪಾನದಿಂದ ಬರುವ ಕೆಮ್ಮಿನ ಬಗ್ಗೆ ತಿಳಿದಿರುತ್ತದೆ. ನಿಮ್ಮ ದೇಹದಲ್ಲಿ ಏನೋ ತೊಂದರೆ ಇದೆ ಎಂದು ಅದು ತಿಳಿಸುತ್ತದೆ. ಆದರೆ ಎರಡು ವಾರಕ್ಕಿಂತ ಹೆಚ್ಚು ಕೆಮ್ಮಿದ್ದರೆ ಅದು ಗಂಭೀರ ಸಂಕೇತವಾಗಿರಬಹುದು, ಅದರಿಂದ ಕ್ಷಯ ಬರಬಹುದು. ನೀವು ಬಿಡುವ ಹೊಗೆಯಿಂದ ನಿಮ್ಮ ಹತ್ತಿರದವರಿಗೆ ಈ ರೀತಿ ಆಪತ್ತು ಬರಬಹುದು. ಪ್ರತಿಯೊಂದು ಬೀಡಿ ಸಿಗರೇಟ್ನಿಂದ ನಿಮಗೂ ನಿಮ್ಮ ಹತ್ತಿರದವರಿಗೂ ಅಸ್ತಮಾ, ಎಂಫಿಸಿಮಾ, ಶ್ವಾಸಕೋಶದಲ್ಲಿ ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆ ಬರಬಹುದು.
8: ಭಾರತ ಸರ್ಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಸಾರ್ವಜನಿಕ ಹಿತಾಸಕ್ತಿ ನೀಡಲಾಗಿದೆ.

ಪ್ರಿಯ ಕೇಳುಗರೆ, ಇವರೇ ಇಲ್ಲಿಗೆ ಇವತ್ತಿನ ನಮ್ಮ ಕಾರ್ಯಕ್ರಮಗಳ ಪ್ರಸಾರವನ್ನು ಮುಕ್ತಾಯ